ಆಕಾಶವಾಣಿ ಮಂಗಳೂರು. ಇಂದು ಬುಧವಾರ, 1948ನೇ ರಾಷ್ಟ್ರೀಯ ಶಕವರ್ಷ, ಆಷಾಢ ಮಾಸದ 17ನೆಯ ದಿನ, ಅಂದರೆ 2026ನೇ ಇಸವಿಯ ಜುಲೈ ತಿಂಗಳಿನ 8ನೆಯ ತಾರೀಕು. ತರಂಗಾಂತರ ಮೀಡಿಯಂ ವೇವ್ನ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:50. ನಲ್ಮೆಯ ಕೇಳುಗರಿಗೆಲ್ಲ ನಿಲಯದ ಪರವಾಗಿ ಹಾರ್ದಿಕ ಸ್ವಾಗತ ಹಾಗೂ ನಮಸ್ಕಾರ. ಇಂದಿನ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ನಾಗರತ್ನ. ನಮ್ಮೆಲ್ಲ ಕೇಳುಗರಿಗೆ ಶುಭೋದಯ.

0: ಈ ದೇಶಭಕ್ತಿ ಗೀತೆಯೊಂದಿಗೆ ಇಂದಿನ ವಂದನಾ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು. ಇದೀಗ ಚಿಂತನ ಪಾರಾಮಕೃಷ್ಣ ಶಾಸ್ತ್ರಿ ಅವರಿಂದ.
1: ಮನುಷ್ಯ ಸದಾಕಾಲ ಸುಖದ ಆಕಾಂಕ್ಷಿ, ಕಷ್ಟ ಎನ್ನುವಾಗಲೇ ಭಯದಿಂದ ನಡುಗುತ್ತಾನೆ. ಸುಖಕ್ಕಾಗಿ ಪರಿತಪಿಸುತ್ತದೆ ಮನಸ್ಸು. ದೇವರು, ಪ್ರಾರಬ್ಧ, ಪುನರ್ಜನ್ಮ, ಆರ್ಜಿತ ಕರ್ಮ ಇತ್ಯಾದಿ ಎಲ್ಲವನ್ನು ಬದಿಗೊತ್ತಿ ಮಾತನಾಡುವುದಾದರೆ ಕಷ್ಟ ಎಂಬುದು ಜೀವಿತದ ಅತಿ ಸಹಜ ಪ್ರಕ್ರಿಯೆ. ಕಷ್ಟ ಎಂದರೆ ಯಾವುದು? ಕೊಳೆ ರೋಗಕ್ಕೆ ಫಸಲು ಬಲಿಯಾದರೆ ರೈತನ ಭಾವನೆಯಲ್ಲಿ ಅದು ಕಷ್ಟ. ಉದ್ಯೋಗದಲ್ಲಿ ಬರುವ ಅನಿರೀಕ್ಷಿತ ತೊಂದರೆಗಳೆಂದರೆ ಉದ್ಯಮಿಯ ದೃಷ್ಟಿಯಲ್ಲಿ ಅದು ಕಷ್ಟ. ದೇಹಕ್ಕೆ ವ್ಯಾಧಿಗಳು ಬಂದರೆ ಕಷ್ಟ. ಪರೀಕ್ಷೆಯಲ್ಲಿ ಅಂಕ ಪಡೆಯದಿದ್ದರೆ ವಿದ್ಯಾರ್ಥಿಯ ಪಾಲಿಗೆ ಕಷ್ಟ. ಲಾಭ ಮತ್ತು ನಷ್ಟ ಒಂದೇ ನಾಣ್ಯದ ಎರಡು ಮುಖಗಳು. ವ್ಯವಹಾರದ ಸಮತೋಲನ ಸಾಧ್ಯವಾಗದೆ ಕೈಮೀರಿ ಹೋದಾಗ ಲಾಭ ಕೈ ತಪ್ಪುವುದು ಸಂಭವನೀಯ. ಈ ಪರಿಸ್ಥಿತಿಗೆ ಕಾರಣ ದೇವರನ್ನು, ಕೋಟ್ಯಂತರ ಮೈಲು ದೂರದಲ್ಲಿರುವ ಗ್ರಹಗಳನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸುವ ಮನುಷ್ಯ. ಕಾಲಚಕ್ರವು ಕೆಳಗೆ ಬಂದಾಗ ಸುಖಜೀವನದ ಹಾಸಿಗೆಯಿಂದ ಬನ್ನ ಬವಣೆಗಳ ಕೂಪಕ್ಕೆ ಬೀಳಲೇಬೇಕಾಗುತ್ತದೆ. ಸಂಯಮದಿಂದ ಬಂದಿರುವ ತೊಂದರೆಗಳನ್ನು ಎದುರಿಸಿ ಹೊಸ ಜೀವನ ಕಟ್ಟಿಕೊಳ್ಳಲಾಗದೆ ಹೇಡಿಗಳಾದವರು ಆತ್ಮಹತ್ಯೆಯಲ್ಲಿ ಬದುಕಿನ ಹಾದಿಯನ್ನು ಕೊನೆಗೊಳಿಸುತ್ತಾರೆ. ದೊರಕಿದ ಜನ್ಮವನ್ನು ಛಲ ಸಾಧನೆಯಿಂದ ಸಾರ್ಥಕಪಡಿಸುವ ಶ್ರಮದಲ್ಲಿ ಗೆಲ್ಲಬೇಕು. ಬದುಕು ಎಂದಾದರೊಂದು ದಿನ ಕೊನೆಯುವ ಆಗುವವರೆಗೂ ಕಾಯಬೇಕು. ಎಲ್ಲ ಕಷ್ಟಗಳನ್ನು ಮಣಿಸಿ ಅಂತಿಮವಾಗಿ ನೆಮ್ಮದಿಯ ಬದುಕಿನ ಸೃಷ್ಟಿ ನಮ್ಮ ಕೈಯಲ್ಲೇ ಇದೆ ಎಂಬುದಕ್ಕೆ ಅದೆಷ್ಟೋ ಮಂದಿಯ ಹೊಸ ಜೀವನದ ಕಥೆಗಳು ಹಾದಿ ತೋರಿಸುತ್ತವೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೇ ಗಿರಿಂ, ಅಂದರೆ ಮೂಕ ಮಾತನಾಡಬಲ್ಲ, ಹೆಳವನು ಪರ್ವತ ಏರಬಲ್ಲ. ಭಗವದ್ ಕೃಪೆ ಎಂಬುದು ಕೇವಲ ನಂಬಿಕೆ. ಕಾಲಿಲ್ಲದವರು ಕ್ರೀಡಾಪಟುಗಳು ಆದದ್ದುಂಟು. ಹುಟ್ಟುವಾಗಲೇ ಕೈಗಳಿಲ್ಲದವರು ಕಾಲುಗಳನ್ನೇ ಕೈಗಳಾಗಿ ಬಳಸಿ ಸಾಧಿಸಿದ್ದುಂಟು. ಜೀವರಾಶಿಗಳಿಗೆ ಬಹುತೇಕ ಅಂಗಗಳು ಎರಡೆರಡು ಇವೆ. ಒಂದಕ್ಕೆ ಊನ ಬಂದರೂ ಉಳಿದ ಇನ್ನೊಂದನ್ನು ಬಳಸಿ ಜೀವನ ಸಾಗಿಸಲು ಸಾಧ್ಯವಿದೆ. ಕತ್ತಲು ಮುಸುಕಿತು ಎಂದು ಹತಾಶರಾಗಬೇಕಿಲ್ಲ. ಕತ್ತಲಿನ ಹಿಂದೆಯೇ ಅಗಾಧವಾದ ಬೆಳಕಿದೆ ಎಂಬುದು ಅನುಭವದ ಮಾತು. ಕಷ್ಟ, ನಷ್ಟ, ಭ್ರಷ್ಟ, ಇದು ಮೂರು ಏಕಕಾಲಕ್ಕೆ ಮನುಷ್ಯ ಜೀವನವನ್ನು ಪಾದಿಸುವ ಸಹಜಾತರು. ಹೀಗಾದಾಗ ಚಿತ್ರವಿಭ್ರಮೆಗೊಂಡವರು ನಡೆಯುವುದನ್ನು ನಿಲ್ಲಿಸಿ ಕಾಣದ ವಿಧಿಯ ಆಟದ ಬಗೆಗೆ ಶಪಿಸುತ್ತಾರೆ. ಏನೇ ಬರಲಿ, ಗೋವಿಂದನ ದಯೆ ಇರಲಿ ಎನ್ನುವ ಧೈರ್ಯದಿಂದ ಕಳೆದುಕೊಂಡುದನ್ನು ಅಲ್ಲಿಯೇ ಹುಡುಕಲು ಹೊರಟವರು ಮಾರ್ಗದರ್ಶಿಯಾಗಿ ಬದುಕುತ್ತಾರೆ. ಕಷ್ಟ ಬಂದಾಗ ಏನೇನು ಮಾಡಬೇಕು ಎಂಬುದನ್ನು ಬಹು ಹಿಂದಿನಿಂದಲೇ ತಿಳಿದವರು ಹೇಳುತ್ತಲೇ ಬಂದರು. ಕಷ್ಟ ಬಂದಾಗ ಕೃಷ್ಣ ಎನ್ನಬಾರದೆ ಎಂದರು ದಾಸರು. ಆತ್ಮವಿಶ್ವಾಸ ದೃಢಗೊಳ್ಳಲು ಇದೊಂದು ಮಾರ್ಗ. ದೇವರು ನನ್ನೊಂದಿಗಿದ್ದಾನೆ ಎಂಬ ನಂಬಿಕೆಯಿಂದ ಹೊಸ ಬೆಳಕನ್ನು ಅವನಿಗೆ ಅವನೇ ಬೆಳಗಿಸಬಲ್ಲ. ಕಷ್ಟ ಬಂದರೆ ಯಾವುದೂ ಅಪರಿಹಾರ್ಯ ಅಲ್ಲ. ರೋಗ ಬಂದರೆ ವೈದ್ಯರಿದ್ದಾರೆ. ಚಿಕಿತ್ಸೆಗೆ ಹಣ ಇಲ್ಲ ಎಂದು ಪರಿತಪಿಸಿದವರಿಗೆ ನಾನಿದ್ದೇನೆ ಎಂದು ಬೆನ್ನಿಗಾಸರಿಯಾಗುವ ಲಕ್ಷ ಲಕ್ಷ ಸಹೃದಯ

0: ಸೇರಿದ್ದಾರೆ. ಮಳೆಯಿಂದಲೋ ಬರಗಾಲದಿಂದಲೋ ಬೆಳೆ ಹಾಳಾಯಿತೆಂದು ದಿಕ್ಕಿಡುವ ಕಾಲವು ಮಾಯವಾಗಿದೆ. ಸರಕಾರವೇ ಬೆನ್ನಿಗೆ ನಿಂತು ಕೊಡುವ ಬೆಳೆ ವಿಮೆಯ ಸಾಂತ್ವನ ಮುಂದಿನ ಬೆಳೆ ಕೈಗೊಳ್ಳಲು ಬಲ ತುಂಬುತ್ತದೆ. ಬದುಕಿನ ಯಾವುದೇ ವಿಪರ್ಯಾಸವು ನಿವಾರಿಸಲು ಸಾಧ್ಯವೇ ಇಲ್ಲ ಎಂಬ ಹಾಗೆ ಪರ್ವತದಷ್ಟು ಎತ್ತರವಾಗಿಲ್ಲ. ಪ್ರತಿಯೊಂದಕ್ಕೂ ಪರಿಹಾರವಿದೆ. ಭಗವದ್ಗೀತೆಯಲ್ಲಿ ಅಂತಹ ಕಾಲ ಪರಿಸ್ಥಿತಿಯನ್ನು ಎದುರಿಸಲು ಶಕ್ತಗೊಳಿಸುವ ಹೇರಳ ಮಾತುಗಳಿವೆ. ನನ್ನನ್ನೇ ಧ್ಯಾನಿಸುವ ಜನರ ಯೋಗಕ್ಷೇಮ ನೋಡಿಕೊಳ್ಳುವ ದೇವರಿದ್ದಾನೆ ಎನ್ನುವ ಭರವಸೆ ಇದೆ. ಸುಖ ಬರಲಿ ಕಷ್ಟ ಎರಗಲಿ ಮುನಿಯಂತೆ ಸ್ಥಿತಪ್ರಜ್ಞನಾಗು ಎಂಬ ಸಾಂತ್ವನವಿದೆ. ಮನುಷ್ಯನ ವಿಪರೀತ ಲೆಕ್ಕಾಚಾರಗಳೇ ಕಷ್ಟದ ಸ್ವಯಂಕೃತ ಮೂಲವಾಗಿದೆ. ತಾನು ನಿರೀಕ್ಷಿಸಿದ ಲಾಭ ಬಂದರೆ ಸುಖ, ಬರದೇ ಹೋದರೆ ಹತಾಶೆ. ಬರಲಿಲ್ಲ ಎನ್ನುವುದಕ್ಕೆ ಕಾರಣ ಅವನೇ ತಾನೇ. ಯಾವುದರಿಂದ ಲಾಭ ಸಿಗಬೇಕೆಂದು ಬಯಸಿದ್ದಾನೋ ಅದರ ಅನುಷ್ಠಾನದ ಕೊರತೆಯಿಂದ ಲಾಭ ಬರದೇ ಹೋದಾಗ ಇದಕ್ಕೆ ಕಾರಣ ತಾನೇ ಎಂಬುದು ವೇದ್ಯವಾದವರು ಕಷ್ಟಕ್ಕೆ ಅಂಜುವುದಿಲ್ಲ. ಬದುಕನ್ನು ಕ್ರೂರವಾಗಿ ಅಂತ್ಯಗೊಳಿಸಲು ಮುಂದಾಗುವುದಿಲ್ಲ. ಕಷ್ಟವನ್ನು ಎದುರಿಸಿ ಗೆದ್ದ ಎಲ್ಲರೂ ಸಮಾನ ಭಾವದಿಂದ ಹೇಳುವ ಮಾತು, ಕಷ್ಟ ಬಂದ ಕಾರಣ ನಾವು ಗಟ್ಟಿಯಾದೆವು ಎಂದು. ಕಬ್ಬಿಣವನ್ನು ಕಾಸಿ ಗುದ್ದಿದ ಕಾರಣ ಉಪಕರಣವೊಂದು ಸೃಷ್ಟಿಯಾಯಿತು. ಬೆಂಕಿಯಲ್ಲಿ ಕರಗಿದ ಬಂಗಾರದಿಂದ ಅಂಗನೆಯರ ಮನಕ್ಕೊಪ್ಪುವ ಆಭರಣಗಳು ಸಿದ್ಧವಾದವು ಎಂದು ಎಲ್ಲರೂ ಹೇಳುತ್ತಾರೆ. ಯಾವುದೋ ಒಂದು ಮಾರ್ಗವನ್ನು ಕೌಶಲದಿಂದ ಆರಿಸಿಕೊಂಡಾಗ ಗೆಲುವು ಪಡೆಯುವವರೆಗೂ ವಿಶ್ರಾಂತಿ ಪಡೆಯದೆ ಶ್ರಮಿಸಿದರೆ ನಮ್ಮ ಬದುಕನ್ನು ನಾವೇ ಸುಗಮವಾಗಿ ರೂಪಿಸಲು ಸಾಧ್ಯವಿದೆ.
1: ಇದುವರೆಗೆ ಪಾ ರಾಮಕೃಷ್ಣ ಶಾಸ್ತ್ರಿ ಅವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. ಇನ್ನು 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ, UAHS ನೇಗಿಲ ಮಿಡಿತ. ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ರಾಕೇಶ್ ಆರ್.ಎನ್. ರೈತರಿಗೆ ಸಲಹೆ 6:50. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ. ಪ್ರಾಯೋಜಕರು ಸಿಡಾಕ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 7:45 ರಾಗರಂಜನೆಯಲ್ಲಿ ಚಿತ್ರಗೀತೆಗಳು. ಈ ಬೆಳಿಗ್ಗೆ 8:30 ಕಾವ್ಯಯಾನ, ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ವಾಚನಕಾರರು ಮೇಧಾ ಅಶೋಕ್, ವ್ಯಾಖ್ಯಾನಕಾರರು ರಾಮಕೃಷ್ಣ ಭಟ್ ಉಜಿರೆ. ಸುಗಮ ಸಂಗೀತ 8:45. ಈ ಬೆಳಿಗ್ಗೆ 9:00 ನಿನ್ನೆ ನಮ್ಮನ್ನು ಅಗಲಿರುವ ಪದ್ಮಶ್ರೀ ಪುರಸ್ಕೃತ ತೂಗು ಸೇತುವೆ ನಿರ್ಮಾತೃ ಬಿ ಗಿರೀಶ್ ಭಾರದ್ವಾಜ್ ಅವರೊಂದಿಗೆ ಆಕಾಶವಾಣಿ ಈ ಹಿಂದೆ ನಡೆಸಿದ್ದ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಡಾಕ್ಟರ್ ಸದಾನಂದ ಪೆರ್ಲಾ. 9:30 ನಯೇತ ರಾನೆ, ಹಿಂದಿ ಭಾಷೆಯ ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ SMS ಮೆಲೋಡೀಸ್. 11:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಭಾರತಿ ಅವರ ಹಾಡುಗಾರಿಕೆ. 12:05 ವನಿತಾ ವಿಹಾರ, ಮಹಿಳಾ ವೇದಿಕೆ ನರ್ನಾಡ್ ಮದಗ ಅಮ್ಮೊಂಜೆ ಉಡುಪಿ. ಇಲ್ಲಿನ ಸದಸ್ಯೆಯರಿಂದ ಕಾರ್ಯಕ್ರಮ ವೈವಿಧ್ಯ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ ಕುರಿತು ಡಾಕ್ಟರ್ ಗಿರೀಶ್ ಮೂಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಬಣ್ಣ ಆಶಿಹಾಳ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿ ಕಾರ್ಯಕ್ರಮದಲ್ಲಿ PM ಸ್ವಾಸ್ಥ್ಯ ಸುರಕ್ಷಾ ಬಿಮಾ ಯೋಜನೆ ಕುರಿತು ಮಾಹಿತಿ. 1:20 ಸ್ವರಮಾಧುರ್ಯದಲ್ಲಿ ಜಯಶ್ರೀ ರಂಗನಾಥ ಅವರು ಹಾಡಿರುವ ಭಕ್ತಿಗೀತೆಗಳು. 1:30 ಸಂಯೋಜಿತ ಚಿತ್ರಗೀತೆಗಳು. 2:15 ಹಿಂದಿ ಚಿತ್ರಗೀತೆಗಳು. 2:40 ಕನ್ನಡ ಚಿತ್ರಗೀತೆಗಳ ಪ್ರಸಾರವಿದೆ. ಸಾಯಂಕಾಲದ ಪ್ರಸಾರದಲ್ಲಿ 5:00 ಕಾನೂನು ಸಲಹೆ, ಸಂಚಿಕೆ 38, SIR ಮತ್ತು ಜನನ ಮರಣ ನೋಂದಣಿ ಕಾಯಿದೆ ಕುರಿತು ಮಂಗಳೂರಿನ ಹಿರಿಯ ವಕೀಲರಾದ ಇಸ್ಮಾಯಿಲ್ S ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪ್ರದೀಪ್ DM ಹಾವಂಜೆ. 5 ಗಂಟೆ

0: 30 ನಿಮಿಷಕ್ಕೆ ಕನ್ನಡ ಯುವವಾಣಿ ಉದ್ಯಮಿ ಕಾವ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಹನಾ ಅಕ್ಷಯ್. ಭಕ್ತಿಗೀತೆಗಳು 6:10, 6:30 ರಸವಾರ್ತೆ ಕೇಳಲಿದ್ದೀರಿ. 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ವಿಶ್ವ ಪ್ರಾಣಿಜನ್ಯ ರೋಗಗಳ ದಿನದ ಅಂಗವಾಗಿ ವನ್ಯಜೀವಿಗಳಿಂದ ಹರಡುವ ಪ್ರಾಣಿಜನ್ಯ ರೋಗಗಳು ಹಾಗೂ ಅವುಗಳ ಹತೋಟಿ ಕ್ರಮಗಳ ಕುರಿತು ಕೊಯ್ಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸಾಗರ್ ಆರ್ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ. ಬಳಿಕ ಕೃಷಿ ಮಾಹಿತಿ ಕೇಳಲಿದ್ದೀರಿ. ರಾತ್ರಿ 7:15 ಪ್ರಾಯೋಜಿತ ಕಾರ್ಯಕ್ರಮ ಡಾ ಅಗರ್ವಾಲ್ಸ್ ನೇತ್ರ ಮಿತ್ರ. ಈ ಕಾರ್ಯಕ್ರಮದಲ್ಲಿ ಡಾ ವಸಂತ್ ಎಂ ಪೈ ಅವರೊಂದಿಗೆ ಕಣ್ಣಿಗೆ ಬರುವ ಕಾಯಿಲೆಗಳು ಹಾಗೂ ಚಿಕಿತ್ಸೆ ಕುರಿತು ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಪ್ರಾಯೋಜಕರು ಡಾ ಅಗರ್ವಾಲ್ ಐ ಹಾಸ್ಪಿಟಲ್ ಮಂಗಳೂರು. 7:45 ಕನ್ನಡ ಚಿತ್ರಗೀತೆಗಳು. ರಾತ್ರಿ 8:00 ಪ್ರಾಯೋಜಿತ ಕಾರ್ಯಕ್ರಮ ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ್ ಕಾರ್ಯಕ್ರಮ. ಪ್ರಾಯೋಜಕರು ಏನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ. 8:30 ಹಿಂದಿ ಚಿತ್ರಗೀತೆಗಳು. ಸ್ಪಾಟ್ಲೈಟ್ 9:15. ರಾತ್ರಿ 9:30 ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಕ್ರೀಡಾಪಟು ಮತ್ತು ಕುಸ್ತಿಪಟು ಬಿಎಂ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರಾತ್ರಿ 10:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಲ್ ವೈದ್ಯನಾಥನ್, ಎಲ್ ಶಂಕರ್ ಮತ್ತು ಎಲ್ ಸುಬ್ರಹ್ಮಣ್ಯಂ ಅವರಿಂದ ಪಿಟೀಲು ತ್ರಯವಾದನ. 10:30 ಚಿತ್ರಗೀತೆಗಳು. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು. ಸಮಯ 6:40. ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪ ನಾಯಕ UAHS ನೇಗಿಲ ಮಿಡಿತ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಗೋಡಲು ಮಾಡಿಸಬೇಕು.
3: ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ.
4: ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಡಾಕ್ಟರ್ ಗೌಡ್ರ ಪ್ರಮೋದ್ ಗೌಡ, ಸಹಾಯಕ ಪ್ರಾಧ್ಯಾಪಕ ಕೃಷಿ ತಾಂತ್ರಿಕತೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. ಇವತ್ತು ಈ ಒಂದು ಕತ್ತೆ ಹಾಲಿನ ಪ್ರಯೋಜನ ಹಾಗೂ ಮೌಲ್ಯವರ್ಧನೆ. ಏನಪ್ಪ ಕತ್ತೆ ಹಾಲು ಅಂತೇಳಿ ಎಲ್ಲರೂ ನೆಗ್ಲೆಕ್ಟ್ ಮಾಡುವಂತಹ ಒಂದು, ಕತ್ತೆ ಅಂದ್ರೇ ನೆಗ್ಲೆಕ್ಟಿಂಗ್ ಪ್ರಾಣಿ ಅದು. ಸೊ ಏನಂದ್ರೆ ಕತ್ತೆ ಅನ್ನೋದು ಅದು ಎಷ್ಟು ಅದಕ್ಕೆ ಹೆಸರಿ ತಕ್ಕ ಹಾಗೆ ಅದರಲ್ಲಿ ಇರ್ತಕ್ಕಂಥ ಹಾಲಿನ ಒಂದು ಗುಣಮಟ್ಟಗಳು ಏನದಾವಲ್ಲ, ಇದು ತುಂಬಾ ಬಹುಮುಖ್ಯವಾಗಿ ಇವತ್ತು ಯಾರಿಗೂ ಗೊತ್ತಿರಕ್ಕಿಲ್ಲ. ಇದು ಏನಪ್ಪ ಅಂದ್ರೆ ಕತ್ತೆ ಹಾಲು ಒಬ್ಬ ತಾಯಿಯ ಎದೆ ಹಾಲಿಗೆ ಸಮ. ಕತ್ತೆ ಹಾಲು ಮತ್ತು ತಾಯಿಯ ಎದೆ ಹಾಲು ಇದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಎರಡೂ ಸೇಮ್. ಈಗ ನಾವು ಬೇಬೀಸ್ಗೆ ಈಗ ಜನರಲ್ ಆಗಿ ಕೆಲವೊಬ್ಬ ಮಹಿಳೆಯಲ್ಲಿ ಎದೆ ಹಾಲು ಕಡಿಮೆ ಆಗೋದಿರ್ಬೋದು, ಅಥವಾ ಪಾಪು ಹುಟ್ಟಿದ ನಂತರ ಎದೆ ಹಾಲು ಬರದೇ ಇರುವಂತಹ ಸಾಧ್ಯತೆಗಳು ಇರ್ಬೋದು, ಹಾರ್ಮೋನ್ ವೇರಿಯೇಷನ್ ಇಂದಾಗಿ ಈ ರೀತಿ ವಿವಿಧ ಕಾಯಿಲೆಗಳಿಗೆ ತುತ್ತಾಗಿ ಇನ್ಫ್ಯಾಂಟ್ಸ್ ಅಂತ ಏನು ಸಣ್ಣ ಶಿಶುಗಳು ಅಂತ ಕರಿತೀವಲ್ಲ, ಅವುಗಳಿಗೆ ಈ ಎದೆ ಹಾಲು ಸಿಗದೆ ಮಾಲ್ ನ್ಯೂಟ್ರಿಷಂಟ್ ಆಗಿ ಅಥವಾ ತುಂಬಾ ವೀಕ್ ಆಗಿ ಅವು ಮಕ್ಕಳುಗಳು ತುಂಬಾ ಆರೋಗ್ಯದ ಒಂದು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾವೆ. ಅವುಗಳ ಒಂದು ಪರಿಹಾರಕವಾಗಿ ಈ ಕತ್ತೆ ಹಾಲು ಇತ್ತೀಚಿನ ದಿನದಲ್ಲಿ ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ಕತ್ತೆಯನ್ನ ಸಾಕುವಂತಹ ರೈತರು ಇವತ್ತು ಖುಷಿಯಿಂದ ಹೇಳ್ಕೊತ ಇದ್ದಾರೆ, ನಮಗೆ ತುಂಬಾ ಆದಾಯ ಬರ್ತಾ ಇದೆ. ಕತ್ತೆ ಹಾಲು ಏನು ಡಿಮ್ಯಾಂಡ್ ಇದೆ ಅಂದ್ರೆ 1 ಲೀಟರ್ ಹಾಲಿಗೆ ಏನು ಜನರಲ್ ಆಗಿ ರೇಟ್ ಸಿಗ್ತಾ ಇದೆ, ನಮಗೆ ಅದನ್ನೇ ಒಣಗಿಸಿ ಹಾಲು ಪುಡಿ ಮಾಡೋದ್ರಿಂದ ಈಗ ನಮಗೆ ಗೊತ್ತಿದೆ ಈ ಹಸುವಿನ ಹಾಲು ನಮಗೆ ಜನರಲ್ಲಿ 50-60 ರೂಪಾಯಿ ಸಿಗುತ್ತೆ. ಗೋಟ್ ಮಿಲ್ಕ್ ಮ್ಯಾಕ್ಸಿಮಮ್ 100 ರೂಪಾಯಿದಲ್ಲಿ ಗೋಟ್ ಮಿಲ್ಕ್ ಶೀಪ್ ಮಿಲ್ಕ್ ಸಿಗ್ತಾ ಇದೆ. ಬಟ್ ಏನಂದ್ರೆ ಈ ತಾಯಿಯ ಎದೆ ಹಾಲನ್ನ ಅದಕ್ಕೆ ಸರಿಸಮವಾಗಿ ಇರ್ತಕ್ಕಂಥ ಹಾಲು ಇದೆ ಅಂದ್ರೆ ಭೂಮಿ ಮೇಲೆ ಅದು ಕತ್ತೆ ಹಾಲಿನಲ್ಲಿ ಮಾತ್ರ. ಯಾಕಪ್ಪ ಅಂದ್ರೆ ಈ ಕತ್ತೆ ಹಾಲಿನಲ್ಲಿ ಏನು ಪ್ರೋಟೀನ್ ಇರುತ್ತಲ್ಲ, ಪ್ರೋಟೀನ್ ಇರ್ಬೋದು ಫ್ಯಾಟ್ ಇರ್ಬೋದು ಇವೆಲ್ಲ ಏನಾಗುತ್ತೆ ಆಕಳ ಹಾಲಿನಲ್ಲೂ ಕೂಡ ಇದಾವೆ, ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಇರುತ್ತೆ ಆಕಳಿನ ಹಾಲಿನಲ್ಲಿ, ಫ್ಯಾಟ್ ಇರುತ್ತೆ. ಹಾಗಾಗಿ ಬೇಬಿಗಳಿಗೆ ಡೈಜೆಷನ್ ಪ್ರಾಬ್ಲಮ್ ಅಲರ್ಜಿಕ್ ಆಗುತ್ತೆ, ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಬೇಬೀಸ್ಗೆ ತಾಯಿ ಎದೆ ಹಾಲು ಬರದೇ ಇದ್ರೆ ಕೊಡಿಸೋದೇ ನೇರವಾಗಿ ನಾವು ಆಕಳ ಹಾಲು, ಆದರೆ ಆಕಳ ಹಾಲು ಕೆಲವೊಬ್ಬ ಬೇಬೀಸ್ಗೆ ಅದು ಅಲರ್ಜಿ ಉಂಟಾಗುತ್ತೆ, ಆಮೇಲೆ ಮತ್ತು ಡೈಜೆಷನ್ ಪ್ರಾಬ್ಲಮ್ ಆಗಿ ಲೂಸ್ ಮೋಷನ್ ಆ ತರ ಒಂದು ವಿವಿಧ ಕಾಯಿಲೆಗಳಿಗೆ ತುತ್ತಾಗ್ತವೆ. ಅವುಗಳ ಒಂದು ಪರಿಣಾಮಕಾರಿಯಾಗಿರ್ತಕ್ಕಂತ ಅದಕ್ಕೆ ಸರಿ ಹೊಂದುವಂತ ಹಾಲು ಯಾವ್ದಂದ್ರೆ ಕತ್ತೆ ಹಾಲು. ಇದು ಕೂಡ ಈ

0: ಈ ರೈತರು ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ಕತ್ತೆ ಬೆಳೆ ಸಾಕಾಣಿಕೆ ಮಾಡುವಂತ ರೈತರು 5,000 ರಿಂದ 7,000 ರೂಪಾಯಿಗೆ ಪರ್ ಲೀಟರ್ ಹಾಲಿಗೆ, ಪ್ರತಿ ಲೀಟರ್ಗೆ 5,000 ರಿಂದ 7,000 ರೂಪಾಯಿಗೆ ಮಾರ್ತಾ ಇದ್ದಾರೆ. ಇದನ್ನ ನಾವು ಒಣಗಿಸಿ ನಾವು ಮಾರೋದ್ರಿಂದ 1 ಲಕ್ಷ ರೂಪಾಯಿ, 1 ಕೆಜಿ ಪೌಡರ್ಗೆ 1 ಲಕ್ಷ ರೂಪಾಯಿ ಬೇಡಿಕೆ ಇದೆ ಮಾರ್ಕೆಟ್ ನಲ್ಲಿ. ಇವನ್ ಇಂಡಿಯಾದಲ್ಲಿ ಇರ್ಬೋದು ಮತ್ತು ಬೇರೆ ಬೇರೆ ದೇಶಗಳಿಗೆ ಈ ಕತ್ತೆ ಹಾಲು ಫ್ರೆಶ್ ಆಗಿರ್ಬೋದು ಅಥವಾ ಪುಡಿ ಮಾಡಿರ್ತಕ್ಕಂಥ ಹಾಲು ಕೂಡ ಬೇರೆ ಬೇರೆ ದೇಶಗಳಿಗೆ ನಾವು ಇವತ್ತು ಕಳಿಸ್ತಾ ಇದ್ದೀವಿ. ಮೇಲೆ ನಾರ್ತ್ ಅಮೆರಿಕಾ ಇರ್ಬೋದು, ಲ್ಯಾಟಿನ್ ಅಮೆರಿಕಾ ಇರ್ಬೋದು, ಮಧ್ಯ ಪ್ರಾಂಚ್ಯ ದೇಶಗಳಲ್ಲಿ ಇರ್ಬೋದು, ಆಫ್ರಿಕನ್ ಕಂಟ್ರಿಯಲ್ಲಿ ಮತ್ತೆ ನಮ್ಮ ಏಷ್ಯಾ ಕಂಟ್ರಿದಲ್ಲಿ ಕೂಡ ಈ ಒಂದು ಕತ್ತೆ ಹಾಲಿನ ಒಂದು ಬೇಡಿಕೆ ತುಂಬಾ ಹೆಚ್ಚಾಗ್ತಾ ಇದೆ. ಹಾಗಾಗಿ ಈ ರೈತರಿಗೆ ಕೂಡ ನಾನು ಏನು ಸಜೆಸ್ಟ್ ಮಾಡಕ್ ಹೇಳ್ತೀನಿ ಅಂದ್ರೆ, ಕತ್ತೆಗಳನ್ನ ಸಾಕಲಿಕ್ಕೆ ಯಾರಾದ್ರೂ ಇಚ್ಛೆ ಪಡುವಂತ ರೈತರಿದ್ರೆ ದಯವಿಟ್ಟು ಕತ್ತೆಗಳನ್ನ ಸಾಕಿ ಹಾಗೂ ಅವುಗಳ ಒಂದು ಹಾಲನ್ನ ಫ್ರೆಶ್ ಹಾಲನ್ನು ಮಾರ್ಬೋದು, ಅಥವಾ ನೀವು ಅದಕ್ಕೆ ಉಪಯೋಗವಾಗಿ ಮೌಲ್ಯವರ್ಧಿತ ಪದಾರ್ಥ ಅಂದ್ರೆ ಹಾಲಿನ ಪುಡಿಯನ್ನ ಈ ಸ್ಪ್ರೇ ಡ್ರೈಯರ್ ತಂತ್ರಜ್ಞಾನ ಮುಖಾಂತರ ಹಾಲಿನ ಪುಡಿಯನ್ನ ತಯಾರಿಸಿ ನೀವು ಮಾರ್ಕೆಟ್ಗೆ ಮಾರೋದ್ರಿಂದ ನಿಮ್ಮ ಆದಾಯದಲ್ಲಿ 1 ಲಕ್ಷ ಪ್ರತಿ ಕೆಜಿ ಹಾಲಿನ ಪುಡಿಗೆ ಮಾರುವಂತ ಸಾಧ್ಯತೆ ಇದೆ. ಈ ಬ್ಯೂಟೈರಿಕ್ ಆಸಿಡ್ ಕಡಿಮೆ ಹೊಂದಿರತಕ್ಕಂತಹ ಈ ಹಾಲು ಯಾವುದಂದ್ರೆ ಕತ್ತೆ ಹಾಲು. ಇದು ತಾಯಿ ಹಾಲು ಮತ್ತು ಕತ್ತೆ ಹಾಲಲ್ಲಿ ಈ ಬ್ಯೂಟೈರಿಕ್ ಆಸಿಡ್ ಕಡಿಮೆ ಇರೋದ್ರಿಂದ ಚಿಲ್ಡ್ರನ್ಸ್ಗೆ ತುಂಬಾ ಉಪಯೋಗಕಾರಿಯಾಗಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಆಸಕ್ತಿ ಉಳ್ಳಂತಹ ಯುವಕರು ಮತ್ತು ರೈತ ಮಹಿಳೆಯರು, ಕೃಷಿ ಸಖಿಯರು, ಯಾರಾದರೂ ಇದರ ಬಗ್ಗೆ ಏನಾದರೂ ಸ್ವಂತ ಸ್ವಉದ್ಯೋಗ ಸ್ಟಾರ್ಟ್ ಮಾಡ್ಬೇಕನ್ನೋರು ಒಂದು ಯಾವ ರೀತಿ ಮೌಲ್ಯವರ್ಧನೆ ಮಾಡಬಹುದು ಅನ್ನೋ ಒಂದು ವಿಧಾನವನ್ನು ನಾವು ಸ್ಟ್ಯಾಂಡರ್ಡ್ ಮಾಡಿದೀವಿ ನಮ್ಮ ವಿಶ್ವವಿದ್ಯಾಲಯದಿಂದ. ಅದನ್ನ ತಮಗೆಲ್ಲ ನಾವು ಟ್ರೈನಿಂಗ್ ಕೊಡ್ತೀವಿ. ಯಾರಾದರೂ ಇಚ್ಛೆ ಇದ್ದರೂ ಇದನ್ನ ನಮ್ಮನ್ನ ಸಂಪರ್ಕಿಸಿ. ನಮ್ಮ ಸಂಪರ್ಕ ದೂರವಾಣಿ ಸಂಖ್ಯೆ 7829201724. ಧನ್ಯವಾದಗಳು.
1: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಯೋಜಕತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.
2: ಆಕಾಶವಾಣಿ ಮಂಗಳೂರು. ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ, ಮೂಲವ್ಯಾಧಿ ಎಂದರೇನು? ಪ್ರಸ್ತುತಿ ಡಾಕ್ಟರ್ ರಾಕೇಶ್ RN.
3: ಮೂಲವ್ಯಾಧಿ ಎಂದರೆ ಗುದನಾಳ ಅಂತ ಹೇಳಿದರೆ ರೆಕ್ಟಮ್, ಮತ್ತು ಗುದದ್ವಾರ ಅಂತ ಹೇಳಿದರೆ ಏನಸ್. ಈ ಕೆಳಭಾಗದಲ್ಲಿರುವ ರಕ್ತನಾಳಗಳು ಊದಿಕೊಂಡು ಬರುವಂಥದ್ದು ಅಥವಾ ಹಿಗ್ಗಿದ ಸ್ಥಿತಿಯಲ್ಲಿ ಇರುವಂಥದ್ದು. ಇವು ಎಲ್ಲ ವಯಸ್ಕರಲ್ಲಿ ಅಥವಾ ಎಲ್ಲ ಲಿಂಗಗಳಲ್ಲಿ ನಮಗೆ ಸಾಮಾನ್ಯವಾಗಿ ಕಂಡುಬರುವಂತಹ ಒಂದು ಕಾಯಿಲೆಯಾಗಿದೆ. ಇದನ್ನು ಸಾಮಾನ್ಯವಾಗಿ ಪೈಲ್ಸ್ ಎಂದು ಸಹ ಕರೆಯುತ್ತೇವೆ. ಮೂಲವ್ಯಾಧಿಯಲ್ಲಿ ಮುಖ್ಯವಾಗಿ ನಾವು ನೋಡಬೇಕಂತ ಹೇಳಿದರೆ, ಒಂದು ಇಂಟರ್ನಲ್ ಹೆಮರಾಯ್ಡ್ಸ್ ಅಂತ ಹೇಳಿದರೆ ಆಂತರಿಕ ಮೂಲವ್ಯಾಧಿ, ಮತ್ತೊಂದು ಬಾಹ್ಯ ಅಂತ ಹೇಳಿದರೆ ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅಂತ ಹೇಳಿ ವಿಂಗಡಿಸಲಾಗಿದೆ. ಗುದದ್ವಾರದ ಒಳಗೆ ಕಂಡುಬರುವಂತಹ ಮೂಲವ್ಯಾಧಿಗೆ ಆಂತರಿಕ ಮೂಲವ್ಯಾಧಿ ಅಂತ ನಾವು ಹೇಳ್ತೇವೆ. ಈ ಥರ ಮೂಲವ್ಯಾಧಿಗಳಲ್ಲಿ ಯಾವುದೇ ಬಹಿರ ಅಂತ ಹೇಳಿದರೆ ಹೊರಗಡೆ ಕಾಣಿಸುವಂಥ ಲಕ್ಷಣಗಳಿರುವುದಿಲ್ಲ, ಆದರೆ ರಕ್ತ ಸೋರುವಿಕೆಯನ್ನು ಕಂಡುಬರುತ್ತದೆ. ಆದರೆ ಬಾಹ್ಯ ಮೂಲವ್ಯಾಧಿ ಅಂತ ಹೇಳಿದರೆ, ರೋಗಿಗಳು ನಮ್ಮಲ್ಲಿ ಬಂದಾಗ ಹೊರಗೆ ಕೈಗೆ ಒಂದು ಮೊಳಕೆ ಥರ ಸಿಗ್ತದೆ, ನೋವು ಉಂಟಾಗ್ತದೆ ಅಥವಾ ಊತ ಉಂಟು, ತುರಿಕೆ ಇದೆ ಅಂತ ಹೇಳುವಂತಹ ಸಾಮಾನ್ಯ ಒಂದು ಲಕ್ಷಣಗಳಿಂದ ಕಂಡುಬರುತ್ತದೆ. ಹಾಗೆಯೇ ಮಿಶ್ರ ಅಂತ ಹೇಳಿದರೆ ಎಕ್ಸ್ಟರ್ನೋ ಇಂಟರ್ನಲ್ ಹೆಮರಾಯ್ಡ್ಸ್ ಅಂತ ಹೇಳಿ ಕಳಿತೇವೆ. ಈ ಮೂಲವ್ಯಾಧಿಯಲ್ಲಿ ಎರಡು ಲಕ್ಷಣಗಳು ಅಂತ ಹೇಳಿದರೆ, ಆಭ್ಯಂತರ ಮೂಲವ್ಯಾಧಿ, ರಕ್ತ ಸೋರುವಿಕೆ ಅಥವಾ ಗಂಟು ಹೆಪ್ಪುಗಟ್ಟುವಂಥದ್ದು, ಮತ್ತು ಕೈಗೆ ಹೊರಗೆ ಸಿಗುವಂಥದ್ದು, ಎರಡೂ ಲಕ್ಷಣಗಳನ್ನು ನಾವು ಕಾಣಬಹುದು. ಇನ್ನೊಂದು, ಸಾಮಾನ್ಯವಾಗಿ ನಮಗೆ ರೋಗಿಗಳು ಬರುವುದು ಹೇಗೆ ಅಂತ ಹೇಳಿದರೆ, ಅತಿಯಾದ ನೋವಾದಾಗ, ಇಲ್ಲದಿದ್ದರೆ ತೀವ್ರವಾಗಿ ರಕ್ತ ಸೋರುವಿಕೆಯನ್ನು ಕಂಡು ಬಂದಾಗ, ಇದಕ್ಕೆ ನಾವು ಪ್ರೊಲ್ಯಾಪ್ಸ್ಡ್ ಹೆಮರಾಯ್ಡ್ಸ್ ಅಂತ ಹೇಳ್ತೇವೆ. ಇದು ಹೇಗೆ ಅಂತ ಹೇಳಿದರೆ, ಆಂತರಿಕ ಮೂಲವ್ಯಾಧಿಯು ಊತದಿಂದಾಗಿ ಗುದದ್ವಾರದ ಮೂಲಕ ಹೊರಗೆ ಚಾಚುವುದು ಅಂತ ಹೇಳಿದರೆ ಬಲ್ಜೌಟ್ ಆಗಿ ಹೊರಗೆ ಸಿಗುವುದನ್ನು ಕಂಡುಬರುತ್ತದೆ. ಇದನ್ನು ನಾವು ಸಾಮಾನ್ಯವಾಗಿ 4 ಗ್ರೇಡ್ಗಳಾಗಿ ವಿಂಗಡಿಸುತ್ತೇವೆ. ಮೊದಲನೆಯ ಗ್ರೇಡಲ್ಲಿ ಸೊ ವಿಶೇಷ ಲಕ್ಷಣಗಳಿರುವುದಿಲ್ಲ, ಆದರೆ ರಕ್ತ ಸೋರುವಿಕೆ ಇರ್ತದೆ. ಎರಡನೇ ಗ್ರೇಡಲ್ಲಿ ರಕ್ತ ಸೋರಿಕೆ ಒಂದಿಗೆ ಒಂದು ಗುದದ್ವಾರದಲ್ಲಿ ಮೊಳಕೆ

0: ಹೊರಗೆ ಬರುತ್ತದೆ. ಅದು ನಾವು ಬಿಕ್ಕಿದಾಗ ಅಥವಾ ಮಲ ವಿಸರ್ಜನೆಯ ಸಮಯದಲ್ಲಿ ಅತಿಯಾದ ಒತ್ತಡವನ್ನು ಹಾಕಿದಾಗ ಕಂಡು ಬರುತ್ತದೆ, ತಾನಾಗಿಯೇ ಒಳಗೆ ಹೋಗ್ತದೆ. ಇನ್ನು ಮೂರನೇ ಗ್ರೇಡಲ್ಲಿ ಹೇಗೆ ಅಂತ ಹೇಳಿದರೆ, ಹೊರಬಂದ ಮೊಳಕೆಯು ನಾವು ಪ್ರೆಷರ್ ಹಾಕಿ ಒಳಗೆ ಹಾಕಿದಾಗ ಒಳಗೆ ಹೋಗುತ್ತೆ. ಇನ್ನೊಂದು ನಾಲ್ಕನೇ ಗ್ರೇಡ್ ಅಂತ ಹೇಳಿದರೆ, ಗುದದ್ವಾರದಿಂದ ಹೊರಗೆ ಬಂದಿರುವಂತಹ ಪ್ರೊಲ್ಯಾಪ್ಸ್ಡ್ ಹೆಮರಾಯ್ಡ್ಸ್ ಅಥವಾ ಅರ್ಷಸ್ ಏನಿದೆಯಲ್ಲ, ಅದನ್ನು ನಾವು ಒಳಗೆ ದೂಡಿದರೂ ಒಳಗೆ ಹೋಗುವುದಿಲ್ಲ. ಇದನ್ನು ನಾಲ್ಕು ಗ್ರೇಡ್ಗಳಾಗಿ ವಿಂಗಡಿಸಿದ್ದಾರೆ.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಮೂಲವ್ಯಾಧಿ ಎಂದರೇನು? ಪ್ರಸ್ತುತಿ ಡಾಕ್ಟರ್ ರಾಕೇಶ್ ಆರ್ ಎನ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

0: ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15 ಪ್ರಸಾರವಾಗಲಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಕಣ್ಣಿಗೆ ಬರುವ ಕಾಯಿಲೆಗಳು ಹಾಗೂ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ಎಂ ವಸಂತ ಪೈ ಮಾತನಾಡಲಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಕಂಕನಾಡಿ, ಮಂಗಳೂರು. ತಪ್ಪದೇ ಕೇಳಿ, ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15.
1: ಆಕಾಶವಾಣಿ ಮಂಗಳೂರು, ಇದೀಗ ರೈತರಿಗೆ ಸಲಹೆ.
2: ಮಶ್ರೂಮ್ ಅಥವಾ ಅಣಬೆ ಒಂದು ಫಂಗಸ್ ಅಥವಾ ಶಿಲೀಂಧ್ರ ಸಸ್ಯ. ಆಡು ಭಾಷೆಯಲ್ಲಿ ಇದಕ್ಕೆ ನಾಯಿಕೊಡೆ ಅಥವಾ ಅಳಂಬಿ ಎಂದು ಕರೆಯುವುದು ಕೂಡ ಉಂಟು. ಸುಮಾರು 14-15 ಸಾವಿರ ಪ್ರಭೇದಗಳು ಇದರಲ್ಲಿ ಇವೆ. 5,000 ಪ್ರಭೇದದ ಅಣಬೆಗಳನ್ನು ಆಹಾರವಾಗಿ ಬಳಸಬಹುದು ಎಂದು ಸಿದ್ಧಪಡಿಸಲಾಗಿದೆ. ಇವುಗಳಲ್ಲಿ ಸುಮಾರು 1,800 ಪ್ರಭೇದದ ಅಣಬೆಗಳು ಔಷಧೀಯ ಗುಣಗಳನ್ನು ಕೂಡ ಹೊಂದಿವೆ. ಅದರಲ್ಲಿ 30 ಪ್ರಭೇದದ ಅಣಬೆಗಳನ್ನು ಮಾರಕ ಎಂದು ಕೂಡ ಗುರುತಿಸಲಾಗಿದೆ. ಅಣಬೆ ಅತಿ ಹೆಚ್ಚು ಪೋಷಕಾಂಶ ಹೊಂದಿದ ಆಹಾರ. ಇದರಲ್ಲಿ ಪ್ರೋಟೀನ್, ವಿಟಮಿನ್, ನಾರಿನಂಶ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ. ಕೊಬ್ಬಿನಂಶ ಮತ್ತು ಕ್ಯಾಲೋರಿ ಕಡಿಮೆ ಪ್ರಮಾಣದಲ್ಲಿ ಇದೆ. ಇದರಲ್ಲಿ ಅನೇಕ ಔಷಧೀಯ ಗುಣಗಳಿವೆ. ಅಣಬೆ ಬೇಸಾಯ ಒಂದು ಪರಿಸರ ಪೂರಕ ತಂತ್ರಜ್ಞಾನ. ಇದರಲ್ಲಿ ತ್ಯಾಜ್ಯಗಳಾದ ಭತ್ತದ ಹುಲ್ಲು, ಹತ್ತಿಯ ಉಳಿಕೆ, ಮರದ ಹೊಟ್ಟು, ಕಬ್ಬಿನ ಸಿಪ್ಪೆ ಇತ್ಯಾದಿಗಳನ್ನು ಅಣಬೆ ಬೆಳೆಸಲು ಉಪಯೋಗಿಸುತ್ತಾರೆ. ಅಣಬೆ ಬೇಸಾಯದಲ್ಲಿ ಬಳಸಿದ ಹುಲ್ಲನ್ನು ನಂತರ ಪ್ರಾಣಿಗಳಿಗೆ ಮೇವಾಗಿ ಕೂಡ ಕೊಡಬಹುದು. ನಂತರ ಇದನ್ನು ಗೊಬ್ಬರಕ್ಕಾಗಿ ಬಳಸಬಹುದು. ಅಣಬೆ ಬೇಸಾಯ ಕೃಷಿಕರಿಗೆ, ಗೃಹಿಣಿಯರಿಗೆ, ಕೂಲಿ ಕಾರ್ಮಿಕರಿಗೆ ಕೂಡ ಸ್ವಉದ್ಯೋಗದಲ್ಲಿ ಆಸಕ್ತಿಯನ್ನು ಹೆಚ್ಚಿಸಿ ಒಂದು ಉತ್ತಮವಾದಂತಹ ಆದಾಯವನ್ನು ಮಾಡುವಲ್ಲಿ ಒಂದು ಚಟುವಟಿಕೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಗೋಬಿ ಮಂಚೂರಿ, ಮಶ್ರೂಮ್ ಮಂಚೂರಿಯಂತಹ ಫಾಸ್ಟ್ ಫುಡ್ಗಳ ಜೊತೆಗೆ ಸೂಪ್ಗಳಿಗೆ ಹೆಚ್ಚಿನ ಬೇಡಿಕೆ ಇರುವುದರಿಂದ ಅಣಬೆಯನ್ನು ಇದರಲ್ಲಿ ಉಪಯೋಗಿಸಬಹುದು. ಅಣಬೆ ಒಂದು ಅಲ್ಪಾವಧಿ ಬೆಳೆಯಾಗಿದ್ದು ಅತ್ಯಲ್ಪ ಸಮಯದಲ್ಲಿ ಬೆಳೆಗಾರರಿಗೆ ಹೆಚ್ಚಿನ ಆದಾಯ ನೀಡುತ್ತದೆ. ಇದರಲ್ಲಿರುವ ಮುಖ್ಯ ಅಣಬೆಗಳೆಂದರೆ ಆಯಿಸ್ಟರ್ ಅಣಬೆ, ಹಾಲು ಅಣಬೆ, ಭತ್ತದ ಹುಲ್ಲಿನ ಅಣಬೆ, ಬಟನ್ ಅಥವಾ ಗುಂಡಿ ಅಣಬೆ ಮುಂತಾದವುಗಳು. ಪ್ರಾಚೀನ ಕಾಲದಿಂದಲೂ ಅಣಬೆಯನ್ನು ಆಹಾರವಾಗಿ ಮತ್ತು ಔಷಧಿಯಾಗಿ ಬಳಸಲಾಗುತ್ತಿತ್ತು. ಅಣಬೆಯ ಪ್ರಮುಖ ಔಷಧೀಯ ಉಪಯೋಗಗಳೆಂದರೆ ಕೊಲೆಸ್ಟ್ರಾಲ್ ಕಡಿಮೆಗೊಳಿಸಲು, ಮಧುಮೇಹ ನಿರ್ವಹಣೆಯಲ್ಲಿ, ಹಾಗೆಯೇ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು, ಮೂತ್ರಜನಕಾಂಗದ ರೋಗಗಳನ್ನು ತಡೆಗಟ್ಟಲು, ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಯನ್ನು ತಡೆಯಲು ಇದನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ. ಅಣಬೆ ಒಂದು ಶಾಖಾಹಾರಿ ಪದಾರ್ಥವಾಗಿದ್ದು ದೇಹಕ್ಕೆ ಅವಶ್ಯಕವಾದ ಎಲ್ಲ ಅಮೈನೋ ಆಮ್ಲಗಳನ್ನು ಕೂಡ ಇದು ಕೊಡುತ್ತದೆ ಎಂದು ವೈಜ್ಞಾನಿಕವಾಗಿ ಹೇಳುತ್ತಾರೆ. ಅಣಬೆಯ ತಿಂಡಿ ತಿನಿಸುಗಳ ಬಗ್ಗೆ ಹೇಳುವುದಾದರೆ, ಅಣಬೆಯನ್ನು ಉಪಯೋಗಿಸಿ ಸೂಪ್, ಮಂಚೂರಿ, ಪಕೋಡ, ಪಲ್ಯ, ಸಾಂಬಾರು, ಪಲಾವ್, ಬಿರಿಯಾನಿ ಇತ್ಯಾದಿಗಳನ್ನು ತಯಾರಿಸಬಹುದು. ಅಣಬೆ ಉತ್ಪಾದನೆಯಲ್ಲಿ ಗಮನಿಸಬೇಕಾದ ಅಂಶಗಳೆಂದರೆ, ಉತ್ತಮ ಅಣಬೆ ಬೀಜಗಳನ್ನು ಬಳಸಬೇಕು. ಅಣಬೆ

0: ಬೆಳೆಸುವ ಸ್ಥಳ ಚೆನ್ನಾಗಿ ಗಾಳಿ ಬೆಳಕು ಬರುವಂತೆ ಇರಬೇಕು. ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಯಾವುದೇ ಸೂಕ್ಷ್ಮಾಣು ಜೀವಿಗಳ ಸೋಂಕು ತಗಲದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಹಸಿ ಅಣಬೆಯನ್ನು ಬೇಗನೆ ಉಪಯೋಗಿಸಬೇಕು. ಉಳಿದ ಅಣಬೆಯನ್ನು ಒಣಗಿಸಿ ಶುದ್ಧವಾಗಿ ಗಾಜಿನ ಬಾಟಲ್ಗಳಲ್ಲಿ ಇಟ್ಟು ಶೇಖರಿಸಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ. ಇಂದು ಸಾಯಂಕಾಲ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ವಿಶ್ವ ಪ್ರಾಣಿಜನ್ಯ ರೋಗಗಳ ದಿನದ ಅಂಗವಾಗಿ ವನ್ಯಜೀವಿಗಳಿಂದ ಹರಡುವ ಪ್ರಾಣಿಜನ್ಯ ರೋಗಗಳು ಹಾಗೂ ಅವುಗಳ ಹತೋಟಿ ಕ್ರಮಗಳ ಕುರಿತು ಕೊಯ್ಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಾಗರ್ ಆರ್.ಎಸ್. ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ.
2: ಆತ್ಮೀಯ ಕೇಳುಗರೆ, ಎನಪೊಯ ಆರೋಗ್ಯ ದೀಪ ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 8:00

0: ಆತ್ಮೀಯ ಕೇಳುಗರೆ, ಎನಪೊಯ ಆರೋಗ್ಯ ದೀಪ ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಇಂದಿನ ಕಾರ್ಯಕ್ರಮದಲ್ಲಿ ಅರಿವಳಿಕೆ ಬಗ್ಗೆ ತಿಳುವಳಿಕೆ, ಈ ವಿಷಯದ ಕುರಿತಾದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಎನಪೊಯ ಮೆಡಿಕಲ್ ಕಾಲೇಜಿನ ಅನಸ್ತೇಷಿಯಾ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಸಂದೀಪ್ ಶಂಕರ್ ಇವರು. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000.
1: ಆಕಾಶವಾಣಿ ಮಂಗಳೂರು, ಸಮಯ 6:55 ಆಗಲಿದೆ. ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
2: ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಚಾಜ. ಅಥ ವಾರ್ತಾ. ಭಾರತ ಇಂಡೋನೇಷಿಯಾ ರಣನೀತಿಕ ಸಹಭಾಗಿತ್ವಸ್ಯ ಸುದೃಢಾಹ್ವಾನಂ ಕುರ್ವನ್ ಪ್ರಧಾನಮಂತ್ರೀ ಮೋದಿ ಅವದತ್ ಯತ್ ಏತತ್ ನ ಕೇವಲಂ ದ್ವಯೋಃ ದೇಶಯೋಃ ಸಮೃದ್ಧೌ ಅಪಿತು ಕ್ಷೇತ್ರೀಯ ವೈಶ್ವಿಕ ಶಾಂತಿ ಸ್ಥಿರತಾಸು ಚ ಯೋಗದಾನಂ ಪ್ರದಾಸ್ಯತಿ ಇತಿ. ಜಕಾರ್ತಾ ನಗರೆ ಇಂಡೋನೇಷಿಯಾ ದೇಶಸ್ಯ ಸಂಸದಂ ಸಂಬೋಧಯನ್ ಶ್ರೀಮೋದಿ ಅವದತ್ ಯತ್ ಭಾರತಂ ವಿಕಾಸಸ್ಯ ಮಾರ್ಗಂ ಅನುಸರತಿ ನತು ವಿಸ್ತಾರವಾದಸ್ಯ.
3: ಭಾರತ ವಿಸ್ತಾರವಾದ ನಹಿ ವಿಕಾಸವಾದ ಕೀ ನೀತಿ ಪರ್ ಚಲ್ತಾ ಹೈ ಔರ್ ಇಸ್ಲಿಯೆ ಹಮ್ ಭಾರತ ಮೇ ಕಹತೆ ಹೈ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಆಜ್ ಮೇ ಯಹಿ ಮಂತ್ರ ಯಹಿ ಭಾವನಾ ಲೇಕರ್ ಇಂಡೋನೇಷಿಯಾ ಕೆ ಆಪ್ ಸಭಿ ಸಂಸತ್ ಸದಸ್ಯ ಕೆ ಬೀಚ್ ಆಯಾ. ಭಾರತ ಔರ್ ಇಂಡೋನೇಷಿಯಾ ಕೆ ಬೀಚ್ ಸಮುದ್ರ ಸಾಝಾ ಭವಿಷ್ಯ ಕಾ ಕೇಂದ್ರ ಹೈ.
2: ಶ್ರೀ ಮೋದಿ ದ್ವಯೋಃ ದೇಶಯೋಃ ಜನಾನಾಂ ಲಾಭಾಯ ಯುಪಿಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಟಾರ್ಟ್ಅಪ್ ಇತ್ಯೇತಾನ್ ಶಿಕ್ಷಾಂ ನವಾನವೇಷಣಂ ಚ ಸಮೇತ್ಯ ಆಂಕಿಕೀಯ ಸಾರ್ವಜನಿಕ ಅವಸಂರಚನಾಯಾಂ ಸಹಯೋಗಸ್ಯ ವರ್ಧನಾಯ ಅಪಿ ಬಲಂ ಪ್ರದತ್ತವಾನ್. ತತ್ಪೂರ್ವಂ ಪ್ರಧಾನಮಂತ್ರಿ ಮೋದಿ ಜಕಾರ್ತಾ ನಗರೆ ಇಂಡೋನೇಷಿಯಾ ದೇಶಸ್ಯ ರಾಷ್ಟ್ರಪತಿನಾ ಪ್ರಬೋವೋ ಸುಬಿಯಾಂತೋ ಇತ್ಯನೇನ ಸಹ ಪ್ರತಿನಿಧಿಮಂಡಲಸ್ತರೀಯ ವಾರ್ತಾಂ ಕೃತವಾನ್. ಉಭಯ ನೇತೃಭ್ಯಾಂ ಪರಸ್ಪರ ಹಿತಸ್ಯ ಕ್ಷೇತ್ರೇಷು ಸಹಯೋಗಂ ವರ್ಧಯಿತುಂ ಜ್ಞಾಪನಪತ್ರಾಣಾಂ ಆದಾನ ಪ್ರದಾನಮಪಿ ಕೃತಂ. ಶ್ರೀಮೋದಿ ವರ್ಯಾಯ ಏಕಸ್ಮಿನ್ ಸಮಾರೋಹೆ ರಾಷ್ಟ್ರಪತಿನಾ ಪ್ರಬೋವೋ ಸುಬಿಯಾಂತೋ ಇತ್ಯನೇನ ಇಂಡೋನೇಷಿಯಾ ಗಣರಾಜ್ಯಸ್ಯ ಸರ್ವೋಚ್ಚ ನಾಗರಿಕ ಪುರಸ್ಕಾರಂ ಬಿಂತಾಂಗ ಆದಿಪೂರ್ಣ ಇತಿ ಪ್ರದತ್ತ. ಶಿಲಾತೈಲ ಪ್ರಾಕೃತಿಕ ವಾತೇಂಧನ ಮಂತ್ರಿ ಹರದೀಪ ಸಿಂಗ್ ಪುರಿ ಅವದತ್ ಯತ್ ಯದಿ ಅಂತಾರಾಷ್ಟ್ರೀಯ ಸ್ತರೆ ಅಶೋಧಿತ ತೈಲಸ್ಯ ಮೂಲ್ಯಾನಿ ಸ್ಥಿರಾನಿ ಉತವಾ ನ್ಯೂನಾನಿ ಭವಂತಿ ತರ್ಹಿ ಆಂತರಿಕ ಪೆಟ್ರೋಲ್ ಡೀಸೆಲ್ ಇತ್ಯೇತಯೋಃ ಮೂಲ್ಯಾನಿ ಸಕಾರಾತ್ಮಕ ದಿಶಿ ಪ್ರವರ್ಧಂತೆ ಇತಿ ಅಪೇಕ್ಷಾ ಅಸ್ತಿ. ಮಂತ್ರಿ ವಿಶ್ವಾಸಂ ಪ್ರಕಟಿತವಾನ್ ಯತ್ ಉಪಭೋಕ್ತೃಭ್ಯಃ ದೃಕ್ಪಥಃ ಅನುಕೂಲಃ ಏವಸ್ತಿ ಯತಃ ವೈಶ್ವಿಕ ತೈಲ ವಾತೇಂಧನಾಪೂರ್ತಿಃ ನಿರಂತರಂ ವಿಸ್ತೃತಾ ಅಸ್ತಿ ಇತಿ. ನವದೆಹಲ್ಯಾಂ ಅಸ್ಯ ವರ್ಷಸ್ಯ ವಿಕಸಿತ ಭಾರತ ಶಿಖರ ಸಮ್ಮೇಳನಂ ಸಂಬೋಧಯನ್ ಶ್ರೀಪುರಿ ಅವದತ್ ಯತ್ ಭಾರತೇನ ಅದ್ಯತನೀಯೇಷು ದಶಕೇಷು ವೈಶ್ವಿಕೋರ್ಜಾ ವ್ಯವಧಾನಾನಾಂ ಕೂಟನೀತಿಕ ಸಂವಾದಸ್ಯ ಸಮಾಯೋಜಿತ ನೀತಿಗತ ಹಸ್ತಕ್ಷೇಪಸ್ಯ ದೇಶೀಯೋತ್ಪಾದನ ವರ್ಧನಸ್ಯ ಆಯಾತಸ್ಯ ವಿವಿಧೀಕರಣಸ್ಯ ಚ ಸಂಯೋಜನ ಮಾಧ್ಯಮೇನ ಸಫಲತಯಾ ಸಮಾಧಾನಂ ಅಕರೋದಿತಿ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ಅವದತ್ ಯತ್ ಭಾರತ ಬಹರೀನ ಸಹಭಾಗಿತ್ವ ನಿರಂತರಂ ಗಹನಂ ಭವತಿ. ಡಾಕ್ಟರ್ ಜಯಶಂಕರ ಹ್ಯಃ ಬಹರೀನ್ ದೇಶಸ್ಯ ದ್ವಿದಿವಸೀಯ ಯಾತ್ರಾಯಾಃ ಸಮಾಪನಂ ಅಕರೋತ್. ಯಾತ್ರಾವಧೌ ಡಾಕ್ಟರ್ ಜಯಶಂಕರ ಬಹರೀನ ದೇಶಸ್ಯ ರಾಜ್ಞಾ ಹಮದ್ ಬಿನ್ ಇಸಾ ಅಲ್ ಖಲೀಫಾ ಇತ್ಯನೇನ ಸಹ ಮೇಲನಂ ಕೃತವಾನ್. ಅಸೌ ಉಪಪ್ರಧಾನಮಂತ್ರಿಣಾ ಶೇಖ್ ಖಾಲಿದ್ ಬಿನ್ ಅಬ್ದುಲ್ಲಾ ಅಲ್ ಖಲೀಫಾ ಇತ್ಯನೇನ ಸಹ ಅಪಿ ಮೇಲನಂ ಕೃತವಾನ್. ಏತಾಸು ಸಭಾಸು ವಿದೇಶಮಂತ್ರಿ ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚೇತ್ಯೇತಯೋಃ ಪಕ್ಷತಃ ಶುಭಕಾಮನಃ ಅಪಿ ಪ್ರೇಷಿತವಾನ್. ಪ್ರಧಾನಮಂತ್ರಿ ಕಾರ್ಯಾಲಯೇನ ವಿವಿಧ ಕ್ಷೇತ್ರೇಷು ಎಲ್ ನೀನೋ ಇತ್ಯಸ್ಯ ಸಂಭಾವ್ಯ ಪ್ರಭಾವಾನಾಂ ಸಜ್ಜತೋಪಾಯಾನಾಂ ಚ ಸಮೀಕ್ಷಾರ್ಥಂ ಪ್ರಧಾನಮಂತ್ರಿ ಕಾರ್ಯಾಲಯೇ ಉಚ್ಚಸ್ತರೀಯ

0: स्तरीय समीक्षा सभा आयोजिता प्रधानमन्त्रिणः प्रधानसचिवस्य डॉ पीके मिश्र वर्यस्य अध्यक्षतायां सेवातीर्थे ह्यः इयं सभा आयोजिता अस्यां सभायां पञ्चदशतोप्यधिकानां मन्त्रालयानां सचिवाः वरिष्ठाधिकारिणः च उपस्थिताः आसन् फुटबॉल क्रीडायां स्विट्जरलैंड देशः वैंकूवर नगरे पेनल्टी शूट आउट इत्येतस्यां क्रीडायां कोलंबिया देशं 4-3 इत्यंकतरालेन पराजित्य 54.29 वर्षात् प्रथमवारं फीफा विश्वकप क्रीडायाः प्रागुपान्त्यचक्रे प्रविष्टवान् इति वार्ताः
1: आकाशवाणी मंगलूरु
2: अंदम मेघ संदेश इंदु राग संदेश
3: प्रिय केळुगरे ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್ ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11 ಗಂಟೆಯವರೆಗೆ ಪ್ರಸಾರವಾಗುತ್ತದೆ ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು ಚಿತ್ರದ ಹೆಸರು ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು ಜೊತೆಗೆ ನಿಮ್ಮ ಹೆಸರು ಊರು ಬರೆದು ನಮಗೆ ಕಳುಹಿಸಿ ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600 ಎಸ್ಎಂಎಸ್ ಮೆಲೋಡೀಸ್ ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ
1: ಕೇಳುಗರೆ ಗಮನಿಸಿ ಆಕಾಶವಾಣಿಯ 100.3 ಎಫ್ಎಂ ಟೆಲಿಕ್ವಿಜ್ನಲ್ಲಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನದಲ್ಲಿ ಬದಲಾವಣೆಯಾಗಿದೆ ದಯವಿಟ್ಟು ಗಮನಿಸಿ ಇನ್ನು ಮುಂದೆ ಪ್ರತಿ ಬುಧವಾರದಂದು ಬೆಳಿಗ್ಗೆ 10:00-11:30 ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2222611 ನಮ್ಮ ಎಸ್ಟಿಡಿ ಕೋಡ್ 0824 ನಮ್ಮ ಮೊಬೈಲ್ ಸಂಖ್ಯೆ 8277038000 ನಿಮಗೆ ಕರೆ ಸಿಗದಿದ್ದಲ್ಲಿ 9449265600 ಈ ಸಂಖ್ಯೆಗೆ ವಾಟ್ಸಾಪ್ನಲ್ಲಿ ಟೆಲಿಕ್ವಿಜ್ ಎಂದು ಸಂದೇಶ ಕಳುಹಿಸಿದರೆ ನಾವೇ ನಿಮಗೆ ಕರೆ ಮಾಡುತ್ತೇವೆ ಆಕಾಶವಾಣಿ ಮಂಗಳೂರು ಸಮಯ 7:02 ಆಗಲಿದೆ ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಪ್ರಕಟಣೆಗಳು ಬಳಿಕ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ ಕೇಳುವಿರಿ

0: ಆಕಾಶವಾಣಿ ಸಮಯ 7:02:08 ಇನ್ನು ಮುಂದೆ ಕೆಲವು ಪ್ರಕಟಣೆಗಳು. ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
2: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
1: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಸರ್ವರ ಶ್ರೇಯೋಭಿವೃದ್ಧಿ ಗಮನದಲ್ಲಿರಿಸಿ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಅಧಿಕಾರಿಗಳಿಗೆ ಸೂಚನೆ. ಹಂಪಿ, ಮೈಸೂರು ಹಾಗೂ ಲಕ್ಕುಂಡಿ ಕ್ಷೇತ್ರಗಳನ್ನು ಜಾಗತಿಕ ಮಟ್ಟದ ಪ್ರವಾಸಿ ಕೇಂದ್ರಗಳನ್ನಾಗಿ ಪರಿವರ್ತಿಸಲು ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಭರದ ಸಿದ್ದತೆ. ಬೆಳೆ ಹಾನಿ ಕುರಿತು ಕೇಂದ್ರಕ್ಕೆ ಶೀಘ್ರ ವರದಿ ಸಲ್ಲಿಸಲು ಸಂಸದ ಗೋವಿಂದ ಕಾರಜೋಳ ಆಗ್ರಹ. ರಾಜ್ಯದ ವಿವಿಧೆಡೆ ಮುಂದುವರೆದ ಮಳೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಕ್ರಮ. ಈಗ ವಾರ್ತೆಗಳ ವಿವರ. ಪರಿಶುದ್ಧ ಆಡಳಿತ ಸರ್ವರನ್ನು ಒಳಗೊಳ್ಳುವ ಅಭಿವೃದ್ಧಿ ಮತ್ತು ಕಟ್ಟಕಡೆಯ ವ್ಯಕ್ತಿಗೂ ಅವರ ನಾಗರಿಕ ಹಕ್ಕುಗಳನ್ನು ತಲುಪಿಸುವುದು ತಮ್ಮ ಸರ್ಕಾರದ ಪ್ರಮುಖ ಗುರಿಯಾಗಿದೆ. ಈ ಗುರಿ ಸಾಧಿಸಲು ಅಧಿಕಾರಿ ವರ್ಗ ಅತ್ಯಂತ ಕ್ರಿಯಾಶೀಲರಾಗಿ, ಜನಪರವಾಗಿ ಮತ್ತು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಪ್ರಾದೇಶಿಕ ವಿಭಾಗ ಮಟ್ಟದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಬರ ಪರಿಸ್ಥಿತಿ ಅವಲೋಕನ, ಜನ ಜಾನುವಾರುಗಳಿಗೆ ಕುಡಿಯುವ ನೀರು, ಮೇವು ಹಾಗೂ ಅಭಿವೃದ್ಧಿ ಕಾಮಗಾರಿಗಳು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸುದೀರ್ಘವಾಗಿ ಚರ್ಚೆ ನಡೆಸಿ ಅಧಿಕಾರಿಗಳಿಗೆ ಸಲಹೆ ಸೂಚನೆಗಳನ್ನು ನೀಡಿದರು. ದೇಶಾದ್ಯಂತ ಮಳೆಯ ಪರಿಸ್ಥಿತಿ ಕುರಿತು ಆತಂಕ ವ್ಯಕ್ತವಾಗುತ್ತಿರುವ ನಡುವೆಯೂ ರಾಜ್ಯದಲ್ಲಿ ಪರಿಸ್ಥಿತಿ ಸಮಾಧಾನಕರವಾಗಿದೆ. ಯಾವ ಕಾಲದಲ್ಲೂ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಕ್ರಮ ವಹಿಸಲಾಗುವುದು. ಕೃಷ್ಣಾ, ಕಾವೇರಿ ಮತ್ತು ಗೋದಾವರಿ ನದಿಗಳ ಜೋಡಣೆ ಯೋಜನೆಯನ್ನು ಸುಮಾರು 1,00,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಂದುವರೆಸುವ ಪ್ರಸ್ತಾವಕ್ಕೆ ಕೇಂದ್ರ ಸರ್ಕಾರವೂ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ 50 ಜಾಗತಿಕ ಪ್ರವಾಸಿ ತಾಣಗಳ ಅಭಿವೃದ್ಧಿ ಯೋಜನೆಯಡಿ ರಾಜ್ಯದ ಐತಿಹಾಸಿಕ ತಾಣಗಳಾದ ಹಂಪಿ, ಮೈಸೂರು ಮತ್ತು ಲಕ್ಕುಂಡಿ ಕ್ಷೇತ್ರಗಳನ್ನು ಜಾಗತಿಕ ಮಟ್ಟದ ಪ್ರವಾಸಿ ಕೇಂದ್ರಗಳನ್ನಾಗಿ ಪರಿವರ್ತಿಸಲು ರಾಜ್ಯ ಪ್ರವಾಸೋದ್ಯಮ ಇಲಾಖೆ ತೀವ್ರ ಸಿದ್ದತೆ ನಡೆಸಿದೆ. ರಾಜ್ಯದ ಪ್ರವಾಸೋದ್ಯಮದ ಸರ್ವತೋಮುಖ ಬೆಳವಣಿಗೆಗೆ ಖಾಸಗಿ ಸಹಭಾಗಿತ್ವ ಅಗತ್ಯ ಎಂದು ಇಂಧನ ಹಾಗೂ ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ. ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿಪಡಿಸುವ ಕುರಿತು ಹೊಸಪೇಟೆಯಲ್ಲಿ ಆಯೋಜಿಸಿದ್ದ ರಾಜ್ಯ ಮಟ್ಟದ ಸಮಾಲೋಚನಾ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಜಾಗತಿಕ ಪ್ರವಾಸಿ ತಾಣಗಳ ಪಟ್ಟಿಗೆ ಕರ್ನಾಟಕದಿಂದ 3 ಪ್ರಮುಖ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಕೇಂದ್ರಗಳನ್ನು ಪ್ರಸ್ತಾಪಿಸಲಾಗಿದೆ. ಯುನೆಸ್ಕೋ ಜಾಗತಿಕ ಪಾರಂಪರಿಕ ತಾಣವಾಗಿರುವುದರಿಂದ ಹಂಪಿಗೆ ಪ್ರಥಮ ಆದ್ಯತೆ ನೀಡಲಾಗಿದ್ದು ಇದನ್ನು ಭಾರತದ ಪ್ರವಾಸೋದ್ಯಮದ ಪ್ರಮುಖ ಹೆಗ್ಗುರುತನ್ನಾಗಿ ರೂಪಿಸಲಾಗುವುದು. ಮೈಸೂರನ್ನು ಮತ್ತಷ್ಟು ಆಧುನಿಕ ಸೌಲಭ್ಯಗಳೊಂದಿಗೆ ಪ್ರವಾಸೋದ್ಯಮದ ಬೃಹತ್ ಹಬ್ ಆಗಿ ಬಲಪಡಿಸಲಾಗುವುದು. ಕಲ್ಯಾಣಿ ಚಾಲುಕ್ಯರ ಶೈಲಿಯ ಲಕ್ಕುಂಡಿ ತಾಣವನ್ನು ಭವಿಷ್ಯದ ಪ್ರಮುಖ ಪ್ರವಾಸಿ ಆಕರ್ಷಣೆಯನ್ನಾಗಿ ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಮಳೆ ಕೊರತೆಯಿಂದ ಜಿಲ್ಲೆಯಲ್ಲಿ ಉಂಟಾಗಿರುವ ಬೆಳೆ ಹಾನಿ ಕುರಿತು ಕೇಂದ್ರ ಸರ್ಕಾರಕ್ಕೆ ನಿಯಮಾನುಸಾರ ತಕ್ಷಣ ವರದಿ ಸಲ್ಲಿಸುವಂತೆ ಸಂಸದ ಗೋವಿಂದ ಎಂ ಕಾರಜೋಳ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಳೆ ಮತ್ತು ತೇವಾಂಶದ ಕೊರತೆಯಿಂದ ಜಿಲ್ಲೆಯ ಸುಮಾರು 40,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಎಂದರು. ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ನಿಯಮಾವಳಿಗಳ ಅಡಿಯಲ್ಲಿ ನಿಗದಿತ ನಮೂನೆಯಲ್ಲಿ ಸಂಪೂರ್ಣ ಮಾಹಿತಿ ನೀಡಿ ಪ್ರಸ್ತಾವನೆ ಸಲ್ಲಿಸಬೇಕು. ರಾಜ್ಯ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿದರೆ ತಾವು ಕೂಡ ಕೇಂದ್ರದ ಹಣಕಾಸು ಹಾಗೂ ಕೃಷಿ ಸಚಿವರನ್ನು ಭೇಟಿ ಮಾಡಿ ಜಿಲ್ಲೆಗೆ ಅಗತ್ಯ ಪರಿಹಾರ ಮತ್ತು ನೆರವು ದೊರಕಿಸಲು ರಾಜ್ಯ ಸರ್ಕಾರದೊಂದಿಗೆ ಜಂಟಿಯಾಗಿ ಪ್ರಯತ್ನಿಸುವುದಾಗಿ ಅವರು ತಿಳಿಸಿದರು. ರಾಜ್ಯದ ವಿವಿಧೆಡೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದೆ. ಭಾರತ ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ 2026ಕ್ಕೆ ಸಂಬಂಧಿಸಿದಂತೆ ಧಾರವಾಡ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಜುಲೈ 29ರವರೆಗೆ ಮತದಾರರ ಮನೆ ಮನೆಗಳಿಗೆ ಭೇಟಿ ನೀಡಿ ಎಣಿಕೆ

0: ಗಣತಿ ನಮೂನೆಗಳನ್ನು ವಿತರಿಸುತ್ತಿದ್ದಾರೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸಲಾಗುತ್ತಿದೆ. ಒಟ್ಟಾರೆ 983 ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದು ಒಟ್ಟು 880,224 ಮತದಾರರಿದ್ದಾರೆ. ಈ ಪೈಕಿ 765,573 ಮಂದಿ ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು 138,953 ಗಣತಿ ನಮೂನೆಗಳನ್ನು ಈಗಾಗಲೇ ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಶ್ರೀರೂಪ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಎಸ್ಆರ್ ಪ್ರಕ್ರಿಯೆಯನ್ನು ಜಿಲ್ಲಾಧಿಕಾರಿ ಬಂವರ್ ಸಿಂಗ್ ಮೀನಾ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಎಚ್ಎಸ್ ಕೀರ್ತನ ಅವರು ಅಜ್ಜಂಪುರ ತಾಲೂಕಿನ ಸೊಕ್ಕೆ ಗ್ರಾಮ ಪಂಚಾಯತಿಗೆ ತೆರಳಿ ಪರಿಶೀಲಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ವಿವಿಧೆಡೆ ಮಳೆ ಮುಂದುವರೆದಿದೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಬೆಳಗಾವಿ ಮತ್ತು ಖಾನಾಪುರ ತಾಲೂಕುಗಳ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳು ಮತ್ತು ನಿಪ್ಪಾಣಿ ತಾಲೂಕು ವ್ಯಾಪ್ತಿಯಲ್ಲಿನ ಎಲ್ಲ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಪ್ರೌಢಶಾಲೆಗಳು ಮತ್ತು ಪಿಯುಸಿ ಹಾಗೂ ಸಮವರ್ತಿತ ಕಾಲೇಜುಗಳಿಗೂ ಇಂದು ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಆದೇಶಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಗಾಳಿ ಸಹಿತ ಮಳೆ ಮುಂದುವರೆದಿದೆ. ಕಳೆದ 5 ದಿನಗಳಿಂದ ಜಿಲ್ಲೆಯ ಮಲೆನಾಡು ಭಾಗಗಳಲ್ಲಿ ವ್ಯಾಪಕ ಮಳೆಯಾಗುತ್ತಿದ್ದೆ. ನಿನ್ನೆ ಸಹ ಚಿಕ್ಕಮಗಳೂರು, ಮೂಡಿಗೆರೆ, ತರೀಕೆರೆ, ಕೊಟ್ಟಿಗೆಹಾರ, ಚಾರ್ಮಾಡಿ ಘಾಟ್, ಕಳಸ, ಶೃಂಗೇರಿ ಸುತ್ತಮುತ್ತ ಹೆಚ್ಚಿನ ಮಳೆಯಾಗಿದೆ. ಮಳೆಯಿಂದ ಕೊಟ್ಟಿಗೆಹಾರ, ಚಾರ್ಮಾಡಿ ಘಾಟ್ ಭಾಗದ ಎರಡು ಕಡೆ ರಸ್ತೆ ಬದಿಯಲ್ಲಿ ಭೂಕುಸಿತ ಉಂಟಾಗಿದೆ. ಚಾರ್ಮಾಡಿ ಘಾಟ್, ಕುದುರೆಮುಖ, ಮುಳ್ಳಯ್ಯನಗಿರಿ ಭಾಗದಲ್ಲಿ ದಟ್ಟ ಮಂಜು ಹಾಗೂ ಮಳೆಯಿಂದ ವಾಹನ ಸಂಚಾರಕ್ಕೆ ಸಮಸ್ಯೆ ಉಂಟಾಗುತ್ತಿದೆ. ಶೃಂಗೇರಿಯ ತುಂಗಾನದಿ ದಡದಲ್ಲಿರುವ ಕಪ್ಪೆ ಶಂಕರಗುಡಿಯವರೆಗೂ ನೀರು ಹರಿಯುತ್ತಿದೆ. ಈ ಭಾರಿ ಮಳೆಗೆ ಜಿಲ್ಲೆಯಲ್ಲಿ 5ಕ್ಕೂ ಅಧಿಕ ಮನೆಗಳಿಗೆ ಹಾನಿಯಾಗಿದೆ. ಹಲವೆಡೆ ಮರಗಳು, ವಿದ್ಯುತ್ ಕಂಬಗಳು ಬಿದ್ದು ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಜಿಲ್ಲಾಡಳಿತ ಮಳೆ ಹಿನ್ನೆಲೆಯಲ್ಲಿ ಅಗತ್ಯ ಕ್ರಮ ಕೈಗೊಂಡಿದೆ. ಸಾರ್ವಜನಿಕರು ಸಹಾಯವಾಣಿ ಸಂಖ್ಯೆ 08262 2382950 ಸಂಪರ್ಕಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೆ ಗಾಳಿ ಮಳೆಯಿಂದ ಪ್ರಸಕ್ತ ವರ್ಷ ಒಟ್ಟು 58 ಮನೆಗಳಿಗೆ ಹಾನಿಯಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕೆ ಮಾಹಿತಿ ನೀಡಿದ ಅವರು, ವ್ಯಾಪಕ ಮಳೆಗೆ ಗುಡ್ಡಜರಿತ ಹಾಗೂ ನೆರೆ ಸೃಷ್ಟಿಯಾಗಬಹುದಾದ ಸಮವರ್ತಿ ಪ್ರದೇಶಗಳಲ್ಲಿ 294 ಪುನರ್ವಸತಿ ಕೇಂದ್ರಗಳನ್ನು ತೆರೆಯಲು ಸಿದ್ದತೆ ಕೈಗೊಳ್ಳಲಾಗಿದೆ ಎಂದರು.
4: ನಮ್ಮ ಜಿಲ್ಲೆಯಲ್ಲಿ 2 ಅನಿಮಲ್ ಡೆತ್ ಆಗಿದೆ, ಅದಕ್ಕೆ ಕಾಂಪನ್ಸೇಷನ್ ಪೇಮೆಂಟ್ ಆಗಿದೆ. ಮತ್ತೆ ಹೌಸ್ ಡ್ಯಾಮೇಜ್ ಈಗ ಲಾಸ್ಟ್ 2 ದಿನದಲ್ಲಿ ಜಾಸ್ತಿ ಆಯ್ತು. ಮಾನ್ಸೂನ್ ಸ್ಟಾರ್ಟ್ ಆದಿಂದ ಇಲ್ಲಿ ತನಕ 58 ಮನೆಗಳಿಗೂ ಹಾನಿಯಾಗಿದೆ. 2 ಮನೆ ಪೂರ್ಣವಾಗಿ ಹಾನಿಯಾಗಿದೆ ಅಂತ ನಮಗೆ ರಿಪೋರ್ಟ್ ಇದೆ. ಲಾಸ್ಟ್ 24 ಅವರ್ಸ್ ಅಲ್ಲಿ ಏನು ಆಗಿದೆಯೋ ಡ್ಯಾಮೇಜಸ್ ತಕ್ಷಣ ನಾವು ಪೇಮೆಂಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೇವೆ. ನಮ್ಮಲ್ಲಿ ಪ್ರಿಕಾಷನರಿ ಮೆಷರ್ ಆಗಿ ಲ್ಯಾಂಡ್ಸ್ಲೈಡ್ ಆಗಬಹುದಾದ ಜಾಗಗಳಲ್ಲಿ ಮತ್ತೆ ಫ್ಲಡ್ ಪ್ರೋನ್ ಏರಿಯಾಸ್ ಅಲ್ಲಿ ರಿಲೀಫ್ ಸೆಂಟರ್ಸ್ ಆಲ್ರೆಡಿ ಐಡೆಂಟಿಫೈ ಮಾಡಿ ಇಟ್ಟಿದ್ದೀವಿ. ಒಂದು 294 ಶೆಲ್ಟರ್ಸ್ ಅನ್ನು ನಮ್ಮ ಸರ್ಕಾರಿ ಕಟ್ಟಡಗಳಲ್ಲಿ ನಾವು ಐಡೆಂಟಿಫೈ ಮಾಡಿ ಇಟ್ಟಿದ್ದೀವಿ. ಇದು ಅಷ್ಟೇ ಇಲ್ಲದೆ ನಾವು ಜಾನುವಾರುಗಳಿಗೆ ಅದಕ್ಕೆ ಒಂದು 107 ಕಡೆ ನಾವು ವೆಟನರಿ ರಿಲೀಫ್ ಸೆಂಟರ್ ಕೂಡ ನಾವು ಐಡೆಂಟಿಫೈ ಮಾಡಿ ಇಟ್ಟಿದ್ದೀವಿ. ನಮ್ಮಲ್ಲಿ ಈಗ ಮೇಜರ್ ಲ್ಯಾಂಡ್ಸ್ಲೈಡ್ ಪ್ರೋನ್ ಲೊಕೇಶನ್ಸ್ ಇದೆ. ತಮಗೆ ಗೊತ್ತಿರುವ ಹಾಗೆ 2019 ಅಲ್ಲಿ ಒಂದು 439 ಲೊಕೇಶನ್ಸ್ ನಮಗೆ ಐಡೆಂಟಿಫೈ ಮಾಡಿ ಕೊಟ್ಟಿದ್ರು. ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು 200 ಪಾರ್ಟಲ್ಸ್ ಅನ್ನು ಐಡೆಂಟಿಫೈ ಮಾಡಿ ಲ್ಯಾಂಡ್ಸ್ಲೈಡ್ ಪ್ರೋನ್ ಲೊಕೇಶನ್ಸ್ ಅಲ್ಲಿ ನಾವು ಆಲ್ರೆಡಿ ಹಾಕಿದೀವಿ. ಕಂಟಿನ್ಯೂಸ್ ಆಗಿ ನಮಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ, ಅವರು ಪ್ರತಿದಿನ ಅಲ್ಲಿ ಹೋಗ್ಬಿಟ್ಟು ಫೋಟೋಸ್ ಅನ್ನು ಪೋಸ್ಟ್ ಮಾಡ್ತಾ ಇದ್ದಾರೆ.
0: ಮೇ ತಿಂಗಳಿನಲ್ಲಿ ಸುರಿದ ಪೂರ್ವ ಮುಂಗಾರು ಮಳೆ ರೈತನಿಗೆ ಹೊಲ ಪ್ರವೇಶಿಸಲು ಅನುಮತಿ ನೀಡಿ ಜೂನ್ ತಿಂಗಳಲ್ಲಿ ಮಳೆ ಬಾರದೆ ನಿರಾಸೆಯುಂಟು ಮಾಡಿ ಇದೀಗ ತಡವಾಗಿ ಆರಂಭವಾದ ಮಳೆಯಿಂದ ರೈತರ ಕೃಷಿ ಚಟುವಟಿಕೆ ತೀವ್ರಗೊಂಡಿದೆ. ಸೋಯಾಬೀನ್, ಹೆಸರು, ತೊಗರಿ ಮೊದಲಾದ ತೋಟಗಾರಿಕೆ ಬೆಳೆಗಳು ಮರುಜೀವ ಪಡೆದುಕೊಂಡಿವೆ. ಮುಂಗಾರು ಮಳೆ ಬೆಳೆಯ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬೆಳಗಾವಿ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಎಚ್ಡಿ ಕೋಳೇಕರ್ ಅವರು.
5: ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ 752,312 ಹೆಕ್ಟೇರ್ ಪ್ರದೇಶವನ್ನ ನಾವು ವಿವಿಧ ಬೆಳೆಗಳ ಅಡಿಯಲ್ಲಿ ಬಿತ್ತನೆಗೆ ಒಳಪಡಿಸಬೇಕು ಅಂತ ಗುರಿ ಹಾಕೊಂಡಿದ್ದೇವೆ.

0: ಇಲ್ಲಿವರೆಗೆ ನಾವು ಈ ನಮ್ಮ ಬೆಳೆ ಅವರಿಕೆ ಕ್ಷೇತ್ರವನ್ನು ತಗೊಂಡ್ರೆ ಸುಮಾರು 601,688 ಹೆಕ್ಟೇರ್ ಪ್ರದೇಶದೊಳಗೆ ಸುಮಾರು 80% ಪ್ರದೇಶದೊಳಗೆ ನಮಗೆ ಬಿತ್ತನೆ ಆಗಿದೆ. ಮೃಗಶಿರಾ ಮಳೆ ಕಡಿಮೆ ಆಯ್ತು. ಏನ್ ಬಿತ್ತಿದ್ರು ರೈತರು ಬಿತ್ತಿದ ನಂತರ ಹುಟ್ಟಿತ್ತು, ಆಮೇಲೆ ಒಂದು 10-15 ಡೇಸ್ ಬೆಳೆ ಇದ್ದಾಗ ಸ್ವಲ್ಪ ನಮ್ಮ ಮಳೆ ಕೊರತೆ ನಮ್ಮ ಜಿಲ್ಲೆ ಒಳಗೆ ಕಾಣಿಸ್ತು. ವಿಶೇಷವಾಗಿ ಸವದತ್ತಿ ಮತ್ತು ರಾಮದೂರ್ ಪ್ಯಾಕೆಟ್ನಾಗ ಬೆಳೆಗಳ ಬೆಳವಣಿಗೆ ಸ್ವಲ್ಪ ಕುಂಠಿತ ಆಗ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಮತ್ತೆ ನಮಗ 4 ದಿವಸದಿಂದ ಬೆಳಗಾವಿ ಜಿಲ್ಲೆ ಒಳಗೆ 79 ನಮಗೆ ಎಣ್ಣೆ ಮಳೆಯಾಗಿ 134% ಪ್ಲಸ್ ಆಗಿದೆ.
1: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ವರ ಶ್ರೇಯೋಭಿವೃದ್ಧಿ ಗಮನದಲ್ಲಿರಿಸಿ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಅಧಿಕಾರಿಗಳಿಗೆ ಸೂಚನೆ. ಹಂಪಿ, ಮೈಸೂರು ಹಾಗೂ ಲಕ್ಕುಂಡಿ ಕ್ಷೇತ್ರಗಳನ್ನು ಜಾಗತಿಕ ಮಟ್ಟದ ಪ್ರವಾಸಿ ಕೇಂದ್ರಗಳನ್ನಾಗಿ ಪರಿವರ್ತಿಸಲು ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಭರದ ಸಿದ್ದತೆ. ಬೆಳೆ ಹಾನಿ ಕುರಿತು ಕೇಂದ್ರಕ್ಕೆ ಶೀಘ್ರ ವರದಿ ಸಲ್ಲಿಸಲು ಸಂಸದ ಗೋವಿಂದ ಕಾರಜೋಳ ಆಗ್ರಹ. ರಾಜ್ಯದ ವಿವಿಧೆಡೆ ಮುಂದುವರೆದ ಮಳೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
2: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
3: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
2: ತಂತ್ರಜ್ಞಾನ ಮತ್ತು ಅದರ ಬಳಕೆಗಳು ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು.
4: ಆತ್ಮೀಯ ಶ್ರೋತೃಗಳೇ ನಮಸ್ಕಾರ. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಸರಣಿಯ 2ನೇ ಕಾರ್ಯಕ್ರಮದಲ್ಲಿ ನಾವು ಕ್ವಾಂಟಮ್ ಕಂಪ್ಯೂಟಿಂಗ್ನ ಕೆಲವು ಮೂಲಭೂತ ಅಂಶಗಳನ್ನ ಹಾಗೆ ಅದು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಬಳಕೆಯಲ್ಲಿದೆ ಅನ್ನೋದನ್ನ ನಿಮಗೆ ತಿಳಿಸುವ ಪ್ರಯತ್ನ ಮಾಡಿದ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತ ಮತ್ತು ರೋಚಕ ತಂತ್ರಜ್ಞಾನದ ಜಗತ್ತನ್ನ ಇನ್ನಷ್ಟು ಆಳವಾಗಿ ತಿಳಿಸೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ಕಾರ.
4: ಸಾಮಾನ್ಯ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳೋದಾದ್ರೆ ಕ್ವಾಂಟಮ್ ಕಂಪ್ಯೂಟರ್ಗೂ ಸಾಮಾನ್ಯ ಕಂಪ್ಯೂಟರ್ಗೂ ಏನು ವ್ಯತ್ಯಾಸ ಇದೆ ಅಂತೀರಾ ಸರ್?
5: ಬಹಳ ಒಳ್ಳೆ ಪ್ರಶ್ನೆ ಇದು. ಸಾಮಾನ್ಯ ಕಂಪ್ಯೂಟರ್ಗಳು ಮತ್ತು ಕ್ವಾಂಟಮ್ ಕಂಪ್ಯೂಟರ್ಗಳಿಗೂ ಇರುವಂತಹ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಮೂಲಭೂತವಾಗಿ ಅವು ಈ ಮಾಹಿತಿಯನ್ನು ಹೇಗೆ ಸಂಸ್ಕರಣೆ ಮಾಡುತ್ತೆ ಅನ್ನೋ ವಿಷಯದ ಮೇಲೆ ಇವುಗಳಲ್ಲಿ ವ್ಯತ್ಯಾಸಗಳಿವೆ. ಒಂದು ಸರಳ ಉದಾಹರಣೆ ತಗೋಬೇಕು ಅಂತ ಹೇಳಿದ್ರೆ, ನಮ್ಮ ಹತ್ರ ಒಂದು ಬೀಗ ಇದೆ ಅಂತ ತಿಳ್ಕೊಳ್ಳೋಣ. ಅದರ ಜೊತೆಗೆ ಅನೇಕ ಕೀಲಿಗಳಿದೆ ನಮ್ಮ ಹತ್ರ. ಈ ನಮ್ಮ ಹತ್ರ ಇರುವಂತಹ ಉಪಲಬ್ಧ ಇರುವಂತಹ ಎಲ್ಲಾ ಕೀಲಿಗಳಲ್ಲಿ ಯಾವುದೋ ಒಂದು ಕೀಲಿ ಮಾತ್ರ ಈ ಬೀಗವನ್ನು ತೆಗೆಯೋದಕ್ಕೆ ಆಗುತ್ತೆ. ಅದು ಯಾವ ಕೀಲಿ ಅಂತ ಕಂಡುಹಿಡಿಬೇಕಾದ್ರೆ, ನಾವು ಸಾಧಾರಣ ಕಂಪ್ಯೂಟರ್ಗಳನ್ನು ಬಳಸಿದ್ರೆ ಒಂದೊಂದಾಗಿ ಎಲ್ಲಾ ಕೀಲಿಗಳನ್ನು ಬಳಸಿ ಯಾವುದೋ ಒಂದು ಕೀಲಿ ಮಾತ್ರ ಇದನ್ನು ತೆರೆಯಲಿಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಕಂಡುಹಿಡ್ಕೊಳ್ಬಹುದು. ಅದೇ ಕ್ವಾಂಟಮ್ ಕಂಪ್ಯೂಟರ್ಗಳನ್ನು ಬಳಸಿ ಎಲ್ಲ ಕೀಲಿಗಳನ್ನು ಒಂದೇ ಸಮಯದಲ್ಲಿ ಪ್ರಯೋಗಿಸಿ ಅದರಿಂದ ಯಾವ ಕೀಲಿ ಈ ಬೀಗವನ್ನು ತೆಗೆಯಬಹುದು ಅನ್ನೋದನ್ನು ನಾವು ತಿಳ್ಕೊಳ್ಬಹುದಾಗಿದೆ. ಈ ರೀತಿಯಾಗಿ ಹಳೆ ಸಂಚಿಕೆಯಲ್ಲೇ ನಾನು ಈಗಾಗಲೇ ಹೇಳಿದಂತೆ, ಈ ಸಾಮಾನ್ಯ ಕಂಪ್ಯೂಟರ್ಗಳಲ್ಲಿ ಮಾಹಿತಿಯನ್ನು ಶೇಖರಣೆ ಮಾಡೋದಕ್ಕೆ ಮತ್ತು ಮಾಹಿತಿಯನ್ನು ಸಂಸ್ಕರಣೆ ಮಾಡೋದಕ್ಕೆ ಬಿಟ್ ಅನ್ನೋ ಒಂದು ಘಟಕವನ್ನು ನಾವು ಬಳಸ್ತೇವೆ. ಈ ಬಿಟ್ ಅನ್ನೋ ಘಟಕದಲ್ಲಿ 0 ಅಥವಾ 1 ಈ ರೀತಿಯಾದಂಥ ಮಾಹಿತಿಯನ್ನು ನಾವು ಶೇಖರಣೆ ಮಾಡಬಹುದು ಮತ್ತು ಸಂಸ್ಕರಣೆ ಮಾಡಬಹುದು. ಅದೇ ಕ್ವಾಂಟಮ್ ಕಂಪ್ಯೂಟರ್ಗಳಲ್ಲಿ ಈ ಮಾಹಿತಿಯನ್ನು ನಾವು ಸಂಸ್ಕರಣೆ ಮಾಡೋದಕ್ಕೆ ಕ್ಯೂಬಿಟ್ ಅನ್ನು ಬಳಸ್ತೀವಿ. ಈ ಕ್ಯೂಬಿಟ್ನಲ್ಲಿ ಈ 0 ಅಥವಾ 1 ಜೊತೆಗೆ ಈ 0 ಮತ್ತು 1 ನಡುವಿನ ಅನೇಕ ಸ್ತರಗಳಲ್ಲಿ ಈ ಕ್ಯೂಬಿಟ್ ಒಂದೇ ಸಮಯದಲ್ಲಿ ಇರಬಹುದಾಗಿದೆ. ಇದರಿಂದ ಆಗುವಂತಹ ಪ್ರಯೋಜನ ಏನು ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದಂತೆ ಸಾಮಾನ್ಯ ಕಂಪ್ಯೂಟರ್ಗಳು ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೆ ಹಂತ ಹಂತವಾಗಿ ಆ ಕಾರ್ಯವನ್ನು ನಡೆಸಬೇಕಾಗತ್ತೆ, ಅಂದರೆ ಸ್ಟೆಪ್ ವೈಸ್ ಮಾಡಬೇಕು. ಇದನ್ನು ನಾವು ಸೀರಿಯಲ್ ಎಕ್ಸಿಕ್ಯೂಷನ್ ಅಂತ ಹೇಳ್ತೀವಿ. ಅದೇ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ಬಳಸಿ ಈ ಕ್ಯೂಬಿಟ್ಗಳನ್ನ ಬಳಸಿ ನಾವು ಗಣನೆ ಮಾಡೋದಾದ್ರೆ ಅನೇಕ ಸ್ಟೆಪ್ಸನ್ನು ಒಂದೇ ಸತಿ ನಾವು ಮಾಡಬಹುದಾಗಿದೆ, ಅಂದರೆ ಎಕ್ಸಿಕ್ಯೂಟ್ ಮಾಡಬಹುದು, ಅಂದರೆ ಪ್ಯಾರಲಲ್ ಪ್ರೊಸೆಸಿಂಗ್ ಅಂತ ನಾವು

0: ಏನೇ ಹೇಳ್ತೀವಿ, ಆ ಪ್ಯಾರಲಲ್ ಪ್ರೊಸೆಸಿಂಗ್ಗೆ ನೈಸರ್ಗಿಕವಾಗಿಯೇ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಪರಿಣಾಮಕಾರವಾಗಿ ನಾವು ಉಪಯೋಗಿಸಬಹುದಾಗಿದೆ. ಹೀಗಾಗಿ ಎಷ್ಟೋ ಸಮಸ್ಯೆಗಳು ಸಾಮಾನ್ಯ ಕಂಪ್ಯೂಟರ್ಗಳು ಎಲ್ಲಿ ಸೋಲುತ್ತವೆಯೋ ಅಂಥ ಕಡೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಸಮರ್ಪಕವಾಗಿ ನಾವು ಅದನ್ನು ಬಳಸಬಹುದಾಗಿದೆ. ಈ ಕ್ಯೂಬಿಟ್ಗಳು ಅಂತ ನಾನು ಏನು ಹೇಳಿದೆ, ಈ ಕ್ಯೂಬಿಟ್ಗಳನ್ನು ವಾಸ್ತವಿಕವಾಗಿ ನಾವು ಹೇಗೆ ನಿರ್ಮಿಸಲಬಹುದು ಅಂತ ಹೇಳಿದ್ರೆ, ನೈಸರ್ಗಿಕವಾಗಿ ಇರುವಂಥ ವಸ್ತುಗಳಲ್ಲಿ ನಮಗೆಲ್ಲರಿಗೂ ಗೊತ್ತಿರುವಂತೆ ಆಟಮ್ಸ್ ಮತ್ತು ಒಳಗಡೆ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್, ಇವುಗಳನ್ನು ಬಳಸಿ ಈ ಕ್ಯೂಬಿಟ್ಗಳನ್ನು ನಾವು ನಿರ್ಮಾಣ ಮಾಡಬಹುದಾಗಿದೆ. ಈ ರೀತಿಯಾದಂಥ ಕಣಗಳಲ್ಲಿ, ಉದಾಹರಣೆಗೆ ನಾವು ಎಲೆಕ್ಟ್ರಾನ್ ಅಥವಾ ಈ ಫೋಟಾನ್ಸ್ ಅಂತ ಏನು ಹೇಳ್ತೀವಿ, ಪ್ರಕಾಶದ ಕಣಗಳು, ಈ ರೀತಿಯಾದಂಥ ಕಣಗಳಲ್ಲಿ ಅನೇಕ ಸ್ತರಗಳಲ್ಲಿ ಅನೇಕ ಸ್ಥಿತಿಗಳಲ್ಲಿ ಒಂದೇ ಸಮಯದಲ್ಲಿ ಇರಬಹುದಾದಂಥ ಗುಣಲಕ್ಷಣಗಳು ಇರುತ್ತವೆ. ಇದನ್ನು ನಾವು ಸೂಪರ್ ಪೊಸಿಷನ್ ಅಂತ ಹೇಳ್ತೀವಿ. ಅದೇ ರೀತಿ ಎರಡು ಅಥವಾ ಅನೇಕ ಕಣಗಳು ಪರಸ್ಪರ ಸಂಬಂಧದಿಂದ ವಿಶೇಷವಾದಂಥ ಗುಣಲಕ್ಷಣಗಳನ್ನು ಹೊಂದಿರುತ್ತವೆ. ಇದನ್ನು ನಾವು ಎಂಟ್ಯಾಂಗಲ್ಮೆಂಟ್ ಅಂತ ಹೇಳ್ತೀವಿ. ಈ ರೀತಿಯಾದಂಥ ಅನೇಕ ಕ್ವಾಂಟಮ್ ಗುಣಲಕ್ಷಣಗಳನ್ನು ನಾವು ಬಳಸಿ ಕಂಪ್ಯೂಟಿಂಗ್ ಅಥವಾ ಗಣನೆಗೆ ನಾವು ಬಳಸಿದ್ರೆ ಅದನ್ನು ನಾವು ಕ್ವಾಂಟಮ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಅಂದರೆ ಸರಳವಾಗಿ ಹೇಳೋದಾದರೆ ಕ್ವಾಂಟಮ್ ಕಂಪ್ಯೂಟರ್ ಅಂದರೆ ಏನು ಅಂತ ಹೇಳಿದ್ರೆ, ನೈಸರ್ಗಿಕವಾಗಿ ನಮಗೆ ಉಪಲಬ್ಧವಿರುವಂತಹ ಅಣುಗಳು ಅಥವಾ ಪರಮಾಣುಗಳು ಅಥವಾ ಇನ್ನು ಉಪ ಪರಮಾಣು ಕಣಗಳಲ್ಲಿ ಇರುವಂತಹ ಅದು ಅತ್ಯಂತ ಸೂಕ್ಷ್ಮವಾಗಿ ನಾವು ಗಮನಿಸಿ ಈ ಗುಣಲಕ್ಷಣಗಳನ್ನು ನಾವು ಕಂಪ್ಯೂಟಿಂಗ್ಗೆ ಹೇಗೆ ಬಳಸಬಹುದು ಅನ್ನೋದನ್ನ ಸಮರ್ಪಕವಾಗಿ ನಾವು ನಿರ್ಮಿಸಬೇಕಾಗುತ್ತೆ.
1: ಈಗ ಹೇಳಿದ್ರಿ ಕ್ವಾಂಟಮ್ ತಂತ್ರಜ್ಞಾನ ಅಣು ಮತ್ತು ಉಪ ಅಣು ಕಣಗಳ ಸಹಜ ಗುಣಲಕ್ಷಣಗಳ ಮೇಲೆ ಆಧಾರಿತ ಆಗಿದೆ ಅಂತ ಹೇಳಿದ್ರಿ. ನಮ್ಮ ಪ್ರಕೃತಿಯಲ್ಲಿ ಪ್ರತಿಯೊಂದು ವಸ್ತುವು ಕಣಗಳಿಂದ ಕೂಡಿದೆ ಅನ್ನೋದು ಸಾಮಾನ್ಯ ಜನರಿಗೂ ಗೊತ್ತಿದೆ. ಹಾಗಾದ್ರೆ ಪ್ರಕೃತಿಯಲ್ಲಿ ಕ್ವಾಂಟಮ್ ತತ್ವಗಳು ಕಾರ್ಯನಿರ್ವಹಿಸುವ ಉದಾಹರಣೆ ನೀಡಬಹುದಾ?
0: ಖಂಡಿತ. ಈಗಾಗಲೇ ನಾನು ಹೇಳಿದಂತೆ ನೈಸರ್ಗಿಕವಾಗಿ ಪ್ರಕೃತಿಯಲ್ಲಿನೇ ಅನೇಕ ಪ್ರಕ್ರಿಯೆಗಳು ಈ ಕ್ವಾಂಟಮ್ ಮೆಕ್ಯಾನಿಕ್ಸ್ ಮೇಲೆ ಆಧಾರಿತವಾಗಿದೆ ಅಂತ ಹೇಳಿ ವಿಜ್ಞಾನಿಗಳು ಸಂಶೋಧನೆಯನ್ನು ನಡೆಸಿದ್ದಾರೆ. ಒಂದು ಎಲ್ಲರಿಗೂ ಗೊತ್ತಿರುವಂತಹ ಉದಾಹರಣೆ ಏನು ಅಂತ ಹೇಳಿದ್ರೆ, ನಾವು ಫೋಟೋಸಿಂಥಸಿಸ್ ಅಂತ ಏನು ಹೇಳ್ತೀವಿ, ಅಂದ್ರೆ ಈ ಸಸ್ಯಗಳು ಆಹಾರವನ್ನ ಉತ್ಪಾದನೆ ಮಾಡಬೇಕಾದ್ರೆ ಸೂರ್ಯನಿಂದ ಬರುವಂತ ಬೆಳಕನ್ನ ಉಪಯೋಗಿಸಿಕೊಂಡು ತಮ್ಮದೇ ಆದಂತ ಆಹಾರವನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಕ್ರಿಯೆಯಲ್ಲಿ ಸೂರ್ಯನಿಂದ ಬರುವಂತಹ ಬೆಳಕಿನಲ್ಲಿ ಏನು ಶಕ್ತಿ ಇದೆಯೋ ಆ ಶಕ್ತಿಯನ್ನ ಎಲೆಯಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂವಹನೆ ಮಾಡಬೇಕಾದರೆ ಈ ಕ್ವಾಂಟಮ್ ಮೆಕ್ಯಾನಿಕಲ್ ಎಫೆಕ್ಟ್ಸ್ ತುಂಬಾ ಬಳಕೆಯಾಗುತ್ತೆ ಅಂತ ಹೇಳಿ ವಿಜ್ಞಾನಿಗಳು ಸಂಶೋಧನೆ ನಡೆಸಿದ್ದಾರೆ. ಮತ್ತು ಅತ್ಯಂತ ಸಮರ್ಪಕವಾಗಿ ಈ ಸಂವಹನೆ ನಡೆಯುತ್ತೆ ಅಂತ ಕಂಡುಹಿಡಿದಿದ್ದಾರೆ. ಇದರ ಜೊತೆಗೆ ಈ ಪಕ್ಷಿಗಳು ನಮಗೆಲ್ಲರಿಗೂ ಗೊತ್ತಿರುವಂತೆ ಪ್ರತಿ ವರ್ಷನು ಸಾವಿರಾರು ಕಿಲೋಮೀಟರ್ ದೂರ ಹೋಗಿ ಮತ್ತೆ ವಾಪಸ್ಸು ತಮ್ಮ ಗೂಡುಗಳಿಗೆ ಬಂದು ಸೇರಿಕೊಳ್ಳುತ್ತವೆ. ಅದು ಹೇಗೆ ಅಷ್ಟು ನಿಖರವಾಗಿ ಅಷ್ಟು ದೂರ ಹೋಗಿ ಮತ್ತೆ ತನ್ನ ಗೂಡಿಗೆನೆ ವಾಪಸ್ ಬರುತ್ತೆ ಅಂತ ವಿಜ್ಞಾನಿಗಳು ಅನೇಕ ವರ್ಷಗಳಿಂದ ಸಂಶೋಧನೆ ನಡೆಸ್ತಾ ಇದ್ದಾರೆ. ಇದರಲ್ಲಿ ಕೂಡ ಕ್ವಾಂಟಮ್ ಎಫೆಕ್ಟ್ಗಳ ಪರಿಣಾಮ ಇದೆ ಅಂತ ಹೇಳಿ ಕೂಡ ವಿಜ್ಞಾನಿಗಳು ಸಂಶೋಧನೆಯಿಂದ ಕಂಡುಕೊಂಡಿದ್ದಾರೆ. ಹೀಗೆ ನಿಸರ್ಗದಲ್ಲಿ ಅನೇಕ ಪ್ರಕ್ರಿಯೆಗಳಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅದರ ಪ್ರಿನ್ಸಿಪಲ್ಸ್ ಕಾರ್ಯನಿರ್ವಹಿಸ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೋಬಹುದು.
1: ಬಹುಶಃ ಪ್ರಕೃತಿನೇ ಇದಕ್ಕೆ ಪ್ರೇರಣೆ ಅಂತ ಹೇಳಿದ್ರು ತಪ್ಪಾಗಲ್ಲ ಅನ್ಸುತ್ತೆ.
0: ಖಂಡಿತ ಖಂಡಿತ.
1: ಇನ್ನು ಬಹಳ ಜನರಿಗೆ ಕ್ವಾಂಟಮ್ ಅಂದ್ರೆ ಕೇವಲ ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನುವ ಕಲ್ಪನೆ ಇದೆ, ಇದು ಎಷ್ಟು ಸರಿ?
0: ಕ್ವಾಂಟಮ್ ತಂತ್ರಜ್ಞಾನ ಅಂತ ನಾವು ಹೇಳೋದಾದ್ರೆ ಅನೇಕ ವಿಷಯಗಳು ಇದರಲ್ಲಿ ಒಳಪಡುತ್ತವೆ. ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನೋದು ಖಂಡಿತ ಒಂದು ಪ್ರಮುಖವಾದಂತಹ ವಿಷಯ. ಅದರ ಜೊತೆಗೆ ಕ್ವಾಂಟಮ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ, ಅಂದ್ರೆ ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಿ ಸಂವಹನ ಹೇಗೆ ಮಾಡುವುದು ಅಂತ ಹೇಳಿ ಕ್ವಾಂಟಮ್ ಸಂವಹನ ಅಥವಾ ಕ್ವಾಂಟಮ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಅದರ ಜೊತೆಗೆ ಕ್ವಾಂಟಮ್ ಸೆನ್ಸಿಂಗ್ ಅಂತ ಹೇಳ್ತೀವಿ, ಇದರ ಜೊತೆಗೆ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅಂತ ಹೇಳ್ತೀವಿ. ಸೊ ಹೀಗೆ ಅನೇಕ ವಿಷಯಗಳನ್ನು ಒಳಗೊಂಡಿರುವಂತಹದ್ದು ಈ ಕ್ವಾಂಟಮ್ ತಂತ್ರಜ್ಞಾನ.
1: ಒಟ್ಟಾರೆ ಒಂದು ತಂತ್ರಜ್ಞಾನದಲ್ಲಿ ಇಷ್ಟೆಲ್ಲ ವಿಷಯ ಅಡಕವಾಗಿದೆ ಅಂತ ಹೇಳಬಹುದು.
0: ಖಂಡಿತ.
1: ಈ ಕಾರ್ಯಕ್ರಮ ಕೇಳ್ತಾ ಇರುವಂತಹವರಿಗೆ ಒಂದು ಪ್ರಶ್ನೆ ಉದ್ಭವ ಆಗಬಹುದು ಅನ್ಸತ್ತೆ, ಕ್ವಾಂಟಮ್ ಕಂಪ್ಯೂಟರ್ಗಳು ಅಷ್ಟು ಶಕ್ತಿಶಾಲಿ, ನಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ಗಳ ಸ್ಥಾನವನ್ನ ಇದು ಆಕ್ರಮಿಸಿಕೊಳ್ಳಲ್ವಾ? ಅವು ವಿಶೇಷವಾಗಿ ಸಂಕೀರ್ಣ ಸಮಸ್ಯೆಗಳನ್ನು ಪರಿಹರಿಸಲು ಸಾಮಾನ್ಯ ಕಂಪ್ಯೂಟರ್ಗಳ ಜೊತೆ ಕೆಲಸ ಮಾಡುತ್ತೆ ಅಂತ ಉದಾಹರಣೆ ಮೂಲಕ ನೀವು ತಿಳಿಸಿದ್ರಿ. ಈ ಕಂಪ್ಯೂಟರ್ಗಳು ಬಂದ್ರೆ ನಮ್ಮ ಮೊಬೈಲ್ ಲ್ಯಾಪ್ಟಾಪ್ಗಳು ಮೂಲೆ ಗುಂಪಾಗತ್ತಾ?
0: ಇಲ್ಲ, ಹಾಗೇನು ಆಗೋದಿಲ್ಲ. ಈಗ ಈ ತಂತ್ರಜ್ಞಾನ ಪ್ರಗತಿ ಕಾಣ್ತಾ ಇರುವಂತ ನಾವು ಅದರ ರೋಡ್ ಮ್ಯಾಪ್ ಅನ್ನು ನೋಡಿದ್ರೆ ಕ್ವಾಂಟಮ್ ಕಂಪ್ಯೂಟರ್ಗಳು ನಮ್ಮ ಲ್ಯಾಪ್ಟಾಪ್ ಅಥವಾ ಸ್ಮಾರ್ಟ್ ಫೋನ್ಗಳನ್ನ ಮೂಲೆ ಗುಂಪು ಮಾಡುವುದಿಲ್ಲ. ಒಂದು ಉದಾಹರಣೆ ನಾವು ಹೇಳಿದ್ರೆ, ನಮ್ಮ ದೈನಂದಿನ ಚಟುವಟಿಕೆಗಳಲ್ಲೇ ನಾವು ಅತಿ ಹತ್ತಿರವಾದಂತಹ ಒಂದು ಗುರಿಯನ್ನು ನಾವು ತಲುಪಬೇಕಾದ್ರೆ ನಾವು ದ್ವಿಚಕ್ರ ವಾಹನವನ್ನು ಯಾವುದನ್ನು ನಾವು ಬಳಸ್ತೀವಿ. ಅದೇ ದೊಡ್ಡ ಸರಕು ಸಾಗಣೆಗಳನ್ನ ನಾವು ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಒಂದು ದೊಡ್ಡ ಟ್ರಕ್ ಅನ್ನ ಬಳಸ್ತೀವಿ. ಇದೇ ರೀತಿ ಕ್ವಾಂಟಮ್ ಕಂಪ್ಯೂಟರ್ಗಳನ್ನು ನಿರ್ಮಾಣ ಮಾಡ್ತಾ ಮಾಡುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ, ಅತ್ಯಂತ ಸಂಕೀರ್ಣವಾದಂತಹ ವೈಜ್ಞಾನಿಕ ಬಳಕೆಗಾಗಿ ಈ ರೀತಿಯಾದಂತಹ ಶಕ್ತಿಶಾಲಿಯಾದಂತಹ ಕಂಪ್ಯೂಟರ್ಗಳು ಬೇಕಾಗುತ್ತೆ. ಸೊ ಹಾಗಾಗಿ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಮುಂದೆಯೂ ಕೂಡ ನಮ್ಮ ಲ್ಯಾಪ್ಟಾಪ್ ಅಥವಾ

0: ಸ್ಮಾರ್ಟ್ಫೋನ್ಗಳನ್ನು ರೀಪ್ಲೇಸ್ ಅಂತೂ ಮಾಡೋದಿಲ್ಲ.
1: ಇನ್ನೊಂದು, ಈಗ ಎಲ್ಲ ಕಡೆ AI ಅದರದೇ ಹವ ಅಂತಾನೇ ಹೇಳಬಹುದೇನೋ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ, ನಮ್ಮ ಸುತ್ತಮುತ್ತ ನಾವು ನೋಡ್ತಾ ಇದ್ವಿ. ನಮ್ಮ ಯುವಕ ಯುವತಿಯರು ಆಸಕ್ತಿ ಕೂಡ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ ಈ ವಿಷಯಗಳಲ್ಲಿ, ಅವರ ಆಸಕ್ತಿ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಕ್ವಾಂಟಮ್ ಕಂಪ್ಯೂಟಿಂಗ್ ಮತ್ತು AI ನಡುವೆ ಏನು ಸಂಬಂಧ?
0: ಖಂಡಿತ, ಕ್ವಾಂಟಮ್ ಮತ್ತು ಈ AI ಅಥವಾ ಮಷಿನ್ ಲರ್ನಿಂಗ್ ಅನ್ನೋ ಈ ಏರಿಯಾನಲ್ಲಿ ಬಹಳ ಆಸಕ್ತಿದಾಯಕ ಒಂದು ಸಂಬಂಧ ಇದೆ. ಕ್ವಾಂಟಮ್ ಮಷಿನ್ ಲರ್ನಿಂಗ್ ಅನ್ನೋದೇ ಒಂದು ದೊಡ್ಡ ಕ್ಷೇತ್ರವಾಗಿ ಇಂದು ನಾವು ನೋಡ್ತಾ ಇದ್ದೇವೆ. ಈ ಕ್ವಾಂಟಮ್ ತತ್ವಗಳನ್ನು ಉಪಯೋಗಿಸಿ ಇವತ್ತು ನಮಗೆ ಗೊತ್ತಿರುವಂತಹ AI ಅಥವಾ ಮಷಿನ್ ಲರ್ನಿಂಗ್ ಮಾಡೆಲ್ಗಳನ್ನ ಹೇಗೆ ನಾವು ಅತ್ಯಂತ ಸಮರ್ಪಕವಾಗಿ ಮಾಡಬಹುದು ಅನ್ನೋದನ್ನ ಅನೇಕ ವಿಜ್ಞಾನಿಗಳು ಇವತ್ತು ಸಂಶೋಧನೆ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ರೀತಿಯಾದಂತಹ AI ಮಾಡೆಲ್ಗಳು ಕಾರ್ಯಾಚರಣೆಗಿಂತ ಮುಂಚೆ ಅದು ಒಂದು ಟ್ರೈನಿಂಗ್ ಅಂತ ಒಂದು ಫೇಸ್ ಇರುತ್ತೆ, ಅದನ್ನ ತರಬೇತಿ ಮಾಡಬೇಕು. ಈ ಮಾಡೆಲ್ಗಳನ್ನ ತರಬೇತಿ ಮಾಡಬೇಕು. ಈ ಟ್ರೈನಿಂಗ್ ಫೇಸ್ ಅಥವಾ ತರಬೇತಿ ಮಾಡುವಂತ ಸಮಯ ತುಂಬಾ ಸಮಯ ತಗೊಳ್ಳುತ್ತೆ. ಇವಕ್ಕೆ ಈಗ ನಾವು ಸೂಪರ್ ಕಂಪ್ಯೂಟರ್ಗಳನ್ನ ಬಳಸ್ತಾ ಇದ್ದೇವೆ. ಈ ತರಬೇತಿಯ ಸಮಯವೇ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಕೂಡ ನಡೀಬಹುದು ಕೆಲವು ಕಡೆ. ಈ ಸಮಯವನ್ನು ನಾವು ಹೇಗೆ ಸಂಕುಚಿತಗೊಳಿಸಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಬಹುದು.
1: ಇಂದು ಎಲ್ಲ ದೇಶಗಳು ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಹೂಡಿಕೆಯನ್ನ ಮಾಡ್ತಾ ಇದೆ. ಇದರ ಬಗ್ಗೆ ಹೇಳೋದಾದ್ರೆ,
0: ನಾನು ಈಗಾಗಲೇ ಹೇಳದಂತೆ ಸಾಮಾನ್ಯ ಕಂಪ್ಯೂಟರ್ಗಳು ಅಥವಾ ನಮಗೆ ಈಗ ಉಪಲಬ್ಧವಿರುವಂತಹ ಸೂಪರ್ ಕಂಪ್ಯೂಟರ್ಗಳು ಅತ್ಯಂತ ಶಕ್ತಿಶಾಲಿಯಾಗಿ ಇವೆ. ಆದರೆ ಕೆಲವೊಂದು ರೀತಿಯಾದಂತಹ ಸಂಕೀರ್ಣ ವೈಜ್ಞಾನಿಕ ಸಮಸ್ಯೆಗಳು ಈ ಸೂಪರ್ ಕಂಪ್ಯೂಟರ್ಗಳಲ್ಲಿ ಕೂಡ ಅನೇಕ ತಿಂಗಳುಗಳು ಅಥವಾ ಅನೇಕ ದಿನಗಳು ಅಥವಾ ಅನೇಕ ವರ್ಷಗಳು ಕೂಡ ಬೇಕಾಗುತ್ತವೆ. ಅಂತಹ ಸಮಸ್ಯೆಗಳನ್ನು ಇವು ಸಾಲ್ವ್ ಮಾಡಬೇಕಾದ್ರೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳು, ನಾನು ಈಗಾಗಲೇ ಹೇಳದಂತೆ ಹೊಸ ಔಷಧಗಳನ್ನು ನಾವು ಕಂಡುಹಿಡಿಯೋದಕ್ಕೆ ಮತ್ತು ಹಣಕಾಸಿನ ವ್ಯವಹಾರಗಳಲ್ಲಿ ಇದನ್ನು ಬಳಕೆ ಮಾಡುವುದಕ್ಕೆ, ಈ ರೀತಿಯಾದಂತಹ ಅನೇಕ ಕ್ಷೇತ್ರಗಳಲ್ಲಿ ನಾವು ಬಳಕೆ ಮಾಡಬಹುದಾಗಿದೆ. ಇದರ ಜೊತೆಗೆ ಇನ್ನೊಂದು ಪ್ರಮುಖವಾದಂತಹ ಬಳಕೆ ಏನು ಅಂತ ಹೇಳಿದ್ರೆ, ನಾವು ಈಗಾಗಲೇ ನಮ್ಮ ಆನ್ಲೈನ್ ವ್ಯವಹಾರಗಳು ಮತ್ತು ಡಿಜಿಟಲ್ ಪೇಮೆಂಟ್ಸ್ ಎಲ್ಲ ನಾವು ಏನು ಬಳಕೆ ಮಾಡ್ತಾ ಇದ್ದೀವಿ, ಈ ಎಲ್ಲ ತಂತ್ರಜ್ಞಾನಗಳಿಗೂ ಎನ್ಕ್ರಿಪ್ಷನ್ ಅಥವಾ ಸೈಬರ್ ಸೆಕ್ಯೂರಿಟಿ ಅಂತ ನಾವು ಏನು ಕರಿತೀವಿ ಅಂದ್ರೆ ಭದ್ರತೆಯನ್ನು ಒದಗಿಸುವುದು, ಇದಕ್ಕೆ ಎನ್ಕ್ರಿಪ್ಷನ್ ಅನ್ನೋ ಒಂದು ನಾವು ತಂತ್ರಜ್ಞಾನವನ್ನು ಬಳಸ್ತೀವಿ. ಇನ್ನೊಂದೇನು ಅಂತ ಹೇಳಿದ್ರೆ, ಇದೇ ತಂತ್ರಜ್ಞಾನ ಉಪಯೋಗಿಸಿ ಇನ್ನೂ ಹೆಚ್ಚು ಸುರಕ್ಷಿತವಾಗಿ ಕೂಡ ಮಾಡಬಹುದು. ಈ ಭವಿಷ್ಯದಲ್ಲಿ ಶಕ್ತಿಶಾಲಿ ಕ್ವಾಂಟಮ್ ಕಂಪ್ಯೂಟರ್ಗಳು ನಾವು ಇಂದು ಬಳಕೆಯಲ್ಲಿ ಇರುವಂತಹ ಅನೇಕ ಭದ್ರತಾ ವ್ಯವಸ್ಥೆಗಳನ್ನು ಮುರಿಯುವಂತಹ ಸಾಧ್ಯತೆ ಇದೆ. ಇನ್ನೊಂದೆಡೆ ಇದೇ ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಿ ಅತ್ಯಂತ ಸುರಕ್ಷಿತವಾದಂತಹ ಸಂವಹನ ವ್ಯವಸ್ಥೆಯನ್ನು ಕೂಡ ನಾವು ನಿರ್ಮಾಣ ಮಾಡಬಹುದಾಗಿದೆ. ನಾವು ನಮ್ಮ ರಕ್ಷಣಾ ಸಂವಹನೆಯಲ್ಲಿ ಮತ್ತು ಅನೇಕ ರೀತಿಯಾದಂತಹ ಈ ಸೆಕ್ಯೂರ್ ಕಮ್ಯುನಿಕೇಷನ್ಸ್ ಎಲ್ಲಿ ನಮಗೆ ಬೇಕೋ ಅಲ್ಲೆಲ್ಲ ಈ ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಿ ನಾವು ಅತ್ಯಂತ ಸುರಕ್ಷಿತವಾಗಿ ಸಂವಹನೆಯನ್ನು ಮಾಡಬಹುದಾಗಿದೆ. ಹೀಗಾಗಿ ಎಲ್ಲ ದೇಶಗಳು ಸಹ ಈ ತಂತ್ರಜ್ಞಾನದಲ್ಲಿ ಹೂಡಿಕೆಯನ್ನು ಮಾಡ್ತಾ ಇದೆ. ರಾಷ್ಟ್ರೀಯ ಭದ್ರತೆಯ ವಿಚಾರ ಕೂಡ ಇದರಲ್ಲಿ ಇರೋದ್ರಿಂದ ಎಲ್ಲ ರಾಷ್ಟ್ರಗಳು ಕೂಡ ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವುದಕ್ಕೆ, ನಾವು ಹಿಂದೆ ನೋಡಿದಂತೆ ಈ ಬಾಹ್ಯಾಕಾಶ ತಂತ್ರಜ್ಞಾನ ಅಥವಾ ಸೂಪರ್ ಕಂಪ್ಯೂಟಿಂಗ್ ತಂತ್ರಜ್ಞಾನದಲ್ಲಿ ಹೇಗೆ ಎಲ್ಲ ರಾಷ್ಟ್ರಗಳು ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿವೆಯೋ ಅದೇ ರೀತಿ ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ ಈ ತಂತ್ರಜ್ಞಾನದ ಪ್ರಾಮುಖ್ಯತೆಯನ್ನು ಕಂಡುಹಿಡಿದು ಅದಕ್ಕೆ ಅನೇಕ ಹೂಡಿಕೆಗಳನ್ನು ಇದರ ಈ ತಂತ್ರಜ್ಞಾನದಲ್ಲಿ ಮಾಡ್ತಾ ಇದೆ.
1: ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಯ್ತು, ಆದ್ರೆ ಮುಂದಿನ ವಾರ ಮತ್ತಷ್ಟು ಇದರ ಬಗ್ಗೆ ಮಾಹಿತಿ ನೀಡುವುದಕ್ಕೆ ನಮ್ಮ ಜೊತೆಯಲ್ಲಿರ್ತಾರೆ ಡಾಕ್ಟರ್ ಆಶ್ವಿಜ ಬಿ. ಈ ಭರವಸೆಯೊಂದಿಗೆ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಮೇಡಮ್.
2: ತಂತ್ರಜ್ಞಾನ ಮತ್ತು ಅದರ ಬಳಕೆಗಳು ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಡಾಕ್ಟರ್ ಅಶ್ವಿಜ ಬಿ, ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಐಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್

0: ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz. ಸಮಯ ಸರಿಯಾಗಿ 7:30:18. ಇದೀಗ ಕೆಲವು ಪ್ರಕಟಣೆಗಳು.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
4: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
3: ಆಕಾಶವಾಣಿ FM ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ಮಾತಿನೊಂದಿಗೆ ಮುದ ನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು ಎಂಥ ಮಾತು.
2: ಆಕಾಶವಾಣಿ ಮಂಗಳೂರು.
3: ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎಲ್ಲಾ ತರಹದ ಕ್ಯಾನ್ಸರ್ ರೋಗಗಳ ಪತ್ತೆ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಗೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಕರಾವಳಿ ಕರ್ನಾಟಕದ ಒಂದು ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ. FFF, IMRT, IGRT, ಎಲೆಕ್ಟ್ರಾನ್ ಥೆರಪಿ, HDR ಬ್ರಾಕಿ ಥೆರಪಿ ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುಂಟಿಕಾನ, ಮಂಗಳೂರು. 0824222255.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
2: ಕೇಳುಗರೆ ಗಮನಿಸಿ, ಆಕಾಶವಾಣಿಯ 100.3 FM ಟೆಲಿಕ್ವಿಜ್ನಲ್ಲಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನದಲ್ಲಿ ಬದಲಾವಣೆಯಾಗಿದೆ. ದಯವಿಟ್ಟು ಗಮನಿಸಿ, ಇನ್ನು ಮುಂದೆ ಪ್ರತಿ ಬುಧವಾರದಂದು ಬೆಳಿಗ್ಗೆ 10:00 to 11:30 ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999, 2222261, ನಮ್ಮ STD ಕೋಡ್ 0824, ನಮ್ಮ ಮೊಬೈಲ್ ಸಂಖ್ಯೆ 8277038000. ನಿಮಗೆ ಕರೆ ಸಿಗದಿದ್ದಲ್ಲಿ 9449926500 ಈ ಸಂಖ್ಯೆಗೆ ವಾಟ್ಸಾಪ್ ಮೆಸೇಜ್ ಕಳುಹಿಸಿ ಟೆಲಿಕ್ವಿಜ್ ಎಂಬ ಸಂದೇಶ ಕಳುಹಿಸಿದರೆ ನಾವೇ ನಿಮಗೆ ಕರೆ ಮಾಡುತ್ತೇವೆ.
5: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ.
2: ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ಪ್ರಕಟಣೆ, ಬಳಿಕ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೇಳುವಿರಿ.

0: ಕೇಳುವರೆ, ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30ಕ್ಕೆ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಶ್ರೀಮತಿ ರೂಪಾಯಲ್, ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 22370488 22370499. ಎಸ್ಟೇಟ್ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30ಕ್ಕೆ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಭಾರತ ಇಂಡೋನೇಷ್ಯಾ ಕಾರ್ಯತಂತ್ರದ ಪಾಲುದಾರಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಎಲ್ನಿನೋ ಸಂಭವನೀಯ ಪರಿಣಾಮ ಕುರಿತು ಉನ್ನತ ಮಟ್ಟದ ಪರಿಶೀಲನಾ ಸಭೆ. ಸನ್ನದ್ಧತೆ ಬಲಪಡಿಸಲು ಪ್ರಧಾನಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಪಿಕೆ ಮಿಶ್ರಾ ಸೂಚನೆ. ಭಾರತ ಬಹ್ರೇನ್ ಸಹಕಾರ ಮತ್ತಷ್ಟು ಬಲಗೊಂಡಿದೆ, ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, 16ರ ಸುತ್ತಿನಲ್ಲಿ ಈಜಿಪ್ಟ್ ಅನ್ನು 3-2 ಗೋಲುಗಳಿಂದ ಮಣಿಸಿದ ಅರ್ಜೆಂಟೀನಾ. ವಾರ್ತೆಗಳ ವಿವರ. ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಇದು ಉಭಯ ರಾಷ್ಟ್ರಗಳ ಅಭಿವೃದ್ಧಿಗೆ ಮಾತ್ರವಲ್ಲ ಪ್ರಾದೇಶಿಕ ಹಾಗೂ ಜಾಗತಿಕ ಶಾಂತಿ ಮತ್ತು ಸ್ಥಿರತೆಗೂ ಮಹತ್ವದ ಕೊಡುಗೆ ನೀಡಲಿದೆ ಎಂದು ಅವರು ಹೇಳಿದ್ದಾರೆ. ಜಕಾರ್ತದಲ್ಲಿ ನಿನ್ನೆ ಇಂಡೋನೇಷ್ಯಾ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತವು ವಿಸ್ತರಣಾವಾದದ ಮಾರ್ಗವನ್ನು ಅನುಸರಿಸುವುದಿಲ್ಲ, ಅಭಿವೃದ್ಧಿಯ ಪಥವನ್ನೇ ಅನುಸರಿಸುತ್ತದೆ ಎಂದು ಹೇಳಿದರು. ಇದಕ್ಕೂ ಮುನ್ನ ಪ್ರಧಾನಿ ಮೋದಿ ಅವರು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭವೋ ಸುಬಿಯಾಂಟೊ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು. ಉಭಯ ದೇಶಗಳ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ದ್ವಿಪಕ್ಷೀಯ ಸಂಬಂಧಗಳ ವಿವಿಧ ಆಯಾಮಗಳ ಕುರಿತು ನಾಯಕರು ಸಮಗ್ರವಾಗಿ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಪರಸ್ಪರ ಹಿತಾಸಕ್ತಿಯ ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರವನ್ನು ವಿಸ್ತರಿಸುವ ಉದ್ದೇಶದ ಹಲವು ಒಡಂಬಡಿಕೆಗಳಿಗೆ ಉಭಯ ನಾಯಕರು ಸಾಕ್ಷಿಯಾದರು. ಎಲ್ನಿನೋದ ಸಂಭವನೀಯ ಪರಿಣಾಮ ಮತ್ತು ವಿವಿಧ ಕ್ಷೇತ್ರಗಳ ಸನ್ನದ್ಧತೆ ಕುರಿತು ಪ್ರಧಾನಮಂತ್ರಿ ಕಚೇರಿ ಪಿಎಂಒ ನವದೆಹಲಿಯಲ್ಲಿ ನಿನ್ನೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿತು. ಪ್ರಧಾನಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಪಿಕೆ ಮಿಶ್ರಾ ಅವರ ಅಧ್ಯಕ್ಷತೆಯಲ್ಲಿ ಸೇವಾತೀರ್ಥದಲ್ಲಿ ನಡೆದ ಸಭೆಯಲ್ಲಿ 15ಕ್ಕೂ ಹೆಚ್ಚು ಸಚಿವಾಲಯಗಳ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ಒಟ್ಟಾರೆ ಪರಿಸ್ಥಿತಿಯನ್ನು ನಿರಂತರವಾಗಿ ಪರಿಶೀಲಿಸಬೇಕು. ಮುಂಗಾರು ವಿಳಂಬದಿಂದ ತೊಂದರೆಗೊಳಗಾಗಬಹುದಾದ ಜಿಲ್ಲೆಗಳ ಪರಿಸ್ಥಿತಿಯನ್ನು ರಾಜ್ಯಗಳೊಂದಿಗೆ ಸಮನ್ವಯ ಸಾಧಿಸಿ ಮೌಲ್ಯಮಾಪನ ನಡೆಸಬೇಕು. ಅಗತ್ಯವಿದ್ದಲ್ಲಿ ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳಬೇಕು ಎಂದು ಡಾಕ್ಟರ್ ಮಿಶ್ರಾ ಸೂಚಿಸಿದರು. ಮುಂಗಾರು ವಿಳಂಬವಾಗುವ ಜಿಲ್ಲೆಗಳಲ್ಲಿ ಜಾನುವಾರುಗಳಿಗೆ ಮೇವು ಲಭ್ಯತೆ ಖಚಿತಪಡಿಸಿಕೊಳ್ಳುವುದರ ಜೊತೆಗೆ ಮೇವು ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಿ ರಾಜ್ಯಗಳೊಂದಿಗೆ ನಿರಂತರವಾಗಿ ಮೇಲ್ವಿಚಾರಣೆ ನಡೆಸುವಂತೆ ಅವರು ನಿರ್ದೇಶನ ನೀಡಿದರು. ಕುಡಿಯುವ ನೀರಿನ ಸಮರ್ಪಕ ಲಭ್ಯತೆ ಖಚಿತಪಡಿಸುವುದಕ್ಕೂ ಆದ್ಯತೆ ನೀಡುವಂತೆ ಸೂಚಿಸಿದರು. ಜಲಾಶಯಗಳ ನೀರಿನ ಮಟ್ಟವನ್ನು ನಿರಂತರವಾಗಿ ಪರಿಶೀಲಿಸಲಾಗುತ್ತಿದ್ದು ನೀರಿನ ಸಮರ್ಪಕ ಬಳಕೆ ಹಾಗೂ ಲಭ್ಯವಿರುವ ನೀರಿನ ಮಿತವ್ಯಯದ ಬಳಕೆಗೆ ಕ್ರಮ ಕೈಗೊಳ್ಳುವಂತೆ ಸಂಬಂಧಿತ ಇಲಾಖೆಗಳಿಗೆ ಸೂಚಿಸಲಾಗಿದೆ. ಸಭೆಯಲ್ಲಿ ಭಾರತೀಯ ಹವಾಮಾನ ಇಲಾಖೆ ಅಧಿಕಾರಿಗಳು ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಇದುವರೆಗೆ ದಾಖಲಾಗಿರುವ ಮಳೆಯ ಕುರಿತು ಮಾಹಿತಿ ನೀಡಿದರು. ದೇಶದಲ್ಲಿ ಮುಂಗಾರು ವ್ಯಾಪ್ತಿ ಮತ್ತು ಎಲ್ ನಿನೋದ ಸಂಭವನೀಯ ಪರಿಣಾಮದ ಬಗ್ಗೆ ಹವಾಮಾನ ಇಲಾಖೆಯ ಮಹಾನಿರ್ದೇಶಕರು ವಿವರಿಸಿದರು. ಕೃಷಿ ಕಾರ್ಯದರ್ಶಿ, ಮುಂಗಾರು ಹಂಗಾಮಿನಲ್ಲಿ ಎಲ್ ನಿನೋದ ಸಂಭವನೀಯ ಪರಿಣಾಮ ಎದುರಿಸಲು ಕೈಗೊಂಡಿರುವ ಸಿದ್ಧತೆಗಳ ಕುರಿತು ವಿವರವಾದ ಮಾಹಿತಿ ನೀಡಿದರು. ಮಳೆ, ಜಲಾಶಯಗಳ ನೀರಿನ ಸಂಗ್ರಹ, ಬಿತ್ತನೆ ಪ್ರಗತಿ, ಕೃಷಿ ಪರಿಕರಗಳ ಲಭ್ಯತೆ, ಮಾರುಕಟ್ಟೆ ಪ್ರವೃತ್ತಿ, ಕೀಟ ಹಾಗೂ ರೋಗಬಾಧೆ ಕುರಿತಂತೆ ರಾಜ್ಯಗಳೊಂದಿಗೆ ಬೆಳೆ ಹವಾಮಾನ ಮೇಲ್ವಿಚಾರಣಾ ಸಮಿತಿಯ ವಾರದ ಸಭೆಗಳನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ ವ್ಯಾಪ್ತಿಯನ್ನು ಹೆಚ್ಚಿಸಲು ಅಭಿಯಾನ ಆರಂಭಿಸಲಾಗಿದ್ದು, ಕೃಷಿ ಹಣಕಾಸು ಸೇವೆಗಳು ಹಾಗೂ ಸಹಕಾರ ಇಲಾಖೆಗಳು ನಿಗದಿತ ಅವಧಿಯಲ್ಲಿ ಗರಿಷ್ಠ ವ್ಯಾಪ್ತಿ ಸಾಧಿಸುವಂತೆ ಸೂಚಿಸಲಾಗಿದೆ. ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಗೆ ಒಣಮೇವು, ಹಸಿರು ಮೇವು ಹಾಗೂ ಜಾನುವಾರು ಆಹಾರದ ಲಭ್ಯತೆಯನ್ನು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಮೌಲ್ಯಮಾಪನ ಮಾಡುವಂತೆ ಸೂಚಿಸಲಾಗಿದೆ. ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಪಾಯದ ಜಿಲ್ಲೆಗಳಲ್ಲಿ ಸೂಕ್ಷ್ಮ ಮಟ್ಟದ ಯೋಜನೆ ಮತ್ತು ಮೇಲ್ವಿಚಾರಣೆಗೆ

0: ಆದ್ಯತೆ ನೀಡುವಂತೆ ನಿರ್ದೇಶಿಸಲಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕ ಆರ್ದ್ರತೆ ಹಾಗೂ ಡೆಂಗ್ಯೂ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಅಗತ್ಯ ಮಾರ್ಗಸೂಚಿಗಳನ್ನು ಜಾರಿಗೊಳಿಸಿದ್ದು, ಎಚ್ಚರಿಕೆ ಹಾಗೂ ಸಲಹೆಗಳನ್ನು ಗ್ರಾಮ ಮಟ್ಟದವರೆಗೆ ಪರಿಣಾಮಕಾರಿಯಾಗಿ ತಲುಪಿಸುವಂತೆ ಸೂಚಿಸಲಾಗಿದೆ. ಗ್ರಾಹಕ ವ್ಯವಹಾರಗಳ ಇಲಾಖೆ ಅಕ್ಕಿ, ಗೋಧಿ ಮತ್ತು ಬೇಳೆಕಾಳುಗಳ ದಾಸ್ತಾನು ಹಾಗೂ ಚಿಲ್ಲರೆ ಬೆಲೆಗಳ ಕುರಿತು ಮಾಹಿತಿ ನೀಡಿದೆ. ರಸಗೊಬ್ಬರ ಇಲಾಖೆಯು ರಸಗೊಬ್ಬರಗಳ ಸಮರ್ಪಕ ಲಭ್ಯತೆ ಮತ್ತು ಮುಂಬರುವ ರಬಿ ಹಂಗಾಮಿನ ಆರಂಭಿಕ ದಾಸ್ತಾನು ಕುರಿತು ವಿವರಿಸಿದೆ. ಅಗತ್ಯ ವಸ್ತುಗಳು ಮತ್ತು ರಸಗೊಬ್ಬರಗಳ ಲಭ್ಯತೆಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವಂತೆ ಸೂಚಿಸಲಾಗಿದೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯು ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಅಭಿಯಾನದಡಿ ಜುಲೈ 1ರಿಂದ ಆರಂಭಿಸಿರುವ ಕಾಮಗಾರಿಗಳ ಮೂಲಕ ಇದುವರೆಗೆ 1 ಕೋಟಿ ಮಾನವ ದಿನಗಳ ಉದ್ಯೋಗ ಸೃಷ್ಟಿಸಿರುವುದಾಗಿ ತಿಳಿಸಿತು. ವಿದ್ಯುತ್ ಇಲಾಖೆಯು ವಿದ್ಯುತ್ ಉತ್ಪಾದನೆ ಮತ್ತು ಲಭ್ಯತೆಯ ಸ್ಥಿತಿಗತಿಗಳನ್ನು ಸಭೆಗೆ ವಿವರಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಬಹ್ರೇನ್ ನಡುವಿನ ಸಹಕಾರ ನಿರಂತರವಾಗಿ ಮತ್ತಷ್ಟು ಗಾಢವಾಗುತ್ತಿದೆ ಎಂದು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಹೇಳಿದ್ದಾರೆ. ಬಹ್ರೇನ್ನ 2 ದಿನಗಳ ಅಧಿಕೃತ ಪ್ರವಾಸವನ್ನು ನಿನ್ನೆ ಪೂರ್ಣಗೊಳಿಸಿದ ಡಾಕ್ಟರ್ ಜೈಶಂಕರ್ ಬಹ್ರೇನ್ ರಾಜ ಅಹಮದ್ ಬಿನ್ ಇಸಾ ಅಲ್ ಖಲೀಫಾ ಅವರನ್ನು ಯುವರಾಜ ಹಾಗೂ ಪ್ರಧಾನಮಂತ್ರಿ ಸಲ್ಮಾನ್ ಬಿನ್ ಅಹಮದ್ ಅಲ್ ಖಲೀಫಾ ಅವರ ಉಪಸ್ಥಿತಿಯಲ್ಲಿ ಭೇಟಿ ಮಾಡಿದರು. ಬಳಿಕ ಉಪಪ್ರಧಾನಮಂತ್ರಿ ಶೇಖ್ ಖಾಲಿದ್ ಬಿನ್ ಅಬ್ದುಲ್ಲಾ ಅಲ್ ಖಲೀಫಾ ಅವರೊಂದಿಗೂ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದರು. ಈ ವೇಳೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಶುಭಾಶಯಗಳನ್ನು ಬಹ್ರೇನ್ ನಾಯಕತ್ವಕ್ಕೆ ತಿಳಿಸಿದ ಡಾ ಜೈಶಂಕರ್ ಉಭಯ ದೇಶಗಳ ದೀರ್ಘಕಾಲದ ಸ್ನೇಹಪರ ದ್ವಿಪಕ್ಷೀಯ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ಭಾರತದ ಬದ್ಧತೆಯನ್ನು ಪುನರುಚ್ಚರಿಸಿದರು. ಬಹ್ರೇನ್ನಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯದ ಸುರಕ್ಷತೆ, ಭದ್ರತೆ ಮತ್ತು ಯೋಗಕ್ಷೇಮವನ್ನು ಖಾತ್ರಿಪಡಿಸುವುದಕ್ಕಾಗಿ ಬಹ್ರೇನ್ ನಾಯಕತ್ವಕ್ಕೆ ಅವರು ಕೃತಜ್ಞತೆ ಸಲ್ಲಿಸಿದರು. ಡಾಕ್ಟರ್ ಜೈಶಂಕರ್ ಅವರು ಬಹ್ರೇನ್ ವಿದೇಶಾಂಗ ಸಚಿವ ಡಾಕ್ಟರ್ ಅಬ್ದುಲ್ಲಾ ತೀಫ್ ಬಿನ್ ರಶೀದ್ ಅಲ್ ಜಯಾನಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ಸಚಿವರು ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ಬೆಳವಣಿಗೆಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಂಡರು. ಭಾರತ ಬಹ್ರೇನ್ ದ್ವಿಪಕ್ಷೀಯ ಸಂಬಂಧಗಳ ಪರಿಶೀಲನೆ ನಡೆಸಿದ ಅವರು ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸುವ ಸಾಧ್ಯತೆಗಳ ಕುರಿತು ಚರ್ಚಿಸಿದರು. 2026-27 ಸಾಲಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತಾತ್ಕಾಲಿಕ ಸದಸ್ಯರಾಗಿ ಆಯ್ಕೆಯಾಗಿರುವ ಬಹ್ರೇನ್ಗೆ ಡಾ ಜೈಶಂಕರ್ ಅಭಿನಂದನೆ ಸಲ್ಲಿಸಿದರು. ಡಾ ಜೈಶಂಕರ್ ಅವರು ಪ್ರಸ್ತುತ ಕತಾರ್, ಬಹ್ರೇನ್, ಕುವೈತ್, ಒಮಾನ್, ನ್ಯೂಯಾರ್ಕ್ ಹಾಗೂ ಬ್ರಸೆಲ್ಗಳಿಗೆ ಒಳಗೊಂಡ 11 ದಿನಗಳ ವಿದೇಶ ಪ್ರವಾಸದಲ್ಲಿದ್ದಾರೆ. ಕಳೆದ ಜೂನ್ 24ರಂದು ವೆನೆಜುವೆಲಾದಲ್ಲಿ ಸಂಭವಿಸಿದ ಅವಳಿ ಭೂಕಂಪಗಳಲ್ಲಿ ಮೃತಪಟ್ಟವರ ಸಂಖ್ಯೆ 3,685ಕ್ಕೆ ಏರಿಕೆಯಾಗಿದೆ. 7.2 ಮತ್ತು 7.5 ತೀವ್ರತೆಯ ಈ ಭೂಕಂಪಗಳು ಕಳೆದ 100 ವರ್ಷಗಳಲ್ಲಿ ವೆನೆಜುವೆಲಾಕ್ಕೆ ಅಪ್ಪಳಿಸಿದ ಅತ್ಯಂತ ಪ್ರಬಲ ಭೂಕಂಪಗಳಾಗಿವೆ. ಇತ್ತೀಚಿನ ದಿನಗಳಲ್ಲಿ ಸಾವಿನ ಸಂಖ್ಯೆ ನಿರಂತರವಾಗಿ ಹೆಚ್ಚುತ್ತಿದ್ದು ಸುಮಾರು 16,740 ಮಂದಿ ಗಾಯಗೊಂಡಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಭೂಕಂಪದಿಂದ ರಾಜಧಾನಿ ಕಾರಾಕಸ್ ಸಮೀಪದ ಸಿಮೋನ್ ಬೋಲಿವರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹಾನಿಯಾಗಿದ್ದು ವಿಮಾನ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರು ಪರ್ಯಾಯ ರನ್ವೇ ಬಳಸಿ ಸಾಧ್ಯವಾದಷ್ಟು ಬೇಗ ವಾಣಿಜ್ಯ ವಿಮಾನ ಸಂಚಾರವನ್ನು ಪುನರಾರಂಭಿಸಲಾಗುವುದು ಎಂದು ತಿಳಿಸಿದ್ದಾರೆ. ವ್ಯಾಂಕೋವರ್ನಲ್ಲಿ ನಿನ್ನೆ ನಡೆದ ಫಿಫಾ ವಿಶ್ವಕಪ್ನ ಫುಟ್ಬಾಲ್ನಲ್ಲಿ 16ರ ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ನ ತಂಡವು ಪೆನಾಲ್ಟಿ ಶೂಟೌಟ್ನಲ್ಲಿ ಕೊಲಂಬಿಯಾವನ್ನು 4-3 ಸೋಲಿಸಿತು ಮತ್ತು ಫಿಫಾ ವಿಶ್ವಕಪ್ನಲ್ಲಿ ಸ್ವಿಟ್ಜರ್ಲೆಂಡ್ ತಂಡವು ಕ್ವಾರ್ಟರ್ ಫೈನಲ್ಗೆ ತಲುಪಿದ್ದು ಇದೇ ಮೊದಲಾಗಿದೆ. ಅಟ್ಲಾಂಟಾದಲ್ಲಿ ನಡೆದ 16ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡವು ಈಜಿಪ್ಟನ್ನು 3-2 ಸೋಲಿಸಿತು. ಈ ಗೆಲುವಿನೊಂದಿಗೆ ಅರ್ಜೆಂಟೀನಾ ಪಂದ್ಯಾವಳಿಯಲ್ಲಿ ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿತು. ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ನಿನ್ನೆ ರಾತ್ರಿ ನಡೆದ ಪುರುಷರ ಕ್ರಿಕೆಟ್ನ 3ನೇ T20 ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವು ಭಾರತವನ್ನು 125 ರನ್ಗಳಿಂದ ಸೋಲಿಸಿತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ಗೆ ಇಳಿದ ಇಂಗ್ಲೆಂಡ್ ತಂಡವು ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ಗಳಿಗೆ 201 ರನ್ ಗಳಿಸಿತು. ಭಾರತ ಪರ ಪ್ರಿನ್ಸ್ ಯಾದವ್ ಮತ್ತು ಅರ್ಷಿತ್ ರಾಣಾ ತಲಾ 2 ವಿಕೆಟ್ಗಳನ್ನು ಪಡೆದರು. 202 ರನ್ಗಳ ಗುರಿಯನ್ನು ಬೆನ್ನತ್ತಿದ ಭಾರತ ತಂಡವು 11.4 ಓವರ್ಗಳಲ್ಲಿ 76 ರನ್ಗಳಿಗೆ ಆಲೌಟ್.

0: ಔಟಾಯಿತು. ಮೊದಲ ಟಿ ಟ್ವೆಂಟಿ ಪಂದ್ಯ ಮಳೆಯಿಂದಾಗಿ ಯಾವುದೇ ಫಲಿತಾಂಶವಿಲ್ಲದೆ ಕೊನೆಗೊಂಡಿತು. ಸರಣಿಯ ಕೊನೆಯ ಎರಡು ಪಂದ್ಯಗಳನ್ನು ಬ್ರಿಸ್ಟಲ್ ಮತ್ತು ಸೌತಂಪ್ಟನ್ ಆಯೋಜಿಸಲಿವೆ. ಟಿ ಟ್ವೆಂಟಿ ಸರಣಿಯ ನಂತರ ಭಾರತವು ಮೂರು ಪಂದ್ಯಗಳ ಏಕದಿನ ಸರಣಿಯಲ್ಲಿ ಇಂಗ್ಲೆಂಡ್ ವಿರುದ್ಧ ಸೆಣಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಇಂಡೋನೇಷ್ಯಾ ಕಾರ್ಯತಂತ್ರದ ಪಾಲುದಾರಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಎಲ್ ನಿನೋ ಸಂಭವನೀಯ ಪರಿಣಾಮ ಕುರಿತು ಉನ್ನತ ಮಟ್ಟದ ಪರಿಶೀಲನಾ ಸಭೆ. ಸನ್ನದ್ಧತೆ ಬಲಪಡಿಸಲು ಪ್ರಧಾನಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಪಿಕೆ ಮಿಶ್ರಾ ಸೂಚನೆ. ಭಾರತ ಬಹ್ರೇನ್ ಸಹಕಾರ ಮತ್ತಷ್ಟು ಬಲಗೊಂಡಿದೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿನಲ್ಲಿ ಈಜಿಪ್ಟ್ ಅನ್ನು 3-2 ಗೋಲುಗಳಿಂದ ಮಣಿಸಿದ ಅರ್ಜೆಂಟೀನಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ ಪ್ರಸಾರ. ಸಮಯ 7:45. ರಾಗರಂಜನಿ ಇನ್ನು ಸ್ವಲ್ಪ ಹೊತ್ತಿನಲ್ಲಿ.
2: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿಯಾಗು. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
3: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
4: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
3: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
5: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ರಾಗರಂಜನೆಯಲ್ಲಿ ಚಿತ್ರಗೀತೆಗಳು. ಮೊದಲಿಗೆ ಬ್ರೋಕರ್ ಭೀಷ್ಮಾಚಾರ್ಯ ಚಿತ್ರದ ಗೀತೆ. ಬಿಸಿ ಶ್ರೀನಿವಾಸ್ ಅವರ ಸಾಹಿತ್ಯಕ್ಕೆ ವಸಂತಕುಮಾರ್ ಅವರ ಸಂಗೀತವಿದೆ. ಗಾಯಕಿ ಎಸ್ ಜಾನಕಿ.

ಮುಂದೆ ಕೇಳಿ ಆನಂದ್ ಚಿತ್ರಕ್ಕಾಗಿ ಸಂಗಡಿಗರೊಂದಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿರುವ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಶಂಕರ್ ಗಣೇಶ್ ಸಂಗೀತ ಸಂಯೋಜಿಸಿದ್ದಾರೆ.

ಕೇಳುಗರೆ ಗಮನಿಸಿ, ಆಕಾಶವಾಣಿಯ 100.3 ಎಫ್ಎಂ ಟೆಲಿಕ್ವಿಸ್ನಲ್ಲಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನದಲ್ಲಿ ಬದಲಾವಣೆಯಾಗಿದೆ. ದಯವಿಟ್ಟು ಗಮನಿಸಿ, ಇನ್ನು ಮುಂದೆ ಪ್ರತಿ ಬುಧವಾರದಂದು ಬೆಳಿಗ್ಗೆ 10:00 to 11:30 ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2222611, ನಮ್ಮ ಎಸ್ಟಿಡಿ ಕೋಡ್ 0824, ನಮ್ಮ ಮೊಬೈಲ್ ಸಂಖ್ಯೆ 8277038000. ನಿಮಗೆ ಕರೆ ಸಿಗದಿದ್ದಲ್ಲಿ 9449926500 ಈ ವಾಟ್ಸಪ್ ಸಂಖ್ಯೆಗೆ ಟೆಲಿಕ್ವಿಜ್ ಎಂದು ಸಂದೇಶ ಕಳುಹಿಸಿದರೆ ನಾವೇ ನಿಮಗೆ ಕರೆ ಮಾಡುತ್ತೇವೆ. ವಿ ಮನೋಹರ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತವಿರುವ ಪ್ರೇಮಿ ನಂಬರ್ 1 ಚಿತ್ರದ ಗೀತೆ, ಧ್ವನಿಯಾಗಿದ್ದಾರೆ ಸೋನು ನಿಗಮ್.

0: And with that, we end the morning news. Have a nice day.
1: ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಮೇಧ ಅಶೋಕ್, ವ್ಯಾಖ್ಯಾನಕಾರರು ರಾಮಕೃಷ್ಣ ಭಟ್ ಉಜಿರೆ. ಇದೀಗ ಕೇಳಿ ಕಾವ್ಯಯಾನದ 65ನೇ ಹೆಜ್ಜೆ.
2: ರಾಮಾಯಣ ಮಹಾಭಾರತಗಳು ಜಗತ್ತಿನ ಶ್ರೇಷ್ಠ ಕಾವ್ಯಗಳಾಗಿ ಮೂಡಿಬರುವುದಕ್ಕೆ ಪ್ರಮುಖ ಕಾರಣ ಅವು ಸಾವಿರಾರು ಸಾಹಿತಿಗಳ ಕವಿಗಳ ಸಾಹಿತ್ಯಕ್ಕೆ ಮೂಲಾಧಾರವಾಗಿ ಒದಗಿ ಬಂದದ್ದು. ಹಲವಾರು ಕವಿ ಸಾಹಿತಿಗಳ ಕುಂಚಗಳಿಂದ ರಾಮಾಯಣ ಮಹಾಭಾರತಗಳು ಮತ್ತೆ ಮತ್ತೆ ನಾವೀನ್ಯದ ರೂಪವನ್ನು ಪಡೆದುಕೊಂಡು ಅವತಾರವನ್ನು ತಾಳಿದವು. ಸಾಹಿತಿಗಳ ಸೃಜನಶೀಲತೆಗೆ ಅವು ಮೂಲ ಬೇರುಗಳು. ಬತ್ತಲೇಶ್ವರ ಕವಿಯು ಬರೆದ ಕೌಶಿಕ ರಾಮಾಯಣ ಅಂತಹುದೇ ಹಲವಾರು ಸೃಜನಶೀಲತೆಯನ್ನು ಮೈ ತಳೆದು ನಿಂತ ಕಾವ್ಯವಾಗಿದೆ. ಕಾವ್ಯವನ್ನು ಓದುವಾಗ ಸುಲಭ ಗ್ರಾಹ್ಯವೆಂದು ತಿಳಿದರೂ ಅಂತರಾರ್ಥವನ್ನು ಅರಿಯುವಾಗ ಕಾವ್ಯದ ನಿಜ ಶ್ರೇಷ್ಠತೆಯು ನಮಗೆ ತಿಳಿಯುತ್ತದೆ. 9ನೇ ಸಂಧಿಯಲ್ಲಿ ವಾಲಿಯ ವಧಾನಂತರದ ಕಥೆಯು ಅನಾವರಣಗೊಳ್ಳುತ್ತದೆ. ವಾಲಿಯ ಕಾಲ ಮುಗಿದ ಬಳಿಕ ಸುಗ್ರೀವನು ಕಿಷ್ಕಿಂಧೆಯ ರಾಜನಾಗುತ್ತಾನೆ. ನಂತರ ಮಳೆಗಾಲವು ಪ್ರಾರಂಭವಾದ ಕಾರಣ ಸೀತಾನ್ವೇಷಣೆಯ ಕಾರ್ಯವನ್ನು ಮಳೆಗಾಲದ ನಂತರ ಆರಂಭಿಸುವುದಾಗಿ ಸುಗ್ರೀವನು ರಾಮನಿಗೆ ತನ್ನ ಪರಿವಾರದೊಡನೆ ಆಶ್ವಾಸನೆಯನ್ನು ನೀಡುತ್ತಾನೆ. ಮಳೆಗಾಲ ಮುಗಿದು ಭೂಮಿಯು ನಳ ನಳಿಸುತ್ತಾ ತನ್ನ ಸೌಂದರ್ಯವನ್ನು ಹೆಚ್ಚಿಸಿಕೊಂಡು ಶರದ್ ಋತುವು ಬಂದರೂ ಸುಗ್ರೀವನ ಸುದ್ದಿಯಿಲ್ಲ. ವಿಚಾರವೇನೆಂದು ತಿಳಿದು ಬಾ ಎಂದು ಲಕ್ಷ್ಮಣನನ್ನು ಕೋದಂಡಪಾಣಿಯಾದ ಪುರುಷೋತ್ತಮ ಕಳುಹಿಸಿಕೊಡುತ್ತಾನೆ. ಲಕ್ಷ್ಮಣನು ಸುಗ್ರೀವನನ್ನು ಭೇಟಿಯಾಗಲು ಹೋದಾಗ ಕಪಿಗಳು ಮಾಡುತ್ತಿರುವ ಚೇಷ್ಟೆ, ಸುಗ್ರೀವನ ದರ್ಪ ಎಲ್ಲವೂ ಗೋಚರವಾಗುತ್ತದೆ. ಸುಗ್ರೀವನನ್ನು ಲಕ್ಷ್ಮಣನು ಕೊಟ್ಟ ಮಾತಿಗೆ ಸರಿಯಾಗಿ ನಡೆದುಕೊಳ್ಳುವಂತೆ ಎಚ್ಚರಿಸುತ್ತಾನೆ. ಲಕ್ಷ್ಮಣನ ಮಾತನ್ನು ಲಘುವಾಗಿ ಪರಿಗಣಿಸಿದ ಸುಗ್ರೀವನನ್ನು ಆತನ ಜೊತೆಗಾತಿಯಾದ ತಾರೆಯು ಮೂದಲಿಸಿ ಬೈದು ಎಚ್ಚರಿಸುತ್ತಾಳೆ. ವಾಲಿಗೆ ಒದಗಿ ಬಂದ ಅವಸ್ಥೆ ನಿನಗೂ ಬರಬಾರದು ಎಂದಾದರೆ ರಾಮ ಕಾರ್ಯದಲ್ಲಿ ತೊಡಗಿಕೊಳ್ಳಬೇಕು ಎಂಬುದಾಗಿ ವಿವರಿಸುತ್ತಾಳೆ. ಆಗ ಸುಗ್ರೀವನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಆ ಸಂದರ್ಭದಲ್ಲಿ ಸುಗ್ರೀವನು ನೇರವಾಗಿ ಶ್ರೀರಾಮನ ಬಳಿಗೆ ಓಡೋಡಿ ಬರುತ್ತಾನೆ.

ಕಂಡು ಜಯಘೋಷವನ್ನು ಮೊಳಗಿಸುತ್ತಾನೆ ಸುಗ್ರೀವ. ನೀಲಶ್ಯಾಮನು ಮಂಗಳಮಯನು ಗುಣಧಾಮನು ಆದ ಸೀತಾರಾಮನಿಗೆ ಶರಣು ಬರುತ್ತಾನೆ ಸುಗ್ರೀವ. ರಾಮನಿಗೆ ಕೇವಲ ಸುಗ್ರೀವನು ಒಬ್ಬನೇ ಶರಣು ಬರುವುದಲ್ಲ, ಮರುತ ಸುತನಾದ ಆಂಜನೇಯ, ನಳ, ನೀಲ, ಅಂಗದ, ಜಾಂಬವ ಮುಂತಾದ ಕಪಿ ವೀರರೊಡನೆ ಬಂದು ರಾಮಚರಣಕ್ಕೆ ಎರಗುತ್ತಾನೆ ಸುಗ್ರೀವ. ಹತ್ತು ದಿಕ್ಕಿನಿಂದಲೂ ಕಪಿನಾಯಕರ ಭಟರು ಪಡೆಗಳು ಶರಭ, ಶತಬಲಿ, ಗಂಧಮಾದನ, ವೃಷಭ, ಸಂಪಾತಿ, ಪನಸ, ಗವಾಕ್ಷ, ಗವಯರು, ಮೈಂದ, ಸುಷೇಣ, ತಾರಣ ಮುಂತಾದ ಕಪಿಬಲಗಳು ಅರ್ಬುದ ಪದ್ಮ ಸಂಖ್ಯೆಗಳಲ್ಲಿ ಬಂದು ನೆರೆದವು ಎಂದು ಕವಿ ಹೇಳುತ್ತಾನೆ. ಅರ್ಬುದ ಎಂದರೆ ಸಂಖ್ಯಾಶಾಸ್ತ್ರದ ಪ್ರಕಾರ 10 ಕೋಟಿ, ಅಂದರೆ 1 ಮಿಲಿಯನ್ ಎಂದರ್ಥ. ಒಂದು ಪದ್ಮ ಎಂದರೆ 10 ಕೋಟಿ, ಅಂದರೆ 1 ಟ್ರಿಲಿಯನ್ ಎಂದು ಅರ್ಥ. ಕಪಿಗಳ ಸೇನೆ ಅಷ್ಟು ಸಂಖ್ಯೆಯಲ್ಲಿ ಬಂದು ಸೇರಿದವಂತೆ ರಾಮನ ಹತ್ತಿರ.

ದಿಕ್ಕುಗಳನ್ನು ಕವಿಯು ಲೆಕ್ಕ ಮಾಡಿದ 10 ಎಂದು. ಆದರೆ ದಿಕ್ಕು ದಿಕ್ಕುಗಳಿಂದ ಬಂದಂತಹ ಕಪಿಸೇನೆಯ ಭಟರು ಲೆಕ್ಕಕ್ಕಿಲ್ಲ. ಲೆಕ್ಕವಿಲ್ಲದ ಭಟರು ಕಾಣಿಕೆಯನ್ನು ತಂದು ಶ್ರೀರಾಮನ ಚರಣದಲ್ಲಿ ಇಟ್ಟು ತಮ್ಮ ಭಕ್ತಿಯನ್ನು ಶರಣಾಗತಿಯನ್ನು ತೋರಿಸುತ್ತಿರುವಾಗ ಆ ಪರಿಗೆ ಮಿತಿಯೇ ಇಲ್ಲ. ಶ್ರೀರಾಮನ ಕಾರ್ಯಕ್ಕೆ ನಾಮುಂದು ತಾಮುಂದು ಎಂದು ಬಂದು ಕೂಡುವ ಕಪಿ ಸೇನೆಯ ಪಡೆಗೆ ಗಡಿಯೇ ಇಲ್ಲ ಎನ್ನುವ ಬತ್ತಲೇಶ್ವರ ಕವಿಯು ಕಪಿ ಸೇನೆಯ ಮಿತಿಯನ್ನು ಅನಂತಗೊಳಿಸುತ್ತಾನೆ, ಅಗಣಿತಗೊಳಿಸುತ್ತಾನೆ. ಬರುವ ಸೇನೆಯನ್ನು ಲೆಕ್ಕ ಹಾಕುವುದಕ್ಕೆ ಅಮ್ಮಮ್ಮ ಅಯ್ಯಯ್ಯೋ ಅಸಾಧ್ಯ ಎನ್ನುವಂತೆ ಆಗುತ್ತಿದೆ. ಧರೆಯೇ ಕುಸಿದಂತೆ ಭಾಸವಾಗ್ತಾ ಇದೆ. ಧರೆಯನ್ನು ಪೊತ್ತ ಆದಿಶೇಷನ ಕೊರಳ ಹೆಡೆಯು ಆವರಿಸಿ ಮುತ್ತಿಕೊಂಡಿದೆಯೋ ಎಂಬಂತೆ ಕಪಿಸೇನೆಯು ಶ್ರೀರಾಮನನ್ನು ಸುತ್ತುವರಿದಿದೆ. ಶ್ರೀರಾಮನ ಒಂದು ಆಜ್ಞೆಗಾಗಿ ಮಾಡಬೇಕಾದ ರಾಮಸೇವೆಯ ಕಾರ್ಯಕ್ಕೆ ಅನುಮತಿಯನ್ನು ಪಡೆಯುವುದಕ್ಕಾಗಿ ಕಾತರದಿಂದ ಕಾಯ್ತಾ ಇದೆ ಕಪಿಸೇನೆ.

ಅವನಿಪತಿ ಎಂಬ ಶಬ್ದ ಪ್ರಯೋಗದೊಂದಿಗೆ ಸೂರ್ಯವಂಶೀಯನಾದ ದಾಶರಥಿಯನ್ನು ಕೇವಲ ಅಯೋಧ್ಯೆಯ ರಾಜ್ಯಕ್ಕೆ ಮಾತ್ರ ರಾಜನನ್ನಾಗಿ ಸೀಮಿತಗೊಳಿಸುವುದಿಲ್ಲ ಕವಿ ಬತ್ತಲೇಶ್ವರ. ಸೂರ್ಯನ ಕಿರಣವು ಬೀಳುವ ಭೂಮಿಯ ಎಲ್ಲ ಭಾಗವೂ ಅವನಿಗೆ ಒಳಪಟ್ಟದ್ದು, ಅವೆಲ್ಲದರ ಚಕ್ರವರ್ತಿ ಎಂಬಂತೆ ಬಿಂಬಿಸುತ್ತಾನೆ. ಶ್ರೀರಾಮನ ಓಲಗದಲ್ಲಿ ಅವನ ಜೊತೆಗಿದ್ದ ಸುಗ್ರೀವನು ತನ್ನ ಎಲ್ಲ ಹಿಂದಿನ ಉದಾಸೀನತೆಯನ್ನು ಜಾಢ್ಯತೆಯನ್ನು ಬದಿಗೊತ್ತುತ್ತಾನೆ. ನಿಜವಾದ ನಾಯಕ ಹೇಗಿರಬೇಕು ಎಂಬುದನ್ನು ಎಲ್ಲರಿಗೂ ತೋರಿಸಿಕೊಡುತ್ತಾನೆ. ಅವನಿ ಪತಿಯಾದ

ಅಂತಹ ಶ್ರೀರಾಮನ ಓಲಗದಲ್ಲಿ ಸುಗ್ರೀವನು ಆಜ್ಞೆಯನ್ನು ಹೊರಡಿಸುವ ರೀತಿಯಲ್ಲಿ ಸೇನೆಗೆ ಅವಸರವಾಗಿ ಆದೇಶವನ್ನು ಮಾಡ್ತಾನೆ. ಶ್ರೀರಾಮನ ಚಂದ್ರನ ಸೇವೆಯು ನಮಗೆಲ್ಲರಿಗೂ ದೊರೆತ ಸುವರ್ಣ ಅವಕಾಶವಾಗಿದೆ. ನಮಗೆ ಒದಗಿ ಬಂದ ಭುವನ ಭಾಗ್ಯವಿದು. ಆದ್ದರಿಂದ ರಾಜ ರಾಮನಿಗೆ ನಾವೆಲ್ಲರೂ ತೋರುವ ಆಳುತನಕ್ಕೆ ಬೇಕಾದ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಬರಬೇಕು. ಏಳೆಂಟು ಪದ್ಮಗಳಲ್ಲಿ ಬಂದ ಕಪಿ ಸೇನೆಯು ಶಿವನ ಸೇನಾ ಸಾಮರ್ಥ್ಯಕ್ಕೆ ಸರಿ ಬಲವಾದಂತೆ ಇದೆ ಎಂದು ಕವಿಯು ಅಲ್ಲಿ ನೆರೆದಿದ್ದ ಕಪಿ ಸೇನೆಯನ್ನು ವರ್ಣಿಸುತ್ತಾನೆ. ಸಂಖ್ಯಾಶಾಸ್ತ್ರದಲ್ಲಿ ಒಂದು ಪದ್ಮ ಎಂದರೆ 100 ಟ್ರಿಲಿಯನ್ ಎಂದಾಗುತ್ತದೆ. ಹಾಗಾದಾಗ ಏಳೆಂಟು ಪದ್ಮಗಳ ಸೇನೆಯ ಮಿತಿಯೆಷ್ಟು? ಅದರ ಅಪರಿಮಿತತೆಯನ್ನು ಓದುಗರಿಗೆ ಈ ಶಬ್ದವು ಒದಗಿಸುತ್ತದೆ. ಸುಗ್ರೀವನ ಆಡಳಿತ ಕೇವಲ ಕಿಷ್ಕಿಂಧೆಗೆ ಮಾತ್ರ ಸೀಮಿತವಲ್ಲ. ಯಾಕೆಂದರೆ ಕಿಷ್ಕಿಂಧೆಯಲ್ಲಿ ಅಷ್ಟು ಸೇನೆಯು, ಅಷ್ಟು ಪಡೆಯು ಇರಲಿಕ್ಕೆ ಸಾಧ್ಯವಿಲ್ಲ. ಏಳೆಂಟು ದಿಕ್ಕುಗಳಿಂದ, ಭೂಮಿಯ ಎಲ್ಲ ಭಾಗಗಳಿಂದಲೂ ಕಪಿ ಸೇನೆಯು, ಕಪಿ ಬಳಗವು ಬಂದಿದೆ ಎಂದರೆ ಸುಗ್ರೀವನ ರಾಜತ್ವ ಮತ್ತು ಸೇನೆಯ ವಿಸ್ತಾರ ಹಾಗೂ ಅದರ ಅಘಾತತೆಯು ತಿಳಿಯುತ್ತದೆ.

ಕಾವ್ಯದ ಬೇರೆ ಭಾಗಗಳಿಗಿಂತ ಈ ಭಾಗದಲ್ಲಿ ರಾಮ ಕಥೆಯು ನಿಧಾನವಾಗಿ ಸಾಗುತ್ತದೆ. ಕಪಿಸೇನೆಯ ವರ್ಣನೆಗೆ ಕವಿಯು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಂತೆ ಭಾಸವಾಗುತ್ತದೆ. ಹಲವಾರು ಪದ್ಯಗಳಲ್ಲಿ ಕಪಿಸೇನೆಯ ಬಗ್ಗೆ ವಿವರವಾಗಿ ವಿವರಿಸುತ್ತಾನೆ ಕವಿ ಬತ್ತಲೇಶ್ವರ. ರಾಮ ಸೇನೆಯ ಆಳುಗಳು ರಾಕ್ಷಸರನ್ನು ಇನ್ನಿಲ್ಲವಾಗಿಸುವ ಕೃಪಾಳುಗಳು ಆಗಿದ್ದಾರೆ. ಶತ್ರು ಮರ್ದನರಾದ ಇವರು ಶರಣು ಬಂದವರಿಗೆ ಕರುಣಾಳುಗಳು ಆಗಿದ್ದಾರೆ ಶ್ರೀರಾಮನ ಹಾಗೆ. ಕದನ ಬಲ್ಲಾಳುಗಳಾದ ಕಪಿಸೇನೆಯ ಭಟರು ಶತ್ರುವಿನ ಹೆಂಡತಿಗೆ ಗೋಳಾಗಿ ಮಾರ್ಪಾಡಾಗುತ್ತಾರೆ. ಹೀಗೆ ಬಗೆ ಬಗೆಯಲ್ಲಿ ವರ್ಣಿಸುವಲ್ಲಿ ಕನ್ನಡದ ಪದಗಳ ಶ್ರೀಮಂತಿಕೆಯನ್ನು ಕವಿ ಬಳಸಿಕೊಂಡಿದ್ದಾನೆ. ಸುಗ್ರೀವನ ಸೇನೆಯಲ್ಲಿ ಹಿರಿಯನಾದ ಜಾಂಬವಂತನಿದ್ದಾನೆ. ಅವನ ಬಗ್ಗೆ ಕವಿಯು ಬಣ್ಣಿಸುವ ಪರಿಯು ಅನನ್ಯವಾಗಿದೆ. ಬ್ರಹ್ಮ ಪುತ್ರನಾದಂತಹ ಜಾಂಬವನು ಒಳ್ಳೆಯವರಿಗೆ ಒಳ್ಳೆಯವನು, ಕರುಣಿಯು. ಸದಾ ಹರಿಯನ್ನೇ ಭಜಿಸುವವ ಹರಿಯನ್ನೇ ಎಲ್ಲ ಕಡೆಯೂ ಕಾಣುತ್ತಾನೆ. ಹಾಗೆಂದು ಹರಿಯ ಜೊತೆಗೆ ಶಂಭುವಿಗೂ ನಮಿಸುವವನು ಆತ. ತಾನು ಮಾಡುವ ಸತ್ಕಾರ್ಯಗಳಿಗೆ ದೇವಾದಿ ದೇವತೆಗಳು ಸದಾ ಹರಸುತ್ತಾ ಇರುತ್ತಾರೆ. ಕೆಡಬಾರದು ಎಂಬ ಬುದ್ಧಿವಾದದ ಮಾತುಗಳಿಂದ ಎಲ್ಲರ ಮನಸ್ಸನ್ನು ಗೆಲ್ಲುವ ಈತನು ತನ್ನ ವಿರುದ್ಧ ತಿರುಗಿಬಿದ್ದವರಿಗೆ ಅವರ ಸೊಕ್ಕನ್ನು ಮುರಿದು ಮರಳಿ ಬಾರದ ಲೋಕಕ್ಕೆ ಕಳುಹಿಸಬಹುದಾದಂತಹ ವೀರನೂ ಆಗಿದ್ದಾನೆ. ಅಂತಹ ವೃದ್ಧ ಮಹಾಮಂತ್ರಿಯಾದ ಜಾಂಬವನು ಶ್ರೀರಾಮನ ಮುಂದೆ ಏನು ಮಾಡಬೇಕು ಎಂದು ತಿಳಿಯುವುದಕ್ಕಾಗಿ ನಿಂತಿದ್ದಾನೆ ಎನ್ನುವಲ್ಲಿ ಶ್ರೀರಾಮ ಸೇನೆಯು ವೀರಾದಿ ವೀರರನ್ನು, ಶೂರರನ್ನು, ಕರುಣಾಳುಗಳನ್ನು, ಸಮಚಿತ್ತವುಳ್ಳವರನ್ನು, ಯುವಕರನ್ನು, ಹಿರಿಯರನ್ನು ಹೊಂದಿದೆ. ಹೀಗೆ ಎಲ್ಲ ರೀತಿಯಿಂದಲೂ ಸಮತೋಲನದಿಂದ ಕೂಡಿದ್ದಾಗಿದೆ ಎಂದು ಕವಿಯು ತನ್ನ ಕಾವ್ಯದ ಮೂಲಕ ತೋರಿಸಿ ನಮ್ಮಲ್ಲಿ ಸುಗ್ರೀವನ ಅರಸುತನದ ಕುರಿತಾಗಿ ಸದಭಿಪ್ರಾಯವನ್ನು

ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 65ನೇ ಹೆಜ್ಜೆ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಮೇಧ ಅಶೋಕ್, ವ್ಯಾಖ್ಯಾನಕಾರರು ರಾಮಕೃಷ್ಣ ಭಟ್ ಉಜಿರೆ. ನಿರ್ಮಾಣ ಸಹಾಯ ಚೈತನ್ಯ ಪ್ರಶಾಂತ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.

0: ಕೇಳುಗರೆ ಗಮನಿಸಿ, ಆಕಾಶವಾಣಿಯ 100.3 ಎಫ್ಎಂ ಟೆಲಿಕ್ವಿಜ್ನಲ್ಲಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನದಲ್ಲಿ ಬದಲಾವಣೆಯಾಗಿದೆ. ದಯವಿಟ್ಟು ಗಮನಿಸಿ, ಇನ್ನು ಮುಂದೆ ಪ್ರತಿ ಬುಧವಾರದಂದು ಬೆಳಿಗ್ಗೆ 10:00 to 11:30 ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2211999 2222611, ನಮ್ಮ STD ಕೋಡ್ 0824, ನಮ್ಮ ಮೊಬೈಲ್ ಸಂಖ್ಯೆ 8277038000. ನಿಮಗೆ ಕರೆ ಸಿಗದಿದ್ದಲ್ಲಿ 9449926560 ಈ ಸಂಖ್ಯೆಗೆ ವಾಟ್ಸಾಪ್ ಮೆಸೇಜ್ ಟೆಲಿಕ್ವಿಜ್ ಎಂದು ಸಂದೇಶ ಕಳುಹಿಸಿದರೆ ನಾವೇ ನಿಮಗೆ ಕರೆ ಮಾಡುತ್ತೇವೆ.
1: ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ ಸ್ನೇಹಿತರ ಮಿತ್ರ, ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15 ಪ್ರಸಾರವಾಗಲಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಕಣ್ಣಿಗೆ ಬರುವ ಕಾಯಿಲೆಗಳು ಹಾಗೂ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ಎಂ ವಸಂತಪೈ ಮಾತನಾಡಲಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಕಂಕನಾಡಿ, ಮಂಗಳೂರು. ತಪ್ಪದೆ ಕೇಳಿ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ, ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15.
2: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
3: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ SMS ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 to 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449926560. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಆತ್ಮೀಯ ಕೇಳುಗರೆ, ಎನಪೊಯ ಆರೋಗ್ಯ ದೀಪ ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 8:00. ಇಂದಿನ ಕಾರ್ಯಕ್ರಮದಲ್ಲಿ ಅರಿವಳಿಕೆ ಬಗ್ಗೆ ತಿಳುವಳಿಕೆ, ಈ ವಿಷಯದ ಕುರಿತಾದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಎನಪೊಯ ಮೆಡಿಕಲ್ ಕಾಲೇಜಿನ ಅನಸ್ಥೇಷಿಯಾ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಸಂದೀಪ್ ಶಂಕರ್ ಇವರು. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000.

0: ಈ ಕಾರ್ಯಕ್ರಮದ ಪ್ರಾಯೋಜಕರು ಎನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು. ತಪ್ಪದೇ ಕರೆ ಮಾಡಿ ಏನಪೋಯ ಆರೋಗ್ಯ ದೀಪ ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ.
1: ಆಕಾಶವಾಣಿ ಮಂಗಳೂರು ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಭಾವಗೀತೆಗಳು. ಮೊದಲಿಗೆ ಎಲ್ ಜಯಶ್ರೀ ಮತ್ತು ಶ್ರೀಕಾಂತ ಸೋಮಯಾಜಿ ಹಾಡಿರುವ ಅಂಬಿಕಾ ತನೇದತ್ತ ಅವರ ರಚನೆ.

0: ಮಳೆ ಬಂದು
1: ನಸುಕು ಮಸುಕು ಮೂಡುತ್ತಿರಲು,
0: ಬೆಳಗಿನ ತಂಗಾಳಿ ಬಂದು
1: ನಸುಕು ಮಸುಕು ಮೂಡುತ್ತಿರಲು, ಚಿಲಿ ಪಿಲಿ ಚಿಲಿ ಪಿಲಿ ಚಿಲಿ ಪಿಲಿ.

0: ಗಿರೀಶ್ ಭಾರದ್ವಾಜ್ ಅವರೊಡನೆ ಆಕಾಶವಾಣಿ ಈ ಹಿಂದೆ ನಡೆಸಿದ್ದ ಸಂದರ್ಶನವನ್ನು ಕೇಳೋಣ.
1: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ವಾರದ ಅತಿಥಿ ತಂತ್ರಜ್ಞಾನದಲ್ಲಿ ಒಂದು ಹೆಸರನ್ನು ಪಡೆದಿರತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಶ್ರೀ ಬಿ ಗಿರೀಶ್ ಭಾರದ್ವಾಜ್ ಅವರು. ಸೇತು ಬಂಧನ ಮಾಡಿದಂತಹ ಒಂದು ಕೀರ್ತಿಗೆ ಹೆಸರಾದವರು. ಅಂದ್ರೆ ಕುಗ್ರಾಮಗಳನ್ನು ಜೋಡಿಸಲಿಕ್ಕೆ ತೂಗು ಸೇತುವೆಗಳನ್ನು ನಿರ್ಮಾಣ ಮಾಡಿ ಗ್ರಾಮೀಣ ಪ್ರದೇಶದಲ್ಲಿ ಆಪತ್ ಬಾಂಧವರಾಗಿ ಹೆಸರುವಾಸಿಯಾಗಿರ್ತಕ್ಕಂಥವರು ಬಿ ಗಿರೀಶ್ ಭಾರದ್ವಾಜ್ ಅವರು. ಇವತ್ತು ಈ ತೂಗು ಸೇತುವೆ ನಿರ್ಮಾಣದ ಕನಸು ಹೇಗೆ ಸ್ಟಾರ್ಟ್ ಆಯಿತು, ಆಮೇಲೆ ಅವರ ಸಾಧನೆ ಏನು ಅನ್ನೋದರ ಬಗ್ಗೆ ತಿಳಿಸುವುದಕ್ಕಾಗಿ ನಮ್ಮೊಂದಿಗಿದ್ದಾರೆ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಮತ್ತು ನಮಸ್ಕಾರ ಸರ್.
2: ನಮಸ್ಕಾರ
1: ಭಾರದ್ವಾಜ್ ಅವರೇ. ನೀವು ತೂಗು ಸೇತುವೆ ಭಾರದ್ವಾಜ್, ಬಹಳ ಖುಷಿ ಆಗ್ತದೆ ಕೇಳಿ. ನಿಮ್ಮನ್ನು ತೂಗು ಸೇತುವೆ ಭಾರದ್ವಾಜ್ ಅಂತ ಕರೆಯುವುದಕ್ಕೆ ನಿಮ್ಗೆ ಹೆಮ್ಮೆ ಅನಿಸ್ತದ?
2: ಖಂಡಿತವಾಗಿ.
1: ಈ ರೀತಿಯ ಒಂದು ತೂಗು ಸೇತುವೆಯನ್ನ ನಮ್ಮ ರಾಜ್ಯದಲ್ಲಿ ಹೊರ ರಾಜ್ಯದಲ್ಲಿ ಎಲ್ಲ ಮಾಡಿ ಹೆಸರುವಾಸಿಯಾಗಿದ್ದೀರಿ, ನೀವು ಆ ಕ್ಷೇತ್ರಕ್ಕೆ ಯಾಕೆ ಆಕರ್ಷಣೆ ಹೊಂದಿದ್ದೀರಿ?
2: ಜನರ ಒತ್ತಾಯ ಮತ್ತು ಒತ್ತಡಕ್ಕೆ ಮಾಡಿದ್ದು ಪ್ರಾರಂಭದಲ್ಲಿ ಸೇತುವೆ ಮಾಡಿದೆ. ಆ ಸೇತುವೆ ಮಾಡಿದಲ್ಲಿ ಜನರ ಕೃತಜ್ಞತೆ ಮತ್ತು ಪ್ರೇರೇಪಣೆ ಕೊಟ್ಟಿದ್ದು, ಹಾಗೆ ಮುಂದುವರಿಸ್ತಾ ಹೋಗಿದೆ. ನನ್ನ ಮುಖ್ಯವಾದ ಉದ್ಯೋಗ ಜನರಲ್ ಫ್ಯಾಬ್ರಿಕೇಶನ್ ವರ್ಕ್ಶಾಪ್, ಅದು 1975 ನಡೆಸ್ತಾ ಇದ್ದೇನೆ. 89 ಪ್ರಥಮವಾಗಿ ತೂಗು ಸೇತುವೆ ಮಾಡಬೇಕಂತ ನಮ್ಮ ಗ್ರಾಮದವರು ಹೇಳಿಕೊಂಡ್ರು, ವಿನ್ಯಾಸ ಮಾಡಿದೆ, ಜಿಲ್ಲಾ ಪಂಚಾಯತಿಗೆಲ್ಲ ತಗೊಂಡು ಹೋದ್ರು. ತೂಗು ಸೇತುವೆಗಳಿಗೆ ಅನುದಾನ ಕೊಡ್ಲಿಕ್ಕೆ ಆಗುದಿಲ್ಲ, ನಮ್ಮಲ್ಲಿ ಅದಕ್ಕೆ ಪ್ರಯೋಜನ ಇಲ್ಲ ಅಂತ ಹೇಳಿ
1: ಹೊಸ ಕಲ್ಪನೆ.
2: ಹಾಗೆ ಪುನಃ ಬಂದು ನಮ್ಗೆ ಅಷ್ಟು ಭದ್ರವಾದ ಬೇಡ, ನಮಗೆ ಒಂದು 10-20 ಜನ ಒಂದು ಸರ್ತಿ ದಾಟಿದ್ರೆ ಸಾಕು ಅಂತ ಹೇಳಿದ್ರು. ಪುನಃ ವಿನ್ಯಾಸಗೊಳಿಸಿದೆ ಸಿಂಪಲ್ ಆಗಿ. ಮತ್ತೆ ಅವ್ರ ಹತ್ರ ದುಡ್ಡಿರಲಿಲ್ಲ, ಮನೆ ಮನೆಯಿಂದ ವಂತಿಗೆ ತೆಗಿತಾ ಇದ್ರು. ನಾನು ಹೇಳಿದೆ, ನೀವು ದುಡ್ಡು ಕೊಡೋದು ಬೇಡ, ನಮ್ಮ ಗ್ರಾಮಕ್ಕೆ ನಾವೆಲ್ಲರೂ ಸೇರಿ ಮಾಡುವ.
1: ಅಂದ್ರೆ ಇದು ಎಲ್ಲಿ ಮಾಡಿದ್ದೀರಿ?
2: ಅರಂಬೂರು, ಸುಳ್ಯದ ಹತ್ರ, ಅಲಟ್ಟಿ ಗ್ರಾಮ. ಸುಳ್ಯದಿಂದ ಮಡಿಕೇರಿ ಹೋಗುವಾಗ ಒಂದು 3 ಮುಂದೆ ಬಲಬದಿಗಿದೆ, ಅದು 87 ಉದ್ದದ್ದು, 3 ಆಗಲ್ಲದು. ಅಲ್ಲಿ ಆ ಟೈಮ್ನಲ್ಲಿ ಕೆಳಗಡೆ ಮರದ ಹಲಗೆಯನ್ನು ಹಾಕಿದ್ರು, ಸಣ್ಣ ಕಾಂಕ್ರೀಟ್ನ ಸೇತುವೆ, ಕಾಂಕ್ರೀಟ್ನ ಪಿಲ್ಲರ್ ಮತ್ತು ಆಂಕರೇಜ್, ಆಮೇಲೆ ಸ್ಟೀಲ್ ವೈರ್ ರೂಪ ಹಾಕಿ ರಾಡ್ಗಳನ್ನು ಹಾಕಿ ಕೆಳಗಡೆ ಎಲ್ಲ ಮರದ ಹಲಗೆಯನ್ನು ಜೋಡಿಸಿದ್ದಾರೆ. ಒಂದು 8 ಹೋಗುವಾಗ ಮರದ ಹಲಗೆಲ್ಲ ಹೋಗಿತ್ತು. ಅನಂತರ ನಾವು ಪುತ್ತೂರಿನ ಮಾಸ್ಟರ್ ಪ್ಲಾನರ್ ತಂತ್ರಜ್ಞಾನ ಫೆರೋಸಿಮೆಂಟ್ ಸ್ಲ್ಯಾಬ್ಸ್, ದೀರ್ಘ ಕಾಲ ಬಾಳಿಗೆ ಬರುವಂಥದ್ದು ಬೇಕು, ಏನಾದ್ರು ಮಾಡಿಕೊಡಿ ಅಂತ ಅವರು 1 ದಪ್ಪದ ಕಾಂಕ್ರೀಟ್ ಹಲಗೆಗಳನ್ನು ಮಾಡಿಕೊಟ್ರು. ಅದನ್ನು ಅಳವಡಿಸಿದೆ, ಈಗ ಅದು ಏನು ತೊಂದರೆ ಇಲ್ಲ.
1: ಈ ಬಾಕಿ ಸೇತುವೆಗಳಿಗಿಂತಲೂ ತೂಗು ಸೇತುವೆಗಿರುವಂತಹ ವ್ಯತ್ಯಾಸ ಏನು?
2: ಇದು ಮಿನಿಮಮ್ ಸೇಫ್ ಕನೆಕ್ಟಿವಿಟಿ, ಕನಿಷ್ಠ ಮತ್ತು ಸುಭದ್ರವಾದ ಸಂಪರ್ಕ. ಇದರ ಸೇತುವೆಗಳು ತುಂಬಾ ವೆಚ್ಚದಾಯಕ ಆದ್ರಿಂದ ಇದು ಶೀಘ್ರವಾಗಿ ರಚಿಸಲಿಕ್ಕೆ ಆಗ್ತದೆ. ಕಾಲಕ್ರಮೇಣ ಅಲ್ಲಿ ದೊಡ್ಡ ಸೇತುವೆ ಬರುತ್ತೆ ಅಂತಾದ್ರೆ ಆ ಟೈಮ್ನಲ್ಲಿ ಇದನ್ನು ಒಂದು 65-70% ಮೌಲ್ಯವನ್ನು ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗ್ತದೆ. ಕೇರಳದಲ್ಲಿ ಆಗಲೇ 4-5 ಕಡೆ ಹಾಗೆ ಮಾಡಿ ಆಯ್ತು. ಇದು ಪಾದಚಾರಿ ಸೇತುವೆ, ಏನು ಸಂಪರ್ಕ ಇಲ್ಲದ ಜಾಗದಲ್ಲಿ ಕನಿಷ್ಠ ಸಂಪರ್ಕ.
1: ಗಿರೀಶ್ ಭಾರದ್ವಾಜರು, ಇಂಥ ಒಂದು ಸೇತುವೆ ನಿರ್ಮಾಣ ಮಾಡಬೇಕಾದ್ರೆ ಇಂಜಿನಿಯರಿಂಗ್ ತಂತ್ರಜ್ಞಾನವನ್ನು ನೀವು ಕಲ್ತಿರಬೇಕು, ನಿಮ್ಮ ಎಜುಕೇಶನ್ ಏನಾಗಿದೆ?
2: ನಾನು ಬಿ ಇ ಮೆಕ್ಯಾನಿಕಲ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಬಿ ಇ ಪದವಿ ಪಡೆದಿದೆ.
1: ಎಲ್ಲಿ ನಿಮ್ಮ ಎಜುಕೇಶನ್ ಎಲ್ಲ ಎಲ್ಲಿ ಆಯಿತು ಸ್ವಲ್ಪ ಹೇಳ್ತೀರಾ?
2: ಹೈಸ್ಕೂಲು ಸುಳ್ಯದಲ್ಲಿ, ಪಿ ಯು ಸಿ ಸೆಂಟ್ ಅಲಿಸಸ್ ಮಂಗಳೂರು, ಆಮೇಲೆ ಇಂಜಿನಿಯರಿಂಗ್ ಪಿ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಡ್ಯ. ಅನಂತರ ವರ್ಕ್ಶಾಪ್ ಶುರು ಮಾಡಿದೆ 1975. ಜನರಲ್ ಫ್ಯಾಬ್ರಿಕೇಶನ್ ವರ್ಕ್ಶಾಪ್ ಮತ್ತು ಪಂಪ್ ಸೆಟ್ ಪವರ್ ಟಿಲ್ಲರ್ ರಿಪೇರಿಗಳನ್ನು ಇದು ಮಾಡಲಿಕ್ಕೆ ನಮ್ಮ ತಂದೆಯವರ ಸಲಹೆ ಮತ್ತು ಅವರ ಪ್ರೇರೇಪಣೆಯಿಂದ ಉದ್ಯೋಗಕ್ಕೆ ಹೋಗುದು ಬೇಡ, ಇನ್ನೊಬ್ಬ ಇಂಜಿನಿಯರ್ ಇಲ್ಲಿ ಇವರಿನಲ್ಲಿ ಇದೆಯಾ, ಇವ್ರಿಗೆ ಏನು ಪ್ರಯೋಜನ, ಇಲ್ಲೊಂದು ಸಣ್ಣ ವರ್ಕ್ಶಾಪ್ ಮಾಡು ಅಂತ ಹೇಳಿದರು. ಮಾಡಿದೆ, ಸ್ವಲ್ಪ ಕಷ್ಟವೂ ಬಂದೆ. ನಾನೇ ಕೊನೆಗೆ ಲ್ಯಾಂಬ್ರೆಟ್ ಸ್ಕೂಟರ್ ಇಟ್ಕೊಂಡು ನೀಲಿ ಅಂಗಿ ಪ್ಯಾಂಟ್ ಹಾಕೊಂಡು ಪಂಪ್ ರಿಪೇರಿಗೆ ಫಿಟ್ಟರ್ ಥರ ಹೋಗ್ತಾ ಇದ್ದೆ. ಬದುಕಬೇಕಲ್ಲ, ಸ್ಟ್ರಗ್ಲಿಂಗ್ ಫಾರ್ ಎಕ್ಸಿಸ್ಟೆನ್ಸ್. ಕಷ್ಟದ ದಿನಗಳು, ಆರ್ಥಿಕವಾಗಿ ಕಷ್ಟ, ಆದರೆ ಕೆಲಸದಲ್ಲಿ ಸಂತೃಪ್ತಿ ಇರ್ತಿತ್ತು. ನಮ್ಮ ಒಂದು ಜ್ಞಾನದಿಂದ ಊರಿಗೆ ಉಪಕಾರ ಆಗ್ತದೆ, ಜನರು ಎಲ್ಲರ ಪ್ರೀತಿಯನ್ನು ಸಂಪಾದನೆ ಮಾಡಿದೆ. ಅವರ ಹಗಲು ರಾತ್ರಿ ಅಂತೇಳಿ ಕರೆದ ಕೂಡಲೇ ಹೋಗಿ ರಿಪೇರ್ಸ್ ಎಲ್ಲ ಮಾಡ್ತಿದ್ದೆ. ಹಾಗೆ ಸ್ವಲ್ಪ ಸಮಯ ಹೋಗುವ ಸುಳ್ಳ್ಯದಲ್ಲಿ ರಬ್ಬರ್ ಫ್ಯಾಕ್ಟ್ರೀಸ್ ಬಂದು ಸರ್ಕಾರದ್ದು, ಅಲ್ಲಿ ಒಬ್ಬನೇ ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ದೆ. ಅವರು ಮೆಷಿನರಿಗಳನ್ನು ಕೂರಿಸ್ಲಿಕ್ಕೆಲ್ಲ ಕರಿತಾ ಇದ್ರು, ಮತ್ತೆ ರಿಪೇರಿಗೆಲ್ಲ ಕರಿತಾ ಇದ್ರು. ಹಾಗೆ ಬೆಳವಣಿಗೆ ಆಯಿತು. 89 ಸ್ವಲ್ಪ ಸಮಯ ವಾಹನ ರಿಪೇರಿ ಕೂಡ ಮಾಡಿದೆ, ಅದು ನನಗೆ ಅಷ್ಟು ಪ್ರಯೋಜನ ಆಗಲಿಲ್ಲ, ಸೊ ಅದನ್ನು ನಿಲ್ಲಿಸಿದೆ. ಕೊನೆಗೆ ಈ ತೂಗು ಸೇತುವೆ 89 ಪ್ರಥಮ ಸೇತುವೆ ಆಯಿತು. ಆಗ ಇನ್ನೂ ಸೇತುವೆ ಕಟ್ಟಲಿಕೊಂಡು ಅಂತ ಕನಸು ಇರಲಿಲ್ಲ, ಕಲ್ಪನೆ ಇರಲಿಲ್ಲ.
1: ನೀವು ಆರಂಭೋಡನ್ನು ಯಾಕೆ ಆಯ್ಕೆ ಮಾಡಿಕೊಂಡಿದ್ದೀರಿ?
2: ನನ್ನ ಪ್ರಥಮ ಸಂಪರ್ಕಿಸಿದ್ದವರೇ ಆರಂಭೂರಿನವರು, ನಮ್ಮ ಗ್ರಾಮ, ನನ್ನ ಗ್ರಾಮ.
1: ಮೊದಲು ನಿಮ್ಮ ಊರಿಗೆ ಆ ಸೌಲಭ್ಯವನ್ನು ಕಲ್ಪಿಸಿ ತೋರಿಸಿದ್ರಿ?
2: ಊರಿನ ಸೇತುವೆ ನನಗೆ ಆಗ ಏನು ತಗೊಳ್ಳಿಲ್ಲ, ನಮ್ಮ ಗ್ರಾಮಕ್ಕೆ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಎಲ್ಲ ಸ್ವಯಂ ಸೇವಕರ ಒಟ್ಟಿಗೆ ಸೇರಿ ಅವರು ವಂತಿಗೆ ಹಾಕಿದ್ದವರು, ಸಾಮಾನುಗಳನ್ನೆಲ್ಲ ಒದಗಿಸಿಕೊಟ್ರು, ಅವರಿಗೆ ಮಾರ್ಗದರ್ಶನ ಕೊಟ್ಟು ಅವ್ರ ಕೈಯಲ್ಲಿ ಊರಿನವ್ರ ಕೈಯಲ್ಲೇ ಮಾಡಿಸಿದ್ದು. ಒಂದು 2 ಹೋದ ಮೇಲೆ ಸರ್ಕಾರಿ ವಲಯದಲ್ಲಿ ಅದನ್ನು ಗುರುತಿಸಿದ್ರು. ಇಲ್ಲಿ ಬಿ ಪಿ ಬಳಿಗಾರ್ ಅಂತ ಒಬ್ಬರು ಇಲ್ಲಿ ಚೀಫ್ ಸೆಕ್ರೆಟರಿ ಆಗಿದ್ದರು ದಕ್ಷಿಣ ಕನ್ನಡದಲ್ಲಿ, ಅವರು ಅಲ್ಲಿಗೆ ಬಂದು ಅದನ್ನು ನೋಡಿದರು. ತುದಿಯವರೆಗೆ ಹೋಗಿ ವಾಪಸ್ ಬರುವಾಗ ಬೆನ್ನು ತಟ್ಟಿ ಹೇಳಿದರು, ಇಟ್ಸ್ ಎ ವಂಡರ್ಫುಲ್ ಥಿಂಗ್, ಐ ಆಮ್ ಗೋಯಿಂಗ್ ಟು ರೆಕಮೆಂಡ್ ದ ಗವರ್ಮೆಂಟ್ ಅಂತ ಹೇಳಿದರು. ಸುಲಭದ ಸಂಪರ್ಕ ಆಗ್ತದೆ, ಬಹುಶಃ ಅವರೇ ಹೇಳಿದ್ರಿಂದ

0: ಆಮೇಲೆ ಬೇರೆ ಕಡೆಯಿಂದ ಬೇಡಿಕೆಗಳು ಬಂತು.
1: ಈಗ ನೀವು ಒಟ್ಟು ಎಷ್ಟು ತೂಗು ಸೇತುವೆಗಳನ್ನು ನಿರ್ಮಾಣ ಮಾಡಿದ್ದೀರಿ ಇಷ್ಟರವರೆಗೆ?
0: ಈಗ ಕಂಪ್ಲೀಟ್ ಆಗಿದ್ದು 108 ಆಯ್ತು ಅಂತ ಕಾಣ್ತದೆ. ಕರ್ನಾಟಕದಲ್ಲಿ ಒಂದು 74 ಸೇತುವೆಗಳಾಯ್ತು. ಕಾಸರಗೋಡು ಜಿಲ್ಲೆಯಲ್ಲಿ ಮತ್ತು ಕಣ್ಣೂರು ಜಿಲ್ಲೆ
1: ಕೇರಳದಲ್ಲಿ
0: 30 ಎಮ್ಮೆದಾಗಿದೆ. ಆಂಧ್ರ ಪ್ರದೇಶದಲ್ಲಿ 3, ಒರಿಸ್ಸಾದಲ್ಲಿ 1.
1: ಓಹೋ, ಒರಿಸ್ಸಾದವರೆಗೆ ನೀವು ಹೋಗಿದ್ದೀರಿ
0: ಇತ್ತೀಚೆಗೆ? ಹೊರ ರಾಜ್ಯಗಳಲ್ಲಿ ನಾವು ಉದ್ದೇಶ ಏನಂದ್ರೆ ಅಲ್ಲಿಯವರಿಗೆ ಅವರೇ ಸೇತುವೆ ಕಟ್ಟೋ ನಮ್ಮ ನಾವು ಕಲಿಸಿಕೊಡೋದಂತ. ಈಗ ಒರಿಸ್ಸಾದಲ್ಲಿ ಆ ಷರತ್ತಲ್ಲಿ ಹೋಗಿದ್ದು, ಇನ್ನೊಂದೆರಡು ಸೇತುವೆಗೆ ಹೋಗ್ಬೇಕಾಗ್ಬೋದು, ಅವರಿಗೆ ಕಲಿಸಿಕೊಟ್ಟು ಬರುದು. ನಮ್ಮಿಂದ ಸಾಧ್ಯ ಆಗ್ಲಿಕ್ಕಿಲ್ಲ ಹೋಗಿ ಹೊರಗೆ ಹೋಗಿ ಮಾಡ್ಲಿಕ್ಕೆ, ಅಲ್ಲಿಯವರಿಗೆ ಕಲಿಸಿಕೊಡ್ತಾ ಇದ್ದೆ.
1: ಈಗ ನೀವು ಈ ತೂಗು ಸೇತುವೆಯನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನಿಮ್ಮ ಒಂದು ತಂತ್ರಜ್ಞಾನದ ಅನುಭವವನ್ನು ಹೇಳ್ತೀರೋ ಅಥವಾ ನೀವೇ ಸ್ವತಃ ನಿಂತು ಮಾಡ್ತೀರೋ, ನಿಮ್ಮ ಅನುಭವಿ ಜನರು ನಿಮ್ಮೊಟ್ಟಿಗೆ ಇರ್ತಾರೆ, ಹೇಗೆ?
0: ಅನುಭವಿ ಜನರು ಇದ್ದಾರೆ, ಆದರೆ ಅದರ ವಿನ್ಯಾಸ ಮತ್ತು ಅಕ್ಯುರಸಿ ಇಲ್ಲಿ ನಾನೇ ನಿಂತು ಮಾಡಿಸ್ತೇನೆ. ಯಾಕಂದ್ರೆ ಅದರಲ್ಲಿ ತುಂಬಾ ಸೂಕ್ಷ್ಮ ವಿಚಾರಗಳುಂಟು. ಅದರಲ್ಲಿ ಸೇತುವೆ ಉದ್ದಕ್ಕೆ ಅನುಸರಿಸಿ ಅದರ ಟವರ್ಗಳ ಹೈಟ್, ಆಮೇಲೆ ನಮಗೆ ಚೆಫ್ ಎಲ್ ಹೈ ಫ್ಲಡ್ ಲೆವೆಲ್ಗಿಂತ ಮೇಲೆ ಸಾಕಷ್ಟು ಫ್ರೀ ಬೋರ್ಡ್ ಕೊಡೋದು, ಆಮೇಲೆ ಟೋಟಲ್ ಹೈಟ್ ಆಫ್ ದ ಟವರ್, ಆಮೇಲೆ ಸೇತುವೆ ಮೇಲೆ ರೋಪ್ ಕಟ್ಟಿ ಅದನ್ನು ಆಂಕರೇಜ್ ಅಂತ ಹಿಂದ್ಗಡೆ ಬಿಗಿಯಾಗಿ ಕಟ್ಲಿಕೊಂಡು ಲಂಗರ್, ಅದರದ್ದು ಕೂಡ ಆಂಗಲ್ ಭೂಮಿಯ ಟೋಪೋಗ್ರಫಿ ಮೇಲೆ ಅದನ್ನು ಬಿಡ್ತದೆ. ತಗ್ಗಿದ್ರೆ ಅದು ಸ್ವಲ್ಪ ಉದ್ದ ಜಾಸ್ತಿ ಹೋಗ್ತದೆ, ಇನ್ನು ಕೆಲವೆಡೆ ರೋಡ್ ಬರ್ತದೆ ಅಥವಾ ಇನ್ನು ಬಿಲ್ಡಿಂಗ್ಗಳು ಬರ್ತವೆ. ಆಗ ಅದನ್ನು ಉದ್ದ ದೂರವನ್ನು ಕಡಿಮೆಗೊಳಿಸಿ ಅಲ್ಲಿಗೆ ಹೊಸ ವಿನ್ಯಾಸ ಎಳೆದು ಕಟ್ಟೋದು. ಈ ಆಂಕರ್ ಬ್ಲಾಕ್ ಅಂತಿದೆ, ಅದು ಓವರ್ ಟರ್ನ್ ಆಗಬಾರ್ದು, ಸ್ಲೈಡ್ ಆಗಲು ಬಾರದು. ಇಡೀ ಸೇತುವೆಯ ಸ್ವಂತ ತೂಕ ಮತ್ತು ಜನಗಳ ತೂಕ, ಲೈವ್ ಲೋಡ್, ಇದು ಎರಡು ಸೇರಿದ್ರೆ ಕೇಬಲ್ ನಲ್ಲಿ ಬರುವ ಟೆನ್ಷನ್, ಆ ಟೆನ್ಷನ್ ಗೆ ಅನುಸರಿಸಿ ಇದನ್ನು ಆಂಕರ್ ಬ್ಲಾಕ್ ಕೊಂಡಿದ್ದಾನೆ. ಹಾಗೆ ಪ್ರತಿಯೊಂದು ಸೈಟ್ ನಲ್ಲಿ ಕೂಡ ಹೊಸ ಹೊಸ ಸವಾಲುಗಳು ಇರ್ತವೆ. ಮತ್ತೆ ಇಂಜಿನಿಯರ್ಸ್ ಅಂತ ಕೊಂಡಿದ್ದೇನೆ, ಅವರಿಗೆ ಹೇಳಿ ಕೊಡ್ತಾ ಇದ್ದಾನೆ. ಇಂಜಿನಿಯರ್ಸ್ ಡಿಪ್ಲೊಮಾ ಆದವರು ಮಾತ್ರ ಬಂದಿದ್ದಾರೆ, ಬಿ ಎ ಆದವರು ಮತ್ತೆ ಎಂ ಎಸ್ ಆದವರಲ್ಲಿ ಈಗ ಜಸ್ಟ್ ಬಂದಿದ್ದಾರೆ, ಅವರಿಗೆಲ್ಲ ಕಲಿಸಿಕೊಟ್ಟು ನೀವು ಬೇರೆ ಬೇರೆ ಊರುಗಳಲ್ಲಿ ಮಾಡಿ ಅಂತ ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೇನೆ. ನಮ್ಮ ದೇಶದಲ್ಲಿ ಸಂಪರ್ಕದ ಕೊರತೆ ಬಹಳಷ್ಟಿದೆ. ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಹೇಳಿದಂದ್ರೆ, ನಮ್ಮ ಭಾರತ ಅಭಿವೃದ್ಧಿ ಹೊಂದಬೇಕಾದ್ರೆ ಹಳ್ಳಿಗಳ ಅಭಿವೃದ್ಧಿ ಹೊಂದಬೇಕು, ಹಳ್ಳಿಗಳ ಅಭಿವೃದ್ಧಿ ಹೊಂದಬೇಕಾದ್ರೆ ಕನಿಷ್ಠ 3 ನಮೂನೆಯ ಸಂಪರ್ಕಗಳು. ಫಸ್ಟ್ ಭೌತಿಕ ಸಂಪರ್ಕ, ಸೆಕೆಂಡ್ ಇಲೆಕ್ಟ್ರಾನಿಕ್ ಸಂಪರ್ಕ, ಮೂರನೇದು ಜ್ಞಾನ ಸಂಪರ್ಕ. ಜ್ಞಾನ ಸಂಪರ್ಕ ವಿದ್ಯಾಭ್ಯಾಸಕ್ಕೆ ಮಕ್ಕಳು ಹೊರಗಡೆ ಹೋಗಬೇಕು, ಆಮೇಲೆ ಹೊರಗಡೆಯಿಂದ ಸ್ಕಿಲ್ಸ್ ಕೌಶಲ್ಯಗಳು ಒಳಗೆ ಬರಬೇಕು. ಇದು 3 ಆದ್ರೆ ತನ್ನಷ್ಟಕ್ಕೆ ಆರ್ಥಿಕ ಸಂಪರ್ಕ ಆಗ್ತದೆ, ಹಳ್ಳಿಗಳ ಅಭಿವೃದ್ಧಿ ಅಂತ ದೇಶಗಳ ಅಭಿವೃದ್ಧಿ ಅಂತವೆ. ಹಳ್ಳಿ ಹಳ್ಳಿಗಳ ಮಧ್ಯೆ ಎಮಂಗ್ ವಿಲೇಜ್ ಕ್ಲಸ್ಟರ್ಸ್, ಮತ್ತೆ ರೂರಲ್ ಟು ಅರ್ಬನ್ ಕನೆಕ್ಟಿವಿಟಿ, ಇದನ್ನು ಬಹಳಷ್ಟು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು. ಎಲ್ಲಿ ಹಳ್ಳಿಗಳಲ್ಲಿ ಸಂಪರ್ಕ ಆಗಿದೆ ಅಲ್ಲಿ ಕ್ಷಿಪ್ರಗತಿಯಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ ಕಾಣ್ತಾ ಇದೆ.
1: ಗಿರೀಶ್ ಪರಧ್ವಜ್ ಅವರು, ನೀವು ಈಗ 108 ತೂಗು ಸೇತುವೆಗಳನ್ನು ನಿರ್ಮಾಣ ಮಾಡಿದ್ದೀರಿ, ಇದರಲ್ಲಿ ಅತ್ಯಂತ ಸಣ್ಣದು ಮತ್ತು ಅತ್ಯಂತ ಉದ್ದದ್ದು ಅಂತ ಎಷ್ಟು ಇದೆ?
0: ಅತೀ ಕಡಿಮೆ ಅಂದ್ರೆ 18 ಮಾಡಿದೆ ಕೊಪ್ಪ ತಾಲೂಕಿನಲ್ಲಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಅತಿ ಉದ್ದದಂದ್ರೆ 220 ಮೈನ್ ಸ್ಪ್ಯಾನ್, ಆಮೇಲೆ ಆ ಕಡೆ ಈ ಕಡೆ 35 ಮೀಟರ್ ರ್ಯಾಂಪ್, ಎಲ್ಲ ಸೇರಿ 290 ಉದ್ದ ಇದೆ.
1: ಎಲ್ಲಿ
0: ಅದು? ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಘಟಪ್ರಭಾ ನದಿಗೆ ಘೋಡಗೇರಿ ಮತ್ತು ಅವರುಗಳು ಎಂಬ ಎರಡು ಹಳ್ಳಿಗಳ ಮಧ್ಯೆ 1999 ಆಗಿದೆ.
1: ಈಗ ನೀವು ಇಷ್ಟು ದೊಡ್ಡ ಸೇತುವೆಯನ್ನು ನಿರ್ಮಾಣ ಮಾಡಲಿಕ್ಕೆ ನಿಮಗೆ ಒಂದು ದೊಡ್ಡ ಸವಾಲು ಅಂತ ಅನಿಸಿಲ್ವಾ? ಹೇಗೆ?
0: ಬಹಳ ಹೆಮ್ಮೆ ಅಂತ. ಆಗ ಪ್ರಾಯೋಗ ಕಡಿಮೆ ಇತ್ತು, ಈಗ ಆಗ ಒಂದು ಹುಮ್ಮಸ್ಸು. ಅವಕಾಶ ಯಶಸ್ಸಿನ ರದ್ದುಪಾಲು, ಅವಕಾಶ ನಾನು ಪ್ರಯತ್ನ ಮಾಡಿದೆ ತನ್ನಷ್ಟಕ್ಕೆ ಬಂದಿದೆ. ನನಗೆ ಒಂಥರ ತಪಸ್ಸಿನಾಗಿ ಅದನ್ನೇ ಯೋಚನೆ ಮಾಡಿದೆ, ಊಟ ಮಾಡುವಾಗ ಮಲಗುವಾಗ ಎಲ್ಲ ಇದರ ವಿನ್ಯಾಸದ ಬಗ್ಗೆ ಹೊಸ ಹೊಸ ಸವಾಲುಗಳನ್ನು ಅಲ್ಲಿಯ ಪರಿಸ್ಥಿತಿಯನ್ನು ಅವಲೋಕಿಸಿ ನನ್ನ ಕೆಲಸ ಯಶಸ್ವಿಯಾಗಬೇಕು ಅಂತ ಆ ಥರ ಹೋಗ್ತಾ ಇದೆ. ಈ ಅಭ್ಯಾಸ ಆಗಿದೆ ಆ್ಯಕ್ಚುಲಿ. ಒಂದು ವಿಧದಲ್ಲಿ ಹೇಳಿದ್ರೆ ನನ್ನ ಯಶಸ್ಸಿಗೆ ನನ್ನ ಬಳಗದವರೇ ಕಾರಣರು. ಆ ಸಾಹಸದ ಕೆಲಸ ಸೈಟಲ್ಲಿ ಮಾಡ್ತಾ ಇರೋದು ಮತ್ತು ನಮ್ಮ ವರ್ಕ್ಶಾಪಲ್ಲಿ ಅದಕ್ಕೆ ಪೂರಕವಾಗಿ ತಯಾರು ಮಾಡಿ ಕೊಡ್ತಾ ಇರೋದು, ಇದೆಲ್ಲರ ಫಲವಾಗಿ ನನ್ನ ಯಶಸ್ಸು ಬಂದಿದೆ. ನನ್ನ ಯಶಸ್ಸಿನಲ್ಲಿ ಅವರೆಲ್ಲರಿಗೂ ಪಾಲುಂಟು.
1: ತೂಗು ಸೇತುವೆಯಲ್ಲಿ ಏನೇನು ಬಳಸ್ತೀರಿ?
0: ಮುಖ್ಯವಾಗಿ 2 ಸೆಟ್ ಟವರ್ಸ್, 2 ಸೈಡ್ನಲ್ಲಿ ಎಂಡ್ಗಳಲ್ಲಿ ಆಂಕರೇಜಸ್, ಈ ರೋಪ್ಗಳ ತುದಿಯನ್ನು ಬಿಗ್ದು ಕಟ್ಟಲಿಕ್ಕೆ ಹೈ ಟೆನ್ಸೈಲ್ ಸ್ಟ್ರೆಂತ್ ಸ್ಟೀಲ್ ವೈರ್ ರೋಪ್, HDS ರೋಪ್. ಈಗಂತೂ ಗ್ಯಾಲನೈಸ್ಡ್ ಸತುವಿನ ಪದರ ಇರುವಂತಹ ಇದನ್ನು ಬೇಗನೆ ತುಕ್ಕ ಹಿಡಿಯೋದು ನಮ್ಮನೆ ಅಂತ ಅದನ್ನು ಬಳಸ್ತಾ ಇದ್ದೀವಿ. ಸುರುಸುರುವಿಗೆ ಕಡಿಮೆ ಖರ್ಚಿನಲ್ಲಿ ಮಾಡಲಿಕ್ಕೆ ಹೋಗಿ ಅನ್ ಗ್ಯಾಲನೈಸ್ಡ್ ರೋಪ್ಸ್ ಕಡಿಮೆ ಕ್ರಯದ್ದು ಹಾಕ್ತಿದ್ದೆವು, ತುಕ್ಕು ಹಿಡಿತಿತ್ತು. ಒಂದೆರಡು ಕಡೆಗೆ ನಾವು ಬದಲಾಯಿಸಿದ್ದೇವೆ ಇಷ್ಟರಲ್ಲಿ. ಫ್ರೀ ಸರ್ವಿಸ್
1: ಆದಷ್ಟು ಕಡಿಮೆ ಖರ್ಚಿನಲ್ಲಿ.
0: ಹಾಗೆ ಅದು 20 ಹೋಗುವಾಗ ನನಗೆ ಅದರಲ್ಲಿ ಸ್ವಲ್ಪ ಭಯ ಅಂತ ಕಂಡಿತ್ತು. ಹೋದ ವರ್ಷ ಅದರದ್ದು ರೂಪನ್ ಚೇಂಜ್ ಮಾಡಿದೆ, ಗ್ಯಾಲನೈಸ್ ಸ್ವಲ್ಪ ಹೈಯರ್ ಡಯಾಮೀಟರ್ ಅಂದು ಗ್ಯಾಲನೈಸ್ಡ್ ಸ್ಟೀಲ್ ಕೋರ್ನದ್ದು. ಇನ್ನೊಂದು 50 ವರ್ಷಕ್ಕೆ ಏನು ಮಾಡಿದ್ರು ಕೂಡ ರೂಪ ಉಳಿತದೆ, ಏನಾಗುದಿಲ್ಲ.
1: ಭರದ್ವಾಜರ, ನೀವು 1989 ಪ್ರಥಮ ತೂಗು ಸೇತುವೆಯನ್ನು ನಿರ್ಮಾಣ ಮಾಡಿದ್ರಿ. ನಿಮ್ಮ ಪ್ರಥಮ ಒಂದು ಪ್ರವೇಶ ಅಂತ ಅನ್ಬಹುದು ಆ ವೇಳೆಗೆ. ಆವಾಗ ಇದ್ದ ತಂತ್ರಜ್ಞಾನಕ್ಕೂ 2012 ನೀವು ಬಳಸುವ ತಂತ್ರಜ್ಞಾನಕ್ಕೂ ಯಾವ ರೀತಿಯ ಮಾರ್ಪಾಟುಗಳಾಗಿದೆ, ಸುಧಾರಣೆ ಆಗಿದೆ?
0: ತುರುವಿನ ಸೇತುವೆಯಲ್ಲಿ ಎಷ್ಟು ಅಗತ್ಯ ಉಂಟು ಅಷ್ಟೇ, ನೆಸೆಸರಿ ಅಂಡ್ ಸಫಿಷಿಯಂಟ್. ಅದರ ಮೇಲೆ ನಿಲ್ಲಬಹುದಾದ ಜನರ ತೂಕ ಒಂದು ಮಾತ್ರ ಅಷ್ಟೇ ಹೊರುವ ಸಾಮರ್ಥ್ಯ ಮಾಡಿದ್ದೆ. ಫ್ಯಾಕ್ಟರ್ ಆಫ್ ಸೇಫ್ಟಿ ಇರಲಿಲ್ಲ. ಆಮೇಲೆ ಸುರುವಿನ ಸೇತುವೆಗೆ ಕೆಳಗಡೆ ಮರದ ಹಲಗೆಗಳನ್ನು ಜೋಡಿಸಿ ಮತ್ತೆ ಅದು ಸ್ವಲ್ಪ ಅಲ್ಲಾಡ್ತಾ ಇತ್ತು.

0: ಅಕ್ಸೆಪ್ಟೆನ್ಸ್ ಇರಲಿಲ್ಲ, ತುಂಬ ಜನ ಹೋದಲ್ಲಿ ತಗ್ತಾ ಇತ್ತು. ಅನ್ಸ್ಟಿಫಂಡ್ ಬ್ರಿಡ್ಜ್ ಅಂತ ಜನ ತುಂಬ ಹೋದಲ್ಲಿ ತಗ್ಗಿ ನಿಲ್ತದೆ, ಜನ ಹೋದ್ಮೇಲೆ ಮುಂದೆ ಲೆವೆಲ್ಗೆ ಬರ್ತದೆ, ಆ ತರ ಮಾಡಿದ್ದೇವೆ ಆಯ್ತು. ಆಮೇಲೆ ಎರಡನೇ ಸೇತುವೆಗೆ ನನಗೆ ವಿನ್ಯಾಸ ಮಾಡಲಿಕ್ಕೆ ಕರೆ ಬರುವಾಗ ನಾನು ಸ್ವಲ್ಪ ಜಾಗೃತನಾಗಿದ್ದೆ. ಸುರಿನ ಸೇತುವೆ ಮಾಡೋದೇ ತುಂಬ ನಿದ್ರಿಲ್ಲದ ರಾತ್ರಿಗಳಿತ್ತು, ಯಾಕಂದ್ರೆ ವಿನ್ಯಾಸ ಮಾಡಿದ್ದೇನೆ ಸೇತುವೆ. ಮತ್ತೆ ಊರಿನವ್ರು ಕೂಡ ಬಂದ ಸ್ವಲ್ಪ ವಯಸ್ಸಾದವರೆಲ್ಲ ಹೇಳ್ತಾ ಇದ್ರು, ನಿಲ್ಬೋದು, ಹಗ್ಗ ಇಷ್ಟು ಸಪುರ ಇದೆ, ತುಂಡಾಗಿ ಬಿದ್ದರೆ ಏನು ಮಾಡ್ತೀರಾ ಹಾಗೆ ಅಂದರೆ. ರಾತ್ರಿ ಮನೆ ಕಣ್ಣು ಮುಚ್ಚಿದ್ರೆ ಅದೇ ಸೀನ್ ಕಾಣ್ತಾ ಇತ್ತು. ಆಮೇಲೆ ಪುನಃ ಪುನಃ ವಿನ್ಯಾಸದಲ್ಲಿ ಎಲ್ಲ ಲೆಕ್ಕಾಚಾರ ಎಲ್ಲ ನೋಡ್ತಿದ್ದೆ. ಎಷ್ಟೋ ದಿನ ನಿಂತಿದೆ, ಸ್ವಲ್ಪ ಹೆದರಿಗೆ ಉದ್ಘಾಟನೆ ದಿವಸ ತುಂಬ ಹೆದರಿ ಬೆವರು ಬಿಟ್ಟಿದ್ದಾರೆ, ಜನ ತುಂಬ ಸೇರಿದ್ದಾರೆ, ಏನಾಗ್ತದೆ ಏನಾಗ್ತದೆ ಅಂತ ಹೇಳ್ದಿಂದ ಏನಾಗಿಲ್ಲ. ಹಾಗೆ ಆನಂತರ ನೆಕ್ಸ್ಟ್ ಸೇತುವೆ ನಾನು ಸ್ವಲ್ಪ ಫ್ಯಾಕ್ಟರ್ ಆಫ್ ಸೇಫ್ಟಿ ಜಾಸ್ತಿ ತಗೊಂಡೆ. ಅದು ನನಗೆ ನಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಇದೆಲ್ಲ ಸಿವಿಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್, ನನಗೆ ಸರಿಯಾದ ಮಾಹಿತಿ ಇರಲಿಲ್ಲ. ಅಲ್ಲಿ ಇಲ್ಲಿ ಹೋಗಿ ಸುರತ್ಕಲ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರೊಫೆಸರ್ ಹತ್ರ ಡಿಸ್ಕಸ್ ಮಾಡ್ತಿದ್ದೆ, ಅವರು ಸ್ವಲ್ಪ ಹೇಳಿಕೊಡ್ತಿದ್ರು. ಮತ್ತು ಸುಳ್ಳಿದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಬಂತು, ಅಲ್ಲಿಯ ಪ್ರಿನ್ಸಿಪಲ್ ಹತ್ರ ಹೋಗಿ ಡಿಸ್ಕಸ್ ಮಾಡ್ತಿದ್ದೆ. ಅಂತ ಅವರಿಗೆ ಥಿಯರಿಟಿಕಲ್ ನಾಲೆಜ್ ಅಂದರೆ ಪ್ರಾಕ್ಟಿಕಲಿ ಇದು ಅವರು ಹೇಳುವ ಅವರಿಗೆ ಗೊತ್ತಿರಲಿಲ್ಲ. ಅವರು ಹೇಳಿದ್ದನ್ನು ಇಲ್ಲಿ ಅಳವಡಿಸುವಾಗ ನನಗೆ ನನ್ನದೇ ಆದ ಸಮಸ್ಯೆಗಳಿತ್ತು, ಹಾಗೆ ಪುನಃ ಪುನಃ ಕನ್ಸಲ್ಟ್ ಮಾಡ್ತಿದ್ದೆ. ಹಾಗೆ ಬರ್ತಾ ಬರ್ತಾ ಮತ್ತು ನಮ್ಮ ಸ್ನೇಹಿತರು ಒಬ್ಬರು ಸುಮಿತ್ರ ಅಂತ ಇಂಜಿನಿಯರ್, ಮತ್ತೊಬ್ಬರು ಶ್ಯಾಮ್ ಪ್ರಸಾದ್, ಮತ್ತೊಬ್ಬರು ಕೃಷ್ಣರಾವ್, ಅವ್ರ ಹತ್ರ ಎಲ್ಲ ಡಿಸ್ಕಸ್ ಮಾಡಿ ನನ್ನ ಸಿವಿಲ್ ಇಂಜಿನಿಯರಿಂಗ್ ಜ್ಞಾನವನ್ನು ವೃದ್ಧಿ ಮಾಡ್ತಾ ಬಂದೆ. ಟವರ್ಸ್ ಮತ್ತು ಆಂಕರೇಜ್ ಬಗ್ಗೆ ಪ್ರೊಫೆಸರ್ಗಳು ಮತ್ತಿವರಿಂದ ಸರಿಯಾಯಿತು. ಈ ಮೆಕ್ಯಾನಿಕಲ್ ಪಾರ್ಟ್ ಹೇಳಿಕೊಡ್ಲಿಕ್ಕೆ ಯಾರು ಇರಲಿಲ್ಲ, ಅದು ನಾನೇ ಪುಸ್ತಕ ನೋಡಿ ರೆಫರ್ ಮಾಡಿದೆ. ಅದರಲ್ಲಿ ಮತ್ತೆ ಇಂಪ್ರೂವ್ಮೆಂಟ್ ಮಾಡ್ತಾ ಬಂದೆ. ಮತ್ತೆ ಹೆಚ್ಚು ಹೆಚ್ಚು ಇದರ ಬಗ್ಗೆ ಬೇಡಿಕೆ ಶುರು ಆದ ಹಾಗೆ ಹೆಚ್ಚು ಬಾಳ್ವಿಕೆ ಬರುವ ಸೇತುವೆಗಳನ್ನು ಮಾಡ್ತಾ ಶುರುವಿಗೆ ಗ್ಯಾಲಮೈಸ್ ರೂಪ ಹಾಕ್ಲಿಕ್ಕೆ ಶುರು ಮಾಡಿದೆ. ಈಗ ಕಂಪ್ಲೀಟ್ ಕಬ್ಬಿಣವನ್ನೆಲ್ಲವನ್ನು ಗ್ಯಾಲನೈಸ್ ಮಾಡಿ ಹಾಕ್ತಾ ಇದ್ದೇನೆ. ಗ್ಯಾಲನೈಸಿಂಗ್ ಅಂದರೆ ಒಂದು ಸತುವಿನ ಕೋಟಿಂಗ್ ಕೊಡೋದು, GI ಅಂತ ಹೇಳ್ತಾರೆ, ಗ್ಯಾಲನೈಸ್ಡ್ ಐರನ್. ಅದಕ್ಕೆ ತುಕ್ಕು ಹಿಡಿಯೋದಿಲ್ಲ ಬೇಗನೆ, ಈಗ ವೆಲ್ಡ್ ಮಾಡಿದ ಜಾಗದಲ್ಲಿ ಮಾತ್ರ ತುಕ್ಕು ಹಿಡಿತದೆ. ಅದಕ್ಕೆ ಜಿಂಕ್ ರಿಚ್ ಪ್ರೈಮರ್ ಹಾಕ್ತಾ ಇದೆ, ಈ ಸ್ಟಿಫ್ನರ್ಸ್ ಅಳವಡಿಸ್ತದೆ ಸೈಡಿಗೆ, ಆಗ ಜನಗಳು ಹೋಗುವ ತಗ್ಗುವುದಿಲ್ಲ. ಅದು ಕೋಡ್ ಪ್ರಕಾರ ಡಿಸೈನ್ ಮಾಡಿದರೆ ತುಂಬ ಹೆವಿ ಆಗ್ತದೆ. ನಮ್ದೀಗ ಒಂಥರ ನೀಡ್ ಬೇಸ್ಡ್ ಡಿಸೈನ್, ಒಂದು ಚದರ ಮೀಟರ್ಗೆ 400 kg ಲೋಡ್ ತಗೊಳ್ಬೇಕು ಅಂತ ಆ ಸಾಮರ್ಥ್ಯ ಮಾಡ್ತಾ ಇದ್ದೇನೆ. ನಮಗೆ ಕಡಿಮೆ ಖರ್ಚಿನಲ್ಲಿ ಶೀಘ್ರವಾಗಿ ರಚಿಸುವ ಸುಭದ್ರ ಮತ್ತು ಸುರಕ್ಷಿತವಾದ ಸಂಪರ್ಕ ಆಗಬೇಕು ಹಳ್ಳಿಗಳಿಗೆ. ಈ ಸೇತುವೆಯನ್ನು ಶುರುವಿಗೆ ಫ್ಲಾಟ್ ಲೆವೆಲ್ ಇಟ್ಟು ನೋಡಿದೆ. ಆಮೇಲೆ ಸ್ವಲ್ಪ ಕೇಂದ್ರ ಸೆಂಟರ್ನಲ್ಲಿ ಸ್ವಲ್ಪ ಮೇಲೆ ಬರೋ ಮನೆ ನಡುವಿನಲ್ಲಿ ಉಬ್ಬಿರುವಾಗ ಮಾಡಿದೆ, ಅದು ಸ್ವಲ್ಪ ಸುಂದರವಾಗಿ ಕಾಣ್ತಾ ಇದೆ. ಮತ್ತು ಅದರಲ್ಲಿ ಇನ್ನೊಂದು ಅಡ್ವಾಂಟೇಜ್, ಆಮೇಲೆ ಶುರುವಿನ ಸೇತುವೆಯಲ್ಲಿ ಈ ಸಸ್ಪೆಂಡರ್ಸ್ ಅಂದರೆ ಈ ಸೇತುವೆಗೆ ಸಸ್ಪೆನ್ಷನ್ ಬ್ರಿಡ್ಜ್ ಅಂತ ಹೇಳೋದು, ಯಾಕಂದರೆ ಎರಡು ರೋಪುಗಳು ಕಟ್ಟಿ ಅದಕ್ಕೆ ರಾಡ್ಗಳನ್ನು ಅಥವಾ ರೋಪುಗಳಿಂದ ಸಸ್ಪೆಂಡ್ ಮಾಡೋದು. ಆ ಸಸ್ಪೆಂಡ್ ಮಾಡೋ ರಾಡ್ಗಳನ್ನು ಸಸ್ಪೆಂಡರ್ಸ್ ಅಂತ ಹೇಳ್ತೀವಿ. ಈ ಸಸ್ಪೆಂಡರ್ಸ್ ನಾವು ಶುರುವಿಗೆ ಸರಿ ಲಂಬವಾಗಿಡ್ತಿದ್ದೇವೆ. ಒಂದು ನಂತರ ಸ್ವಲ್ಪ ಹೆಚ್ಚು ಜ್ಞಾನ ಬರುವಾಗ ಈ ಸೇತುವೆ ಉದ್ದ ಮತ್ತು ಸೇತುವೆ ಅಗಲಕ್ಕೆ ಒಂದು ನಿಷ್ಪತ್ತಿ ಇಟ್ಟುಕೊಳ್ಬೇಕು, ಇಲ್ಲದ್ರೆ ಏರೋಡೈನಮಿಕ್ ಸ್ಟೆಬಿಲಿಟಿ ಇರುವುದಿಲ್ಲ ಅಂತ, ಗಾಳಿಗೆ ಅದರ ಒಂದು ಸುರಕ್ಷೆ ಇರುವುದಿಲ್ಲ, ಅದು ತುಂಬ ಸ್ವಿಂಗ್ ಆಗ್ತದೆ. ಹಾಗೆ ನಾನು ಸೇತುವೆ ಅಗಲ ಜಾಸ್ತಿ ಇಟ್ಟರೆ ಜನಗಳು ಕಾರನ್ನು ಜೀವನ ಉಳುತ್ತಾರೆ, ಅಗಲ ಜಾಸ್ತಿ ಮಾಡುವಾಗಿಲ್ಲ, ಮಾಡಿದ್ರೆ ತೊಂದರೆ ಆಗ್ತದೆ ಮತ್ತೆ ಖರ್ಚು ಜಾಸ್ತಿ ಆಗ್ತದೆ.
1: ಕಾಲುದಾರಿಯ ಒಂದು ಸೇತುವೆ,
0: ಕಾಲುದಾರಿಯೇ ಬೇಕು. ಅದಕ್ಕೆ ಒಂದು ದಿವಸ ಯೋಚನೆ ಮಾಡಿ ಪಿಲ್ಲರ್ಗಳನ್ನು ದೂರ ಇಟ್ಟು ಅದರ ಸಸ್ಪೆಂಡರ್ಗಳನ್ನು ಕ್ರಾಸ್ ಸ್ಲ್ಯಾಂಟ್ ಆಗಿ ಮಾಡಿದರೆ ಹೇಗೆ ಅಂತೇಳಿ
1: ಒಂದು ಪ್ರಯೋಗ
0: ಮಾಡಿದೆ. ಅದು ಸ್ವಲ್ಪ ಯಶಸ್ವಿ. ಅದರಲ್ಲಿ ಸ್ವಿಂಗಿಂಗ್, ಈ ಆಚೆ ಈಚೆ ಜೋಲಾಡೋದು, ತೊಟ್ಟಿಲಿನಾಗಿ ಸುಗುದು ತುಂಬ ಕಮ್ಮಿ ಇದೆ, ಅಂದರೆ ಆಲ್ಮೋಸ್ಟ್ ಇಲ್ಲ. ನಾವು ಈಗ ಒರಿಸದಲ್ಲಿ ಮಾಡಿದ ಸೇತುವೆ, ಅದು ಹಳ್ಳಿಗಳ ಸಂಪರ್ಕ ಆದರೂ ಕೂಡ.
1: ಎಷ್ಟು ಉದ್ದದ್ದು ಮಾಡಿದ್ರಿ ಅಲ್ಲಿ?
0: ಅದು 150 meters ಉದ್ದದ್ದು. ಅಲ್ಲಿ ಏನಾಯ್ತಂದ್ರೆ ಅದು ಜಿಲ್ಲಾ ಕೇಂದ್ರಕ್ಕೆ ಸಮೀಪ ಇದ್ದದ್ರಿಂದ ಹಳ್ಳಿಗಳಿಗಿಂತ ಜಾಸ್ತಿ ಈ ಸಿಟಿಯ ಜನಗಳು ಹೋಗಿ ಅದನ್ನು ವೀಕ್ಷ, ಪ್ರತಿದಿನ ಸಾಯಂಕಾಲ 200-1000 ಜನ ಸೇರ್ತಾರೆ, ಭಾನುವಾರಲ್ಲ 1000. ಅಲ್ಲಿ ನಮ್ಮ
1: ಒರಿಸ್ಸದಲ್ಲಿ ಎಲ್ಲಿ? ಅದು
0: ಒರಿಸ್ಸಲ್ಲಿ ರಾಯಗಢ ಜಿಲ್ಲೆಯಲ್ಲಿ, ವಿಶಾಖಪಟ್ಟಣಂನಿಂದ 200 kilometers ದೂರ.
1: ಈಗ ಆಂಧ್ರಪ್ರದೇಶದಲ್ಲಿ 3 ಮಾಡಿದ್ರಿ ಅಂತ ಹೇಳಿದ್ರೆ ಎಲ್ಲಿ?
0: 3 2 ಬ್ರಿಡ್ಜ್ ಒಂದೇ ಕಡೆಗೆ, ಒಂದು ವಿಜಯವಾಡದಲ್ಲಿ 2 ಪಾರ್ಕ್ಗಳ ಮಧ್ಯೆ, ಒಂದು ರಾಘವಯ್ಯ ಪಾರ್ಕ್, ಇನ್ನೊಂದು ಅಂಬೇಡ್ಕರ್ ಪಾರ್ಕ್ ಅಂತ, ಅದೇ ಎರಡರ ಮಧ್ಯೆ. ಅಲ್ಲಿ ವಿಜಯವಾಡ ಇಂಜಿನಿಯರಿಂಗ್ ಕಾಲೇಜಿನವರು ಕೊಟ್ಟ ಒಂದು ಸ್ಟೀಲ್ ಬ್ರಿಡ್ಜ್, ಅದು 50 meters ಸ್ಟೀಲ್ ಬ್ರಿಡ್ಜ್ ಒಂದು ಕಟ್ಟಿ ಅದು ಕಟ್ಟಿದ ಮರುದಿವಸ ಅದು ಕೊಲಾಪ್ಸ್ ಆಯ್ತಂತೆ. ಹಾಗೆ ಎರಡನೇ ಅಪಾರ್ಟ್ಮೆಂಟ್ಸ್ ಇತ್ತು ಎರಡು ಕಡೆಯಲ್ಲಿ ಮಾಡಿ ಅಪಾರ್ಟ್ಮೆಂಟ್, ನಡು ನಡುವಿಗೆ ಹೊಳೆಯಲ್ಲಿ ರಿಂಗ್ ಹಾಕಿ ಇದು ವೆಲ್ ಫೌಂಡೇಶನ್ ಮಾಡ್ಲಿಕ್ಕೆ ಹೊರಟಿದ್ರು, ಅದೇನೋ ಸಮಸ್ಯೆ ಐತಿ. ಅದು ಇದಕ್ಕೆ ಕೃಷ್ಣಾ ನದಿಯ ಒಂದು ಕಾಲುವೆಗೆ ರಿಂಗ್ ಫೌಂಡೇಶನ್ ಮಾಡ್ತಾ ಇರೋ ಅಲ್ಲೇ ಡ್ಯಾಮೇಜ್ ಅಲ್ಲಿ ಕಾಣ್ತಾರೆ. ಕೊನೆಗೆ ಅಲ್ಲ ಇನ್ನೊಬ್ರು ಇಂಜಿನಿಯರ್ ಬಂದು ತೂಗು ಸೇತುವೆ ಮಾಡ್ಬೋದು, ನಮಗೆ ಅಪಾರ್ಟ್ಮೆಂಟ್ಸ್ ಉಂಟು ಅದರಲ್ಲಿ ಮಾಡ್ಬೋದು ಅಂತ. ಉದ್ದ ನೋಡಿದರೆ ಇದು ಅದು ಸ್ವಲ್ಪ ಸೈಜ್ ಸಮಯ ಉಂಟು, ಆದರೆ ಇದರ ಲೋಡಿಗೆ ಅಷ್ಟು ಏರಿಯಾ ಸಾಕಾಗ್ತದೆ, ನೀವು ಸ್ಲ್ಯಾಂಟ್ ಆಗಿ ಪಿಲ್ಲರ್ ತೆಗಿಲಿಕ್ಕೆ ಆಗುತ್ತೆ ನೋಡಿ ಅಂದಿಲ್ಲ. ಆ ಟೈಮ್ನಲ್ಲಿ ನನಗೆ ಹುಷಾರಿಲ್ಲ, ನಾನು ಸ್ವಲ್ಪ ಇದು ಕಾರ್ಡಿಯೋ ಪ್ರಾಬ್ಲಮ್ ಆಗಿ ಆಸ್ಪತ್ರೆಯಲ್ಲಿದ್ದೆ, ಅಲ್ಲಿಗೆ ಬಂದಿದ್ದ. ಅವನಿಗೆ ಅಲ್ಲೇ ಆಸ್ಪತ್ರೆಯಲ್ಲೇ ವಿನ್ಯಾಸ ಕೊಟ್ಟು ಅವನೊಬ್ಬ ಇಂಜಿನಿಯರ್, ಅವನ ರಚನೆ ಮಾಡಿಬಿಟ್ಟ ಅದನ್ನು ವಿ ಶೇಪ್ನದ್ದು ಇದು ಎರಡು ಪಿಲ್ಲರ್ ಹೊರಗಡೆಗೆ ಎಕ್ಸ್ಟೆಂಡ್ ಆಗಿ ನಿಂತಿದ್ದ, ಜೋಡಿಸ್ಲಿಕ್ಕೆ ಕಷ್ಟ ಆಯಿತು ಅವನಿಗೆ. ಆಗ 4 ನನ್ನ ಮನೇಲಿದ್ದೆ, ಮತ್ತು ನಾನು 4 ಜನ ಕರ್ಕೊಂಡು ಹೋದೆ. ನಾವೇ ಅಲ್ಲಿಯ ಜನರಿಗೆ ಗೈಡ್ ಮಾಡಿ ಒಂದು ವಾರದಲ್ಲಿ ಮುಗಿಸಿ ಬಂದೆ.
1: ಬಾಕಿ ಒಂದು ಕಡೆಯಲ್ಲಿ
0: ವರಂಗಲ್ ಜಿಲ್ಲೆ ಮುಲುಗು ತಾಲೂಕು ಅಂತ, ಅಲ್ಲಿ ಒಂದು ಲಕ್ನಾವರಂ

0: ಒಂದು ದೊಡ್ಡ ಸರೋವರ ಇದೆ, ಒಂದು 2,500 ಎಕರೆನ.
1: ಹಾಂ
0: ಅದು ಕಮ್ಮಂ ನದಿಗೆ ಕಾಕತೀಯ ರಾಜರ ಕಾಲದಲ್ಲಿ ಅಣೆಕಟ್ಟು ಹಾಕಿದ್ದಾರೆ. ಅಲ್ಲಿ ನೀರು, ಅಣೆಕಟ್ಟಲ್ಲಿ ನೀರು ತುಂಬ ಆಗುವಾಗ ಈ ಸಣ್ಣ ಸಣ್ಣ ಗುಡ್ಡೆಗಳೆಲ್ಲ ದ್ವೀಪಗಳಾಗ್ತವೆ. ಅಲ್ಲಿ ಟೂರಿಸ್ಟ್ಗಳು ತುಂಬ ಜನ ಬರ್ತಾರೆ. ಅಲ್ಲಿ ಬಂದು ಅಡುಗೆ ಮಾಡಿ ತಿಂದು ಬಾಟ್ಲೆಲ್ಲ ಹೊಡೆದಾಕಿ ಹೋಗ್ತಾರೆ. ಅದು ಭಾರಿ ಇದು ಪ್ರೇಕ್ಷಣೀಯ ಸ್ಥಳ ಅದು. ಆದರೆ ಸರಿಯಾದ ವ್ಯವಸ್ಥೆ ಇರಲಿಲ್ಲ. ಈ ಲಕ್ನಾವರಂ ಸರೋವರದ ಸುತ್ತಲೂ 4-5 ಹಳ್ಳಿಗಳುಂಟು. ಅಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಯೋಜನೆಗಳನ್ನು ಹಾಕಿದ್ದಾರೆ. ಅಲ್ಲಿ ಸರೋವರದ ಕಿನಾರೆಯಿಂದ ಒಂದು ದ್ವೀಪಕ್ಕೆ, ಒಂದು ಇನ್ನು ಆ ದ್ವೀಪದಿಂದ ಇನ್ನೊಂದು ದ್ವೀಪ, ಎರಡನೇ ದ್ವೀಪ ದೊಡ್ಡದುಂಟು. ಅಲ್ಲಿ ಸ್ವಿಮ್ಮಿಂಗ್ ಪೂಲು ಮತ್ತು ಕಾಟೇಜಸ್ ಎಲ್ಲ ಮಾಡುವ.
1: ಎಷ್ಟು ಉದ್ದದ್ದು ಮಾಡಿದಿರಿ ತೂಗು ಸೇತುವೆ?
0: ಅದು 85 ಮೀಟರ್ ಮತ್ತು 80 ಮೀಟರ್
1: ಹ್ಞೂ
0: ಸಣ್ಣದು. ಅದು ಹೆಚ್ಚು ಕಮ್ಮಿ ಒಂದು ಆಗಿ ಇನ್ನೊಂದು ಅಲ್ಲಿಂದ ಇದು ಆ ದ್ವೀಪದ ಆಚೆ ಕಡೆಯಿಂದ ಇನ್ನೊಂದು ಕಡೆ ಹೋದಾಗ ಉಂಟು. ಒಂದು 130 ಡಿಗ್ರಿ ಆ್ಯಂಗಲ್ನಲ್ಲಿ ಎರಡು ಬ್ರಿಡ್ಜ್ಗಳುಂಟು. ನೀರು ತುಂಬಿರೋ ಬಹಳ ಸುಂದರವಾಗಿ ಕಾಣ್ತದೆ.
1: ಈಗ ನೀವು ಪಕ್ಕದ ಕಾಸರಗೋಡು ಜಿಲ್ಲೆಯಲ್ಲಿ ಕೆಲವು ಕಡೆ ಮಾಡಿದ್ರಿ, ಅದು ಎಲ್ಲೆಲ್ಲಿ ಮಾಡಿದ್ರಿ?
0: ಶುರುವಾಗಿ ಪಾಣತ್ತೂರು ಅಂತ, ಸುಳ್ಳಿಯಿಂದ ಸ್ವಲ್ಪ ಆಚೆಗೆ, ಮತ್ತು ಅಲ್ಲಿಂದ ಹಾಗೆ ಆ ಚಂದ್ರಗಿರಿ ಹೊಳೆಗೆ ಒಂದು 7-8 ಸೇತುವೆಗಳು ಮಾಡಿದ್ದೆ. ಆಮೇಲೆ ಈ ಪಯಸ್ವಿನಿ ಹೊಳೆಗೆ ಆದೂರ ಹತ್ರ ಒಂದು ಬಳವಂತಡ್ಕ, ಹಾಗೆ ಮುಂದೆ ಮುಂದೆ ಹೋಯಿತು. ಚಂದ್ರಗಿರಿ ಹೊಳೆಯಲ್ಲಿ ಹೊಳೆದ ಅಲ್ಲಿ ಆ ಚಂದ್ರಗಿರಿ ಮತ್ತು ಪಯಸ್ವಿನಿಗಾಗಿ ಅಲ್ಲಿ ಒಂದು 20 ಸೇತುವೆ ಆಗಿದೆ, ಎರಡು
1: ಒಟ್ಟು
0: ಹೊಳೆಗಳಿಗೆ.
1: ಕೇರಳದಲ್ಲಿ 30 ಮಾಡಿದ್ದೀರಿ ನೀವು?
0: ಮೂವತ್ತೆರಡನೇ ಆಗಿದೆ. ಇನ್ನು ಕೆಲವು ಬೇರೆಯವರಿಗೆ ಇದು ಕಾಂಟ್ರಾಕ್ಟ್ ಇದ್ದವರಿಗೆ ಸಹಕಾರ ಕೊಟ್ಟು ಕೂಡ ಮಾಡಿದ್ದೇವೆ.
1: ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಆಗಿದೆ?
0: ಅರಂಬೂರು, ಅರಂತೋಡು, ದೊಡ್ಡೇರಿ ಅಂದರೆ ಇದು ಸುಳ್ಯದ ಈಚೆಗೆ, ಆಮೇಲೆ ಪಂಜಿಕಲ್ಲು ಮಂಡೆಗೋಲು ಗ್ರಾಮ, ಮತ್ತು ಪರಪ್ಪೆ ಮಂಡೆಗೋಲು ಗ್ರಾಮ, ಉದನೆ, ಆಮೇಲೆ ಶಿಶಿಲ.
1: ಈ ರೀತಿಯ ಒಂದು ತೂಗು ಸೇತುವೆ ನಿರ್ಮಾಣ ಮಾಡೋದರಲ್ಲಿ ಇಷ್ಟೆಲ್ಲ ನೀವು ಪ್ರಶಸ್ತಿಯನ್ನು, ಗೌರವವನ್ನು, ಹೆಸರನ್ನು ಪಡೆದಿದ್ದೀರಿ. ಅದರ ಜೊತೆ ಜೊತೆಗೆ ನೀವು ಈ ಸಾಮಾಜಿಕ ಚಟುವಟಿಕೆಯಲ್ಲಿ ಕೂಡ ಇದ್ರಿ. ಕರ್ನಾಟಕ ಗೃಹ ರಕ್ಷಕ ದಳದ ಅಧಿಕಾರಿಯಾಗಿ ಕೂಡ ಸೇವೆ ಸಲ್ಲಿಸಿದ್ದೀರಿ, ಗಿರೀಶ್ ಭಾರದ್ವಾಜರು. ಸ್ವಲ್ಪ ಅದರ ಎಕ್ಸ್ಪೀರಿಯನ್ಸ್.
0: ಅದೇನಾಯ್ತಂದ್ರೆ 75 ಇದು ನಮ್ಮ ಎಮರ್ಜೆನ್ಸಿ ಟೈಮ್ನಲ್ಲಿ ಎಲೆಕ್ಷನ್ ಟೈಮ್ ಬಂದಲ್ಲ, ಆಗ ನಮ್ಮ ಸ್ನೇಹಿತರೆಲ್ಲ ಸೇರಿ ನಾವು ಸ್ವಲ್ಪ ಅವರೊಟ್ಟಿಗೆ ಸ್ವಲ್ಪ ಪೊಲಿಟಿಕ್ಸ್ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಸ್ವಲ್ಪ ಸಮಯ ಈ ಪಕ್ಷಗಳೆಲ್ಲ ಬೇರೆ ಬೇರೆ ಆಗುದು, ನನ್ನ ಸ್ನೇಹಿತರು ಎಲ್ಲ ಪಕ್ಷಗಳಿಗೆ ಹಂಚೋದ್ರು. ಇದು ಕಷ್ಟ, ನನಗೆ ಎಲ್ಲರೂ ಬೇಕು, ನಾನು ಪೊಲಿಟಿಕ್ಸಿಂದ ದೂರ ಇರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೆ ಸರಿಯಾಗಿ ಸುಳ್ಯಕ್ಕೆ ಬಂದ ಇನ್ಸ್ಟ್ರಕ್ಟರ್ ನನ್ನನ್ನು ಆಹ್ವಾನಿಸಿದರು ಗೃಹ ರಕ್ಷಕ ದಳಕ್ಕೆ. ಕಾಲೇಜಲ್ಲಿ ಇರುವಾಗ ಎನ್ ಸಿ ಸಿಯಲ್ಲಿ ಅಂಡರ್ ಆಫೀಸರ್ ಆಗಿದ್ದೆ. ಈ ಕಾಕಿ ಒಂದು ಗೀಳಿತ್ತಲ್ಲ, ಇಲ್ಲಿ ಬಂದು ಗೃಹ ರಕ್ಷಕ ಸ್ಥಳಕ್ಕೆ ಸೇರಿದರೆ ಅಲ್ಲಿ ಕೂಡ ಕಾಕಿ ಹಾಕ್ಬೋದು ಅಂತ ಒಂದು ಶಿಸ್ತನ್ನು ಇದಕ್ಕೆ ಸೇರಿದೆ. ಸೇರಿದ ಕೂಡಲೇ ಕಮಾಂಡೆಂಟ್ ನನ್ನನ್ನು ಡಿಸ್ಟ್ರಿಕ್ಟ್ ಕಮಾಂಡೆಂಟ್ ನನ್ನ ಇದರಷ್ಟು ಇದೆ ಕಳಿಸಿದ್ರು, ಟ್ರೈನಿಂಗ್ ಕಳಿಸಿದ್ರು ಅಧಿಕಾರಿಗಳ ಟ್ರೈನಿಂಗ್. ಅಲ್ಲಿ ಗೋಲ್ಡ್ ಮೆಡಲ್ ಬಂತು, ಆಮೇಲೆ ಫಸ್ಟ್ ಏ ಟ್ರೈನಿಂಗ್ ಕಳಿಸಿದ್ರು, ಅದರಲ್ಲಿ ಗೋಲ್ಡ್ ಮೆಡಲ್ ಬಂತು.
1: ಓಹೋ.
0: ಡೆಲ್ಲಿಗೆ ಎಮ್ ಸಿ ಎಫ್ ಅಂತ ಮೊಬೈಲ್ ಸಿವಿಲ್ ಎಮರ್ಜೆನ್ಸಿ ಫೋರ್ಸ್, ಅಲ್ಲಿಗೆ ಫೈರ್ ಫೈಟಿಂಗ್ ಟ್ರೈನಿಂಗ್ ಕಳಿಸಿದ್ರು. ಅದಾಗಿ ಬಂದು ಮತ್ತು ಇಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ನಮ್ಮ ಯೂನಿಟ್ ಸೈಜ್ ಒಂದು ದೊಡ್ಡದು ಮಾಡಿದೆ, ಹಾಗೆ ನನಗೆ ಕಂಪನಿ ಕಮಾಂಡರ್ ಅಂತ 130 ಜನ ಕಿಂತ ಜಾಸ್ತಿ ಸದಸ್ಯರಿದ್ದರೆ ಕಂಪನಿ ಆಗ್ತದೆ, ಹಾಗೆ ನನ್ನ ಕಂಪನಿ ಕಮಾಂಡರ್ ಆಯಿತು. ಈ ಅಲ್ಲಿ ಸಂಘಟನೆ ಮತ್ತು ನಮ್ಮ ಹುಡುಗರಿಗೆ ಟ್ರೈನಿಂಗ್ ಕೊಟ್ಟು ಗೃಹ ರಕ್ಷಕ ದಳದಲ್ಲಿ ಏನಂದರೆ ಬರೀ ಪೊಲೀಸರಿಗೆ ಸಹಾಯಕರಾಗಿ ಕೆಲಸ ಮಾಡೋದು ನಮ್ಮ ಡ್ಯೂಟಿಗಳಲ್ಲಿ ಒಂದು. ಪ್ರಥಮ ಚಿಕಿತ್ಸೆ ಮತ್ತು ರೆಸ್ಕ್ಯೂ, ರಕ್ಷಣೆ ಕೊಡೋದು, ಪ್ರವಾಹದಿಂದ ರಕ್ಷಣೆ ಕೊಡೋದು, ಜನರು ವಲಸೆ ಹೋಗುವ ಅವರಿಗೆ ಕ್ಯಾಂಪ್ ಆರ್ಗನೈಸ್ ಮಾಡೋದು, ಈ ತುಂಬ ತುಂಬ ಆ್ಯಕ್ಟಿವಿಟೀಸ್ ಉಂಟು ಇದನ್ನೆಲ್ಲ. ಮತ್ತು ರೈಫಲ್ ಟ್ರೈನಿಂಗ್ ಕೊಡೋದು ಎಲ್ಲ ನಾನು ಟ್ರೈನಿಂಗ್ ಕೊಡ್ತಾ ಇದ್ದೆ. ಹುಡುಗರು ಬಹಳ ಖುಷಿಯಲ್ಲಿದ್ದರು.
1: ಪ್ರಕೃತಿ ವಿಕೋಪಗಳ
0: ಹೌದು
1: ಸಂದರ್ಭಗಳಲ್ಲೆಲ್ಲ
0: ಹೌದು
1: ನೀವು ಭಾಗಿಯಾಗಬಹುದು.
0: ಹೌದು ಹೌದು.
1: ನೀವು ಹಲವು ಸಂಘ ಸಂಸ್ಥೆಗಳ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀರಿ.
0: ಒಂದು ರೋಟರಿ ಕ್ಲಬ್ಬಲ್ಲಿ ಮೆಂಬರ್ ಆಗಿದ್ದೇನೆ, ಪಾಸ್ಟ್ ಪ್ರೆಸಿಡೆಂಟು. ಒಂದು ವಿವೇಕಾನಂದ ಶಾಲೆ, ಒಂದು ಮುಖ್ಯವಾಗಿ ನಮ್ಮ ಸ್ನೇಹ ಶಾಲೆ ಅದು. ನಾವು ಒಂದು 5 ಜನ ಸೇರಿ, ಡಾಕ್ಟರ್ ಚಂದ್ರಶೇಖರ ದಾಮಲೆ ಮತ್ತು ಆನಂದ್ ಕುಮಾರ್ ನಾವೆಲ್ಲ ಸೇರಿ ಒಂದು ಶಾಲೆ ಮಾಡಿದ್ದು. ಮತ್ತು ನಮ್ಮ ಪುತ್ತೂರು ಕೈಗಾರಿಕಾ ಸಂಘ ಮತ್ತು ನಮ್ಮದೊಂದು ಬ್ಯಾಂಕ್ ಇದೆ, ಸಹಕಾರಿ ಬ್ಯಾಂಕ್, ಅದರಲ್ಲಿ ಡೈರೆಕ್ಟರ್ ಆಗಿದ್ದೇನೆ.
1: ಗಿರೀಶ್ ಭಾರದ್ವಾಜ್ ಅವರೇ, ನೀವು ಈ ಬಹಳ ಒಳ್ಳೆಯ ಒಂದು ಕಲ್ಪನೆಯಲ್ಲಿ ಕೆಲಸ ಮಾಡಿ ಒಂದು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಕಾರಣಕರ್ತರಾಗಿದ್ದೀರಿ ತೂಗು ಸೇತುವೆಗಳ ಮೂಲಕ. ಈ ಒಂದು ನಿಮ್ಮ ವಿಚಾರಧಾರೆಯನ್ನು, ನಿಮ್ಮ ಒಂದು ತಂತ್ರಜ್ಞಾನದ ಅನುಭವವನ್ನು ಯಾರಿಗಾದರೂ ಧಾರೆ ಎರೆದಿದ್ದೀರಾ ಹೇಗೆ?
0: ಇರಿತಾ ಇದ್ದೇನೆ. ತುಂಬ ಜನ ಸ್ಟೂಡೆಂಟ್ ಆಗಿರುವಾಗ ಇದ್ರ ನನ್ನ ಬಗ್ಗೆ ತಿಳಿದು ಬಂದು ರಜೆಗಾಲದಲ್ಲಿ ಟ್ರೈನಿಂಗ್ ಪಡೆದು ಹೋಗ್ತಾರೆ. ರಜೆ ಅವರಲ್ಲಿ ಸ್ವಲ್ಪ ಧೈರ್ಯ ಕಡಿಮೆ ಕಾಣ್ತಾ ಇದೆ. ಇನ್ನು ಈಗ ಹೋದ ವರ್ಷ ರೂರ್ಕಿಯಿಂದ ಇಬ್ಬರು ಬಂದಿದ್ದರು, ಅವ್ರ ಹತ್ರ ನಾನು ಪ್ರಾಮಿಸ್ ತಗೊಂಡಿದ್ದೆ ನೀವು ಗ್ರಾಮೀಣ ಸಂಪರ್ಕ ನಿಮ್ಮ ಜೀವನವನ್ನು ಮೀಸಲಾಡಿ ಇಡಬೇಕಂತ. ಈಗ ಅವರು ಓದ್ತಾ ಇದ್ದಾರೆ, ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ. ಇನ್ನು ಈ ವರ್ಷ ಸಿದ್ಧಾರ್ಥ ಅಂತಲೇ ಒಬ್ಬ ಹುಡುಗ ಬಂದಿದ್ದ, ಇಲ್ಲಿ ಸುರತ್ ಕಲ್ ಇಂಜಿನಿಯರಿಂಗ್ ಕಾಲೇಜಿನ ಓದು. ಅವನು ಪ್ರಾರಂಭ ಈಗ ವಿನ್ಯಾಸ ಎಲ್ಲ ಶುರು ಮಾಡಿದ್ದಾರೆ. ಒಂದೇ ಸತ್ತಿಗೆ ಅವ್ರು ಧುಮುಕುದಿಲ್ಲ, ಯಾಕಂದ್ರೆ ಸ್ವಲ್ಪ ಹೆದರಿಕೆ ಇರ್ತಾರೆ. ನಮಗೆ ಮ್ಯಾನ್ ಪವರ್ ಸಿಗುವುದಿಲ್ಲ, ಜನ ಬರ್ತಾ ಇಲ್ಲ ವರ್ಕ್ಶಾಪಿಗೆ, ಜನ ಸಾಲದೆ. ನಾನೀಗ ಇದು ಮತ್ತೆ ಮಹಿಳೆಯರನ್ನು ಕೆಲಸಕ್ಕೆ ತಗೊಂಡು ಅಲ್ಲಿ
1: ಎಷ್ಟು
0: ಕೆಲಸ
1: ಜನ ಉದ್ಯೋಗಿಗಳಿದ್ದಾರೆ
0: ಈಗ ಅದು ಎರಡೂ ಇದೆ. ಒಂದು ಆಯುಷ್ ಶಿಲ್ಪ ಅಂದರೆ ಒಂದು ವರ್ಕ್ಶಾಪ್, ನಾವು ಈ ಸೇತುವೆಗಳಿಗೆ ಒಂದು ಗ್ರಾಮ ಭಾರತ ಸೇತು ನಿರ್ಮಾಣ ಪ್ರತಿಷ್ಠಾನ ಅಂತ ಒಂದು ಮಾಡಿದೆ. ಆಕ್ಚುಲಿ ನನ್ನ ಉದ್ದೇಶ

0: ಜೊತೆ ಈ ಸೇತುವೆ ಕೆಲಸ ಉಂಟಲ್ಲ, ಇದೊಂದು ನೋ ಪ್ರಾಫಿಟ್ ನೋ ಲಾಸ್ ನಲ್ಲಿ ನಡಿಬೇಕಂತ ಅದ ರೀತಿ ಮಾಡ್ತಾ ಇದ್ದೇನೆ. ನನಗಾಗಿ ಅದರಿಂದ ಏನು ಬೇಡ, ಸೇತುವೆ ರಚನೆಯ ಟ್ರೈನಿಂಗ್ ಕೊಡೋದು, ಸೇತುವೆ ವಿನ್ಯಾಸವನ್ನು ವಿದ್ಯಾವಂತರಿಗೆ ಹೇಳಿಕೊಡೋದು, ಇತರ ಊರುಗಳಲ್ಲಿ ಇತರ ರಾಜ್ಯಗಳಲ್ಲಿ ಕೂಡ ಇದರ ಜ್ಞಾನವನ್ನು ಅವರಿಗೆ ಹಂಚುವುದು. ನಮಗೆ ಫೀಸ್ ಏನು ಬೇಡ, ನಾನು ಎಂತ ತಗೊಳ್ಳೋದಿಲ್ಲ ಅವರಿಂದ. ಎಲ್ಲ ಕಡೆಗೂ ಈ ಗ್ರಾಮೀಣ ಸಂಪರ್ಕದ ವ್ಯವಸ್ಥೆ ಆಗಲಿ ಎಂಬ ಒಂದು ನನ್ನದೊಂದು ಆಕರ್ಷಣೆ. ಇದೊಂದು ದೇವರ ಕೆಲಸ ಅಂತ ಅನಿಸ್ತಾ ಇದೆ.
1: ಅಂದ್ರೆ ಈಗ ಗ್ರಾಮೀಣ ಪ್ರದೇಶದಲ್ಲಿ ತೂಗು ಸೇತುವೆ ಸಂಪರ್ಕ ಹೊಂದಬೇಕು ಅಂತ ಆಸೆ ಪಟ್ಟವರಿಗೆ ನಿಮ್ಮನ್ನು ಸಂಪರ್ಕ ಮಾಡಿದ್ರೆ ನೀವು ಎಲ್ಲಾ ರೀತಿಯ ಸಹಾಯ ಸಹಕಾರವನ್ನು ಕೊಡ್ತೀರಿ?
0: ಅಲ್ಲ, ನಾನು ಇದು ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿಗೆ ವಿನ್ಯಾಸ ಕೊಡ್ತೇನೆ, ಮತ್ತೆ ಅದಕ್ಕೆ ಫಂಡ್ಸ್ ಎಲ್ಲ ತರೋದು ಅವರೇ ಮಾಡೋದು. ಸ್ಥಳ ಪರೀಕ್ಷೆಗೆ ಹೋಗುದು ಮತ್ತು ವಿನ್ಯಾಸದ ದುಡ್ಡು ನಾನು ತಗೊಳ್ಳೋದಿಲ್ಲ, ಅದು ನನ್ನ ಸೇವೆ. ಸೇವೆ ಅಂದ್ರೆ ನಾವು ಜೇಬಿನ ದುಡ್ಡು ಕೊಡಬೇಕಾಗಿಲ್ಲ. ಆಮೇಲೆ ಅದನ್ನು ತಗೊಂಡು ಹೌದು ಅದನ್ನು ತಗೊಂಡು ಸರ್ಕಾರ ಇದರಿಂದ ಅನುದಾನವನ್ನು ತೆಗೆದುಕೊಂಡು ಬರೋ ಕೆಲಸ ಎಲ್ಲ ಅವರಿಗೆ. ನಮ್ಮ ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿಯವರು ತುಂಬ ಇದರ ಬಗ್ಗೆ ತುಂಬ ಪ್ರಾಶಸ್ತ್ಯ ಕೊಟ್ಟು ಹೋದ ವರ್ಷ 10 ಬ್ರಿಡ್ಜ್, ಈ ವರ್ಷ 10 ಬ್ರಿಡ್ಜ್ಗಳನ್ನು ಅನುದಾನ ಕೊಟ್ಟಿದ್ದಾರೆ. ತಾಂತ್ರಿಕ ಸಹಕಾರ, ಒಂದು ವಿನ್ಯಾಸ ಮಾಡೋದು ಮತ್ತೆ ಕೆಲಸ ಮಾಡಿಕೊಡೋದು ಎಲ್ಲ ಸಾಮಾನುಗಳು.
1: ನಿಮ್ಮ ಪ್ರತಿಷ್ಠಾನದ ಕಡೆಯಿಂದ ಆ ಸೇವೆಯನ್ನು ನೀವು ಒದಗಿಸಿದ್ದೀರಿ. ಈಗ ಹೊಸದಾಗಿ ನಿಮ್ಮ ಕೈಯಲ್ಲಿ ತೂಗು ಸೇತುವೆ ನಿರ್ಮಾಣದ ಕೆಲಸಗಳು ಎಷ್ಟಿವೆ?
0: ಈಗ 2 ನಡೀತಾ ಇದೆ, ಇನ್ನೊಂದು 7 ಬಾಕಿ ಉಂಟು, ಶುರು ಮಾಡ್ತಾ ಇದೆ ಅಷ್ಟೇ.
1: ಈಗ ಸಾಕಷ್ಟು ತೂಗು ಸೇತುವೆಯನ್ನು ಮಾಡಿದ್ರೆ ಈ ರೀತಿಯ ಸಾಮಾಜಿಕ ಚಟುವಟಿಕೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡದ್ದಕ್ಕಾಗಿ ರಾಜ್ಯ ಸರ್ಕಾರ ಅಥವಾ ವಿವಿಧ ಸಂಘ ಸಂಸ್ಥೆಗಳು ನಿಮ್ಮನ್ನು ಗೌರವಿಸಿದೆ, ಪುರಸ್ಕಾರ ನೀಡಿದೆ, ಮುಖ್ಯವಾಗಿ ಯಾವುದು ಅಂತ?
0: ಸರ್ಕಾರದಿಂದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ಮಂಗಳೂರಿನಲ್ಲಿ ಹೋಗ್ತಿರೋದು, ಮತ್ತೆ CNN IBN ಅಂತೇಳಿ ಒಂದು ಇಂಟರ್ನ್ಯಾಷನಲ್ ಚಾನಲ್ ಇದೆ, ಅವರು ಕರೆದು ನೀವು ಡೆಲ್ಲಿಗೆ ಬರಬೇಕು, ನಿಮಗೆ ಒಂದು ಅವಾರ್ಡ್ ಇದೆ ಅಂತೇಳಿದೆ 2008 ಬಿ ದ ಚೇಂಜ್ ಎಂಬ ವಿಭಾಗದಲ್ಲಿ ನನಗೆ ವಿನ್ನರ್ ಪ್ರಶಸ್ತಿ ಕೊಟ್ಟಿದ್ರು. ಆಯಿತು, ಹೋದ ವರ್ಷ ಇಂಡಿಯನ್ ಗ್ರೀನ್ ಬಿಲ್ಡಿಂಗ್ ಕೌನ್ಸಿಲ್ ಅವರು ಗ್ರೀನ್ ಚಾಂಪಿಯನ್ ಪ್ರಶಸ್ತಿ ಅಂತ ಕೊಟ್ಟಿದ್ದಾರೆ, ಮತ್ತೆ ಸರ್ MEP ಪ್ರಶಸ್ತಿ ಸಮರ್ಪಣದ ಹಾಗೆ ಈಗೆಲ್ಲ ಸುಮಾರು.
1: ಇತ್ತೀಚೆಗೆ ನಿಮ್ಮನ್ನು ಮುಖ್ಯಮಂತ್ರಿ ಶ್ರೀ DV ಸದಾನಂದ ಗೌಡ ಅವರು ಕೂಡ ಸನ್ಮಾನ ಮಾಡಿದ್ರಲ್ಲ.
0: ಹಾ, ಅದು ಅವರು ಮುಖ್ಯಮಂತ್ರಿಯಾಗಿ ಅವರಿಗೆ ಒಂದು ಸನ್ಮಾನ ಇಟ್ಟುಕೊಂಡಿದ್ರು, ಹಾಗೆ ಊರಿನವರು ಇದೇ ಸಂದರ್ಭದಲ್ಲಿ ನನಗೆ ಕೂಡ ಸನ್ಮಾನ.
1: ಯಾಕಂದ್ರೆ ಅವರ ಗ್ರಾಮಕ್ಕೆ ಕೂಡ ನೀವು ತೂಗು ಸೇತುವೆಯನ್ನು ಮಾಡಿದಂತ ಕೀರ್ತಿ ನಿಮ್ದು.
0: ಮುಖ್ಯಮಂತ್ರಿಗಳ ಹುಟ್ಟೂರು ಬಂಡೆಕೋಲು ಗ್ರಾಮ, ಅಲ್ಲಿ ಒಂದು ಅವರೇ ಕೊಟ್ಟ ಅನುದಾನ, ಅವರು MP ಆಗಿರುವ ಕೊಟ್ಟ ಅನುದಾನದಲ್ಲಿ ಪರಪ್ಪೆ ತೂಗು ಸೇತುವೆ, ಮತ್ತೆ ಈಗ 2ನೇ ಸೇತುವೆ ಅವರ ಮನೆ ಹತ್ತಿರ ಆಗ್ತದೆ, ಪಂಚಿಕಲ್ಲು ಸೇತುವೆ ಬಂಡೆಕೋಲು ಗ್ರಾಮವೇ. ಆ ಬ್ರಿಡ್ಜ್ ಕಂಪ್ಲೀಟ್ ಆಗಿ ಒಂದು ವಾರದಲ್ಲಿ ಅವರು ಮುಖ್ಯಮಂತ್ರಿ ಆದ್ರು, ನಮಗೆ ಗ್ರಹಿಸಲೇ ಇಲ್ಲ. ಆಮೇಲೆ ಅವರು ಊರಿಗೆ ಬರೋರಿದ್ರು, ಹಾಗೆ ಉದ್ಘಾಟನೆ ಮಾಡ್ಲಿ ಕೂಡ ಅದೇ ಸಂದರ್ಭ ಇದೆ. ಅದು ಮತ್ತೆ ನನ್ನ 100ನೇ ಸೇತುವೆ ಆಯ್ತು, ಅದು ಹೇಗೆ ಕೂಡಿ ಬಂತ ಗೊತ್ತಿಲ್ಲ. ಅವರು ಅಷ್ಟಾಗಿ ನನ್ನ ಶಾಲಾ ಸಹಪಾಠಿ, ಆ ಒಂದು ಕ್ಷಣ ನನ್ನ ಜೀವನದಲ್ಲಿ ಅವಿಸ್ಮರಣೀಯ ಕ್ಷಣ. ಅವರು ವಾಹನದಿಂದ ಇಳಿದು ಸೇತುವೆ ಹತ್ರ ನಡ್ಕೊಂಡು, ನಾನು ಸೇತುವೆ ನಿಂತ್ಕೊಂಡಿದ್ದೆ, ಅವರಿಗೆ ದೊಡ್ಡ ದೊಡ್ಡ ಹಾರ ಆಗ್ತಾ ಇದ್ರು, ಅವ್ರು ನನ್ನ ನೋಡಿದ ಕೂಡ ತಿರುಗಿ ಅವ್ರಿಗೆ ಹಾಕಿದ ಒಂದು ದೊಡ್ಡ ಹಾರ ತೆಗೆದು ನನಗೆ ಹಾಕಿ ಒಂದು ತಪ್ಪು ಬಿಡ್ಕೊಂಡು ನನಗೆ ಆನಂದ ಭಾಷೆ ಬಂದೋಯ್ತು. ಅವರು ಅಷ್ಟು ದೊಡ್ಡ ವ್ಯಕ್ತಿ ಆದರೂ ಕೂಡ ಬಾಲ್ಯ ಸ್ನೇಹಿತನನ್ನು ಮರೆಯದೆ ತಪ್ಪು ಬಿಡದೆ ಉಂಟು, ಅದು ಅವಿಸ್ಮರಣೀಯ.
1: ಗಿರೀಶ್ ಭರದ್ವಾಜ ಅವರೇ, ನಿಮ್ಮ ಸಂಸಾರದ ಬಗ್ಗೆ ಸ್ವಲ್ಪ ಹೇಳಿ, ನಿಮ್ಮ ಧರ್ಮ ಪತ್ನಿ ಮಕ್ಕಳು ಏನು ಮಾಡಿ?
0: ನನ್ನ ಹೆಂಡತಿ ಉಷಾ, ಅವಳು ಮನೆ ವಾರ್ತೆ ನೋಡಿಕೊಂಡಿದ್ದಾಳೆ, ಮತ್ತೆ ಮಗಳು ರಸ್ಯ, ಅವಳು ಮದುವೆ ಆಗಿ ಗಂಡನ ಮೇಲಿದ್ದಾರೆ ಸಕಲೇಶ್ವರದಲ್ಲಿ. ದೊಡ್ಡ ಮಗ ಪತಂಜಲಿ ಭರದ್ವಾಜ, ಅವನು ಮರೈನ್ ಸ್ಟ್ರಕ್ಚರ್ಸ್ನಲ್ಲಿ MTech ಮಾಡಿ ಡೆಲ್ಲಿಯಲ್ಲಿ ಒಂದು ಆಸ್ಟ್ರೇಲಿಯನ್ ಕಂಪನಿಯಲ್ಲಿ ಕೆಲಸಲಿದ್ದಾನೆ. ಸಣ್ಣವನು BE ಮೆಕ್ಯಾನಿಕಲ್, ಅವನು ಜರ್ಮನಿಯಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ.
1: ಬಿಡುವಿನ ವೇಳೆಯಲ್ಲಿ ಏನು ಮಾಡ್ತೀರಿ?
0: ಬಿಡುವೇ ಇಲ್ಲಲ್ಲ, ಹಿಂದೆ ಈ ನಮ್ಮ ಸ್ನೇಹಿತರ ಜೊತೆಗೆ ಸ್ವಲ್ಪ ಸ್ವಲ್ಪ ಆರ್ಕೆಸ್ಟ್ರಾಗೆ ಹೋಗ್ತಿದ್ದೆ, ವಾಲಿಬಾಲ್ ಆಡ್ಲಿಕ್ಕೆ ಹೋಗ್ತಿದ್ದೆ, ಸ್ವಿಮ್ಮಿಂಗ್, ನಾನು ಕಾಲೇಜಲ್ಲಿ ಸ್ವಿಮ್ಮಿಂಗ್ ಚಾಂಪಿಯನ್ ಆಗಿದ್ದೆ, ಹೊಳೆಯಲ್ಲಿ ಹೋಗಿ ಒಳ್ಳೆ ಈಜುತ್ತಿದ್ದೆ. ಈಗ ವಯಸ್ಸು ಆಯಿತು, ಮತ್ತೆ ಸಮಯ ಇಲ್ಲ.
1: ನಿಮ್ಮ ಮುಂದಿನ ಕನಸು ಏನು?
0: ಈ ಗ್ರಾಮೀಣ ಸಂಪರ್ಕವನ್ನು ಎಲ್ಲ ರಾಜ್ಯಗಳಲ್ಲಿ ಒಂದೊಂದು ಯೂನಿಟ್ ಆಗಬೇಕು ಅಂತ ಒಂದು ಕನಸು, ಪ್ರೋತ್ಸಾಹ ಕೊಡ್ತಾ ಇದ್ದೇನೆ. ಒಂದು ಸಂದರ್ಭದಲ್ಲಿ ಇನ್ನು ಈ ಸೇತುವೆ ಕೆಲಸ ಬೇಡ ಅಂತ ಇದ್ದೆ, 50ನೇ ಸೇತುವೆ ಮಾಡಿ ನಿಲ್ಲಿಸಬೇಕು ಅಂತ ಇದ್ದೆ. ಧರ್ಮಸ್ಥಳದ ಹರ್ಷೇಂದ್ರ ಕುಮಾರ್ ಉದ್ಘಾಟನೆ ಮಾಡಿ ಅದನ್ನು ತುಂಬ ಸೇತುವೆ ಮಾಡ್ತೀಯ ಅಂತ ಹೇಳಿದರು. ನನಗೆ ಮಾಡಲಿಕ್ಕೆ ಇಷ್ಟ ಇರಲಿಲ್ಲ, ಆದರೆ ಜನಗಳು ಕೇಳ್ತಾ ಇದ್ರು. ಒಂದು ದಿವಸ ಕಾರ್ನಲ್ಲಿ ಒಂದು CD ಹಾಕೊಂಡು ಹೋಗ್ತಾ ಇದ್ದೆ, ಅನೂಪ್ ಜಲೋಟ್ ಅನ್ನೋದು ಒಂದು ಭಜನ್, ಅದರಲ್ಲಿ ಶ್ರೀರಾಮ ಜನರ ಹೊಳೆ ದಾಟಿ ಹೋದ ಮೇಲೆ ಗುಹನಿಗೆ ದುಡ್ಡು ಕೊಡುವಾಗ ಈ ಗುಹ ಹೇಳ್ತಾನೆ, ಬೇಡ ನೀವು ನನಗೆ ಕೊಡಬಾರ್ದು ಏನಂತ ಹೇಳಿದ್ರೆ, ಒಂದೇ ವ್ಯವಸಾಯ ಮಾಡೋರು ಆ ಕಡೆ ಈ ಕಡೆ ಕೊಡ್ಲಿಕ್ಕೆ ಇಲ್ಲ, ಇವತ್ತು ನಾನು ನಿನ್ನನ್ನು ಇಲ್ಲಿ ದಡ ಮುಟ್ಟಿಸಿದೆ, ನಂದು ನಿಂದು ಒಂದೇ ವ್ಯವಸಾಯ, ನಾನು ಇಲ್ಲಿ ಸಣ್ಣ ಹೊಳೆಗೆ ನಾವಿಕ, ನೀನು ಭವಸಾಗರಕ್ಕೆ ನಾವಿಕ, ನಾಳ್ದು ನಾನು ನಿನ್ನಲ್ಲಿ ಬರ್ತೇನೆಲ್ಲ, ಆಗ ನನ್ನೊಂದು ಅಡ ಮುಟ್ಟಿಸು ಅಂತ. ನನಗೆ ಅದು ನನ್ನಲ್ಲಿ ಪರಿವರ್ತನೆ, ನನಗೆ ಆನಂದ ಭಾಷೆ, ನನಗೆ ಅದು ದೇವರನ್ನು ಸಾಮರ್ಥ್ಯ ಕೊಟ್ಟಿದ್ದಾರೆ. ಹಾಗೆ ಈ ಗ್ರಾಮೀಣ ಸಂಪರ್ಕವನ್ನು ಮಾಡ್ತಾ ಮಾಡ್ತಾ ಜೀವನದಲ್ಲಿ ಸಫಲತೆಯನ್ನು ಕಾಣುವ ಎಂಬ ಇದರಲ್ಲಿದ್ದೇನೆ ಅಷ್ಟೇ, ಮತ್ತೆ ಇನ್ನೇನು ಬೇರೇನೂ ಇಲ್ಲ.
1: ಗಿರೀಶ್ ಭಾರದ್ವಾಜ ಅವರೇ, ತೂಗು ಸೇತುವೆ ನಿರ್ಮಾಣದಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಮಾಡಿ 108 ಸೇತುವೆಗಳನ್ನು ನಿರ್ಮಾಣ ಮಾಡಿ ಗ್ರಾಮೀಣ ಸಂಪರ್ಕ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಿದ್ದೀರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು.
2: ಇದು ಇದುವರೆಗೆ

ನಿನ್ನೆ ನಮ್ಮನ್ನಗಲಿದ ಪದ್ಮಶ್ರೀ ಪುರಸ್ಕೃತ ತೂಗು ಸೇತುವೆ ನಿರ್ಮಾತೃ ಬಿ ಗಿರೀಶ್ ಭಾರದ್ವಾಜ್ ಅವರೊಡನೆ ಆಕಾಶವಾಣಿ ಈ ಹಿಂದೆ ನಡೆಸಿದ್ದ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಸದಾನಂದ ಪೆರ್ಲಾ.

0: ಪ್ರಿಯ ಕೇಳುಗರೆ, ಆಕಾಶವಾಣಿಯ 100.3 FM ಟೆಲಿಕ್ವಿಜ್ನಲ್ಲಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನದಲ್ಲಿ ಬದಲಾವಣೆಯಾಗಿದೆ. ಇನ್ನು ಮುಂದೆ ಪ್ರತಿ ಬುಧವಾರದಂದು ಬೆಳಿಗ್ಗೆ 10:00 to 11:30 ಕರೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 ಅಥವಾ 2222611. ನಮ್ಮ STD ಕೋಡ್ 0824. ನಮ್ಮ ಮೊಬೈಲ್ ಸಂಖ್ಯೆ 8277038000. ನಿಮಗೆ ಕರೆ ಸಿಗದಿದ್ದಲ್ಲಿ 9449926560 ಈ ವಾಟ್ಸಾಪ್ ಸಂಖ್ಯೆಗೆ ಟೆಲಿಕ್ವಿಜ್ ಎಂದು ಸಂದೇಶ ಕಳುಹಿಸಿದರೆ ನಾವೇ ನಿಮಗೆ ಕರೆ ಮಾಡುತ್ತೇವೆ.
1: ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15 ಪ್ರಸಾರವಾಗಲಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಕಣ್ಣಿಗೆ ಬರುವ ಕಾಯಿಲೆಗಳು ಹಾಗೂ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ಎಂ ವಸಂತ ಪೈ ಮಾತನಾಡಲಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಕಂಕನಾಡಿ, ಮಂಗಳೂರು. ತಪ್ಪದೆ ಕೇಳಿ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15.
2: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
3: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ SMS ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449926560. SMS ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
4: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ ಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30. ಇದೇ ಶುಕ್ರವಾರ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಮತ್ಸ್ಯಾವತಾರ ನಡೆಸಿಕೊಡುತ್ತಾರೆ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿ, ಪಾಂಡೇಶ್ವರ, ಮಂಗಳೂರು. ಇಲ್ಲಿನ ಸದಸ್ಯರು:
5: ಶ್ರೀಹರಿ ರಕ್ಷಿಸು ರಕ್ಷಿಸು, ಸೂರ್ಯಸುತನಾಗಿ ದ್ರವಿಡ ರಾಜ್ಯವನ್ನು ಸತ್ಯ ಧರ್ಮದಿಂದ ಪಾಲಿಸಿಕೊಂಡು ಬಂದು ಸತ್ಯವ್ರತನೆಂಬ ನಾಮಧೇಯದಿಂದ ರಾಜಪಾಲನೆಯನ್ನು ಮಾಡುತ್ತಾ ಇದ್ದೇನೆ. ಎಲ್ಲರೂ ನನ್ನನ್ನು ರಾಜರ್ಷಿ ಎಂದೇ ಗುರುತಿಸಿಕೊಂಡಿದ್ದಾರೆ.
4: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ ಸಿರಿ ಇದೇ ಶುಕ್ರವಾರ ರಾತ್ರಿ 9:30.

0: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ ಪ್ರಸಾರ. ಸಮಯ 9:30. ನಯೇ ತರಾನೆ ಹಿಂದಿಯ ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮ ಇನ್ನು ಸ್ವಲ್ಪ ಹೊತ್ತಿನಲ್ಲಿ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ.

0: ಬದಲಿಸಿ, ಅಭ್ಯಾಸ ಬದಲಿಸಿ, ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
1: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೆ ತರಾನೆ.
2: ನಯೆ ತರಾನೆ ಕಾರ್ಯಕ್ರಮದ ಮೊದಲ ಗೀತೆ ತಡಪ್ ಚಿತ್ರದಿಂದ. ಇರ್ಷಾದ್ ಕಮಿಲ್ ಅವರ ಸಾಹಿತ್ಯಕ್ಕೆ ಪ್ರೀತಮ್ ಸಂಗೀತ ಸಂಯೋಜಿಸಿದ್ದಾರೆ. ಹಾಡಿದ್ದಾರೆ ಅರಿಜಿತ್ ಸಿಂಗ್.

ಮುಂದೆ ಕೇಳಿ ಹೇಟ್ ಸ್ಟೋರಿ ಪಾರ್ಟ್ 3 ಚಿತ್ರಕ್ಕಾಗಿ ಮೀಟ್ ಬ್ರದರ್ಸ್ ಫೀಟ್ ಮತ್ತು ನೇಹಾ ಕಾಕ್ಕರ್ ಹಾಡಿರುವ ಗೀತೆ. ಕುಮಾರ್ ಅವರ ರಚನೆಗೆ ಮೀಟ್ ಬ್ರದರ್ಸ್ ಸಂಗೀತ ನೀಡಿದ್ದಾರೆ.

ನಯೀತರ ಅನೇ ಕಾರ್ಯಕ್ರಮದ ಮುಂದಿನ ಗೀತೆ ಲೂಡೋ ಚಿತ್ರದಿಂದ ಸಂದೀಪ್ ಶ್ರೀವಾಸ್ತವ ಅವರ ಸಾಹಿತ್ಯಕ್ಕೆ ಪ್ರೀತಮ್ ಸ್ವರ ಸಂಯೋಜಿಸಿದ್ದಾರೆ. ಧ್ವನಿಯಾಗಿದ್ದಾರೆ ಅರಿಜಿತ್ ಸಿಂಗ್.

ಕುನಾಲ್ ವರ್ಮಾ ಮತ್ತು ಹರ್ಷ್ ಲಿಂಬಾಚಿಯಾ ಅವರ ರಚನೆಗೆ ಸಂಗೀತ ಸಂಯೋಜಿಸಿ ಹಾಡಿದ್ದಾರೆ ವೇದ್ ಶರ್ಮಾ. ಇದು ಮಲಂಗ್ ಚಿತ್ರದ ಗೀತೆ.

ಚಿತ್ರ ಸೂರ್ಯವಂಶಿ, ಗೀತೆ ಬರೆದವರು ಆನಂದ್ ಬಕ್ಷಿ ಮತ್ತು ತನಿಷ್ಕ್ ಬಾಗ್ಚಿ, ಸ್ವರ ಸಂಯೋಜನೆ ತನಿಷ್ಕ್ ಬಾಗ್ಚಿ ಮತ್ತು ವಿಜು ಶಾಹ್, ಗಾಯಕ ಜೋಡಿ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್.

ನಯೇ ತರಾನೆ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಪ್ರೇಮ್ ರತನ್ ಧನ್ ಪಾಯೋ ಚಿತ್ರಕ್ಕಾಗಿ ಮೊಹಮ್ಮದ್ ಇರ್ಫಾನ್, ದರ್ಶನ್ ರಾವಲ್ ಮತ್ತು ಪಲಕ್ ಮುಚ್ಚಲ್ ಹಾಡಿರುವ ಗೀತೆ. ಇರ್ಷಾದ್ ಕಮಿಲ್ ಅವರ ಸಾಹಿತ್ಯಕ್ಕೆ ಹಿಮೇಶ್ ರೇಷಮಿಯಾ ಅವರ ಸಂಗೀತವಿದೆ.

0: ಇದುವರೆಗೆ ನಯೇ ತರಾನೆ ಹಿಂದಿಯ ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು, ಸಮಯ 10 ಗಂಟೆ. ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಇನ್ನು ಸ್ವಲ್ಪ ಹೊತ್ತಿನಲ್ಲಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಕೇಳುಗರೆ, ಎಸ್ಎಂಎಸ್ ಮೆಲಡೀಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದೀಗ ಮೊದಲನೆಯ ಎಸ್ಎಂಎಸ್ ಕಳುಹಿಸಿದವರು ಕುಂದಾಪುರ ಸೌಡದ ರಾಮಕೃಷ್ಣ ಐತಾಳ್, ಸದಾನಂದ, ಕಲಾಧರ, ಗಿರಿಜಮ್ಮ, ಸುಮನ ಮತ್ತು ನರಸಿಂಹ ಐತಾಳ್, ಹಾಗೆಯೇ ಅವರ ಮನೆಯವರು. ಇವರು ಅಮೃತ ವರ್ಷಿಣಿ ಚಿತ್ರದ ಓ ಮಲೆನಾಡಿನ ಅನ್ನುವಂತಹ ಹಾಡನ್ನು ಪ್ರಸಾರ ಮಾಡಿ ಮಳೆ ಬರ್ತಾ ಇರುವಾಗ ಮಲೆನಾಡಿನ ಈ ಹಾಡನ್ನು ಕೇಳೋದಕ್ಕೆ ಬಹಳ ಖುಷಿಯಾಗ್ತದೆ, ದಯವಿಟ್ಟು ಈ ಹಾಡನ್ನು ಪ್ರಸಾರ ಮಾಡಿ ಅಂಥೇಳಿ ಬರ್ತಿದ್ದಾರೆ. ಈ ಹಾಡು ಅಮೃತ ವರ್ಷಿಣಿ ಚಿತ್ರದ್ದು ಅಲ್ಲ, ಚೈತ್ರದ ಪ್ರೇಮಾಂಜಲಿ ಚಿತ್ರದ ಈ ಹಾಡು ಓ ಮಲೆನಾಡಿನ ಮೈಸಿರಿ ಅನ್ನುವಂಥ ಹಾಡು. ಇದೀಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಈ ಹಾಡು ಕುಂದಾಪುರ ಸೌಡದ ಬಂಧುಗಳಿಗಾಗಿ.

ಕೇಳುಗರೇ, ಇದೀಗ ಕಥಾಸಂಗಮ ಚಿತ್ರದ ಗೀತೆ. ಹಾಡಿರುವವರು ಸಿದ್ಧಾರ್ಥ್ ಬೆಳ್ಮಣ್ಣು, ಸಾಹಿತ್ಯ ಚಂದ್ರಜಿತ್ ಬೆಳ್ಳಿಯಪ್ಪ, ಸಂಗೀತ ಗಗನ್ ಬಡೇರಿಯಾ. ಈ ಗೀತೆಯನ್ನ ಪ್ರಸಾರ ಮಾಡಿ ಅಂಥೇಳಿ ಎಸ್ಎಂಎಸ್ ಕಳಿಸಿದವರು ಕಾಸರಗೋಡಿನ ದಿನೇಶ್. ದಿನೇಶ್, ಈ ಗೀತೆ ಯಾಕೆ ಇಷ್ಟ ಅಂತ ಹೇಳೋದನ್ನ ಬರ್ದಿಲ್ಲ. ದಯವಿಟ್ಟು ಮುಂದಿನ ಬಾರಿ ದಿನೇಶ್, ನಿಮ್ಮ ಈ ಗೀತೆ ನಿಮಗೆ ಯಾಕೆ ಇಷ್ಟ ಅಥವಾ ಮುಂದಿನ ಬಾರಿ ಕಳಿಸುವಂತಹ ಗೀತೆ ಯಾಕೆ ಇಷ್ಟ ಅನ್ನೋದನ್ನ ಬರೆದ್ರೆ ನಮಗೂ ಖುಷಿಯಾಗುತ್ತೆ. ಆದರೂ ಪರವಾಗಿಲ್ಲ, ಇದೀಗ ಕಥಾಸಂಗಮ ಚಿತ್ರದ ಗೀತೆ.

ಕೇಳುಗರೆ, ಇದೀಗ ಪುತ್ತೂರು ಬೆಟ್ಟಂಪಾಡಿಯ ರಾಘವ ಮಣಿಯಾಣಿ ಶಕುಂತಲಾ ಮಕ್ಕಳಾದ ಪ್ರೀತಂ ಹಾಗೂ ಪ್ರೀತಿಕಾ ಇವರಿಗಾಗಿ ಮಿಡಿದ ಹೃದಯಗಳು ಚಿತ್ರದ ಗೀತೆ ಹಾಡಿರುವವರು ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು. ಇವರು ಬರೀತಾರೆ, ಉತ್ತಮ ಸಂಗೀತದಿಂದ ಕೂಡಿರುವ ಮನಸ್ಸಿಗೆ ಖುಷಿ ಕೊಡುವ ಇಂಪಾದ ಹಾಡು ಇದು, ದಯವಿಟ್ಟು ಪ್ರಸಾರ ಮಾಡಿ ಅಂತ ಹೇಳಿ. ಇದೀಗ ಮಿಡಿದ ಹೃದಯಗಳು ಚಿತ್ರದ ಗೀತೆ.

ಇದೀಗ ನಾವು ಆಲಿಸಿದ್ದು ಮಿಡಿದ ಹೃದಯಗಳು ಚಿತ್ರದ ಗೀತೆ. ಮುಂದಿನ ಗೀತೆ ರುದ್ರನಾಗ ಚಿತ್ರದಿಂದ. ಎಸ್ಎಂಎಸ್ ಕಳಿಸಿದವರು ವಿಜಯಪುರದ ಸುದರ್ಶನ್, ಭರತ್ ಕುಮಾರ್, ಬಂದೇ ನವಾಜ್. ಈ ಹಾಡಿನ ಸಾಹಿತ್ಯ ಮತ್ತು ಸಂಗೀತ ಮನಮುಟ್ಟುವಂತಿದೆ, ದಯವಿಟ್ಟು ಈ ಹಾಡನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿ ಅಂಥೇಳಿ ಬರೆದಿದ್ದಾರೆ. ಇದೀಗ ರುದ್ರನಾಗ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಹಾಡಿರುವ ಆರ್ ಎನ್ ಜಯಗೋಪಾಲ್ ಅವರ ಗೀತೆ, ಸಂಗೀತ ಎಂ ರಂಗರಾವ್.

ಕೇಳುಗರೆ, ಮುಂದಿನ ಎಸ್ಎಂಎಸ್ ಸಾಲೆತ್ತೂರಿನ ಪೂರ್ಣಿಮಾ ಮತ್ತು ರಾಮಚಂದ್ರನ್ ನಾಯಕ್ ಅವರದು. ಇವರು ಬರೀತಾರೆ, ಇವತ್ತು ನಮ್ಮ ಮಗ ಪ್ರಜ್ವಲ್ನ ಬರ್ತ್ಡೇ. ರಕ್ತದಾನ ಮಾಡುವ ಮೂಲಕ ಹುಟ್ಟುಹಬ್ಬದ ಆಚರಣೆ. ಕಳೆದ ಹುಟ್ಟುಹಬ್ಬಕ್ಕೆ ಶುರುವಾಗಿ ಇಲ್ಲಿಯವರೆಗೆ 4 ಬಾರಿ ರಕ್ತದಾನ ಮಾಡಿದ್ದಾನೆ. ಬಹಳ ಒಳ್ಳೆಯ ವಿಚಾರ. ಅದಕ್ಕಾಗಿ ನಮ್ಮ ಮಗನ ಹುಟ್ಟುಹಬ್ಬಕ್ಕಾಗಿ ಕಾಶಿ ಚಿತ್ರದ ಹ್ಯಾಪಿ ಹ್ಯಾಪಿ ಬರ್ತ್ಡೇ ಅನ್ನುವಂಥ ಹಾಡನ್ನು ಪ್ರಸಾರ ಮಾಡಿ ಅಂಥೇಳಿ ಬರೆದಿದ್ದಾರೆ ಪೂರ್ಣಿಮಾ ಮತ್ತು ರಾಮಚಂದ್ರ ನಾಯಕ್ ಸಾಲೆತ್ತೂರಿಂದ. ನಮ್ಮ ಕಡೆಯಿಂದ ಕೂಡ ನಿಮ್ಮ ಮಗನ ಹುಟ್ಟುಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳು. ಒಳ್ಳೆಯದಾಗಲಿ. ಇದೀಗ ಕಾಶಿ ಚಿತ್ರದ ಗೀತೆ ಹಾಡಿರುವವರು ಮನು ಮತ್ತು ರಾಜೇಶ್. ಸಾಹಿತ್ಯ ಕೆ ಕಲ್ಯಾಣವರದು, ಸಂಗೀತ ಕೋಟಿ.

ಕೇಳುಗರೆ, ಇದೀಗ ನಾವು ಆಲಿಸಿದ್ದು ಸಾಲೆತ್ತೂರಿನ ಪೂರ್ಣಿಮಾ ಅವರ ಕೋರಿಕೆಯ ಗೀತೆಯನ್ನ. ಮುಂದಿನ ಗೀತೆ ಕಾರ್ಕಳ ಹಿರ್ಗಾನದ ನೆಲ್ಲಿಕಟ್ಟೆಯಿಂದ ರಮಾನಂದ ಪವಿತ್ರ ಆತ್ರೇಯ ಆರಾಧ್ಯ ನಾಯಕ್ ಇವರು ಕಳಿಸಿದಂಥ SMS. ಇವರು ಬಂಧನ ಚಿತ್ರದ ಗೀತೆಯನ್ನ ಕೇಳಿದ್ದಾರೆ. SJanaki ಹಾಗೂ KJ Yesudas ಅವರು ಹಾಡಿರುವಂತಹ ಗೀತೆ. ಸಾಹಿತ್ಯ RN Jegopal ಅವರದು, ಸಂಗೀತ MRangarao. ಈ ಗೀತೆಯ ಸಾಹಿತ್ಯ ಮತ್ತು ಸಂಗೀತ ಎರಡೂ ಚೆನ್ನಾಗಿದೆ, ಎವರ್ ಗ್ರೀನ್ ಹಾಡು ಅಂತ ಹೇಳಿ ಕೇಳಿದ್ದಾರೆ. ಬನ್ನಿ ಕೇಳುವ ಇದೀಗ ಬಂಧನ ಚಿತ್ರದ ಗೀತೆ.

0: ಮೌನಗಳ ಆಕಾಶವಾಣಿ ಮಂಗಳೂರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಬಾಂಬೆ ಚಿತ್ರಕ್ಕಾಗಿ ಹರಿಹರನ್, ಕವಿತಾ ಕೃಷ್ಣಮೂರ್ತಿ ಮತ್ತು ಸಂಗಡಿಗರು ಹಾಡಿರುವ ಮೆಹಬೂಬ್ ಅವರ ಗೀತೆ, ಸಂಗೀತ ಎ ಆರ್ ರೆಹಮಾನ್.

ಕೇಳುಗರೆ, ಇದು ಇವತ್ತಿನ ಎಸ್ಎಂಎಸ್ ಮೆಲಡೀಸ್. ನಿಮ್ಮ ಎಸ್ಎಂಎಸ್ಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ. ತಾಂತ್ರಿಕ ನೆರವು ಚಂದ್ರಶೇಖರ್ ಪಾಣಾಜೆ ಮತ್ತು ಉಮೇಶ್ ಅಶೋಕನಗರ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಬಾಂಬೆ ಚಿತ್ರದ ಗೀತೆಯನ್ನು ಕೇಳಿದಿರಿ. ಮುಂದಿನ ಗೀತೆ ಸಾಜನ್ ಚಿತ್ರದಿಂದ, ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಫಯಾಜ್ ಅನ್ವರ್ ಅವರದು, ಸಂಗೀತ ನದೀಮ್ ಶ್ರವಣ್.

ಸಾಜನ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಪ್ರಿಯ ಕೇಳುಗರೇ, ಗಮನಿಸಿ, ಆಕಾಶವಾಣಿ 100.3 ಎಫ್ಎಂ ಟೆಲಿಕ್ವಿಜ್ನಲ್ಲಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನದಲ್ಲಿ ಬದಲಾವಣೆಯಾಗಿದೆ. ಇನ್ನು ಮುಂದೆ ಪ್ರತಿ ಬುಧವಾರದಂದು ಬೆಳಗ್ಗೆ 10 ಗಂಟೆಯಿಂದ 11:30 ಗಂಟೆಯವರೆಗೆ ಕರೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೀವು ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211992992216, ನಮ್ಮ ಎಸ್ಟಿಡಿ ಕೋಡ್ 0824, ನಮ್ಮ ಮೊಬೈಲ್ ಸಂಖ್ಯೆ 8277038000. ನಿಮಗೆ ಕರೆ ಸಿಗದಿದ್ದಲ್ಲಿ 9449926560 ಈ ಸಂಖ್ಯೆಗೆ ವಾಟ್ಸಪ್ ಸಂದೇಶವನ್ನು ಕಳುಹಿಸಿ

0: ಟೆಲಿ ಕ್ವಿಜ್ ಎಂಬ ಸಂದೇಶವನ್ನ ಕಳುಹಿಸಿದರೆ ನಾವು ನಿಮಗೆ ಕರೆ ಮಾಡುತ್ತೇವೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಪಲಕ್ ಮುಚ್ಚಲ್ ಹಾಗೂ ಸಂಗಡಿಗರು ಹಾಡಿದ ಇರ್ಷಾದ್ ಕಾಮಿಲ್ ಅವರ ಗೀತೆಯನ್ನು ಕೇಳಿದಿರಿ. ಸಂಗೀತ ಹಿಮೇಶ್ ರೇಷಮ್ಯ, ಚಿತ್ರ ಪ್ರೇಮ್ ರತನ್ ಧನಪಾಯೋ. ಮುಂದಿನ ಗೀತೆ ದೇವದಾಸ್ ಚಿತ್ರದಿಂದ. ಗಾಯಕರು ಕವಿತಾ ಕೃಷ್ಣಮೂರ್ತಿ, ಶ್ರೇಯಾ ಘೋಷಾಲ್ ಮತ್ತು ಕೆಕೆ. ಗೀತರಚನೆ ನುಸ್ರತ್ ಬದ್ರ್, ಸಂಗೀತ ಇರ್ಷಾದ್ ದರ್ಬಾರ್.

ಕೇಳುಗರೆ, ಈ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಹಿಳಾ ವೇದಿಕೆ ನರ್ನಾಡ್ ಮದಗ ಅಮುಂಜೆ ಉಡುಪಿ ಇಲ್ಲಿನ ಸದಸ್ಯೆಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಹೃದಯದ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ ಈ ಕುರಿತು ಡಾ. ಗಿರೀಶ್ ಮೂಡ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು.

ಆಕಾಶವಾಣಿ ಮಂಗಳೂರು, ಸಮಯ 11:25:25. ಇದೀಗ ಶಾಸ್ತ್ರೀಯ ಸಂಗೀತ. ರಾಜ್ಕುಮಾರ್ ಭಾರತಿ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ಟಿಜಿ ಗೋಪಾಲಕೃಷ್ಣನ್ ವಾಯ್ಲಿನ್, ಮೈಸೂರು ಎಂಆರ್ ಸಾಯಿನಾಥ್ ಮೃದಂಗ, ಟ್ರಿಚಿ ಕೆಆರ್ ಕುಮಾರ್ ಘಟ, ಎಂ ಗುರುರಾಜ್ ಮೋರ್ಸಿಂಗ್. ಮೊದಲಿಗೆ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ವರಾಳಿರಾಗ ಖಂಡ ಛಾಪುತಾಳ ಲಂಬೋದರಾಯನಮಸ್ತೇ.

ಮುತ್ತುಸ್ವಾಮಿ ದೀಕ್ಷಿತರ ಕೃತಿಯನ್ನು ಕೇಳಿದಿರಿ. ಇದೀಗ ತ್ಯಾಗರಾಜರ ಕೃತಿ ಕಮಲಾ ಮನೋಹರಿ ರಾಗ ಆದಿತಾಳ ನೀ ಮುದ್ದು ಮೋಮು ಜೂಪವೇ.

ಇದುವರೆಗೆ ರಾಜ್ಕುಮಾರ್ ಭಾರತಿ ಅವರ ಹಾಡುಗಾರಿಕೆ ಪ್ರಸಾರವಾಯಿತು. ಪಕ್ಕವಾದ್ಯದಲ್ಲಿ ಟಿಜಿ ಗೋಪಾಲಕೃಷ್ಣನ್ ವಯೊಲಿನ್, ಮೈಸೂರು ಎಂಆರ್ ಸಾಯಿನಾಥ್ ಮೃದಂಗ, ಟ್ರಿಚಿ ಕೆಆರ್ ಕುಮಾರ್ ಘಟ, ಎಂ ಗುರುರಾಜ್ ಮೋರ್ಸಿಂಗ್. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 1,025 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಪಡಿಸಲಾಗುತ್ತಿದೆ. ಮಾರ್ಚ್ 2027 ವೇಳೆಗೆ ಕಾಮಗಾರಿ ಪೂರ್ಣಗೊಳ್ಳಲಿದೆ. ಪ್ರಗತಿ ಪಥ ಯೋಜನೆಯಡಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 30 ಕಿಲೋಮೀಟರ್ಗಳಂತೆ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಖಾತೆ ಸಚಿವ ಈಶ್ವರ ಬಿ ಖಂಡ್ರೆ ತಿಳಿಸಿದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಡಾ ಬಿಆರ್ ಅಂಬೇಡ್ಕರ್ ಸಭಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿತ ಕಲಬುರಗಿ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಸಚಿವರು, ನಾಡಿನಾದ್ಯಂತ ಒಟ್ಟು 7,110 ಕಿಲೋಮೀಟರ್ ಹಳ್ಳಿ ರಸ್ತೆ ಸುಧಾರಣೆಗೆ ಎಡಿಬಿ ಬ್ಯಾಂಕ್ನಿಂದ 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ವಿಜಯಪುರ ನಗರಕ್ಕೆ ಸಂಪರ್ಕ ಕಲ್ಪಿಸುವ 957 ಕೋಟಿ 9 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ರಾಷ್ಟೀಯ ಹೆದ್ದಾರಿ 2027 ಮಾರ್ಚ್ ತಿಂಗಳಲ್ಲಿ ಪೂರ್ಣಗೊಂಡು ಸಂಚಾರಕ್ಕೆ ಮುಕ್ತವಾಗಲಿದೆ ಎಂದು ಲೋಕಸಭಾ ಸಂಸದ ರಮೇಶ್ ಜಿಗಜಿಣಗಿ ತಿಳಿಸಿದ್ದಾರೆ. ನಿರ್ಮಾಣ ಹಂತದಲ್ಲಿರುವ ರಾಷ್ಟೀಯ ಹೆದ್ದಾರಿ ಕುರಿತು ಅಭಿಯಂತರರ ಜೊತೆ ಮಾತುಕತೆ ನಡೆಸಿ ಮಾಹಿತಿ ಪಡೆದ ಸಂಸದರು, ಮಹಾರಾಷ್ಟದ ಮುರುಮ್ನಿಂದ ವಿಜಯಪುರದ ನೇತಾಜಿ ವೃತ್ತದವರೆಗಿನ ಶೇಕಡ 65% ರಸ್ತೆ ಕಾಮಗಾರಿ ಪೂರ್ಣಗೊಂಡಿದೆ ಎಂದು ತಿಳಿಸಿದರು. ರೈತರ ಕಲ್ಯಾಣಕ್ಕೆ ರಾಜ್ಯ ಸರ್ಕಾರ ಬದ್ಧವಾಗಿದೆ. 2025 ಸಾಲಿನ ಮುಂಗಾರು ಹಂಗಾಮಿನ ಅತಿವೃಷ್ಟಿಯಲ್ಲಿ ಕಲಬುರಗಿ ರೈತರ ಬೆಳೆ ಹಾನಿಗೆ ಸಂಬಂಧಿಸಿದಂತೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ 585 ಕೋಟಿ 72 ಲಕ್ಷ ರೂಪಾಯಿ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ.

ಬಸ್ ಸಚಿವರು ಇದುವರೆಗೂ 243.44 ಕೋಟಿ ರೂಪಾಯಿ ಪರಿಹಾರ ಬಿಡುಗಡೆಯಾಗಿದೆ ಎಂದು ತಿಳಿಸಿದ್ದಾರೆ. ಬಾಕಿ ಇರುವ ವಿಮಾ ಪರಿಹಾರವನ್ನು ಶೀಘ್ರದಲ್ಲೇ ರೈತರ ಕೈ ಸೇರುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಮಹಾರಾಷ್ಟ್ರದಲ್ಲಿ ಅಡಿಕೆ ಸಾಗಣೆ ವಾಹನಗಳನ್ನು ತಡೆದಿರುವುದರಿಂದ ಲಕ್ಷಾಂತರ ಅಡಿಕೆ ಬೆಳೆಗಾರರು, ಸಹಕಾರಿ ಸಂಸ್ಥೆಗಳು ಹಾಗೂ ವ್ಯಾಪಾರಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಕುರಿತು ಹೊಸದಿಲ್ಲಿಯಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಜೊತೆ ಮಾತುಕತೆ ನಡೆಸಲಾಗಿದ್ದು, ಮುಖ್ಯಮಂತ್ರಿಯವರು ಅಡಿಕೆ ಸಾಗಣೆಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿರುವುದಾಗಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಭೆಯಲ್ಲಿ ಶಾಸಕ ಅರಗ ಜ್ಞಾನೇಂದ್ರ, ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಬಿವೈ ರಾಘವೇಂದ್ರ, ಕೋಟಾ ಶ್ರೀನಿವಾಸ ಪೂಜಾರಿ, ವಿಶ್ವೇಶ್ವರ ಹೆಗಡೆ ಕಾಗೇರಿ ಪಾಲ್ಗೊಂಡಿದ್ದರು. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರಂತರ ಮಳೆಯಾಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆ ಕೃಷ್ಣರಾಜಸಾಗರ ಅಣೆಕಟ್ಟೆಯ ಒಳಹರಿವಿನಲ್ಲಿ ಏರಿಕೆ ಕಂಡಿದೆ. ನಿನ್ನೆ 82 ಅಡಿ ಇದ್ದ ಜಲಾಶಯದ ನೀರಿನ ಪ್ರಮಾಣ ಇಂದು 84 ಅಡಿಗಳಿಗೆ ಏರಿಕೆಯಾಗಿದೆ. ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಿಲ್ಲ ಎಂದು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ತಿಳಿಸಿದ್ದಾರೆ. ಉತ್ತರ ಕರ್ನಾಟಕ ಹಾಗೂ ಮಲೆನಾಡು ಪ್ರದೇಶ ನೆರೆ ಬಾಧಿತವಾಗಿದ್ದು, ಶೀಘ್ರ ಸಂಬಂಧಪಟ್ಟ ಉಸ್ತುವಾರಿ ಸಚಿವರು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಬೇಕು, ನಾಶನಷ್ಟದ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ಘೋಷಿಸಬೇಕು ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯ ತಾಯಿ ಮತ್ತು ಮಕ್ಕಳ ಆರೋಗ್ಯ ವಿಭಾಗಕ್ಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಎಲ್ಲ ರಮೇಶ್ ಬಾಬು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗರ್ಭಿಣಿಯರು, ಬಾಣಂತಿಯರು ಮತ್ತು ನವಜಾತ ಶಿಶುಗಳ ಆರೈಕೆ ಹಾಗೂ ಆರೋಗ್ಯದ ಕುರಿತು ವೈದ್ಯರಿಂದ ಮಾಹಿತಿ ಪಡೆದ ಅವರು, ತಾಯಂದಿರ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿ ವಹಿಸುವಂತೆ ಸೂಚಿಸಿದರು. ದಾವಣಗೆರೆ ಜಿಲ್ಲಾ ನ್ಯಾಯಾಲಯದ ಸಂಕೀರ್ಣದ ನೂತನ ಕಟ್ಟಡ ಕುಂದುವಾಡ ಬಳಿ ನಿರ್ಮಾಣಗೊಳ್ಳುತ್ತಿದ್ದು, ಕಾಮಗಾರಿಯನ್ನು ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭೂ ಬಕ್ರು ಪರಿಶೀಲಿಸಿದರು. ಹಾಸನದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಶ್ರೀ ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವ ಅಕ್ಟೋಬರ್ ತಿಂಗಳಲ್ಲಿ ನಡೆಯಲಿದೆ. ಭಕ್ತಾದಿಗಳಿಗೆ ಸುರಕ್ಷಿತ ಹಾಗೂ ಸುಗಮ ದರ್ಶನದ ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ಅಗತ್ಯ ಸಿದ್ಧತೆ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಲತಾ ಕುಮಾರಿ ತಿಳಿಸಿದ್ದಾರೆ. ದೇವಿ ದರ್ಶನಕ್ಕೆ ಆಗಮಿಸುವ ಭಕ್ತರ ನಿಖರ ಸಂಖ್ಯೆ ದಾಖಲಿಸಲು ಆಧುನಿಕ ತಂತ್ರಜ್ಞಾನ ಬಳಸಲಾಗುವುದು ಎಂದು ತಿಳಿಸಿದರು. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಸಂಪೂರ್ಣ ಪಾರದರ್ಶಕವಾಗಿದೆ. ಯಾವುದೇ ಅರ್ಹ ಮತದಾರರಿಗೆ ಮತದಾರರ ಹಕ್ಕಿಗೆ ಧಕ್ಕೆಯಾಗುವುದಿಲ್ಲ ಎಂದು ಸಂಸದ ಗೋವಿಂದ ಎಂ ಕಾರಜೋಳ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ವನಿತಾ ವಿಹಾರ.
1: ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಉಡುಪಿ ಅಮ್ಮುಂಜೆಯ ಮಹಿಳಾ ವೇದಿಕೆ ನರ್ನಾಡು ಮದಗ ಇಲ್ಲಿನ ಸದಸ್ಯೆಯರಿಂದ ಕಾರ್ಯಕ್ರಮ ವೈವಿಧ್ಯ.
2: ಬಾನುಲಿ ಕೇಳುಗರಿಗೆಲ್ಲ ಪ್ರೀತಿಪೂರ್ವಕ ನಮಸ್ಕಾರಗಳು. ಕೇಳುಗರೆ, ನಮ್ಮೀ ಕಾರ್ಯಕ್ರಮವನ್ನು ವಿಘ್ನ ವಿನಾಯಕನ ಸ್ತುತಿಯೊಂದಿಗೆ ಪ್ರಾರಂಭಿಸಲಿದ್ದೇವೆ. ಸ್ತುತಿಯುವವರು ಶ್ರೀಮತಿಯರಾದ ರೇಖಾ ಪ್ರಶಾಂತ್, ಸುಪ್ರೀತಾ ವಿ ಭಟ್, ಸುಜಾತಾ ಶೇಟ್.

0: ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಶ್ರೀಮತಿ ಸವಿತಾ ಸುಧೀರ್.
1: ಒಂದನೊಂದು ಕಾಲದಲ್ಲಿ ನಾನು ಎದ್ದರೂ ಅದು ಅಮ್ಮನ ಪ್ರೀತಿಯ ಕರೆಯಿಂದಲೇ. ಆ ಕೆಂಪಾದ ಬಾನಂಗಳ ಹಕ್ಕಿಗಳ ಕಲರವದ ಕೂಗು ದಿನದ ಶುಭಾರಂಭಕ್ಕೆ ಸಂಗೀತ ನೀಡುತ್ತಿದ್ದವು. ಆಗ ಮನೆಯೊಂಗಳವೇ ಆಟದ ಮೈದಾನ. ಅಣ್ಣ ತಂಗಿ ಸ್ನೇಹಿತರೊಂದಿಗೆ ಆಟವಾಡುತ್ತಿದ್ದೆವು. ಸಣ್ಣ ಮನೆಯೊಳಗೆ ಹೃದಯದ ದೊಡ್ಡತನವಿತ್ತು. ನಗು ಇತ್ತು, ನೆಮ್ಮದಿ ಇತ್ತು, ಸಮಯ ಇತ್ತು. ಅಜ್ಜ ಅಜ್ಜಿಯ ಬುದ್ಧಿ ಮಾತು ಇತ್ತು. ಅಪ್ಪನ ತೋಳಿನಲ್ಲಿ ಭದ್ರತೆ ಇತ್ತು. ಅಮ್ಮನ ಅಪ್ಪುಗೆಯಲ್ಲಿ ಪ್ರೀತಿ ಇತ್ತು. ಅಂದಿನ ದಿನಗಳು ಶಾಂತಿಯಿಂದ ತುಂಬಿದ ದಿನಗಳಾಗಿದ್ದವು. ಆದರೆ ನಾವು ಇಂದು ಎಷ್ಟು ದೂರ ಬಂದು ಬಿಟ್ಟಿದ್ದೇವೆ! ಈ ಓಡಾಟದಲ್ಲಿ ನಿಜವಾದ ಬದುಕು ಎಲ್ಲಿ ಕಳೆದು ಹೋಗಿದೆ? ಅಂದು ಬಡತನವಿತ್ತು, ಆದರೆ ಸುಖದಿಂದ ಇದ್ದೆವು. ಈಗ ಎಲ್ಲಾ ಇದೆ, ಆದರೆ ನೆಮ್ಮದಿ ಇಲ್ಲ, ಸಮಯ ಇಲ್ಲ, ತಾಳ್ಮೆ ಇಲ್ಲ. ಬೆಳಿಗ್ಗೆ ಬೆದರಿಸಿ ಏಳಿಸುವ ಅಲರಾಂ, ತಕ್ಷಣ ಓಡಾಟ ಶುರು. ಚಹಾ ಕೈಲಿ, ಮನಸ್ಸು ಎಲ್ಲೋ. ಸಮಯದ ಕೊರತೆಯಲ್ಲಿ ನಾವು ನಮ್ಮವರ ಜೊತೆ ಕೂಡ ಮಾತನಾಡದೆ ಕಾಲ ಕಳೆಯುತ್ತೇವೆ. ನಾವು ಎಲ್ಲಕ್ಕಿಂತ ಮೊದಲು ಕೆಲಸ, ಫೋನ್, ಟ್ಯೂಷನ್ ಇವುಗಳಿಗೆ ಮಹತ್ವ ನೀಡುತ್ತೇವೆ, ಆದರೆ ಮನಸ್ಸಿಗೆ ಹತ್ತಿರವಾದವರನ್ನು ಹಿಂದೆ ತಳ್ಳುತ್ತೇವೆ. ಸ್ನೇಹಿತರೆ, ಜೀವನದಲ್ಲಿ ಮಾಡುವ ಅತಿದೊಡ್ಡ ತಪ್ಪೇನೆಂದರೆ ಕಣ್ಮುಂದೆ ಇರುವ ಪ್ರೀತಿಯ ಸಂಬಂಧಗಳನ್ನು ಮರೆತು ಬಿಡುವುದು. ನಾವು ಈ ಓಡಾಟದ ನಡುವೆ ಕೆಲ ಹೊತ್ತಾದರೂ ನಿಲ್ಲಬೇಕು. ಮೊಬೈಲನ್ನು ಒಂದೆರಡು ಗಂಟೆ ಬದಿಗಿಡುವುದರಲ್ಲಿ ತಪ್ಪೇನಿಲ್ಲ. ನಮ್ಮವರಿಗೆ ಸಮಯ ಕೊಡೋಣ, ಮಕ್ಕಳೊಂದಿಗೆ ನಗೋಣ, ಆಟವಾಡೋಣ, ಸಮಯ ಕಳೆಯೋಣ. ಆಗ ಅದು ಅವರಿಗೆ ನಾಳೆಯ ಸವಿನೆನಪುಗಳು. ಹಳೆಯ ದಿನಗಳು ಮತ್ತೆ ಬರುವುದಿಲ್ಲ, ಆದರೆ ಆ ಭಾವನೆಗಳನ್ನು ಮತ್ತೆ ಮರಳಿಸಬಹುದಲ್ಲ? ನಾವು ಜೀವನದಲ್ಲಿ ಬದಲಾವಣೆ ತರಬೇಕಾದರೆ ಕಾಲದ ಜೊತೆಗೆ ಓಡದೆ ಕಾಲದೊಂದಿಗೆ ನಡೆಯಬೇಕು. ಇದೇ ನಿಜವಾದ ಬದುಕು, ಇದೇ ಸಂತೋಷದ ಮೂಲ. ಮತ್ತೆ ಬದುಕೋಣ ಹೃದಯದೊಂದಿಗೆ, ಸ್ನೇಹದ ನಗೆಯೊಂದಿಗೆ, ನೆನಪಿನ ಬೆಳಕಿನೊಂದಿಗೆ.
0: ಸ್ವಸ್ಥ ಶರೀರಕ್ಕೆ ಶುದ್ಧ ಆಹಾರ ಎಷ್ಟು ಮುಖ್ಯವೋ, ವ್ಯಾಯಾಮ ಮತ್ತು ಚಟುವಟಿಕೆಯಿಂದ ಇರುವುದು ಅಷ್ಟೇ ಮುಖ್ಯ. ಆರೋಗ್ಯಕರ ಜೀವನಕ್ಕೆ ಕ್ರೀಡೆ ಮತ್ತು ವ್ಯಾಯಾಮದ ಅನಿವಾರ್ಯತೆಯ ಕುರಿತು ಮಾತನಾಡಲಿದ್ದಾರೆ ಶ್ರೀಮತಿ ಪೂರ್ಣಿಮಾ.
2: ಯೋಗ ಮತ್ತು ಕ್ರೀಡೆಗಳು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿ. ಯೋಗವು ಒತ್ತಡವನ್ನು ಕಡಿಮೆ ಮಾಡಲು, ಚಲನಶೀಲತೆಯನ್ನು ಹೆಚ್ಚಿಸಲು ಮತ್ತು ಏಕಾಗ್ರತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಕ್ರೀಡೆಗಳು ದೈಹಿಕ ಫಿಟ್ನೆಸ್ ಅನ್ನು ಸುಧಾರಿಸುತ್ತದೆ, ತಂಡದ ಕೆಲಸವನ್ನು ಬೆಳೆಸುತ್ತದೆ ಮತ್ತು ಒತ್ತಡವನ್ನು ನಿವಾರಿಸುತ್ತದೆ. ಯೋಗವು ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಮಾನಸಿಕ ಯೋಗಕ್ಷೇಮದ ಸುಧಾರಣೆಗೆ ಸಹಕರಿಸುತ್ತದೆ. ಕ್ರೀಡೆಯು ಸಾಮಾಜಿಕ ಕೌಶಲ್ಯ, ನಾಯಕತ್ವ ಗುಣ, ಶಿಸ್ತು ಮತ್ತು ಆತ್ಮವಿಶ್ವಾಸ ಬೆಳೆಸಲು ಸಹಾಯ ಮಾಡುತ್ತದೆ. ಯೋಗ ಮತ್ತು ಕ್ರೀಡೆಗಳನ್ನು ಒಟ್ಟಿಗೆ ಅಭ್ಯಾಸ ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಬಹುದು. ಯೋಗವು ಕ್ರೀಡೆಯೊಂದಿಗೆ ಸಂಯೋಜಿತವಾಗಿ ಸ್ನಾಯುಗಳ ಬಲ ಮತ್ತು ನಮ್ಯತೆಯನ್ನು ಸುಧಾರಿಸುತ್ತದೆ, ಗಾಯಗಳನ್ನು ತಡೆಯುತ್ತದೆ ಮತ್ತು ಕ್ರೀಡಾಪಟುಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಕ್ರೀಡೆ ಎಂಬುದು ಒಂದು ಸ್ಪರ್ಧಾತ್ಮಕ ಜಗತ್ತು. ಇಲ್ಲಿ ಆಟಗಾರನೊಬ್ಬ ತನ್ನ ನಿಜವಾದ ಆಟವನ್ನೇ ದೀರ್ಘಕಾಲ ಉಳಿಸುವತ್ತ ಚಿತ್ತ ಹರಿಸುತ್ತಾನೆ. ಆದರೆ ಅದು ಅಷ್ಟು ಸುಲಭವಲ್ಲ. ಮೈದಾನದಲ್ಲಿ ಗಾಯದ ಸಮಸ್ಯೆ ಎದುರಿಸುತ್ತಾನೆ, ಮೈದಾನದ ಹೊರತಾಗಿ ಮಾನಸಿಕ ಖಿನ್ನತೆಯಲ್ಲಿ ಹೋರಾಡುತ್ತಾನೆ. ಇದೆಲ್ಲದರ ಪರಿಹಾರಕ್ಕೂ ಯೋಗ ಸಹಕಾರಿಯಾಗುತ್ತದೆ. ಆರೋಗ್ಯಕರ ಜೀವನವನ್ನು ನಡೆಸಲು ದೈಹಿಕ ಸದೃಢತೆಯು ಅತ್ಯಂತ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ. ಕ್ರೀಡೆಗಳು ಮಕ್ಕಳಲ್ಲಿ ಶಿಸ್ತು, ಆತ್ಮವಿಶ್ವಾಸ, ತಂಡ ಮನೋಭಾವ, ಸ್ವಾಭಿಮಾನ, ಹೆಮ್ಮೆ ಮತ್ತು ಸಾಧನೆಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಯೋಗವು ಮಕ್ಕಳು ತಮ್ಮೊಳಗಿನ ಸೌಂದರ್ಯ ಮತ್ತು ಬೆಳಕನ್ನು ನೋಡಲು ಸಹಾಯ ಮಾಡುತ್ತದೆ. ಇದರಿಂದಾಗಿ ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ, ಅವರು ತಮ್ಮ ದೇಹದೊಂದಿಗೆ ಹೆಚ್ಚು ಆರಾಮದಾಯಕವಾಗಲು ಅನುವು ಮಾಡಿಕೊಡುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ನಮ್ಮ ಜೀವನ ಶೈಲಿಯಲ್ಲಿ ಯೋಗ ಮತ್ತು ಕ್ರೀಡೆಗಳ ಅಭ್ಯಾಸವನ್ನು ಮೈಗೂಡಿಸಿಕೊಂಡರೆ ಉತ್ತಮವಾದ ಆರೋಗ್ಯಕರವಾದ ಜೀವನವನ್ನು ನಾವು ಸಾಗಿಸಬಹುದು.
0: ಹೋ, ನಮ್ಮ ವನಿತೆಯರು ಮಾತುಕತೆಯಲ್ಲಿ ತೊಡಗಿದ್ದಾರೆ. ಅವರೇನು ಮಾತನಾಡ್ತಾ ಇದ್ದಾರೆ ಕೇಳೋಣ ಅಲ್ವಾ ಕೇಳುಗರೆ, ಬನ್ನಿ.
3: ಹಾಯ್ ಫ್ರೆಂಡ್ಸ್, ಎಲ್ರೂ ಬಂದ್ರಲ್ಲ? ಓ, ಸೋನಕ್ಕ ಏನು ಇನ್ನು ಬರ್ಲೇ ಇಲ್ಲ? ಅವರಿಗೆ ನಾಟಕ ಶುರುವಾಗುವ ಸರಿಯಾದ ಸಮಯ ಹೇಳಿದ್ರಲ್ಲ ತಕ್ಕ.
4: ಹಾ ಹೌದು ಹೌದು, ಹೇಳಿದ್ದೇನೆ, ಬರಬಹುದು ಇಷ್ಟರಲ್ಲಿ. ಓ ಅಗೋ ಬಂದ್ರಲ್ಲ.
5: ಓ, ಎಲ್ರು ಬಂದಾಯ್ತು, ನನ್ನಿಂದ ಲೇಟ್ ಆಯ್ತು ಅಂತ ಅನ್ಸುತ್ತೆ. ಏನ್ ಮಾಡುದು ಹೇಳಿ, ಈ ಮನೆ, ಸಂಸಾರ, ಗಂಡ, ಮಕ್ಕಳು, ಹೀಗೆ ಕೆಲಸಗಳು ಮುಗಿಯುವುದೇ ಇಲ್ಲ. ನಮ್ಮ ಹೆಂಗಸರ ಗೋಳು, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು, ಸಾರಿ.
6: ಅಯ್ಯೋ ಸಾರಿ ಬೇಡಪ್ಪ,

0: ನಾವು ನೀವು ಹಾಗೇನೆ ಅಲ್ವಾ? ಮನೆಯ ಕೆಲಸ ಮುಗಿತು ಅಂತ ಉಂಟಾ?
1: ಈ ಕೆಲಸದ ಮಗು ನಾವು ಬಿಡುವು ಮಾಡಿಕೊಂಡು ಈ ಒಂದು ನಾಟಕ ನೋಡಲೇಬೇಕು ಅಂತ ಹೊರಟಿದೇವಲ್ಲ, ಅದು ವಿಶೇಷ.
2: ಹೌದು ಲೀಲಕ್ಕ, ಕೆಲಸ ಅಂತಾನೆ ಇದ್ರೆ ಕೆಲಸ ಮುಗಿಯುವುದೇ ಇಲ್ಲ. ನಾವು ಮಹಿಳೆಯರು ನಮ್ಮ ಖುಷಿಗೆ, ನಮ್ಮ ಆರೋಗ್ಯಕ್ಕೆ, ನಮ್ಮ ನೆಮ್ಮದಿಗೆ ಸ್ವಲ್ಪ ಸಮಯ ಮಾಡಿಕೊಳ್ಳಲೇಬೇಕು ನೋಡಿ.
3: ನಾವು ಇಲ್ಲೇ ಮಾತಾಡ್ತಾ ಕುಳಿತ್ರೆ ಅಲ್ಲಿ ನಾಟಕ ಮುಗಿತದೆ. ಸರಿ, ನಾವೇ ಹೊರಡೋಣ.
4: ನಾಟಕ ನೋಡಿ ಹಿಂತಿರುಗಿ ಬರುವಾಗ,
5: ವಿದ್ಯಕ್ಕ, ಇಂಥ ಒಳ್ಳೆ ನಾಟಕ ನೋಡದೇ ಹೋಗಿದ್ರೆ ನಾವು ಪಶ್ಚಾತ್ತಾಪ ಪಡಬೇಕಿತ್ತು. ಎಷ್ಟು ಅರ್ಥಪೂರ್ಣವಾದ ನಾಟಕ, ಎಲ್ಲ ತುಂಬಾ ಖುಷಿಯಾಯ್ತು.
6: ಹೌದು ಹೌದು, ವಿದ್ಯಕ್ಕನಿಗೆ ಒಂದು ಧನ್ಯವಾದ ಹೇಳಲೇಬೇಕು. ಅವರು ಹೇಳದೆ ಹೋಗಿದ್ರೆ ಈ ನಾಟಕದ ಬಗ್ಗೆ ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ.
7: ಹೌದು, ನಾಟಕ ತುಂಬಾ ಚೆನ್ನಾಗಿತ್ತು. ಆ ನಾಟಕದಲ್ಲಿ ಹುಡುಗ ರಾಮು ಅಷ್ಟು ಚಿಕ್ಕವನಾದ್ರೂ ಮನೆಯ ಹಿರಿಯವರಿಗೆ, ಶಿಕ್ಷಕರಿಗೆ, ನೆರೆಕೆರೆಯವರಿಗೆ ಎಷ್ಟು ಗೌರವ ಕೊಡ್ತಾ ಇದ್ದಲ್ವಾ?
8: ನಮ್ಮ ಮನೆಯ ಮಕ್ಕಳಿಗೆ ಅವಾಗ ಈ ರೀತಿಯ ಬುದ್ಧಿ ಬರ್ತದೋ, ದೇವರಿಗೆ ಗೊತ್ತು.
6: ಅಷ್ಟೇ ಅಲ್ಲ, ಆ ಮಕ್ಕಳು ಬೇರೆಯವರಿಗೆ ಕಷ್ಟ ಆದಾಗ, ಅವರಿಗೆ ಸಮಸ್ಯೆ ಬಂದಾಗ ಎಲ್ಲರೂ ಸೇರ್ಕೊಂಡು ಹೇಗೆ ಸಹಾಯ ಮಾಡಿದ್ರು ನೋಡಿ.
9: ಅಲ್ಲ, ಆ ರಸ್ತೆಯಲ್ಲಿ ಆದ ಅಪಘಾತ ನೋಡಿ, ಆ ಮಕ್ಕಳು ಎಷ್ಟು ಬೇಗ ಕಾರ್ಯಪ್ರವೃತ್ತರಾದರು. ತಮ್ಮ ಹಂತದಲ್ಲಿ ಎಷ್ಟು ಸಹಾಯ ಮಾಡಲು ಸಾಧ್ಯವಾಗುತ್ತದೆಯೋ ಅದನ್ನು ಪ್ರಾಮಾಣಿಕರಾಗಿ ಮಾಡಿದ್ರು.
10: ಹೌದು, ಅದೇ ಬೇರೆ ಮಕ್ಕಳಾಗಿದ್ದರೆ ಮೊಬೈಲ್ ನಲ್ಲಿ ವಿಡಿಯೋ ಮಾಡುತ್ತಾ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಗೆ ಯಾರು ಫಸ್ಟ್ ಅಪ್ಲೋಡ್ ಮಾಡ್ತಾರಂತ ನೋಡ್ತಿದ್ರು. ಆದ್ರೆ ಆ ಮಕ್ಕಳು ಅವರಲ್ಲಿರುವ ಮೊಬೈಲ್ ಅನ್ನು ಎಷ್ಟು ಒಳ್ಳೆ ಕೆಲಸಕ್ಕೆ ಬಳಸಿದ್ರು ನೋಡಿ. ಆಂಬ್ಯುಲೆನ್ಸ್ ಗೆ, ಪೊಲೀಸರಿಗೆ ಮತ್ತು ಗಾಯಾಳುಗಳ ಮನೆಯವರಿಗೆ ಕರೆ ಮಾಡಲು ಹೇಗೆ ಉಪಯೋಗಿಸಿಕೊಂಡ್ರು ನೋಡಿ.
0: ನೋಡಿದ್ರ, ಮೊಬೈಲ್ ಇಂದ ಕೇವಲ ತೊಂದರೆಗಳು ಮಾತ್ರವಲ್ಲ, ಅದೆಷ್ಟೋ ಪ್ರಯೋಜನಗಳು ಕೂಡ ಇವೆ. ಆದರೆ ಅದನ್ನು ನಾವು ಹೇಗೆ, ಯಾವುದಕ್ಕೆ, ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸುತ್ತೇವೆ ಎನ್ನುವುದೇ ಮುಖ್ಯ ಅಷ್ಟೆ.
1: ನಿಜವಾಗಿಯೂ ಸಮಾಜದ ಕಣ್ಣು ತೆರೆಸುವಂತಿತ್ತು, ಭಾವನಾತ್ಮಕವಾಗಿತ್ತು. ನಾಟಕ ನೋಡಿ ನಾನಂತೂ ಭಾವುಕಳಾದೆ.
2: ನೀವು ನಾವು ಭಾವುಕರಾದದ್ದು ನಿಜ, ಆದರೆ ನಮ್ಮ ಮನೆ ಮಕ್ಕಳಿಗೆ ಭಾವನೆಗೇ ಇಲ್ವಲ್ಲ, ಅದೇ ಬೇಸರ.
3: ಬೇರೆಯವರ ಮನೆ ಕಷ್ಟ ಬಿಡಿ, ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಅಥವಾ ಮನೆಯ ಸದಸ್ಯರಿಗೆ ಕಷ್ಟ ಬಂದರೆ ಈ ಮಕ್ಕಳು ಸಮಸ್ಯೆನೇ ಅಲ್ಲ ಅಂದುಕೊಂಡು ಬಿಡ್ತಾರೆ.
5: ಈಗಿನ ಕಾಲದ ಮಕ್ಕಳಿಗೆ ಹುಟ್ಟು ಸಾವು, ನೋವು ಸೋವುಲು ಗೆಲುವು ಎಲ್ಲ ಒಂದೇ ಆಗಿ ಬಿಟ್ಟಿದೆ. ಒಬ್ಬರ ನೋವಿನಲ್ಲಿ ಹೇಗೆ ಸ್ಪಂದಿಸಬೇಕು ಅನ್ನೋದು ತಿಳಿದಿಲ್ಲ. ಕೇಳಲು ತಾಳ್ಮೆ ಇಲ್ಲ, ಮನಸ್ಸಿಲ್ಲ, ಹೃದಯವೇ ಇಲ್ಲದಂತೆ ನಡೆದುಕೊಳ್ತಾರೆ.
7: ಕಾಲ ಬದಲಾಯಿತು, ನಾವು ಬದಲಾದು, ದೇವರಿಗೆ ಗೊತ್ತು.
8: ನಾವು ಅಪ್ಪ ಅಮ್ಮ ಆದದಕ್ಕೆ ಸಾಕುವುದು ನಿಮ್ಮ ಕರ್ತವ್ಯ ಅಂತ ಹೇಳ್ತಾರೆ. ನಮ್ ಕಷ್ಟ ಅವರಿಗೇನ್ ಗೊತ್ತು? ನಾವು ಹಾಗೆ ಬಿಡಿ, ಎಷ್ಟೇ ಕಷ್ಟ ಆದ್ರೂ ಮಕ್ಕಳಿಗೆ ಹೇಳೋದೇ ಇಲ್ಲ. ನಮ್ಮ ಹಾಗೆ ಅವರು ಕಷ್ಟ ಪಡೋದು ಬೇಡ ಅಂತ.
6: ಅವರಿಗೆ ನಮ್ಮ ಕರ್ತವ್ಯದ ಬಗ್ಗೆ ಮಾತ್ರ ಗೊತ್ತು, ಅವರ ಜವಾಬ್ದಾರಿಗಳ ಬಗ್ಗೆ ಗೊತ್ತೇ ಇಲ್ಲ.
9: ಇದಂತೂ ಸತ್ಯವಾದ ಮಾತು ನೋಡಿ. ಮೊನ್ನೆ ನನ್ನ ಮಗನ ಶಾಲೆಯಲ್ಲಿ ಟೀಚರ್ ನನ್ನನ್ನು ಬರ್ಲಿಕ್ಕೆ ಹೇಳಿದ್ದಲ್ಲ.
10: ಹೌದಾ? ಏನು ಟೀಚರ್ ಕರೆಯೋಲೆ ಕೊಟ್ಟದ್ದು? ಮಗನ ಶೌರ್ಯ ಸಾಹಸವನ್ನು ಕೊಂಡಾಡ್ಲಿಕ್ಕೆ ಇರ್ಬೇಕಲ್ಲ.
9: ಹೌದಪ್ಪ, ನನ್ನ ಮಗನಿಗೆ ಶೌರ್ಯ ಪ್ರಶಸ್ತಿ ಸಿಕ್ಕಿದ್ದಲ್ಲ, ಅದಕ್ಕೆ ಮೆರವಣಿಗೆಯಲ್ಲಿ ಅವನ ಹತ್ರ ಕುಳಿತುಕೊಳ್ಳಿಕ್ಕೆ ಕರೆದದ್ದು.
10: ಹಾಗೆ ಕೇಳಿದಕ್ಕೆ ಬೇಜಾರಾಗಬೇಡಿ ರೂಪಕ್ಕ.
0: ಹೌದು, ಏನು ಹೇಳಿದ್ರು ಟೀಚರ್?
9: ಅಯ್ಯೋ, ಮಾಡೋದಿಲ್ಲ, ಕೇಳುದಿಲ್ಲ, ಹೇಳುದಿಲ್ಲ, ಶಿಸ್ತಿಲ್ಲ, ಗೌರವವಿಲ್ಲ, ಭಾವನೆ ಇಲ್ಲ, ಓದೋದ್ರಲ್ಲಿ ಮೊದ್ಲೇ ಇಲ್ಲ, ಹೀಗೆ ಇಲ್ಲ ಇಲ್ಲಗಳ ಪಟ್ಟಿಗಳೇ ಕೊಟ್ರು. ಇಷ್ಟೆಲ್ಲ ನನ್ನ ಎದುರಿಗೆ ಟೀಚರ್ ಹೇಳ್ತಾ ಇದ್ರು, ಅವನು ಕಲ್ಲು ಬಂಡೆ ಹಾಗೇ ನಿಂತಿದ್ದ. ನನ್ನನ್ನೊಮ್ಮೆ ಟೀಚರ್ನೊಮ್ಮೆ, ಟೀಚರ್ನೊಮ್ಮೆ ನನ್ನನ್ನೊಮ್ಮೆ ನೋಡ್ತಾ ನಿಂತಿದ್ದ.
2: ಬದಲಾಗಲಿಕ್ಕೆ ನಮಗೆ ಆಗ್ತದಾ ನೋಡ್ಬೇಕಷ್ಟೇ, ಅವರು ಬದಲಾಗುವುದು ಕಷ್ಟವೇ.
9: ನನ್ನ ಮಗನ ಕತೆ ಬಿಡಿ, ಇನ್ನು ಓದಿನಲ್ಲಿ ಹುಷಾರಿರುವ ಮಕ್ಕಳ ಪೋಷಕರನ್ನು ಕರೆಸಿದ್ರು.
3: ಹೌದು, ಆದ್ರೆ ಹುಷಾರಿರುವ ಮಕ್ಕಳ ಪೋಷಕರು ಯಾಕೆ?
9: ಅವರ ಕತೆ ಬೇರೆನೆ. ಮಕ್ಕಳಿಗೆ ಪುಸ್ತಕದ ಬದನೆಕಾಯಿ ಬಿಟ್ಟರೆ ಬೇರೇನು ಗೊತ್ತಿಲ್ಲಂತೆ.
10: ಈ ಮಕ್ಕಳ ಪೋಷಕರು ಕೇವಲ ಮಾರ್ಕಿನ ಹಿಂದೆ ಬಿದ್ದಿದ್ದಾರೆ. ಅವರಿಗೆ ಮಕ್ಕಳಲ್ಲಿ ನೂರಕ್ಕೆ ನೂರು ಅಂಕ ತೆಗೆಸುವುದೇ ಮುಖ್ಯ ಗುರಿಯಾಗಿರುತ್ತದೆ. ಸಾಮಾಜಿಕ ಧ್ಯಾನ, ಜೀವನ ಕೌಶಲ್ಯಗಳ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ಳುತ್ತಾರೆ ಹೇಳಿ?
7: ಆದ್ರೆ ಬದುಕ್ಲಿಕ್ಕೆ ಅದೇ ಮುಖ್ಯ ಅಲ್ವಾ? ಮತ್ತೆ ಅದೇ ಅಲ್ವಾ ಸರಿಯಾಗಿ ಬದುಕುವುದು ಹೇಗೆ ಅಂತ ಗೊತ್ತಿಲ್ಲದೆ ಈಗಿನ ಯುವ ಜನತೆ ಆತ್ಮಹತ್ಯೆಗಳಿಗೆ ಶರಣಾಗುವುದು?
8: ಸಾಮಾಜಿಕ ಜ್ಞಾನ ಎಂದಾಗ ನೆನಪಾಯ್ತು ನೋಡಿ, ಮೊನ್ನೆ ಒಂದ್ ಮಗು ಶಾಲೆಯಲ್ಲಿ ಒಂದು ಪ್ರಶ್ನೆ ಕೇಳಿದಂತೆ. ನಿಂಬೆ ಹಣ್ಣು ಭೂಮಿಯ ಅಡಿ ಬೆಳೆಯುವುದಾ ಅಥವಾ ಮೇಲೆ ಬೆಳೆಯುವುದಾ ಅಂತ.
6: ಅಯ್ಯೋ ಭಗವಂತ, ಇಂಥ ಮಕ್ಕಳು ಮುಂದೆ ಏನಾಗ್ತಾರೋ.
9: ನಮ್ ಕಾಲದಲ್ಲಿ ನಾವು ಬೆಳಿಗ್ಗೆ ಬೇಗ ಎದ್ದು ಮನೆಯ ಎಲ್ಲಾ ಕೆಲಸ ಮಾಡಿ ಶಾಲೆಗೆ ಹೋಗ್ಬೇಕಿತ್ತು. ಕೆಲಸ ಮುಗಿದ್ರೆ ಮಾತ್ರ ಶಾಲೆಗೆ ಕಳಿಸ್ತಾ ಇದ್ರು.
10: ನಮಗಂತೂ ಕೃಷಿ ಕೆಲಸ ಮಾಡಿದರೆ ಮಾತ್ರ ಹೊಟ್ಟೆಗೆ ಊಟ, ಇಲ್ಲವಾದರೆ ಶಾಲೆನೂ ಇಲ್ಲ, ಊಟನೂ ಇಲ್ಲ.
0: ಮನೆ ಕೆಲಸ ಬಿಡಿ, ಶಾಲೆ ಕೆಲಸವನ್ನಾದರೂ ಸರಿಯಾಗಿ ಮಾಡಿಕೊಂಡು ಹೋದರೆ ಸಾಕು, ಅದೂ ಮಾಡಿಲ್ಲ ಅಲ್ಲವಾ?
1: ಕೆಲವು ಮನೆಗಳಲ್ಲಿ ಮಕ್ಕಳಿಗೆ ಶೂ, ಸಾಕ್ಸ್,

0: ಬೆಲ್ಟ್, ಯೂನಿಫಾರ್ಮ್ ಎಲ್ಲದೂ ಮನೆಯವರೇ ಹಾಕ್ಬೇಕು. ಮಕ್ಕಳೊಂದು ಮೆಷಿನ್ ಆಗಿ ಬಿಟ್ಟಿದ್ದಾರೆ ಈಗ.
1: ಅಯ್ಯೋ, ನಮ್ಮ ಪಕ್ಕದ ಮನೆ ಹುಡುಗ ಈಗ ಹೈಸ್ಕೂಲ್, ಆದ್ರೂ ಅವನಿಗೆ ಅವನಮ್ಮನೇ ಊಟ ಮಾಡಿಸುವುದು.
2: ಅಯ್ಯೋ ಪಾಪ, ಆ ದೇವರು ಆ ಮಗುವಿನ ಎರಡೂ ಕೈ ಕಿತ್ಕೊಂಡದ್ದ? ಹುಟ್ಟುವಾಗ್ಲೇ ಅಂಕಲನ ಅಥವಾ ಮತ್ತೆ ಆದದ್ದ?
1: ಆದದ್ದು ಅಲ್ಲ, ಹೋದದ್ದು ಅಲ್ಲ, ದೇವರು ಕಿತ್ತುಕೊಂಡದ್ದೂ ಅಲ್ಲ.
3: ಮತ್ತೆ
1: ಅವನ ಎರಡೂ ಕೈಗಳನ್ನು ಮೊಬೈಲ್ ತೆಗೆದುಕೊಂಡದ್ದು. ಎರಡೂ ಕೈಗಳಲ್ಲಿ ಮೊಬೈಲ್ನಲ್ಲಿ ಆಟ ಆಡುತ್ತಿದ್ದರೆ ಊಟ ಅಮ್ಮನೇ ಮಾಡಿಸ್ಬೇಕಲ್ಲ.
3: ಓ ಹಾಗೆ, ತಾಯಿಗೆ ಮಗು ಬೇಕು, ಮಗುವಿಗೆ ಮೊಬೈಲ್ ಬೇಕು, ಎಂತ ವಿಪರ್ಯಾಸ.
4: ಆ ನಾಟಕದಲ್ಲಿದ್ದ ಮಕ್ಕಳು ಎಷ್ಟು ಧೈರ್ಯವಂತರು, ಸಂಸ್ಕಾರವಂತರು. ಆ ಮಕ್ಕಳ ವರ್ತನೆ ಸಮಾಜಕ್ಕೆ ಒಂದು ಮಾದರಿ ಅಲ್ವಾ?
2: ನಿಜವಾಗಿಯೂ ಹೌದು, ಇಂಥ ಮಕ್ಕಳು ನಮ್ಮ ಸಮಾಜದ ಆಸ್ತಿ.
5: ಓಹೋ, ಏನು ಎಲ್ಲ ಮಹಿಳಾ ಮಣಿಗಳು ಒಂದೇ ಕಡೆ ಸೇರಿ ಮೀಟಿಂಗ್ ಮಾಡಿದಾಗುಂಟು, ಏನ್ ವಿಷಯ?
4: ಓ ನಮಸ್ತೆ ಟೀಚರ್. ಏನಿಲ್ಲ, ಅದೇ ನಮ್ಮೂರಿಗೆ ಒಂದು ನಾಟಕ ಬಂದಿತ್ತಲ್ಲ, ಆ ನಾಟಕ ನೋಡಿ ಬಂದು ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ.
5: ಓಹೋ, ಹೇಗಿತ್ತು ನಾಟಕ? ನಾನು ನಾಟಕ ನೋಡ್ದೆ, ನಿಮ್ಗೆ ಹೇಗನ್ನಿಸ್ತು?
2: ನೋಡ್ಲೇಬೇಕಾದ ನಾಟಕ. ಈಗಿನ ಮಕ್ಕಳಲ್ಲಿ ಇರಬೇಕಾದ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತಿತ್ತು.
5: ಓ, ನೀವು ನಾಟಕ ನೋಡಿದ್ದು ತುಂಬಾ ಒಳ್ಳೆ ವಿಚಾರ, ಒಳ್ಳೆ ಕೆಲಸ ಮಾಡಿದ್ರಿ. ಆದ್ರೆ ಈ ನಾಟಕವನ್ನು ನಿಮ್ಮ ಮಕ್ಕಳಿಗೂ ತೋರಿಸಿ, ಬದ್ಲಾಗ್ಬೇಕಾದವರು ಅವ್ರು ತಾನೇ.
3: ಅಯ್ಯೋ ಬಿಡಿ ಟೀಚರ್, ಆ ಮಕ್ಕಳಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಸುಮ್ಮನೆ ಕೋಣನ ಮುಂದೆ ಕಿನ್ನರಿ ಬರೆಸದ ಹಾಗೆ ಇರ್ತದೆ.
5: ನೋಡಿ, ನೀವು ಇದೇ ತಪ್ಪು ಮಾಡುವುದು. ಮಕ್ಕಳು ಹಸಿ ಮಣ್ಣಿನ ಮುದ್ದೆ ಹಾಗೆ, ಅವರನ್ನ ನಾವು ಹೇಗೆ ರೂಪಿಸ್ತೇವೋ ಹಾಗೆ ಆಗ್ತಾರೆ. ಮಕ್ಕಳು ಕೇಳಿ ಕಲಿಯುವುದಕ್ಕಿಂತ ನೋಡಿ ಕಲಿಯುವುದೇ ಹೆಚ್ಚು. ನಾವು ನಮ್ಮ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿಯರಿಗೆ, ಅತ್ತೆ ಮಾವಂದಿರಿಗೆ ಗೌರವ ಕೊಟ್ರೆ ಮನೆ ಮಕ್ಕಳು ಅದನ್ನೋಡಿ ಇತರರನ್ನು ಖಂಡಿತ ಗೌರವಿಸ್ತಾರೆ.
6: ಹೌದು ಟೀಚರ್, ನಮ್ಮ ಪಕ್ಕದ ಮನೆಯವರು ಅವರ ಮಗನ ಮುಂದೆ ಅಪ್ಪ ಅಮ್ಮನ್ನ ಬೈದು ಆಶ್ರಮಕ್ಕೆ ಸೇರಿಸಿದ್ರು. ಈಗ ಅವರ ಮಗ ಬೆಳೆದು ದೊಡ್ಡವನಾಗಿದ್ದಾನೆ. ಅವನು ಮತ್ತು ಅವನ ಹೆಂಡತಿ ಸೇರಿ ಈಗ ಇವರ ಅನಾಥ ಆಶ್ರಮಕ್ಕೆ ಸೇರಿಸಲು ಪ್ಲಾನ್ ಮಾಡ್ತಾ ಇದ್ದಾರೆ.
5: ನೋಡಿದ್ರಾ, ನಾನು ಇದನ್ನೇ ಹೇಳುದು, ಮನೆಯೇ ಮೊದಲ ಪಾಠಶಾಲೆ. ನಾವು ನಮ್ಮ ಮನೆಯಲ್ಲಿ ನಮ್ಮ ಸಂಬಂಧಿಕರೊಂದಿಗೆ, ನೆರೆಕೆರೆಯವರೊಂದಿಗೆ ಒಳ್ಳೆಯ ಭಾವನೆಯೊಂದಿಗೆ ಇದ್ರೆ, ಕೂಡು ಕುಟುಂಬದ ಪ್ರೀತಿ ಮತ್ತು ಅನುಭವಗಳು ನಮ್ಮ ಮಕ್ಕಳಿಗೆ ಸಿಕ್ಕಿದ್ರೆ, ಅವರಿಗೂ ಸಂಬಂಧಗಳ ಅನಿವಾರ್ಯತೆ ಹಾಗೂ ಅದರ ಪ್ರೀತಿ ಅರ್ಥ ಆಗ್ತದೆ. ಆಗತ ಭಾವನೆಗಳು ಹುಟ್ಟಿಕೊಳ್ಳುವುದು.
4: ಹೌದು ಟೀಚರ್, ಈ ಹಿಂದೆ ಇರುತ್ತಿದ್ದ ಕೂಡು ಕುಟುಂಬದ ಬೆಲೆ ನಮ್ಗೆ ಈಗ ಗೊತ್ತಾಗ್ತಾ ಇದೆ.
3: ಹೌದು ಹೌದು, ನಾವು ತಪ್ಪು ಮಾಡುತ್ತಿದ್ದೇವೆ. ನಮ್ಮ ಮಕ್ಕಳಿಗೆ ಶಾಲೆ, ಓದು, ಮಾರ್ಕ್ಸ್ ಅಂತ ಯಾರ ಮನೆಗೂ ಕಳಿಸದೆ, ಪೂಜೆ ಸಭೆ ಸಮಾರಂಭಗಳಿಗೂ ಜೊತೆಗೆ ಕರೆದುಕೊಂಡು ಹೋಗದೆ ದೊಡ್ಡ ತಪ್ಪು ಮಾಡುತ್ತಿದ್ದೇವೆ ಅಲ್ವಾ ಟೀಚರ್?
5: ಹಾ ಹಾ ಖಂಡ. ನೋಡಿ, ಕೇವಲ ಅಂಕ ಗಳಿಸುವುದು ಮಾತ್ರ ಜೀವನ ಅಲ್ಲ, ಜೀವನದ ಅರ್ಥ ಬೇರೆಯೇ ಇದೆ. ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕ ಗಳಿಸಿದವರೆಲ್ಲ ಜೀವನದ ಪರೀಕ್ಷೆಯಲ್ಲಿ ಯಶಸ್ವಿಯಾಗುತ್ತಾರೆ ಎನ್ನುವುದಕ್ಕೆ ಯಾವುದೇ ಖಾತ್ರಿ ಇಲ್ಲ.
2: ಅದಕ್ಕೆ ಅಲ್ವಾ, ಈಗಿನ ಮಕ್ಕಳು ಸಣ್ಣ ಕಷ್ಟ ಬಂದರೂ ಎದುರಿಸಲಾಗದೆ, ಅನುಭವಿಸಲೂ ಆಗದೆ ಜೀವನದಲ್ಲಿ ವಿಫಲರಾಗುತ್ತಿದ್ದಾರಲ್ಲ.
5: ಹಾ ಹೌದು ನೋಡಿ, ಪೋಷಕರಾದ ನಾವು ನೀವು ವಿದ್ಯಾರ್ಥಿ ಜೀವನದಲ್ಲಿ ಪಟ್ಟ ಕಷ್ಟ, ಈಗ ನಾವು ಎದುರಿಸುತ್ತಿರುವ ಕಷ್ಟ, ನಮ್ಮ ಆರ್ಥಿಕ ಸಂಕಷ್ಟಗಳನ್ನು ಮಕ್ಕಳಲ್ಲಿ ಹೇಳಿಕೊಳ್ಳುವುದರಲ್ಲಿ ಏನು ತಪ್ಪಿಲ್ಲ. ಆಗತಾನೆ ಅವರಿಗೆ ನಮ್ಮ ಕಷ್ಟದ ಅರಿವಾಗುವುದು.
0: ಅಲ್ಲ ಟೀಚರ್, ನಮ್ಮ ಕಷ್ಟ ಕೇಳಿ ಮಕ್ಕಳು ಯಾಕೆ ಕಷ್ಟ ಪಡಬೇಕು ಹೇಳಿ?
5: ಹಾಗಲ್ಲ, ನಿಮ್ಮ ಕಷ್ಟಗಳು ತಿಳಿದ್ರೆ ಮಾತ್ರ ಅವರೂ ಸಹ ಕಷ್ಟಗಳನ್ನು ಎದುರಿಸಲು ಸಿದ್ಧರಾಗ್ತಾರೆ. ಇಲ್ಲವಾದ್ರೆ ಮುಂದೆ ಕಷ್ಟ ಬಂದಾಗ ಅವರ ಜೀವನ ನಾವಿಕನಿದ ದೋಣಿ ಅಂತಾಗ್ತದೆ.
1: ನಿಜವಾಗ್ಲೂ ನಮಗೆ ಇದೊಂದು ಪಾಠ. ನಾವು ನಮ್ಮ ಮಕ್ಕಳೊಂದಿಗೆ ಯಾವತ್ತೂ ಮುಕ್ತವಾಗಿ ಮಾತನಾಡಿದ್ದೇ ಇಲ್ಲ ನೋಡಿ.
5: ಹಾ ಹೌದು, ಹಾಗಾಗಿ ನಿಮ್ಮ ಪಂಚ ಹಾಗೂ ನಿಮ್ಮ ಮಕ್ಕಳ ಪ್ರಪಂಚ ಬೇರೆ ಬೇರೆ ಆಗಿ ಕಾಣ್ತದೆ. ನಿಮ್ಮ ಮಕ್ಕಳು ನಿಮ್ಮೊಂದಿಗೆ ಬೆರೆತಾಗ ಮಾತ್ರ ಗೌರವ, ಮಾನವೀಯ ಮೌಲ್ಯಗಳು ಹುಟ್ಟಿಕೊಳ್ಳುವುದು. ಇಲ್ಲವಾದ್ರೆ ಮಕ್ಕಳು ಮೆಷಿನ್ಗಳಾಗ್ತಾರೆ.
4: ಹಾಗಾದ್ರೆ ನಾವು ನಮ್ಮ ಮಕ್ಕಳಿಗೆ ಆದರ್ಶವಾಗಿರ್ಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಅಲ್ವಾ ಟೀಚರ್?
5: ಖಂಡಿತವಾಗಿಯೂ. ನೋಡಿ, ಒಂದೊಮ್ಮೆ ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳನ್ನ ಬೈದು ಹೊಡೆದು ಬುದ್ಧಿವಾದ ಹೇಳಿದ್ರೆ, ನೀವು ಮನೆಯಲ್ಲಿ ಶಿಕ್ಷಕರಿಗೆ ವಾಪಸ್ ಬೈಯುವ ಬದಲು ನೀನೇನು ತಪ್ಪನ್ನು ಮಾಡದೆ, ಶಾಲೆಯಲ್ಲಿ ಶಿಕ್ಷಕರು ಕಾರಣವಿಲ್ಲದೆ ಯಾವ ವಿದ್ಯಾರ್ಥಿಯನ್ನು ದಂಡಿಸುವುದಿಲ್ಲ ಎಂದು ಮಕ್ಕಳಿಗೆ ಬುದ್ಧಿವಾದ ಹೇಳಿದ್ರೆ, ಖಂಡಿತವಾಗಿಯೂ ಆ ಮಕ್ಕಳು ಶಿಕ್ಷಕರನ್ನ ಗೌರವಿಸ್ತಾರೆ.
2: ನಾವು ಶಾಲೆಗೆ ಹೋಗುವಾಗ ಶಿಕ್ಷಕರು ಒಂದು ಪೆಟ್ಟು ಕೊಟ್ರೆ ನಮ್ಮ ಶಿಕ್ಷಕರು ಇನ್ನೆರಡು ಕೊಡಿ ಎಂದು ಶಿಕ್ಷಕರ ಪರವಹಿಸಿ ಮಾತಾಡ್ತಾ ಇದ್ರು.
4: ಹೌದು ಹೌದು, ಹಾಗಾಗಿ ನಾವು ಈಗಲೂ ನಮ್ಮ ಶಿಕ್ಷಕರಿಗೆ ಗೌರವ ಕೊಡ್ತೇವೆ. ಕಲಿಸುತ್ತೇವೆ.
7: ಈಗಿನ ಮಕ್ಕಳು ತುಂಬಾ ಸೂಕ್ಷ್ಮಮತಿ, ಏನೆಲ್ಲ ಗ್ರಹಿಸುತ್ತಾರೋ ಅದನ್ನೇ ವಾಸ್ತವ ಎಂದು ತಿಳಿಯುತ್ತಾರೆ. ಇಂತಹ ಕಾಲ್ಪನಿಕ ಜೀವನದಿಂದ ದೂರವಿಡಲು ಮಕ್ಕಳೊಂದಿಗೆ ಹೆಚ್ಚು ಸಮಯ ನಾವು ಪೋಷಕರಾದ ನಾವು ಕಳೆಯಬೇಕು. ಮನೆಯಲ್ಲಿ ಮಕ್ಕಳನ್ನು ಒಂಟಿಯಾಗಿ ಬಿಡಬಾರದು.

0: ಮಕ್ಕಳು ಸಣ್ಣ ಪುಟ್ಟ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವಂತೆ ನೋಡಿಕೊಳ್ಳಬೇಕು. ಸಂಬಂಧಿಕರ ಹಾಗೂ ಸ್ನೇಹಿತರೊಡನೆ ಫೋನ್ ಮಾಡಿಯೋ ಇಲ್ಲ ಭೇಟಿ ಮಾಡಿಯೋ ಮಾತನಾಡುವಂತೆ ಹೇಳಬೇಕು. ಮಕ್ಕಳ ಎದುರು ಪೋಷಕರು ಜಗಳವಾಡಬಾರದು. ಜಂಕ್ ಫುಡ್ಗಳಿಂದ ದೂರವಿಟ್ಟು ಆರೋಗ್ಯಕರ ಆಹಾರದ ಅರಿವು ಮೂಡಿಸಬೇಕು. ಇನ್ನೊಬ್ಬರೊಂದಿಗೆ ಗೌರವ ಘನತೆಯಿಂದ ವರ್ತಿಸಿದರೆ ನಮಗೂ ಅದೇ ಗೌರವ ಸಿಗುತ್ತದೆ. ಅದನ್ನು ಅರ್ಥ ಮಾಡಿಕೊಳ್ಳಿ ಎಂದು ಮಕ್ಕಳಿಗೆ ತಿಳಿಸಬೇಕು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬ ಗಾದೆಯಂತೆ ನಾವು ನಮ್ಮ ಮಕ್ಕಳು ಸಣ್ಣವರಿರುವಾಗಲೇ ಅವರನ್ನು ತಿದ್ದಿ ಬುದ್ಧಿ ಹೇಳಿದರೆ ಮುಂದೆ ಆಗುವ ಹಲವಾರು ಅನಾಹುತಗಳನ್ನು ತಪ್ಪಿಸಬಹುದು. ಅದೇ ರೀತಿ ಮಕ್ಕಳು ವಯಸ್ಸಿಗೆ ಬಂದ ಮೇಲೆ ಪೋಷಕರಾದ ನಾವು ಮೊದಲು ಅವರಿಗೆ ತಿಳಿಸಬೇಕಾದ ವಿಷಯವೇನೆಂದರೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಅವರು ತೊಡುವ ಉಡುಗೆಯು ಸಭ್ಯವಾಗಿರಬೇಕು. ನಾವು ತೊಡುವ ಉಡುಗೆಯು ನಮಗೆ ಗೌರವವನ್ನು ತರಬೇಕೇ ಹೊರತು ಇನ್ನೊಬ್ಬರು ಅದನ್ನು ನೋಡಿ ಆನಂದ ಪಡುವ ಹಾಗೆ ಇರಬಾರದು. ಇದನ್ನು ನಾವು ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಹೇಳಿದರೆ ತುಂಬಾ ಉತ್ತಮವಾಗಿರುತ್ತದೆ. ತಂದೆಯ ಪರಿಶ್ರಮ, ತಾಯಿಯಿಂದ ಸಂಸ್ಕಾರವನ್ನು ಕಲಿತ ಮಕ್ಕಳು ಮುಂದೆ ಸಮಾಜಕ್ಕೆ ಒಂದು ಒಳ್ಳೆಯ ಆಸ್ತಿಯಾಗುತ್ತಾರೆ. ಏನಂತೀರಾ ಟೀಚರ್?
1: ಖಂಡಿತವಾಗಿಯೂ, ನೀವೇನೆಲ್ಲ ಹೇಳಿದ್ರಿ ಅದೆಲ್ಲವೂ ಸತ್ಯ. ನಮ್ಮ ಮಕ್ಕಳಿಗೆ ನಾವೇ ಆದರ್ಶ ವ್ಯಕ್ತಿಗಳು. ದುಡ್ಡು, ಆಸ್ತಿ, ಸಂಪತ್ತು ಎಂಬ ಆಮಿಷಗಳ ಬೆನ್ನೇರಿ ನಮ್ಮ ಸ್ವಂತ ಮಕ್ಕಳೊಂದಿಗೆ ಸಮಯ ಕಳೆಯಲು ಆಗದೆ ಭಾವಿ ಭವಿಷ್ಯದ ಪ್ರಜೆಗಳನ್ನು ನಾವು ನಮ್ಮ ಮನೆಯಲ್ಲಿಯೇ ಹೊಸಕಿ ಹಾಕುವುದು ಬೇಡ. ಮನೆ, ಶಾಲೆ, ಸಮುದಾಯ ಎಲ್ಲರ ಸಹಕಾರದಿಂದ ಮಾತ್ರ ಸ್ವಸ್ಥ ಸಮಾಜದ ನಿರ್ಮಾಣ ಸಾಧ್ಯ. ಮಕ್ಕಳಿಗಾಗಿ ಆಸ್ತಿ ಮಾಡುವ ಬದಲು ಮಕ್ಕಳನ್ನೇ ಈ ಸಮಾಜದ ಆಸ್ತಿಯಾಗಿಸೋಣ.
2: ಇದೀಗ ಶ್ರೀಮತಿ ಸುಜಾತ ಇವರಿಂದ ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ಹರಡುತ್ತಿರುವ ಡೆಂಗ್ಯೂ ಜ್ವರದ ಕುರಿತು ಆರೋಗ್ಯ ಮಾಹಿತಿ.
3: ಡೆಂಗು. ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ಜ್ವರ ವ್ಯಾಪಕವಾಗಿ ಹರಡುತ್ತಿದೆ. ಡೆಂಗ್ಯೂ ಜ್ವರವು ವೈರಸ್ನಿಂದ ಉಂಟಾಗುವ ಕಾಯಿಲೆಯಾಗಿದ್ದು ಸೋಂಕಿತ ಈಡೀಸ್ ಈಜಿಪ್ತಿ ಸೊಳ್ಳೆಗಳ ಕಡಿತದಿಂದ ಹರಡುತ್ತದೆ. ಈ ಸೊಳ್ಳೆಗಳು ಸಾಮಾನ್ಯವಾಗಿ ಸ್ವಚ್ಛ ನೀರಿನಲ್ಲಿ ಸಂತಾನೋತ್ಪತ್ತಿ ಮಾಡುತ್ತವೆ ಮತ್ತು ಹಗಲಿನಲ್ಲೇ ಮನುಷ್ಯರನ್ನು ಕಚ್ಚುತ್ತವೆ. ಈ ಜ್ವರದ ಪ್ರಮುಖ ಲಕ್ಷಣಗಳು ಇದ್ದಕ್ಕಿದ್ದಂತೆ ಬರುವ ತೀವ್ರ ಜ್ವರ, ವಿಪರೀತ ತಲೆನೋವು, ಕಣ್ಣುಗಳ ಹಿಂಬದಲ್ಲಿ ನೋವು, ಮಾಂಸಖಂಡ ಮತ್ತು ಕೀಲುಗಳಲ್ಲಿ ನೋವು, ವಾಂತಿ ಅಥವಾ ಹೊಟ್ಟೆ ನೋವು, ಬಾಯಿ ಹಾಗೂ ವಸಡುಗಳಿಂದ ರಕ್ತಸ್ರಾವ ಹಾಗೂ ಚರ್ಮದ ಮೇಲೆ ಗಂದೆ ಕಾಣಿಸಿಕೊಳ್ಳುವುದು, ಶರೀರದಲ್ಲಿ ಬಲಹೀನತೆ ಇದರ ಪ್ರಮುಖ ಲಕ್ಷಣಗಳಾಗಿವೆ. ಡೆಂಗ್ಯೂ ಜ್ವರಕ್ಕೆ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲದೆ ಹೋದರೂ ವೈದ್ಯರ ಸಲಹೆ ಖಂಡಿತವಾಗಿ ಬೇಕು. ವೈದ್ಯರು ಜ್ವರದ ತೀವ್ರತೆ ಮತ್ತು ಲಕ್ಷಣಗಳ ಆಧಾರದ ಮೇಲೆ ಚಿಕಿತ್ಸೆಯನ್ನು ನೀಡುತ್ತಾರೆ. ಈ ಜ್ವರದಿಂದ ಪೀಡಿತನಾದ ರೋಗಿಯು ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಸೇವನೆ ಮಾಡಬೇಕು. ಹಣ್ಣುಗಳಲ್ಲಿ ಪಪ್ಪಾಯ ಹಣ್ಣು, ದಾಳಿಂಬೆ, ಸೀಬೆ ಇತ್ಯಾದಿಗಳನ್ನು ಹೆಚ್ಚಾಗಿ ಸೇವಿಸಬೇಕು. ಎಷ್ಟು ಸಾಧ್ಯವೋ ಅಷ್ಟು ವಿಶ್ರಾಂತಿ ಅಗತ್ಯ. ತೀವ್ರ ಲಕ್ಷಣ ಕಂಡುಬಂದರೆ ಆಸ್ಪತ್ರೆಗೆ ದಾಖಲು ಮಾಡುವುದು ಉತ್ತಮ. ಡೆಂಗು ಬಾರದಂತೆ ತಡೆಗಟ್ಟುವ ಕೆಲವು ವಿಧಾನಗಳು: ಮನೆ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು, ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಸ್ವಚ್ಛವಾದ ನೀರಿನಲ್ಲಿ ಸಹ ಸೊಳ್ಳೆ ಮೊಟ್ಟೆ ಇಡುತ್ತದೆ, ಹಾಗಾಗಿ ನೀರನ್ನು ಕುದಿಸಿ ಆರಿಸಿ ಕುಡಿಯಬೇಕು. ತಿನ್ನುವ ಆಹಾರ ಪದಾರ್ಥ ನೀರಿನ ಪಾತ್ರೆ ಮುಚ್ಚಿ ಇಡಬೇಕು. ಸೊಳ್ಳೆ ಪರದೆ ಬಳಸುವುದು, ಪೂರ್ತಿ ತೋಳಿರುವ ಉಡುಪುಗಳನ್ನೇ ಧರಿಸುವುದು, ಕಿಟಕಿ ಬಾಗಿಲಿಗೆ ಜಾಲರ ಹಾಕುವುದರಿಂದ ಸೊಳ್ಳೆ ಕಚ್ಚುವುದನ್ನು ತಡೆಯಬಹುದು. ಡೆಂಗ್ಯೂ ಜ್ವರ ತಡೆಗಟ್ಟುವುದು ನಮ್ಮ ಕೈಯಲ್ಲಿದೆ. ಸ್ವಚ್ಛತೆ ಕಾಪಾಡಿದರೆ ಸೊಳ್ಳೆ ಬರುವುದಿಲ್ಲ. ತಡೆಗಟ್ಟುವುದು ಚಿಕಿತ್ಸೆಗಿಂತ ಉತ್ತಮ.
1: ಮನೆ ಮದ್ದುಗಳು ನಮ್ಮನ್ನು ಚಿಕ್ಕ ಪುಟ್ಟ ಸಮಸ್ಯೆಗಳಿಂದ ಬಹುಬೇಗನೆ ಗುಣಮುಖರನ್ನಾಗಿಸುತ್ತವೆ. ಇಂತಹುದೇ ಕೆಲವು ಮನೆ ಮದ್ದುಗಳನ್ನು ಪರಿಚಯಿಸಲಿದ್ದಾರೆ ಶ್ರೀಮತಿ ಸುಪ್ರೀತಾ ವಿ ಭಟ್.
4: ಜೇನುತುಪ್ಪವನ್ನು ಗಾಯದ ಕಲೆಗಳ ಮೇಲೆ ಹಚ್ಚುತ್ತಿದ್ದರೆ ಕ್ರಮೇಣ ಕಲೆಗಳು ನಿವಾರಣೆಯಾಗುತ್ತದೆ. ಕಾಲು ಬೆರಳಿನ ಉಗುರುಗಳಿಗೆ ಸಾಸಿವೆ ಎಣ್ಣೆ ಹಚ್ಚುವುದರಿಂದ ಕಣ್ಣಿನ ಉರಿ. ಕಾಲು ಬೆರಳಿನ ಉಗುರುಗಳಿಗೆ ಸಾಸಿವೆ ಎಣ್ಣೆಯನ್ನು ಹಚ್ಚುವುದರಿಂದ ಕಣ್ಣಿನ ಉರಿ ಮತ್ತು ತುರಿಕೆ ಕಡಿಮೆಯಾಗುತ್ತದೆ. ಈರುಳ್ಳಿಯನ್ನು ಚೆನ್ನಾಗಿ ಜಜ್ಜಿ ಅದರ ರಸವನ್ನು ಬಿರುಕು ಬಿಟ್ಟಿರುವ ಅಂಗಾಲಿಗೆ ಲೇಪಿಸಿದರೆ ಅಂಗಾಲು ಒಡೆದು ಬಿರುಕು ಬಿಟ್ಟಿರುವುದು ಹೋಗುತ್ತದೆ. ಪುದೀನಾ ರಸದೊಂದಿಗೆ ಜೇನುತುಪ್ಪ ಸೇರಿಸಿ ಕುಡಿಯುವುದರಿಂದ ಅನಿಯತ ಮುಟ್ಟಿನ ಸಮಸ್ಯೆ ನಿವಾರಣೆಯಾಗುತ್ತದೆ. ಬೆಳ್ಳುಳ್ಳಿಯನ್ನು ತುಪ್ಪದಲ್ಲಿ ಹುರಿದು ತಿಂದರೆ ಇಮ್ಯುನಿಟಿ ಹೆಚ್ಚಾಗುತ್ತದೆ. ನಿಂಬೆ ರಸವನ್ನು ಕೊಬ್ಬರಿ ಎಣ್ಣೆಯೊಂದಿಗೆ ಮಿಶ್ರ ಮಾಡಿ ರಾತ್ರಿ ಮಲಗುವ ಮುನ್ನ ಈ ತೈಲವನ್ನು ತಲೆಗೆ ಹಚ್ಚಿ ಮಸಾಜ್ ಮಾಡಿದರೆ ಕ್ರಮೇಣ ಕೂದಲು ಕಪ್ಪಾಗಿ ಕಾಂತಿಯುತವಾಗುತ್ತದೆ. ಸಕ್ಕರೆ ಕಾಯಿಲೆ ಇರುವವರು ಬೆಂಡೆಕಾಯಿಯ ಹೂಗಳನ್ನು ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ಅದರ ನೀರನ್ನು ಕುಡಿಯುವುದರಿಂದ ಇನ್ಸುಲಿನ್ ಉತ್ಪತ್ತಿ ಜಾಸ್ತಿಯಾಗುತ್ತದೆ.
1: ಈಗ ಕೌಟುಂಬಿಕ

0: ದೌರ್ಜನ್ಯ ತಡೆ ಕಾಯ್ದೆ 2005 ಇದರ ಕುರಿತು ಕಾನೂನು ಮಾಹಿತಿಯನ್ನು ನೀಡಲಿದ್ದಾರೆ ಶ್ರೀಮತಿ ರೇಣುಕಾ.
1: ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ 2005 ಕಾಯ್ದೆಯ ಬಗ್ಗೆ ಮಾತನಾಡುವ ಮೊದಲು ಕೌಟುಂಬಿಕ ದೌರ್ಜನ್ಯ ಎಂದರೇನು ಎಂಬುದನ್ನು ತಿಳಿಯೋಣ. ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ವಿವಾಹದ ನಂತರ ಒಬ್ಬ ವ್ಯಕ್ತಿಯ ಮೇಲೆ ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ, ಲೈಂಗಿಕವಾಗಿ ನಡೆಯುವ ಹಿಂಸೆಯನ್ನು ಕೌಟುಂಬಿಕ ದೌರ್ಜನ್ಯ ಎಂದು ಕರೆಯುತ್ತದೆ. ಭಾರತದಲ್ಲಿ ಕೌಟುಂಬಿಕ ದೌರ್ಜನ್ಯಗಳು ಹೆಚ್ಚುತ್ತಿರುವ ಕಾರಣ ಭಾರತ ಸರ್ಕಾರವು ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ಈ ಕಾಯ್ದೆಯ ಅಡಿಯಲ್ಲಿ ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆ ಅಂದರೆ ಬಾಧಿತ ಮಹಿಳೆಯು ತನ್ನ ವ್ಯಾಪ್ತಿಯಲ್ಲಿ ಬರುವ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಅಥವಾ ನೇರವಾಗಿ ನ್ಯಾಯಾಲಯದ ದೂರನ್ನು ದಾಖಲಿಸಬಹುದು. ಬಾಧಿತ ಮಹಿಳೆಯು ಈ ಕಾಯ್ದೆಯಡಿ ದೂರು ದಾಖಲಿಸುವಾಗ ಸರಿಯಾದ ಸಾಕ್ಷ್ಯಾಧಾರಗಳು ಹಾಗೂ ದಾಖಲೆಗಳನ್ನು ಹಾಜರುಪಡಿಸಿ ತನ್ನ ಮೇಲೆ ಕೌಟುಂಬಿಕ ದೌರ್ಜನ್ಯವು ನಡೆದಿರುವ ಬಗ್ಗೆ ಸಾಬೀತುಪಡಿಸಬೇಕಾಗಿರುತ್ತದೆ. ದೌರ್ಜನ್ಯ ನಡೆದಿರುವ ಬಗ್ಗೆ ಯಾವುದೇ ಸೂಕ್ತ ಸಾಕ್ಷ್ಯಾಧಾರಗಳು ಇಲ್ಲದಿದ್ದ ಪಕ್ಷದಲ್ಲಿ ಅಂತಹ ಪ್ರಕರಣಗಳನ್ನು ನ್ಯಾಯಾಲಯವು ವಜಾಗೊಳಿಸುತ್ತದೆ. ಈ ಕಾಯ್ದೆಯಡಿಯಲ್ಲಿ ಕೂಲಂಕುಷವಾಗಿ ವಿಚಾರಣೆ ನಡೆಸಿದ ನ್ಯಾಯಾಲಯವು ಬಾಧಿತ ಮಹಿಳೆಗೆ ಈ ಕೆಳಗಿನಂತೆ ನ್ಯಾಯ ನೀಡಬಹುದು. ಒಂದು, ಗಂಡನ ಮನೆಯಿಂದ ಹೊರಬರದೆ ಅಲ್ಲಿಯೇ ಉಳಿದುಕೊಳ್ಳಲು ತಿಳಿಸಬಹುದು ಮತ್ತು ಯಾರ ವಿರುದ್ಧ ಈ ಕಾಯ್ದೆಯ ಅಡಿಯಲ್ಲಿ ದೂರು ನೀಡಿರುತ್ತಾಳೋ ಅವರಿಗೆ ದೌರ್ಜನ್ಯವಾಗದಂತೆ ಎಚ್ಚರಿಕೆ ನೀಡಬಹುದು. 2, ಆಕೆಯನ್ನು ಮನೆಯಿಂದ ಹೊರಹಾಕದಂತೆ ಹಾಗೂ ಅವಳು ಕೆಲಸ ಮಾಡುವ ಸ್ಥಳದಲ್ಲಿ ತೊಂದರೆ ಕೊಡದಂತೆ ಆದೇಶಿಸಬಹುದು. 3, ಆರೋಪಿಯು ಬಾಧಿತ ಮಹಿಳೆಗೆ ಯಾವುದೇ ರೀತಿಯ ದೂರವಾಣಿ ಕರೆ, ಮೌಖಿಕವಾಗಿ, ಲಿಖಿತವಾಗಿ ಅಥವಾ ಯಾವುದೇ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ಸಂದೇಶ ಕಳಿಸುವನ್ನು ನಿಷೇಧಿಸುತ್ತದೆ. ದೌರ್ಜನ್ಯದಿಂದ ಉಂಟಾದ ಸಕಲ ಕಷ್ಟ ನಷ್ಟಗಳಿಗೆ ಪರಿಹಾರವನ್ನು ನೀಡುವುದು. ಬಾಧಿತ ಮಹಿಳೆ ಹಾಗೂ ಅವಳ ಮಕ್ಕಳ ವೈದ್ಯಕೀಯ ಖರ್ಚು, ಮಕ್ಕಳ ವಿದ್ಯಾಭ್ಯಾಸದ ಖರ್ಚು ಭರಿಸಲು ಹಣಕಾಸಿನ ಪರಿಹಾರ ನೀಡುವಂತೆ ಎದುರುದಾರರಿಗೆ ಆದೇಶಿಸಬಹುದು. ಬಾಧಿತ ಮಹಿಳೆಗೆ ಮಾಸಿಕ ಜೀವನಾಂಶ ಕೊಡಲು ಆದೇಶಿಸಬಹುದು. ಇವಿಷ್ಟು ಈ ಕಾಯ್ದೆಯಲ್ಲಿ ಬರುವ ಮುಖ್ಯ ವಿಚಾರಗಳು. ಧನ್ಯವಾದಗಳು.
0: ಇಲ್ಲಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಕೇಳುಗರೆ. ಇಲ್ಲಿಯವರೆಗೆ ನಮ್ಮ ಕಾರ್ಯಕ್ರಮವನ್ನ ಕೇಳಿ ಪ್ರೋತ್ಸಾಹಿಸಿದ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀಮತಿಯರಾದ ಸುಪ್ರೀತಾ ವಿ ಭಟ್, ಸಂಧ್ಯಾ ಶರತ್, ದೀಪಾಕ್ಷ ಹರೀಶ್, ರೇಣುಕಾ ರವಿಕಿರಣ್, ಸುಜಾತಾ ಶೇಟ್, ರೇಖಾ ಪ್ರಶಾಂತ್, ಪೂರ್ಣಿಮಾ ಸದಾಶಿವ್, ಸುಜಾತಾ ಮಲ್ಲಿಕಾರ್ಜುನ್, ಸವಿತಾ ಸುಧೀರ್, ವಸುಧಾ ತೇಜ್ಪಾಲ್.
2: ಕಾರ್ಯಕ್ರಮದ ನಿರೂಪಣೆ ಮತ್ತು ರಚನೆ ಶ್ರೀಮತಿ ವಾಣಿಶ್ರೀ.
3: ಇದುವರೆಗೆ ಉಡುಪಿ ಅಮ್ಮುಂಜೆಯ ಮಹಿಳಾ ವೇದಿಕೆ ನರ್ನಾಡು ಮದಗ ಇಲ್ಲಿನ ಸದಸ್ಯೆಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ.
2: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ ಸ್ನೇಹಿತರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15 ಪ್ರಸಾರವಾಗಲಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಕಣ್ಣಿಗೆ ಬರುವ ಕಾಯಿಲೆಗಳು ಹಾಗೂ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ಎಂ ವಸಂತಪೈ ಮಾತನಾಡಲಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಕಂಕನಾಡಿ, ಮಂಗಳೂರು. ತಪ್ಪದೆ ಕೇಳಿ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15

ಉತ್ತರಿಸಲಿದ್ದಾರೆ. ಏನಪೋಯ ಮೆಡಿಕಲ್ ಕಾಲೇಜಿನ ಅನಸ್ಥೇಶಿಯಾ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಸಂದೀಪ್ ಶಂಕರ್ ಇವರು. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು. ತಪ್ಪದೇ ಕರೆ ಮಾಡಿ. ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ. ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 8

ಆತ್ಮೀಯ ಕೇಳುಗರೆ, ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಇಂದಿನ ಕಾರ್ಯಕ್ರಮದಲ್ಲಿ ಅರಿವಳಿಕೆ ಬಗ್ಗೆ ತಿಳುವಳಿಕೆ, ಈ ವಿಷಯದ ಕುರಿತಾದ ನಿಮ್ಮ ಪ್ರಶ್ನೆಗಳಿಗೆ

ಕೇಳುಗರೆ, ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಹೃದಯದ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವದ ಕುರಿತು ಡಾಕ್ಟರ್ ಗಿರೀಶ್ ಮೂಡ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುವವರು ಜಾಂಪಣ್ಣ ಆಶಿ ಹಾಳ್. ಒಂದು ಗಂಟೆಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು, ಸರಣಿ ಕಾರ್ಯಕ್ರಮದಲ್ಲಿ ಪಿಎಂ ಸ್ವಾಸ್ಥ್ಯ ಸುರಕ್ಷಾ ಭೀಮಾ ಯೋಜನೆಯ ಕುರಿತು ಮಾಹಿತಿ ಪ್ರಸಾರವಾಗುವುದು. ಒಂದು ಗಂಟೆ 20 ನಿಮಿಷಕ್ಕೆ ಸ್ವರಮಾಧುರ್ಯ, ಜಯಶ್ರೀ ರಂಗನಾಥ ಅವರು ಹಾಡಿರುವ ಭಕ್ತಿಗೀತೆಗಳು. 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ ಕುರಿತಾಗಿ ಡಾಕ್ಟರ್ ಗಿರೀಶ್ ಮೂಡ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಚಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹೃದಯ ತಜ್ಞರಾದ ಡಾಕ್ಟರ್ ಗಿರೀಶ್ ಮೂಡ್ ಅವರು. ಸರ್ ನಮಸ್ಕಾರ.
2: ನಮಸ್ಕಾರ.
1: ಈಗ ಇವತ್ತು ನಾವು ಹೃದಯಕ್ಕೆ ಸಂಬಂಧಪಡೋ ಹಾಗೆ ಅನೇಕ ಪರೀಕ್ಷೆಗಳು ಹೇಗಿವೆ ಮತ್ತು ಅದರ ಮಹತ್ವ ಎಷ್ಟು ಅಂತ ಅನ್ನೋದ್ರ ಬಗ್ಗೆ ಮಾತಾಡಬೇಕಾಗಿದೆ. ಮೊದಲಿಗೆ ಈ ಹೃದಯ ಏನು ಕೆಲಸ ಮಾಡುತ್ತೆ ಅದು ಗೊತ್ತಾಗಬೇಕು ನಮ್ಮ ಕೇಳುಗರಿಗೆ.
2: ಹೌದು, ಮಾನವನ ದೇಹದಲ್ಲಿ ಬಹಳ ಮುಖ್ಯವಾದ ಅಂಗ ಹೃದಯ. ಅಂದರೆ ಕೆಲವರು ನಾವು ವಾದ ಮಾಡ್ಬೋದು, ಅಯ್ಯೋ ಮೆದುಳುನು ಮುಖ್ಯ ಅಂತ
1: ಹೇಳ್ಬಿಟ್ಟು.
2: ಸೊ ಹೌದು, ಮೆದುಳುನು ಮುಖ್ಯ, ಹೃದಯನೂ ಮುಖ್ಯ. ಅದೇ ರೀತಿಯಲ್ಲಿ ಎಲ್ಲ ಅಂಗಾಂಗಗಳು ಒಂದರ್ಥದಲ್ಲಿ ಮುಖ್ಯನೇ. ಹೌದು, ಇವಾಗ ನಾವು ಇಂಡಿಪೆಂಡೆಂಟ್ ಸ್ವತಂತ್ರವಾಗಿ ಜೀವನ ನಡೆಸಬೇಕು ಅಂತಂದರೆ ಎಲ್ಲ ಅಂಗಾಂಗಗಳು ಮುಖ್ಯ. ಆದರೆ ಆ ಎಲ್ಲ ಅಂಗಾಂಗಕ್ಕೂ ಊಟ ಸಪ್ಲೈ ಮಾಡುತ್ತಲ್ಲ, ಅದು ಹೃದಯ. ಓಕೆ, ಸೊ ಹೃದಯ ಬಡಿತದಲ್ಲಿ ಹೃದಯ ಏನು ಮಾಡುತ್ತೆ, ಕಲುಷಿತ ರಕ್ತನ ಶ್ವಾಸಕೋಶಕ್ಕೆ ಕಳಿಸಿ ಅಲ್ಲಿ ಅದು ಫಿಲ್ಟರ್ ಆಗುತ್ತಲ್ಲ, ಫಿಲ್ಟರ್ ಆಗಿ ಆಕ್ಸಿಜನ್ ಆಮ್ಲಜನಕ ಶ್ವಾಸಕೋಶದಿಂದ ಅದು ಆಮ್ಲಜನಕ ರಕ್ತದಲ್ಲಿ ಸೇರಿಕೊಂಡಾಗ ಎಡಭಾಗದ ಹೃದಯಕ್ಕಿದ್ದು ಆ ರಕ್ತ ಬರುತ್ತೆ, ಅದನ್ನ ಪಂಪ್ ಮಾಡುತ್ತೆ. ನಮ್ಮ ನೆತ್ತಿಯಿಂದ ಕಾಲಿನ ಬೆರಳು ಹೆಬ್ಬೆರಳಿನವರೆಗೂ ಅದನ್ನ ರಕ್ತ ಚಲನೆ ಮಾಡೋ ಕೆಲಸ, ಪಂಪ್ ಮಾಡೋ ಕೆಲಸ ಹೃದಯದ್ದು. ಸೊ ಆ ಹೃದಯ ಪಂಪ್ ಮಾಡೋದಷ್ಟೇ ಅಲ್ದಲೇ ಅದು ಈಕ್ವಲ್ ಆಗಿ ಪಂಪ್ ಮಾಡಬೇಕು, ಎಲ್ಲೂ ಕನ್ಫ್ಯೂಸ್ ಆಗಬಾರ್ದು. ಸೊ ಹೃದಯ ಏನು ಮಾಡುತ್ತೆ, ಹೃದಯದಲ್ಲಿರುವ ಹಲವಾರು ಕವಾಟಗಳು ಮತ್ತು ರಂಧ್ರಗಳಾಗಲಿ ಅಥವಾ ಭಾಗಗಳಿದೆಯಲ್ಲ, ಅವೆಲ್ಲದನ್ನು ಒಂದಕ್ಕೊಂದು ಅರ್ಥ ಮಾಡಿಕೊಂಡು ಈ ರಕ್ತ ಚಲನೆ ಇದ್ದಿದ್ದು ಒಂದೇ ದಿಕ್ಕಿನಲ್ಲಿ ಕ್ಲೀನ್ ಮಾಡಿಕೊಂಡು ದೇಹದ ಎಲ್ಲ ಭಾಗಕ್ಕೂ ಹೋಗೋ ಹಾಗೆ

0: ಆ ಕೆಲಸ ಮಾಡುತ್ತಲ್ಲ ಅದು ಹೃದಯದ ಕೆಲಸ.
1: ನೋಡಿ ಎಂಥ ಅಂದರೆ, ಜನರಿಗೆ ಹೃದಯ ಅಂತ ಅನ್ನೋದು ಒಳಗಡೆ ಇದೆ, ಅದು ಸುರಕ್ಷಿತ ಜಾಗದಲ್ಲಿ ಇದೆ, ತನ್ನ ಪಡೆಗೆ ತಾನು ಕೆಲಸ ಮಾಡ್ತಿರ್ತದೆ, ನಮಗೇನು ಸಂಬಂಧ ಇಲ್ಲ ಅಂತೇಳಿ.
0: ಹೌದು.
1: ಆದರೆ ಆ ಎಲ್ಲ ಅಂಗಾಂಗಗಳ ಒಂದು ಕಾರ್ಯಶೈಲಿ ಏನು ಅಂತ ಅನ್ನೋದನ್ನು ನಮ್ಮ ಕೇಳುಗರು ಆಗಲಿ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು.
0: ಕರೆಕ್ಟ್.
1: ಹೇಗೆ ಕೆಲಸ ಮಾಡುತ್ತೆ ಅಂತ ಅನ್ನೋದು ಕಲ್ಪನೆ ಇರಬೇಕು. ಮೊದಲಿಗೆ ಹೇಗೆ ಕೆಲಸ ಮಾಡ್ತದೆ ಅಂತೇಳಿ ಡಾಕ್ಟರ್ಸ್ ಅಷ್ಟೇ ಗೊತ್ತಿತ್ತು.
0: ಹೌದು.
1: ಇವತ್ತು ಎಲ್ಲರೂ ಕೂಡ ಈ ಸಾಮಾಜಿಕ ಮಾಧ್ಯಮಗಳು ಬಂದಮೇಲೆ ಅನೇಕ ಅನಿಮೇಷನ್ಗಳ ಮೂಲಕವಾಗಿ ಯಾವುದು ಹೆಂಗೆ ಕೆಲಸ ಮಾಡುತ್ತೆ ಅಂತ ಅನ್ನೋದನ್ನು ನೋಡ್ತಾರೆ. ಆದರೂ ಕೂಡ ಅಲ್ಲಿ ಕನ್ಫ್ಯೂಷನ್ಸ್ ತುಂಬ ಇರುತ್ತೆ. ನೀವು ತುಂಬ ಸುಲಭವಾಗಿ ಒಳ್ಳೆ ಒಂದು ಅರ್ಥವನ್ನು ಕೊಟ್ಟಿರಿ. ಇಂತಹ ಒಂದು ಹೃದಯ, ಮನುಷ್ಯನಿಗೆ ಆಯುಷ್ಯ 100 ಅಂತ ಹೇಳ್ತೀವಿ ನಾವು, ಅದು 150 ಬದುಕಿದ್ರೆ ಅಲ್ಲಿವರೆಗೂ ಹೊಡಿತಾ ಇರ್ತದೆ.
0: ಓ ಎಸ್,
1: ಅಲ್ಲಿವರೆಗೂ ಕೆಲಸ ಮಾಡ್ತದೆ.
0: ಹೌದು. ನಾವು ರೆಸ್ಟ್ ತಗೋಬಹುದು, ತಗೊಳ್ಳಬಾರ್ದು.
1: ಅಂತ ಹೃದಯ ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಅನೇಕ ಕಾರಣಗಳಿಂದಾಗಿ ನಿಂತು ಬಿಡುತ್ತೆ, ಸ್ತಬ್ಧ ಆಗ್ಬಿಡುತ್ತೆ. ಅದು ಯಾಕೆ ಈ ರೀತಿ ಹೃದಯ ಇದ್ದಕ್ಕಿದ್ದಂಗೆ ನಿಲ್ಲುತ್ತೆ, ನಿಲ್ಲಬೇಕಂದ್ರೆ ಏನೇನು ಕಾರಣಗಳಿವೆ, ಅದನ್ನು ತಿಳ್ಕೋಬೇಕಂತಂದ್ರೆ ಏನೇನು ಪರೀಕ್ಷೆಗಳನ್ನು ಮಾಡಬೇಕಾಗತ್ತೆ ಅನ್ನೋದು ಇವತ್ತಿನ ನಮ್ಮ ಕಾರ್ಯಕ್ರಮದ ಉದ್ದೇಶ.
0: ಕರೆಕ್ಟ್. ಹೌದು. ಹೃದಯದಲ್ಲಿ ಭಾಗಗಳೇನಿರುತ್ತಲ್ಲ, ರಕ್ತ ಬಂದು ರಕ್ತ ಚಲನೆ ಆಗೋದು, ಅದನ್ನ ಚೇಂಬರ್ಸ್ ಅಂತೀವಿ. ಆದ್ರೆ ಆ ಮಾಂಸ ಇರುತ್ತಲ್ಲ ಹೃದಯ ಮಸಲ್, ಅದು ಕೆಲಸ ಮಾಡಬೇಕು ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಎರಡು ಅಂಗಗಳು ಮುಖ್ಯ ಆಗುತ್ತೆ. ಒಂದು, ಆ ಹೃದಯಕ್ಕೂ ರಕ್ತನಾಳಗಳಿರ್ತವೆ. ಓಕೆ. ಪ್ಲಸ್ ಎರಡನೇದೇನಿದ್ದು, ಆ ರಕ್ತನಾಳಗಳ ಜೊತೆಗೆ ಇವಾಗ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕು ಅಂತಂದರೆ ಆ ನರಗಳಿರ್ತಾವಲ್ಲ, ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಅಂತೀವಿ, ಈ ಎಲೆಕ್ಟ್ರಿಕಲ್ ಆಕ್ಟಿವಿಟಿನೂ ಬಹಳ ಮುಖ್ಯ. ಇವೆರಡೂ ಅರ್ಥ ಮಾಡ್ಕೊಳ್ಳೋದು ಮುಖ್ಯವಾದದ್ದು ಏನಕ್ಕೆ ಅಂದರೆ, ನಾವು ಟೆಸ್ಟ್ ಏನು ಮಾಡ್ತೀವಲ್ಲ, ಬೇರೆ ಬೇರೆ ಟೆಸ್ಟ್ಗಳು ಬೇರೆ ಬೇರೆ ಅಂಗದ ಒಂದು ಏನು ಫಂಕ್ಷನ್ಗಳಿದ್ದಾವಲ್ಲ ಅದನ್ನ ಹೇಳುತ್ತೆ.
1: ನೋಡಿ, ನಾವು ಟೆಸ್ಟ್ ಅಂತಂದರೆ ಎಲ್ಲಿ ಬ್ಲಾಕೇಜು ಅದನ್ನಷ್ಟು ನೋಡ್ಕೊಂಡ್ಬಿಟ್ರೆ ಆಯ್ತು ಬಿಡು ಅಂತೀವಿ ನಾವು. ಬಟ್ ಪರೀಕ್ಷೆಗಳಂತಂದ್ರೆ ಇನ್ನೇನೇನೋ ಬಹಳ ಸೂಕ್ಷ್ಮವಾದಂಥ ವಿಷಯಗಳನ್ನು ಕೂಡ ತಾವು ನೋಡ್ತೀರಿ.
0: ಅಬ್ಸಲ್ಯೂಟ್ಲಿ. ಬಿಕಾಸ್ ಇವಾಗ ಬಹಳಷ್ಟು ಸಮಯದಲ್ಲಿ ಇಲ್ಲಿ ಎಲ್ಲ ಟೈಮಲ್ಲೇ ಬರ್ತಾರೆ, ನಾವು ಎಲ್ಲ ಟೆಸ್ಟ್ ಮಾಡಿಸಿದ್ವಿ ಡಾಕ್ಟ್ರೆ ಆದರೂ ತೊಂದರೆ ಆಯಿತು
1: ಅಂತಾರೆ.
0: ಆದರೆ ನಾವು ಯಾವ ವಿಷಯಕ್ಕೆ ಯಾವ ಪರೀಕ್ಷೆಗಳು ಮಾಡಿದ್ವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.
1: ಆಳವಾಗಿ ಪರೀಕ್ಷೆ ಮಾಡಬೇಕು, ಆಳವಾಗಿ ತಿಳ್ಕೊಂಡಿರಬೇಕು.
0: ಹೌದು, ಮುಖ್ಯವಾಗಿ. ಸೊ ಇಲ್ಲಿ ವೈದ್ಯರಷ್ಟೇ ಅಲ್ಲದೇ ನಾವು ಟೆಸ್ಟ್ಗಳನ್ನು ಮಾಡ್ತೀವಲ್ಲ. ಇವಾಗ ಗುರಿ ಇಲ್ದಿರೋ ಭಾಗದಲ್ಲಿ ನಾವು ಬಾಣ ಹೊಡೆದ್ಬಿಟ್ಟು ಅರೆ ಮಾವಿನ ಹಣ್ಣು ಬೀಳಿಲ್ಲ ಅಂತಂದ್ರೆ ಹೆಂಗೆ? ಆರೋಗ್ಯ ಅಂದ್ರೆ ಏನು? ಸೊ ನಾವು ವಿಶ್ವ ಆರೋಗ್ಯ ಸಂಸ್ಥೆ ಇದೆಯಲ್ಲ, ಅದ್ರ ಮೂಲಕ ನಾವು ಡೆಫಿನಿಷನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಆರೋಗ್ಯ ವ್ಯಕ್ತಿಯ ಡೆಫಿನಿಷನ್ ಏನು ಅಂತಂದ್ರೆ, ನಾವು ಅದನ್ನ ಇಂಗ್ಲಿಷಲ್ಲಿ ಸೌಂಡ್ ಮೈಂಡ್ ಬಾಡಿ ಅಂಡ್ ಸೋಲ್ ಅಂತೀವಿ. ಅಂದ್ರೆ ಆಧ್ಯಾತ್ಮಿಕ, ದೈಹಿಕ, ಮಾನಸಿಕ. ಹೆಚ್ಚಿನದಾಗಿ ಜೀವನದಲ್ಲಿ ಏನ್ ಮಾಡ್ತೀವಿ ನಾವು, ಅಯ್ಯೋ ನಂದು ಟೆಸ್ಟ್ ಎಲ್ಲ ನಾರ್ಮಲ್ ಆಗಿತ್ತು ಆದ್ರೂ ನನಗೆ ತೊಂದರೆ ಇದೆ. ಬಿಕಾಸ್ ಟೆಸ್ಟ್ ನೋಡೋದೇ ಒಂದು ಭಾಗ. ಆರೋಗ್ಯ ಅನ್ನೋ ವಿಷಯಕ್ಕಿದ್ದು ಹಲವಾರು ವಿಷಯಗಳನ್ನ ನಾವು ಅಳವಡಿಸಿಕೊಂಡು, ಹೌದು ನೀವು ಆರೋಗ್ಯದಲ್ಲಿದ್ದೀರಾ, ನೀವು ಹಿತವಾಗಿ ಚಿಂತನೆ ಮಾಡ್ತಾ ಇದ್ದೀರಾ, ಹಿತವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಆಟ ಪಾಠಗಳಲ್ಲೆಲ್ಲ ನಿಮಗೆ ಒಂದು ರೀತಿಯಲ್ಲಿ ಉತ್ತೇಜನ ಇದೆ, ಪ್ಲಸ್ ಅದೇ ರೀತಿಯ ಒಂದು ಇನ್ವಾಲ್ವ್ಮೆಂಟ್ ಇದೆ, ಅದನ್ನು ನೋಡ್ತೀವಿ. ಸೊ ಆರೋಗ್ಯಕ್ಕೆ ಇದೆಲ್ಲ ಮುಖ್ಯ.
1: ಒಂಥರ ಪರಿಪೂರ್ಣ ಸಂಪೂರ್ಣವಾದಂತಹ ಆರೋಗ್ಯ ಅದ್ರ ಬಗ್ಗೆ, ಅಂದ್ರೆ ಅದ್ರ ಕಡೆ ಗಮನ ಕೊಡಬೇಕು. ಬರೀ ಹೃದಯ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂದ್ರೆ ಮಾನಸಿಕವಾಗಿ ನಾವು ಸರಿ ಇಲ್ಲ ಅಂದ್ರೆ ಹೃದಯ ಕೆಲಸ ಮಾಡ್ತಿದ್ರು ಕೂಡ ಏನು ಉಪಯೋಗ ಇಲ್ಲ ಆಗತ್ತೆ ಅವಾಗ.
0: ಅಬ್ಸಲ್ಯೂಟ್ಲಿ. ಏನಕ್ಕೆ ಅಂದ್ರೆ ಹೃದಯ ಏನ್ ಮಾಡುತ್ತೆ, ನಮ್ಮ ಬೇರೆ ಅಂಗಾಂಗಗಳಿಂದ ಏನು ಡಿಮಾಂಡ್ಗಳು ಬರುತ್ತಲ್ಲ, ಅದು ಮಾನಸಿಕ ಇರ್ಬೋದು ಅಥವಾ ನಮ್ಮ ಕಿಡ್ನಿಯಿಂದ ಇರ್ಬೋದು ಅಥವಾ ಬೇರೆ ಸ್ಟಮಕ್ ಏನು ಕರುಳು ಜಠರ ಅಂತ ಬಿಟ್ಟು ಹೇಳ್ತೀವಲ್ಲ, ಎಲ್ಲಾ ಕಡೆಯಿಂದ ಬರ್ತಿರೋ ಏನು ಸ್ಟ್ರೆಸ್ ನಿದ್ದಿದ್ದು ಹೃದಯಕ್ಕೆ ಹೋಗುತ್ತೆ. ಬಿಕಾಸ್ ಹೃದಯ ಏನ್ ಮಾಡ್ತಾ ಇದೆ, ಎಲ್ಲಿ ಹಸುವಿದೆ, ಎಲ್ಲಿ ಊಟ ಬೇಕು, ಅದನ್ನ ಸಪ್ಲೈ ಮಾಡೋದು ಕೆಲಸ. ಸೊ ಇವಾಗ ಬೇರೆ ಅಂಗಾಂಗಗಳೆಲ್ಲ ಇದ್ದಿದ್ದು ಏರ್ಪೇರಲ್ಲಿ ಇತ್ತು ಅಂತಂದ್ರೆ, ಅವಾಗ ಹೃದಯ ಏನ್ ಮಾಡುತ್ತೆ, ಅದನ್ನ ಮೀಟ್ ಮಾಡ್ಬೇಕಲ್ಲ,
1: ಸರಿ ಮಾಡ್ಬೇಕು
0: ಅದನ್ನ ಡಿಮಾಂಡಿಂಗ್ ಮೀಟ್ ಮಾಡ್ಬೇಕು. ಸೊ ಅವಾಗ ಅವುಗಳ ಕೆಲಸ ಶುರು ಆಗುತ್ತೆ ಜಾಸ್ತಿ. ಹೃದಯ
1: ಅಂದ್ರೆ ಹೃದಯ, ಈಗ ತಾವು ಊಟ ಅಂತಂದಾಗ ಆಹಾರ ಅಂತಂದಾಗ ನಾವು ಏನ್ ತಿಳ್ಕೋಬೇಕು ಅಂದ್ರೆ ಈ ರಕ್ತ ಪರಿಚಲನೆ,
0: ಹೌದು,
1: ಅದರ ಒಂದು ಶಿಸ್ತುಬದ್ಧವಾದಂತಹ ಕಾರ್ಯ ನಡೀತಾ ಇದೆಯಾ ಅಂತ ಅನ್ನೋದು ಹೃದಯದ
0: ಕೆಲಸ.
1: ಬಹಳ ಇಂಟ್ರೆಸ್ಟಿಂಗ್ ರಿಯಲಿ ತಾವು ಹೇಳ್ತಾ ಇರೋದು. ಈಗ ಸರ್ ಪ್ರಮುಖವಾಗಿ ಒಂದು ಮುಂದಿನ ಹಂತಕ್ಕೆ ಬರೋಣ. ಈಗ ಪರೀಕ್ಷೆಗಳ ಮಹತ್ವ ಅಂತ ಹೇಳ್ತೀವಿ ನಾವು, ಏನೇನು ಪರೀಕ್ಷೆಗಳು ಆಗ್ಬೇಕು? ಈಗ ಒಂದು ತಾವು ಹೇಳಿದ್ರೆ ಬಹಳ ಸೂಕ್ಷ್ಮವಾದಂತಹ ವಿಷಯ ಅದು, ತಾವು ಆ ಹೃದಯಕ್ಕೆ ಅದು ಅದಕ್ಕೂ ಕೂಡ ಒಂದು ಮಾಂಸ ಇರ್ತದೆ, ಅಲ್ಲಿ ನರಗಳು ಇರ್ತವೆ, ಅದರ ಕಾರ್ಯಕ್ಷಮತೆಯನ್ನು ಕೂಡ ನೋಡ್ಬೇಕಾಯ್ತು ಅಂತ ಒಂದು ವಿಷಯ. ಏನು ಸರ್ ಪ್ರಮುಖವಾಗಿ ಒಬ್ಬ ನಮ್ಮ ಸಾಮಾನ್ಯ ಕೇಳುಗರಿಗೆ ಒಂದು ಏನೇನು ಪರೀಕ್ಷೆಗಳು ಮಾಡಬೇಕಾಗತ್ತೆ, ಪರೀಕ್ಷೆಗಳ ಮೂಲಕವಾಗಿ ಅವನಿಗೆ ದೋಷ ಇದೆ, ಅವನಿಗೆ ಸಮಸ್ಯೆ ಇದೆ ಅಂತ ಅನ್ನೋದು ಒಂದೊಂದಾಗಿ ಹೇಳಿ.
0: ಓಕೆ. ಫಸ್ಟ್ ನಾವು ಪರೀಕ್ಷೆ ಮಾಡೋದಕ್ಕಿಂತ ಮುಂಚೆ ಅವರ ಜೊತೆ ನಾವು ಚರ್ಚೆ ಮಾಡ್ತೀವಿ. ವಯಸ್ಸು, ಹೆಣ್ಣು ಗಂಡು, ಪ್ಲಸ್ ಅವರ ಫ್ಯಾಮಿಲಿ ಹಿಸ್ಟ್ರಿ, ಅವರ

0: ಅಪ್ಪ ಅಮ್ಮ ಆಗಲಿ ಅಜ್ಜ ಅಜ್ಜಿರಲಿ ಅದು ಇದೆಲ್ಲದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಬಿಟ್ಟು ಹೇಳಿಬಿಟ್ಟು ನಾವು ಕೋಆರ್ಡಿನೇಟ್ ಮಾಡ್ತೀವಿ. ಸೊ ಇವಾಗ ಒಬ್ಬ ವ್ಯಕ್ತಿ ಇವಾಗ ಇದ್ದ ಯಾವುದು ನಮಗೆ ಗೊತ್ತಿಲ್ಲ ಅಂತೇಳ್ಬಿಟ್ಟು ತಿಳ್ಕೊಳ್ಳೋಣ. ಇವಾಗ ಒಬ್ಬ ವ್ಯಕ್ತಿಯು ಇದ್ದಿದ್ದು ಯಾವುದಾದ್ರೂ ಒಂದು ತೊಂದರೆಯಿಂದ ಬಂದಿದ್ದಾರೆ ಅಂತಂದಾಗ ನಾವು ಫಸ್ಟ್ ಅವರು ಪ್ರಶ್ನೆ ಮಾಡೋದೇನು ಅಂತಂದರೆ ಎಷ್ಟು ಕೆಲಸ ಮಾಡ್ತಿದ್ದೀರಾ, ಯಾವುದು ನಿಮ್ಮದು ದಿನನಿತ್ಯದ ಕಾರ್ಯಾಚರಣೆ ಎಲ್ಲದನ್ನು ನಾವು ತಿಳ್ಕೊಬೇಕಾಗುತ್ತೆ. ಇವಾಗ ಒಬ್ಬ ವ್ಯಕ್ತಿ ಇದ್ದಿದ್ದು ಈ ಸ್ಟೇರ್ ಕೇಸ್ ಹತ್ತಿರ್ತಾರೆ, ಇವಾಗ ಎರಡು ಮಹಡಿ ಮೆಟ್ಲು ಹತ್ತೋದಕ್ಕೆ ನನಗೆ ಏನೇನು ತೊಂದರೆ ಇಲ್ಲ, ನಾನು ಆರಾಮಾಗಿ ಹತ್ತುತ್ತೀನಿ ಅಂತಂದ್ರೆ ಅರ್ಥ ನಮ್ಮ ಹೃದಯ ನಿದ್ದಿದ್ದು ನಾವು ಅಲ್ಲೇ ಎಕ್ಸಸೈಸ್ ಮಾಡ್ತಾ ಇದ್ದೀವಿ. ಸೊ ಆ ರೀತಿ ವ್ಯಕ್ತಿಗಳು ಇವಾಗ ಬೇರೆ ಯಾವುದೋ ಒಂದು ಕಾರಣದಿಂದ ಬಂದರು ಅಂತಂದ್ರೆ ನಾವು ಹೃದಯದ ಪರೀಕ್ಷೆ ಮಾಡಿದ್ವಿ ಅಂತಂದ್ರೆ ನಮಗೆ ಹೆಚ್ಚು ವಿಷಯ ಸಿಗೋದಿಲ್ಲ, ಬಿಕಾಸ್ ನೀವು ಮಾಡ್ತಿರೋ ಕೆಲಸನೇ ನಾರ್ಮಲ್ ಆಗಿದೆ ಅಂತಬಿಟ್ಟು. ಇವಾಗ ನೀವು ಟೆಸ್ಟ್ಗಳು ಕೇಳಿದ್ರಿ, ಹೌದು ಇದೆಲ್ಲ ನಾವು ಏನೋ ಒಂದು
1: ಮೊದಲನೇ ಟೆಸ್ಟ್ ಅಂದ್ರೆ ವ್ಯಕ್ತಿಯನ್ನ ಕೇಳೋದು, ಸ್ವಭಾವ, ಅವನ ಪರಿಸರ, ಅವನ ಕಾರ್ಯ ಏನ್ ಮಾಡ್ತಾ ಇದ್ದಾನೆ, ಅದೆಲ್ಲವನ್ನೂ ತಿಳ್ಕೊಳ್ಳೋದು ಮೊದಲನೇ ವಿಷಯ.
0: ಅಬ್ಸಲ್ಯೂಟ್. ಮುಖ್ಯವಾಗಿ ನಾನು ಇಲ್ಲಿ ನಮ್ಮ ಕೇಳುಗರಿಗೆ ನಾನು ಹೇಳೋದೇನು ಅಂತಂದ್ರೆ ನಿಮ್ಮ ಮನಸ್ಸಿಗೆ ತಕ್ಕಂತೆ ಯಾವುದೋ ಒಂದು ಟೆಸ್ಟ್ ದಯವಿಟ್ಟು ಮಾಡಿಸ್ಕೋಬೇಡಿ.
1: ನನ್ನ ಮೊನ್ನೆ ECG ಮಾಡಿಸ್ಕೊಂಡೆ ಆರಾಮ, ಏನ್ ತೊಂದರೆ ಇಲ್ಲ ಅಂತ ಹೇಳಿದಾರೆ ಅಂತ ಅನ್ಕೊಂತ ಆರಾಮಾಗಿ ಇರಬಾರ್ದು.
0: ನೋ,
1: ಅಥವಾ ನಿರ್ಲಕ್ಷ್ಯ ಮಾಡೋಂಗಿಲ್ಲ, ಮಾಡಿಸಿದೀನಲ್ಲ ಅಂತ.
0: ಹೌದು. ಸೊ ಮುಖ್ಯವಾಗಿ ಫಸ್ಟ್ ನೀವು ಯಾವಾಗ್ಲೂ ವೈದ್ಯರ ಹತ್ರ ಹೋಗಬೇಕು, ಉತ್ತಮವಾದ ವೈದ್ಯರನ್ನು ಫಸ್ಟ್ ನೀವು ಭೇಟಿ ಮಾಡಬೇಕು, ಸಂದರ್ಶನ ಮಾಡಿ ಆದಮೇಲೆ ಅದಕ್ಕೆ ತಕ್ಕಂತೆ ನಾವು ಟೆಸ್ಟ್ಗಳನ್ನು ಕೊಡ್ತೀವಿ. ಇವಾಗ ಕೆಲವೊಂದು ಸಮಯದಲ್ಲಿ ವಿಷಯದಲ್ಲಿ ನಾನು ಇದನ್ನು ಕೇಳಿ ಬಂದೆ, ಬೇರೆಯೊಬ್ಬರಿಗೇನೋ ತೊಂದರೆ ಆಯಿತು, ನೀವೆಲ್ಲರೂ ಹೋಗ್ಬಿಟ್ಟು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಬಿಟ್ಟು ಬಂದಿತ್ತು.
1: ಹೌದು, ಹೇಳಿದ್ದು ಸರ್ ನಿಜ. ಈಗ ಹಿಂದೆ ಯಾವುದೋ ಒಂದು ಘಟನೆ ಇತ್ತು,
0: ಹೌದು,
1: ಅದಕ್ಕೋ ಸುಮ್ಮನೆ ಹೋದವರು ಅಪ್ಪನಿಗೆ ತೋರ್ಸಕ್ಕೆ ಹೋಗಿ ಮಗಳು ಏನೋ ಒಂದು ಇಂಜೆಕ್ಷನ್ ತಗೊಂಡು ಸಾವಾಗಿ ಘಟನೆ ಆದಂತದ್ದು ಕೂಡ ಒಂಥರ ವಿಚಿತ್ರ. ಅಂದ್ರೆ ಎಲ್ಲೋ ಏನೋ ಮಾಡಿಸಿದ್ರೆ ನಾವು ಮಾಡಿಸೋಣ ಅಂತ ಹೋಗೋದು ತಪ್ಪು ಆಗುತ್ತೆ.
0: ತಪ್ಪು ತಪ್ಪು. ಸೊ ಅದು ಈ ಸಾಮಾಜಿಕ ಮಾಧ್ಯಮದಲ್ಲೂ ಬಹಳಷ್ಟು ಬರ್ತಾ ಇದಾವೆ ಇವಾಗ ನನಗೆ
1: ಕಲ್ಪನೆಗಳು, ತಪ್ಪು ವಿಚಾರಗಳು ಸ್ಪ್ರೆಡ್ ಆಗ್ತಿರ್ತವೆ.
0: ರೈಟ್. ಬಿಕಾಸ್ ಒಬ್ಬರಿಗೆ ಆದ ತೊಂದರೆ ಇನ್ನೊಬ್ಬರಿಗೂ ಅದೇ ರೀತಿ ಅನ್ನೋದಿಲ್ಲ. ಮಾನವ ಎಲ್ಲರೂ ಬೇರೆ ಬೇರೆ, ಅವರ ಪರಿಸರನು ಬೇರೆ ಬೇರೆ, ಅವರಿಗೆ ಆಗ್ತಿರುವ ಸಂದರ್ಭಗಳನ್ನು ಬೇರೆ ಇರ್ತವೆ. ಸೊ ನಿಮಗೆ ಏನಾದರೂ ಒಂದು ಪ್ರಶ್ನೆ ಇತ್ತು ಅಂತಂದ್ರೆ ಮೊದಲು ವೈದ್ಯರನ್ನು
1: ಹೌದು ಅವ್ರು ಹೇಳಿದಂಗೆ ಪರೀಕ್ಷೆಗಳನ್ನು ಮಾಡಿಸ್ತಾ ಹೋಗ್ಬೇಕು. ಹಂತಹಂತವಾಗಿ ಕೂಡ ಪರೀಕ್ಷೆ ಮಾಡೋ ಸಾಧ್ಯತೆ ಇರ್ತವೆ. ಯಾಕಂದ್ರೆ ಒಂದು ನಿರ್ಧಾರಕ್ಕೆ ಬರಬೇಕಂದ್ರೆ ವಿಶೇಷವಾಗಿ ಹೃದಯದ ಕಾಯಿಲೆ ಇದೆ ಅಂತ ಹೇಳಬೇಕಂದ್ರೆ ಅವ್ರು ಸಾವಿರ ಬಾರಿ ಯೋಜನೆ ಮಾಡ್ತಾರೆ.
0: ಕರೆಕ್ಟ್.
1: ಯಾಕಂದ್ರೆ ಸುಮ್ನೆ ಅದು ಅಯ್ಯೋ ನನ್ಗೆ ಹಾರ್ಟ್ ಪ್ರಾಬ್ಲಮ್ ಇದೆಯಾ ಅಂತ ತಗೊಂಡು ಎದೆ ಹೊಡ್ಕೊಂಡ್ಬಿಡ್ತಾನೆ.
0: ಹೌದು.
1: ಆ ಭಯ ಇದೆಯಲ್ಲ, ಸಮಸ್ಯೆ ಇನ್ನೂ ಹೆಚ್ಚು ಮಾಡ್ಬೋದು ಹೇಳಿದ ಪ್ರಕಾರ.
0: ಕರೆಕ್ಟ್. ಇವಾಗ ಆಕ್ಚುಲಿ 50% ನಾನು ನೋಡುವ ರೋಗಿಗಳಲ್ಲಿ 50% ಜನ ಇವಾಗ ಅವ್ರ ತಲೆ ಒಳಗಡೆ ಒಂದು ಹೊಕ್ಬಿಟ್ಟಿತ್ತು ಅಂತಂದ್ರೆ ನೀವು ಟೆಸ್ಟ್ ಎಲ್ಲ ಮಾಡಿದ್ರಿ ಆದ್ರೆ ಅದು ನಾರ್ಮಲ್ ಇತ್ತು ಅಂದ್ರೆ ತಲೆ ಒಳಗಡೆಯಿಂದ ಆ ಒಂದು ಸಂದೇಹ ಏನಿದೆಯಲ್ಲ ತೆಗೆಯೋದು ಬಹಳ.
1: ನಿಮ್ಮ ರೀತಿಯಂತ ವೈದ್ಯರು ಅಂತರ ಆತ್ಮೀಯವಾಗಿ ನೋಡಪ್ಪ ಏನಿಲ್ಲ ಹಂಗಲ್ಲ ಹಿಂಗಲ್ಲ ಏನಿಲ್ಲ ಅದೇನು ದೊಡ್ಡ ಸಮಸ್ಯೆ ಅಲ್ಲ ಅದೇನು ಮಾಡಿಸೋ ಅವಶ್ಯಕತೆ ಇಲ್ಲ ಅಂತಂದಾಗ ಅವ್ರಿಗೆ ಪರವಾಗಿಲ್ಲ ಡಾಕ್ಟ್ರು ನಮ್ಗೆ ಎಷ್ಟು ಚೆನ್ನಾಗಿ ಹಿರಿಯ ಕೊಟ್ರಲ್ಲ ಅಂತಂತ ಹೇಳಿ ಇರುತ್ತೆ.
0: ಹೌದು.
1: ಸೊ ವೈದ್ಯರ ಜೊತೆಗೆ ಒಂದು ಸಮಾಲೋಚನೆ ಬಹಳ ಮುಖ್ಯ.
0: ಮುಖ್ಯವಾದದ್ದು ಅದು ಮೊದಲ ಘಟ್ಟ.
1: ನೆಕ್ಸ್ಟ್
0: ನೆಕ್ಸ್ಟ್ ಇದ್ದಿದ್ದು ಸಿಂಪಲ್ ಟೆಸ್ಟ್ ಅಂತ ಬಿಟ್ಟು ಹೇಳ್ತೇವೆ. ಇವಾಗ ಮೊದಲನೇದಾಗಿ ಚೀಪೆಸ್ಟ್ ಟೆಸ್ಟ್ ಅಂತಂದ್ರೆ ECG.
1: ಓಕೆ.
0: ECG ಇದ್ದಿದ್ದು ಎಲ್ಲ ಒಂದು ಆರೋಗ್ಯ ಘಟಕದಲ್ಲಿ ಅಥವಾ ಆರೋಗ್ಯ ಕೇಂದ್ರಗಳಲ್ಲಿ ಇದು ಆರಾಮಾಗಿ ಸಿಗುತ್ತೆ. ಆ ECG ಮಾಡಬೇಕಾದ್ರೂ ನಾವು 12 lead ECG ಅಂತೀವಿ, ಅಂದ್ರೆ 12 lead
1: ಏನೇನೋ ಇರ್ತಾವಲ್ಲ ಇಡ್ತಾರಲ್ಲ
0: ಇಡ್ತಾರಲ್ಲ
1: ಎರಡು ಮೂರು ಇದ್ರೆ ಆಗಲ್ಲ.
0: ECG ಇವಾಗ ಹೃದಯ ಅನ್ನೋದು ನೀವು 3D ಅಥವಾ 4D ಪಿಕ್ಚರ್ ತರ ಯೋಚನೆ ಮಾಡಬೇಕು. ಅಂಡ್ ಪ್ಲಸ್ ಎರಡನೇದೇನು ಅಂತಂದ್ರೆ ಇವಾಗ ಅವರು ECG ಮಾಡಬೇಕಾದ್ರೂ ಅವರು ಅದನ್ನ ತಕ್ಕನಾಗಿನೇ ದೇಹದ ಮೇಲೆ ಅದನ್ನು ಜೋಡಿಸ್ಬಿಟ್ಟು ವಿಷ ತಗೊಳ್ಬೇಕು. ಅದ್ರಲ್ಲೂ ಏರ್ಪೇರ್ ಆಯ್ತು ಅಂತಂದ್ರೆ ವಿಷನೂ ನಮಗೆ ಸಿಗೋದನ್ನು ಏರ್ಪೇರ್ ಆಗುತ್ತೆ.
1: ಸರಿ ಸರಿ. ಈಗ ತಾವು ಹೇಳೋದು ಅರ್ಥ ಆಯ್ತು ಸರ್. ಈಗ ಅಂದ್ರೆ ಅಲ್ಲಿ ಕೂಡ ತಜ್ಞರೇ ಇರಬೇಕು.
0: ಹೌದು.
1: ಯಾರ್ಯಾರೋ ಎಲ್ಲೆಲ್ಲೋ ಯಾರ್ಯಾರೋ ಟೆಕ್ನಿಷಿಯನ್ ಮಾಡಿದ್ರು ಅಂತಂತ ಹೇಳಿ ಅವ್ರ ಕಡೆಯಿಂದ ಮಾಡಿಸ್ಕೊಂಡ್ಬರೋದಲ್ಲ, ನಿಯಮಬದ್ಧವಾಗಿ ಮಾಡಿರಲ್ಲ ಅಂತ ಅನ್ನೋದು ಮುಖ್ಯ.
0: ಅದನ್ನು ಗಮನಿಸ್ಬೇಕು. ನೆಕ್ಸ್ಟ್ ಇದ್ದಿದ್ದು ಇವಾಗ ತೊಂದರೆ ಇತ್ತು, ಇವಾಗ ನನಗೆ ಎದೆ ನೋವು ಇದೆ, ಉಸಿರಾಟದ ತೊಂದರೆ ಇದೆ, ಸುಸ್ತಾಗ್ತಿದೆ, ಯಾವುದೋ ಒಂದು ಇದು ಬಹುಶಃ ಹೃದಯಕ್ಕೆ ಸಂಬಂಧದ ಒಂದು ತೊಂದರೆ ಇರ್ಬೋದು ಅನ್ನಿಸ್ತು ಅಂತಂದಾಗ ಅವಾಗ ನಾವು ರಕ್ತ ಪರೀಕ್ಷೆ ಮಾಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಒಂದು ರಕ್ತ ಪರೀಕ್ಷೆ ನಾವು ಟ್ರೊಪೋನಿನ್ ಟೆಸ್ಟ್ ಅಂತ ಬಿಟ್ಟು ಹೇಳ್ತೇವೆ, ಬ್ಲಡ್ ಟೆಸ್ಟ್. ಅದು ಬಹಳ ಸೆನ್ಸಿಟಿವ್. ಅದೇನು ಅಂತಂದ್ರೆ ಹೃದಯದ ಯಾವುದಾದ್ರೂ ಒಂದು ಮಸಲ್ ಡ್ಯಾಮೇಜ್ ಆಗಿತ್ತು ಅಂತಂದ್ರೆ ಅದು ಬ್ಲಡ್ ಟೆಸ್ಟ್ ಜಾಸ್ತಿ ಆಗುತ್ತೆ. ಅಂದ್ರೆ ಸಿಂಪ್ಟಮ್ಸ್ ಶುರು ಆದಾಗಿಂದ ಕನಿಷ್ಠ ಪಕ್ಷ 3 ಗಂಟೆಯ ನಂತರ ಈ ಪರೀಕ್ಷೆ ಮಾಡ್ತು ಅಂತಂದ್ರೆ ಅದು ನಮಗೆ ಒಂದು ಡೌಟ್ ಕೊಡುತ್ತೆ, ಹೌದು ಇಲ್ಲಿ ತೊಂದರೆ ಇದೆ ಇರಬಹುದು ಅಥವಾ ಖಂಡಿತ ಇದೆ ಅಂತ ಹೇಳ್ಬಿಟ್ಟು.
1: ಸರಿ. ಹಂಗಾರೆ ಈಗ ಎದೆ ನೋವು ಒಂದಂತ ಹೇಳಿ ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ಆ ರಕ್ತ ಪರೀಕ್ಷೆ ಮಾಡಿದಾಗ ಈ ಸಮಸ್ಯೆ ಇದೆ ಅಂತ ಸ್ವಲ್ಪ ನಿಮಗೆ ಮೊದಲಿಗೆ ಗೊತ್ತಾಗ್ಬಿಡುತ್ತೆ.

0: ಇ ಸಿ ಜಿ ಒಂದು ವಿಷಯ ಆದ್ರೂ ರಕ್ತ ಪರೀಕ್ಷೆಯಿಂದ ಸ್ವಲ್ಪ ಒಂಥರ ಏನೋ ಸಮಥಿಂಗ್ ಈಸ್ ರಾಂಗ್ ಅಂತ,
1: ಸಮಥಿಂಗ್ ಈಸ್ ರಾಂಗ್. ಸೊ ಆವಾಗ ನಮಗೆ ಏನಾಗುತ್ತೆ, ಬಿಕಾಸ್ ಇವಾಗ ದೇಹ ಅನ್ನೋದು ಮಾನವನ ದೇಹ ಮಾತಾಡೋದು ಒಂದೇ ಭಾಷೆ, ನೋವು
0: ನೋಡಿ, ನೋವು ಅಷ್ಟೇ,
1: ನೋವು, ತಲೆನೋವು, ಕಣ್ಣೋವು, ಕೈ ನೋವು, ಹೃದಯ ನೋವು, ಹೊಟ್ಟೆ ನೋವು, ಆ ನೋವಿನಿಂದ ಅಷ್ಟೇ ಒಬ್ಬ ವ್ಯಕ್ತಿ, ಒಬ್ಬ ರೋಗಿ ಇದ್ದಿದ್ದು ವೈದ್ಯರ ಹತ್ರ ಬರೋದು. ಆ ನೋವು ನಿಜವಾಗ್ಲೂ ಯಾವ ಭಾಗದ್ದು ಅಂತ ಹೇಳ್ಬಿಟ್ಟು ನಾವು ಪರೀಕ್ಷೆ ಮಾಡ್ತೀವಲ್ಲ, ಆ ಪರಿಣಿತಿ ಇದ್ದಿದ್ದು ವೈದ್ಯರ ಹತ್ರ ಇರಬೇಕು.
0: ಬಹಳ ಚೆನ್ನಾಗಿ ಹೇಳಿದ್ರಿ ನೀವು. ದೇಹದ ಭಾಷೆ ನೋವು ಅಂತ ಅನ್ನೋದು ಈಗ ನಮ್ಮ ಕೇಳುಗರಿಗೆ ಅರ್ಥ ಆಗ್ತದೆ. ಓಹೋ ಹೌದಲ್ಲ, ನಾವು ಪ್ರತಿಯೊಂದಕ್ಕೂ ನೋವು ಶಮನ ಆಗ್ಬೇಕು ಅಂತನೋದೇ ಹೋಗೋದು.
1: ಹೌದು,
0: ನೋವು ಯಾವ ಕಾರಣಕ್ಕಾಗಿ ಆಯ್ತು ಅಂತನೋದನ್ನ ನೀವು ಕಂಡುಹಿಡಿತೀರಿ.
1: ಹೌದು. ಸೊ ಇವಾಗ ಇ ಸಿ ಜಿ ಆಯ್ತು, ನೆಕ್ಸ್ಟ್ ರಕ್ತ ಪರೀಕ್ಷೆ
0: ಆಯ್ತು.
1: ನೆಕ್ಸ್ಟ್ ನಾವು ಏನ್ ಚೆಕ್ ಮಾಡ್ತೀವಿ, ಎಕೋಕಾರ್ಡಿಯೋಗ್ರಾಮ್ ಅಂತ ಮಾಡ್ತೀವಿ, ಹೃದಯದ ಅಲ್ಟ್ರಾಸೌಂಡ್.
0: ಓ, ಸೊ ಅದು ಅಂದ್ರೆ ಈಗ ಇ ಸಿ ಜಿಗಿಂತ ಭಿನ್ನ
1: ಭಿನ್ನ. ಇವಾಗ ಇ ಸಿ ಜಿ ಏನ್ ಮಾಡುತ್ತೆ, ಹೃದಯದ ಎಲೆಕ್ಟ್ರಿಸಿಟಿ ಅಷ್ಟೇ ಅದು ನೋಡ್ತಾ ಇರೋದು. ನಮ್ಮ ದೇಹದಲ್ಲಿದ್ದು ಯಾವಾಗ್ಲೂ ಎಲೆಕ್ಟ್ರಿಸಿಟಿ ಚಲನೆ ಇದ್ದೇ ಇರುತ್ತೆ. ಮೆದುಳಿನಿಂದ ಹಿಡಿದು ಬೆರಳಿನ ಕಾಲ್ ಬೆರಳುವರೆಗೂ ಈ ಎಲೆಕ್ಟ್ರಿಕಲ್ ಚಲನೆ ಇದ್ದೇ ಇರ್ತತೆ. ನಾವು ಅದನ್ನ ಒಂದಲ್ಲ ಒಂದು ರೀತಿಯಲ್ಲಿ ಟೆಸ್ಟ್ ಮಾಡ್ತಾನೆ
0: ಇರ್ತೀವಿ.
1: ಸೊ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಇತ್ತು ಅಂತಂದ್ರೆ ಆ ಅಣು ಇದೆಯಲ್ಲ, ದೇಹದ ಅಣು ಇದ್ದಿದ್ದು ಸರಿಯಾಗಿ ಕೆಲಸ ಮಾಡ್ತಾ ಇದೆ ಇರಬಹುದು ಅಂತ ಅರ್ಥ. ಸೊ ಇವಾಗ ಇ ಸಿ ಜಿ ಇದ್ದಿದ್ದು ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಚೆಕ್ ಮಾಡ್ತು ಅಂತಂದ್ರೆ, ನೆಕ್ಸ್ಟ್ ಎಕೋಕಾರ್ಡಿಯೋಗ್ರಾಮ್ ಇದ್ದಿದ್ದು ಹೃದಯದ ಈ ಚೇಂಬರ್ಸ್ಗಳು ಇರ್ತಾವಲ್ಲ, ಭಾಗಗಳು, ಆಮೇಲೆ ಅವುಗಳ ಕವಾಟಗಳು ಅಂದ್ರೆ ವಾಲ್ವ್ಸ್ ಅಂತ ಬಿಟ್ಟು ಹೇಳ್ತೀವಿ, ಅವುಗಳು ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಬಿಟ್ಟು ನೋಡ್ತೀವಿ. ಇವಾಗ ರಕ್ತ ಚಲನೆ ಸೀದಾ ಆಗ್ತಾ ಇದೆಯಾ, ಎಲ್ಲಾದ್ರೂ ಬ್ಯಾಕ್ ಪ್ರೆಷರ್ ಆಗ್ತಾ ಇದೆಯಾ, ಎಲ್ಲಾದ್ರೂ ಒಂದ್ ಕಡೆ ಒತ್ತಡ ಆಗ್ತಾ ಇದೆಯಾ, ಅದನ್ನ ಚೆಕ್ ಮಾಡೋದಕ್ಕೆ ಎಕೋಕಾರ್ಡಿಯೋಗ್ರಾಮ್ ಆಯ್ತು. ನೆಕ್ಸ್ಟ್ ಇವಾಗ ರಕ್ತ ಚಲನೆಯ ತೊಂದರೆಯಿಂದ ಹೃದಯದಲ್ಲಿ ಊಟ ಕಮ್ಮಿ ಆದ, ಹೃದಯದ ಮಾಂಸಕ್ಕೆ ಮಸಲ್ಗೆ ಊಟ ಕಮ್ಮಿ ಆದಂತಾಗ ಅವಾಗ ಎಲೆಕ್ಟ್ರಿಕಲ್ ಆಕ್ಟಿವಿಟಿನೂ ಅಬ್ನಾರ್ಮಲ್ ಆಗುತ್ತೆ. ಸೊ ಅದು ಇ ಸಿ ಜಿ ನಲ್ಲಿ
0: ಗೊತ್ತಾಗುತ್ತೆ.
1: ಆದ್ರೆ ಅದು ಇ ಸಿ ಜಿ ನಲ್ಲಿ ಗೊತ್ತಾದ ತಕ್ಷಣ ನಾವು ಒಂದು ಡೌಟ್ ಪಡಬಹುದು, ಓ ಹೌದು ರಕ್ತನಾಳದಲ್ಲಿ ಇದು ತೊಂದರೆ ಇದೆಯೋ ಇರಬಹುದು ಅಂತ. ಬಟ್ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು ಅಂತಂದ್ರೆ ನೆಕ್ಸ್ಟ್ ಪರೀಕ್ಷೆಗಳೇನು ಅಂತಂದ್ರೆ, ಇವಾಗ ಆಸ್ಪತ್ರೆಗೆ ಹೋಗೋದಲ್ಲೇನೆ ಬರೀ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಲ್ಲಿ ಮಾಡೋದಿತ್ತು ಅಂತಂದ್ರೆ, ನಾವು ಸಿ ಟಿ ಆಂಜಿಯೋಗ್ರಾಮ್ ಆಫ್ ದ ಕಾರ್ಡಿಯಾಕ್ ಅಂತೀವಿ, ಅಂದ್ರೆ ಹೃದಯ ಭಾಗದ ಸಿ ಟಿ, ಅದ್ರ ಜೊತೆ ಜೊತೆಗೆ ಕ್ಯಾಲ್ಸಿಯಂ ಸ್ಕೋರ್ ಅಂತ ಬಿಟ್ಟು ಒಂದು ಟೆಸ್ಟ್ ಮಾಡ್ತೀವಿ. ಅದು ನಮಗೆ ಒಂದು ಐಡಿಯಾ ಕೊಡುತ್ತೆ ಹೃದಯದ ರಕ್ತನಾಳ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಎಕೋಕಾರ್ಡಿಯೋಗ್ರಾಮ್ ಮಾಡ್ಕೊಂಬಂದ್ಬಿಟ್ಟು, ಏ ನಂದು ಹಾರ್ಟ್ ಎಲ್ಲ ನಾರ್ಮಲ್ ಆಗಿದೆ, ಬ್ಲಾಕೇಜ್ ಇಲ್ಲ ಅಂತ ಬಿಟ್ಟು ಹೇಳ್ತಾರೆ. ಎಕೋಕಾರ್ಡಿಯೋಗ್ರಾಮ್ ರಕ್ತನಾಳದ ಬಗ್ಗೆ ಹೇಳೋದಿಲ್ಲ,
0: ಹಂಗೆ
1: ಸಸ್ಪಿಷನ್ ಕೊಡ್ಬೋದಷ್ಟೇ. ಬಟ್ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು ಅಂತಂದ್ರೆ ಸಿ ಟಿ ಕರೋನರಿ ಆಂಜಿಯೋಗ್ರಾಮ್ ಅಂತ ಬಿಟ್ಟು ಹೇಳ್ತೀವಿ. ಅದಾದ್ಮೇಲೆ ಇನ್ನೊಂದು ಎಂ ಆರ್ ಐ ಟೆಸ್ಟ್ ಅಂತ ಬಿಟ್ಟು ಒಂದು ಮಾಡ್ತೀವಿ, ಅದು ನೆಕ್ಸ್ಟ್ ಭಾಗ. ಇದ್ರ ಜೊತೆ ಜೊತೆಗೆ ಇನ್ನೊಂದು ಬಹಳ ಕಾಮನ್ ಟೆಸ್ಟ್ ಒಂದು ಮಾಡ್ತೀವಿ, ಟ್ರೆಡ್ಮಿಲ್ ಟೆಸ್ಟ್ ಅಂತ ಬಿಟ್ಟು ಕೇಳಿರ್ಬೋದು,
0: ಟಿ ಎಂ ಟಿ
1: ಟೆಸ್ಟ್. ಅದನ್ನು ಒಂದು ಇಂಪಾರ್ಟೆಂಟ್ ಟೆಸ್ಟ್. ಇವಾಗ ಇ ಸಿ ಜಿ, ಎಕೋಕಾರ್ಡಿಯೋಗ್ರಾಮ್, ಸಿ ಟಿ, ಆಮೇಲೆ ಬ್ಲಡ್ ಟೆಸ್ಟ್ ಸೇರಿಸ್ಕೊಳ್ಳೋಣ.
0: ಓಕೆ,
1: ಇವೆಲ್ಲದನ್ನು ನಾವು ಯಾವಾಗ ಮಾಡ್ತೀವಿ, ಆರಾಮಾಗಿ ಮಲಗಿರುವಾಗ ನಾವು ಆ ಒಂದು ವಿಷಯನ ಕಲೆ ಹಾಕ್ತಾ
0: ಇದ್ದೀವಿ.
1: ಇವಾಗ ನಾವು ಈ ವ್ಯಕ್ತಿ ಕೆಲಸ ಮಾಡಿದಾಗ ಯಾವ ರೀತಿ ಇರುತ್ತೆ ಹೃದಯ ಅಂತ ಚೆಕ್ ಮಾಡ್ಬೇಕಲ್ಲ,
0: ಅದೇ ಟ್ರೆಡ್ಮಿಲ್.
1: ಅದು ಟ್ರೆಡ್ಮಿಲ್.
0: ಓಕೆ, ಟ್ರೆಡ್ಮಿಲ್ ಅಲ್ಲಿ ಓಡದಂಗೆ ಓಡಪ್ಪ ನೀನು ಅಂತ ಅನ್ನೋದು ಈ ಕಡೆ ನೀವು ಟೆಸ್ಟ್ ಮಾಡ್ಬಿಡ್ತೀವಿ.
1: ಟೆಸ್ಟ್ ಮಾಡ್ತೀವಿ ನಾವು ಹೃದಯದಲ್ಲಿ ಇ ಸಿ ಜಿ ಫಸ್ಟ್ ಕನೆಕ್ಟ್ ಮಾಡಿಬಿಟ್ಟು, ನೀವು ಓಡ್ತಾ ಇರಬೇಕಾದ್ರೆ ಅದನ್ನ ಪ್ರತಿ 3 ನಿಮಿಷಕ್ಕೊಮ್ಮೆ ಅದರದ್ದು ಸ್ಲೋಪ್ ಅಂತೀವಿ, ಆಂಗಲ್, ಅದನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ, ಆಮೇಲೆ ಸ್ಪೀಡ್ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಏನಕ್ಕೆ ಅಂತಂದ್ರೆ ಹೃದಯ ಬಡಿತ ಇನ್ಕ್ರೀಸ್ ಆಗಬೇಕು. ಹೃದಯ ಬಡಿತ ಇನ್ಕ್ರೀಸ್ ಆದಂಗೂ ಹೃದಯ ಕೆಲಸ ಇನ್ಕ್ರೀಸ್ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಹೃದಯದ ಕೆಲಸ ಜಾಸ್ತಿ ಆದಂಗೂ ಹೃದಯನೇ ಅದರ ರಕ್ತನಾಳದಿಂದ ನನಗೆ ಜಾಸ್ತಿ ಊಟ ಬೇಕು ಅಂತ ಕೇಳ್ಕೊತದೆ. ಆ ಕೇಳ್ಕೊತಿರ್ಬೇಕಾದ್ರೆ ಬಡಿತ ಏನಿದೆ ಅಲ್ಲ, ಫಂಕ್ಷನ್ ನಾರ್ಮಲ್ ಇತ್ತು ಅಂತಂದ್ರೆ ಈ ಟ್ರೆಡ್ಮಿಲ್ ಅಲ್ಲಿ ಇದ್ದಿದ್ದು ಈ ಸಿಜನೂ ನಾರ್ಮಲ್ ಆಗಿನೇ ಹೋಗ್ತಾ ಹೋಗುತ್ತೆ. ಯಾವುದಾದ್ರೂ ಒಂದು ಹಂತದಲ್ಲಿ, ಇವಾಗ ಬ್ಲಾಕೇಜ್ ಅನ್ನ ನಾವು ಸಸ್ಪೆಕ್ಟ್ ಮಾಡಿದ್ವಿ,
0: ಓಕೆ,
1: ರೆಸ್ಟ್ ಅಲ್ಲಿ ಇರಬೇಕಾದ್ರೆ ರಕ್ತ ಚಲನೆ ಚೆನ್ನಾಗಿದೆ,
0: ಚೆನ್ನಾಗಿರುತ್ತೆ.
1: ಆದ್ರೆ ಇವಾಗ ಹೃದಯ ಬಡಿತ ಜಾಸ್ತಿ ಆದಾಗ ನನಗೆ ಜಾಸ್ತಿ ರಕ್ತ ಬೇಕಲ್ಲ. ಬಟ್ ಇವಾಗ ಬ್ಲಾಕೇಜ್ ಇದೆ ಅಂದಾಗ ನನಗೆ ಆ ರಕ್ತ ಚಲನೆ ಕಮ್ಮಿ ಆಗೋದಿಲ್ಲ, ಕಮ್ಮಿ ಆಗ್ಬಿಡುತ್ತೆ. ಅವಾಗಿದ್ದು ನಾವು ಟ್ರೆಡ್ಮಿಲ್ ಅಲ್ಲಿ ಏನಾಗುತ್ತೆ, ಆ ಭಾಗದಲ್ಲಿ ಆ ಹಂತದಲ್ಲಿ ಅಲ್ಲಿ ಈ ಸೀಜನ್ ಅಲ್ಲಿ ಏರ್ಪೇರ್ ಕಾಣಿಸುತ್ತೆ.
0: ಸಮಾಲೋಚನೆಯಿಂದ ಶುರು, ಮೊದಲು ಮಾತು ಅವರಿಗೆ ಕೇಳೋದ್ರಿಂದ, ಪ್ರಶ್ನೆ ಕೇಳೋದ್ರಿಂದ ಶುರು ಆದ್ರೆ ಅಲ್ಲಿಂದ ಶುರು ಆದ್ರೆ ಇಲ್ಲಿವರೆಗೂ ಬರ್ತದೆ.
1: ಇಲ್ಲಿವರೆಗೂ
0: ಇದ್ರ ಮುಂದಿನ ಹಂತ ಮತ್ತೆ
1: ಇವಾಗ ಪರೀಕ್ಷೆ ಎಲ್ಲ ಆದಮೇಲೆ ಇದ್ದಿದ್ದು

0: ಇದು ಡೆಫಿನೆಟಿವ್ ಆಗಿ ಎಲ್ಲ ಹೇಳೋದಿಲ್ಲ, ಇವೆಲ್ಲ ಸಸ್ಪಿಷನ್ ಇನ್ಕ್ರೀಸ್ ಮಾಡುತ್ತೆ, ಸಂದೇಹ ಹೆಚ್ಚು ಮಾಡುತ್ತೆ.
1: ಇವೆಲ್ಲದನ್ನು
0: ಹೌದು ಇವರಿಗೆ ಬಹುಶಃ ರಕ್ತನಾಳದಲ್ಲಿ ಬ್ಲಾಕೇಜ್ ಇದೆ, ಎಲ್ಲೋ ಅಡೆ ತಡೆ ಇದೆ, ರಕ್ತ ಸರಿಯಾಗಿ ಚಲನೆ ಆಗ್ತಾ ಇಲ್ಲ. ಇದನ್ನು ನಾವು ಡೆಫಿನೆಟಿವ್ ಆಗಿ ಟೆಸ್ಟ್ ಮಾಡಬೇಕು ಅಂದಾಗ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರೋದು ಕೊರೋನರಿ ಆಂಜಿಯೋಗ್ರಾಮ್, ಅಂದರೆ ಹಾರ್ಟ್ ಆಂಜಿಯೋಗ್ರಾಮ್ ಅಂತೀವಿ, ಹಾರ್ಟ್ ಕ್ಯಾತ್ ಅಂತಬಿಟ್ಟು ಹೇಳ್ತಾರೆ, ಕೊರೋನರಿ ಆಂಜಿಯೋಗ್ರಾಮ್ ಅಂತಬಿಟ್ಟು, ಅದು ದಟ್ ಈಸ್ ದಿ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್.
1: ಓಕೆ, ಅಂದರೆ ಏನು ಮಾಡ್ತೀರಿ ನೀವು ಅಲ್ಲಿಗೆ ಟೆಸ್ಟ್ ಮಾಡೋದಾ?
0: ಅದನ್ನೇನು, ಅದನ್ನು ಉತ್ತಮವಾದ ಆಸ್ಪತ್ರೆ, ಆ ವ್ಯವಸ್ಥಿತ ಆಸ್ಪತ್ರೆ ಅಲ್ಲೇ ಮಾಡೋಕ್ಕಾಗೋದು ಇದು.
1: ಓಕೆ,
0: ಅದಕ್ಕೆ ನಾವೇನು ಮಾಡ್ತೀವಿ, ಯಾವುದಾದ್ರೂ ಒಂದು ರಕ್ತನಾಳ ಇಲ್ಲ ಕೈಯಿಂದ ಅಥವಾ ತೊಡೆಸಂದಿಂದ,
1: ಓಕೆ,
0: ಆ ರಕ್ತನಾಳದಲ್ಲಿದ್ದು ಒಂದು ಸಣ್ಣ ನೀಡಲ್ನಿಂದ ನಾವು ವೈರ್ ಹಾಕ್ಕೊಂಡು ಒಂದು ದೊಡ್ಡ ಕ್ಯಾಥೆಟರ್ ಹೊರಗಡೆ ಭಾಗದಿಂದ ಹೃದಯಕ್ಕೆ ತಲುಪುವಂತಹ ಒಂದು ಕ್ಯಾಥೆಟರ್ ಆಲ್ಮೋಸ್ಟ್ 100 centimeters ಇರುತ್ತೆ ಸ್ಟ್ಯಾಂಡರ್ಡ್, ಅಥವಾ 120 centimeters ಉದ್ದದ ಒಂದು ಟ್ಯೂಬ್ ತರ, ಅದನ್ನ ನಾವು ಈ ದೇಹದ ಹೊರಭಾಗದಿಂದ ಅಂದ್ರೆ ಕೈಯಿಂದ ಅಥವಾ ತೊಡೆಸಂದಿನಿಂದ ಅದನ್ನ ನಾವು ಹೃದಯದ ಭಾಗದ ತನಕ ಕಳಿಸ್ಕೊಡೋದು. ಆ ಹೃದಯದ ಭಾಗಕ್ಕೆ ಪೋಣಿಸಿದಾಗ ಹೃದಯದ ರಕ್ತನಾಳ ಏನು ಶುರುವಾಗುತ್ತಲ್ಲ ಅಲ್ಲಿಗೆ ನಾವು ಪೋಣಿಸ್ಬಿಟ್ಟು ಈ ಇನ್ನೊಂದು ಕಡೆ ಏನು ಹೊರಗಡೆ ಭಾಗದಲ್ಲಿರುತ್ತಲ್ಲ ಕ್ಯಾಥೆಟರ್, ಅಲ್ಲಿಂದ ನಾವು ಒಂದು ಕಾಂಟ್ರಾಸ್ಟ್ ಡೈ ಅಂತ ಬಿಟ್ಟು ಅದನ್ನ ಪುಷ್ ಮಾಡ್ತೀವಿ, ತಳ್ತೀವಿ. ಅದು ತಳ್ಳದಾಗ ಹೃದಯದ ರಕ್ತನಾಳಗಳೆಲ್ಲದನ್ನು ತುಂಬಿಕೊಳ್ತತೆ ಈ ಡೈಯಿಂದ. ತಕ್ಷಣ ನಾವು ಎಕ್ಸ್ರೇ ತೆಗಿತೀವಿ. ಅವಾಗ ನಮಗೆ ಐಡಿಯಾ ಬರುತ್ತೆ,
1: ಓಕೆ,
0: ಈ ರಕ್ತನಾಳ ಇದ್ದಿದ್ದು ಸಂಪೂರ್ಣವಾಗಿ ಸಲೀಸಾಗಿ ಫ್ಲೋ ಆಗ್ತಿದೆಯಾ ಅಥವಾ ಎಲ್ಲಾದ್ರೂ ಬ್ಲಾಕೇಜ್ ಇದೆಯಾ.
1: ಅಕಸ್ಮಾತ್ ಅಲ್ಲಿ ಆ ಸಂದರ್ಭದಲ್ಲಿ ಬ್ಲಾಕೇಜ್ ಇದೆ ಅಂತ ಗೊತ್ತಾಗುತ್ತೆ,
0: ಬ್ಲಾಕೇಜ್
1: ಮಾಡ್ತೀರಿ
0: ಅವಾಗಿದ್ದು ಇದನ್ನ ಸ್ಟೆಂಟ್ ಹಾಕ್ಬಿಟ್ಟು ನಾವು ಓಪನ್ ಮಾಡೋಕ್ಕಾಗುತ್ತಾ, ಅಥವಾ ಬ್ಲಾಕೇಜ್ಗಳು ಜಾಸ್ತಿ ಇದೆ ಅಂದಾಗ ಬೈಪಾಸ್ ಸರ್ಜರಿ ಮಾಡಿದ್ರೆ.
1: ಓಹೋ, ಅರ್ಥ ಆಯ್ತು.
0: ಸೊ ಇದೆಲ್ಲ ಹಂತ ಹಂತವಾಗಿ
1: ಅಂದರೆ ಪರೀಕ್ಷೆಗಳು ಅಂದರೆ ಒಂದು ಬೇಕಾದ್ರೆ ಅದು ಚಿಕಿತ್ಸೆನೂ ಆ ಕಡೆ ಸರ್ಜರಿ ಟೈಪ್ನು ಆದಂಗೆ ಆಗ್ಬೋದು ಆ ಟೈಮಲ್ಲಿ.
0: ಹೌದು,
1: ಆವಾಗಲೇ ಬೇಕಾದ್ರೆ ನಿರ್ಧಾರ ಮಾಡಿಬಿಡ್ತೀರಾ ಪರೀಕ್ಷೆಯ ಟೈಮಲ್ಲಿ, ಇದು ಬ್ಲಾಕೇಜ್ ಇದೆ ಅಂತ ಗೊತ್ತಾದರೆ ಅಲ್ಲಿ ನೀವು ಅದನ್ನು ಸರಿಪಡಿಸ್ಬಿಡ್ತೀರಾ?
0: ಆಯ್ತು. ಅಂದರೆ ಇವಾಗ ಬ್ಲಾಕೇಜ್ 80% ಜಾಸ್ತಿ ಇತ್ತು ಅಂದರೆ ಮಾತ್ರ ಅದನ್ನು ಓಪನ್ ಮಾಡಬೇಕು. ಇವಾಗ 70% ಬ್ಲಾಕೇಜ್ ಇತ್ತು ಅಂದ್ರೆ ಇವಾಗ ನಾವು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ 70% ಬ್ಲಾಕೇಜ್ ಇಟ್ಟು, ಆದ್ರೆ ಅವರ ತೊಂದರೆಗಳು ಸ್ವಲ್ಪ ನಿಜವಾದ ಬ್ಲಾಕೇಜ್ ಇಂದಾನೆ ತೊಂದರೆ ಆಗ್ತಿದೆ ಅಂತ ಬಿಟ್ಟು ನಮಗೆ ಅವರ ಸಂಭಾಷಣೆನಲ್ಲಿ ಗೊತ್ತಾಗಿತ್ತು ಅಂದಾಗ ನಾವು 70% ಬ್ಲಾಕೇಜ್ಗೂ ನಾವು ಓಪನ್ ಮಾಡ್ತೀವಿ.
1: ಓಪನ್ ಮಾಡಿ ಅಲ್ಲಿ ಸ್ಟೆಂಟ್
0: ಹಾಕ್ತೀವಿ ಇಲ್ಲ ಬೈಪಾಸ್ ಸರ್ಜರಿ ಕಳಿಸ್ಕೊಡ್ತೀವಿ. ಇವಾಗ 70%ಗಿಂತ ಕಮ್ಮಿ ಇತ್ತು ಬ್ಲಾಕೇಜ್, ಅದಕ್ಕೆ ಓಪನ್ ಮಾಡಬಾರ್ದು. ಮಾತ್ರೆಗಳು, ಸೊ ನಮ್ಮ ಕೇಳುಗರ ಹತ್ರ ನಾನು ಏನು ಹೇಳ್ಕೊತೀನಿ ಅಂತ ಕೇಳ್ಕೋಬೇಕು ಅಂತಂದರೆ, ಬ್ಲಾಕೇಜು 70%ಗಿಂತ ಕಮ್ಮಿ ಇತ್ತು ಅಂತಂದರೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ,
1: ವೈದ್ಯರು ನಿಮಗೆ ಸರಿಯಾದ ಚಿಕಿತ್ಸೆ ಕೊಡ್ತಾರೆ.
0: ಸರಿ,
1: ಅಷ್ಟೇ, ಧೈರ್ಯವಾಗಿರಿ
0: ಧೈರ್ಯವಾಗಿರಿ. ಸೊ ಇನ್ನೊಂದು ಯೋಚನೆ ಮಾಡಬೇಕು ನಾವು, ಇವಾಗ ಟೆಸ್ಟ್ ಎಲ್ಲ ನಾರ್ಮಲ್ ಬಂದಿದೆ ಅಂದ ತಕ್ಷಣ ನನ್ನ ಹತ್ರ 0% ಬ್ಲಾಕೇಜ್ ಅಂತೇಬಿಟ್ಟು ಇಲ್ಲೇ ಇಲ್ಲ.
1: ಇಲ್ಲ, ಬ್ಲಾಕೇಜ್ ಇದ್ದೇ
0: ಇರ್ತದೆ ಮಾನವನ ದೇಹದಲ್ಲಿ 10-20-30 ಹಿಡಿದು 70% ತನಕ ಬ್ಲಾಕೇಜ್ ಇದ್ದೇ ಇರಬಹುದು.
1: 70 ಆಚೆ ಹೋದ್ರೆ ಸಮಸ್ಯೆ ತುಂಬಾ ಗಂಭೀರ,
0: ಸಮಸ್ಯೆಗೆ ಗಂಭೀರ. ಅವಾಗ ನೀವು ಚಿಕಿತ್ಸೆ ಅದ ತಕ್ಕನಾಗಿ ಚಿಕಿತ್ಸೆ
1: ತಗೋಬೇಕು. ಬಹಳ ಸಂತೋಷ ಆಯಿತು, ಅಂದರೆ ತಾವು ಹೇಳಿದ್ದು ವಿವರಣೆ ಕೊಟ್ಟಿದ್ದು ಬಹಳ ಖುಷಿಯಾಯಿತು. ಯಾಕಂದರೆ ಹೃದಯ ತುಂಬ ಸಂಕೀರ್ಣವಾದಂತಹ ಅಂಗ, ಅದನ್ನು ಅಷ್ಟು ಸುಲಭದಲ್ಲಿ ತಾವು ಹೇಳಿದಿರಿ. ಈ ನಮ್ಮ ಕಾರ್ಯಕ್ರಮವನ್ನು ಪ್ರಸಾರ ಆಗ್ತಾ ಇರೋ ಸಂದರ್ಭದಲ್ಲಿ ಕೇಳೋದು ಒಂದಾದರೆ, ಇದನ್ನು ನಾವು ನಮ್ಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಯೂಟ್ಯೂಬ್ ಚಾನಲ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತೀವಿ. ಆವಾಗಲೂ ಕೂಡ ಏನು ಹೇಳಿದ್ದಾರೆ ವೈದ್ಯರು ಅಂತ ಅನ್ನೋದನ್ನು ಕೇಳ್ಕೋಬೇಕು. ಇದು ಒಂದೇ ಕಾರ್ಯಕ್ರಮ ಅಂತಲ್ಲ, ನಮ್ಮ ಬೇರೆ ಎಲ್ಲ ಕಾರ್ಯಕ್ರಮಗಳು ಕೂಡ ಈ ರೀತಿ ನಾವು ಅಪ್ಲೋಡ್ ಆಗ್ತದೆ, ಆ ಕಾರ್ಯಕ್ರಮಗಳನ್ನು ಕೇಳ್ಬೋದು. ಫೇಸ್ಬುಕ್ಕು, ಟ್ವಿಟರ್, ಯೂಟ್ಯೂಬ್ ಎಲ್ಲ ಕಡೆಯೂ ಕೂಡ ನಮ್ಮ ಕಾರ್ಯಕ್ರಮಗಳು ಅಪ್ಲೋಡ್ ಆಗಿರ್ತದೆ, ಇರುತ್ತೆ, ದಯವಿಟ್ಟು ಕೇಳಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋಣ ಸರ್. ಇನ್ನು ಮುಖ್ಯವಾಗಿ ಕೊನೆಯಲ್ಲಿ ತಾವು ಏನು ಈ ಪರೀಕ್ಷೆಗಳ ಮಹತ್ವ ಎಷ್ಟು ಮುಖ್ಯ ಅಂತ ಅನ್ನೋದನ್ನ ಹೇಳ್ತೀರಾ?
0: ಓಕೆ, ಸೊ ಇಲ್ಲಿವರೆಗೂ ನಾವು ಟೆಸ್ಟ್ ಮಾಡಿದ್ದು ರಕ್ತನಾಳದ್ದಾಯ್ತು. ಇವಾಗ ಎಲೆಕ್ಟ್ರಿಕಲ್ ಆಕ್ಟಿವಿಟಿನೂ ಒಂದಿದೆ, ಎಲೆಕ್ಟ್ರಿಕಲ್ ಆಕ್ಟಿವಿಟಿನೇ ಬೇರೆ, ಅದನ್ನ ಈ ಸೀಜನ್ನಲ್ಲಿ ನಮಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು. ಸೊ ಇವಾಗ ಇನ್ನೊಂದು ಕೇಳುಗರಲ್ಲಿ ಇನ್ನೊಂದು ನಾನು ಮನವಿ ಏನು ಮಾಡ್ಕೋತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಹಾರ್ಟ್ ಅಟ್ಯಾಕ್ ಅಂದಾಗ ಅದು ರಕ್ತನಾಳದ ಬ್ಲಾಕೇಜಿಂದ ಸಡನ್ ಡೆತ್ ಅಂತೀವಿ, ಸಡನ್ ಆಗಿ ಸಾವಾಗೋದು, ಎಲ್ಲದನ್ನು ಬ್ಲಾಕೇಜಿಂದ ಅಂತ ಅಲ್ಲ. ಈ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಏನು ಅಬ್ನಾರ್ಮಲ್ ಆಗುತ್ತಲ್ಲ,

0: ಅದ್ರ ತೊಂದರೆಯಿಂದ ಸಡನ್ ಆಗಿ ನಾವು ಸಾಯೋದು. ಹೃದಯ ಸ್ತಬ್ಧವಾಗೋದು, ಹೃದಯ ಕಂಪನ ಅಥವಾ ಸ್ತಬ್ಧವಾಗೋದು, ಇವೆರಡಕ್ಕೂ ಒಂದು ಕಾರಣ ಬ್ಲಾಕೇಜು. ಬ್ಲಾಕೇಜ್ ಇಲ್ಲದೇನೂ ಸಹ ನಿಮಗೆ ಇವೆರಡೂ ಆಗಬಹುದು.
1: ಅದಕ್ಕೆ ಹೇಳ್ತಾರಲ್ಲ ಎಷ್ಟೋ ಸಲ, ಏನು ಗೊತ್ತೇ ಆಗಲಿಲ್ಲರಿ, ಎಲ್ಲವೂ ಚೆನ್ನಾಗೇ ಇತ್ತು, ಭಾಳ ಆರೋಗ್ಯವಾಗಿ ಇದ್ರು, ಬಟ್ ಕಾರಣಗಳು ಇನ್ನೂ ಬೇರೆ ಇರ್ತವೆ.
0: ಕರೆಕ್ಟ್.
1: ಅದು ವೈದ್ಯರಿಗೆ ಗೊತ್ತಾಗತ್ತೆ ಯಾವ ಕಾರಣದಿಂದ ಇವರು ತೀರು ಹೋದ್ರು ಅಂತ ಹೇಳಿ.
0: ಹೌದು. ಸೊ ನಾರ್ಮಲ್ ಆಗಿತ್ತು ಅಂದ ತಕ್ಷಣನೇ ಹೃದಯದ ಕಂಪನ ಅಥವಾ ಹೃದಯ ಸ್ತಬ್ಧ ಆಗೋದು ಅದನ್ನ ತಡಿಬಹುದು ಅಂತನೂ ಏನಿಲ್ಲ. ಅದಕ್ಕಿನ ಇನ್ನೊಂದು ಟೆಸ್ಟ್ ಇದೆ. ಹೌದು. ಸೊ ಪ್ಲಸ್ ಕೊನೆಯದಾಗಿ ನಾನು ನಮ್ಮ ಕೇಳುಗರಲ್ಲಿ ಏನು ಹೇಳ್ಕೊತೀನಿ ಅಂತಂದರೆ, ಇದೊಂದು ಯೋಚನೆ ಮಾಡಿ. ಇವಾಗ ನಾವು ಏನೇ ಒಂದು ಪರೀಕ್ಷೆ ಮಾಡಿದ್ವಿ ಅಂತಂದರೆ ಅದು ಇವತ್ತಿನ ದಿನ, ಇವತ್ತಿನ ಹಂತದ
1: ಹಂತಕ್ಕೆ ಮಾತ್ರ,
0: ಇದು ಹಂತಕ್ಕೆ ಮಾತ್ರ.
1: ಸರಿ.
0: ನಾವು ಎಲ್ಲ ಕಲೆ ಹಾಕಿದಾಗ,
1: ಒಂದು ವರ್ಷ ಹಿಂದೆ ಮಾಡಿಸಿದೀವಿ ಅವಾಗ ಚೆನ್ನಾಗಿತ್ತು ಅಂದರೆ ಈಗಲೂ ಚೆನ್ನಾಗಿರ್ತೀರಿ ಅಂತ ಹೇಳೋಕ್ಕಾಗಲ್ಲ.
0: ಅದೊಂದನ್ನು ನಾವು ಗಮನದಲ್ಲಿಟ್ಕೊಂಡಿರಬೇಕು.

0: ಮಾಡಿದ್ವಿ ಅಂತಂದ್ರೆ ಅದು ಇವತ್ತಿನ ದಿನ, ಇವತ್ತಿನ ಹಂತದ
1: ಹಂತಕ್ಕೆ ಮಾತ್ರ,
0: ಇದ ಹಂತಕ್ಕೆ ಮಾತ್ರ.
1: ಸರಿ,
0: ನಾವು ಎಲ್ಲ ಕಲೆ ಹಾಕಿದಾಗ
1: ಒಂದ್ ವರ್ಷ ಹಿಂದೆ ಮಾಡಿಸಿದೀವಿ, ಅವಾಗ ಚೆನ್ನಾಗಿತ್ತು ಅಂದ್ರೆ ಈಗಲೂ ಚೆನ್ನಾಗಿರ್ತೀರಿ ಅಂತ ಹೇಳಕ್
0: ಅಲ್ಲ, ಅದೊಂದನ್ನು ನಾವು ಗಮನದಲ್ಲಿಟ್ಕೊಂಡಿರ್ಬೇಕು. ಹಾಗಾಗಿ ನಾವು ಪರೀಕ್ಷೆಗಳು ಮಾಡಬೇಕಾದ್ರೆ ಆ ವಿಷಯಕ್ಕೆ ತಕ್ಕಂತೆ, ತೊಂದರೆಗೆ ತಕ್ಕಂತೆ ಪರೀಕ್ಷೆ ಮಾಡಿದ್ರೇನೆ ಅದರದ ಲಾಭ ಇದೆ.
1: ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಹೃದಯದ ಮಾತು ಅಂತ ಅನ್ಬೋದು, ಈಗ ಬಹಳ ಹೃದಯಕ್ಕೆ ತಟ್ಟೋ ಹಾಗೆ ತಾವು ಮಾತಾಡಿದಿರಿ. ಈ ವಿಚಾರವನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಎಲ್ಲಾ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ ಕುರಿತಾಗಿ ಡಾಕ್ಟರ್ ಗಿರೀಶ್ ಮೂಡ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ.
2: ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತು ನಾವು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳ ವಿವಿಧ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳಿಕ್ಕಾಗಿ ನಮ್ಮ ಜೊತೆಗೆ ಇವತ್ತು ನಿವೃತ್ತ ಬ್ಯಾಂಕ್ ಉದ್ಯೋಗಿ ಜಿತೇಂದ್ರರಾವ್ ಕುಲಕರ್ಣಿ ಅವರು ಆಗಮಿಸಿದ್ದಾರೆ. ಜಿತೇಂದ್ರರಾವ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ ಮತ್ತು ಧನ್ಯವಾದಗಳು.
2: ಜಿತೇಂದ್ರರಾವ್ ಅವರೇ, ನಮಗೆ ಇವತ್ತು ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾಹಿತಿಯನ್ನು ಮಾಡಿಕೊಡ್ಬೇಕು. ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಂದ್ರೆ ಏನು?
3: ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಏನು ಅನ್ನೋಕ್ಕಿಂತ ಮುಂಚೆ ಇದು ಏಕೆ ಅಂತ ಕೇಳ್ತೀರಿ. ಏಕೆಂದರೆ 1947 ನಮ್ಮ ಭಾರತ ಸ್ವತಂತ್ರ ಆದ ನಂತರ ಸ್ವಾಸ್ಥ್ಯದ ಬಗ್ಗೆ ನಮ್ಮ ಕಾಳಜಿ ಇತ್ತು. ಭಾರತವು ವ್ಯವಸ್ಥಿತವಾಗಿ ಆರೋಗ್ಯ ಪರಿಸ್ಥಿತಿಗಳನ್ನು ಸುಧಾರಿಸಿದೆ. 1947 32 ವರ್ಷಗಳು ಇದ್ದ ಜೀವಿತಾವಧಿಯು ಈಗ ಸದ್ಯಕ್ಕೆ 66.8 ವರ್ಷಗಳಿಗೆ ದ್ವಿಗುಣಗೊಂಡಿದೆ. ಶಿಶು ಮರಣ ಪ್ರಮಾಣ ಪ್ರತಿ 1,000 ಜೀವಂತ ಜನನಗಳಿಗೆ 50 ಇಳಿದಿದೆ. ಆದಾಗ್ಯೂ ಅಪೌಷ್ಟಿಕತೆಯ ಮಟ್ಟಗಳು ಮತ್ತು ಶಿಶು ಮತ್ತು ತಾಯಂದಿರ ಸಾವಿನ ಪ್ರಮಾಣಗಳು ಇನ್ನೂ ಹೆಚ್ಚೇ ಇವೆ. ಅಸಮರ್ಪಕ ಆರೋಗ್ಯ ಸೌಲಭ್ಯಗಳಿಂದಾಗಿ ಪ್ರತಿ ವರ್ಷ ಸುಮಾರು 1 ಮಿಲಿಯನ್ ಭಾರತೀಯರು ಸಾಯುತ್ತಿದ್ದಾರೆ ಮತ್ತು 700 ಮಿಲಿಯನ್ ಜನರಿಗೆ ತಜ್ಞ ಆರೈಕೆ ಪ್ರವೇಶವಿಲ್ಲ ಮತ್ತು 80% ತಜ್ಞರು ನಗರ ಪ್ರದೇಶಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. 1,000 ಜನಸಂಖ್ಯೆಗೆ ಆಸ್ಪತ್ರೆ ಹಾಸಿಗೆಗಳು ಸಂಖ್ಯೆ ಲಭ್ಯತೆಯ ದೃಷ್ಟಿಯಿಂದ ಭಾರತವು ದೊಡ್ಡ ಅಗತ್ಯ ಅಂತರವನ್ನು ಎದುರಿಸುತ್ತಿದೆ. 1,000 ಜನಸಂಖ್ಯೆಗೆ ವಿಶ್ವದ ಸರಾಸರಿ 4 ಆಸ್ಪತ್ರೆ ಹಾಸಿಗೆಗಳೊಂದಿಗೆ ಭಾರತವು 1,000 ಜನಸಂಖ್ಯೆಗೆ 1 ಕಡಿಮೆ, ಅಂದರೆ 0.7 ಆಸ್ಪತ್ರೆ ಹಾಸಿಗೆಗಳನ್ನು ಹೊಂದಿದೆ. ಸಾರ್ವಜನಿಕ ಆರೋಗ್ಯ ಸೌಲಭ್ಯದ ವಿಸ್ತರಣೆಗೆ ಬಜೆಟ್ ಬೆಂಬಲವು ಸರ್ಕಾರಗಳಿಂದ ಅಸಮರ್ಪಕವಾಗಿದೆ. ಹೆಚ್ಚಿನ ರಾಜ್ಯಗಳಲ್ಲಿ ಸಂಬಳ ಮತ್ತು ವೇತನವು ಒಟ್ಟು ಆರೋಗ್ಯ ಬಜೆಟ್ನ 70% ಪಾಲನ್ನು ಹೊಂದಿದೆ. ಸೇವೆಗಳ ವಿಸ್ತರಣೆಗೆ ಯಾವುದೇ ಸಂಪನ್ಮೂಲಗಳನ್ನು ಹೊಂದಿಲ್ಲ, ಸಾಕಾಗುವುದಿಲ್ಲ. ಇದಲ್ಲದೆ ಭಾರತದಲ್ಲಿ ಆರೋಗ್ಯ ರಕ್ಷಣೆ ಮೇಲಿನ ವೆಚ್ಚದಲ್ಲಿ ಸಾರ್ವಜನಿಕ ನಿಧಿಯ ಕೇವಲ 22% ಸೃಷ್ಟಿಯೆಂದು ಅಂದಾಜಿಸಲಾಗಿದೆ. ಉಳಿದ 78% ಖಾಸಗಿ ವೆಚ್ಚಗಳು ವಿವಿಧ ವೆಚ್ಚಗಳಾಗಿವೆ. ಒಟ್ಟು ಸಾರ್ವಜನಿಕ ವಲಯದ ಸಬ್ಸಿಡಿಗಳಲ್ಲಿ ಜನಸಂಖ್ಯೆ 20% ಶ್ರೀಮಂತರ ಪಾಲು ಸುಮಾರು 30%. ಇದು ಜನಸಂಖ್ಯೆಯ ಬಡ 20% ಪಾಲು 3 ಹೆಚ್ಚು. ಅಸ್ತಿತ್ವದಲ್ಲಿರುವ ಸನ್ನಿವೇಶವು ಸಾರ್ವಜನಿಕ ಆರೋಗ್ಯ ಸೇವೆಯು 3E, ಅಂದರೆ ಇಂಗ್ಲಿಷ್ ಇ ಪದದ ಎಕ್ಸ್ಪ್ಯಾಂಡ್ ಈಕ್ವಿಟಿ ಎಕ್ಸಲೆನ್ಸ್, ಅಂದರೆ ವಿಸ್ತರಣೆ, ಈಕ್ವಿಟಿ ಮತ್ತು ಶ್ರೇಷ್ಠತೆಯನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು

0: ಸೂಚಿಸುತ್ತದೆ. ಸಾಕಷ್ಟು ಆರೋಗ್ಯ ರಕ್ಷಣೆ ಪ್ರವೇಶಕ್ಕೆ ತೃತೀಯ ಆರೈಕೆ ಸೌಲಭ್ಯಗಳ ವಿಸ್ತರಣೆಯು ಅಗತ್ಯವಿದೆ. ತೃತೀಯ ಆರೈಕೆಯನ್ನು ಜನಸಂಖ್ಯೆಯ ವಿವಿಧ ಭಾಗಗಳಿಗೆ ಸಮಾನವಾಗಿ ವಿತರಿಸಬೇಕು. ಹೊಸ ಸೌಲಭ್ಯಗಳ ಸ್ಥಾಪನೆಯ ಮೂರು ಹಂತಗಳಲ್ಲಿ ಅಸಮತೋಲನವನ್ನು ಪರಿಹರಿಸಬೇಕಾಗುತ್ತದೆ. ಪ್ರಾದೇಶಿಕ ವಿಶೇಷತೆಗಳು ಮತ್ತು ದಾದಿಯರು ಅಂದರೆ ನರ್ಸ್ ಮತ್ತು ಇತರ ಆರೋಗ್ಯ ವೃತ್ತಿಪರರಿಗೆ ವೈದ್ಯಕೀಯ ವೈದ್ಯರ ಅನುಪಾತ ಮುಂದಿನ ಪಂಚವಾರ್ಷಿಕ ಯೋಜನೆಯಲ್ಲಿನ ವಿಸ್ತರಣೆಯು ವ್ಯವಸ್ಥಿತವಾಗಿರಬೇಕು ಮತ್ತು ಭವಿಷ್ಯದ ವೈದ್ಯಕೀಯ ಶಿಕ್ಷಣ ಮತ್ತು ಆರೈಕೆಯಲ್ಲಿ ಗುಣಮಟ್ಟವನ್ನು ತುಂಬುವ ಆಧಾರದ ಮೇಲೆ ಅದರ ಬಾಹ್ಯರೇಖೆಗಳು ಇರಬೇಕು ಎಂದು ಕಾರ್ಯನಿರತ ಗುಂಪು ಅಂದರೆ ಇಂಗ್ಲೀಷ್ನಲ್ಲಿ ವರ್ಕಿಂಗ್ ಗ್ರೂಪ್ ಅಂತ ಕರೆಯುತ್ತಾರೆ, ಅದರ ಸದಸ್ಯರು ಸರ್ವಾನುಮತದಿಂದ ಅಭಿಪ್ರಾಯಪಟ್ಟಿದ್ದಾರೆ. ಇದೇ ದಾರಿಯಲ್ಲಿ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಶುರು ಮಾಡಲಾಗಿದೆ.
1: ಜಿತೇಂದ್ರ ಅವರೇ, ಈಗ ಈ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆಯ ಉದಯ ಹೇಗಾಯಿತು, ಈ ಬಗ್ಗೆ ಮಾಹಿತಿ ಮಾಡಿಕೊಡಿ.
0: ಈಗಾಗಲೇ ಹೇಳಿದಂತೆ ಈ ಯೋಜನೆಯು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ. ಇದು ಸಾಮಾನ್ಯವಾಗಿ ದೇಶದಲ್ಲಿ ಕೈಗೆಟುಕುವ ವಿಶ್ವಾಸಾರ್ಹ ತೃತೀಯ ಹಂತದ ಆರೋಗ್ಯ ಸೇವೆ ಲಭ್ಯತೆಯನ್ನು ಅಸಮತೋಲನವನ್ನು ಸರಿಪಡಿಸುವ ಮತ್ತು ಕಡಿಮೆ ಸೇವೆ ಸಲ್ಲಿಸುವ ರಾಜ್ಯಗಳಲ್ಲಿ ಗುಣಮಟ್ಟದ ವೈದ್ಯಕೀಯ ಶಿಕ್ಷಣಕ್ಕಾಗಿ ಸೌಲಭ್ಯಗಳನ್ನು ಹೆಚ್ಚಿಸುವ ಪ್ರಾಥಮಿಕ ಉದ್ದೇಶವಾಗಿದೆ. ಇದನ್ನು ಎರಡು PMSSY ಅನ್ನೋ ಈ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆಯನ್ನು ಎರಡು ಘಟಕಗಳಲ್ಲಿ ವಿಂಗಡಿಸಲಾಗಿದೆ. ಒಂದು AIMS ಸ್ಥಾಪನೆ ಅಂದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಹಾಗೂ ಎರಡನೇದು ಸರ್ಕಾರಿ ವೈದ್ಯಕೀಯ ಕಾಲೇಜು ಸಂಸ್ಥೆಗಳ ಉನ್ನತೀಕರಣ. ಮೊದಲನೇದಾಗಿ ದೇಶದ ವಿವಿಧ ಭಾಗಗಳಲ್ಲಿ ಸುಧಾರಿತ ತೃತೀಯ ಆರೋಗ್ಯ ಮೂಲಸೌಕರ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸೌಲಭ್ಯಗಳ ಸೃಷ್ಟಿಗೆ ಪ್ರಮುಖ ಒತ್ತು ನೀಡಲು ಭಾರತ ಸರ್ಕಾರವು ಹೊಸ ಏಮ್ಸ್ ಅಂತ ಶಾರ್ಟ್ಫಾಲ್ ಆಗಿ ಕರೆಯುವ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸನ್ನು ಸ್ಥಾಪಿಸುತ್ತಿದೆ. ದೇಶದಲ್ಲಿ ಈ ಅತ್ಯಂತ ಪ್ರಮುಖ ಸಂಸ್ಥೆಗಳ ರಚನೆಗೆ ಅನುಕೂಲವಾಗುವಂತೆ ಭಾರತ ಸರ್ಕಾರವು ಏಮ್ಸ್ ಕಾಯ್ದೆಯನ್ನು ರೂಪಿಸಿದೆ. ಅದರ ಅಡಿಯಲ್ಲಿ ಈ ಏಮ್ಸನ್ನು ಸ್ಥಾಪಿಸಲಾಗಿದೆ. ಕಾಯ್ದೆಯ ನಿಬಂಧನೆಗಳ ಪ್ರಕಾರ ಈ ಹೊಸ ಏಮ್ಸನ್ನು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸಂಸ್ಥೆಗಳು ಎಂದು ಕರೆಯಲಾಗುತ್ತದೆ ಮತ್ತು ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಸ್ವಾಯತ್ತ ಸಂಸ್ಥೆಗಳಾಗಿ ಕಾರ್ಯನಿರ್ವಹಿಸಲಿವೆ. ಕಾಯ್ದೆಯಲ್ಲಿ ಪ್ರತಿಪಾದಿಸಿರುವಂತೆ ಈ ಏಮ್ಸ್ ಸ್ಥಾಪಿಸುವ ಉದ್ದೇಶ ಏನೆಂದರೆ, ಮೊದಲನೇದಾಗಿ ಭಾರತದಲ್ಲಿನ ಎಲ್ಲ ವೈದ್ಯಕೀಯ ಕಾಲೇಜುಗಳು ಮತ್ತು ಇತರ ಸಂಬಂಧಿತ ಸಂಸ್ಥೆಗಳಿಗೆ ಉನ್ನತ ಗುಣಮಟ್ಟದ ವೈದ್ಯಕೀಯ ಶಿಕ್ಷಣವನ್ನು ಪ್ರದರ್ಶಿಸಲು ಅದರ ಎಲ್ಲ ಶಾಖೆಗಳಲ್ಲಿ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣದಲ್ಲಿ ಬೋಧನೆಯ ಮಾದರಿಗಳನ್ನು ಅಭಿವೃದ್ಧಿಪಡಿಸುವುದು. ಎರಡನೇದಾಗಿ ಆರೋಗ್ಯ ಚಟುವಟಿಕೆಯ ಎಲ್ಲ ಪ್ರಮುಖ ಶಾಖೆಗಳಲ್ಲಿ ಸಿಬ್ಬಂದಿಗಳ ತರಬೇತಿಗಾಗಿ ಅತ್ಯುನ್ನತ ಶ್ರೇಣಿಯ ಶೈಕ್ಷಣಿಕ ಸೌಲಭ್ಯಗಳನ್ನು ಒಂದೇ ಸ್ಥಳದಲ್ಲಿ ತರಲು ಮತ್ತು ಮೂರನೇದಾಗಿ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣದಲ್ಲಿ ಸ್ವಾವಲಂಬನೆ ಸಾಧಿಸಲು ಈ ಏಮ್ಸ್ ಮೂರು ಉದ್ದೇಶಗಳನ್ನು ಸರಿಪಡಿಸಲು ಒಂದು ಕೆಲವು ಕಾರ್ಯಕ್ರಮಗಳನ್ನು ಹೊಂದಿಕೊಂಡಿದೆ. ಅದರಲ್ಲಿ ಭೌತಿಕ ಮತ್ತು ಜೈವಿಕ ವಿಜ್ಞಾನಗಳನ್ನು ಒಳಗೊಂಡಂತೆ ಆಧುನಿಕ ವೈದ್ಯಕೀಯ ಮತ್ತು ಇತರ ಸಂಬಂಧಿತ ವಿಜ್ಞಾನಗಳ ವಿಜ್ಞಾನದಲ್ಲಿ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ಬೋಧನೆಯನ್ನು ಒದಗಿಸುವುದು.
1: ಈಗ ಈ ಒಂದು ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆಯಲ್ಲಿನ ಮುಖ್ಯ ಅಂಶಗಳು ಅಂತಿರೀವು.
0: ಹೌದು, ಏಮ್ಸ್ ಉದ್ದೇಶ ಮಾಡಲು ಈಗಾಗಲೇ ಹೇಳಿದಂತೆ ಇಂತಹ ಶಿಕ್ಷಣದ ತೃಪ್ತಿದಾಯಕ ಗುಣಮಟ್ಟವನ್ನು ತಲುಪಲು ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣದ ಹೊಸ ವಿಧಾನಗಳನ್ನು ಪ್ರಯೋಗಗಳನ್ನು ನಡೆಸುವುದು, ಅಂತಹ ವಿಜ್ಞಾನಗಳ ವಿವಿಧ ಶಾಖೆಗಳಲ್ಲಿ ಸಂಶೋಧನೆಗೆ ಸೌಲಭ್ಯಗಳನ್ನು ಒದಗಿಸುವುದು, ಭಾರತದಲ್ಲಿನ ವಿವಿಧ ವೈದ್ಯಕೀಯ ಕಾಲೇಜುಗಳಲ್ಲಿ ಶಿಕ್ಷಕರಿಗೆ ತರಬೇತಿ ನೀಡಿ ಹೊಸ ಏಮ್ಸ್ ಸಂಸ್ಥೆಗಳನ್ನು ಮುಂಬರುವ ದಿನಗಳಲ್ಲಿ ಸುಧಾರಿತ ತೃತೀಯ ಆರೋಗ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನೆ ವಿಷಯದಲ್ಲಿ ನಾಯಕತ್ವದ ಸ್ಥಾನವನ್ನು ಪಡೆದುಕೊಳ್ಳಲು ವಿಶೇಷವಾಗಿ ಸಂಶೋಧನೆ ಮತ್ತು ಪ್ರದೇಶಗಳ ನಿರ್ದಿಷ್ಟ ವೈದ್ಯಕೀಯ ಮತ್ತು ಆರೋಗ್ಯ ಸಂಸ್ಥೆಗಳ ಮೇಲೆ ಕೇಂದ್ರೀಕರಿಸಲಾಗಿದೆ. ನಿಮಗೆ ಗೊತ್ತಾಗಿರ್ಬೋದು, ಮೊದಲು ದೆಹಲಿಯಲ್ಲಿ ಏಮ್ಸ್ ಆಸ್ಪತ್ರೆ ಮುಖ್ಯವಾಗಿ ಕೆಲಸ ಮಾಡುತ್ತಿತ್ತು. ಉತ್ತರ ಭಾರತದ ಸುಮಾರು ರಾಜ್ಯಗಳ ಜನರು ಆ ಏಮ್ಸ್ ಒಂದೇ ಸಂಸ್ಥೆ ಆಗಿರುವ ದೆಹಲಿಯಲ್ಲಿ ತಮ್ಮ ಸೇವೆಗಳನ್ನು ಪಡೆದುಕೊಳ್ಳುತ್ತಿದ್ದರು. ಇವತ್ತಿನ ಕಾಲದಲ್ಲಿ ಈಗ ನಾವು ಮಾತಾಡುವ ವೇಳೆಯಲ್ಲಿ 22 ಹೊಸ ಏಮ್ಸ್ಗಳನ್ನು ಆಲ್ರೆಡಿ ಘೋಷಿಸಲಾಗಿದೆ ಮತ್ತು ಕೆಲವೊಂದು ಆಲ್ರೆಡಿ ಕಾರ್ಯನಿರ್ವಹಿಸುತ್ತಿವೆ ಮತ್ತು ಮುಂಬರುವ ದಿನಗಳಲ್ಲಿ 75 ಏಮ್ಸ್ ಆಸ್ಪತ್ರೆಗಳನ್ನು ದೇಶದ ಬೇರೆ ಬೇರೆ ಸ್ಥಳಗಳಲ್ಲಿ ಇದನ್ನು ಸ್ಥಾಪನೆ ಮಾಡುವ ಸರ್ಕಾರದ ಉದ್ದೇಶವಾಗಿದೆ. ಹೀಗೆ ಇನ್ನೊಂದು ಎರಡನೇ ಇವರ ಕಾರ್ಯಕ್ರಮ ಸರ್ಕಾರಿ ವೈದ್ಯಕೀಯ ಕಾಲೇಜು ಸಂಸ್ಥೆಗಳ ಉನ್ನತೀಕರಣ. ಇದರಲ್ಲಿ ಪ್ರತಿ ಉನ್ನತ ದರ್ಜೆಯ ಯೋಜನೆಯು ಸೇರಿಸುತ್ತದೆ. 8-10 ಸೂಪರ್ ಸ್ಪೆಷಾಲಿಟಿ ವಿಭಾಗಗಳು, ಸುಮಾರು 15 ಹೊಸ PG ಸೀಟುಗಳು, 150-250 ಹಾಸಿಗೆಗಳು, ಹಾಗೂ ಇಂತಹ 75

0: ಸರ್ಕಾರಿ ಈಗಾಗಲೇ ಇರುವ ವೈದ್ಯಕೀಯ ಕಾಲೇಜುಗಳನ್ನು ಹಾಗೂ ಆಸ್ಪತ್ರೆಗಳನ್ನು ಅದನ್ನು ಅಭಿವೃದ್ಧಿ ಈ ರೀತಿಯಲ್ಲಿ ಮುಂದೂಡಬೇಕು ಅಂತ ಸರ್ಕಾರದ ಈ ಯೋಜನೆಯಲ್ಲಿ ಅಳವಡಿಸಲಾಗಿದೆ.
1: ಆಯಿತು ಜಿತೇಂದ್ರ ರಾವ್ ಕುಲಕರ್ಣಿ ಅವರೇ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಹತ್ವವಾದ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ತಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು. ನಮಸ್ಕಾರ.
2: ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ಮಲಗೋ ಕಂದಮ್ಮನಿಗೆ ಜೋಗುಳ ಹಾಡು.
3: ಜೋ ಜೋ ನಾಲೀನ ಹಾಡುವೆ.
2: ಬೆಳೆಯೋ ಮಕ್ಕಳಿಗೆ ಜ್ಞಾನದ ಗೂಡು.
4: ಈ ಕನ್ನಡದ ಅಕ್ಷರ ಮಾಲೆ.
2: ಹಾದಿ ಹರೆಯದವರಿಗೆ ಸ್ಫೂರ್ತಿಯ ಚಿಲುಮೆ.
4: ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ.
2: ವಯೋವೃದ್ಧರಿಗೆ ಬದುಕಿನ ಹಿರಿವೆ.
5: ಬಾನಿಗೊಂದು ಎಲ್ಲೆ ಎಲ್ಲಿದೆ.
2: ಬೆಳಗಿನಿಂದ ರಾತ್ರಿ ಎಬ್ಬಿಸಿ ಮಲಗಿಸೋ ವಾಣಿ, ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿ. ಹರಸಿ ಹಾರೈಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು.
6: ನಮ್ಮ ನಿಮ್ಮ ವಾಣಿ ಇದು ಎಲ್ಲರ ಕನ್ನಡಿ.
2: ಸದಾ ಜೊತೆ ಜೊತೆಯಲ್ಲಿ ಸಾಗಲಿ ನಮ್ಮ ನಿಮ್ಮ ಪಯಣ. ಯಾಕೆಂದ್ರೆ ನಮ್ಮ ಆಕಾಶವಾಣಿ ಸದಾ ನಿತ್ಯ ನೂತನ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಇಂಡೋನೇಷ್ಯಾದ ಪ್ರಾಂಬನನ್ ದೇವಾಲಯಕ್ಕೆ ಭೇಟಿ, ಉಭಯ ದೇಶಗಳ ಸಾಂಸ್ಕೃತಿಕ ಬಾಂಧವ್ಯಕ್ಕೆ ಹೊಸ ಮೆರಗು. ಆಸಿಯಾನ್ ಭಾರತ ವ್ಯಾಪಾರ ಒಪ್ಪಂದ ಪರಿಷ್ಕರಣೆ, ನವದೆಹಲಿಯಲ್ಲಿ 13ನೇ ಜಂಟಿ ಸಮಿತಿ ಸಭೆ. ಆಪರೇಷನ್ ಅಮಿಸ್ತಾದ್ ನೆರವು, ಭಾರತಕ್ಕೆ ಕೃತಜ್ಞತೆ ಸಲ್ಲಿಸಿದ ವೆನೆಜುವೆಲಾ. ವಯನಾಡು ಭೂಕುಸಿತ, ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ ಕೇರಳಂ ಸರ್ಕಾರ. ಹಾಗೂ ವಿಂಬಲ್ಡನ್ ಟೆನಿಸ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಲಿಂಡಾ ನೊಸ್ಕೋವಾ, ಎಲಿಸ್ ಮರ್ಟೆನ್ಸ್ ಹಾಗೂ ಮಾರ್ಟಾ ಕಾಸ್ಟ್ಯೂಕ್ ಜಾಸ್ಮಿನ್ ಪಯಲೋನಿ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರೊಂದಿಗೆ ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿರುವ ಪ್ರಾಂಬನನ್ ದೇವಾಲಯಕ್ಕೆ ಭೇಟಿ ನೀಡಿದರು. ಪ್ರಧಾನಿ ಅವರಿಗೆ ಇಂಡೋನೇಷ್ಯಾದ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುವ ಗೆಮೆಲಾನ್ ವಾದ್ಯಗೋಷ್ಠಿ ಹಾಗೂ ಸಾಂಪ್ರದಾಯಿಕ ಯೋಗ್ಯಕಾರ್ತ ನೃತ್ಯ ಪ್ರದರ್ಶನದೊಂದಿಗೆ ಸ್ವಾಗತ ಕೋರಲಾಯಿತು. ಉಭಯ ನಾಯಕರು 9ನೇ ಶತಮಾನದಲ್ಲಿ ನಿರ್ಮಾಣಗೊಂಡ ದೇವಾಲಯ ಸಮುಚ್ಚಯಕ್ಕೆ ಭೇಟಿ ನೀಡಿದರು. ಮುಖ್ಯ ಶಿವನ ದೇವಾಲಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪೂಜೆ ಸಲ್ಲಿಸಿದರು. ದೇವಾಲಯದ ಸೂಕ್ಷ್ಮ ಶಿಲ್ಪಕಲೆಗಳನ್ನು ವೀಕ್ಷಿಸಿದ ಅವರು, ಭಾರತ ಇಂಡೋನೇಷ್ಯಾ ಸಹಕಾರದಡಿ ನಡೆಯುತ್ತಿರುವ ಸಂರಕ್ಷಣೆ ಮತ್ತು ಪುನಶ್ಚೇತನ ಕಾಮಗಾರಿಗಳ ಪರಿಶೀಲನೆಯನ್ನು ನಡೆಸಿದರು. ಜಂಟಿ ಪ್ರಕಟಣೆಯಲ್ಲಿ ಮಾತನಾಡಿದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಪ್ರಾಂಬನಸ್, ದೇವಾಲಯವು ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಶತಮಾನಗಳಷ್ಟು ಹಳೆಯ ಬಾಂಧವ್ಯದ ಸಂಕೇತವಾಗಿದೆ ಎಂದು ಹೇಳಿದರು. ದೇವಾಲಯದ ಸಂರಕ್ಷಣೆ ಮತ್ತು ಪುನಶ್ಚೇತನ ಕಾರ್ಯಕ್ಕೆ ಭಾರತ ನೀಡುತ್ತಿರುವ ಸಹಕಾರಕ್ಕೆ ಅವರು ಕೃತಜ್ಞತೆ ಸಲ್ಲಿಸಿದರು. ಸಂಸ್ಕೃತಿಯು ಉಭಯ ದೇಶಗಳನ್ನು ಬೆಸೆಯುವ ಸೇತುವೆಯಾಗಿ ಮುಂದುವರಿದಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿ, ಈ ಭೇಟಿಯನ್ನು ಅತ್ಯಂತ ಆಧ್ಯಾತ್ಮಿಕ ಮತ್ತು ಸ್ಮರಣೀಯ ಅನುಭವ ಎಂದು ಬಣ್ಣಿಸಿದ್ದಾರೆ. ಸುಮಾರು 12 ಶತಮಾನಗಳಿಂದ ಈ ಭವ್ಯ ಪರಂಪರೆಯನ್ನು ಸಂರಕ್ಷಿಸಿರುವ ಇಂಡೋನೇಷ್ಯಾದ ಜನರಿಗೆ ಅವರು ಧನ್ಯವಾದ ಸಲ್ಲಿಸಿದರು. ದೇವಾಲಯದ ಸಂರಕ್ಷಣೆಯಲ್ಲಿ ಭಾರತದ ಪಾಲ್ಗೊಳ್ಳುವಿಕೆಯು ಉಭಯ ದೇಶಗಳ ಹಂಚಿಕೆಯ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕವಾಗಿದೆ ಎಂದು ಹೇಳಿದರು. ಈ ಪುನಶ್ಚೇತನ ಯೋಜನೆಯು ಉಭಯ ದೇಶಗಳ ಜನರ ನಡುವಿನ ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ ಪ್ರಧಾನಿ, ಇಂಡೋನೇಷ್ಯಾಕ್ಕೆ ತಮ್ಮ 3 ದಿನಗಳ ಅಧಿಕೃತ ಭೇಟಿಯ ಸಂದರ್ಭದಲ್ಲಿ ನೀಡಿದ ಆತ್ಮೀಯ ಆತಿಥ್ಯಕ್ಕಾಗಿ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರಿಗೆ ಕೃತಜ್ಞತೆ ಸಲ್ಲಿಸಿದರು. ಆಸಿಯಾನ್ ಭಾರತ ಸರಕು ವ್ಯಾಪಾರ ಒಪ್ಪಂದ ಎಐಟಿಐಜಿಎ ಪರಿಷ್ಕರಣೆ ಪ್ರಕ್ರಿಯೆಗೆ ವೇಗ ನೀಡುವ ಉದ್ದೇಶದಿಂದ ಭಾರತ

0: 13ನೇ ಆಸಿಯಾನ್ ಭಾರತ ಸರಕು ವ್ಯಾಪಾರ ಒಪ್ಪಂದ ಜಂಟಿ ಸಮಿತಿ ಸಭೆ ನವದೆಹಲಿಯಲ್ಲಿ ಆಯೋಜಿಸಿದೆ. ಈ ತಿಂಗಳ 10ರವರೆಗೆ ನಡೆಯಲಿರುವ ಜಂಟಿ ಸಮಿತಿ ಮತ್ತು ಅದರ ಸಂಬಂಧಿತ ಸಭೆಗಳು ಭೌತಿಕ ಹಾಗೂ ಆನ್ಲೈನ್ ಮಾದರಿಯಲ್ಲಿ ನಡೆಯುತ್ತಿವೆ. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಪ್ರಕಾರ ಜಂಟಿ ಸಮಿತಿಯು ವಿವಿಧ ಉಪಸಮಿತಿಗಳಿಗೆ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಕಾರ್ಯತಂತ್ರದ ಮಾರ್ಗದರ್ಶನ ನೀಡಿದ್ದು, ಎಐಟಿಐಜಿಎ ಪರಿಷ್ಕರಣೆಗೆ ಸಂಬಂಧಿಸಿದ ಬಾಕಿ ಉಳಿದಿರುವ ಅಧ್ಯಾಯಗಳನ್ನು ಶೀಘ್ರ ಅಂತಿಮಗೊಳಿಸುವಂತೆ ಸೂಚಿಸಿದೆ. ಉಪಸಮಿತಿಗಳಿಗೆ ನಿಗದಿತ ಕಾಲಮಿತಿಯ ಗುರಿಗಳನ್ನು ನೀಡಲಾಗಿದ್ದು, ಪರಸ್ಪರ ಸಹಕಾರದೊಂದಿಗೆ ನಿಗದಿತ ಅವಧಿಯೊಳಗೆ ಸ್ಪಷ್ಟ ಫಲಿತಾಂಶ ಸಾಧಿಸುವಂತೆ ಉತ್ತೇಜಿಸಲಾಗಿದೆ. ಜಂಟಿ ಸಮಿತಿಯ ವ್ಯಾಪ್ತಿಯಲ್ಲಿರುವ 8 ಉಪಸಮಿತಿಗಳ ಪೈಕಿ 3 ಉಪಸಮಿತಿಗಳ ಸಭೆಗಳು ಪ್ರಸ್ತುತ ನಡೆಯುತ್ತಿವೆ. ಇವುಗಳಲ್ಲಿ ಸುಂಕ ಪ್ರಕ್ರಿಯೆಗಳು ಮತ್ತು ವ್ಯಾಪಾರ ಸುಗಮೀಕರಣ, ರಾಷ್ಟೀಯ ಪರಿಗಣನೆ ಮತ್ತು ಮಾರುಕಟ್ಟೆ ಪ್ರವೇಶ ಹಾಗೂ ಮೂಲದ ನಿಯಮಗಳು ಕುರಿತು ಉಪಸಮಿತಿಗಳು ಸೇರಿವೆ. ಈ ಸಭೆಗಳು ಭಾರತ ಮತ್ತು ಆಸಿಯಾನ್ ಸದಸ್ಯ ರಾಷ್ಟ್ರಗಳ ನಡುವಿನ ಸಹಕಾರವನ್ನು ಮತ್ತಷ್ಟು ಗಟ್ಟಿಗೊಳಿಸುವುದು, ಪರಸ್ಪರ ತಿಳುವಳಿಕೆಯನ್ನು ವೃದ್ಧಿಸುವುದು ಹಾಗೂ ರಚನಾತ್ಮಕ ಸಂವಾದವನ್ನು ಉತ್ತೇಜಿಸುವ ಮಹತ್ವದ ವೇದಿಕೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಕಳೆದ ಜೂನ್ 24ರಂದು ಸಂಭವಿಸಿದ ಅವಳಿ ಭೂಕಂಪದ ಬಳಿಕ ಆಪರೇಷನ್ ಅಮಿಸ್ತಾದ್ ಅಡಿಯಲ್ಲಿ ಭಾರತ ನೀಡಿದ ಮಾನವೀಯ ನೆರವನ್ನು ಅಧಿಕೃತವಾಗಿ ಗುರುತಿಸಿ ಕೃತಜ್ಞತೆ ವ್ಯಕ್ತಪಡಿಸಿರುವುದಕ್ಕಾಗಿ ವೆನೆಜುವೆಲಾಗೆ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಧನ್ಯವಾದ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಪ್ರತಿಕ್ರಿಯಿಸಿರುವ ಅವರು, ಈ ಪರಿಹಾರ ಕಾರ್ಯಾಚರಣೆಯು ಭಾರತ ಮತ್ತು ವೆನೆಜುವೆಲಾ ನಡುವಿನ ಶಾಶ್ವತ ಸ್ನೇಹ ಸಂಬಂಧದ ಪ್ರತೀಕವಾಗಿದೆ ಎಂದು ಹೇಳಿದ್ದಾರೆ. ಜೂನ್ 24ರಂದು ವೆನೆಜುವೆಲಾದಲ್ಲಿ ಸಂಭವಿಸಿದ 7.2 ಮತ್ತು 7.5 ತೀವ್ರತೆಯ ಭೀಕರ ಅವಳಿ ಭೂಕಂಪದಿಂದ ವ್ಯಾಪಕ ಹಾನಿ ಸಂಭವಿಸಿದ ಹಿನ್ನೆಲೆಯಲ್ಲಿ ಭಾರತವು ಮಾನವೀಯ ನೆರವು ಒದಗಿಸುವ ಉದ್ದೇಶದಿಂದ ಆಪರೇಷನ್ ಅಮಿಸ್ತಾದ್ ಅನ್ನು ಆರಂಭಿಸಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇರಳಂನ ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಕೇರಳಂ ಸರ್ಕಾರ ಘೋಷಿಸಿದೆ. ಮುಖ್ಯಮಂತ್ರಿ ವಿಡಿ ಸತೀಶನ್ ಅವರು ತಿರುವನಂತಪುರಂನಲ್ಲಿ ಈ ಮಾಹಿತಿ ನೀಡಿದರು. ವಯನಾಡು ಸುರಂಗ ಯೋಜನೆಯ ಕಾಮಗಾರಿಯನ್ನು ಸಮಗ್ರ ತನಿಖೆ ಪೂರ್ಣಗೊಂಡ ಬಳಿಕವೇ ಪುನರಾರಂಭಿಸಲಾಗುವುದು ಎಂದು ಅವರು ಹೇಳಿದರು. ಘಟನಾ ಸ್ಥಳದಲ್ಲಿ ರಾಷ್ಟೀಯ ವಿಪತ್ತು ಪ್ರತಿಕ್ರಿಯೆ ಪಡೆಯ 2 ತಂಡಗಳು ಇನ್ನೂ ಕಾರ್ಯಾಚರಣೆ ನಡೆಸುತ್ತಿವೆ. 5 ಇನ್ನೂ ನಾಪತ್ತೆಯಾಗಿದ್ದು ಅವರ ಪತ್ತೆಗಾಗಿ ಶೋಧ ಕಾರ್ಯ ಮುಂದುವರಿದಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಕೇರಳದ ಕೊಚ್ಚಿಯಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಹಿಳಾ ಸಚಿವರು ಮಹಿಳಾ ನೇತೃತ್ವದ ಅಭಿವೃದ್ದಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಪರಸ್ಪರ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲಿದ್ದಾರೆ. ಪ್ರಸ್ತಾವಿತ ಫಲಿತಾಂಶಗಳ ಕುರಿತು ಚರ್ಚೆ ನಡೆಸಲಿರುವ ಸಚಿವರು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವಿನ ಸಹಕಾರವನ್ನು ವಿಸ್ತರಿಸುವ ನಿಟ್ಟನಲ್ಲಿ ಕಾರ್ಯತಂತ್ರದ ಮಾರ್ಗದರ್ಶನ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪೂರ್ಣಾಧಿವೇಶನದ ಜೊತೆಗೆ ಖ್ಯಾತ ತಜ್ಞರು, ನೀತಿ ನಿರೂಪಕರು ಮತ್ತು ವಿವಿಧ ಕ್ಷೇತ್ರಗಳ ಪರಿಣತರ ಭಾಗವಹಿಸುವ ವಿಷಯಾಧಾರಿತ ಚರ್ಚೆಗಳು ನಡೆಯಲಿವೆ. ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದ ಅನುಭವಗಳನ್ನು ಹಂಚಿಕೊಳ್ಳಲಾಗುವುದು, ನವೀನ ಕಾರ್ಯವಿಧಾನಗಳ ಕುರಿತು ಚರ್ಚಿಸುವುದು ಹಾಗೂ ಸಹಭಾಗಿತ್ವವನ್ನು ಉತ್ತೇಜಿಸುವುದು ಈ ಚರ್ಚೆಗಳ ಉದ್ದೇಶವಾಗಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆ ಒಡಿಶಾದ ಭುವನೇಶ್ವರದಲ್ಲಿ ಒಡಿಶಾ ಆಳಸಮುದ್ರ ಮೀನುಗಾರಿಕೆ ಮಿಷನ್ ದಸ್ತಾವೇಜು ಹಾಗೂ ಉನ್ನತ ಸಮುದ್ರದಲ್ಲಿ ಸುಸ್ಥಿರ ಮೀನುಗಾರಿಕೆಗಾಗಿ ಅಧಿಕೃತ ಅನುಮತಿ ಪತ್ರ ಬಿಡುಗಡೆ ಮಾಡಲಿದ್ದಾರೆ. ಮೀನುಗಾರಿಕೆ ಇಲಾಖೆಯು ಆಯೋಜಿಸಲಿರುವ ಈ ಕಾರ್ಯಕ್ರಮದಲ್ಲಿ ಸುಮಾರು 1,000 ಮೀನುಗಾರರು, ಮೀನು ಕೃಷಿಕರು ಹಾಗೂ ಮಹಿಳಾ ಮೀನುಗಾರರು ಭಾಗವಹಿಸುವ ನಿರೀಕ್ಷೆ ಇದೆ. ಈ ಉಪಕ್ರಮದಿಂದ ಮೀನು ಕೃಷಿಕ ಉತ್ಪಾದಕರ ಸಂಘಗಳು ಹಾಗೂ ಮೀನುಗಾರಿಕೆ ಸಹಕಾರ ಸಂಘಗಳ ಪಾಲ್ಗೊಳ್ಳುವಿಕೆಗೆ ಉತ್ತೇಜನ ದೊರೆಯಲಿದ್ದು ಸುಸ್ಥಿರ ಆಳ ಸಮುದ್ರ ಮತ್ತು ಉನ್ನತ ಸಮುದ್ರ ಮೀನುಗಾರಿಕೆಯಲ್ಲಿ ಅವಕಾಶಗಳು ಹೆಚ್ಚಲಿವೆ. 3 ರಾಷ್ಟಗಳ ಪ್ರವಾಸದ 2ನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂದು

0: ಮೂರು ದಿನಗಳ ಅಧಿಕೃತ ಭೇಟಿಗಾಗಿ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ಗೆ ತೆರಳಿದ್ದಾರೆ. ಪ್ರವಾಸದ ವೇಳೆ ಪ್ರಧಾನಿ ಮೋದಿ ಆಸ್ಟ್ರೇಲಿಯಾ ಪ್ರಧಾನಿ ಆಂಥನಿ ಆಲ್ಬನಿಸ್ ಅವರೊಂದಿಗೆ ನಡೆಯಲಿರುವ ಮೂರನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಅಲ್ಲದೆ ಭಾರತ ಆಸ್ಟ್ರೇಲಿಯಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ವೇದಿಕೆಯಲ್ಲಿ ಪಾಲ್ಗೊಂಡು ಉಭಯ ದೇಶಗಳ ಪ್ರಮುಖ ಕೈಗಾರಿಕಾ ಮತ್ತು ಉದ್ಯಮ ವಲಯದ ನಾಯಕರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ತಾಳ್ಮೆಯು ಯಾವುದೇ ರಾಷ್ಟ್ರದ ಅತ್ಯಂತ ದೊಡ್ಡ ಶಕ್ತಿಯಾಗಿದ್ದು ಅತ್ಯಂತ ಸಂಕಷ್ಟದ ಸಂದರ್ಭದಲ್ಲಿಯೂ ದೇಶವನ್ನು ಒಗ್ಗಟ್ಟಿನಿಂದ ಮುನ್ನಡೆಸಲು ಪ್ರೇರೇಪಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಂಸ್ಕೃತದ ಶ್ಲೋಕವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿ, ತಾಳ್ಮೆಯು ರಾಷ್ಟ್ರವನ್ನು ನಿರಂತರವಾಗಿ ಪ್ರಗತಿ, ಸಮೃದ್ಧಿ ಮತ್ತು ಸ್ವಾವಲಂಬನೆಯತ್ತ ಕೊಂಡೊಯ್ಯುತ್ತದೆ ಎಂದು ತಿಳಿಸಿದ್ದಾರೆ. ವಿಂಬಲ್ಡನ್ ಟೆನಿಸ್ನಲ್ಲಿ ಇಂದು ನಡೆಯಲಿರುವ ಮಹಿಳಾ ಸಿಂಗಲ್ಸ್ನ ಕ್ವಾರ್ಟರ್ ಫೈನಲ್ನಲ್ಲಿ ಜೆಕ್ ಗಣರಾಜ್ಯದ ಆಟಗಾರ್ತಿ ಲಿಂಡಾ ನೊಸ್ಕೋವಾ ಬೆಲ್ಜಿಯಂನ ಎಲಿಸ್ ಮಾರ್ಟೆನ್ಸ್ ಅವರನ್ನು ಎದುರಿಸಲಿದ್ದರೆ, ಉಕ್ರೇನಿಯನ್ ಆಟಗಾರ್ತಿ ಮಾರ್ಟಾ ಕಾಸ್ಟ್ಯೂಕ್ ಇಟಾಲಿಯನ್ ಜಾಸ್ಮಿನ್ ಪಯೋಲಿನಿ ಅವರನ್ನು ಎದುರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂಡೋನೇಷ್ಯಾದ ಪ್ರಾಂಬನನ್ ದೇವಾಲಯಕ್ಕೆ ಭೇಟಿ, ಉಭಯ ದೇಶಗಳ ಸಾಂಸ್ಕೃತಿಕ ಬಾಂಧವ್ಯಕ್ಕೆ ಹೊಸ ಮೆರುಗು. ಆಸಿಯಾನ್ ಭಾರತ ವ್ಯಾಪಾರ ಒಪ್ಪಂದ ಪರಿಷ್ಕರಣೆ, ನವದೆಹಲಿಯಲ್ಲಿ 13ನೇ ಜಂಟಿ ಸಮಿತಿ ಸಭೆ. ಆಪರೇಷನ್ ಅಮಿಸ್ತಾದ್ ನೆರವು, ಭಾರತಕ್ಕೆ ಕೃತಜ್ಞತೆ ಸಲ್ಲಿಸಿದ ವೆನೆಜುವೆಲಾ. ವಯನಾಡು ಭೂಕುಸಿತ, ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ ಕೇರಳಂ ಸರ್ಕಾರ. ಹಾಗೂ ವಿಂಬಲ್ಡನ್ ಟೆನಿಸ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಲಿಂಡಾ ನೊಸ್ಕೋವಾ, ಎಲಿಸ್ ಮಾರ್ಟಿನ್ಸ್ ಹಾಗೂ ಮಾರ್ಟಾ ಕಾಸ್ಟ್ಯೂಕ್ ಜಾಸ್ಮಿನ್ ಪಯೋಲೋನಿ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30ಕ್ಕೆ.
1: ಆಕಾಶವಾಣಿ ಮಂಗಳೂರು.

0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಸ್ವರಮಾಧುರ್ಯ ಜಯಶ್ರೀ ರಂಗನಾಥ್ ಅವರು ಹಾಡಿರುವ ಭಕ್ತಿಗೀತೆಗಳು. ಮೊದಲಿಗೆ ವಿಜಯದಾಸರ ಕೀರ್ತನೆ, ಶ್ರೀ ಮಹಾಲಕ್ಷ್ಮೀ ದೇವಿಯೇ.

0: ಇದುವರೆಗೆ ಜಯಶ್ರೀ ರಂಗನಾಥ್ ಅವರು ಹಾಡಿದ ಭಕ್ತಿಗೀತೆಗಳನ್ನು ಕೇಳಿದಿರಿ. ಸ್ವರ ಮಾಧುರ್ಯ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.
1: ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ ಸ್ನೇಹಿತರ ಮಿತ್ರ, ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15 ಪ್ರಸಾರವಾಗಲಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಕಣ್ಣಿಗೆ ಬರುವ ಕಾಯಿಲೆಗಳು ಹಾಗೂ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ಎಂ ವಸಂತಪೈ ಮಾತನಾಡಲಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಕಂಕನಾಡಿ, ಮಂಗಳೂರು. ತಪ್ಪದೇ ಕೇಳಿ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ, ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15.
0: ಆಕಾಶವಾಣಿ ಮಂಗಳೂರು ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಜೊತೆ ನಾನು, ಗಾಯತ್ರಿ ನಾನಿಲ್. ಕೇಳುಗರೆ, ಅಶನ, ವಸನ, ವಸತಿ ಇವು ಮನುಷ್ಯನ ಮೂರು ಮೂಲಭೂತ ಅವಶ್ಯಕತೆಗಳು. ಅಶನ ಅಂದರೆ ಊಟ, ವಸನ ಅಂದರೆ ಬಟ್ಟೆ, ವಸತಿ ಅಂದರೆ ಆಶ್ರಯ, ಮನೆ. ಮನುಷ್ಯ ತನ್ನ ಹಸಿವಿನ ಊಟದ ಅಗತ್ಯ ತೀರಿದ ಬಳಿಕ ಬಟ್ಟೆಯ ಬಗ್ಗೆ ಯೋಚನೆ ಮಾಡಿದ. ಹತ್ತಿ, ರೇಷ್ಮೆ, ಉಣ್ಣೆ ಇತ್ಯಾದಿ ಬೇರೆ ಬೇರೆ ಮೂಲ ವಸ್ತುಗಳಿಂದ ಬೇರೆ ಬೇರೆ ರೀತಿಯ ಬಟ್ಟೆಗಳನ್ನು ತಯಾರಿಸಲಿಕ್ಕೆ ಶುರು ಮಾಡಿದ. ವಿಭಿನ್ನ ಬಳಕೆಗೆ ವಿಭಿನ್ನ ವಿನ್ಯಾಸದ ವಿಭಿನ್ನ ಶೈಲಿಯ ವಸ್ತ್ರಗಳು ಬಳಕೆಗೆ ಬಂದವು.

ಕೇಳುಗರೆ, ವಿವಿಧ ಸಾಂಸ್ಕೃತಿಕ ಹಿನ್ನೆಲೆ, ಭೌಗೋಳಿಕ ಪರಿಸರ, ಜನರ ಅಭಿರುಚಿಗೆ ತಕ್ಕಂತೆ ಜಗತ್ತಿನಲ್ಲಿ ಸಾವಿರಾರು ಬಗೆಯ ವಸ್ತ್ರವಿನ್ಯಾಸಗಳಿವೆ. ನಾವು ಭಾರತೀಯರು, ನಮ್ಮ ದೇಶದಲ್ಲಿ ಜಗತ್ತಿಗೆ ವಿಶಿಷ್ಟ ಎನಿಸುವ ಒಂದು ವಿಶೇಷ ವಸ್ತ್ರ ಇದೆ. ಅದ್ಯಾವುದು? ಅದರ ಬಗ್ಗೆನೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಇದೀಗ ಯಾರೇ ನೀ ಅಭಿಮಾನಿ ಚಿತ್ರದ ಗೀತೆ, ಹಾಡಿರುವವರು ಕಾರ್ತಿಕ್ ಮತ್ತು ಚೈತ್ರ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

0: ಕೇಳುಗರೆ, ಭಾರತದ ವಿಶೇಷ ಉಡುಪು ಸೀರೆ. ಸೀರೆ ಭಾರತೀಯ ಮಹಿಳೆಯರ ಅತ್ಯಂತ ಪುರಾತನ ಮತ್ತು ಸಾಂಪ್ರದಾಯಿಕ ಉಡುಪು. ಇದು ಕೇವಲ ಉಡುಪಲ್ಲ, ಸೀರೆ ಅನ್ನೋದು ಒಂದು ಸಂಸ್ಕೃತಿ, ಸೌಂದರ್ಯ, ಗೌರವ, ಘನತೆ ಮತ್ತು ವ್ಯಕ್ತಿತ್ವದ ಸಂಕೇತ. ಸೀರೆ ಅಂದಾಗ ಮಹಾಭಾರತದ ದ್ರೌಪದಿ ನೆನಪಾಗ್ತಾಳೆ, ಕೃಷ್ಣ ಕರುಣಿಸಿದ ಅಕ್ಷಯಾಂಬರ ನೆನಪಾಗ್ತದೆ. ಅಂದಹಾಗೆ ಅಂಬರ ಅಂದರೆ ಆಕಾಶ ಮಾತ್ರ ಅಲ್ಲ, ಬಟ್ಟೆಗೂ ಸಂಸ್ಕೃತದಲ್ಲಿ ಅಂಬರ ಅಂತ ಕರೀತಾರೆ. ಪೀತಾಂಬರ, ಕಾಶಾಯಾಂಬರ, ಅಕ್ಷಯಾಂಬರ, ಹೀಗೆ. ಕೇಳುಗರೆ, 5 ರಿಂದ 9 ಗಜ ಉದ್ದದ ಸೀರೆಗಳು ಇವೆ. ಸೀರೆಗಳನ್ನು ಬೇರೆ ಬೇರೆ ಶೈಲಿಗಳಲ್ಲಿ ಉಡ್ತಾರೆ. ಶುಭ ಸಮಾರಂಭಗಳಲ್ಲಿ, ದೇವತಾ ಕಾರ್ಯಗಳಲ್ಲಿ ಸೀರೆಗೆ ವಿಶೇಷ ಆದ್ಯತೆ. ಮೊದಲ ಸೀರೆ ಮತ್ತು ಮೊದಲ ಬಾರಿ ಸೀರೆ ಉಟ್ಟು ಪಟ್ಟ ಸಂಭ್ರಮ ಯಾವತ್ತೂ ಮರೆಯಲಾಗದ ಒಂದು ಸಂಗತಿ. ಕೇಳುಗರೆ, ಸೀರೆ ಆಯಾಯ ರಾಜ್ಯದ ಸಂಸ್ಕೃತಿ ಮತ್ತು ನೇಯ್ಗೆಯ ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ. ನಮ್ಮ ಕರ್ನಾಟಕದಲ್ಲಿ ಕೆಲವು ವಿಶೇಷ ಉತ್ಪನ್ನ ಬ್ರ್ಯಾಂಡ್ಗಳಿವೆ. ಯಾವುವು ಆ ಬ್ರ್ಯಾಂಡ್ಗಳು ಅನ್ನೋದನ್ನು ಕೇಳ್ತಾ ಬರೋಣ. ಇದೀಗ ಕೌರವ ಚಿತ್ರಕ್ಕಾಗಿ LN ಶಾಸ್ತ್ರಿ ಮತ್ತು ಕುಸುಮ ಹಾಡಿರುವ ಹಂಸಲೇಖಾ ಅವರ ಗೀತೆ.
1: ಇಳ್ಗಲ್ ಸೀರೆ ಉಟ್ಕೊಂಡು

ಕೇಳುಗರೆ, ಕರ್ನಾಟಕದಲ್ಲಿ ಮೈಸೂರು ಸಿಲ್ಕ್ ಸೀರೆಗಳು ಪರಿಶುದ್ಧತೆ ಮತ್ತು ಪಾರಂಪರಿಕ ಶೈಲಿಗೆ ಹೆಸರುವಾಸಿ. ಈ ಸೀರೆಗಳಲ್ಲಿ ಬಳಸುವ ರೇಷ್ಮೆ ಮತ್ತು ಚಿನ್ನದ ಜರಿ ವಿಶ್ವಪ್ರಸಿದ್ಧ. ಇಳಕಲ್ ಸೀರೆ ಇದು ಕೂಡ ನಮ್ಮ ಕರ್ನಾಟಕದ ವಿಶಿಷ್ಟ ನೇಯ್ಗೆಯನ್ನು ಬಿಂಬಿಸುವ ಮತ್ತೊಂದು ಉತ್ಪನ್ನ. ಇಳಕಲ್ ಸೀರೆಗಳು ಹೆಚ್ಚಾಗಿ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಅನ್ನೋ ಪಟ್ಟಣದಲ್ಲಿ ತಯಾರಾಗ್ತವೆ. ಕೇಳುಗರೆ, ನಮ್ಮ ರಾಜ್ಯದ ಮತ್ತೊಂದು ಹೆಮ್ಮೆಯ ಉತ್ಪನ್ನ ಮೊಳಕಾಲ್ಮೂರು ಸೀರೆ. ನಮ್ಮ ರಾಜ್ಯದ ಚಿತ್ರದುರ್ಗ ಜಿಲ್ಲೆಯಲ್ಲಿ ತಯಾರಾಗುವ ಮೊಳಕಾಲ್ಮೂರು ಸೀರೆಗಳಿಗೆ ಜಗತ್ತಿನಾದ್ಯಂತ ಬೇಡಿಕೆಯಿದೆ. ನಮ್ಮ ರಾಜ್ಯದಲ್ಲಿ ಅನೇಕ ರೀತಿಯ ಕಸೂತಿ ಕುಸುರಿಯ ಸೀರೆಗಳು, ಸಾಂಪ್ರದಾಯಿಕ ಕಸೂತಿ ಕಲೆಯಿಂದ ಅಲಂಕೃತ ಸೀರೆಗಳು ಕೂಡ ತಯಾರಾಗ್ತವೆ. ನೋಟಕ್ಕೆ ಅಂದ, ನೀರಿಗೆ ಸೊಬಗನ್ನು ನೀಡುವ ಸೀರೆ ನಮ್ಮ ನಾಡಿನ ಹೆಮ್ಮೆಯ ಸಾಂಸ್ಕೃತಿಕ ರಾಯಭಾರಿ. ಇದೀಗ ಮಂಗಲಸೂತ್ರ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವ ಆರ್ ಎನ್ ಜಯಗೋಪಾಲ್ ಅವರ ಗೀತೆ, ಸಂಗೀತ ವಿದ್ಯಾಸಾಗರ್.

ಕೇಳುಗರೆ, ಸೀರೆಯಲ್ಲಿ ಸೆರಗು, ಅಂಚು ಮತ್ತು ಮೈ ಅನ್ನುವ ಮೂರು ಮುಖ್ಯ ಭಾಗಗಳು ಇರ್ತವೆ. ಸೀರೆಯ ಸೆರಗು ಸಾಮಾನ್ಯವಾಗಿ ಭುಜದ ಮೇಲೆ ಬೀಳುವ ಅಲಂಕಾರಿಕ ಭಾಗ. ಸೀರೆಯ ಅಂಚು ಉಟ್ಟಿರುವವರ ಸೊಬಗನ್ನು ಹೆಚ್ಚಿಸುವ ಮತ್ತು ಸೀರೆಗೆ ಒಂದು ವಿಶಿಷ್ಟ ಸೌಂದರ್ಯವನ್ನು ನೀಡುವ ಭಾಗ. ಹತ್ತಿ, ರೇಷ್ಮೆ, ಜಾರ್ಜೆಟ್, ಶಿಫಾನ್, ಲಿನನ್ ಹೀಗೆ ಬೇರೆ ಬೇರೆ ಮೂಲವಸ್ತುಗಳಿಂದ ಸೀರೆ ತಯಾರಾಗ್ತದೆ. ಬನಾರಸ್, ಕಾಂಜೀವರಂ, ಸಿಲ್ಕ್, ಪಟೋಲಾ, ಬಾಂಧನಿ ಹೀಗೆ ಬೇರೆ ಬೇರೆ ವರ್ಗದ ಬೇರೆ ಬೇರೆ ಬಣ್ಣದ ಸೀರೆಗಳನ್ನು ಧರಿಸಿದಾಗ ಸಿಗುವ ಸ್ವಯಂ ಅನುಭೂತಿ ಕೂಡ ಬೇರೆ ಬೇರೆ, ಮನ್ನಣೆ ಕೂಡ ಬೇರೆ ಬೇರೆ, ಹಾಗೆಯೇ ಸೀರೆಯ ಬೆಲೆ ಕೂಡ ಬೇರೆ ಬೇರೆ. ಆದರೆ ಸೀರೆಗೆ ಇರುವ ಘನತೆ, ಗೌರವ ಒಂದೇ. ನಮ್ಮ ಅಮ್ಮ ಮಗ್ಗದ ಸೀರೆ ಉಟ್ಟರೂ ನಮ್ಮ ಅಮ್ಮನೇ, ರೇಷ್ಮೆ ಸೀರೆ ಉಟ್ಟರೂ ನಮ್ಮ ಅಮ್ಮನೇ. ಸೀರೆ ಅಂದಾಗ ಅಮ್ಮ ನೆನಪಾಗ್ತಾರೆ ಅಲ್ವೇ? ಇದೀಗ ಮಿಡಿದ ಹೃದಯಗಳು ಚಿತ್ರದ ಗೀತೆ, ಹಾಡಿರುವವರು ಡಾಕ್ಟರ್ ರಾಜ್ಕುಮಾರ್, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖಾ.

ಕೇಳುಗರೆ, 5,000 ವರ್ಷಗಳಿಗೂ ಹೆಚ್ಚು ಇತಿಹಾಸವುಳ್ಳ ಸೀರೆಯನ್ನು ಉಡುವ ಶೈಲಿ ಕೂಡ ವಿಭಿನ್ನ. ಪ್ರತಿಯೊಂದು ಶೈಲಿಯು ಆ ಪ್ರದೇಶದ ಇತಿಹಾಸ, ಜೀವನ ಶೈಲಿ ಮತ್ತು ಸಂಸ್ಕೃತಿಯ ಒಂದು ಪ್ರತಿಬಿಂಬ ಆಗಿರುತ್ತದೆ. ಭಾರತದಲ್ಲಿ, ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಕಂಡುಬರುವ ಶೈಲಿಗೆ ನವಿ ಶೈಲಿ ಅಂತ ಹೆಸರು. ಅಂದರೆ ಮುಂಭಾಗದಲ್ಲಿ ನೆರಿಗೆ ಹಿಡಿದು ಸೆರಗನ್ನು ಎಡಭುಜದ ಮೇಲೆ ಬಿಡುವ ಶೈಲಿ. ಭಾರತದಲ್ಲಿ ಬಹುತೇಕ ಇದೇ ಶೈಲಿ ಪ್ರಚಲಿತದಲ್ಲಿ ಇದೆ. ಇನ್ನೊಂದು ಬಂಗಾಲಿ ಶೈಲಿ. ಸರಳ ನೆರಿಗೆ, ಅಗಲವಾದ ಸೆರಗನ್ನು ಭುಜದ ಸುತ್ತಲೂ ಸುತ್ತಿ ಸೆರಗಿನ ತುದಿಗೆ ಕೀ ಅಥವಾ ಅಲಂಕಾರಿಕ ವಸ್ತುಗಳನ್ನು ಕಟ್ಟುವ ಒಂದು ಸಂಪ್ರದಾಯ. ಈ ಶೈಲಿಯಲ್ಲಿ ಕೆಂಪು ಬಿಳಿ ಮಿಶ್ರಿತ ಸೀರೆಗಳು ಬಹಳ ಪ್ರಸಿದ್ಧ. ಹಿಂದಿಯ ದೇವದಾಸ್ ಚಿತ್ರವನ್ನು ಒಂದ್ಸಲ ನೆನಪು ಮಾಡಿಕೊಳ್ಳಿ. ಅದರಲ್ಲಿ ನಾಯಕಿಯರು ಇಬ್ಬರೂ ಕೂಡ, ಅಂದರೆ ಐಶ್ವರ್ಯಾ ರೈ ಮತ್ತು ಮಾಧುರಿ ದೀಕ್ಷಿತ್, ಚಿತ್ರದ ಉದ್ದಕ್ಕೂ ಬಂಗಾಲಿ ಶೈಲಿಯಲ್ಲಿ ಸೀರೆಯನ್ನ ಉಟ್ಟಿರ್ತಾರೆ. ಇದಕ್ಕೆ ಬಂಗಾಲಿ ಸ್ಟೈಲ್ ಅಂಥೇಳಿ ಹೆಸರು. ಇದೀಗ ರೂಪಾಯಿ ರಾಜ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಹಾಡಿರುವ ಹಂಸಲೇಖ ಅವರ ಗೀತೆ.

ಕೇಳುಗರೆ, ಮಹಾರಾಷ್ಟ್ರದ ಶೈಲಿಯಲ್ಲಿ 9 ಗಜದ ಸೀರೆ ಉಡ್ತಾರೆ. ಇದಕ್ಕೆ ನೌರಿ ಶೈಲಿ ಅಂತೇಳಿ ಕರೀತಾರೆ. ಆಮೇಲೆ ಕೊಡವ ಶೈಲಿ, ಮಡಿಸಾರ ಶೈಲಿ, ಮೇಖಲಾ ಚಾದರ್ ಶೈಲಿ, ಗುಜರಾತಿ ಶೈಲಿ, ಕೇರಳದ ಮುಂಡು ನೆರಿಯತ್ತು, ಒಡಿಶಾದ ಸಂಬಲ್ಪುರಿ ಶೈಲಿ, ಲೆಹೆಂಗಾ ಶೈಲಿ, ಬುಡಕಟ್ಟು ಶೈಲಿ, ಹೀಗೆ 100ಕ್ಕೂ ಹೆಚ್ಚು ಶೈಲಿಗಳಲ್ಲಿ ಸೀರೆಯನ್ನ ಉಡಬಹುದು. ಇದೀಗ ನಮ್ಮ ಸುತ್ತಮುತ್ತಲೂ ಸೀರೆಯನ್ನು ಮಗ್ಗಗಳಲ್ಲಿ ನೇಯ್ದುಕೊಡುವ ಜನಾಂಗ ಈಗಲೂ ಸಕ್ರಿಯವಾಗಿ ತಮ್ಮ ಕುಲಕಸುಬಲ್ಲಿ ತೊಡಗಿದ್ದಾರೆ. ಅವರ ಶ್ರಮಕ್ಕೊಂದು ಸಲಾಂ ಹೇಳ್ತಾ ಬಲರಾಮ ಚಿತ್ರದ ಗೀತೆ ಹಾಡಿರುವವರು ರಾಜೇಶ್ ಮತ್ತು ದಿವ್ಯಾ ರಾಘವನ್, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ತಾಲ್ ಚಿತ್ರಕ್ಕಾಗಿ ಸುಖ್ವಿಂದರ್ ಸಿಂಗ್ ಹಾಗೂ ಸಂಗಡಿಗರು ಹಾಡಿದ ಸಮೀರ್ ಅವರ ಗೀತೆಯನ್ನು ಕೇಳಿದಿರಿ. ಸಂಗೀತ ಎ.ಆರ್. ರೆಹಮಾನ್. ಮುಂದಿನ ಗೀತೆ ಹಸೀನ್ ದಿಲ್ರುಬಾ ಚಿತ್ರದಿಂದ, ಗಾಯಕರು ಅಭಿಜೀತ್ ಶ್ರೀವಾಸ್ತವ. ಕ್ಷಿತಿಜ್ ಪಟವರ್ಧನ್ ಅವರ ಗೀತೆಗೆ ಸಂಗೀತ ಅಮಿತ್ ತ್ರಿವೇದಿ.

ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಮತ್ತೆ 2:40 ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ಆಕಾಶವಾಣಿ ಮಂಗಳೂರು, ಸಮಯ 2:30 ಆಗಲಿದೆ. ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ದೇಶಾದ್ಯಂತ ಭಯೋತ್ಪಾದನಾ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ಅಧಿಕಾರಿಗಳಿಂದ ದಾಳಿ, ರಾಜ್ಯದಲ್ಲೂ ಶೋಧ ಕಾರ್ಯ. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ. ಅಕ್ರಮ ಆಸ್ತಿ ಪ್ರಕರಣ, ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ಅಧಿಕಾರಿಗಳಿಂದ ಪರಿಶೀಲನೆ. ಸರ್ಕಾರದ ಗ್ರೀನ್ ಬೆಂಗಳೂರು ನೆಡುತೋಪು ಅಭಿಯಾನ ವಿಫಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಕೊಡಗು ಸೇರಿದಂತೆ ರಾಜ್ಯದ ವಿವಿಧೆಡೆ ಮುಂದುವರಿದ ಮಳೆ, ಕೆಆರ್ಎಸ್ ಅಣೆಕಟ್ಟೆಯ ಒಳಹರಿವಿನಲ್ಲಿ ಹೆಚ್ಚಳ. ಭಯೋತ್ಪಾದನಾ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೇಶಾದ್ಯಂತ ಎನ್ಐಎ ಅಧಿಕಾರಿಗಳು ಇಂದು 20 ಸ್ಥಳಗಳಲ್ಲಿ ದಾಳಿ ನಡೆಸಿದ್ದಾರೆ. ಬಳ್ಳಾರಿಯಲ್ಲಿ ಬಂಧಿಸಲಾಗಿದ್ದ ಶಂಕಿತ ಭಯೋತ್ಪಾದಕ ನೀಡಿದ ಮಾಹಿತಿ ಮೇರೆಗೆ ರಾಜ್ಯದಲ್ಲೂ ಎನ್ಐಎ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ವಿಚಾರಣೆಯ ವೇಳೆ ಆರೋಪಿಗಳು ಅಲ್ ಮಲಿಕ್ ಇಸ್ಲಾಮಿಕ್ ಯೂತ್ ಎಂಬ ಗುಂಪು ರಚಿಸಿಕೊಂಡಿರುವ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಕೆಲವು ಪಾಕಿಸ್ತಾನಿ ಪ್ರಜೆಗಳು ಈ ಗುಂಪುಗಳ ಸದಸ್ಯರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎನ್ಐಎ ವಿಚಾರಣೆ ತೀವ್ರಗೊಳಿಸಿದೆ. ಆರೋಪಿಗಳಿಗೆ ಬೇರೆ ಯಾವುದೇ ವ್ಯಕ್ತಿಗಳು ಅಥವಾ ಸಂಘಟನೆಗಳೊಂದಿಗೆ ಸಂಪರ್ಕವಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಎನ್ಐಎ ಅಧಿಕಾರಿಗಳು ಅವರ ನಿವಾಸದಲ್ಲಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕುರಿತಂತೆ ಮೊದಲು ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದೇ ಕಾಂಗ್ರೆಸ್ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸಮರ್ಥಿಸಿಕೊಂಡಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಕುರಿತಂತೆ ಎನ್ಡಿಎ ನಿಯೋಗ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು, ಬಿಜೆಪಿ ಜೆಡಿಎಸ್ ದೂರಿಗೆ ಕೇಂದ್ರ ಚುನಾವಣಾ ಆಯೋಗ ಸ್ಪಂದಿಸಿದೆ, ಆದರೆ ತಾವು ನೀಡಿದ ದೂರಿನ ಬಗ್ಗೆ ಇನ್ನೂ ಪ್ರತಿಕ್ರಿಯಿಸಿಲ್ಲ ಎಂದು ಆಯೋಗದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದೆ ಎಂದು ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ದಾರೆ.
1: ಇವ್ರಕ್ಕಿಂತ ಮುಂಚೆನೆ ನಾನೇ ಖುದ್ದಾಗಿ ಡೆಲ್ಲಿಗೆ ಹೋಗಿ ಚುನಾವಣೆ ಆಯೋಗಕ್ಕೆ ಸಮಯ ಕೇಳಿದ್ದೆ, ಕೊಟ್ಟಿಲ್ಲ. ಅದಾದ್ಮೇಲೆ ಅಧಿಕೃತವಾಗಿ ನಾವು ನಮ್ಮ ರೀಜನಲ್ ಕಮಿಷನರ್ ಹತ್ರ ಕಳಿಸ್ಕೊಟ್ಟಿದೀವಿ, ಉತ್ತರ ಬಂದಿಲ್ಲ. ಆದ್ರೆ ವ್ಯತ್ಯಾಸ ನೋಡಿ, ಬಿಜೆಪಿ ಜೆಡಿಎಸ್ ಅವರು ಕೇಳ ತಕ್ಷಣ ಹೇಗೆ ಸ್ಪಂದಿಸ್ತಾರೆ, ನಮ್ಮ ರಾಜ್ಯ ಸರ್ಕಾರ ನೀಡಿದಂತ ಸಲಹೆಗಳ ಬಗ್ಗೆ ಯಾವ ರೀತಿ ಸ್ಪಂದಿಸ್ತಾರೆ ಅಂತ. ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಚುನಾವಣೆ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ.
0: ರಾಜ್ಯದಲ್ಲಿ ಅಕ್ರಮ ಆಸ್ತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು, ಧಾರವಾಡ, ಶಿವಮೊಗ್ಗ, ರಾಯಚೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ನಡೆಸಿ ಅಕ್ರಮ ಆಸ್ತಿ ಕುರಿತಂತೆ ದಾಖಲೆಗಳ ಪರಿಶೀಲನೆ ನಡೆಸುತ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕುಂಬಳಗೋಡು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಸಂಬಂಧಿಸಿದ ಮನೆ, ಕಚೇರಿ ಮತ್ತು ಆಸ್ತಿಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ 4 ಕಡೆ ಏಕಕಾಲದಲ್ಲಿ ದಾಳಿ ನಡೆದಿದೆ. ಶಿವಮೊಗ್ಗದ ಸಹಾಯಕ ಅರಣ್ಯಾಧಿಕಾರಿಯ ಶಿವಮೊಗ್ಗ ಕಚೇರಿ ಹಾಗೂ ಧಾರವಾಡ ನಿವಾಸದ ಮೇಲೂ ದಾಳಿ ನಡೆಸಿ ಅಕ್ರಮ ಆಸ್ತಿ ಕುರಿತಂತೆ ಪರಿಶೀಲನೆ ನಡೆಯುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ, ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನೀಸ್ ಅವರ ಆಹ್ವಾನದ ಮೇರೆಗೆ ಮೆಲ್ಬರ್ನ್ ಪ್ರವಾಸ ಕೈಗೊಂಡಿದ್ದಾರೆ. ಉಭಯ ನಾಯಕರ ಈ ಭೇಟಿಯು ವೇಗವಾಗಿ ಬದಲಾಗುತ್ತಿರುವ ಇಂಡೋ ಪೆಸಿಫಿಕ್ ವಲಯದ ಭದ್ರತಾ ವ್ಯವಸ್ಥೆಯಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ. ಜೊತೆಗೆ ರಕ್ಷಣೆ, ಭದ್ರತೆ, ವ್ಯಾಪಾರ ಮತ್ತು ಹೂಡಿಕೆಗಳಾದ್ಯಂತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ವ್ಯವಸ್ಥಿತವಾಗಿ ಮುನ್ನಡೆಸಲಿದೆ. ಐತಿಹಾಸಿಕ ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ರಚನಾತ್ಮಕ ಪ್ರಯೋಜನಗಳನ್ನು ಬಳಸಿಕೊಂಡು ದ್ವಿಪಕ್ಷೀಯ ಸಂಬಂಧಗಳಿಗೆ ಹೊಸ ವೇಗವನ್ನು ನೀಡುವ ಗುರಿ ಹೊಂದಿದೆ.

0: ಈ ಕುರಿತಂತೆ ಮೆಲ್ಬರ್ನ್ನಲ್ಲಿರುವ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್ ಅವರಿಂದ ಒಂದು ವರದಿ.
1: ಭಾರತದ ಕಾರ್ಯತಂತ್ರದ ದೃಷ್ಟಿಕೋನದಲ್ಲಿ ಆಸ್ಟ್ರೇಲಿಯಾ ಒಂದು ಪ್ರಮುಖ ಆಧಾರ ಸ್ತಂಭವಾಗಿದೆ. ಈ ಉನ್ನತ ಮಟ್ಟದ ಭೇಟಿಯು ರಕ್ಷಣೆ, ಭದ್ರತೆ, ವ್ಯಾಪಾರ ಮತ್ತು ಹೂಡಿಕೆಗಳಾದ್ಯಂತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ವ್ಯವಸ್ಥಿತವಾಗಿ ಮುನ್ನಡೆಸಲಿದೆ. ಈ ರಾಜತಾಂತ್ರಿಕ ಕಾರ್ಯಸೂಚಿಯ ಕೇಂದ್ರ ಬಿಂದು ಮೆಲ್ಬರ್ನ್ನಲ್ಲಿರುವ ಉತ್ಸಾಹಿ ಭಾರತೀಯ ವಲಸಿಗರು. ಇವರು ಎರಡೂ ಪ್ರಜಾಪ್ರಭುತ್ವ ರಾಷ್ಟ್ರಗಳ ನಡುವೆ ಜೀವಂತ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಭವಿಷ್ಯದತ್ತ ದೃಷ್ಟಿ ನೆಟ್ಟಿರುವ ನವದೆಹಲಿ ಮತ್ತು ಕ್ಯಾನ್ಬೆರಾ ಉದಯೋನ್ಮುಖ ನಿರ್ಣಾಯಕ ತಂತ್ರಗಳು ಶಿಕ್ಷಣ ಮತ್ತು ವ್ಯವಸ್ಥಿತ ಪ್ರತಿಭೆಗಳ ಚಲನಶೀಲತೆಯಲ್ಲಿ ಸಹಯೋಗವನ್ನು ಗಾಢಗೊಳಿಸುತ್ತಿವೆ. ಇದಲ್ಲದೆ ಕ್ರೀಡಾ ವಿಜ್ಞಾನದಲ್ಲಿನ ವಿಶಿಷ್ಟ ಪಾಲುದಾರಿಕೆಗಳು ದ್ವಿಪಕ್ಷೀಯ ಹೆಜ್ಜೆಯನ್ನು ವಿಸ್ತರಿಸಲಿವೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಐವತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದ ಗ್ರೀನ್ ಬೆಂಗಳೂರು ನೆಡುತೋಪು ಅಭಿಯಾನ ವಿಫಲವಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಕಳಪೆ ನಿರ್ವಹಣೆಯಿಂದಾಗಿ ಸಾವಿರಾರು ಸಸಿಗಳು ಒಣಗುತ್ತಿವೆ ಎಂದು ದೂರಿದ್ದಾರೆ. ಸಸಿಗಳ ನಿರ್ವಹಣೆಗೆ ಮೀಸಲಿಟ್ಟ ಹಣವನ್ನು ಹೇಗೆ ಬಳಸಲಾಗಿದೆ ಎಂಬುದನ್ನು ರಾಜ್ಯ ಸರ್ಕಾರ ಬಹಿರಂಗಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇನ್ನೊಂದೆಡೆ ಮಲೆನಾಡು ಕರಾವಳಿಯಲ್ಲಿ ಭೂಕುಸಿತದ ಭೀತಿ ಎದುರಾಗಿದ್ದು ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ದೂರಿದ್ದಾರೆ. ಕೂಡಲೇ ಹೈ ಅಲರ್ಟ್ ಘೋಷಿಸಿದ ಪ್ರದೇಶಗಳಿಗೆ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ರಕ್ಷಣಾ ಕಾರ್ಯಾಚರಣೆಯ ನೇತೃತ್ವ ವಹಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜ್ಯದ ವಿವಿಧೆಡೆ ಮಳೆ ಮುಂದುವರಿದಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಮಳೆ ಮುಂದುವರಿದಿದ್ದು ಜಿಲ್ಲಾಡಳಿತ ಇಂದು ರೆಡ್ ಅಲರ್ಟ್ ಘೋಷಿಸಿದೆ. ಈ ನಡುವೆ ಮಹಾರಾಷ್ಟದಲ್ಲಿ ಮಳೆಯಾಗುತ್ತಿರುವುದರಿಂದ ಉತ್ತರ ಕರ್ನಾಟಕದ ನದಿಗಳು ತುಂಬಿ ಹರಿಯುತ್ತಿವೆ. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಉತ್ತಮ ಮಳೆಯಾಗುತ್ತಿದೆ. ಭಾರೀ ಮಳೆ ಹಿನ್ನೆಲೆಯಲ್ಲಿ ಇಂದು ಜಿಲ್ಲೆಯ ಶಾಲೆಗಳಿಗೆ ರಜೆ ನೀಡಲಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಗಾಳಿಯಿಂದಾಗಿ ವಿದ್ಯುತ್ ಸಂಪರ್ಕ ವ್ಯತ್ಯಯವಾಗಿದೆ. ವಿರಾಜಪೇಟೆ ತಾಲೂಕಿನಲ್ಲಿ ಮಳೆಯ ತೀವ್ರತೆಯಿಂದಾಗಿ ಕೆಲವೊಂದು ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಅಮ್ಮತ್ತಿ ವ್ಯಾಪ್ತಿಯ ಕಾವೇರಿ ನದಿ ತೀರದಲ್ಲಿನ ಕರಡಿಗೋಡು, ಚಿಕ್ಕನಹಳ್ಳಿ ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ. ಮಳೆ ಹಿನ್ನೆಲೆಯಲ್ಲಿ ಜನರು ಜಲಪಾತ, ನದಿ, ತೊರೆಗಳಿಗೆ ತೆರಳುವುದನ್ನು ಹಾಗೂ ಅಪಾಯಕಾರಿ ಪ್ರದೇಶಗಳಿಗೆ ತೆರಳದಂತೆ ಕೊಡಗು ಜಿಲ್ಲಾಡಳಿತ ಸೂಚಿಸಿದೆ. ಹಾರಂಗಿ ಜಲಾಶಯಕ್ಕೂ ನೀರಿನ ಹರಿವಿನ ಪ್ರಮಾಣ ಹೆಚ್ಚಾಗಿದ್ದು ಪ್ರಸ್ತುತ 2100 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. 2859 ಅಡಿ ಗರಿಷ್ಠ ಸಂಗ್ರಹ ಸಾಮರ್ಥ್ಯದ ಹಾರಂಗಿ ಜಲಾಶಯದಲ್ಲಿ ಈಗ 2839 ಅಡಿಗಳಷ್ಟು ನೀರು ಸಂಗ್ರಹವಾಗಿದೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರಂತರ ಮಳೆಯಾಗುತ್ತಿರುವುದರಿಂದ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಅಣೆಕಟ್ಟೆಯ ಒಳಹರಿವಿನಲ್ಲಿ ವ್ಯಾಪಕ ಏರಿಕೆ ಕಂಡಿದೆ. ನಿನ್ನೆ 5734 ಇದ್ದ ಒಳಹರಿವಿನ ಪ್ರಮಾಣ ರಾತ್ರಿ ವೇಳೆಗೆ 7531 ಏರಿಕೆಯಾಗಿದೆ. ಅಣೆಕಟ್ಟಿನಿಂದ 790 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ. ಈ ಕುಡಿಯುವ ನೀರಿಗೆ ಮಾತ್ರ ಬಳಕೆಯಾಗಲಿದ್ದು ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ ಎಂದು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯ ಮುಂದುವರೆದಿದೆ. ಜಿಬಿಎ ವ್ಯಾಪ್ತಿಯ ಕೇಂದ್ರ ಪಾಲಿಕೆ ವತಿಯಿಂದ ಕೆಆರ್ ಮಾರ್ಕೆಟ್ನಲ್ಲಿ ಇಂದು ಪಾದಚಾರಿಗಳ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯ ನಡೆಯಿತು. ಬೆಂಗಳೂರು ಉತ್ತರ ನಗರ ಪಾಲಿಕೆಯ ಬ್ಯಾಟರಾಯನಪುರ ಪುಲಕೇಶಿನಗರ ವಿಭಾಗದ ಪಾಟರಿ ರಸ್ತೆ, ದಾಸರಹಳ್ಳಿ ವಿಭಾಗದ ಎಂಇಐ ಲೇಔಟ್ ಮುಖ್ಯ ರಸ್ತೆಯಲ್ಲಿಯೂ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯ ನಡೆಯಿತು. ಇನ್ನೊಂದೆಡೆ ಪಶ್ಚಿಮ ಮಹಾನಗರ ಪಾಲಿಕೆಯ ಗಿರಿನಗರ ಬಸವನಗುಡಿ ವ್ಯಾಪ್ತಿಯಲ್ಲೂ ಅಧಿಕಾರಿಗಳು ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವುಗೊಳಿಸಿದ್ದಾರೆ. ಸ್ವಚ್ಛ ನಗರ ನಿರ್ಮಾಣವೇ ಮೊದಲ ಆದ್ಯತೆಯಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ನೂತನ ಮೇಯರ್ ದುರ್ಗಮ್ಮ ಬಿಜವಾಡ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಳೆಗಾಲ ಹಿನ್ನೆಲೆಯಲ್ಲಿ ಅವಳಿ ನಗರದಲ್ಲಿ ಅಪಾಯಕಾರಿಯಾಗಿ ನಿಂತಿರುವ ಮರಗಳ ಕೊಂಬೆಗಳನ್ನು ತೆರವುಗೊಳಿಸುವುದು, ಚರಂಡಿಗಳ ಸ್ವಚ್ಛತೆ ಹಾಗೂ ಫುಟ್ಪಾತ್ ಅತಿಕ್ರಮಣ ತೆರವು ಕಾರ್ಯವನ್ನು ಇನ್ನಷ್ಟು ಚುರುಕುಗೊಳಿಸಲಾಗುವುದು ಎಂದು ಹೇಳಿದ್ದಾರೆ.

0: ನಗರದ ಸ್ವಚ್ಛತೆಗೆ ಸಂಬಂಧಿಸಿದಂತೆ ಪ್ರತಿ ವಾರ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಫುಟ್ಪಾತ್ ಅತಿಕ್ರಮಣ ನಿಯಮ ಉಲ್ಲಂಘಿಸಿದರೆ ದಂಡ ವಿಧಿಸುವ ಜೊತೆಗೆ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಜಿಲ್ಲಾ ಸ್ವೀಪ್ ವತಿಯಿಂದ ಕೋಲಾರ ನಗರದಲ್ಲಿ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಪ್ರವೀಣ್ ಪಿ ಬಾಗೇವಾಡಿ ಹಸಿರು ನಿಶಾನೆ ತೋರಿಸುವ ಮೂಲಕ ರ್ಯಾಲಿಗೆ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಭಯೋತ್ಪಾದನಾ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ಅಧಿಕಾರಿಗಳಿಂದ ದಾಳಿ, ರಾಜ್ಯದಲ್ಲೂ ಶೋಧ ಕಾರ್ಯ. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ. ಅಕ್ರಮ ಆಸ್ತಿ ಪ್ರಕರಣ, ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ಅಧಿಕಾರಿಗಳಿಂದ ಪರಿಶೀಲನೆ. ಸರ್ಕಾರದ ಗ್ರೀನ್ ಬೆಂಗಳೂರು ನೆಡುತೋಪು ಅಭಿಯಾನ ವಿಫಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಹಾಗೂ ಕೊಡಗು ಸೇರಿದಂತೆ ರಾಜ್ಯದ ವಿವಿಧೆಡೆ ಮುಂದುವರಿದ ಮಳೆ, ಕೆಆರ್ಎಸ್ ಅಣೆಕಟ್ಟೆಯ ಒಳಹರಿವಿನಲ್ಲಿ ಹೆಚ್ಚಳ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.
1: ಆಕಾಶವಾಣಿ ಮಂಗಳೂರು.
2: ಆತ್ಮೀಯ ಕೇಳುಗರೆ, ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ರಾತ್ರಿ 8:00. ಇಂದಿನ ಕಾರ್ಯಕ್ರಮದಲ್ಲಿ ಅರಿವಳಿಕೆ ಬಗ್ಗೆ ತಿಳುವಳಿಕೆ, ಈ ವಿಷಯದ ಕುರಿತಾದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಏನಪೋಯ ಮೆಡಿಕಲ್ ಕಾಲೇಜಿನ ಅನಸ್ಥೇಶಿಯಾ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಸಂದೀಪ್ ಶಂಕರ್ ಇವರು. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು. ತಪ್ಪದೇ ಕರೆ ಮಾಡಿ ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ರಾತ್ರಿ 8:00.
1: ಇದೀಗ ಚಿತ್ರಗೀತೆಗಳ ಪ್ರಸಾರ. ಬಲರಾಮ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣ ಮತ್ತು ಸಂಗೀತ ಹಾಡಿರುವ ಹಂಸಲೇಖ ಅವರ ಗೀತೆ.

0: ಯುವ ರತ್ನ ಚಿತ್ರಕ್ಕಾಗಿ ವಿಜಯಪ್ರಕಾಶ್ ಹಾಡಿದ ಸಂತೋಷ್ ಆನಂದರಾಮ್ ಅವರ ಗೀತೆಯನ್ನು ಕೇಳಿದಿರಿ. ಸಂಗೀತ ತಮಾನ್ ಎಸ್ ಎಸ್.
1: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ.
2: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
3: ನಾನು ಓದಿದ ಗೆಜ್ಜೆ ಪೂಜೆ ಕಾದಂಬರಿ ಸಿನಿಮಾ ಆದಾಗ ಅದನ್ನು ನೋಡಿ ಅಂದು ಅತ್ತಿದ್ದೇ ಅತ್ತಿದ್ದು. ಭಾವನೆಗಳ ಮಹಾಪೂರದಲ್ಲಿ ಕೊಚ್ಚಿ ಹೋಗುವ ಈ ಹಾಡು ಎಂದೆಂದಿಗೂ ಅಮರ.
2: ಪ್ರತಿ ಸೋಮವಾರ ಮಧ್ಯಾಹ್ನ 1:30
4: ನನ್ನ ರಾಗತಾನ ಪಲ್ಲವಿ
2: ಕೇಳಿ. ನನ್ನ ರಾಗತಾನ ಪಲ್ಲವಿ ಪ್ರತಿ

ಚೆಲುವಿನ ಚಿಲುಪಿಲಿ ಚಿತ್ರಕ್ಕಾಗಿ ಸೋನು ನಿಗಮ್ ಹಾಡಿದ ಎಸ್ ನಾರಾಯಣ್ ಅವರ ಗೀತೆಯನ್ನು ಕೇಳಿದಿರಿ. ಸಂಗೀತ ಮಿಕ್ಕಿ ಜೆ ಮೇಯರ್. ಕಾರ್ಯಕ್ರಮದ ಕೊನೆಯಲ್ಲಿ ಸಂಜು ವೆಡ್ಸ್ ಗೀತ ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಹಾಡಿರುವ ಕವಿರಾಜ್ ಅವರ ರಚನೆ, ಸಂಗೀತ ಜೆಸ್ಸಿ ಗಿಫ್ಟ್.

0: ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿಯಾಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
2: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
3: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
2: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
4: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 AM ಸಂಜೆ 4:30 AM ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.

0: ಆರೋಗ್ಯ ದೀಪ ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಇಂದಿನ ಕಾರ್ಯಕ್ರಮದಲ್ಲಿ ಅರಿವಳಿಕೆ ಬಗ್ಗೆ ತಿಳುವಳಿಕೆ, ಈ ವಿಷಯದ ಕುರಿತಾದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಏನಪೋಯ ಮೆಡಿಕಲ್ ಕಾಲೇಜಿನ ಅನಸ್ತೇಶಿಯಾ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಸಂದೀಪ್ ಶಂಕರ್ ಇವರು. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು. ತಪ್ಪದೇ ಕರೆ ಮಾಡಿ. ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನಿನ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ.
1: ಆಕಾಶವಾಣಿ ಮಂಗಳೂರು, ಸಮಯ 3:05:20. ನಮ್ಮ ಈ ಪ್ರಸಾರ ಇಲ್ಲಿಗೆ ಮುಗಿಯಿತು. ಸಾಯಂಕಾಲದ ಪ್ರಸಾರ ಕಾರ್ಯ 5 ಗಂಟೆಗೆ ಆರಂಭ. ಎಲ್ಲ ಕೇಳುಗರಿಗೂ ಗಾಯತ್ರಿ ನಾನಿಲ್ ಮಾಡುವ ನಮಸ್ಕಾರ.

0: ಕೇಳುಗರೆ, ನಮ್ಮ ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಕಾನೂನು ಸಲಹೆ, ಎಸ್ಐಆರ್ ಮತ್ತು ಜನನ ಮರಣ ನೋಂದಣಿ ಕಾಯಿದೆ ಈ ಕುರಿತು ಮಂಗಳೂರಿನ ಹಿರಿಯ ವಕೀಲರಾದ ಇಸ್ಮಾಯಿಲ್ ಎಸ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುವವರು ಪ್ರದೀಪ್ ಡಿಎಂ ಹಾವಂಜೆ. 5:30 ಯುವವಾಣಿ ಉದ್ಯಮಿ ಕಾವ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಸಹನಾ ಅಕ್ಷಯ್. 6:10 ಭಕ್ತಿಗೀತೆಗಳು. 6:50 ಕೃಷಿರಂಗ. ವಿಶ್ವ ಪ್ರಾಣಿಜನ್ಯ ರೋಗಗಳ ದಿನದ ಅಂಗವಾಗಿ ವನ್ಯಜೀವಿಗಳಿಂದ ಹರಡುವ ಪ್ರಾಣಿಜನ್ಯ ರೋಗಗಳು ಹಾಗೂ ಅವುಗಳ ಹತೋಟಿ ಕ್ರಮಗಳ ಕುರಿತು ಕೊಯ್ಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಾಗರ್ ಆರ್ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಗಾಯತ್ರಿ ಎಂ. ಬಳಿಕ ಕೃಷಿ ಮಾಹಿತಿ ಕೇಳುವಿರಿ.
1: ಆತ್ಮೀಯ ಕೇಳುಗರೆ, ಏನಪೋಯ ಆಸ್ಪತ್ರೆ

0: ಬೆಳಗ್ಗೆ 5 ಗಂಟೆ ತರಂಗಾಂತರ 275.5 ಮೀಟರ್ಗಳು 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಸಂಜೆಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಸಾಯಂಕಾಲದ ಪ್ರಸಾರದಲ್ಲಿ ನಿಮ್ಮ ಜೊತೆ ನಾನು ಅರುಣಾ ನಾಯಕ್. ಈಗ ಕಾನೂನು ಸಲಹೆ ಕಾರ್ಯಕ್ರಮ, ಸಿವಿಲ್ ಕ್ರಿಮಿನಲ್ ವಿಷಯಗಳ ಕುರಿತಾದ ಮಾರ್ಗದರ್ಶಿ ಕಾರ್ಯಕ್ರಮ.
1: ಆಕಾಶವಾಣಿ ಮಂಗಳೂರು

0: ಕಾನೂನು ಸಲಹೆ, ಸಿವಿಲ್ ಕ್ರಿಮಿನಲ್ ವಿಷಯಗಳ ಕುರಿತಾದ ಮಾರ್ಗದರ್ಶಿ ಕಾರ್ಯಕ್ರಮ.
1: ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ

0: ಕಾನೂನು ಸಲಹೆ, ಸಿವಿಲ್ ಕ್ರಿಮಿನಲ್ ವಿಷಯಗಳ ಕುರಿತಾದ ಮಾರ್ಗದರ್ಶಿ ಕಾರ್ಯಕ್ರಮ.
1: ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ ಮತ್ತು ಜನನ ಮರಣ ನೋಂದಣಿ ಕಾಯ್ದೆ ಕುರಿತು ಸಂದರ್ಶನವನ್ನು ಕೇಳಲಿದ್ದೀರಿ. ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸುವವರು ಹಿರಿಯ ವಕೀಲರಾದ ಇಸ್ಮಾಯಿಲ್ ಎಸ್ ಮಂಗಳೂರು, ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ.
2: ಮತದಾರ ಪಟ್ಟಿಯ ತೀವ್ರ ಪರಿಷ್ಕರಣೆ ಬಗ್ಗೆ ಹೇಳುವುದಾದ್ರೆ, ಮತದಾರ ಪಟ್ಟಿಯ ಪರಿಷ್ಕರಣೆಯಲ್ಲಿ ಎರಡು ವಿಧ ಇದೆ. ಒಂದು ಸ್ಪೆಷಲ್ ರಿವಿಷನ್ ಅಂತ ಹೇಳ್ತಾರೆ, ಸಾಮಾನ್ಯ ಪರಿಷ್ಕರಣೆ, ಮತ್ತು ಇನ್ನೊಂದು ಹೇಳಿದ್ರು SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳ್ಕೊಂಡು ತೀವ್ರವಾದ ಪರಿಷ್ಕರಣೆ. SIR ಅಂತ ಹೇಳುವಂಥದ್ದು ಪ್ರತಿ ವರ್ಷ ನಡೆಯುವಂಥ ಪ್ರಕ್ರಿಯೆ ಅಲ್ಲ, ಆದರೆ ಸ್ಪೆಷಲ್ ರಿವಿಷನ್ ಅಂತ ಹೇಳಿದರೆ ಅಂದರೆ ಸಾಮಾನ್ಯ ಪರಿಷ್ಕರಣೆ ಅಂತ ಹೇಳಿದರೆ ಎಲ್ಲ ವರ್ಷ ನಡೀತಾ ಇರುತ್ತೆ. ಅಂದರೆ ವೋಟರ್ಸನ್ನು ಆ್ಯಡ್ ಮಾಡುವಂಥದ್ದು, ವೋಟರ್ಸನ್ನು ಡಿಲೀಟ್ ಮಾಡುವಂಥದ್ದು, ಅಂದರೆ ಯಾರಾದರೂ ತೀರಿಕೊಂಡಿದ್ದರೆ ಅವರ ಹೆಸರನ್ನು ಡಿಲೀಟ್ ಮಾಡುವಂಥದ್ದು, 18 ವರ್ಷ ತುಂಬಿದ ಹೊಸ ಮತದಾರನ ಸೇರಿಸುವುದು, ಈ ಪ್ರಕ್ರಿಯೆ ವರ್ಷ ವರ್ಷ ನಡೀತಾ ಇರ್ತದೆ, ಅದಕ್ಕೆ ಸಾಮಾನ್ಯ ಪರಿಷ್ಕರಣೆ ಅಂತ ಹೇಳ್ತಾರೆ. ಅದೇ ರೀತಿ ಯಾವಾಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಭಾರತದ ನಮ್ಮ ಒಂದು ಮತದಾನ ಆಯೋಗ ಏನಿದೆ, ಅದು ಯಾವಾಗ ಬಯಸ್ತದೋ ಕಾನೂನು ಪ್ರಕಾರ ಅದಕ್ಕೆ ತೀವ್ರ ಪರಿಷ್ಕರಣೆ ನಡೆಸುವಂಥ ಒಂದು ಅವಕಾಶ ಸಂವಿಧಾನ ಹಾಗೂ ನಮ್ಮ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಪ್ರಕಾರ ಅವರಿಗೆ ತೀವ್ರ ಪರಿಷ್ಕರಣೆಯನ್ನು ನಡೆಸುವಂಥ ಒಂದು ಅವಕಾಶವನ್ನು ಇಲ್ಲಿನ ಕಾನೂನು ನೀಡುತ್ತದೆ. ಆ ಪ್ರಕಾರ ಯಾವಾಗ ನಮ್ಮ ಚುನಾವಣಾ ಆಯೋಗ ಬಯಸ್ತದೋ ಆಗ ಈ ಒಂದು ಪರಿಷ್ಕರಣೆಯನ್ನು ನಡೆಸಬಹುದು. ಇದು ಸಾಮಾನ್ಯ ಪರಿಷ್ಕರಣೆ ಹಾಗೂ ತೀವ್ರತರ ಪರಿಷ್ಕರಣೆ ಅಂತೇಳಿ ಗುರುತಿಸಲ್ಪಡುತ್ತದೆ.
3: ಸರ್, ಈಗ SIR ಮತದಾರ ಪಟ್ಟಿಯ ತೀವ್ರ ಪರಿಷ್ಕರಣೆಯ ಮುಖ್ಯವಾದಂಥ ಉದ್ದೇಶಗಳು ಏನಂತ ಹೇಳಿ ಸರ್?
2: ಉದ್ದೇಶದ ಬಗ್ಗೆ ಹೇಳುವುದಾದರೆ ಮುಖ್ಯವಾದ ಉದ್ದೇಶ ಏನಂತ ಹೇಳಿದರೆ ASDDD ಅಂತ ಹೇಳ್ತಾರೆ. ಎ ಅಂದರೆ ಆಬ್ಸೆಂಟೀಸ್, ಎಸ್ ಅಂತ ಹೇಳಿದರೆ ಯಾವಾಗ ನೀವು ಬಿಟ್ಟು ಶಿಫ್ಟೆಡ್ ಅಂತ ಹೇಳ್ತಾರೆ. ಅದೇ ರೀತಿ ಡಿ ಅಂತ ಹೇಳ್ತಾರೆ, ಡೆಡ್ ಅಂತ ಹೇಳ್ಕೊಂಡು, ಮತ್ತು ಇನ್ನೊಂದು ಡಿ ಡೂಪ್ಲಿಕೇಟ್ ಅಂತೇಳಿ, ಅಂದರೆ ASDD ಆಬ್ಸೆಂಟ್, ಶಿಫ್ಟೆಡ್, ಡೆಡ್ ಅಥವಾ ಡೂಪ್ಲಿಕೇಟ್. ಆಬ್ಸೆಂಟ್ ಅಂತ ಹೇಳಿದರೆ ಯಾವಾಗ ಈ ಪರಿಷ್ಕರಣೆ ಒಳಪಡುತ್ತದೋ ಆಗ ನೀವು ನಿಮ್ಮ ಆ ಒಂದು ವಿಳಾಸದಲ್ಲಿ ಇಲ್ಲದಿದ್ದರೆ ಆಗ ಅದನ್ನು ಆಬ್ಸೆಂಟ್ ಅಂತೇಳಿ ಪರಿಗಣಿಸಲ್ಪಡ್ತದೆ. ಅದೇ ರೀತಿ ಶಿಫ್ಟೆಡ್, ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಆಗಿದರೆ ಅದು ನಿಮ್ಮ ಮತದಾನ ಕ್ಷೇತ್ರದ ಒಳಗಿರ್ಬೋದು ಅಥವಾ ಹೊರಗೆ ಇರ್ಬೋದು, ಅಂದರೆ ಬೇರೆ ಕಡೆಗೆ ನೀವು ವರ್ಗಾಯಿಸಲ್ಪಟ್ಟಿರ್ಬೋದು, ಅದನ್ನು ಶಿಫ್ಟೆಡ್ ಅಂತ ಹೇಳ್ತಾರೆ. ಅದೇ ರೀತಿ ಡೆಡ್, ಯಾವಾಗ ಮತದಾರ ಪಟ್ಟಿಯಲ್ಲಿದ್ದಂಥ ವ್ಯಕ್ತಿಗಳು ಅವರು ತೀರಿಕೊಂಡಿದ್ದರೆ ಅದನ್ನು ಡೆಡ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಅದೇ ರೀತಿ ಡೂಪ್ಲಿಕೇಟ್ ಅಂತ ಹೇಳಿದರೆ ನಿಮ್ಮ ಹೆಸರು ಒಂದು ಕ್ಷೇತ್ರದ ಮತದಾನ ಪಟ್ಟಿಯಲ್ಲಿ ಇದೆ, ಮತ್ತು ನೀವು ಇನ್ನೊಂದು ಕ್ಷೇತ್ರದಲ್ಲೂ ಸಹ ನಿಮ್ಮ ಹೆಸರನ್ನು ನಮೂದಿಸಿಕೊಂಡಿದ್ದೀರಿ, ಎರಡೆರಡು ನಿಮ್ಮ ಒಂದು ವೋಟರ್ಸ್ ಐಡಿ ಅನ್ನೊಂದು ಎರಡು ಕಡೆ ಅಥವಾ ಎರಡಕ್ಕಿಂತ ಹೆಚ್ಚು ಕಡೆ ಇದ್ದಾಗ ಅದನ್ನು ಡೂಪ್ಲಿಕೇಟ್ ಅಂತ ಹೇಳ್ತಾರೆ. ಈ ಒಂದು ಇದನ್ನು ಪರಿಷ್ಕರಿಸಿ ಈ ಆಬ್ಸೆಂಟಿಗೆ ಅಲ್ಲಿ ಯಾರಿದ್ದಾರೆ, ಶಿಫ್ಟೆಡ್ ಯಾರಿದ್ದಾರೆ, ಯಾರು ಸತ್ತಿದ್ದಾರೆ, ಅದೇ ರೀತಿ ಯಾರು ಎರಡೆರಡು ಕಾರ್ಡ್ಗಳನ್ನು ಅಥವಾ ಎರಡಕ್ಕಿಂತ ಹೆಚ್ಚು ಕಾರ್ಡ್ಗಳನ್ನು ಹೊಂದಿದ್ದಾರೋ, ಒಂದಕ್ಕಿಂತ ಹೆಚ್ಚು ಕಾರ್ಡ್ಗಳನ್ನು ಹೊಂದಿದ್ದಾರೋ ಅವರ ಹೆಸರನ್ನು ಡಿಲೀಟ್ ಮಾಡುವಂಥ ಒಂದು ಇದರ ಪ್ರಮುಖ ಉದ್ದೇಶ. ಈ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆಯಲ್ಲಿ ಒಟ್ಟು 4-5 ಹಂತಗಳಿವೆ. ಮೊದಲನೇ ಹಂತ ಈಗಾಗಲೇ ಪೂರೈಸಿದೆ ಅಂತ ಹೇಳಿದರೆ ಈ ಮ್ಯಾಪಿಂಗ್ ಅಂತ ಹೇಳ್ತಾರೆ. ಮ್ಯಾಪಿಂಗ್ ಅಂತ ಹೇಳಿದರೆ ಈ 2002 ಒಂದು ಪಟ್ಟಿಯನ್ನು ಹಾಗೂ 2025 ಮತದಾರ ಪಟ್ಟಿಯನ್ನು ತಾಳೆ ಮಾಡುವಂಥ ಒಂದು ಪ್ರಕ್ರಿಯೆ ಈಗಾಗಲೇ ನಡೆದಿದೆ ಅಥವಾ ನಡೀತಾ ಇದೆ. ಅಂದರೆ ಕರ್ನಾಟಕದ ಮಟ್ಟಿಗೆ ಹೇಳುವುದಾದರೆ 86% ಮ್ಯಾಪಿಂಗ್ ನಡೆದಿದೆ ಅಂತ ಹೇಳಿದರೆ 2002 ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಅಥವಾ 2002 ನಂತರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸೇರಿಕೊಂಡಿದ್ದರೆ, ಅಂದರೆ ನೀವು ಅದರ ನಂತರ ನೀವು 18 ವರ್ಷ ತುಂಬಿ ನಿಮ್ಮ ಹೆಸರು ದಾಖಲಾಗಿದ್ದರೆ ನಿಮ್ಮ ತಂದೆಯ ಪಾಲಕರ ಅಥವಾ ತಂದೆಯ ಹೆಸರು 2002 ಪಟ್ಟಿಯಲ್ಲಿ ಇದೆಯಾ ಅಂತ ಹೇಳುವಂಥ ಒಂದು ತಾಳೆ ಮಾಡುವಂಥ ಒಂದು ಪ್ರಕ್ರಿಯೆಗೆ ಮ್ಯಾಪಿಂಗ್ ಅಂತ ಹೇಳ್ತಾರೆ. ಅದು ಈಗಾಗಲೇ ನಡೀತಾ ಇದೆ. ಅದು ಈ SIR ಆರಂಭ ಆದ ಅಂದರೆ ಕರಡು ಮತದಾನ ಪಟ್ಟಿ ಪ್ರಕಟ ಆಗುವ 4 ದಿನಗಳಿಗಿಂತ ಮುಂಚಿತವಾಗುವ ತನಕ ಆ ಪ್ರಕ್ರಿಯೆ ಜಾರಿಯಲ್ಲಿರ್ತದೆ. ಆವಾಗ ನೀವು ಈಗ ಹೇಳಿದಾಗೆ ವಲಸೆ ಅಥವಾ ಶಿಫ್ಟೆಡ್ ಆಗಿದ್ದರೆ, ನೀವು ಮದುವೆಯಾಗಿ ಇನ್ನೊಂದು ಕಡೆ ಹೋಗಿದ್ದರೆ ಅಲ್ಲಿ ನಿಮ್ಮ ಹೆಸರು ಆಗಿದ್ದರೆ ಮೊದಲಿನ ಪಟ್ಟಿಯಲ್ಲೂ ಸಹ ನಿಮ್ಮ ಹೆಸರು ಇದ್ದರೆ ಆಗ ನೀವು ನಿಮ್ಮ ಈಗ ಏನು ಈ ಒಂದು ಪ್ರಕ್ರಿಯೆಯಲ್ಲಿ ನಿಮಗೆ ಒಂದು ಎನ್ಯುಮರೇಷನ್ ಫಾರ್ಮ್ ಅಂತೇಳಿ BLOಗಳು ಮನೆಗೆ ಬಂದು ಕೊಡ್ತಾರೆ. ಅದು 3ನೇ ಹಂತ. 2ನೇ ಹಂತ ಯಾವುದು ಅಂತ ಹೇಳಿದರೆ ಯಾವಾಗ ಈ ಒಂದು ಟ್ರೈನಿಂಗ್ ಕೊಡ್ತಾರೆ ಅಂದರೆ ಅಧಿಕಾರಿಗಳಿಗೆ. ಕರ್ನಾಟಕದ ಮಟ್ಟಿಗೆ ಹೇಳುವುದಾದರೆ 59,050 BLOಗಳನ್ನು ನೇಮಕ ಮಾಡಿದೆ ಸರ್ಕಾರ. ಆ BLOಗಳು ಅವರಿಗೆ ಒಂದು ಟ್ರೈನಿಂಗನ್ನು ನೀಡುವಂಥ ಒಂದು ಪ್ರಕ್ರಿಯೆ ಈಗಾಗಲೇ ಅಂದರೆ 20-29 ತಾರೀಕಿನ ತನಕ, ಜೂನ್ 20-29 ತಾರೀಕಿನ ತನಕ ನಡೀತದೆ. ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ಅದರ ನಂತರ 30ನೇ ತಾರೀಕಿನ ನಂತರ ಮುಂದಿನ 1 ತಿಂಗಳು ಅಂದರೆ ಜೂನ್ 30

0: ಆಗಸ್ಟ್ 4ರ ತನಕ ಅವರು ಮನೆ ಮನೆಗೆ ಭೇಟಿ ನೀಡಿ ಎನ್ಯುಮರೇಷನ್ ಫಾರ್ಮ್ಗಳನ್ನು ನೀಡ್ತಾರೆ. ಆವಾಗ ನೀವು ಫಾರ್ಮ್ಗಳನ್ನು ತುಂಬಿ ನಿಮ್ಮ ಹೆಸರು ಮೊದಲು ಬೇರೆ ಕಡೆ ಪಟ್ಟಿಯಲ್ಲಿದ್ದರೆ ಆ ಕಡೆ ಅಲ್ಲಿ ಕೊಡುವಂಥ ಫಾರ್ಮನ್ನು ನೀವು ತುಂಬದೆ ಹೊಸ ನೀವು ಎಲ್ಲಿ ಬಂದಿದ್ದೀರಿ ಅಲ್ಲಿ ಮಾತ್ರ ನೀವು ಫಾರ್ಮನ್ನು ತುಂಬಿ ಕೊಡಬೇಕಾಗ್ತದೆ. ನಿಮ್ಮ ಹೆಸರು ಈಗಾಗಲೇ ಬೇರೆ ಕಡೆ ನಮೂದಿದ್ದರೆ ನೀವು ಆಗ ಟ್ರಾನ್ಸ್ಫರ್ಗೆ ಕೇಳಬೇಕಾಗ್ತದೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನೀವು ವರ್ಗಾವಣೆಯನ್ನು ಕೇಳಬೇಕಾಗ್ತದೆ. ಎರಡು ಕಡೆ ನೀವು ನಿಮ್ಮ ಹೆಸರನ್ನು ಇಟ್ಕೊಳ್ಳುವ ಹಾಗೆ ಇಲ್ಲ. ಈ ನಾನು ಹೇಳಿದಾಗೆ ಮೂರನೇ ಹಂತ ಏನಿದೆ ಅಂದರೆ ಮನೆ ಮನೆ ಪರಿಷ್ಕರಣೆ ಅಂತ ಹೇಳ್ತಾರೆ. ಪ್ರತಿಯೊಂದು ಮನೆಗೆ BLOಗಳು ಮನೆಗೆ ಬರ್ತಾರೆ. ಯಾವ 2025ರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಎಲ್ಲಿ ನಮೂದಾಗಿದೆಯೋ, ಯಾವ ಒಂದು ಕ್ಷೇತ್ರದಲ್ಲಿ ನಿಮ್ಮ ಹೆಸರು ನಮೂದಾಗಿದೆಯೋ ಅಲ್ಲಿಗೆ ಬರ್ತಾರೆ. ಭಾಗಶಃ ತುಂಬಿದಂಥ ಫಾರ್ಮ್ ನಿಮ್ಮ ಹೆಸರು ಇರ್ತದೆ, ಅದರಲ್ಲಿ ನಿಮ್ಮ ಮತದಾರ ಚೀಟಿಯ ಸಂಖ್ಯೆ ನಮೂದಾಗಿರ್ತದೆ ಮತ್ತು ನೀವು ಕೊಟ್ಟಂತಹ ವಿಳಾಸ ಅದರಲ್ಲಿ ನಮೂದಾಗಿರ್ತದೆ. ನೀವು ಅದನ್ನು ನೋಡಿ ಉಳಿದಂತಹ ಫಾರ್ಮಲ್ಲಿ ಬಾಕಿ ಇರುವಂಥ ಕಲಂಗಳನ್ನು ತುಂಬಿ ಅದನ್ನು ಸಹಿ ಮಾಡಿ ನಿಮಗೆ ಹೊಸ ಫೋಟೋ ಬೇಕಿದ್ದರೆ ಅದನ್ನು ಹೊಸ ಫೋಟೋ ಅಂಟಿಸಿ BLOಗಳಿಗೆ ಒಂದು ಕಾಪಿ ಎರಡು ಕಾಪಿ ನೀಡ್ತಾರೆ. ಒಂದು ಕಾಪಿಯನ್ನು ವಾಪಸ್ಸು ನೀಡಿ ಒಂದು ಕಾಪಿಯನ್ನು ಅವರ ಒಂದು ಹಸ್ತಾಕ್ಷರವನ್ನು ಪಡೆದುಕೊಂಡು ನೀವು ನಿಮ್ಮ ಹತ್ರ ದಾಖಲೆಯಾಗಿ ಇಟ್ಕೊಳ್ಬೇಕಾಗುತ್ತೆ. ಇದು ಮೂರನೇ ಹಂತ. ಅದರ ನಂತರ ನಾಲ್ಕನೇ ಹಂತ ಯಾವುದಂತ ಹೇಳಿದರೆ ಆಗಸ್ಟ್ 4ನೇ ತಾರೀಕಿನಂದು ಅಥವಾ ಅದರ ನಂತರ ಕರಡು ಪಟ್ಟಿ ಪ್ರಕಟ ಆಗುತ್ತದೆ. ಅಂದರೆ ಈ ನೀವು ಕೊಟ್ಟಂಥ ಈ ಒಂದು ಫಾರ್ಮ್ ತುಂಬಿಕೊಟ್ಟಂಥ ಫಾರ್ಮಿನ ಆಧಾರದಲ್ಲಿ ಒಂದು ಕರಡು ಮತದಾರ ಪಟ್ಟಿಯನ್ನು ಚುನಾವಣಾ ಆಯೋಗ ಪ್ರಕಟಣೆ ಮಾಡುತ್ತದೆ. ಆಗ ನಿಮ್ಮ ಹೆಸರು ಅದರಲ್ಲಿ ಇಲ್ಲದಿದ್ದರೆ ನೀವು ಒಂದು ಆಕ್ಷೇಪಣೆಯನ್ನು ಸಲ್ಲಿಸುವಂಥ ಒಂದು ಅವಕಾಶ ನಿಮಗೆ ಇದೆ. ನೀವು ಸೂಕ್ತವಂಥ ದಾಖಲೆಯನ್ನು ಇಟ್ಕೊಂಡು ನೀವು ಈ ಆರೋಗ್ಯ ಅಂದರೆ ಯಾರು ಚುನಾವಣಾ ಅಧಿಕಾರಿ ಇರ್ತಾರೆ ಅವರಿಗೆ ಒಂದು ದಾಖಲೆಯನ್ನು ಸಲ್ಲಿಸಿ ನಿಮ್ಮ ಹೆಸರು ಯಾಕೆ ನಮೂದಾಗಿಲ್ಲ ಅಂತ ಕೇಳುವಂಥ ಒಂದು ಅವಕಾಶ ನಿಮಗೆ ಇರ್ತದೆ. ಅಥವಾ ನೀವು ಕೊಟ್ಟಂಥ ಮಾಹಿತಿಯಲ್ಲಿ ಏನಾದರೂ ತಪ್ಪುಗಳಿದ್ದರೆ ಆಗ ಅವರೇ ನಿಮಗೆ ನೋಟಿಸ್ ಮಾಡ್ತಾರೆ. ನೋಟಿಸ್ ಮಾಡಿ ಈ ಒಂದು ನಿಮ್ಮ ದಾಖಲೆ ಹೀಗೆ ಸರಿಯಾಗಿಲ್ಲ, ಅದರಲ್ಲಿ ನಮಗೆ ಸ್ವಲ್ಪ ವ್ಯತ್ಯಾಸಗಳು ಕಾಣ್ತಾ ಇದ್ದೇವೆ, ಅಥವಾ ನಿಮ್ಮ ಹೆಸರು ಇಲ್ಲಿ ದಾಖಲಾಗಬಾರದಾಗಿತ್ತು, ನಿಮ್ಮ ಹೆಸರು ಯಾಕೆ ದಾಖಲಾಗಿದೆ ಅಂತ ಕೇಳುವಂಥ ಒಂದು ನೋಟಿಸ್ ನೀಡುವಂಥ ಪ್ರಕ್ರಿಯೆ ಮತ್ತು ಆ ನೋಟಿಸ್ಗೆ ಉತ್ತರ ಕೊಡುವಂಥ ಒಂದು ಪ್ರಕ್ರಿಯೆ ಮುಂದಿನ ಒಂದು ತಿಂಗಳಲ್ಲಿ ನಡೀತದೆ. ಅಂದರೆ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರ ತನಕ, 4 ಅಥವಾ 5ರ ತನಕ ಈ ಒಂದು ಪ್ರಕ್ರಿಯೆ ನಡೀತದೆ ಕರ್ನಾಟಕದಲ್ಲಿ. ಆ ನಂತರ ಸೆಪ್ಟೆಂಬರ್ 7ನೇ ತಾರೀಕಿನಂದು ಕೊನೆಯ ಹಂತದ ಪರಿಷ್ಕರಣೆಗೆ ಒಳಪಟ್ಟಂತಹ ಮತದಾರ ಪಟ್ಟಿಯ ಒಂದು ಪ್ರಕಟಣೆ ಆಗ್ತದೆ ಅಂತ ಹೇಳಿಕೊಂಡು ರಾಜ್ಯ ಚುನಾವಣಾ ಆಯೋಗ ತಿಳಿಸಿದೆ. ಅಲ್ಲ, ಹೆಸರು ಬರಲಿಕ್ಕೆ ಇಲ್ಲ ಅಂತ ಹೇಳಿದರೆ ಎರಡು ಕಾರಣ. ಒಂದು, ನೀವು ನಿಮ್ಮ ಫಾರ್ಮನ್ನು ನೀವು ತುಂಬಿಸಿ ಕೊಟ್ಟಿಲ್ಲ, ಅಥವಾ ಮೊದಲು ನಿಮ್ಮ ಹೆಸರು ದಾಖಲಾಗಿಲ್ಲ ಅಂತ ಇದ್ದರೆ ಆಗ ನಿಮ್ಮ ಹೆಸರು ಬರುವಂತಹ ಸಾಧ್ಯತೆ ಇಲ್ಲ. ಆಗ ನೀವು ಹೊಸ ನಮೂದಿಗೆ ಬೇಕಾಗಿ ನಿಮ್ಮ ಸೂಕ್ತ ದಾಖಲೆಯನ್ನು ಇಟ್ಕೊಂಡು ನೀವು ನಮೂನೆ 6ರಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಈ ಒಂದು ಯಾವಾಗ ಒಬ್ಜೆಕ್ಷನ್ ಅವಧಿ ಏನಿರ್ತದೆ, ಅಥವಾ ಯಾರಾದರೂ ಒಬ್ಬ ವ್ಯಕ್ತಿಯ ಹೆಸರು ದಾಖಲಾಗಬಾರ್ದಿತ್ತು ಅಂತ ಹೇಳ್ಕೊಂಡು ಅವನ ಹೆಸರು ದಾಖಲಾಗಿದ್ದರೆ ಈ ಕರಡು ಪಟ್ಟಿಯಲ್ಲಿ, ಆಗ ಬೇರೆ ಇನ್ನೊಬ್ಬ ಅಥವಾ ಆ ಕುಟುಂಬದ ಸದಸ್ಯನೇ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ನಮೂನೆ 7ರಲ್ಲಿ ಈ ಹೆಸರು ಇಲ್ಲಿ ಬರಬಾರ್ದಿತ್ತು, ಇದು ಬಂದಿದೆ, ಇದನ್ನು ತೆಗೀರಿ ಅಂತ ಹೇಳ್ಕೊಂಡು ಈ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಅರ್ಜಿಯನ್ನು ಕೊಡ್ಬೋದು. ನಿಮ್ಮ ಹೆಸರು ಇಲ್ಲದಿದ್ದರೆ ನಿಮ್ಮ ಅಲ್ಲಿ ಇರಬೇಕಾಗಿದ್ದು ಇಲ್ಲದಿದ್ದರೆ ನೀವು ನಮೂನೆ 6ರಲ್ಲಿ ಒಂದು ಡಿಕ್ಲರೇಷನ್ ಮತ್ತು ಸೂಕ್ತ ದಾಖಲೆಯನ್ನು ಸಲ್ಲಿಸಿ ಅರ್ಜಿ ಸಲ್ಲಿಸಬಹುದು.
1: ಸರ್, ಸೂಕ್ತ ದಾಖಲೆ ಅಂತೇಳಿದರೆ ಏನೆಲ್ಲ ಇರಬೇಕು ಅಂತೇಳಿ?
0: ಒಟ್ಟು ಚುನಾವಣಾ ಆಯೋಗದ ಪ್ರಕಾರ ಒಟ್ಟು 11 ದಾಖಲೆಗಳು ಮಾನ್ಯವಾಗ್ತದೆ. ಅದರಲ್ಲಿ ಒಂದು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ, ಅದಂದರೆ ತಹಸೀಲ್ದಾರ್ ಕೊಟ್ಟಂಥ ಡೊಮಿಸೈಲ್ ಸರ್ಟಿಫಿಕೇಟ್ ಆಗ್ತದೆ. ನಿಮ್ಮ PDO ಅಥವಾ ಪಂಚಾಯತ್ನಿಂದ ನೀಡಂಥ ದಾಖಲೆ ಆಗುವುದಿಲ್ಲ. ಅದು ಮೊದಲನೆಯದು. ಎರಡನೆಯದು ಭಾರತೀಯ ಪಾಸ್ಪೋರ್ಟು, ಅದು ಮಾನ್ಯವಾಗ್ತದೆ. ಮೂರನೆಯದು ಬರ್ತ್ ಸರ್ಟಿಫಿಕೇಟ್, ನಿಮ್ಮ ಜನನ ಪ್ರಮಾಣ ಪತ್ರ, ಅದನ್ನು ಒಪ್ಪಿಕೊಳ್ಳಲಾಗ್ತದೆ. ಮತ್ತು ನಿಮ್ಮ ವಿದ್ಯಾಭ್ಯಾಸದ ದಾಖಲೆಗಳು, ಅಂದರೆ SSLC ಸರ್ಟಿಫಿಕೇಟ್ ಇರ್ಬೋದು, ಅಥವಾ ಸೆಕೆಂಡ್ PUC ಸರ್ಟಿಫಿಕೇಟ್ ಇರ್ಬೋದು, ಅಥವಾ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಇರ್ಬೋದು, ಇದನ್ನು ಮಾನ್ಯ ಮಾಡಲಾಗ್ತದೆ. ಅದೇ ರೀತಿ ಜಾತಿ ಸರ್ಟಿಫಿಕೇಟ್, ಅಂದರೆ SC ST OBC ಅಥವಾ ಇತರ ಯಾವುದೇ ಕಾಸ್ಟ್ ಸರ್ಟಿಫಿಕೇಟ್ ಸರ್ಕಾರ ನೀಡಿದರೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಮತ್ತು ಲ್ಯಾಂಡ್ ಅಥವಾ ಹೌಸ್ ಅಲಾಟ್ಮೆಂಟ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ, ನಿಮಗೆ ಯಾವುದಾದ್ರೂ ಜಮೀನು ಮಂಜೂರಾಗಿದ್ದರೆ ಆ ಮಂಜೂರು ಪತ್ರವನ್ನು ನೀವು ಉಪಯೋಗಿಸ್ಕೊಳ್ಬೋದು. ಅದೇ ರೀತಿ ಫಾರೆಸ್ಟ್ ರೈಟ್ಸ್ ಸರ್ಟಿಫಿಕೇಟ್ ಅಂತ ಸಿಕ್ಕಿರ್ತದೆ, ನಿಮಗೆ ಅರಣ್ಯ ಭೂಮಿಯನ್ನು ಯೂಸ್ ಮಾಡುವಂಥ ಒಂದು ಅವಕಾಶಕ್ಕೆ ಒಂದು ಸರ್ಟಿಫಿಕೇಟ್ ನೀಡಲಾಗಿರ್ತದೆ, ಆ ಸರ್ಟಿಫಿಕೇಟನ್ನು ನೀವು ಬಳಸ್ಕೊಳ್ಬೋದು. ಅದೇ ರೀತಿ ಫ್ಯಾಮಿಲಿ ರಿಜಿಸ್ಟರ್ ಮೇಂಟೈನ್ ಬೈ ದಿ ಸ್ಟೇಟ್ ಅಥವಾ ಲೋಕಲ್ ಅಥಾರಿಟೀಸಿಂದ ಇರ್ತಾರೆ, ಅಂದರೆ ನಿಮಗೆ ಉತ್ತರ ಜೀವಿತ ಪ್ರಮಾಣಪತ್ರ ಇರ್ಬೋದು ಅಥವಾ ವಂಶವೃಕ್ಷ ಇರ್ಬೋದು, ಅದು ಸಂಬಂಧಪಟ್ಟ ಇಲಾಖೆಯಿಂದ ನೀಡಿದರೆ ಅದನ್ನು ಉಪಯೋಗಿಸ್ಕೊಳ್ಬೋದು. ಅದೇ ರೀತಿ NRC ಸರ್ಟಿಫಿಕೇಟ್, ಅದು ಅಂಥ ಅವಕಾಶ ಭಾರಿ ಕಡಿಮೆ, ಯಾಕಂತೇಳಿದರೆ NRC ಸರ್ಟಿಫಿಕೇಟ್ ಸಾಮಾನ್ಯವಾಗಿ ಇಶ್ಯೂ ಆಗಿರುವುದಿಲ್ಲ, ಅದರಿಂದಾಗಿ ಅಂಥ ಅವಕಾಶ ಬಹಳ ಕಡಿಮೆ. ಇನ್ನು ಪೆನ್ಷನ್ ಪೇಮೆಂಟ್ ಆರ್ಡರ್ ಅಂತ ಹೇಳ್ತಾರೆ, ನಿಮಗೆ ಯಾವುದಾದ್ರೂ ಸರ್ಕಾರಿ ಇಲಾಖೆಯಿಂದ ಪೆನ್ಷನ್ ಬರ್ತಾಯಿದ್ರೆ ಅಂಥ ಒಂದು ದಾಖಲೆಯನ್ನು ನೀವು ಉಪಯೋಗಿಸ್ಕೊಳ್ಬೋದು. ಅದೇ ರೀತಿ ಸರ್ಕಾರ ಅಥವಾ LIC ಅಥವಾ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂತ ಹೇಳ್ತಾರೆ, ಸರ್ಕಾರಿ ಸ್ವಾಮ್ಯದ ಯಾವುದಾದ್ರೂ ಕಂಪನಿಗಳಿಂದ ನಿಮಗೆ ಗುರುತಿನ ಪತ್ರ ಸಿಕ್ಕಿದರೆ 1987ಕ್ಕಿಂತ ಹಿಂದಿನ ಯಾವುದಾದ್ರೂ ದಾಖಲೆ ಇದ್ದರೆ ಅದನ್ನು

ನೀವು ಬಳಸ್ಕೊಳ್ಬೋದು. ಇಲ್ಲಿ ಗಮನಿಸಬೇಕಂತ ಇನ್ನೊಂದು ಅಂಶ ಅಂತ ಹೇಳಿದರೆ, ನೀವು ಆಧಾರ್ ಅಥವಾ ನಿಮ್ಮ ವೋಟರ್ ಐ ಡಿ ಅಥವಾ ನಿಮ್ಮ ಮನ್ರೇಗಾ ಜಾಬ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಈ ನಾಲ್ಕು ದಾಖಲೆಗಳನ್ನು ಪರಿಗಣಿಸಲಿಕ್ಕೆ ಆಗುವುದಿಲ್ಲ. ಅದನ್ನು ಕೇವಲ ನಿಮ್ಮ ಒಂದು ಗುರುತಿನ ಚೀಟಿಯಾಗಿ ಮಾತ್ರ ಪರಿಗಣನೆ ಮಾಡ್ಬೋದು. ಆದರೆ ನಿಮ್ಮ ವೋಟರ್ಸ್ ಲಿಸ್ಟಲ್ಲಿ ಹೆಸರು ಸೇರಿಸಲಿಕ್ಕೆ ಅಥವಾ ನಿಮಗೆ ಏನಾದರೂ ತಕರಾರು ಇದ್ದಾಗ ನಿಮ್ಮ ನಾಗರಿಕತ್ವವನ್ನು ಪ್ರೂವ್ ಮಾಡಲಿಕ್ಕೆ ಈ ದಾಖಲೆಗಳನ್ನು ಒಪ್ಪಿಕೊಳ್ಳಲಾಗುವುದಿಲ್ಲ. ಇದನ್ನು ಕೇವಲ ಗುರುತಿನ ಚೀಟಿಯಾಗಿ ಮಾತ್ರ ಬಳಸ್ಕೊಳ್ಬೋದು ಅಂತ ಹೇಳ್ಕೊಂಡು ಸುಪ್ರೀಂ ಕೋರ್ಟು ನಮ್ಮ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ. ಪೌರತ್ವದ ವಿಷಯದಲ್ಲಿ ಬಂದರೆ ನಾವು ಇಲ್ಲಿ ಕೇವಲ ಮತದಾರ ಪಟ್ಟಿಯ ಪರಿಷ್ಕರಣೆ ಮಾತ್ರ ನಡೀತಿದೆ. ಚುನಾವಣಾ ಆಯೋಗಕ್ಕೆ ಓರ್ವ ಪೌರ ಈ ದೇಶದ ಪ್ರಜೆಯ ಅಥವಾ ಅಲ್ಲವೇ ಅನ್ನುವಂಥ ತೀರ್ಮಾನ ಹಕ್ಕು ಅಧಿಕಾರ ಅವರಿಗೆ ಇಲ್ಲ. ಅವರಿಗೆ ಈ ದೇಶದಲ್ಲಿ ಚುನಾವಣೆ ನಡೆಸುವಂಥ ಒಂದು ಜವಾಬ್ದಾರಿ ಮಾತ್ರ ಇದೆ. ಆದರೆ ಇಲ್ಲಿ ಗಮನಿಸಬೇಕಂಥ ಒಂದು ಅಂಶ ಅಂತ ಹೇಳಿದರೆ, ಯಾರು ಇಲ್ಲಿನ ಭಾರತೀಯ ಪ್ರಜೆ ಇದ್ದಾನೆ ಅವನಿಗೆ ಮಾತ್ರ ಚುನಾವಣೆಗಳಲ್ಲಿ ಭಾಗವಹಿಸುವಂಥ ಅವಕಾಶ ಇದೆ. ಅದರಿಂದಾಗಿ ನೀವು ಪ್ರಜೆ ಅನ್ನುವಂಥ ದಾಖಲೆಯನ್ನು ಇಟ್ಕೊಂಡೇ ನೀವು ನಿಮ್ಮ ಮತದಾನ ಹಕ್ಕಿಗಾಗಿ ಕೇಳಿಕೆಯನ್ನು ಮಂಡಿಸಬೇಕಾಗ್ತದೆ. ಇಲ್ಲಿ ಒಂದು ತಪ್ಪು ಕಲ್ಪನೆ ಅಂತ ಹೇಳಿದರೆ, ಎಸ್ ಐ ಆರ್ ಆದ ಕೂಡಲೇ ನಿಮ್ಮ ಹೆಸರು ಹೋಗ್ತದೆ ಅಂತ ಹೇಳ್ಕೊಂಡು, ಅದು ತುಂಬ ಒಂದು ತಪ್ಪು ಗ್ರಹಿಕೆ. ಯಾಕೆಂತ ಹೇಳಿದರೆ, ಎಸ್ ಐ ಆರ್ ಆದ ಕೂಡಲೇ ನಿಮಗೆ ನಿಮ್ಮ ಮತದಾನದ ಹಕ್ಕನ್ನು ಕಸಿಕೊಳ್ಳಲಾಗುವುದಿಲ್ಲ, ನಿಮ್ಮ ಹೆಸರನ್ನು ಡಿಲೀಟ್ ಮಾಡಲಿಕ್ಕೆ ಆಗುವುದಿಲ್ಲ. ನಿಮ್ಮ ಹೆಸರು ಯಾವಾಗ ಡಿಲೀಟ್ ಆಗ್ತಂತ ಹೇಳಿದರೆ, ಈಗ ಅವರು ನಿಮ್ಮ ಬಿ ಎಲ್ ಓಗಳು ಮನೆ ಮನೆಗೆ ಬಂದು ಎರಡು ಫಾರ್ಮ್ ಕೊಡ್ತಾರಲ್ಲ, ಅದನ್ನು ಎನ್ಯೂಮರೇಷನ್ ಫಾರ್ಮ್ ಅಂತ ಹೇಳ್ತಾರೆ ಅಥವಾ NXR 3 ಅಂತ ಹೇಳ್ತಾರೆ. ಈ ಫಾರ್ಮನ್ನು ನೀಡಲಿಕ್ಕಾಗಿ ಅವರು 3 ಸಲ ಮನೆಗೆ ಬರ್ತಾರೆ. ಒಂದು ವೇಳೆ ನಿಮ್ಮ ಮನೆ ಲಾಕ್ ಆಗಿದ್ದರೆ ಅವರು ಮನೆಯಲ್ಲಿ ಅದನ್ನು ಮನೆಯ ಸಂದಿನಲ್ಲ ಎಲ್ಲಾದರೂ ಇಟ್ಟು ಹೋಗಬೇಕು, ಅಥವಾ ಅಕ್ಕಪಕ್ಕದ ಮನೆಯವ್ರ ಹತ್ರ ಹೇಳಿ ಹೀಗೆ ಬಂದಿದ್ದಾರೆ ಅವರಿಗೆ ಬಂದು ಕಾಂಟ್ಯಾಕ್ಟ್ ಆಗಲಿಕ್ಕೆ ಹೇಳಿ ಅಂತ ಹೇಳ್ಕೊಂಡು ಅವರು ಹೇಳಿ ಹೋಗಬೇಕು ಅಂತೇಳಿ ಅವರಿಗೆ ನಿರ್ದೇಶನ ನೀಡಲಾಗಿದೆ. ಅದೇ ರೀತಿ BLA ಅಂತ ಹೇಳ್ಕೊಂಡು ಅಂದರೆ ಬೂತ್ ಲೆವೆಲ್ ಏಜೆಂಟ್, ಈಗ ಒಂದು 8 ರಾಜಕೀಯ ಪಕ್ಷ ಇದ್ದರೆ ಈ 8 ರಾಜಕೀಯ ಪಕ್ಷಗಳು ಒಂದೊಂದು ಬೂತ್ ಲೆವೆಲ್ ಏಜೆಂಟನ್ನು ಗೊತ್ತು ಮಾಡಿಸ್ಕೊಂಡು ಅವರು ಈ ಮತದಾರ ಪಟ್ಟಿಯನ್ನು ಎನ್ಯೂಮರೇಷನ್ ಫಾರ್ಮನ್ನು ತುಂಬಿಸಲಿಕ್ಕೆ ಮತದಾರರಿಗೆ ಒಂದು ಸಲಹೆ ಸೂಚನೆಯನ್ನು ನೀಡಿ ಅದಕ್ಕೆ ಪೂರಕವಂತಹ ಕ್ರಮವನ್ನು ಕೈಗೊಳ್ಳಬಹುದು. ಯಾವಾಗ ನೀವು ಈ ಎನ್ಯೂಮರೇಷನ್ ಫಾರ್ಮನ್ನು ಫಿಲ್ ಮಾಡಿ ಕೊಡುವುದಿಲ್ಲವೋ ಆಗ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಕಲಚುವಂತಹ ಸಾಧ್ಯತೆ ಇದೆ. ನಿಮ್ಮ ಹೆಸರು ಮ್ಯಾಪಿಂಗ್ ಆಗಿದ್ದರೂ ಸಹ ನೀವು BLO ಗಳಿಗೆ ನಿಮ್ಮ ಎನ್ಯೂಮರೇಷನ್ ಫಾರ್ಮನ್ನು ಸಹಿ ಮಾಡಿ ನೀಡದಿದ್ದರೆ ಆಗ ನಿಮಗೆ ಸಮಸ್ಯೆ ಆಗ್ತದೆ. ಮತ್ತು ನೀವು ಎನ್ಯೂಮರೇಷನ್ ಫಾರ್ಮ್ ಕೊಡೋದಕ್ಕೆ ಯಾವುದೇ ದಾಖಲೆಯನ್ನು ಸಲ್ಲಿಸಬೇಕಾಗಿಲ್ಲ. ದಾಖಲೆ ಯಾವಾಗ ಸಲ್ಲಿಸಲಿಕ್ಕೆ ಬರ್ತದೆ ಅಂತ ಹೇಳಿದರೆ, ನೀವು ERO ಯಾವಾಗ ನಿಮಗೆ ನೋಟಿಸ್ ಮಾಡ್ತಾರೆ ಅಥವಾ ನಿಮ್ಮ ಹೆಸರು ಕರಡು ಪಟ್ಟಿಯಿಂದ ಬಿಟ್ಟು ಹೋಗಿದ್ದಲ್ಲಿ ಹೊಸ ಫಾರ್ಮ್ 6 ಸಲ್ಲಿಸುವಾಗ ನೀವು ದಾಖಲೆಯನ್ನು ಸಲ್ಲಿಸಬೇಕಾಗ್ತದೆ. ಅದು ಬಿಟ್ಟು ನೀವು ಎನ್ಯೂಮರೇಷನ್ ಫಾರ್ಮನ್ನು ಸಲ್ಲಿಸಿ ನಿಮ್ಮ ಹೆಸರು ಮ್ಯಾಪಿಂಗ್ ಆಗಿದ್ದು ನಿಮ್ಮ ಹೆಸರು ಮತದಾರ ಪಟ್ಟಿಯಿಂದ ಬಿಟ್ಟು ಹೋಗುವಂಥ ಸಾಧ್ಯತೆ ತುಂಬ ಕಡಿಮೆ. ಚುನಾವಣಾ ಆಯೋಗ ಭಾರತದ ಸಂವಿಧಾನದ 324 ವಿಧಿ, 325 ವಿಧಿ, 326 ವಿಧಿ, ಅಂದರೆ 324 ಏನು ಹೇಳ್ತದೆ ಅಂದರೆ ಎಲ್ಲ ಚುನಾವಣೆಯನ್ನು ನಡೆಸುವಂತಹ ಒಂದು ಜವಾಬ್ದಾರಿಗೆ ಚುನಾವಣಾ ಆಯೋಗಕ್ಕಿದೆ. ಅದೇ ರೀತಿ ಆ ಚುನಾವಣಾ ಆ ಒಂದು ಆರ್ಟಿಕಲ್ನ ಆಧಾರದಲ್ಲಿ ಬಂದಂತಹ ಒಂದು ಚುನಾವಣಾ ಕಾಯ್ದೆ ಇದೆ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಅಂತ ಹೇಳ್ಕೊಂಡು, ಅಂದರೆ ಚುನಾವಣೆಗೆ ಬೇಕಾಗಿ ಒಂದು ಕಾನೂನನ್ನು ರೂಪಿಸಲಾಗಿದೆ. ಅದೇ ರೀತಿ ಅದರ ಪ್ರಕಾರ ರೂಲ್ಸ್ ಬಂದಿದೆ, ಅದರಲ್ಲಿ ಆ ರೂಲ್ಸ್ನಲ್ಲಿ ಚುನಾವಣಾ ಪಟ್ಟಿಯ ಪರಿಷ್ಕರಣೆ, ವಾರ್ಷಿಕ ಪರಿಷ್ಕರಣೆ ಹಾಗೂ ವಿಶೇಷ ತೀವ್ರ ಪರಿಷ್ಕರಣೆಗಾಗಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಆಧಾರದಲ್ಲಿ ಮತದಾನ ಆಯೋಗ ನಡೆಸುವಂತಹ ಒಂದು ಪ್ರಕ್ರಿಯೆ ನಮ್ಮ ಈ SIR, ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳ್ತಾರೆ. ಅದೇ ರೀತಿ ಈಗ ಇನ್ನೊಂದು ನಿಮಗೆ ಗಮನಿಸಬೇಕಂತ ಅಂಶ, ಒಂದು ವೇಳೆ ನಿಮ್ಮ ಹೆಸರು ಬಿಟ್ಟು ಹೋಗಿದೆ, ಯಾವುದಾದ್ರೂ ಮತದಾರರ ಪಟ್ಟಿಯಿಂದ ನಿಮ್ಮ ಹೆಸರು ಬಿಟ್ಟು ಹೋಗಿದೆ ಅಂತ ಇದ್ದರೆ, ಆವಾಗ ನೀವು ಒಂದು ಆಕ್ಷೇಪಣೆಯನ್ನು ಸಲ್ಲಿಸ್ತೀರಿ, ನಮೂನೆ 8 ಆಕ್ಷೇಪಣೆಯನ್ನು ಸಲ್ಲಿಸ್ತೀರಿ, ಯಾರಿಗೆ, ನಿಮ್ಮ ERO ಸಲ್ಲಿಸ್ತೀರಿ. ಅವರು ಅದನ್ನು ತನಿಖೆ ಮಾಡ್ತಾರೆ. ತನಿಖೆ ಮಾಡಿ ಒಂದು ವೇಳೆ ಅಲ್ಲೂ ಸಹ ನಿಮ್ಮ ಹೆಸರನ್ನು ಸೇರಿಸಿಲ್ಲ ಅಂತ ಹೇಳಿಕೊಂಡ್ರೆ, ಏನಾದರೂ ಅವರು ERO ನಿಮ್ಮ ಹೆಸರನ್ನು ಸೇರಿಸಿಕೊಳ್ಳಿಕ್ಕೆ ಅಥವಾ ನಿಮ್ಮ ಹೆಸರನ್ನು ಮತ್ತೂ ಸಹ ಕೈಬಿಟ್ಟರೆ, ನೀವು ಅದರ ವಿರುದ್ಧವಾಗಿ DC ಅಂದರೆ DEO ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಅಂತ ಹೇಳ್ಕೊಂಡ್ರು, ಅವರಿಗೆ ನೀವು ಮೊದಲ ಮೇಲ್ಮನೆಯನ್ನು ಸಲ್ಲಿಸ್ಬೋದು. ಅಲ್ಲೂ ಸಹ ನಿಮಗೆ ಸೂಕ್ತವಾದಂಥ ಒಂದು ನ್ಯಾಯ ಸಿಗಲಿಲ್ಲ ಅಂತ ಹೇಳಿದರೆ, ನಿಮಗೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಂತ ಇರ್ತಾರೆ, ಈಗ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಅನ್ಬುಕುಮಾರ್ ಅಂತ ಇದ್ದಾರೆ, ಅವರ ಮುಂದೆ ನೀವು 2ನೇ ಮೇಲ್ಮನೆಯನ್ನು ಸಲ್ಲಿಸಿ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಅವಕಾಶ ಇದೆ. ಚುನಾವಣಾ ಇಲಾಖೆ ಅವರವರ ಮನೆಗೆ, ಅಂದರೆ 2025 ಪಟ್ಟಿಯಲ್ಲಿ ನಿಮ್ಮ ಹೆಸರು ಯಾವ ಕ್ಷೇತ್ರದಲ್ಲಿ ಯಾವ ಬೂತಿನಲ್ಲಿ ನಿಮ್ಮ ಹೆಸರಿತ್ತು, ಆ ಬೂತಿನ BLO ಗಳು ನಿಮ್ಮ ಮನೆಗೆ 3 ಭೇಟಿ ನೀಡ್ತಾರೆ. 3 ಭೇಟಿ ನೀಡಿ 2 ಫಾರ್ಮ್ಗಳನ್ನು ನೀಡ್ತಾರೆ, ಅಂದರೆ ಎನ್ಯೂಮರೇಷನ್ ಫಾರ್ಮ್ 2 ಕಾಪಿಯನ್ನು ನೀಡ್ತಾರೆ. ಒಂದನ್ನು ನೀವು ಫಿಲ್ ಮಾಡಿ ವಾಪಸ್ ಕೊಡುವಂಥದ್ದು, ಉಳಿದದ ಒಂದನ್ನು ನೀವು ಅವರ ಈ BLO ರ ಸಹಿಯನ್ನು ಪಡ್ಕೊಂಡು ನಿಮ್ಮ ದಾಖಲೆಗಾಗಿ ಎಕ್ನಾಲೆಜ್ಮೆಂಟ್ ಆಗಿ ಇಟ್ಕೊಳ್ಳುವಂಥದ್ದು. ನಿಮಗೆ ಈಗ ಗೊಂದಲಗಳು ಬರುವಂಥ ಒಂದು ಅವಕಾಶ ಇದ್ದರೆ ನೀವೇನು ಮಾಡಬೇಕಂತ ಹೇಳಿದರೆ, ECI Net ಅಂತ ಹೇಳ್ಕೊಂಡು ಒಂದು ಆ್ಯಪ್ ಇದೆ, ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು 2020
ಎರಡರ ಒಂದು ಮತದಾರ ಪಟ್ಟಿಯನ್ನು ನೀವು ಡೌನ್ಲೋಡ್

0: ಮಾಡ್ಕೊಳ್ಬೇಕು. ನಿಮ್ಮ ಯಾವ ಬೂತಿನಲ್ಲಿ ನಿಮ್ಮ ಮತ ಅಂದರೆ ವೋಟರ್ ಲಿಸ್ಟಲ್ಲಿ ಹೆಸರಿತ್ತು, ನಿಮ್ಮದು ಅಥವಾ ನಿಮ್ಮ ಪಾಲಕರ ಹೆಸರು ಇತ್ತು, ಆ ಒಂದು ಮತದಾರ ಪಟ್ಟಿಯನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಅಥವಾ ನಿಮ್ಮ ತಂದೆ ಅಂದರೆ ತಂದೆ ತಾಯಿಯವರ ಹೆಸರು ಅದರಲ್ಲಿ ಇದೆಯಾ ಅಂತ ಹೇಳ್ಕೊಂಡು ನೀವು ನೋಡ್ಕೊಳ್ಬೇಕು. ಅದಿದ್ದರೆ ಆಲ್ರೆಡಿ ನಿಮ್ಮ ಹೆಸರು ಮ್ಯಾಪಿಂಗ್ ಆಗಿದೆ ಅಂತೇಳಿ ನೀವು ತಿಳ್ಕೊಳ್ಬೇಕಾಗ್ತದೆ. ಇನ್ನು ಇಲ್ಲ ಅಂತ ಹೇಳಿದರೆ ನಿಮಗೆ ಬಿ ಎಲ್ ಓಗಳಿಗೆ ಸಲ್ಲಿಸುವಂಥ ಅರ್ಜಿ ಪ್ರಕಾರನೇ ನೀವು ಇವರಿಗೂ ಸಹ ಸಲ್ಲಿಸ್ಬೋದು, ಯಾರಿಗೆ ನಿಮ್ಮ ಆನ್ಲೈನಲ್ಲಿ ಸಹ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇನ್ನೊಂದು ಹೇಳಿದರೆ ಈಗ ಕೆಲವರಿಗೆ ಒಂದು ಡೌಟ್ ಏನಂತ ಹೇಳಿದರೆ ಎನ್ ಆರ್ ಐಗಳಿಗೆ ಏನು ಮಾಡಬೇಕು ಅಂತ ಹೇಳ್ಕೊಂಡು, ಎನ್ ಆರ್ ಐಗಳು 6A ಅಂತ ಒಂದು ಫಾರ್ಮ್ ಇದೆ, ಅದನ್ನು ತುಂಬಿ ಸಲ್ಲಿಸಬೇಕಾಗ್ತದೆ. ನಿಮ್ಮ ಎನ್ಯುಮರೇಷನ್ ಫಾರ್ಮ್ ಒಟ್ಟಿಗೆ 6A ಫಾರ್ಮನ್ನು ಆನ್ಲೈನಲ್ಲಿ ನೀವು ತುಂಬಿ ಸಲ್ಲಿಸಬೇಕಾಗ್ತದೆ. ಅದಕ್ಕೆ ನೀವು ನಿಮ್ಮ ಪಾಸ್ಪೋರ್ಟನ್ನು ಒಂದು ಪ್ರೂಫಾಗಿ ನೀಡಬೇಕಾಗ್ತದೆ. ಹಾಗಾಗಿ ಇಲ್ಲಿ ಯಾರಿಗೂ ಯಾವ ರೀತಿಯ ತೊಂದರೆ ಆಗುವಂಥ ಅವಕಾಶ ನಮ್ಮ ರಾಜಕೀಯ ಪಕ್ಷಗಳು ಏನು ಹೇಳ್ತೇವೆ ಆ ರೀತಿ ನಡೆಯುವಂಥ ಒಂದು ಸಾಧ್ಯತೆ ಬಹಳ ಕಡಿಮೆ ಕರ್ನಾಟಕದ ಮಟ್ಟಿಗೆ ಹೇಳುವುದಾದರೆ. ಕಾನೂನು ಪ್ರಕಾರ ಈ ಪ್ರಕ್ರಿಯೆ ನಡೆದರೆ ಯಾರಿಗೂ ತೊಂದರೆ ಆಗುವಂಥ ಅವಕಾಶ ತುಂಬ ಕಡಿಮೆ ಅಂತ ಹೇಳ್ಬೋದು.
1: ಸರ್, ಈಗ SIR ಇಡೀ ರಾಜ್ಯದಾದ್ಯಂತ ನಡೀತಾ ಇದೆ ಅಂತ ಹೇಳಿದರೆ, ಇದಕ್ಕೆ ಕಾನೂನಿನ ಯಾವುದಾದ್ರು ಒಂದು ಬಲವಾದಂಥ ಆಧಾರಗಳು ಇದೆಯಾ ಅಂತ ಹೇಳಿ?
0: ಭಾರತ ಸಂವಿಧಾನದ ವಿಧಿ 324 ಚುನಾವಣಾ ಆಯೋಗಕ್ಕೆ ಚುನಾವಣಾ ಪ್ರಕ್ರಿಯೆ ಮತ್ತು ಮತದಾರ ಪಟ್ಟಿಯ ಮೇಲ್ವಿಚಾರಣೆ ಅಧಿಕಾರವನ್ನು ನೀಡುತ್ತದೆ. ಅದೇ ರೀತಿ ವಿಧಿ 325 ಎಲ್ಲರಿಗೂ ಒಂದೇ ಸಾಮಾನ್ಯ ಮತದಾರ ಪಟ್ಟಿಯನ್ನು ಹೊಂದಿರಬೇಕು ಅನ್ನುವುದನ್ನು ಖಚಿತಪಡಿಸುತ್ತದೆ. ಅದೇ ರೀತಿ ವಿಧಿ 326 ಸಾರ್ವತ್ರಿಕ ವಯಸ್ಕ ಮತದಾನವನ್ನು ಖಚಿತಪಡಿಸುತ್ತದೆ. ಇನ್ನು SIR ಕಾನೂನು ಆಧಾರ ಯಾವುದು ಅಂತ ಹೇಳುವುದಾದರೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ 1950 ಇದರ ಕಲಂ 15, 21, 22, 23 ಮತ್ತು 24 ಅಧಿಕಾರವನ್ನು ನೀಡುತ್ತದೆ. ಅದೇ ರೀತಿ ರಿಜಿಸ್ಟ್ರೇಷನ್ ಆಫ್ ಎಲೆಕ್ಟ್ರಲ್ಸ್ ರೂಲ್ಸ್ 1960 ಅಂತ ಹೇಳ್ಕೊಂಡು ಬಂದಿದೆ. ಅದರಲ್ಲಿ ರೂಲ್ 4 ಮತ್ತು 26 ಆಧಾರದಲ್ಲಿ ಈ ಒಂದು ಅಧಿಕಾರವನ್ನು ನೀಡಲಾಗಿದೆ. ಅದೇ ರೀತಿ ಸೆಕ್ಷನ್ 21(3) ಚುನಾವಣಾ ಆಯೋಗಕ್ಕೆ ಯಾವುದೇ ಸಮಯದಲ್ಲಿ ವಿಶೇಷ ಪರಿಷ್ಕರಣೆ ನಡೆಸುವಂಥ ಒಂದು ಅಧಿಕಾರವನ್ನು ನೀಡುತ್ತದೆ. ನಾನು ಈಗಾಗಲೇ ಹೇಳಿದಂತೆ ಇದು ಪ್ರಥಮ ಬಾರಿಗೆ ಜರುಗುವುದಲ್ಲ. ಈಗ ಈ ವರ್ಷ ಏನಾಗಿದೆ ಅಂತ ಹೇಳಿದರೆ ಒಂದು ಕಳೆದೊಂದು 2 ವರ್ಷದಿಂದ ಅದರ ಬಗ್ಗೆ ಒಂದು ವಿಶೇಷವಂತ ಒಂದು ಪಬ್ಲಿಸಿಟಿ ಬರ್ತಾ ಇದೆ ಅಷ್ಟೇ ಅಲ್ಲದೆ ಇದು ಈಗಾಗಲೇ ಈ ದೇಶದಲ್ಲಿ 9 ಬಾರಿ ಆಗಿದೆ. ಕೊನೆಯ ಬಾರಿಗೆ ಆಗಿದ್ದು 2003 ಆಗಿತ್ತು. ಅಂದರೆ ಸುಮಾರು 23 ವರ್ಷಗಳೇ ಕಳೆದಿವೆ. ಅದರಿಂದಾಗಿ ನಾವು ಈ ಒಂದು ಮತದಾರ ಪಟ್ಟಿಯನ್ನು ಪರಿಷ್ಕರಣೆ ಮಾಡುವುದು ತಪ್ಪು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಆ ಪ್ರಕ್ರಿಯೆಯಲ್ಲಿ ಏನಾದರೂ ದೋಷಗಳಿದ್ದರೆ ಅದನ್ನು ಸರಿಪಡಿಸುವಂಥ ಒಂದು ವ್ಯವಸ್ಥೆಗೆ ನಾವು ಕೈ ಜೋಡಿಸಬೇಕಂತ ಹೇಳಿಕೊಂಡು ನನ್ನ ಒಂದು ಸಲಹೆ ಆಗಿದೆ.
1: ಸರ್, ಈಗ ಮತದಾನ ಮಾಡುವಂತಹ ಜನಸಾಮಾನ್ಯರಿಗೆ ಒಂದು ಕೊನೆಯದಾಗಿ ತಾವು ನೀಡುವಂಥ ಸಂದೇಶಗಳು ಏನು ಅಂತೇಳಿ ಸರ್?
0: ಈ ಸಂದೇಶದ ಬಗ್ಗೆ ಹೇಳುವುದಾದರೆ ನಮ್ಮದು ಒಂದು ಪ್ರಜಾಪ್ರಭುತ್ವ ದೇಶ. ಪ್ರಜಾಪ್ರಭುತ್ವದ ಮೂಲ ಶಕ್ತಿ ಮತದಾರರ ಪಟ್ಟಿಯಲ್ಲಿದೆ. SIR ಮತದಾರ ಹಕ್ಕನ್ನು ಕಿತ್ತುಕೊಳ್ಳುವ ಪ್ರಕ್ರಿಯೆ ಅಲ್ಲ, ಅದನ್ನು ಇನ್ನಷ್ಟು ಭದ್ರಗೊಳಿಸುವ ಪ್ರಯತ್ನವಾಗಿದೆ ಎನ್ನುವುದನ್ನು ನಾವು ತಿಳಿದುಕೊಳ್ಬೇಕಾಗಿದೆ. ಮತ್ತು BLO ಭೇಟಿ ವೇಳೆ ಸಹಕರಿಸುವುದು ನಮ್ಮ ಕರ್ತವ್ಯ ಆಗಿದೆ. ಎನ್ಯುಮರೇಷನ್ ಫಾರ್ಮನ್ನು ತುಂಬಿ ಸಲ್ಲಿಸುವುದು ನಮ್ಮ ಕರ್ತವ್ಯವಾಗಿದೆ. ಕರಡು ಮತದಾರ ಪಟ್ಟಿಯನ್ನು ಪರಿಶೀಲಿಸುವುದು ನಮ್ಮ ಕರ್ತವ್ಯ ಆಗಿದೆ. ಅಗತ್ಯ ಇದ್ದರೆ ಕ್ಲೇಮ್ ಅಥವಾ ಒಬ್ಜೆಕ್ಷನ್ ಸಲ್ಲಿಸಿ ಯಾರಾದರೂ ಅನರ್ಹ ಮತದಾರರಿದ್ದರೆ ಅವರನ್ನು ಹೆಸರು ತೆಗೆಸುವಂತಹ, ಅದೇ ರೀತಿ ನಿಮ್ಮ ಹೆಸರು ತಪ್ಪಾಗಿ ಬಿಟ್ಟುಕೊಟ್ಟಿದ್ರೆ ಹೆಸರು ಸೇರಿಸುವಂಥ ಒಂದು ಪ್ರಕ್ರಿಯೆಯಲ್ಲಿ ನಾವು ಕೈ ಜೋಡಿಸಬೇಕಾಗಿದೆ. ಶುದ್ಧ ಮತದಾರ ಪಟ್ಟಿ ನಮ್ಮ ಪ್ರಜಾಪ್ರಭುತ್ವವನ್ನು ಬಲಿಷ್ಠಗೊಳಿಸುವಂಥ ಒಂದು ಅವಕಾಶವನ್ನು ನೀಡುತ್ತೆ ಅಂತ ಹೇಳ್ಕೊಳ್ಳೋದು ನನ್ನ ಒಂದು ಜನರಿಗೆ ನೀಡುವಂಥ ಒಂದು ಸಂದೇಶ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ.
1: ಸರ್, ಈಗ SIR ಈ ಒಂದು ವಿಚಾರಗಳ ನಡುವೆ ಇನ್ನೊಂದು ವಿಚಾರಗಳು ಕೂಡ ನಮ್ಮ ನಡುವೆ ಬರ್ತದೆ, ಜನನ ಮರಣ ಕಾಯ್ದೆಗಳ ಬಗ್ಗೆ ಅಂತ. ಇದು ಇದರ ಬಗ್ಗೆ ಕೂಡ ಜನನ ಮರಣ ಕಾಯ್ದೆಯ ತಿದ್ದುಪಡಿಯ ಬಗ್ಗೆ ಕೂಡ ತಾವು ಮಾಹಿತಿಯನ್ನು ನೀಡಬೇಕು ಸರ್.
0: ಜನನ ಮರಣ ಕಾಯ್ದೆ ಬಗ್ಗೆ ಮಾತಾಡೋದು ಈ SIR ನಡುವೆ ಅತ್ಯಂತ ಅವಶ್ಯಕವಾಗಿದೆ ಅಂತ ಹೇಳಿಕೊಂಡು ನನ್ನ ಅಭಿಪ್ರಾಯ ಆಗಿದೆ. ಯಾಕೆಂತ ಹೇಳಿದರೆ ಈ ಒಂದು ಮತದಾರರ ಪಟ್ಟಿಯ ಪರಿಷ್ಕರಣೆ ವೇಳೆಗೆ ಒಂದು ಪರಿಗಣನೆಗೆ ಬರುವಂಥ ಒಂದು ಪ್ರಮುಖ ದಾಖಲೆ ಅಂತ ಹೇಳಿದರೆ ನಮ್ಮ ಜನನ ಪ್ರಮಾಣ ಪತ್ರ. ಇದು ಅತ್ಯಂತ ಪ್ರಮುಖವಾದಂಥ ಒಂದು ದಾಖಲೆ, ನಿಮ್ಮ ನಾಗರಿಕತ್ವವನ್ನು ಒಂದು ಸಾಬೀತುಪಡಿಸುವಲ್ಲಿ ಅತ್ಯಂತ ಮಹತ್ವದ ದಾಖಲೆ ಅಂತ ಹೇಳಿದರೆ ಜನನ ಪ್ರಮಾಣ ಪತ್ರ. ಜನನ ಪ್ರಮಾಣ ಪತ್ರದ ಬಗ್ಗೆ 1905 ಜನನ ಪ್ರಮಾಣ ಪತ್ರ ಜನನ ಮರಣ ನೋಂದಣಿ ಕಾಯ್ದೆ ಅಂತ ಹೇಳ್ಕೊಂಡು 1969 ಜಾರಿಗೆ ಬಂದಿತ್ತು. ಅಂದರೆ ಈ ದೇಶದಲ್ಲಿ ಎಷ್ಟೆಲ್ಲ ಜನನ ಆಗ್ತದೆ, ಎಷ್ಟೆಲ್ಲ ಮರಣ ಆಗ್ತದೆ ಅಂತ ಹೇಳುವಂಥ ಒಂದು ದಾಖಲೆಯನ್ನು ಸಿದ್ಧಪಡಿಸುವಂತಹ ಒಂದು ಕಾಯ್ದೆಯಾಗಿದೆ ಈ ಒಂದು ಜನನ ಮರಣ ನೋಂದಣಿ ಕಾಯ್ದೆ ಅಂತ ಹೇಳ್ಕೊಂಡು. ಇದು 2023 ತಿದ್ದುಪಡಿಗೆ ಒಳಪಟ್ಟಿದೆ. ಈ ತಿದ್ದುಪಡಿ ಆದ ನಂತರ ಪ್ರತಿಯೊಂದು ಸರ್ಕಾರಿ ಒಂದು ಸೇವೆಯನ್ನು ಸಲ್ಲಿಸಿಕೆ, ಅಂದರೆ ಸರ್ಕಾರಿ ಉದ್ಯೋಗವನ್ನು ಪಡ್ಕೊಳ್ಳಿಕ್ಕೆ, ನಿಮ್ಮ ಶಾಲೆಗೆ ಆಗಲಿಕ್ಕೆ, ನಿಮಗೆ ಮದುವೆ ನೋಂದಣಿ ಮಾಡಬೇಕಿದ್ರೆ, ಮತ್ತು ಸರ್ಕಾರಿ ಸೇವೆ, ನಾನು ಈಗಾಗಲೇ ಹೇಳಿದಂತೆ ಸರ್ಕಾರಿ ಸೇವೆ, ಪಾಸ್ಪೋರ್ಟ್ ಪಡೆಯಲಿ.

0: ಇಟ್ಕೊಂಡು ಮತ್ತು ವಿದ್ಯಾಭ್ಯಾಸ ಸಂಸ್ಥೆಗಳಲ್ಲಿ ನಿಮ್ಮ ಮಕ್ಕಳನ್ನು ಸೇರಿಸಲಿಕ್ಕೆ, ಇದಕ್ಕೆಲ್ಲ ಈ ಒಂದು ಜನನ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಪಡ್ಕೊಳ್ಳಿಕ್ಕೆ, ಮದುವೆ ನೋಂದಣಿ ಮಾಡಿಕೊಳ್ಳಿಕ್ಕೆ, ಇದಕ್ಕೆಲ್ಲ ಜನನ ಪ್ರಮಾಣ ಪತ್ರ 2023 ಕಡ್ಡಾಯವಾಗಿ ಆಗಿದೆ. ಅದರಿಂದಾಗಿ ನಾವು ತಿಳ್ಕೊಳ್ಬೇಕಾಗಿದೆ ಅಂತ ಹೇಳಿದ್ರೆ, ಇನ್ನು ಭವಿಷ್ಯದಲ್ಲಿ ಯಾವುದೇ ಜನನ ಆಗಲಿ ಯಾವುದೇ ಮರಣ ಆಗಲಿ ಅದನ್ನು ನಾವು ಅತ್ಯಂತ ಕಟ್ಟುನಿಟ್ಟಾಗಿ ನೋಂದಣಿ ಮಾಡಿಸುವಂಥ ಒಂದು ಪ್ರಕ್ರಿಯೆಯಲ್ಲಿ ನಾವು ಪಾಲ್ಗೊಳ್ಬೇಕು. ನಾವು ಜನನ ಪ್ರಮಾಣ ಪತ್ರ ಅಥವಾ ಪ್ರಮಾಣ ಪತ್ರವನ್ನು ಅದು ಸಂಭವಿಸಿದ ಕೂಡಲೇ ಪಡ್ಕೊಳ್ಳುವಂಥ ಒಂದು ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಇಲ್ಲದಿದ್ದರೆ ತುಂಬ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಇನ್ನು ಕೆಲವರಲ್ಲಿ ಒಂದು ಡೌಟ್ ಇದೆ, ಏನಂತ ಹೇಳಿದರೆ ಈಗ 2023 ಹಿಂದೆ ಜನನ ಆಗಿದ್ದರೆ ಆಗ ಜನನ ಪ್ರಮಾಣ ಪತ್ರ ಕಡ್ಡಾಯವ ಅಂತ ಹೇಳ್ಕೊಂಡು, ಜನನ ಪ್ರಮಾಣ ಪತ್ರ ಕಡ್ಡಾಯ ಹೌದೋ ಅಲ್ವೋ ಅಂತ ಹೇಳುವಂಥದ್ದು 2023 ಕಾಯ್ದೆ ನಂತರ ಅದು ಕಡ್ಡಾಯ ಆಗಿದೆ. ಹಿಂದೆ ನಿಮಗೆ ಇದ್ದರೆ ನೀವು ಬಳಸ್ಕೊಳ್ಬೋದು, ಇಲ್ಲದಿದ್ದರೆ ಬೇರೆ ದಾಖಲೆ ಇದ್ದರೆ ನಾವು ಈಗಾಗಲೇ ಈಗ 11 ದಾಖಲೆಗಳ ಬಗ್ಗೆ ಹೇಳಿದೆವಲ್ಲ, ಅದರಲ್ಲಿ ಒಂದು ಕೆಲವೊಂದು ದಾಖಲೆಗಳಿದ್ದರೆ ಒಂದು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ, ಅದಂದರೆ ತಹಸೀಲ್ದಾರ್ ಕೊಟ್ಟಂಥ ಡೊಮಿಸೈಲ್ ಸರ್ಟಿಫಿಕೇಟ್ ಆಗ್ತದೆ, ನಿಮ್ಮ PDO ಅಥವಾ ಪಂಚಾಯತ್ನಿಂದ ನೀಡಿದಂಥ ದಾಖಲೆ ಆಗುವುದಿಲ್ಲ. ಅದು ಮೊದಲನೆಯದು. ಎರಡನೆಯದ್ದು ಭಾರತೀಯ ಪಾಸ್ಪೋರ್ಟು, ಅದು ಮಾನ್ಯವಾಗ್ತದೆ. ಮೂರನೆಯದ್ದು ಬರ್ತ್ ಸರ್ಟಿಫಿಕೇಟ್, ನಿಮ್ಮ ಜನನ ಪ್ರಮಾಣ ಪತ್ರ, ಅದನ್ನು ಒಪ್ಪಿಕೊಳ್ಳಲಾಗ್ತದೆ. ಮತ್ತು ನಿಮ್ಮ ವಿದ್ಯಾಭ್ಯಾಸದ ದಾಖಲೆಗಳು ಅಂದರೆ SSLC ಸರ್ಟಿಫಿಕೇಟ್ ಇರ್ಬೋದು ಅಥವಾ ಸೆಕೆಂಡ್ PUC ಸರ್ಟಿಫಿಕೇಟ್ ಇರ್ಬೋದು ಅಥವಾ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಇರ್ಬೋದು, ಇದನ್ನು ಮಾನ್ಯ ಮಾಡಲಾಗ್ತದೆ. ಅದೇ ರೀತಿ ಜಾತಿ ಸರ್ಟಿಫಿಕೇಟ್ ಅಂದರೆ SC ST OBC ಅಥವಾ ಇತರ ಯಾವುದೇ ಕಾಸ್ಟ್ ಸರ್ಟಿಫಿಕೇಟ್ ಸರ್ಕಾರ ನೀಡಿದರೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಮತ್ತು ಲ್ಯಾಂಡ್ ಅಥವಾ ಹೌಸ್ ಅಲಾಟ್ಮೆಂಟ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ, ನಿಮಗೆ ಯಾವುದಾದ್ರೂ ಜಮೀನು ಮಂಜೂರಾಗಿದ್ದರೆ ಆ ಮಂಜೂರು ಪತ್ರವನ್ನು ನೀವು ಉಪಯೋಗಿಸ್ಕೊಳ್ಬೋದು. ಅದೇ ರೀತಿ ಫಾರೆಸ್ಟ್ ರೈಟ್ಸ್ ಸರ್ಟಿಫಿಕೇಟ್ ಅಂತ ಸಿಕ್ಕಿರ್ತದೆ, ನಿಮಗೆ ಅರಣ್ಯ ಭೂಮಿಯನ್ನು ಯೂಸ್ ಮಾಡುವಂಥ ಒಂದು ಅವಕಾಶಕ್ಕೆ ಒಂದು ಸರ್ಟಿಫಿಕೇಟ್ ನೀಡಲಾಗಿರ್ತದೆ, ಆ ಸರ್ಟಿಫಿಕೇಟನ್ನು ನೀವು ಬಳಸ್ಕೊಳ್ಬೋದು. ಅದೇ ರೀತಿ ಫ್ಯಾಮಿಲಿ ರಿಜಿಸ್ಟರ್ ಮೇಂಟೈನ್ ಬೈ ದಿ ಸ್ಟೇಟ್ ಅಥವಾ ಲೋಕಲ್ ಅಥಾರಿಟೀಸ್ ಅಂತ ಇರ್ತಾರೆ, ಅಂದರೆ ನಿಮ್ಮ ಉತ್ತರ ಜೀವಿತ ಪ್ರಮಾಣಪತ್ರ ಇರ್ಬೋದು ಅಥವಾ ವಂಶವೃಕ್ಷ ಇರ್ಬೋದು, ಅದು ಸಂಬಂಧಪಟ್ಟ ಇಲಾಖೆಯಿಂದ ನೀಡಿದರೆ ಅದನ್ನು ಉಪಯೋಗಿಸ್ಕೊಳ್ಬೋದು. ಅದೇ ರೀತಿ NRC ಸರ್ಟಿಫಿಕೇಟ್, ಅದು ಅಂಥ ಅವಕಾಶ ಭಾರಿ ಕಡಿಮೆ, ಯಾಕೆಂತಂದರೆ NRC ಸರ್ಟಿಫಿಕೇಟ್ ಸಾಮಾನ್ಯವಾಗಿ ಇಶ್ಯೂ ಆಗಿರುವುದಿಲ್ಲ, ಅದರಿಂದಾಗಿ ಅಂಥ ಅವಕಾಶ ಬಹಳ ಕಡಿಮೆ. ಇನ್ನು ಪೆನ್ಷನ್ ಪೇಮೆಂಟ್ ಆರ್ಡರ್ ಅಂತ ಹೇಳ್ತಾರೆ, ನಿಮಗೆ ಯಾವುದಾದ್ರೂ ಸರ್ಕಾರಿ ಇಲಾಖೆಯಿಂದ ಪೆನ್ಷನ್ ಬರ್ತಾ ಇದ್ದರೆ ಅಂಥ ಒಂದು ದಾಖಲೆಯನ್ನು ನೀವು ಉಪಯೋಗಿಸ್ಕೊಳ್ಬೋದು. ಅದೇ ರೀತಿ ಸರ್ಕಾರ ಅಥವಾ LIC ಅಥವಾ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂತ ಹೇಳ್ತಾರೆ, ಸರ್ಕಾರಿ ಸ್ವಾಮ್ಯದ ಯಾವುದಾದ್ರೂ ಕಂಪನಿಗಳಿಂದ ನಿಮಗೆ ಗುರುತಿನ ಪತ್ರ ಸಿಕ್ಕಿದೆ, ಅಂದರೆ 1987 ಹಿಂದಿನ ಸರ್ಕಾರಿ ಸ್ವಾಮ್ಯದ ಯಾವುದಾದ್ರೂ ಐಡೆಂಟಿ ಕಾರ್ಡ್ ಇದ್ದರೆ ಅಥವಾ ನಿಮ್ಮ ಫಾರೆಸ್ಟ್ ರೆಕಾರ್ಡ್ಸ್ ಯಾವುದಾದ್ರೂ ಇದ್ದರೆ ಅಥವಾ ಲ್ಯಾಂಡ್ ಗ್ರ್ಯಾಂಟ್ದು ಏನಾದರೂ ದಾಖಲೆ ಇದ್ದರೆ ಅದನ್ನು ಸಹ ಬಳಸ್ಕೊಳ್ಬೋದು. ಅದೇ ರೀತಿ ನಿಮ್ಮ ವಿದ್ಯಾಭ್ಯಾಸದ ಯಾವುದಾದ್ರೂ ದಾಖಲೆಯನ್ನು ಸಹ ನಿಮ್ಮ ನಾಗರಿಕತ್ವದ ಪುರಾವೆಯಾಗಿ ಬಳಸ್ಕೊಳ್ಬೋದು. ಆದರೆ ನಿಮಗೆ ಜನನ ಪ್ರಮಾಣ ಪತ್ರ ಇದ್ದರೆ ಅದು ಅತ್ಯಂತ ಒಂದು ಪ್ರಮುಖವಾದಂತಹ ಒಂದು ದಾಖಲೆ ಆಗ್ತದೆ. ನೀವು ಒಮ್ಮೆ ಜನನ ಪ್ರಮಾಣ ಪತ್ರ ಪಡ್ಕೊಂಡಿದ್ದರೆ ನೀವು ಈ ದೇಶದ ಪ್ರಜೆ ಅಲ್ಲ ಅಂತ ಹೇಳ್ಕೊಂಡು ಹೇಳುವಂಥ ಅವಕಾಶ ತುಂಬ ತುಂಬ ಕಡಿಮೆ ಇರ್ತದೆ. ನಿಮಗೆ ಇನ್ನೊಂದು ನೋಡಬೇಕಾದ್ದು ಅಂತ ಹೇಳಿದ್ರೆ, ನಮ್ಮ ನಾಗರಿಕತ್ವವನ್ನು ಸಾಬೀತುಪಡಿಸಲಿಕ್ಕೆ ಬೇಕಂತ ಅತ್ಯಂತ ಪ್ರಮುಖ ದಾಖಲೆಯಲ್ಲಿ ಈ ಜನನ ಪ್ರಮಾಣ ಪತ್ರ ಒಂದು. ಯಾಕೆ ಅಂತ ಹೇಳಿದರೆ, ನಮ್ಮ ನಾಗರಿಕತ್ವ ಕಾನೂನು ಏನಂತ ಹೇಳ್ತದೆ ಅಂತ ಹೇಳಿದರೆ, 1951 1987 ತನಕ ಯಾರೆಲ್ಲ ವ್ಯಕ್ತಿಗಳು ಇಲ್ಲಿ ಜನಿಸಿದಾರೋ ಅವರು ಜನಿಸಿದ್ದ ಮಾತ್ರಕ್ಕೆ ಅವರು ಈ ದೇಶದ ಪ್ರಜೆ ಆಗ್ತಾರೆ. ಇನ್ನು 87 2003 ತನಕ ಜನಿಸಿದಂತಹ ಮಕ್ಕಳಿಗೆ ಯಾರಾದರೂ ಒಬ್ಬ ಇಲ್ಲಿನ ಪ್ರಜೆ ಆಗಿರಬೇಕು ಅನ್ನುವಂಥ ಒಂದು ಕಾನೂನಿದೆ. ಇನ್ನು 2003 ಪ್ರಸಕ್ತ ದಿನದ ತನಕ ಯಾವುದೆಲ್ಲ ಜನನ ಆಗಿರ್ತದೆ ಅವರ ಇಬ್ಬರು ಪಾಲಕರು ಭಾರತೀಯರಾಗಿರಬೇಕು ಅಥವಾ ಒಬ್ಬ ಪಾಲಕ ಭಾರತೀಯರಾಗಿದ್ದು ಇನ್ನೊಬ್ಬ ಪಾಲಕ ಇಲ್ಲಿಗಲ್ಲಿ ಇಮಿಗ್ರೆಂಟ್ ಆಗಿರಬಾರ್ದು, ಅಂದರೆ ಇಲ್ಲಿ ನುಸುಳುಕೋರಾಗಿರಬಾರ್ದು ಅಂತೇಳುವಂಥ ಕಾನೂನಿದೆ. ಆದ್ದರಿಂದಾಗಿ ನಿಮ್ಮ ಜನನ ಪ್ರಮಾಣ ಪತ್ರ ಹಾಗೂ ನಿಮ್ಮ ಪಾಲಕರ ಒಂದು ನಾಗರಿಕತ್ವದ ಒಂದು ದಾಖಲೆ ಅತ್ಯಂತ ಪ್ರಮುಖವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಪರಿಗಣಿಸಲ್ಪಡಬಹುದು ಅನ್ನುವಂಥ ಒಂದು ನನ್ನ ಅನಿಸಿಕೆಯಾಗಿದೆ. ಆದ್ದರಿಂದಾಗಿ ಇದು ಅತ್ಯಂತ ಒಂದು ಪ್ರಮುಖ ಒಂದು ಘಟ್ಟ ಅಂತ ಹೇಳ್ಬೋದು. ಇನ್ನು NRC ಬಂದರೆ, ಅಂದರೆ ನ್ಯಾಷನಲ್ ರಿಜಿಸ್ಟರ್ ಅಂತ ಹೇಳ್ಕೊಂಡು ಕಾನೂನು ಪ್ರಕಾರ ನೋಂದಣಿ ಮಾಡುವಂಥ ಪ್ರಕ್ರಿಯೆ ಆರಂಭ ಆದರೆ ಆಗ ಈ ಜನನ ಪ್ರಮಾಣ ಪತ್ರದ ಒಂದು ರೋಲ್ ಏನಿದೆ ಅದು ಅತ್ಯಂತ ಪ್ರಮುಖವಾಗಿ ಆಗ್ತದೆ.
1: ಸರ್, ಈಗ ಜನನ ಮರಣ ಈ ನೋಂದಣಿಗಳು ಒಂದು ವೇಳೆ ತಡ ಆದರೆ ಅಲ್ಲಿ ಏನಾದರೂ ದಂಡಗಳು ಇದೆಯಾ? ಮತ್ತು ಈ ಜನನ ಮತ್ತು ಮರಣ ನೋಂದಣಿಯನ್ನು ಮಾಡಿಸುವಾಗ ಯಾವೆಲ್ಲ ಮಾಹಿತಿಗಳು ಯಾವೆಲ್ಲ ದಾಖಲೆಗಳನ್ನು ಇಟ್ಕೊಳ್ಬೇಕು ಅಂತೇಳಿ ಸರ್.
0: ಈಗ ಜನನ ಆಗೋತ್ತಿಗೆ ದಾಖಲೆ ಯಾವಲ್ಲಿ ಎಲ್ಲಿ ಜನನ ಆಗ್ತದೆ ಅಲ್ಲಿನ ಆಸ್ಪತ್ರೆಗಳು ಅಥವಾ ನರ್ಸಿಂಗ್ ಹೋಮ್ಗಳಿದ್ದೀವಿ ಅವರೇ ಅದನ್ನು ನೋಂದಣಿ ಮಾಡಿಸ್ಕೊಳ್ತಾರೆ, ಮಾಡುವಂಥ ಪ್ರಕ್ರಿಯೆ ಇದೆ. ಇನ್ನು ಮನೆಯಲ್ಲಿ ಜನನ ಆಗಿದ್ದರೆ ಅಂಥ ಅವಕಾಶ ಭಾರಿ ಕಡಿಮೆ. ಯಾವುದಾದ್ರೂ ಒಂದು ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟರೆ ಅವರು ಇಷ್ಟು ದಿನದಲ್ಲಿ

0: ಅಂದರೆ ಜನನ ಆದ ಇಷ್ಟು ದಿವಸದಲ್ಲಿ 21 ದಿವಸದೊಳಗೆ ನೋಂದಣಿ ಮಾಡಬೇಕಾಗ್ತದೆ. ಅದೇ ರೀತಿ ಮರಣ ಸಹ, ಮರಣಕ್ಕೆ ಇನ್ನೊಂದು ಅಂತ ಹೇಳಿದರೆ ಯಾವುದಾದ್ರೂ ಒಂದು ಮೆಡಿಕಲ್ ಪ್ರಾಕ್ಟೀಷನ್ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಬೇಕಾಗ್ತದೆ. ಮತ್ತು ಮರಣದ ಕಾರಣವನ್ನು ನಮೂದು ಮಾಡಬೇಕಾಗ್ತದೆ. ಮೊದಲೆಲ್ಲ ಅಂಥ ಒಂದು ಕಾನೂನು ಇರಲಿಲ್ಲ, ಖಾಲಿ ಮರಣದ ಬಗ್ಗೆ ವಿವರಣೆ ನೀಡಿದರೆ ಅವರು ನಮೂದು ಮಾಡ್ಕೊಳ್ತಾ ಇದ್ರು. ಈಗ ಹಾಗೆಲ್ಲ, ಈಗ ಒಬ್ಬ ಮೆಡಿಕಲ್ ಪ್ರಾಕ್ಟೀಷನರ್ ಇವರನ್ನು ಯಾರು ನೋಡಿದ್ದಾರೆ, ಯಾರು ಮರಣ ಆಗಿರೋದನ್ನು ನೋಡಿದ್ದಾರೆ, ಅವರೊಂದು ಸರ್ಟಿಫಿಕೇಟ್ ನೀಡಬೇಕು. ಆ ಸರ್ಟಿಫಿಕೇಟಲ್ಲಿ ಅವರು ಯಾವಾಗ ಮರಣ ಆಗಿದೆ ಮತ್ತು ಈ ಮರಣಕ್ಕೆ ಕಾರಣ ಏನು ಅಂತ ನಮೂದಿಸಿ ಒಂದು ಸರ್ಟಿಫಿಕೇಟ್ ನೀಡಬೇಕು. ಅದರ ಆಧಾರದಲ್ಲಿ ಜನನ ಮರಣ ನೋಂದಣಿ ಅಧಿಕಾರಿಯವರು ಈ ಒಂದು ಮರಣವನ್ನು ನಮೂದಿಸ್ತಾರೆ. ಒಂದು ವೇಳೆ 21 ದಿವಸದಲ್ಲಿ ಆಗಿದ್ರೆ ಮುಂದಿನ ಒಂದು ತಿಂಗಳ ತನಕ ಅವರು ಒಂದು ಅಫಿಡವಿತನ್ನು ಕೊಟ್ಟು ದಾಖಲಿಸ್ಕೊಳ್ಬೋದು. ಇನ್ನು ಅದರ ನಂತರ ಒಂದು ವರ್ಷದ ತನಕ ನೀವು ಒಂದು ಅಂತ ಲೇಟ್ ಫೀ ಅಂತ ಹೇಳ್ಕೊಂಡು ಅದನ್ನು ಕಟ್ಕೊಂಡು ನಿಮ್ಮ ಜನನ ಮರಣಾಧಿಕಾರಿಯವರ ಒಂದು ಪರ್ಮಿಷನ್ನ ಪಡ್ಕೊಂಡು ದಾಖಲಿಸುವಂಥ ಒಂದು ಅವಕಾಶ ಇದೆ. ಇನ್ನು ಒಂದು ವರ್ಷ ಕಳೆದಿದ್ದರೆ ಆಗ ನೀವು ಏನು ಮಾಡಬೇಕಂತ ಹೇಳಿದರೆ ಒಂದು ಅಲಭ್ಯ ಪ್ರಮಾಣ ಪತ್ರ ಅಂತ ಹೇಳ್ಕೊಂಡು ಜನನ ಮರಣ ಅಧಿಕಾರಿಯವರಿಂದ ಪಡ್ಕೊಂಡು ಅದನ್ನು ನೀವು ಕೋರ್ಟಿಗೆ ಸಲ್ಲಿಸಿ, ಕೋರ್ಟಲ್ಲಿ ಒಂದು ಪಿಟಿಷನ್ನ ಸಲ್ಲಿಸಿ ನಿಮ್ಮ ಜನನ ಅಥವಾ ಮರಣವನ್ನು ನೋಂದಣಿ ಮಾಡಿಸಿಕೊಳ್ಳಲು ಒಂದು ಆದೇಶವನ್ನು ಕೋರ್ಟ್ನಿಂದ ಪಡ್ಕೊಳ್ಬೇಕಾಗ್ತದೆ. ಅದರ ಆಧಾರದಲ್ಲಿ ಜನನ ಮರಣ ಪ್ರಮಾಣ ಜನನ ಮರಣಾಧಿಕಾರಿಯವರು ಜನನ ಅಥವಾ ಮರಣ ಪ್ರಮಾಣ ಪತ್ರವನ್ನು ನೀಡ್ತಾರೆ.
1: ಸರ್, ಕೊನೆಯದಾಗಿ ಈಗ SIR ಮತ್ತು ಜನನ ಮರಣ ನೋಂದಣಿ ತಿದ್ದುಪಡಿ ಈ ವಿಚಾರ ಬಗ್ಗೆ ತಾವು ಮಾಹಿತಿ ನೀಡಬೇಕು ಸರ್.
0: ಮತದಾನ ಅಥವಾ ಈ ದೇಶದ ನಾಗರಿಕತ್ವವನ್ನು ಒಂದು ರುಜುವಾತು ಪಡಿಸಲು ಜನನ ಪ್ರಮಾಣ ಪತ್ರ ಅತ್ಯಂತ ಒಂದು ಪ್ರಮುಖ ದಾಖಲೆಯಾಗಿದೆ. ಅದೇ ರೀತಿ ಈ ಒಂದು ಮತದಾನ ಪರಿಷ್ಕರಣೆ ಪಟ್ಟಿಯ ಪರಿಷ್ಕರಣೆ ವೇಳೆಯಲ್ಲಿ ನಿಮ್ಮ ಹೆಸರು ಬಿಟ್ಟು ಹೋಗಿದ್ದರೆ ಆಗ ನಿಮ್ಮ ಹೆಸರನ್ನು ನಮೂದಿಸಬೇಕಾದ್ರೆ ಈ ಒಂದು ಜನನ ಪ್ರಮಾಣ ಪತ್ರ ಅತ್ಯಂತ ಪ್ರಮುಖ ದಾಖಲೆ ಆಗ್ತದೆ. ಅದರೊಂದಿಗೆ ಈ ನಾನು ಹೇಳಿದಂಥ ಇನ್ನೊಂದು 11 ದಾಖಲೆಗಳೇನಿವೆ ಅವುಗಳು ಅತ್ಯಂತ ಪ್ರಮುಖವಾಗ್ತದೆ. ಇವುಗಳು ನಿಮ್ಮ ಮಾತ್ರ ಇದ್ದರೆ, ನಿಮ್ಮ ಹೆಸರು ಒಂದು ವೇಳೆ ಮತದಾರ ಪಟ್ಟಿಯಿಂದ ಬಿಟ್ಟು ಹೋಗಿದ್ದರೂ ಸಹ ನೀವು ಅದನ್ನು ನಮೂನೆ 6ರಲ್ಲಿ ಅರ್ಜಿ ಸಲ್ಲಿಸಿ ನಿಮ್ಮ ಹೆಸರನ್ನು ನೋಂದಾಯಿಸಬೇಕು ಅಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೋದು ಅಂತ ಹೇಳಿ ಹೇಳ್ತೇನೆ ನಾನು. ಮತ್ತು ಈ ಒಂದು SIRನಲ್ಲಿ ನಾವು ಅಂದರೆ SIR ಅದೇ ರೀತಿ ಈ ಜನನ ಮರಣ ನೋಂದಣಿ ವಿಷಯದಲ್ಲಿ ನಾವು ಅತ್ಯಂತ ಜಾಗರೂಕರಾಗಿರಬೇಕು. ನಾವು ಇದನ್ನು ಒಂದು ನೆಗ್ಲೆಕ್ಟ್ ಮಾಡುವಂಥ ಒಂದು ಇದಕ್ಕೆ ಹೋಗಬಾರ್ದು. ನಾವು ಆದಷ್ಟು ಜಾಗರೂಕರಾಗಿ ನಮ್ಮ ಹಕ್ಕನ್ನು ತಿಳಿದುಕೊಂಡು ಆ ಹಕ್ಕನ್ನು ಪಡ್ಕೊಳ್ಳುವಂಥ ಆ ಹಕ್ಕನ್ನು ಉಳಿಸ್ಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅಂತ ತಿಳ್ಕೊಂಡು ನಾನು ಎಲ್ಲ ನಾಗರಿಕರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ.
1: ಹೌದು ಸರ್, ಅಂದರೆ ಮತದಾನ ನಮ್ಮ ಹಕ್ಕು ಮತ್ತು ನಮ್ಮ ಜವಾಬ್ದಾರಿ ಕೂಡ ಹೌದು. ಹಾಗಾಗಿ ಈ ಪವಿತ್ರವಾದಂಥ ಮತದಾನಗಳು ಹಕ್ಕುಗಳನ್ನು ಪಡಿಬೇಕಾದರೆ ಈ ದೇಶದ ಒಬ್ಬ ನಾಗರಿಕನಾಗಿ ನನ್ನಲ್ಲೂ ಕೂಡ ಕೆಲವೊಂದು ಜವಾಬ್ದಾರಿಗಳಿದೆ. ಅದರಲ್ಲಿ ಮತದಾನ ಬಂದಾಗ ಏನು ಈ ಮತದಾರ ಪಟ್ಟಿಯಲ್ಲಿ ನನ್ನ ಹೆಸರುಗಳು ಸರಿಯಾಗಿದೆಯಾ, ಜೊತೆಗೆ ನನ್ನ ಕುಟುಂಬದವರ ಜನನ ಮರಣ ದೃಢೀಕರಣದ ಕೂಡ ನನ್ನದು ಒಂದು ಜವಾಬ್ದಾರಿ. ಎಲ್ಲ ಮಾಹಿತಿಗಳನ್ನು ತಾವು ತಿಳಿಸಿದ್ರಿ ಸರ್. ಹಾಗಾಗಿ ತಮಗೆ ನಿಲಯದ ಪರವಾಗಿ ಮತ್ತು ಎಲ್ಲ ಕೇಳುಗರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್.
0: ಎಲ್ಲ ಕೇಳುಗರಿಗೂ, ಅದೇ ರೀತಿ ಮಂಗಳೂರು ಆಕಾಶವಾಣಿಯವರಿಗೂ ಸಹ ನನ್ನ ತುಂಬ ಹೃದಯದ ಧನ್ಯವಾದಗಳು.
2: ಇದುವರೆಗೆ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ ಮತ್ತು ಜನನ ಮರಣ ನೋಂದಣಿ ಕಾಯ್ದೆ ಕುರಿತು ಸಂದರ್ಶನವನ್ನು ಕೇಳಿದಿರಿ. ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದವರು ಹಿರಿಯ ವಕೀಲರಾದ ಇಸ್ಮಾಯಿಲ್ ಎಸ್ ಮಂಗಳೂರು, ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. ಇದು ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು ಯುವವಾಣಿ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಯುವ ಉದ್ಯಮಿ ಕಾವ್ಯ ಗೋಪಾಲ್ ಅವರೊಂದಿಗೆ ಮಾತುಕತೆ. ನಡೆಸಿಕೊಡುವವರು ಸಹನಾ ಅಕ್ಷಯ್.
1: ಕೇಳುಗರಿಗೆ ನಮಸ್ಕಾರ. ಕಷ್ಟ ಮತ್ತು ಸಮಸ್ಯೆಗಳಿಗೆ ಎರಡು ಔಷಧಿ, ಒಂದು ದುಡಿಮೆ, ಇನ್ನೊಂದು ತಾಳ್ಮೆ. ಈ ಎರಡರನ್ನು ಅಳವಡಿಸಿಕೊಂಡು ಕಾಗೋ ಇನ್ಫಿನಿಟಿ ಎಕ್ಸಿಮ್ಸ್ ಅನ್ನುವ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಹುಟ್ಟು ಹಾಕಿ ಕೋಸ್ಟಲ್ ಬ್ಲಿಸ್ ಅನ್ನುವ ಬ್ರ್ಯಾಂಡ್ ಅನ್ನ ಬೆಳೆಸಿಕೊಂಡು ಬರ್ತಾ ಇರುವಂತವರು ಯುವ ಉದ್ಯಮಿ ಕಾವ್ಯ. ಇಂದು ನಮ್ಮ ಮಾತುಕತೆ ಕಾವ್ಯ ಅವರೊಂದಿಗೆ. ಬನ್ನಿ, ಅವರನ್ನ ಮಾತನಾಡಿಸೋಣ. ನಮಸ್ತೆ ಮೇಡಮ್.

0: ನಮಸ್ತೆ. ಕೋಸ್ಟಲ್ ಬ್ಲಿಸ್ ಈ ಬ್ರ್ಯಾಂಡ್ನ ಹೆಸರು ನಾವು ಹೇಳಿದ್ವಿ ಈಗಾಗಲೇ. ಈ ಬ್ರ್ಯಾಂಡಲ್ಲಿ ಅವೈಲೇಬಲ್ ಇರುವಂತಹ ಜನರ ಕೈಗೆ ಸಿಗುವಂತಹ ಪ್ರಾಡಕ್ಟ್ಗಳು ಯಾವುದೆಲ್ಲ? ನಮ್ಮಲ್ಲಿ ಈಗ ಕ್ಯಾಂಡ್ಲು, ಅದು ಸೆಂಟೆಡ್ ಕ್ಯಾಂಡಲ್ಸ್ ಅಂತ ನಾವು ಮೊದಲಾಗಿ ಶುರು ಮಾಡಿರೋದು. ಅದು ಬಿಟ್ಟು ಕಾರ್ ಫ್ರೆಷ್ನರ್ಸ್, ಕಾರಿಗೆ ಪರಿಮಳ ಭರಿತವಾದ ಫ್ರೆಷ್ನರ್ಸು, ಅಥವಾ ನಮ್ಮ ಕಬೋರ್ಡಿಗೆ ಹಾಕುವಂಥದ್ದು ರೂಮ್ ಫ್ರೆಷ್ನರ್ಸು, ಕಬೋರ್ಡ್ ಫ್ರೆಷ್ನರು, ರೀಡ್ ಡಿಫ್ಯೂಸರ್ಸು ಇದೆಲ್ಲ, ಆಮೇಲೆ ಕ್ರೇಯಾನ್ಸು, ಇದೆಲ್ಲ ನಮ್ಮಲ್ಲಿರೋ ಅವೈಲೇಬಲ್ ಪ್ರಾಡಕ್ಟ್ಸ್.
1: ಹೊರಗೆ ಸಿಗುವಂತಹ ಸೆಂಟೆಡ್ ಕ್ಯಾಂಡಲ್ಗಳಿಗೂ ತಮ್ಮ ಒಂದು ಬ್ರ್ಯಾಂಡಲ್ಲಿ ಬರುವಂತಹ ಕ್ಯಾಂಡಲ್ಸಿಗೂ ಇರುವ ವ್ಯತ್ಯಾಸವನ್ನು ತಿಳಿಸಬಹುದಾ?
0: ಖಂಡಿತ. ಈಗ ನಮ್ಮಲ್ಲಿ ನಾವು ಮಾಡ್ತಾ ಇರೋ ಕ್ಯಾಂಡಲ್ಸು 100% ನ್ಯಾಚುರಲ್ ಆಗಿ ಮಾಡ್ತಾ ಇರೋದು, ಯಾವುದೇ ರೀತಿಯ ಕೆಮಿಕಲ್ ಅದನ್ನು ಹಾಕದೆ ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ ಯೂಸ್ ಮಾಡ್ದೇನೆ, ಪ್ಯಾರಫಿನ್ ಪ್ರಾಡಕ್ಟ್ನ ಯೂಸ್ ಮಾಡ್ದೇನೆ, ಬರೀ ಸೋಯಾ ಅಥವಾ ಕೋಕೋನಟ್ ವ್ಯಾಕ್ಸ್ ಅಲ್ಲೇ ಮಾಡೋದು. ಇದು 100% ನ್ಯಾಚುರಲ್ಲು, ಮತ್ತು ಯಾವುದೇ ಪ್ಲಾಸ್ಟಿಕ್ ಆದಷ್ಟು ಕಡಿಮೆ ಬಳಕೆಯಲ್ಲಿ, ಪ್ಲಾಸ್ಟಿಕ್ ಅದರ ಪ್ಯಾಕೇಜ್ ಅನ್ನು ಕೂಡ ಆದಷ್ಟು ಇಕೋ ಫ್ರೆಂಡ್ಲಿ ಆಗಿ ಇಡೋ ಹಾಗೆ ನೋಡ್ಕೊಳ್ತಾ ಇದ್ದೇವೆ. ಅದರಲ್ಲಿ ಯೂಸ್ ಮಾಡ್ತಾ ಇರೋ ಗ್ಲಾಸ್ ಕೂಡ ಪುನಃ ರೀಯೂಸ್ ಆಗೋ ಥರನೇ ನಾವು ಆದಷ್ಟು ಟ್ರೈ ಮಾಡ್ತಾ ಇರೋದು. ಸೊ ಬೇರೆ ಪ್ರಾಡಕ್ಟ್ ಈಗ ಕಂಪೇರ್ ಮಾಡಿದ್ರೆ ತುಂಬ ನ್ಯಾಚುರಲ್ಲು, ಅದರ ಬರ್ನಿಂಗು, ಅದರ ಅಪಿಯರೆನ್ಸ್ ಕೂಡ ತುಂಬ ಪ್ರೀಮಿಯಂ ಆಗಿರೋದ್ರಿಂದ ನಮ್ಮ ಪ್ರಾಡಕ್ಟ್ ತುಂಬ ಯುನಿಕ್ ಅಂತ ಹೇಳ್ಬೋದು. ನಾನು
1: ತಾವು ಹೇಳಿರುವ ಪ್ರಾಡಕ್ಟ್ಸ್ಗಳು ಇವಾಗ ಖಂಡಿತ ಕ್ಯಾಂಡಲ್ಸ್ಗಳನ್ನು ಅಂತ ಹೇಳಿ ತಗೊಳ್ಳೋದಾದ್ರೆ ಕರೆಂಟ್ ಇಲ್ಲದೆ ಇರುವಾಗ ಉಪಯೋಗಿಸಬಹುದು ಅಂತ ಹೇಳಿ ನಮಗೊಂದು ಸಾಮಾನ್ಯ ಜ್ಞಾನ ಇರುತ್ತೆ. ಸೊ ತಾವು ಹೇಳಿರುವಂತಹ ಪ್ರಾಡಕ್ಟ್ಸ್ಗಳ ಉಪಯೋಗ ಎಲ್ಲೆಲ್ಲಿ ಆಗ್ತದೆ ಅಂತ ಹೇಳಿ ತಿಳಿಸ್ಕೊಡ್ಬಹುದಾ?
0: ಇದು ಮೊದಲು ಅದೇ ನೀವು ಹೇಳಿದ ಹಾಗೆ ಕ್ಯಾಂಡಲ್ ಅಂತ ಹೇಳಿದ್ರೆ ಓಕೆ, ಈಗೆಲ್ಲ ಕರೆಂಟ್ ಇದೆ ಅಲ್ಲ, ಕ್ಯಾಂಡಲ್ನ ಯಾಕೆ ಯೂಸ್ ಮಾಡಬೇಕು ಅಂತ ಕೆಲವರು ಕೇಳೋರಿದ್ದಾರೆ. ಆದರೆ ಇದು ಬರೀ ಕರೆಂಟಿನ ಉಪಯೋಗಕ್ಕೆ ಅಂತಲ್ಲ, ಈ ಕ್ಯಾಂಡ್ಲಿನ ಸುಮಾರಷ್ಟು ಜನ ಕ್ಯಾಂಡ್ಲ್ ಧ್ಯಾನ ಮಾಡುವಾಗ ಉಪಯೋಗಿಸ್ತಾರೆ. ದೀಪ ಅಂತಲ್ಲ, ಅದರ ಬದಲಾಗಿ ಬರೀ ಓದುವಾಗ ಒಂದು ಖುಷಿಗೋಸ್ಕರ, ಮನರಂಜನೆಗೋಸ್ಕರ, ಅಂದರೆ ಈ ಪರಿಮಳಕ್ಕೋಸ್ಕರ ಯೂಸ್ ಮಾಡ್ತಾರೆ. ಸುಮಾರಷ್ಟು ಜನ ಈ ವೆಲ್ನೆಸ್ ಸೆಂಟರ್ ಅಲ್ಲಿ ಯೂಸ್ ಮಾಡ್ತಾರೆ, ಹೋಟೆಲ್ಸ್, ಸ್ಪಾದಲ್ಲಿ, ಆಮೇಲೆ ಈ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತ ಮಾಡ್ತಾರಲ್ಲ ಅದರಲ್ಲಿ ಯೂಸ್ ಮಾಡ್ತಾರೆ. ಹಾಗೆ ಈ ರಿಟರ್ನ್ ಗಿಫ್ಟ್ಸ್, ಮದುವೆಗೆ ಅಥವಾ ಯಾವುದೇ ಕಾರ್ಯಕ್ರಮಕ್ಕೆ, ಬರ್ತ್ಡೇಗೆ ಕಾರ್ಯಕ್ರಮಕ್ಕೆ ರಿಟರ್ನ್ ಗಿಫ್ಟ್ಸ್ ಕೊಡಬೇಕು ಅಂದ್ರೆ ಅದರಲ್ಲಿ ಉಪಯೋಗಿಸ್ತಾರೆ. ಕಾರ್ಪೊರೇಟ್ ಗಿಫ್ಟಿಂಗ್ ಅಂತ ಬಂದಾಗ ಅಥವಾ ದೀಪಾವಳಿ ಹ್ಯಾಂಪರ್ಸ್ ಅಥವಾ ಕ್ರಿಸ್ಮಸ್ ಗಿಫ್ಟ್ ಈ ತರ ಬಂದಾಗ, ಈಸ್ಟರ್, ಇದರಲ್ಲೆಲ್ಲ ಕ್ಯಾಂಡ್ಲಿನ ಉಪಯೋಗ ಆಗ್ತದೆ.
1: ಖಂಡಿತ, ಜಗತ್ತಿನಲ್ಲಿ ಹಲವಾರು ಉದ್ಯಮಗಳ ಅವಕಾಶಗಳು ಇವೆ. ಹೀಗಿರುವಾಗ ತಮ್ಮ ಉದ್ಯಮದ ಆಯ್ಕೆ ಇದುವೇ ಯಾಕಾಗಿತ್ತು?
0: ಸುಮಾರಷ್ಟು ಒಂದು ಬಿಸ್ನೆಸ್ ಏನಾದ್ರೂ ಮಾಡಬೇಕು ಅನ್ನೋ ಯೋಚನೆ ಮೊದಲಿಂದನೇ ಇರೋ ಕಾರಣ ನನ್ಗೆ ಈ ಆರ್ಟ್ಸ್, ಈ ತರ ಕ್ರಾಫ್ಟ್ಸ್ ಅದರಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿನೇ ಇತ್ತು. ಹಾಗೆ ಹುಡುಕ್ತಾ ಹೋದಾಗ ನಾವು ಸುಮ್ನೆ ಮನೇಲಿ ಮಾಡಿ ನೋಡಿದಾಗ ಅದರ ಬಗ್ಗೆ ಒಲವು ಜಾಸ್ತಿ ಆಗಿ ಕ್ಯಾಂಡ್ಲ್ ಮಾಡ್ಬೋದಲ್ಲ ಅಂತ ಒಂದು ಯೋಚನೆ ಬಂತು. ಹಾಗಾಗಿ ಒಂದು ಕ್ಯಾಂಡ್ಲ್ ಮಾಡುವ ಅಂತ ಸ್ಟಾರ್ಟ್ ಮಾಡಿದ್ದು. ಬಟ್ ಅದು ಈ ತರ ಒಂದು ಬಿಸ್ನೆಸ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಇವಾಗ ಕ್ಯಾಂಡ್ಲ್ ಜೊತೆ ನಮ್ಮ ಹಲವಾರು ಪ್ರಾಡಕ್ಟ್ಸ್ ಕೂಡ ಈಗ ಇನ್ಕ್ಲೂಡ್ ಆಗಿದೆ ಇದರಲ್ಲಿ.
1: ತಾವು ಅದೇ ಇದರ ಉಪಯೋಗಗಳನ್ನ ತಿಳಿಸಿದ್ರೆ, ಇನ್ನು ಪ್ರಶ್ನೆ ಬರೋದಾದ್ರೆ, ಪ್ರಶ್ನೆ ಮೂಡೋದಾದ್ರೆ, ಇವುಗಳಲ್ಲಿ ಹಾಗಿದ್ರೆ ಹಾರ್ಮ್ಫುಲ್ ಅಂಶ ಇಲ್ವಾ ಅಂತ ಹೇಳಿ ಇದ್ರ ಬಗ್ಗೆ ತಾವು ತಿಳಿಸೋದಾದ್ರೆ, ಇದರಿಂದ ಯಾವ ರೀತಿಯ ಉಪಯೋಗಗಳಿದೆ ಅಂದ್ರೆ, ಅಥವಾ ಹೆಲ್ತ್ ಬೆನಿಫಿಟ್ಸ್ ಅಂತ ಹೇಳಿ ಏನ್ ಹೇಳ್ತೇವೆ, ಈ ರೀತಿಯದ್ದು ಏನಾದ್ರೂ ಇದೆಯಾ
0: ಇದರಲ್ಲಿ? ಹಾರ್ಮ್ಫುಲ್ ಅಂತ ಹೇಳಿದ್ರೆ ಫಸ್ಟ್ ನಾನು ಏನ್ ಮೆನ್ಷನ್ ಮಾಡ್ತಿದ್ದೀನಿ ಅಂದ್ರೆ, ಯಾವುದೇ ಆದ್ರೂ ಅತಿ ಆದ್ರೆ ಅಮೃತವು ವಿಷ ಅಂತ ಹೇಳ್ತಾರೆ. ಹಾಗಾಗಿ ಈಗ ಕ್ಯಾಂಡ್ಲ್ ಒಳ್ಳೇದು ಅಂತ ನಾನು ಈಗ ಹೇಳಿದ್ರೆ, ಕಂಟಿನ್ಯೂಸ್ ಆಗಿ ಈಗ 3-4 ಗಂಟೆ ಅದನ್ನೇ ಹೊಚ್ಕೊಂಡೇ ಇರೋದು, ಅಥವಾ ಇಡೀ ದಿನ ಅದನ್ನೇ ಹೊಚ್ಕೊಂಡಿರೋದು, ರೂಮ್ ಫುಲ್ ಬಂದ್ ಮಾಡಿ ಹೊಚ್ಚಿ ಆ ಹೊಗೆನ ಇನ್ಹೇಲ್ ಮಾಡೋದು ಖಂಡಿತ ಒಳ್ಳೇದಲ್ಲ ಅಂತ ನಾನು ಸಜೆಸ್ಟ್ ಮಾಡ್ತೇನೆ. ಅಥವಾ ಅದಕ್ಕೆ ಸರ್ಟೇನ್ ಜಾಗ್ರತೆ, ಆ ಕ್ಯಾಂಡ್ಲನ್ನ ಉರಿಸ್ಬೇಕಿದ್ರೆ ಕೆಲವೊಂದು ಪ್ರಿಕಾಷನ್ಸ್ ನ ನಾವು ತಗೊಳ್ಳೇಬೇಕಾಗ್ತದೆ. ಕರ್ಟನ್ ಹತ್ರ ಇರೋದು, ಫ್ಯಾನ್ ಆನ್ ಮಾಡಿಡೋದು, ಕಿಟಕಿ ಹತ್ರ ಇರೋದು, ಖಂಡಿತ ಅದನ್ನ ನಾವು ಬೇಡ ಅಂತ ಹೇಳ್ತೇವೆ. ಅದಲ್ಲದೆ ಉಪಯೋಗ ಅಂತ ಹೇಳಿದ್ರೆ, ಈ ಕ್ಯಾಂಡ್ಲ್ ನ ಉರಿಸುವ, ಈಗ ಲ್ಯಾವೆಂಡರ್ ತುಂಬಾ ನಿದ್ದೆ ಈಗ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಆ ಕ್ಯಾಂಡ್ಲ್ ನ ಉರಿಸಿದ್ರೆ ಒಂದು ಒಳ್ಳೆ ನಿದ್ದೆ ಬರೋದಾಗ್ಲಿ, ಅಥವಾ ಅದರ ಪರಿಮಳದಿಂದಾಗಿ ನಮಗೆ ತುಂಬಾ ಸುಸ್ತಾಗಿದೆ, ಅಥವಾ ನಮಗೆ ತುಂಬಾ ಇರಿಟೇಷನ್ಸ್ ಇದೆ ಮೈಂಡ್ ಅಲ್ಲಿ ಅಂತ ಹೇಳಿದ್ರೆ, ಆಗ ಒಂದು ಕ್ಯಾಂಡ್ಲ್ ಉರಿಸಿದಾಗ ಅದರಿಂದ ಬರುವ ಘಮ ಅಥವಾ ಪರಿಮಳ ನಮ್ಮ ಒಂದು ಮನಸ್ಸನ್ನ ಹದವಾಗಿ ಖುಷಿಯಾಗಿರಿಸ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಅಥವಾ ಈ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಅಂದ್ರೆ ವೆಲ್ನೆಸ್ ಸೆಂಟರ್ ಅಲ್ಲಿ ಸ್ಪಾದಲ್ಲೆಲ್ಲ ಯೂಸ್ ಮಾಡ್ತಾರೆ, ಅದರಿಂದಾಗಿ ನಮ್ಮ ಸ್ಕಿನ್ ಕೂಡ ಅದರತ್ತು ಅದರ ಮಸಾಜಿಂಗ್ ಆಗಲಿ ಅದು ತುಂಬ ಒಳ್ಳೆಯದು.
1: ಇವಾಗ ಖಂಡಿತ ಪ್ರತಿಯೊಂದು ಫೀಲ್ಡಿಗೂ, ಪ್ರತಿಯೊಂದು ಯಾವುದನ್ನೇ ಶುರು ಮಾಡಿದ್ರು ಅದಕ್ಕೆ ಕಾಂಪಿಟೇಷನ್ ಅನ್ನೋದು ಇದ್ದೇ ಇದೆ. ಹೀಗಿರುವಾಗ ಖಂಡಿತ ನಾವು ಇವತ್ತಿನ ಜಗತ್ತಲ್ಲಿ ನೋಡೋದಾದ್ರೆ ಈ ತರದ ಅಂದ್ರೆ ಸೆಂಟೆಡ್ ಕ್ಯಾಂಡಲ್ಸ್ ಅನ್ನ ಮಾಡೋರ ಸಂಖ್ಯೆ ಸುಮಾರಷ್ಟು ಇದ್ದಾರೆ ಇವಾಗ ಆಲ್ರೆಡಿ. ತಮ್ಮ ಬ್ರ್ಯಾಂಡ್, ತಮ್ಮ ಕ್ಯಾಂಡಲ್ಸ್ ಬಾಕಿರುವ ಬ್ರ್ಯಾಂಡ್ಗಳಿಗೆ ಹೇಗೆ ವಿಭಿನ್ನ ಅಂತ ಹೇಳಿ ತಾವು ಹೇಳೋದಕ್ಕೆ ಇಷ್ಟಪಡ್ತೀರಾ?
0: ನೀವು ಹೇಳಿದಾಗೆ ಅದೇ, ಸುಮಾರಷ್ಟು ಜನ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅಂತ ಅಥವಾ ಸೆಂಟೆಡ್ ಕ್ಯಾಂಡಲ್ಸ್ ಸುಮಾರಷ್ಟು ಜನ ಮಾಡೋರಿದ್ದಾರೆ. ಈ ನಮ್ಮ ಪ್ರಾಡಕ್ಟ್ ಅಲ್ಲಿ ಹೆಚ್ಚಾಗಿ ನಾವು ಆಗ್ಲೇ ಹೇಳಿದಾಗೆ ನ್ಯಾಚುರಲ್ ಆಗಿ 100% ನ್ಯಾಚುರಲ್

0: ವ್ಯಾಕ್ಸ್ ಅನ್ನೇ ಯೂಸ್ ಮಾಡ್ತಾ ಇರೋದು, ನ್ಯಾಚುರಲಿ ಎಕ್ಸ್ಟ್ರಾಕ್ಟೆಡ್ ಫ್ರಾಗ್ರೆನ್ಸ್ ಅನ್ನೇ ಯೂಸ್ ಮಾಡ್ತಾ ಇರೋದು, ಆಮೇಲೆ ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಅವ್ರಿಗೆ ರೀಯೂಸ್ ಮಾಡುವಂಥದ್ದು, ಇದನ್ನೆಲ್ಲ ನೋಡಿದಾಗ ಅವ್ರಿಗೆ ಆನ್ ಟೈಮ್ ಡೆಲಿವರಿ ನಾವು ಸರ್ವಿಸ್ ಹೇಗೆ ಕೊಡ್ತಿದೀವಿ ಅಂತ ಹೇಳೋದು. ಅವ್ರಿಗೆ ಅಗೇನ್ ಕ್ಯಾಂಡ್ಲೆ ವಾಪಸ್ ಅವರು ನಮ್ಗೆ ಆ ಜಾರ್ ಕೊಟ್ರೆ ಅದನ್ನ ಪುನಃ ರೀಫಿಲ್ ಮಾಡಿ ಕೂಡ ಕೊಡ್ತೀವಿ. ಅದ್ರ ಜೊತೆ ಆಡ್ ಆನ್ ಪ್ರಾಡಕ್ಟ್ಸ್ ಅವ್ರಿಗೆ ಕಾರ್ ಫ್ರೆಷ್ನರ್ಸ್ ಅಥವಾ 100% ಪ್ರೈವೇಟ್ ಲೇಬಲ್ ಅಲ್ಲಿ ಕೂಡ, ಅಥವಾ ಯಾವುದೇ ಅವ್ರ ಇನ್ ಕೇಸ್ ಅವ್ರಿಗೆ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂದ್ರೆ ಸುಮಾರಷ್ಟು ಕಡೆ ನಿಮ್ಗೆ ಏನ್ ಬೇಕು, ಯಾವ ಫ್ರಾಗ್ರೆನ್ಸ್ ನ ಬ್ಲೆಂಡ್ ಬೇಕು, ಯಾವ ತರ ಬೇಕು ಅಂತ ಕಸ್ಟಮೈಸ್ ಮಾಡ್ಕೊಡೋ ಆಪ್ಷನ್ಸ್ ಕೂಡ ನಮ್ಮ ಹತ್ರ ಇರೋ ಕಾರಣ ಅವ್ರಿಗೆ ಆಲ್ ಇನ್ ಒನ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಪ್ಲಸ್ ನೀವು ಪ್ರಾಮಿಸ್ ಮಾಡಿ ಡೇಟ್ಗೆ ನಾವು ಡೆಲಿವರಿ ಮಾಡೋದಾಗ್ಲಿ, ಆಮೇಲೆ ಕ್ವಾಲಿಟಿನೂ ಅಷ್ಟೇ, ಪ್ರತಿಯೊಂದನ್ನು ನಾವು ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ಪ್ರತಿಯೊಂದನ್ನು ಈಚ್ ಇದನ್ನ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡಿಬಿಟ್ಟೆ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಕೊಡ್ತೀವಿ. ಸೊ ಡೆಫಿನೆಟ್ಲಿ ಅವ್ರಿಗೆ ಕಸ್ಟಮರ್ಸ್ಗೆ ನಮ್ದೊಂದು ಪ್ರಾಡಕ್ಟ್ ಡಿಸಪಾಯಿಂಟ್ ಆಗೋದೇ ಇಲ್ಲ.
1: ಇವಾಗ ತಾವು ಒಂದು ವಿಷಯಗಳನ್ನ ತಿಳಿಸೋವಾಗ ತಾವೇನು ಹೇಳಿದ್ರೆ ಅಂತ ಹೇಳಿದ್ರೆ ನಾವು ಅಂತ ಹೇಳಿದ್ರೆ, ಸೊ ಹಾಗಿದ್ರೆ ತಾವು ಒಬ್ಬರೇ ಇದನ್ನ ಮಾಡ್ತಿರೋದ ಅಥವಾ ತಮ್ದು ಟೀಮ್ ಅಂತ ಹೇಳಿ ಇದೆಯಾ ಹೇಗೆ?
0: ನಾನು ನನ್ನ ಹಸ್ಬೆಂಡು ಇದ್ರಲ್ಲಿ ವರ್ಕ್ ಮಾಡ್ತಾ ಇರೋದು. ಸೊ ಮೋಸ್ಟ್ ಆಫ್ ದ ಅಂದ್ರೆ ಅದರ ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರ್ ಇದು ಮಾಡೋದ್ರನ್ನ ನನ್ನ ಹಸ್ಬೆಂಡ್ ನೋಡ್ಕೋತಾರೆ. ಮಿಕ್ಕಿರೋ ಕೆಲವು ಅದರ ಅಕೌಂಟ್ಸ್ ಆಗ್ಲಿ ಬೇರೆ ಇನ್ವೆಂಟ್ರಿ ಅದೆಲ್ಲ ನಾನು ನೋಡ್ಕೋತೀನಿ. ಸೊ ನಾವು ಕೆಲಸನ ಇಬ್ರು ಏನ್ ಹೇಳೋದು ಹಂಚ್ಕೊಂಡು ಕೆಲಸ ಮಾಡ್ತಾ ಇದೀವಿ. ಇವಾಗ
1: ಈ ಒಂದು ಕ್ಯಾಂಡಲ್ ಅನ್ನ ಮಾಡ್ಬೇಕು ಅಂತ ಹೇಳಿ ಆದ್ರೆ ತಮಗೆ ಯಾವ ರೀತಿಯ ಚಾಲೆಂಜಸ್ ಗಳು ಇದಾವೆ?
0: ಒಂದು ಈಗ ದೊಡ್ಡ ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕು ಅಂದ್ರೆ ಇವಾಗ ಸದ್ಯಕ್ಕೆ ನಾವೇ ಇರೋದ್ರಿಂದ ಲೇಬರ್ ಒಂದು ಸಮಸ್ಯೆ ಅಲ್ಲ, ಅದು ಇವಾಗ ಸದ್ಯಕ್ಕೆ ನಾವು ಸ್ಟಾರ್ಟ್ ಮಾಡೋದ್ರಿಂದ ಅದೊಂದು ಹೈಲೈಟ್ ಮಾಡಕ್ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ರಾ ಮೆಟೀರಿಯಲ್ಸ್ ಪರ್ಚೇಸ್, ನಮ್ಗೆ ಇಷ್ಟೇ ದಿನದಲ್ಲಿ ರಾ ಮೆಟೀರಿಯಲ್ಸ್ ಸಿಗ್ಬೇಕು ಅಂತ ಹೇಳಿದ್ರೆ ಇಮಿಡಿಯೇಟ್ ಆರ್ಡರ್ ಇವಾಗ ಯಾವ್ದಾದ್ರು ಬಂತು ಅಂತ ಆದ್ರೆ ನಮ್ಗೆ ಅದೇ ರಾ ಮೆಟೀರಿಯಲ್ಸ್ ಪರ್ಚೇಸ್. ಇವಾಗ ಫಾರ್ ಎಕ್ಸಾಂಪಲ್ ಮೊನ್ನೆ ಏನಾಯ್ತು, ಇವಾಗೆಲ್ಲ ಗ್ಯಾಸ್ ಅದು ಇದೆಲ್ಲ ಪ್ರಾಬ್ಲಮ್ಸ್ ನಮಗೆ ಗೊತ್ತಿರ್ಬೋದು. ಇವಾಗ ಪೆಟ್ರೋಲಿಯಂ ಪ್ರಾಡಕ್ಟ್ ಅಂದ್ರೆ ಪ್ಯಾರಫಿನ್ ಕೂಡ ಅಥವಾ ಬೇರೆ ವ್ಯಾಕ್ಸಸ್ ಕೂಡ ಅವೈಲೇಬಲ್ ಎಲ್ಲೂ ಇಲ್ಲ. ಸೊ ಇವಾಗ ಸದ್ಯಕ್ಕೆ ಸಡನ್ ಆಗಿ ಅವರು ಪ್ಯಾರಫಿನ್ ಇದನ್ನ ಯೂಸ್ ಮಾಡ್ತಾ ಇರೋರು ಸಡನ್ ಆಗಿ ಇಲ್ಲ, ನಮ್ಗೆ ಸೋಯ್ ವ್ಯಾಕ್ಸ್ ಇದು ಬೇಕು, ನಮ್ಗೆ ಇಷ್ಟು ಕ್ಯಾಂಡಲ್ಸ್ ಬೇಕು ಅಂತ ಆರ್ಡರ್ ಬಂದಿತ್ತು. ಇಮಿಡಿಯೇಟ್ ಒಂದು 700-800 ಕ್ಯಾಂಡಲ್ಸ್ ನ ಇಮಿಡಿಯೇಟ್ ಪ್ರೊಡ್ಯೂಸ್ ಅವ್ರಿಗೆ ಕೊಡಬೇಕು ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಎ ಈಸಿ ಟಾಸ್ಕ್ ಅಲ್ವಾ. ಸೊ ನಮಗೂ ಕೂಡ ಮಾತ್ರ ವ್ಯಾಕ್ಸ್ ಅವೈಲೇಬಲ್ ಇರಬೇಕು, ಫ್ರಾಗ್ರೆನ್ಸ್ ಅವೈಲೇಬಲ್ ಇರಬೇಕು. ತರಿಸಿ ನಾವು ಮಾಡಬೇಕು ಅಂದ್ರೆ ವಿದಿನ್ 2-3 days ಅಲ್ಲಿ ಅದು ತುಂಬಾ ಕಷ್ಟ. ಹಾಗೆ ಅರ್ಜೆಂಟ್ ರಿಕ್ವೈರ್ಮೆಂಟ್ ಏನಾದ್ರು ಇದ್ರೆ ಅದು ಡೆಫಿನೆಟ್ಲಿ ನಮಗೆ ಚಾಲೆಂಜಿಂಗ್. ಅಥವಾ ನಮಗೆ ಈಗ 2 weeks ಟೈಮ್ ಇದೆ ಅಥವಾ 3 weeks ಟೈಮ್ ಇದೆ ಅಂತ ಹೇಳಿದ್ರೆ ನಾವು ರಾ ಮೆಟೀರಿಯಲ್ ನ ಪರ್ಚೇಸ್ ಮಾಡಿ, ಬಿಕಾಸ್ ನಾವು ತರಿಸ್ತಾ ಇರೋದು ಎಲ್ಲ ನೋಯ್ಡಾ ಅಥವಾ ತಮಿಳ್ನಾಡಿಂದ ಆಗಿರ್ಬೋದು ಅಥವಾ ಈ ತರ ಬೇರೆ ಬೇರೆ ಕಡೆಯಿಂದ ತರಿಸೋ ಕಾರಣ ಆ ಇಮಿಡಿಯೇಟ್ ನಮಗೆ ರಾ ಮೆಟೀರಿಯಲ್ಸ್ ಕೈಗೆ ಸಿಕ್ಕುವಂಥದ್ದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು.
1: ಮಾಡುವಾಗ ಯಾವುದಾದ್ರು ಪ್ರೊಸೀಜರ್ಗಳು ಕಷ್ಟ ಅಂತ ಹೇಳಿ ಇದೆಯಾ, ಚಾಲೆಂಜಿಂಗ್ ಅಂತ ಹೇಳಿ ಇದೆಯಾ ಹೇಗೆ?
0: ಚಾಲೆಂಜಿಂಗ್ ಅಂತ ಹೇಳಿದ್ರೆ ಈಗ ನಮ್ಮಲ್ಲಿ ಕರೆಂಟ್ ಅವೈಲೇಬಿಲಿಟಿ, ಈಗ ನಾವಿರೋದು ಸುಳ್ಯದ ಹತ್ರ, ಯಾವಾಗ್ಲೂ ಕರೆಂಟ್ ಯಾವಾಗ್ಲೂ ಇರುತ್ತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಮಂಗಳವಾರ ಅಥವಾ ಬೇರೆ ದಿನ ಎಲ್ಲ ಪವರ್ ಕಟ್ ಮತ್ತೆ ಮಳೆ ಬರೋ ಟೈಮಲ್ಲೆಲ್ಲ ಪವರ್ ಕಟ್ ಈ ತರ ಕರೆಂಟಿನ ಅವೈಲೇಬಲ್ ಕೂಡ ಅಥವಾ ಬ್ಯಾಕ್ಅಪ್ ಪ್ಲಾನ್ಸ್ ನೋಡ್ಕೊಂಡೆ ನಾವು ಮಾಡ್ಬೇಕಾಗುತ್ತೆ. ಅದೊಂದು ಚಾಲೆಂಜಸ್ ಮ್ಯಾನುಫ್ಯಾಕ್ಚರಿಂಗ್ ಇದು ಮಾಡ್ಬೇಕಿರ ಅಥವಾ ಕ್ಯಾಂಡಲ್ ಪ್ರೊಡ್ಯೂಸ್ ಮಾಡುವಾಗ ನಮ್ಗಿದೆ.
1: ತಾವು ಹೇಳಿದ ರೀತಿಯಲ್ಲಿ ಸೆಂಟೆಡ್ ಕ್ಯಾಂಡಲ್ಸ್ ಗಳು ಇದರಲ್ಲಿ ಬೇರೆ ಬೇರೆ ಶೇಪ್ಸ್ ಗಳಿದಾವ ಅಥವಾ ಎಲ್ಲ ಜಾರ್ ಕ್ಯಾಂಡಲ್ ಗಳ ಹೇಗೆ?
0: ನಮ್ಮಲ್ಲಿ ಬೇರೆ ಬೇರೆ ತರದ ಬೇಸಿಕಲಿ ನಾವು ಮಾಡೋದು ಜಾರ್ ಕ್ಯಾಂಡಲ್ಸ್, ವೈಟ್ ಟೆಕ್ಸ್ಚರ್ ಅದನ್ನ ಜಾಸ್ತಿಯಾಗಿ ಮಾಡೋದು. ಇದು ಸುಮಾರಷ್ಟು ಜನ ಕಸ್ಟಮೈಸ್, ಯಾವುದೇ ಕ್ಯಾಂಡಲ್ಸ್ ನಾವು ತುಂಬಾ ಸ್ಟಾಕ್ ಮಾಡಿ ಇಡೋದಿಲ್ಲ, ಬಿಕಾಸ್ ಅವ್ರಿಗೆ ಕ್ಯಾಂಡಲ್ಸ್ ಬೇಕು ಅಂತ ಕೇಳ್ಕೊಂಡು ಬರೋರೇ ಜಾಸ್ತಿ ಜನ ಇರ್ತಾರೆ. ಅಥವಾ ಇದು ಕ್ರಿಸ್ಮಸ್ ಗೆ ಇದೇ ತರ ಬೇಕು ನಮ್ಗೆ, ಅಥವಾ ಈಸ್ಟರ್ಗೆ ಬೇಕು, ಅಥವಾ ಈ ಮ್ಯಾರೇಜ್ ಗಿಫ್ಟ್ಗೆ ಬೇಕು ಅಂತ. ಹಾಗೆ ಆ ಟೈಮಲ್ಲಿ ಏನ್ ಮಾಡ್ತೇವೆ ಅಂದ್ರೆ ನಮಗೆ ಅವ್ರಿಗೆ ಯಾವ ತರ ಬೇಕು ಅಂತ ಆ ತರ ನಾವು ಮಾಡ್ಕೊಡ್ತೇವೆ. ನಮ್ಮ ಹತ್ರ ಬೇರೆ ಬೇರೆ ಟೈಪಿನ ಮೋಲ್ಡ್ ಕೂಡ ಇದೆ, ಆಗ ಹಾರ್ಟ್ ಶೇಪ್ ಆಗ್ಲಿ ಫ್ಲವರ್ ಶೇಪ್ ಆಗ್ಲಿ ಬೇರೆ ಬೇರೆ ಶೇಪ್ ಇದೆ. ನಾವು ಅದಕ್ಕೆ ಒಂದು ಜಾರ್ ಕ್ಯಾಂಡ್ಲಿಗೆ ಆ ಫ್ಲವರ್ಸ್ ಎಲ್ಲ ಹಾಕಿ ಡೆಕೋರೇಟ್ ಮಾಡಿ ಕೊಡ್ತೇವೆ. ಇಲ್ಲ ಅಂದ್ರೆ ಅವ್ರಿಗೆ ಬರೀ ಪಿಲ್ಲರ್ ಕ್ಯಾಂಡ್ಲ್ ಬೇಕು ಅಂದ್ರೆ ಅದರಲ್ಲಿ ಕೂಡ ಮಾಡ್ಕೊಡ್ತೇವೆ. ಆದ್ರೆ ಜಾಸ್ತಿ ಫೋಕಸ್ ನಮ್ದು ಡೆಕೋರೇಟಿವ್ ಕ್ಯಾಂಡ್ಲ್ ಬದಲು ಜಾಸ್ತಿ ಜಾರ್ ಕ್ಯಾಂಡ್ಲಿಗೆ ಸ್ವಲ್ಪ ಜಾಸ್ತಿ ಫೋಕಸ್.
1: ಇನ್ನು ಪ್ರಾಡಕ್ಟ್ಸ್ ಗಳ ಬಗ್ಗೆ ಹೇಳೋದಾದ್ರೆ ತಾವು ರೀಡಿಫ್ಯೂಸರ್ ಅಂತ ಹೇಳಿದ್ರೆ ಈ ಪ್ರಾಡಕ್ಟಿನ ಬಗ್ಗೆ ಹೆಚ್ಚಿನ ವಿವರ ತಿಳಿಸಿಕೊಡಬಹುದಾ?
0: ಇದು ರೀಡಿಫ್ಯೂಸರ್ಸ್ ಅಂದ್ರೆ ಇದು ಪರಿಮಳಕ್ಕೆ ಅಂತಾನೆ ಯೂಸ್ ಮಾಡ್ತಾ ಇರುವಂತ ಒಂದು ಪ್ರಾಡಕ್ಟ್. ಅದು ಕ್ಯಾಂಡ್ಲ್ ಸುಮಾರು ಜನಕ್ಕೆ ಉರಿಸಿ ಅದನ್ನ ಇಡೋದು ತುಂಬಾ ಜನಕ್ಕೆ ಇಷ್ಟ ಆಗೋದಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಫ್ರಾಗ್ರೆನ್ಸಸ್ ನ ಅದಕ್ಕೆ ಹಾಕಿ ಆ ಒಂದು ಸ್ಟಿಕ್ಸ್ ಅಥವಾ ಕಡ್ಡಿ ತರ ಇರುತ್ತೆ, ಅದರಿಂದ ಪರಿಮಳ ಇಡೀ ರೂಮ್ಗೆ ಸ್ಪ್ರೆಡ್ ಆಗುವಂತದ್ದು. ಬೇಕಾದಾಗ ಅವ್ರಿಗೆ ಎರಡು ಮೂರು ಸಿಕ್ಸ್ ಸ್ಟಿಕ್ಸ್ ಹಾಕಿದ್ರೆ ಅವ್ರಿಗೆ ಫ್ರಾಗ್ರೆನ್ಸ್ ಒಳ್ಳೆ ಇಡೀ ರೂಮ್ ಅಲ್ಲಿ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದ್ರೆ ಸ್ವಲ್ಪ ಸ್ಟ್ರಾಂಗ್ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿನೂ ಹಾಕೊಳ್ಬಹುದು. ಅದು ಬೇಕು ಅಂದಾಗ ತೆಗೆದು, ಬೇಡದೇ ಇರುವಾಗ ತೆಗೆದು, ಬೇಕಾಗಿರುವಾಗ ಹಾಕೊಂಡು ಅವ್ರಿಗೆ ಇಟ್ಕೊಳ್ಳುವಂಥದ್ದು.
1: ಇನ್ನು ಅದೇ ಖಂಡಿತ ಈ ಕ್ಯಾಂಡಲ್ಸ್ ಗಳಿಗೆ ಎಕ್ಸ್ಪೈರಿ ಡೇಟ್ ಅನ್ನೋದಿದೆಯಾ, ಅಥವಾ ಇದು ಇಷ್ಟೇ ಹೊತ್ತು ಬರುವಂತದ್ದು, ಹೀಗೇನಾದ್ರೂ ಇದಕ್ಕೆ ರೆಸ್ಟ್ರಿಕ್ಷನ್?

0: ಅನಿಸಿದೆಯಾ ಹೇಗೆ?
1: ಖಂಡಿತ, ಇದಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡಿದ ದಿನದಿಂದ 1 ಇಯರ್ ವರೆಗೂ ಪ್ರಾಡಕ್ಟ್ ಏನು ಹಾಳಾಗುದಿಲ್ಲ. ಓಪನೇ ಮಾಡಿಲ್ಲ ಅಂದ್ರೆ ಏನಾದ 1 ವರ್ಷದವರೆಗೂ ಏನೂ ಆಗುದಿಲ್ಲ. ಅದೇ ಒಂದ್ಸತಿ ಬರ್ನ್ ಮಾಡಿದ್ಮೇಲೆ ಆದಷ್ಟು ಬೇಗ ಯೂಸ್ ಮಾಡಿ ಅಂತ ನಾವು ಸಜೆಸ್ಟ್ ಮಾಡ್ತೇವೆ. ಯಾಕಂದ್ರೆ ಒಂದ್ಸತಿ ಓಪನ್ ಮಾಡಿದ್ಮೇಲೆ ಅದರ ಈ ಸ್ಮೋಕ್ ಕಾಂಟ್ಯಾಕ್ಟ್ ಆದಾಗ ಯಾವತ್ತು ಬೇಗ ಯೂಸ್ ಮಾಡೋದೇ ಒಳ್ಳೇದು. ಈಗ ನೀವು ಮದ್ದಾದ್ರೂ ಅಷ್ಟೇ, ಒಂದ್ಸತಿ ಓಪನ್ ಮಾಡಿದ್ಮೇಲೆ ತುಂಬಾ ದಿನ ಯೂಸ್ ಮಾಡೋ ಹಂಗಿಲ್ಲ. ಓಪನ್ ಮಾಡೋ ಮೊದಲಾದ್ರೆ ಎಕ್ಸ್ಪೈರಿ ಡೇಟ್ ವರ್ಗೂ ಯೂಸ್ ಮಾಡಬಹುದು. ಸೊ ಅದೇ ಕಾನ್ಸೆಪ್ಟ್ ಇದಕ್ಕೂ.
0: ಇನ್ನು AI ಬಗ್ಗೆ ಹೇಳೋದಾದ್ರೆ, ಖಂಡಿತ ಈಗಿನ ಜಗತ್ತು ಪ್ರತಿಯೊಂದು ವಿಷಯಕ್ಕೂ AI ನ ಅಳವಡಿಸಿಕೊಳ್ಳೋದು ಅಥವಾ ಅದರ ಹೆಲ್ಪ್ ತಗೊಳ್ಳುವಂತದ್ದು ಇವತ್ತಿನ ಯುವಜನತೆಗಂತೂ ಇದ್ದೇ ಇದೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ಮುಂದೆ ಈ ಒಂದು ನಮ್ಮ ಫ್ಯೂಚರ್ಗಳು ಏನು ಹ್ಯಾಂಡ್ ಮೇಡ್ ಇದಾವೆ, ಇದನ್ನ ಈ AI ಬದಲಿಸಬಹುದಾ ಅಥವಾ ಬದಲಿಸ್ಲಿಕ್ಕೆ ಆಗ್ಲಿಕ್ಕಿಲ್ವಾ ಅಂತ ಹೇಳುವ ಇದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ?
1: ಏನಂದ್ರೆ ನಮ್ಗೆ ಇವಾಗ ಸುಮಾರಷ್ಟು, ಈಗ ನಾವು AI ಇಂದ ಡೆಫಿನೆಟ್ಲಿ ಯೂಸ್ ಆಗ್ತಾ ಇದೆ. ಈಗ ನಮ್ಗೂ ಅಷ್ಟೇ, ನಮ್ದು ಕಂಪನಿ ಆಟೋಮೇಟ್ ಮಾಡೋದಾಗ್ಲಿ ಅಥವಾ ನಮ್ಮ ಪ್ರೊಸೀಜರ್ ಆಟೋಮೇಟ್ ಮಾಡೋದಾಗ್ಲಿ, ಸುಮಾರಷ್ಟು ಎಡಿಟಿಂಗ್ ಆಗ್ಲಿ, ಸುಮಾರಷ್ಟು AI ಹೆಲ್ಪ್ ಡೆಫಿನೆಟ್ಲಿ ತಗೋತಾ ಇದ್ದೇವೆ ನಾವು. ಆದ್ರೆ ಕೆಲವೊಂದು ಹ್ಯಾಂಡ್ ಮೇಡ್ ಅಂತ ಬಂದಾಗ ಅದು ಸ್ವಲ್ಪ ಹ್ಯಾಂಡ್ ಮೇಡೇ, ಅದನ್ನ ಎಷ್ಟೇ ಇದ್ರು ಜನರು ಹ್ಯಾಂಡ್ ಮೇಡ್ ಪ್ರಾಡಕ್ಟ್ ನ ತುಂಬಾ ಇಷ್ಟಪಡ್ತಾರೆ. ಹ್ಯಾಂಡ್ ಮೇಡೇ ಬೇಕು ಅಂತ ಕೇಳ್ಕೊಂಡು ಇದು ಮಾಡುವಂತದ್ದು ಇದಾರೆ. ಎಷ್ಟಿದ್ರು ಆಟೋಮೆಟಿಕ್ಗೆ ಒಂದು ಫೀಲ್ ಆಗ್ಲಿ, ಏನ್ ಹೇಳುದು, ಆ ಫೀಲ್ ಕೊಡಬೇಕು ಅಂತ ಹೇಳಿದ್ರೆ ಆ ಪ್ರಾಡಕ್ಟ್ ಗೆ ಫೀಲ್ ಕೊಡೋದು ಯಾವತ್ತಿದ್ರು ಹ್ಯಾಂಡ್ ಮೇಡ್.
0: ತಾವು ಹೇಳಿದ್ರೆ ತಾವು ಸುಳ್ಯದಲ್ಲಿ ನೆಲೆಸಿರೋದು ಅಂತ ಹೇಳಿ. ಸೊ ತಮ್ಮ ಪ್ರಾಡಕ್ಟ್ಗಳು ಎಲ್ಲೆಲ್ಲ ನಮಗೆ ಸಿಗ್ತವೆ, ಹಾಗೆ ಇದು ಈ ಪ್ರಾಡಕ್ಟ್ಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ ಹೇಗೆ?
1: ನಮ್ಮ ಪ್ರಾಡಕ್ಟು ನಮ್ಮದೇ ಓನ್ ವೆಬ್ಸೈಟ್ ಇದೆ. ಇನ್ ಕೇಸ್ ಯಾರಿಗಾದ್ರೂ ಪ್ರಾಡಕ್ಟ್ ಬೇಕು ಅಂತ ಹೇಳಿದರೆ ನಮಗೆ ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಮಾಡ್ಬೋದು. ವೆಬ್ಸೈಟ್ ಥ್ರೂ ಕೂಡ ಬುಕ್ ಮಾಡ್ಕೋಬಹುದು, ಆರ್ಡರ್ ಮಾಡ್ಬೋದು. ಇನ್ನೊಂದು ಅಮೆಝಾನಲ್ಲಿ ಕೂಡ ನಮ್ಮ ಪ್ರಾಡಕ್ಟ್ ಅವೈಲೇಬಲ್ ಇದೆ. ಇವಾಗ ಎಕ್ಸ್ಪೋರ್ಟ್ ಅಂತ ಹೇಳಿದರೆ, ಎಕ್ಸ್ಪೋರ್ಟ್ ಮಾಡಬೇಕು ಅಂತಲೇ ಕಂಪನಿ ಸ್ಟಾರ್ಟ್ ಮಾಡಿರೋದು. ಎಕ್ಸ್ಪೋರ್ಟ್ ಅಂತ ಹೇಳಿದ್ರೆ ಇವಾಗ ಕರೆಂಟ್ಲಿ ನಾವು ಯಾವ್ದು ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ, ಡೊಮೆಸ್ಟಿಕ್ ಅಲ್ಲೇ ಸೆಲ್ಲಿಂಗ್ ಆಗ್ತಾ ಇರೋದು. ಬಟ್ ಫ್ಯೂಚರ್ಲಿ ಡೆಫಿನೆಟ್ಲಿ ಆ ಪ್ಲಾನ್ಸ್ ಇದೆ ನಮ್ದು.
0: ಓಕೆ, ಹಾಗಿದ್ರೆ ಮುಂದೆ ತಮ್ಮದೇ ಆದಂತಹ ಸ್ಟೋರ್ ಅನ್ನು ಓಪನ್ ಮಾಡೋದಾಗ್ಲಿ, ಹೀಗಿರೋ ಯಾವ್ದಾದ್ರು ಆಲೋಚನೆಗಳು ಇದಾವೆ?
1: ಸ್ಟೋರ್ಸ್ ಓಪನ್ ಮಾಡಬೇಕು ಅಂತ ಯೋಚನೆ ಇವಾಗ ಸದ್ಯದ ಮಟ್ಟಿಗಿಲ್ಲ. ಆದ್ರೆ ಕೆಲವೊಂದು ಸ್ಟೋರ್ಸ್ ಅಲ್ಲಿ ನಮ್ಮ ಪ್ರಾಡಕ್ಟ್ ಅನ್ನ ಅವೈಲೇಬಲ್ ಮಾಡ್ಕೋ, ಅಂದ್ರೆ ನಮ್ಮ ಪ್ರಾಡಕ್ಟ್ ನ ಕೊಡಬೇಕು ಅಂತ ಹೇಳೋ ಯೋಚನೆಗಳು ನಮಗೆ ಇದೆ. ಆದಷ್ಟು ಇವಾಗ ಆನ್ಲೈನ್, ನಮ್ದು ಕಸ್ಟಮರ್ಸ್ ಜಾಸ್ತಿ ಹೇಗೆ ಅಂದ್ರೆ, ಈ ಕಾರ್ಪೊರೇಟ್ ಆಫೀಸಸ್ ಅಥವಾ ಡಿಮಾಂಡ್ ಬೇಸಸ್ ಅಲ್ಲಿ ನಾನು ಸ್ಟಾಟಿಸ್ಟಿಕ್ಸ್ ತೆಗೆದು ನೋಡ್ತಿದ್ರೆ, ಜಾಸ್ತಿ ಡಿಮಾಂಡ್ ಬರೋದು ಹೊರಗಡೆ ಜಾಗದಿಂದಾನೆ, ಬೆಂಗಳೂರಾಗ್ಲಿ ಅಥವಾ ಮುಂಬೈ ಆತರ ಜಾಗದಿಂದಾನೇ ನಮ್ಗೆ ಜಾಸ್ತಿ ರಿಕ್ವೆಸ್ಟ್ ಬರ್ತಾ ಇರೋದು. ಹಾಗಾಗಿ ನಮ್ಗೆ ಆನ್ಲೈನ್ ಸ್ಟೋರ್ಸ್ ಸ್ವಲ್ಪ ಜಾಸ್ತಿ ಬೆನಿಫಿಟ್ ಅಂತ ಅನಿಸ್ತಾ ಇದೆ. ಆದ್ರಿಂದ ನಾವು ಸದ್ಯದ ಮಟ್ಟಿಗೆ ಸ್ಟೋರ್ಸ್ ಹಾಕೋ ಯಾವುದೇ ಯೋಚನೆ ಇಲ್ಲ.
0: ತಾವು ಇದನ್ನ ಮಾಡೋದನ್ನ ಕಲ್ತದ್ದು ಹೇಗೆ, ಹಾಗೆ ಮಾಡುವ ವಿಧಾನ ಹೇಗೆ?
1: ಇದನ್ನ ಸ್ವಲ್ಪ ನಾನು ಟ್ರೈನಿಂಗ್ ಕೂಡ ತಗೊಂಡಿದ್ದೇನೆ, ಕ್ಲಾಸಸ್ ತಗೊಂಡಿದ್ದೇನೆ. ಅದಲ್ಲದೆ ಕೆಲವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಬೇಕಾದಷ್ಟು ಮಾಹಿತಿ ಕೂಡ ಸಿಗ್ತದೆ. ಒಂದ್ಸತಿ ಕ್ಯಾಂಡಲ್ ಮಾಡೋದು ಅಂತ ಅದರಲ್ಲಿ ಕೆಲವೊಂದು ಗ್ರೂಪ್ಸ್ ಕೂಡ ತುಂಬಾ ಇದೆ, ಅದರಲ್ಲಿ ಹೋಗಿ ನೋಡಿದ್ರೆ ನೀವು ಏನು ಪ್ರಾಬ್ಲಮ್ಸ್ಗೆ ಏನು ಸೊಲ್ಯೂಷನ್ ಅಂತ ಕೂಡ ಸಿಗುತ್ತೆ. ನಾವು ಇದನ್ನ ವ್ಯಾಕ್ಸ್ ತಗೊಂಡು ಅದನ್ನ ಮೆಲ್ಟರಿಗೆ ಹಾಕಿ ಅದನ್ನ ಬಿಸಿ ಮಾಡಿಕೊಂಡು ಸರ್ಟಿನ್ ಇಷ್ಟೇ ಪ್ರಮಾಣದ ಫ್ರಾಗ್ರೆನ್ಸಸ್ ನ ಆಡ್ ಮಾಡಿ ನಾವು ಅದನ್ನ ಮೋಲ್ಡ್ಗೆ ಹಾಕೋದಾದ್ರೆ ಮೋಲ್ಡ್ಗೆ ಹಾಕ್ಬೋದು, ಅಥವಾ ಜಾರಲ್ಲಿ ಬೇಕಿದ್ರೆ ಜಾರಲ್ಲಿ ಹಾಕೋಬಹುದು. ಇದನ್ನ ಹಾಕಿ ಅದಕ್ಕೆ ಬೇಕಾದ ಸೆಟ್ ಆಗೋ ವಿಕ್ ಅನ್ನ ಪ್ಲೇಸ್ ಮಾಡಿದ್ರೆ ನಮ್ ಕ್ಯಾಂಡಲ್ ರೆಡಿ ಆಗುತ್ತೆ.
0: ಈ ಪ್ರೊಸೀಜರ್ಗೆ ಎಷ್ಟು ದಿನ ಹಿಡಿಯುತ್ತೆ?
1: ಮಾಡೋ ಪ್ರೊಸೀಜರ್ ತುಂಬಾ ಈಸಿ, ಅಂದ್ರೆ ವಿದಿನ್ 1 ಅವರ್ ಅಥವಾ ಅರ್ಧ ಗಂಟೆ ಒಳಗಡೆನೆ ಒಂದು ಕ್ಯಾಂಡಲ್ ನ ಪ್ರೊಡ್ಯೂಸ್ ಮಾಡಬಹುದು. ಆದ್ರೆ ಅದು ಹೀಲ್ ಆಗ್ಬೇಕು, ಅಂದ್ರೆ ಗಟ್ಟಿಯಾಗಿ ಒಣಗ್ಬೇಕು, ಅದರ ಟೆಕ್ಸ್ಚರ್ ಸರಿಯಾಗಿ ಬಂದಿದೆಯಾ ಅಂತ ನೋಡ್ಬೇಕು. 2 ದಿನ 3 ದಿನ ಆದ್ರೂ ನಾವು ಅದಕ್ಕೆ ಹೀಲಿಂಗ್ ಟೈಮ್ ಅಂತ ಕೊಡ್ಬೇಕಾಗುತ್ತೆ, ಆಗ ನಿಮ್ ಪ್ರಾಡಕ್ಟ್ ಚೆನ್ನಾಗುತ್ತೆ.
0: ತಮ್ಮಲ್ಲಿ ಅವೈಲೇಬಲ್ ಇರುವಂತಹ ಫ್ಲೇವರ್ಸ್ ಗಳು ಎಷ್ಟು ಅಥವಾ ಎಷ್ಟು ರೀತಿಯ ಕ್ಯಾಂಡಲ್ಸ್ ಗಳು ಅವೈಲೇಬಲ್ ಇವೆ?
1: ಈಗ ನಮ್ ಸಾಧಾರಣ 20 ಜಾಸ್ತಿ ಫ್ರಾಗ್ರೆನ್ಸಸ್ ಇದೆ. ಮೈಸೂರ್ ಸ್ಯಾಂಡಲ್, ಲ್ಯಾವೆಂಡರ್, ಗ್ರೀನ್ ಆಪಲ್, ವೈಟ್ ಮಸ್ಕ್, ಚಾಕ್ಲೇಟ್, ಲೆಮನ್ ಗ್ರಾಸ್, ಹೀಗೆ ಜಾಸ್ಮಿನ್, ಸುಮಾರಷ್ಟು ಫ್ರಾಗ್ರೆನ್ಸಸ್ ಇದೆ. ಈಗ ಯಾರಿಗಾದ್ರೂ ಕಸ್ಟಮೈಸ್ ಮಾಡಬೇಕು ಅಥವಾ ಎರಡು, ನಾನು ಆವಾಗಲೇ ಹೇಳಿರೋ ಹಾಗೆ 2 ಲೇಯರ್ ಈಗ ಬ್ಲೆಂಡ್ ಬೇಕು ಅಂದ್ರೆ ಲ್ಯಾವೆಂಡರ್ ಮತ್ತೆ ಇನ್ನೊಂದು ಯಾವ್ದಾದ್ರು ವೈಟ್ ಮಸ್ಕ್, ಇದರ ಬ್ಲೆಂಡ್ ಬೇಕು ನಂಗೆ ಅಂತ ಹೇಳಿದ್ರೆ ಅದು ಅವಾಗ ಹೊಸ ಫ್ರಾಗ್ರೆನ್ಸಸ್ ಆಗಿ ನಿಮಗ್ ಸಿಗುತ್ತೆ. ಆತರ ಕೂಡ ನಾವು ಮಾಡಿಕೊಡ್ತೇವೆ. ಸೊ ಅದಲ್ಲದೆ ಇವಾಗ 2 ಲೇಯರ್ ಅಂತ ಬೇಕು ಅಂತ ಹೇಳಿದ್ರೆ, ಈಗ ಚಾಕ್ಲೇಟ್ ಕೆಳಗಡೆ ಲಾಸ್ಟ್ ಲೇಯರ್ ಚಾಕ್ಲೇಟ್ ಬೇಕು, ಮೇಲೆ ಲೆಮನ್ ಗ್ರಾಸ್ ಬೇಕು, ಆತರ ಕೂಡ ಈಗ ಕಸ್ಟಮೈಸ್ ಬೇಕು ಅಂದ್ರೆ ಆತರ ಕೂಡ ಮಾಡಿಕೊಡ್ತೇವೆ ನಾವು.
0: ನಾನು ಇದನ್ನ ಹೊಸದಾಗಿ ಕಲಿಬೇಕು ಅಂತ ಹೇಳಿ ಆದ್ರೆ ತಾವು ಹೇಳ್ಕೊಡ್ತೀರಾ, ಹಾಗೆ ಕ್ಲಾಸಸ್ ತಗೊಳ್ತೀರಾ ಹೇಗೆ?
1: ಈಗ ನಾನು ಸುಮಾರಷ್ಟು ಜನ ನಮ್ಗೆ ಎಂಕ್ವೈರಿ ಮಾಡಿದ್ದಾರೆ ಇದ್ರ ಬಗ್ಗೆ. ನಾನು ಇವಾಗ ಯಾವುದೇ ಕ್ಲಾಸಸ್

0: ಮಾಡ್ತಾ ಇಲ್ಲ. ಆದ್ರೆ ಡೆಫಿನೆಟ್ಲಿ ವರ್ಕ್ ಶಾಪ್ ಈ ತರ ಕಂಡಕ್ಟ್ ಮಾಡಬೇಕು ಅಂತ ಯೋಚನೆ ಇದ್ದೇವೆ. ಯಾಕಂದ್ರೆ ಸುಮಾರಷ್ಟು ಜನಕ್ಕೆ ಒಂದು ಅವರ ಸ್ವಂತ ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡಬೇಕು ಅಥವಾ ಬೇರೆಯವರಿಗೆ ಕ್ಲಾಸ್ ತರ ಮಾಡಬೇಕು ಅಂತ ಯೋಚನೆ ತುಂಬಾ ಜನ ಇದೆ, ತುಂಬಾ ಯೋಚನೆ ಇರೋರಿಗೆ ಡೆಫಿನೆಟ್ಲಿ ನಾವು ಹೇಳ್ಕೊಡ್ಬೋದು. ಆಗ ಅವ್ರಿಗೂ ಬೇಕಿದ್ರೆ ಒಂದು ಸ್ವಂತ ಬಿಸ್ನೆಸ್ ನ ಮಾಡಬಹುದು ಅಥವಾ ಅವ್ರಿಗೆ ಬೇರೆಯವ್ರಿಗೆ ಹೇಳ್ಕೊಡ್ಬೋದು ಅಥವಾ ಒಂದು ಕೆಲಸ ನಾವು ಉದ್ಯೋಗಾವಕಾಶ ಅಂತ ಆ ತರನೂ ಮಾಡ್ಬೋದು.
1: ಇನ್ನು ನಿಮ್ಮ ಟೀಮಿಗೆ ಜಾಯಿನ್ ಆಗಬೇಕು ಅಂತ ಹೇಳಿ ನನಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಆದರೆ ನಾನು ನಿಮ್ಮ ಟೀಮನ್ನು ಹೇಗೆ ಜಾಯಿನ್ ಆಗಬಹುದು?
0: ಓಕೆ, ಇನ್ ಕೇಸ್ ನಮ್ಮ ಟೀಮ್ ಜಾಯಿನ್ ಮಾಡಬೇಕು ಅಂತ ಹೇಳಿದರೆ ನನಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಸೊ ದಟ್ ನಮಗೆ ಇವಾಗ ಏನಾದರೂ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಏನಾದರೂ ಈಗ ನಮಗೆ ಎಡಿಟಿಂಗ್ ಯಾವುದಾದಕ್ಕಾದರೂ ಬೇಕು ಅಥವಾ ವೆಬ್ಸೈಟ್ ಯಾರನ್ನಾರು ಒಬ್ಬರು ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿದರೆ ಆ ಒಂದು ಇದನ್ನು ಶಿಫ್ಟ್ ಮಾಡ್ಕೋಬಹುದು. ನಾವು ಅವ್ರನ್ನ ಕನೆಕ್ಟ್ ಆಗಿ ನಮ್ದು ಯಾವುದು ಯಾವ ಪ್ಲೇಸ್ಗೆ ನಮಗೊಬ್ರು ಬೇಕಾಗುತ್ತೆ, ಯಾವ ಫೀಲ್ಡ್ಗೆ ನಮಗೆ ಹೆಲ್ಪ್ ಬೇಕಾಗುತ್ತೆ ಅಂತ ನೋಡಿಕೊಂಡು ನಾವು ಡೆಫಿನೆಟ್ಲಿ ತಗೋತೇವೆ. ಆಮೇಲೆ ಇನ್ನೊಂದೇನು ಅಂದರೆ ನಾವು ಅಲ್ಲದೇ ಇದ್ರೂ ನೋಡ್ತಾ ಇದ್ದೀವಿ, ಅಂದರೆ ಬರೀ ಇಬ್ಬರಿಗೆ ಮಾಡಕ್ಕೆ ತುಂಬ ಕಷ್ಟ ಆಗುತ್ತೆ, ಅಂದರೆ ಎಲ್ಲ ಮ್ಯಾನೇಜ್ ಮಾಡ್ಕೊಳ್ಳಿ ಕಷ್ಟ ಆಗುತ್ತೆ. ಯಾರು ಜೊತೆಲೆ ಇನ್ನೊಬ್ರು ಅಥವಾ ಮತ್ತಿಬ್ರು ಯಾರಾದ್ರು ಜೊತೆಗೆ ಎಂಪ್ಲಾಯಿ ತರ ಸೇರ್ಕೊಂಡ್ರೆ ಡೆಫಿನೆಟ್ಲಿ ಕೆಲಸ ಈಸಿ ಆಗುತ್ತೆ. ಇಬ್ರು ಮಾಡೋದಕ್ಕೂ ನಾಲ್ಕು ಜನ ಸೇರಿ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತಲ್ಲ. ಹಾಗೆ
1: ಇವಾಗ ನಾನು ಈ ಉದ್ಯಮವನ್ನು ಶುರು ಮಾಡಬೇಕು ಅಂತ ಹೇಳುವ ಆಲೋಚನೆ ಇದ್ರೆ ಇದು ನನಗೆ ಒಂದು ಮನೆ ನಡೆಸೋದಕ್ಕೆ ಸಾಧ್ಯ ಇದೆಯಾ?
0: ಖಂಡಿತ, ನಿಮಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಇದನ್ನು ಕರೆಕ್ಟಾಗಿ ನೀವು ಆ ಸೇಲ್ಸ್ ಆಗಲಿ ಇದನ್ನು ಮ್ಯಾನೇಜ್ ಮಾಡಿದ್ದೀರಿ ಅಂತ ಆದರೆ ನಿಮಗೆ ಕರೆಕ್ಟಾಗಿ ಇನ್ಕಮ್ ಬರ್ತಾ ಹೋಗುತ್ತೆ. ನೀವು ಯಾವ ಥರ ಕಸ್ಟಮರ್ಸ್ಗೆ ಯಾವ ಥರ ಮಾರ್ಕೆಟ್ ಮಾಡ್ತೀರಾ, ಯಾವ ಥರ ಕಸ್ಟಮರ್ಸ್ಗೆ ಖುಷಿಯಾಗೋ ಅಟ್ರಾಕ್ಟ್ ಆಗೋ ಥರ ಪ್ರಾಡಕ್ಟ್ನ ಕೊಡ್ತೀರಾ, ಅವ್ರಿಗೆ ಹೇಗೆ ಸ್ಯಾಟಿಸ್ಫೈ ಮಾಡ್ತೀರಾ ಅನ್ನೋದ್ರ ಮೇಲೆ ಇರುತ್ತೆ. ನೀವು ಅದನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಂಡ್ರಿ, ಕರೆಕ್ಟಾಗಿ ಮಾಡಿದ್ರಿ ಅಂದರೆ ಡೆಫಿನೆಟ್ಲಿ ನಿಮಗೊಂದು ಅಷ್ಟು ಇನ್ಕಮ್ನ ಜನರೇಟ್ ಮಾಡ್ಬೋದು ಇದರಲ್ಲಿ. ಈಗ ನೀವು ಒಂದ್ಸತಿ ಕ್ಯಾಂಡಲ್ ಹೇಗೆ ಮಾಡೋದು ಅಂತ ಕಲ್ತ್ಕೊಂಡ್ರೆ ನಿಮಗೆ ಬೇರೆಯವರು ಕೂಡ ಹೇಳ್ಕೊಡ್ಬೋದು ಯಾವ ಥರ ಮಾಡೋದು ಅಂತ. ಸೊ ಆ ಥರ ವರ್ಕ್ಶಾಪ್ ಆಗಲಿ ಆ ಟೀಚಿಂಗ್ ಇದನ್ನು ಕಂಡಕ್ಟ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಕೂಡ ರೆವೆನ್ಯೂ ಜನರೇಟ್ ಆಗುತ್ತೆ.
1: ತಾವು ಆಲ್ರೆಡಿ ಹೇಳಿದ್ರಿ ತಮ್ಮ ಫ್ಯೂಚರ್ ಪ್ಲಾನ್ಸನ್ನ, ಬಟ್ ನಾನು ಮತ್ತೊಮ್ಮೆ ಕೇಳ್ತಾ ಇದ್ದೇನೆ, ಸೊ ಕಾಗೋ ಇನ್ಫಿನಿಟಿ ಎಕ್ಸಿಮ್ಸ್ನ ಫ್ಯೂಚರ್ ಪ್ಲಾನ್ಸ್ಗಳು ಏನೇನು, ಹಾಗೆ ಇನ್ನೂ ಹೊಸತ್ತು ಯಾವುದಾದ್ರೂ ಪ್ರಾಡಕ್ಟನ್ನು ತರಬೇಕು ಅಂತ ಹೇಳುವ ಆಲೋಚನೆ ಇದೆಯಾ? ಹೇಗೆ
0: ಪ್ರಾಡಕ್ಟ್ ಅಂತ ಹೇಳಿದರೆ ಇವಾಗ ಸ್ವಲ್ಪ ಜಾಸ್ತಿ ನಾವು ಕ್ರೇಯಾನ್ಸ್ ಒಂದು ಆ್ಯಡ್ ಆನ್ ಪ್ರಾಡಕ್ಟ್ ಅಂತ ಹೇಳಿದ್ದೀನಿ. ಸೊ ಅದನ್ನೇ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಕ್ರೇಯಾನ್ಸನ್ನು ತಗೊಂಬರೋದು. ಆಮೇಲೆ ನಾವು ಎನ್ ಜಿ ಒಗೆ ಆಸ್ ಅ ಸಿ ಎಸ್ ಆರ್ ಇದು ಇನಿಷಿಯೇಟಿವ್ ನಾವು ಸುಮಾರಷ್ಟು ಇದು ಕೊಡ್ತಾ ಇದ್ವಿ. ಇನ್ನಷ್ಟು ನಾವು ಎನ್ ಜಿ ಒ ಜೊತೆ ಇನ್ನಷ್ಟು ಬೇರೆ ಬೇರೆ, ಈಗ ಒಂದು ಎನ್ ಜಿ ಒ ಕೊಡ್ತಾ ಇರೋದು, ಇನ್ನಷ್ಟು ಎನ್ ಜಿ ಒಸ್ಗೆ ಕೊಡೋದಾಗಲಿ ಅಥವಾ ಇನ್ನಷ್ಟು ಮಕ್ಕಳಿಗೆ ಫ್ರೀಯಾಗಿ ವರ್ಕ್ಶಾಪ್ಸ್ ಮಾಡೋದು, ಈ ಥರದ್ದೆಲ್ಲ ಪ್ಲಾನ್ಸ್ ಪೈಪ್ಲೈನಲ್ಲಿದೆ. ಆದಷ್ಟು ನಮ್ಮ ಪ್ರಾಸೆಸ್ನ ಇವಾಗ ಏನು ಮಾಡ್ತೇವೆ, ಸ್ಟ್ರೀಮ್ಲೈನ್ ಮಾಡ್ತಾ ಇದ್ದೇವೆ, ಆಟೋಮೇಟ್ ಮಾಡ್ತಾ ಇದ್ದೇವೆ. ಸೊ ಅದೆಲ್ಲ ನಮಗೆ ಫ್ಯೂಚರಲ್ಲಿ ಡೆಫಿನೆಟ್ಲಿ ಹೆಲ್ಪ್ ಆಗ್ಬೋದು.
1: ಪ್ರತಿಯೊಂದರಲ್ಲೂ ಇವಾಗ ಒಂದು ಫುಡ್ ಇಂಡಸ್ಟ್ರಿ ಅಂತ ಹೇಳಿ ಆದರೆ ಅಲ್ಲಿ ಖಂಡಿತ ವೇಸ್ಟ್ ಅನ್ನೋದು ಇದ್ದೇ ಇದೆ. ಸೊ ತಮಗೆ ತಮ್ಮ ಕ್ಯಾಂಡಲ್ ತಯಾರಿಕೆಗಳಲ್ಲಿ ವೇಸ್ಟ್ ಅಂತ ಹೇಳಿ ಆಗುತ್ತಾ, ಈ ವೇಸ್ಟನ್ನು ತಾವು ಹೇಗೆ ಮ್ಯಾನೇಜ್ ಮಾಡ್ತೀರಾ?
0: ನಮಗೆ ಇವಾಗ ಬಲ್ಕ್ ಆಗಲಿ ಇಂಡಿವಿಜುವಲ್ ಸಿಂಗಲ್ ಪ್ರಾಡಕ್ಟ್ ಆಗಲಿ ಮಾಡುವಾಗ ವೇಸ್ಟ್ ಅಂತ ಆಗೇ ಆಗುತ್ತೆ. ಇಷ್ಟೇ ಪ್ರಮಾಣದ ಪ್ರಾಡಕ್ಟ್ ಇದು ವ್ಯಾಕ್ಸನ್ ಅಂತ ತಗೊಳ್ಳಿಕ್ಕೆ ಆಗೋದಿಲ್ಲ, ಆಗ ಅದು ಬೇಗ ಗಟ್ಟಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ತಗೋಬೇಕು, ಆಗ ಅದರ ಟೆಂಪರೇಚರ್ ನಾರ್ಮಲ್ ಆಗಿರುತ್ತೆ. ಇವಾಗ ಯಾವುದೇ ಒಂದು ಕ್ಯಾಂಡಲ್ ಪ್ರೊಡ್ಯೂಸ್ ಮಾಡಬೇಕಾಗಿದ್ರೆ ಸ್ವಲ್ಪ ನಾವು ಪ್ರಮಾಣನ ಸ್ವಲ್ಪ ಜಾಸ್ತಿನೇ ತಗೋತೀವಿ. ಆಗ ಅಲ್ಲಿ ಏನಾಗುತ್ತೆ, ಒಂದು ಅಷ್ಟು ಆ ಜಾರಿಗೆ ಅಷ್ಟು ಬೇಕಾಗಿರಲ್ಲ ಅಥವಾ ಆ ಮೋಲ್ಡಿಗೆ ಅಷ್ಟು ಬೇಕಾಗಿರಲ್ಲ. ಸ್ವಲ್ಪ ತಗೊಂಡ್ರೆ ಏನಾಗುತ್ತೆ, ಅದು ಬೇಗ ಗಟ್ಟಿ ಆಗುತ್ತೆ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ತಗೋತೀವಿ. ಜಾಸ್ತಿ ತಗೊಂಡಾಗ ಆ ಎಕ್ಸ್ಟ್ರಾ ಏನಾಗಿದೆ ಅದನ್ನ ವೇಸ್ಟ್ ಅಂತ ಕನ್ಸಿಡರ್ ಮಾಡಿ ಒಂದು ಸೈಡ್ ಒಂದು ಬಾಕ್ಸ್ ಅಲ್ಲಿ ಇಟ್ಟಿರ್ತೇವೆ. ಆ ಬಾಕ್ಸ್ ಅನ್ನ ಬಾಕ್ಸ್ ಅಲ್ಲಿ ಹಾಕಿದ ಎಲ್ಲಾ ವೇಸ್ಟ್ ಅನ್ನ ಸೇರಿಸಿ ಮತ್ತೆ ಪುನಃ ರೀಪ್ರೊಡ್ಯೂಸ್ ಮಾಡ್ತೇವೆ. ಯಾವುದೇ ಅದನ್ನ ಡಿಸ್ಪೋಸ್ ಮಾಡಿದ್ರೆ ಏನಾಗುತ್ತೆ, ಪರಿಸರಕ್ಕೆ ಹಾಳು ಅಂತೇವಲ್ಲ, ಹಾಗೆ ಅದನ್ನ ನಾವೇನ್ ಮಾಡ್ತೀವಿ, ಅದರ ಬದಲು ಪುನಃ ರೀಪ್ರೊಡ್ಯೂಸ್ ಮಾಡಿ ಯಾರಿಗ ಅಗತ್ಯ ಇದೆ. ಈಗ ನಾವು ಚೆಕ್ ಮಾಡಿದ ಹಾಗೆ ಕೆಲವೊಂದು ಮಕ್ಕಳಿಗಾಗ್ಲಿ ಕೆಲವೊಂದು ಗಿಫ್ಟ್ಸ್ ಕೊಡ್ಲಿಕ್ಕೆ ಅದಕ್ಕೆಲ್ಲ ಯೂಸ್ ಆಗುತ್ತೆ ಎನ್ ಜಿ ಒ ಸೈಡ್ ಇಂದ. ಹಾಗೆ ಅವ್ರ ರಿಕ್ವೈರ್ಮೆಂಟ್ ಯಾವ ತರ ಇದೆ ನೋಡಿಕೊಂಡು ನಾವು ಅವರಿಗೆ ಎನ್ ಜಿ ಒಕ್ಕೆ ಕೊಡ್ತೇವೆ.
1: ಇಷ್ಟು ಹೊತ್ತು ತಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಹಂಚಿಕೊಂಡ್ರಿ, ಹಾಗೆ ತಮ್ಮ ಫ್ಯೂಚರ್ ಪ್ಲಾನ್ಸ್ಗಳನ್ನ ಫ್ಯೂಚರ್ ಗೋಲ್ಸ್ಗಳನ್ನ ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ತಮ್ಮ ಪ್ರತಿಯೊಂದು ಕನಸು ನನಸಾಗ್ಲಿ ಅಂತ ಹೇಳಿ ಹೇಳ್ತಾ ತಮ್ಮ ಬ್ರ್ಯಾಂಡ್ ದೇಶ ವಿದೇಶಗಳಲ್ಲಿ ಪ್ರಖ್ಯಾತಗೊಳ್ಳಿ ಅಂತ ಹೇಳಿ ತಿಳಿಸ್ತಾ ಧನ್ಯವಾದಗಳು ತಮಗೆ.
2: ಡಾಕ್ಟರ್ ಜಿ ಶಿವರುದ್ರಪ್ಪನವರು ರಚಿಸಿರುವ ಮೈಸೂರು ಅನಂತಸ್ವಾಮಿಯವರು ಹಾಡಿರುವ ಎದೆ ತುಂಬಿ ಹಾಡಿದೆನು ಅಂದು ನಾನು ಎಂಬ ಭಾವಗೀತೆಯನ್ನು ಕೇಳೋಣ ಬನ್ನಿ.

0: ಇದುವರೆಗೆ ಯುವ ಉದ್ಯಮಿ ಕಾವ್ಯ ಗೋಪಾಲ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ಸಹನಾ ಅಕ್ಷಯ್. ಕೇಳುಗರೆ, ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.
1: ಆಕಾಶವಾಣಿ ಮಂಗಳೂರು.
2: ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ ಸ್ನೇಹಿತರ ಮಿತ್ರ, ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15 ಪ್ರಸಾರವಾಗಲಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಕಣ್ಣಿಗೆ ಬರುವ ಕಾಯಿಲೆಗಳು ಹಾಗೂ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ಎಂ ವಸಂತ ಪೈ ಮಾತನಾಡಲಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಕಂಕನಾಡಿ, ಮಂಗಳೂರು. ತಪ್ಪದೆ ಕೇಳಿ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ.

0: ಆತ್ಮೀಯ ಕೇಳುಗರೆ, ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಇಂದಿನ ಕಾರ್ಯಕ್ರಮದಲ್ಲಿ ಅರಿವಳಿಕೆ ಬಗ್ಗೆ ತಿಳುವಳಿಕೆ, ಈ ವಿಷಯದ ಕುರಿತಾದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಏನಪೋಯ ಮೆಡಿಕಲ್ ಕಾಲೇಜಿನ ಅನಸ್ತೇಶಿಯಾ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಸಂದೀಪ್ ಶಂಕರ್ ಇವರು. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು. ತಪ್ಪದೇ ಕರೆ ಮಾಡಿ ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ.
1: ಕೆಳಗರೆ ಗಮನಿಸಿ, ಆಕಾಶವಾಣಿ 100.3 ಟೆಲಿಕ್ವಿಜ್ನಲ್ಲಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನದಲ್ಲಿ ಬದಲಾವಣೆಯಾಗಿದೆ. ಇನ್ನು ಮುಂದೆ ಪ್ರತಿ ಬುಧವಾರದಂದು ಬೆಳಗ್ಗೆ 10:00 to 11:30 ಕರೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, 2222611, ನಮ್ಮ ಎಸ್ಟಿಡಿ ಕೋಡ್ 0824, ನಮ್ಮ ಮೊಬೈಲ್ ಸಂಖ್ಯೆ 8277038000. ನಿಮಗೆ ಕರೆ ಸಿಗದಿದ್ದಲ್ಲಿ 9449926560 ವಾಟ್ಸಪ್ ಸಂಖ್ಯೆಗೆ ಟೆಲಿಕ್ವಿಜ್ ಎಂದು ಸಂದೇಶ ಕಳುಹಿಸಿದರೆ ನಾವೇ ನಿಮಗೆ ಕರೆ ಮಾಡುತ್ತೇವೆ.
2: ಪ್ರಿಯ ಕೇಳುಗರೆ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.
1: ಕೇಳುಗರೆ, ಇದೊಂದು ಪ್ರಕಟಣೆ. ಜೂನ್ 4, 2026 ಸರ್ಕಾರದ ಆದೇಶದಂತೆ ಸಾರಿಗೆ ಇಲಾಖೆಯಲ್ಲಿ 1991 to 2022 ಅವಧಿಯಲ್ಲಿ ದಾಖಲಾದ ಹಾಗೂ ಪೊಲೀಸ್ ಇಲಾಖೆಯ ಟ್ರಾಫಿಕ್ ಚಲನ್ನಲ್ಲಿ May 2026 ಮೊದಲು ದಾಖಲಾದ ಪ್ರಕರಣಗಳ ದಂಡದ ಮೊತ್ತದಲ್ಲಿ 50% ರಿಯಾಯಿತಿ ನೀಡಲಾಗಿದೆ. ಇದು ದಿನಾಂಕ June 21, 2026 July 10, 2026 ಮಾತ್ರ ಅನ್ವಯವಾಗುತ್ತದೆ. ಆದುದರಿಂದ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಂಡು ದಾಖಲಾಗಿರುವ ಪ್ರಕರಣಗಳಿಗೆ 50% ರಿಯಾಯಿತಿಯಲ್ಲಿ ದಂಡ ಪಾವತಿಸುವ ಮೂಲಕ ತಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಪ್ರಕಟಣೆ ತಿಳಿಸಿರುತ್ತದೆ. ಪ್ರಕಟಣೆ ಕೇಳಿದಿರಿ.
3: ಪ್ರಿಯ ಕೇಳುಗರೆ,
4: ನನ್ನ ರಾಗತಾನ ಪಲ್ಲವಿ.
2: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
5: ನಾನು ಓದಿದ ಗೆಜ್ಜೆ ಪೂಜೆ ಕಾದಂಬರಿ ಸಿನಿಮಾ ಆದಾಗ ಅದನ್ನು ನೋಡಿ ಅಂದು ಅತ್ತಿದ್ದೇ ಅತ್ತಿದ್ದು. ಭಾವನೆಗಳ ಮಹಾಪೂರದಲ್ಲಿ ಕೊಚ್ಚಿ ಹೋಗುವ ಈ ಹಾಡು ಎಂದೆಂದಿಗೂ ಅಮರ.
2: ಪ್ರತಿ ಸೋಮವಾರ ಮಧ್ಯಾಹ್ನ 1:30
4: ನನ್ನ ರಾಗತಾನ ಪಲ್ಲವಿ,
1: ಆಕಾಶವಾಣಿ ಮಂಗಳೂರು. ಕೇಳುಗರೆ, ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. 6:10 ಭಕ್ತಿಗೀತೆಗಳು, 6:30 ರಸವಾರ್ತೆ, 6:50 ಕೃಷಿರಂಗ. ವಿಶ್ವ ಪ್ರಾಣಿಜನ್ಯ ರೋಗಗಳ ದಿನದ ಅಂಗವಾಗಿ ವನ್ಯಜೀವಿಗಳಿಂದ ಹರಡುವ ಪ್ರಾಣಿಜನ್ಯ ರೋಗಗಳು ಹಾಗೂ ಅವುಗಳ ಹತೋಟಿ ಕ್ರಮಗಳ ಕುರಿತು ಕೊಯ್ಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ

ಡಾಕ್ಟರ್ ಸಾಗರ್ ಆರ್ಎಸ್ ಅವರೊಂದಿಗೆ ಸಂದರ್ಶನ. 7:15 ಪ್ರಾಯೋಜಿತ ಕಾರ್ಯಕ್ರಮ ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಸಂತ ಎಂ ಪೈ ಅವರೊಂದಿಗೆ ಕಣ್ಣಿಗೆ ಬರುವ ಕಾಯಿಲೆಗಳು ಹಾಗೂ ಚಿಕಿತ್ಸೆ ಈ ಕುರಿತು ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಮಂಗಳೂರು. 7:45 ಕನ್ನಡ ಚಿತ್ರಗೀತೆಗಳು. 8:00 NOPAYA ಆಸ್ಪತ್ರೆ

0: ಅಗರ್ವಾಲ್ ಐ ಹಾಸ್ಪಿಟಲ್ ಮಂಗಳೂರು. 7:45 ಕನ್ನಡ ಚಿತ್ರಗೀತೆಗಳು. 8:00 ಎನ್ನಪ್ಪಯ್ಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ. ಇಂದಿನ ವಿಷಯ ಅರಿವಳಿಕೆ ಕುರಿತು ತಿಳುವಳಿಕೆ. ಭಾಗವಹಿಸುವವರು ಎನ್ನಪ್ಪಯ್ಯ ಮೆಡಿಕಲ್ ಕಾಲೇಜಿನ ಅನೆಸ್ಥೆಷಿಯಾ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಸಂದೀಪ್ ಶಂಕರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ನಪ್ಪಯ್ಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು. 8:30 ಹಿಂದಿ ಚಿತ್ರಗೀತೆಗಳು. 9:15 ಸ್ಪಾಟ್ಲೈಟ್. 9:30 ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಕ್ರೀಡಾಪಟು ಮತ್ತು ಕುಸ್ತಿಪಟು ಬಿಎಂ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ. 10:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಲ್ ವೈದ್ಯನಾಥನ್, ಎಲ್ ಶಂಕರ್ ಮತ್ತು ಎಲ್ ಸುಬ್ರಹ್ಮಣ್ಯಂ ಅವರಿಂದ ಪಿಟೀಲು ತ್ರಯವಾದನ. 10:30 ಚಿತ್ರಗೀತೆಗಳು. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಕೇಳುಗರೆ, ನಾಳೆಯ ಪ್ರಸಾರದಲ್ಲಿ 6:10 ವಂದನಾ ಭಕ್ತಿಗೀತೆಗಳು. 6:30 ಚಿಂತನ ಸುಧಾ ನಾಗೇಶ್ ಅವರಿಂದ. 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪನಾಯ್ಕ, UAHS ನೇಗಿಲ ಮಿಡಿತ. ಪ್ರಾಯೋಜಕರು ಕೆಳದಿ ಶಿವಪ್ಪನಾಯ್ಕ, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸುಮಾ ವಿ ಮಲ್ಯ. 6:50 ರೈತರಿಗೆ ಸಲಹೆ. 7:15 ಸುಗಮ ಸಂಗೀತ. 7:45 ಚಿತ್ರಗೀತೆಗಳ ರಾಗರಂಜನೆ. 8:30 ಚಿತ್ರಗೀತೆಗಳು. 9:00 ಭಾವಗೀತೆಗಳು. 9:20 ಹಿಂದಿ ಚಿತ್ರಗೀತೆಗಳು. 10:00 CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ಶ್ರೋತೃಗಳ ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ ಹೃದಯ ರಾಗ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ದೊಂಡು ತಾಯಿ ಕುಲಕರ್ಣಿ ಅವರ ಗಾಯನದಲ್ಲಿ ರಾಗ್ ಕಬೀರಿ ಭೈರವ್. 12:05 ವನಿತಾ ವಿಹಾರ. ಕೊಡಗಿನ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆಗಳು. ಬಳೆ ಬದಲಿಸಿದ ಬದುಕು ಹಾಗೂ ಮತ್ತೆ ಬೆಸೆದ ಸ್ನೇಹ ಬಂಧ. ಮತ್ತು ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಹಾಡುಗಳು. 12:35 ಆರೋಗ್ಯ ಕಾರ್ಯಕ್ರಮ. ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಪರಿಹಾರ, ಈ ಕುರಿತು ಡಾಕ್ಟರ್ ಶಂಕರ್ ತಮ್ಮಾಪುರ್ ಅವರೊಂದಿಗೆ ಸಂದರ್ಶನ. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪಿಎಂ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್ ಯೋಜನೆಯ ಕುರಿತು ಮಾಹಿತಿ. 1:20 ಸ್ವರಮಾಧುರ್ಯ, ಗಣಪತಿ ಭಟ್ ಹಾಸಣಿಗೆ ಹಾಡಿರುವ ವಚನಗಳು. 1:30 ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಕನ್ನಡ ಚಿತ್ರಗೀತೆಗಳು. ಸಾಯಂಕಾಲದ ಪ್ರಸಾರದಲ್ಲಿ 5:00 ಜನಪದ ಸಂಗೀತ. ಕಡ್ತಲ ಚನ್ನಬೆಟ್ಟಿನ ರಘುಪರವ ಮತ್ತು ವಸಂತಿ ಅವರಿಂದ ಬೈದರ್ಕಳ ಪಾಡದನದ 3ನೇ ಭಾಗ. 5:30 ಚಿತ್ರಗೀತೆಗಳು. 6:00 ತುಳುಸುದ್ದಿ ಸಾರಾಂಶ. 6:30 ಜಿಲ್ಲಾ ವಾರ್ತಾಪತ್ರ. 6:50 ಕಿಸಾನ್ ವಾಣಿ. ಅಡಿಕೆಗೆ ಪರ್ಯಾಯವಾಗಿ ಕಾಫಿ ಗಿಡಗಳನ್ನು ಬೆಳೆದ ಅಲಂಕಾರಿನ ಅರವಿಂದ ಮುಳ್ಳಂಕೊಚ್ಚಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಜನಿ ಭಟ್. ಕೇಳುಗರೆಯು ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು
1: ನೋಡು. ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಆಕಾಶವಾಣಿ ಮಂಗಳೂರು. ಸಮಯ 6:05 ಆಗಲಿದೆ. ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
2: ಆಕಾಶವಾಣಿ ದ ನ್ಯೂಸ್ ರೆಡ್ ಬೈ ವಲ್ಸಾ ವಿಲಿಯಮ್ಸ್. Prime Minister Narendra Modi is en route to Australia after concluding his 3-day successful visit to Indonesia. During his 3-day visit to Australia, Mr. Modi will participate in the 3rd India-Australia Annual Summit with his counterpart Anthony Albanese in Melbourne. Discussion between the two leaders will cover cooperation in areas including critical minerals, the cybersecurity domain, supply chain resilience, emerging technologies and others. Prime Minister Modi will also participate in the India-Australia CEOs Forum, where he will address a gathering of top business leaders from both countries. Earlier in the day, Prime Minister Modi visited the UNESCO World Heritage Site of Prambanan Temple in Yogyakarta, along with Indonesian President Prabowo Subianto. The two leaders toured the 9th century temple complex, with Prime Minister Modi offering prayers at the main Shiva temple. In a joint press statement at the temple premises, President Prabowo was

0: ಭಕ್ತಿ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗಲಿದೆ. ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಿಕಾ ನಿಧಿ ಝಾ. ಆದೌ ಮುಖ್ಯಾಃ ವಾರ್ತಾಃ. ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಇಂಡೋನೇಷ್ಯಾ ದೇಶಸ್ಯ ಯೋಗ್ಯಕರ್ತಾ ನಗರೆ ಯುನೆಸ್ಕೋ ವೈಶ್ವಿಕ ಸಾಂಸ್ಕೃತಿಕ ಅಭಿಲೇಖ ಸ್ಥಲಸ್ಯ ಪ್ರಂಬಾನನ್ ಮಂದಿರಸ್ಯ ಐತಿಹಾಸಿಕಂ ಭ್ರಮಣಂ. ಪ್ರತಿಪಾದಿತಂ ಯತ್ ಮಂದಿರಸ್ಯ ಸಂರಕ್ಷಣೆ ಭಾರತಸ್ಯ ಸಹಭಾಗಿತಾ ದ್ವಯೋಃ ದೇಶಯೋಃ ಸಾಂಸ್ಕೃತಿಕ ನ್ಯಾಸಂ ಪ್ರಕಟೀಕರೋತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಜಲಾಪ್ಲಾವಿತೇನ ಪ್ರಭಾವಿತಾನಾಂ ರಾಜ್ಯಾನಾಂ ಮುಖ್ಯಮಂತ್ರಿಭಿಃ ಸಾಕಂ ದೂರಭಾಷೇನ ಸಂಭಾಷಣಂ ವಿಧಾಯ ಕೇಂದ್ರ ಸರ್ವಕಾರ ಪಕ್ಷತಃ ಸಂಭಾವ್ಯ ಸರ್ವವಿಧ ಸಹಾಯಸ್ಯ ಆಶ್ವಾಸನಂ ಅಯಚ್ಛತ್. ಭಾರತೀಯ ಋತು ವಿಜ್ಞಾನ ವಿಭಾಗಾನುಸಾರಂ ದೇಶಸ್ಯ ಮಧ್ಯ ಪೂರ್ವೀಯ ಭಾಗೇಷು ಅತಿವೃಷ್ಟೇಃ ಮೇಘಗರ್ಜನಸ್ಯ ಚ ಸಂಭಾವನಾ ವರ್ತತೇ.

0: ಅವುಗಳನ್ನ ಕೃತಿರೂಪದಲ್ಲಿ ನೋಡಬೇಕು ಅಂದ್ರೆ ಅಹಲ್ಯಾನಗರಕ್ಕೆ ಬರಬೇಕು. ಊರಿನ ಹಿರೀಕರಿಗೆ ಅಂಬೇಡ್ಕರ್, ಜ್ಯೋತಿರಾವ್ ಪುಲೆ, ಸಾಹು ಮಹಾರಾಜರ ವಿಚಾರಗಳು ಅಂದ್ರೆ ಪ್ರಾಣ. ಅದರಿಂದ ಪ್ರಭಾವಿತರಾಗಿದ್ದಾರೆ. ಒಂದು ಪಕ್ಷ ಎಲ್ಲಾ ಮೀರಿ ತಾರತಮ್ಯ ಏನಾದರೂ ಮಾಡಿಬಿಟ್ರಿ ಅಂತಲೇ ಊರಲ್ಲಿ ಸಿಸಿ ಕ್ಯಾಮರಾವನ್ನ ಹಾಕಿದ್ದಾರೆ. ಇದಕ್ಕೆ ಉಸ್ತುವಾರಿಗೆಂದೇ ಹಿರೀಕರು ಯುವಕರ ಸಮ್ಮಿಶ್ರ ದಂಡಿದೆ. ಈ ದಂಡು ಇದನ್ನ ಪರೀಕ್ಷೆ ಮಾಡ್ತಾ ಇರುತ್ತಂತೆ. ಅಹಲ್ಯಾನಗರದ ಮಂದಿ ಹೀಗೆಲ್ಲ ಮಾಡಿದ್ರೆ ನಮ್ಮ ಬೆಳಗಾವಿಯ ಡಾಕ್ಟರ್ ಮಾಧವ ಪ್ರಭು ಒಂದಷ್ಟು ಕೈಗಾರಿಕೋದ್ಯಮಿಗಳು ಪರಿಸರ ಪ್ರೇಮಿಗಳನ್ನ ಗುಡ್ಡೆ ಹಾಕ್ಕೊಂಡು ಬಾವಿಗಳು, ಕೆರೆಗಳು, ಕಲ್ಯಾಣಿಗಳನ್ನ ಹುಡುಕಿ ಹುಡುಕಿ ಹೂಳೆತ್ತಿ ಜಲಬರ ನೀಗಿಸ್ತಾ ಇದ್ದಾರೆ. ಈಗಾಗಲೇ ಬೆಳಗಾವಿ ಸುತ್ತಮುತ್ತಲ 20 ಕೆರೆಗಳು, 7-8 ಬಾವಿಗಳು ತುಂಬಿ ತುಳುಕ್ತಾ ಇವೆ. ಬೇಸಿಗೆ ಬಂದರೂ ಡಾಕ್ಟರ್ ಕೊಟ್ಟಿರೋ ಈ ಮೆಡಿಸಿನ್ನಿಂದ ನೀರ ಚಿಂತೆ ಇಲ್ದಂತಾಗಿದೆ. ಇವರಿಗೆ ಬೇರೆ ಕೆಲಸ ಇಲ್ವಾ ಅನ್ಬೇಡಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಬೇಕು ಅನ್ನೋ ದೊಡ್ಡ ಹೃದಯ ಇರೋರು ಇವರೆಲ್ಲ. ತಮಗೆ ಬಂದಿರೋ ಲಾಭದಲ್ಲಿ ಒಂದಷ್ಟು ಈ ನೀರ ಕೆಲಸಕ್ಕೆ ಹಾಕ್ತಿದ್ದಾರೆ. ಒಂದೂರಲ್ಲಿ ಒಂದು ಕೆರೆನೋ ಕಲ್ಯಾಣಿನೋ ಕೈಗೆತ್ತಿಕೊಂಡ್ರು ಅಂತಿಟ್ಕೊಳ್ಳಿ, A to Z ಇವರದೇ. ಎಲ್ಲೆಲ್ಲಿಂದಲೋ ಜನ ಬರ್ತಾರೆ, ಟ್ರ್ಯಾಕ್ಟ್ರು, JCB ತರ್ತಾರೆ, ಪ್ಲಾಸ್ಟಿಕ್ ಬಾಟ್ಲು ಎತ್ತಾಕಿ ಒಳಚರಂಡಿ ನೀರು ಬರದಂಗೆ ಬಂದ್ ಮಾಡಿ ಹೂಳೆತ್ತಿ ಜಲಮೂಲನ ಬದುಕಿಸಿ ಮತ್ತೆ ಗ್ರಾಮ ಪಂಚಾಯಿತಿಗೋ ನಗರಸಭೆಗೋ ಬಿಟ್ಟು ಕೊಟ್ಬಿಡ್ತಾರೆ. ಬೆಳಗಾವಿ, ಧೋಬಿಘಾಟ್, ಸುಳಗ, ಗಜಪತಿ, ಮಣ್ಣಿಕೇರಿ, ಖಾನಾಪುರ, ಪ್ರಭುನಗರ, ಬಡೇಕೊಳ್ಳಮಠ, ಹೀಗೆ ಹಲವಾರು ಬಾವಿಗಳಿಗೆ ಮರುಜೀವ ಕೊಟ್ಟಿದ್ದಾರೆ. ಮತಗಾದ ಕಂಚವೀರ ನಗರದಲ್ಲಿರೋ 300 ವರ್ಷಗಳ ಹಳೆ ಬಾವಿನ ಸಂಪೂರ್ಣ ಕ್ಲೀನ್ ಮಾಡಿರೋದ್ರಿಂದ ಇವತ್ತು 3-4 ಕಿಲೋಮೀಟರ್ ಸುತ್ತಮುತ್ತ ಇರೋ ಬಾವಿಗಳಲ್ಲಿ ನೀರು ಬಂದಿದೆ. ಬಿರು ಬೇಸಿಗೆ ಹೊತ್ತಿನಲ್ಲೂ ಬಾವಿ ನೀರು ಜನರ ಗಂಟಲನ್ನ ನೆನೆಸ್ತಾ ಇತ್ತಂತೆ. ಸುಮಾರು 100 ಜನ ಸ್ವಯಂ ಸೇವಕರು ವಾಟರ್ ಟೀಮ್ನಲ್ಲಿ ಇದ್ದಾರಂತೆ. ಇದರ ಜೊತೆ ಜೊತೆಗೆ ಗಿಡ ನೆಡೋದು, ನಾಲೆ, ಕೋಟೆ, ಕಂದಕಗಳನ್ನ ಡೆವಲಪ್ ಮಾಡೋ ಉತ್ಸಾಹದಲ್ಲಿದ್ದಾರೆ. ಎಲ್ಲ ಕಡೆ ಇಂಥ ಟೀಮ್ ಇದ್ರೆ ನಮ್ಮಲ್ಲಿ ಎಲ್ಲೂ ಕೂಡ ಬರ ಅನ್ನೋದೇ ಕಾಲಿಡಲ್ಲ. ಕೃಷ್ಣ ಕೃಷ್ಣ, ಅದ್ಯಾಕೆ ಜನ್ಮಾಷ್ಟಮಿ ಅಲ್ಲ, ಏನೂ ಅಲ್ಲ, ಈಗ ಕೃಷ್ಣ ನೆನಪಾದ್ನ ಅಂತೀರಾ? ಹೌದು, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಅಂತ ಪುರಂದರದಾಸರು ಹೇಳಿದ್ದು ಚಿತ್ರದುರ್ಗದಲ್ಲಿ ಸುಳ್ಳಾಗಿಲ್ಲ ನೋಡಿ. ಇಲ್ಲಿ ಕೃಷ್ಣ ಕುಟುಂಬ ಅಂತಿದೆ. ದೇಹದ ಎಲ್ಲ ಅಂಗಾಂಗಗಳಿಗೆ ಚಿಕಿತ್ಸೆ ಕೊಡೋ ಡಾಕ್ಟ್ರು ಒಂದೇ ಫ್ಯಾಮಿಲಿಯಲ್ಲಿದ್ದಾರೆ. ಬರೋಬ್ಬರಿ 60 ಮಂದಿ ಡಾಕ್ಟರ್ಗಳು ಇದರಲ್ಲಿ ಇದ್ದಾರೆ. ಅಂದ್ರೆ ಒಂದು ಹಾಸ್ಪಿಟಲ್ಗಾಗೂ ವೈದ್ಯರ ದಂಡು. ಕೃಷ್ಣ ಈ ಕುಟುಂಬದ ಹಿರೀಕರು. ಇವರಿಗೆ 14 ಜನ ಮಕ್ಕಳು. ಇದರಲ್ಲಿ ದೊಡ್ಡ ಮಗಳು RK ಸುಲೋಚನಾ ಅನ್ನೋರು MBBS ಮಾಡಿದ್ದೇ ಮಾಡಿದ್ದು. ಆಮೇಲೆ ಎಲ್ಲರೂ ಕೂಡ ಡಾಕ್ಟರ್ ಆಗೋಕೆ ಶುರು ಮಾಡಿದ್ರು. ಈಕೆ ಕೃಷ್ಣ ನರ್ಸಿಂಗ್ ಹೋಮ್ ಅಂತ ಶುರು ಮಾಡಿ ಅತಿ ಕಡಿಮೆ ಫೀಸಲ್ಲಿ ಬಡಬಗ್ಗರಿಗೆ ಚಿಕಿತ್ಸೆ ಕೊಡ್ತಿದ್ದಾರಂತೆ. ಹಾಗೆ ಕೃಷ್ಣ ಅವರ 13ನೇ ಮಗ ಸುರೇಶ್ ಡಾಕ್ಟರ್, ಅವರ ಹಿರಿ ಮಗ, ಅವರ ಪತ್ನಿ, 9ನೇ ಮಗಳು, ಅವರ ಪತಿ ಎಲ್ಲ ವೈದ್ಯರು. 14ನೇ ಮಗಳು ಮಾತ್ರ ವೈದ್ಯ ಅಲ್ಲ, ಆದರೆ ಅವರ ಪತಿ ಡಾಕ್ಟರ್. ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಡಾಕ್ಟರ್ಗಳ ಸಂಖ್ಯೆ 60 ಮುಟ್ಟುತ್ತೆ. ಹಾಗಾಗಿ ಅಪರೂಪದ ಡಾಕ್ಟರ್ ಫ್ಯಾಮಿಲಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇನ್ನು ದೇಶದಲ್ಲಿ ಅತಿ ಹೆಚ್ಚು ಲಾಯರ್ಗಳನ್ನು ಹೊಂದಿರೋದು ಉತ್ತರ ಪ್ರದೇಶ. ಬರೋಬ್ಬರಿ 4 ಲಕ್ಷ ಲಾಯರ್ಗಳು ಇದ್ದಾರಂತೆ. ನೀವು ಉತ್ತರ ಪ್ರದೇಶದಲ್ಲಿ ನಿಂತು ಕಲ್ಲೇನಾದರೂ ಎಸೆದ್ರೆ ಅದು ಹೋಗಿ ಬೀಳೋದು ಲಾಯರ್ ಮನೆ ಮೇಲೇನೆ. ಅಷ್ಟು ಮಂದಿ ಲಾಯರ್ಸ್. ಹಾಗಾದರೆ ಕೇಸ್ಗಳು ಇನ್ನೆಷ್ಟಿರಬೇಡ? ಇನ್ನೊಂದು ವಿಚಾರ ಅಂದ್ರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ನ್ಯಾಯಾಧೀಶರು ಅಂದ್ರೆ 109 ಮಂದಿ ಇರೋ ಕೋರ್ಟ್ ಇದ್ರೆ ಅದು ಅಲಹಾಬಾದ್ ಹೈಕೋರ್ಟ್ ಅಂತೆ. ಕೃಷ್ಣ ಕೃಷ್ಣ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಪ್ರಸ್ತುತಿ ವಿದ್ಯಾಭಟ್.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
2: ಆತ್ಮೀಯ ಕೇಳುಗರೆ, ಡಾಕ್ಟರ್ ಅಗರ್ವಾಲ್ ಸ್ನೇಹಿತರ ಮಿತ್ರ, ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಇಂದು ರಾತ್ರಿ 7:15 ಪ್ರಸಾರವಾಗಲಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಕಣ್ಣಿಗೆ ಬರುವ ಕಾಯಿಲೆಗಳು ಹಾಗೂ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ಎಂ ವಸಂತಪೈ ಮಾತನಾಡಲಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಕಂಕನಾಡಿ, ಮಂಗಳೂರು. ತಪ್ಪದೆ ಕೇಳಿ ಡಾಕ್ಟರ್ ಅಗರ್ವಾಲ್ಸ್.

0: ಆಕಾಶವಾಣಿ ಮಂಗಳೂರು. ಸಮಯ 6:37 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಪ್ರಕಟಣೆಗಳು. ಸರಿಯಾಗಿ 6:40 ಪ್ರದೇಶ ಸಮಾಚಾರ ಕೇಳುವಿರಿ.
1: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿಂಗ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50-7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ.
2: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
3: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
4: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
5: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
6: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರುದ್ರೇಶ್ ಎಂ. ಮುಖ್ಯಾಂಶಗಳು. ಎರಡು ಹಾಗೂ ಮೂರನೇ ಹಂತದ ನಗರಗಳಿಗೂ ಮೂಲಸೌಕರ್ಯ ಒದಗಿಸಲು ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಎಸ್ಐಆರ್ನಲ್ಲಿ 2002 ಮಾಹಿತಿ ಇಲ್ಲವಾದರೂ ಗಣತಿ ನಮೂನೆ ಭರ್ತಿ ಮಾಡಿ ನೀಡುವಂತೆ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಮನವಿ. ಮೇಕೆದಾಟು ಯೋಜನೆ ಸ್ಥಳ ಬದಲಾಯಿಸುವಂತೆ ವನ್ಯಜೀವಿ ತಜ್ಞ ಸಂಜಯ್ ಗುಬ್ಬಿ ಸರ್ಕಾರಕ್ಕೆ ಸಲಹೆ. ಸರ್ಕಾರ ರೈತರ 50,000 ಸಾಲ ಮನ್ನಾ ಮಾಡುವಂತೆ ಬಿಜೆಪಿ ಆಗ್ರಹ. ಬೆಳಗಾವಿ ಸೇರಿದಂತೆ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆ, ಉತ್ತರ ಕರ್ನಾಟಕದಲ್ಲಿ ಅಪಾಯದ ಮಟ್ಟ ಮೀರಿದ ನದಿಗಳು. ಬೆಂಗಳೂರಿನಾಚೆಗೂ ಬೆಂಗಳೂರಿನಂತಹ ನಗರಗಳನ್ನು ನಿರ್ಮಿಸಲು ಸರ್ಕಾರ ಮುಂದಾಗಿದೆ. ಎರಡು ಹಾಗೂ ಮೂರನೇ ಹಂತದ ನಗರಗಳಿಗೆ ಎಲ್ಲ ರೀತಿಯ ಮೂಲಸೌಕರ್ಯಗಳನ್ನು ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಟಾರ್ಗೆಟ್ ಇಂಡಿಯಾ ಕಾರ್ಯಕ್ರಮದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು,

0: ಬೆಂಗಳೂರಿನ ಮೂಲಸೌಕರ್ಯ ಅಭಿವೃದ್ಧಿಗೆ 1.5 ಲಕ್ಷ ಕೋಟಿ ವೆಚ್ಚ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರತಿಭಾನ್ವಿತ ಮಾನವ ಸಂಪನ್ಮೂಲವಿದ್ದು ಪ್ರತಿ ವರ್ಷ 1,50,000 ಇಂಜಿನಿಯರ್ಗಳು ಹೊರಬರುತ್ತಿದ್ದಾರೆ. ಹೀಗಾಗಿ ರಾಜ್ಯಕ್ಕೆ ಬಂದಿರುವ ಕಂಪನಿಗಳು ಇಲ್ಲಿನ ಸಾಮರ್ಥ್ಯ ಮತ್ತು ಪ್ರತಿಭೆ ಬಗ್ಗೆ ಅರಿತಿರುವುದಾಗಿ ಹೇಳಿದ್ದಾರೆ. 2029 ಒಳಗೆ 500 ಹೊಸ ಜಿಸಿಸಿಗಳನ್ನು ಆಕರ್ಷಿಸುವ, 3,05,000 ಗುಣಮಟ್ಟದ ಉದ್ಯೋಗ ಸೃಷ್ಟಿಸುವ ಹಾಗೂ 4.76 ಲಕ್ಷ ಕೋಟಿ ಮೊತ್ತದ ಆರ್ಥಿಕ ಉತ್ಪಾದನೆಯ ಗುರಿ ಸಾಧಿಸುವ ಸರ್ಕಾರ ಬದ್ಧವಾಗಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಂವಾದದಲ್ಲಿ ಪಾಲ್ಗೊಂಡು ಮಾತನಾಡಿದ ಗೃಹ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ, ಜಿಸಿಸಿಗಳು ಕೇವಲ ಸೇವಾ ವಿತರಣಾ ಕೇಂದ್ರಗಳಷ್ಟೇ ಅಲ್ಲದೆ ಕೃತಕ ಬುದ್ಧಿಮತ್ತೆ, ಸಂಶೋಧನೆ ಮತ್ತು ಅಭಿವೃದ್ಧಿ ಹಾಗೂ ಉತ್ಪನ್ನ ನಾವೀನ್ಯತೆಯ ಜಾಗತಿಕ ಕೇಂದ್ರಗಳಾಗಿ ಬೆಳೆಯುತ್ತಿವೆ ಎಂದು ಶ್ಲಾಘಿಸಿದ್ದಾರೆ. ಸಭೆಗೂ ಮುನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಟಾರ್ಗೆಟ್ ಇಂಡಿಯಾದ ಬೆಂಗಳೂರು ಕ್ಯಾಂಪಸ್ಗೆ ಭೇಟಿ ನೀಡಿ ಪರಿಶೀಲಿಸಿದರು. ರಾಜ್ಯದಲ್ಲಿ ಮತಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯುತ್ತಿದ್ದು 80.85% ಅರ್ಜಿ ವಿತರಣೆ ಆಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಲ್ಒಗಳು ಗುಂಪು ಗುಂಪಾಗಿ ಎಸ್ಐಆರ್ ನಡೆಸದಂತೆ ಸೂಚನೆ ನೀಡಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ 92% ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರತಿಪಕ್ಷಗಳು ಆರೋಪ ಮಾಡಿರುವ ಎಸ್ಐಆರ್ ಪ್ರಕ್ರಿಯೆ ಕುರಿತಂತೆ ಆಯಾ ಜಿಲ್ಲಾಧಿಕಾರಿಗಳಿಂದ ವರದಿ ಕೇಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ 100% ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ 2002 ಮಾಹಿತಿ ಇಲ್ಲವಾದರೂ ಮತದಾರರು ಗಣತಿ ನಮೂನೆಯನ್ನು ಭರ್ತಿ ಮಾಡಿ ಸಹಿ ಹಾಕಿ ಬಿಎಲ್ಒಗಳಿಗೆ ನೀಡುವಂತೆ ಚುನಾವಣಾ ಆಯುಕ್ತರು ಜನತೆಯಲ್ಲಿ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಚುನಾವಣಾ ಆಯೋಗದ ನಿಯಮಗಳ ಪ್ರಕಾರವೇ ನಡೆಯುತ್ತಿದ್ದು, ನಿಯಮಗಳು ಉಲ್ಲಂಘನೆಯಾದರೆ ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳಲಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ತುಮಕೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಪಕ್ಷಗಳ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದು ತಿಳಿಸಿದ್ದಾರೆ. ಎಸ್ಐಆರ್ ನಡೆಸಲು ಚುನಾವಣಾ ಆಯೋಗಕ್ಕೆ ಸರ್ಕಾರ ಸಿಬ್ಬಂದಿ ನೀಡಿದೆಯೇ ಹೊರತು ಸರ್ಕಾರ ಯಾವುದೇ ಸೂಚನೆಗಳಲ್ಲೂ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೇಕೆದಾಟು ಯೋಜನೆ ಸ್ಥಳ ಬದಲಾಯಿಸುವಂತೆ ವನ್ಯಜೀವಿ ತಜ್ಞ ಸಂಜಯ್ ಗುಬ್ಬಿ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಸ್ತುತ ಸರ್ಕಾರ ನಿಗದಿಪಡಿಸಿರುವ ಜಾಗದಲ್ಲಿ ಮೇಕೆದಾಟು ಯೋಜನೆ ಜಾರಿಯಾದರೆ 12,000 ಎಕರೆಯಷ್ಟು ಕಾಡು ಮುಳುಗಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. 5-6 ಲಕ್ಷ ಮರಗಳು ನಾಶವಾಗಲಿದ್ದು, ಮೇಕೆದಾಟು ಯೋಜನೆಯನ್ನು ಶಿವನ ಸಮುದ್ರದಲ್ಲಿ ಮಾಡಿದರೆ ಪರಿಸರ ಉಳಿಯಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈಗಾಗಲೇ ರಾಮನಗರ ಮಳವಳ್ಳಿ ಭಾಗದಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಿದ್ದು, ಅಣೆಕಟ್ಟು ಕಟ್ಟಿದರೆ ವನ್ಯಜೀವಿ ಮತ್ತು ಮಾನವ ಸಂಘರ್ಷ ಇನ್ನಷ್ಟು ಹೆಚ್ಚಾಗಲಿದೆ, ಪ್ರಾಣಿಗಳ ಆವಾಸ ಸ್ಥಾನ ಬದಲಾಗಿ ಸಮಸ್ಯೆ ಸೃಷ್ಟಿಯಾಗಲಿದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಮಳೆಯ ಕೊರತೆ ಉಂಟಾಗಿದ್ದು, ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕಾದ ಮಹತ್ವದ ಜವಾಬ್ದಾರಿ ಸರ್ಕಾರದ ಮೇಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ರೈತರ ಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ ಎಂದು ದೂರಿದ್ದಾರೆ. ಇನ್ನೊಂದೆಡೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ರಾಜ್ಯದಲ್ಲಿ ರೈತರು ಬರ ಮತ್ತು ಪ್ರವಾಹದಿಂದ ಸಂಕಷ್ಟಕ್ಕೆ ಒಳಗಾಗಿದ್ದು, ಎಲ್ಲಾ ರೈತರಿಗೆ ಕನಿಷ್ಠ 50,000 ವರೆಗಿನ ಸಾಲ ಮನ್ನವನ್ನು ತಕ್ಷಣವೇ ಘೋಷಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಬೆಳೆಹಾನಿ ಸಮೀಕ್ಷೆಯನ್ನು ಸಮರೋಪಾದಿಯಲ್ಲಿ ಪೂರ್ಣಗೊಳಿಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲೇ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಕರ್ನಾಟಕ ಮಾದರಿಯಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿಗಳು ಕುಡಿಯುವ ನೀರು, ರಸ್ತೆ ಅಭಿವೃದ್ಧಿ ಮತ್ತು ಹಣಕಾಸು ನಿರ್ವಹಣೆಯ ಜೊತೆಗೆ ಶಾಂತಿಯ ವಾತಾವರಣ ನಿರ್ಮಿಸಲು ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕಂದಾಯ ಇಲಾಖೆಯ 1 ಕೋಟಿ

0: 44 ಲಕ್ಷ ಪುಟಗಳ ದಾಖಲಾತಿಗಳನ್ನು ಸ್ಕ್ಯಾನ್ ಮಾಡಿ ಈ ಖಜಾನೆಯಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ವಿವಿಧೆಡೆ ಮಳೆ ಮುಂದುವರೆದಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದ್ದು ಜಿಲ್ಲಾಡಳಿತ ಇಂದು ರೆಡ್ ಅಲರ್ಟ್ ಘೋಷಿಸಿದೆ. ಕೊಡಗಿನಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿರುವ ಪರಿಣಾಮ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ಕಾವೇರಿ ಮೈತುಂಬಿ ಹರಿಯುತ್ತಿದೆ. ಈ ನಡುವೆ ಮಹಾರಾಷ್ಟ್ರದಲ್ಲಿ ಮಳೆಯಾಗುತ್ತಿರುವುದರಿಂದ ಉತ್ತರ ಕರ್ನಾಟಕದ ನದಿಗಳು ತುಂಬಿ ಹರಿಯುತ್ತಿವೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಉತ್ತಮ ಮಳೆಯಾಗುತ್ತಿದ್ದು ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿರುವುದರಿಂದ ಜಿಲ್ಲೆಯ ಕೃಷ್ಣೆ ಸೇರಿದಂತೆ ಅದರ ಉಪನದಿಗಳಾದ ವೇದ್ಗಂಗಾ, ದೂದ್ಗಂಗಾ ತುಂಬಿ ಹರಿಯುತ್ತಿವೆ. ಈ ನದಿಗಳಿಗೆ ಅಧಿಕ ಪ್ರಮಾಣದಲ್ಲಿ ನೀರು ಹರಿಯುತ್ತಿದ್ದು ಚಿಕ್ಕೋಡಿ ತಾಲೂಕಿನಲ್ಲಿರುವ ಕೆಳಹಂತದ 7 ಸೇತುವೆಗಳು ಜಲಾವೃತಗೊಂಡಿವೆ. ಜಿಲ್ಲೆಯ ಘಟಪ್ರಭಾ ಹಾಗೂ ಇದರ ಉಪನದಿಗಳಾದ ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ನದಿಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗುತ್ತಿದ್ದು ಹಿಡಕಲ್ ಜಲಾಶಯದಲ್ಲಿ ನೀರಿನ ಸಂಗ್ರಹ ಹೆಚ್ಚಾಗುತ್ತಿದೆ. ಬೆಳಗಾವಿ ಮತ್ತು ಖಾನಾಪುರ ಪ್ರದೇಶದಲ್ಲಿಯೂ ನಿರಂತರ ಮಳೆಯಾಗುತ್ತಿದ್ದು ಈ ಭಾಗದ ಮಲಪ್ರಭಾ ನದಿ ತುಂಬಿ ಹರಿಯುತ್ತಿದೆ. ಈ ಕುರಿತು ಆಕಾಶವಾಣಿಗೆ ಮಾಹಿತಿ ನೀಡಿರುವ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಜಿಲ್ಲೆಯ 15 ತಾಲೂಕುಗಳ ಪೈಕಿ ಸುಮಾರು 10 ತಾಲೂಕುಗಳಲ್ಲಿ 200-400 ಮಿಲಿಮೀಟರ್ ಮಳೆಯಾಗಿದೆ. ವಿವಿಧ ಮೂಲಗಳಿಂದ ಹರಿದು ಬರುತ್ತಿರುವ 1 ಲಕ್ಷ ಕ್ಯೂಸೆಕ್ಸ್ ನೀರು ವಿವಿಧ ಜಲಾಶಯಗಳಲ್ಲಿ ಸಂಗ್ರಹವಾಗುತ್ತಿದ್ದು ಪ್ರಸ್ತುತ ಹಿಪ್ಪರಗಿ ಜಲಾಶಯದಲ್ಲಿ 1.7 ಟಿಎಂಸಿ ನೀರು ಸಂಗ್ರಹವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ.
1: ಒಂದು 7 ಸೇತುವೆಗಳು ಮುಳುಗಿದ್ದಾವೆ. ನಾವಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಗಳನ್ನು ಇಟ್ಟಿದ್ದೀವಿ, ಬ್ಯಾರಿಕೇಡಿಂಗ್ ಮಾಡಿದ್ದೀವಿ, ಆಲ್ಟರ್ನೇಟ್ ರೂಟ್ಸ್ ನಾವು ಅಲ್ಲಿ ಐಡೆಂಟಿಫೈ ಮಾಡಿ ಓಪನ್ ಮಾಡಿದ್ವಿ. ಲಾಸ್ಟ್ ಇಯರ್ಗೆ ಹೋಲಿಸಿದ್ವಿ ಅಂದ್ರೆ ಲಾಸ್ಟ್ ಇಯರ್ 100 ಸೇತುವೆಗಳು ಇದೇ ರೀತಿ ತಾತ್ಕಾಲಿಕವಾಗಿ ಮುಳುಗೋಗಿದ್ದಾವೆ. ಈ ಸತಿ 7 ಆಗಿದ್ದಾವೆ. ಇದನ್ನು ಮಾನಿಟರ್ ಮಾಡ್ಕೊಂಡು ಒಂದು 5 ಮನೆಗಳು, ಮಣ್ಣಿನ ಗೋಡೆ ಮನೆಗಳು ಮತ್ತೆ ಮರಗಳು ಬಿದ್ದುಬಿಟ್ಟು ಒಟ್ಟು ಪೂರ್ತಿ ಪ್ರಮಾಣದ ಹಾನಿ ಏನಿದೆ ಅದು 2 ಮನೆಗಳಾಗಿದ್ದಾವೆ. ಅಂಡ್ ಒಂದು 16 ಮನೆಗಳು ಭಾಗಶಃ ಹಾನಿಯಾಗಿದೆ. ಸೊ ಈ ಮಾಹಿತಿಯನ್ನು ನಾವು ಪ್ರತಿ ದಿವಸ ಕಲೆಕ್ಟ್ ಮಾಡ್ತಾ ಇದ್ದೀವಿ.
0: ದೇಶದಲ್ಲಿ ಎಲ್ನಿನೋದ ಸಂಭಾವ್ಯ ಪರಿಣಾಮವನ್ನು ಕೇಂದ್ರ ಸರ್ಕಾರ ಸೂಕ್ಷ್ಮವಾಗಿ ಪರಿಗಣಿಸುತ್ತಿದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ದೇಶದ ಹಲವಾರು ಭಾಗಗಳಲ್ಲಿ ಉತ್ತಮ ಮಳೆಯಾಗಿದ್ದು ಮಳೆ ಕೊರತೆಯಾಗಿರುವ ಜಿಲ್ಲೆಗಳ ಸಂಖ್ಯೆ 262ರಿಂದ 178ಕ್ಕೆ ಇಳಿದಿದೆ. ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳ ಪರಿಸ್ಥಿತಿಯನ್ನು ಕೇಂದ್ರ ಸರ್ಕಾರ ಅವಲೋಕಿಸುತ್ತಿದೆ ಎಂದು ಹೇಳಿದ್ದಾರೆ. ಪ್ರಮುಖವಾಗಿ ಮಾನ್ಸೂನ್ ವಿಳಂಬವಾಗಿರುವುದರಿಂದ ಸೋಯಾಬೀನ್ ಮತ್ತು ಹತ್ತಿ ಬಿತ್ತನೆಯ ಮೇಲೆ ಪರಿಣಾಮ ಬೀರಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ದಾಳಿ ನಡೆದಿದ್ದು ರಾಯಚೂರಿನ ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ಕಾರ್ಯನಿರ್ವಾಹಕ ಅಭಿಯಂತರ ಬಸನಗೌಡ ನಿವಾಸ, ಕಚೇರಿ ಹಾಗೂ ಅವರ ಕುಟುಂಬ ಸದಸ್ಯರಿಗೆ ಸಂಬಂಧಿಸಿದ ಒಟ್ಟು 7 ಸ್ಥಳಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಕಳೆದ 2 ವರ್ಷಗಳ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಡಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ 6,449 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಸಂಸದ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2 ಹಾಗೂ 3ನೇ ಹಂತದ ನಗರಗಳಿಗೂ ಮೂಲಸೌಕರ್ಯ ಒದಗಿಸಲು ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಎಸ್ಐಆರ್ನಲ್ಲಿ 2002ರ ಮಾಹಿತಿ ಇಲ್ಲವಾದರೂ ಗಣತಿ ನಮೂನೆ ಭರ್ತಿ ಮಾಡಿ ನೀಡುವಂತೆ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಮನವಿ. ಮೇಕೆದಾಟು ಯೋಜನೆ ಸ್ಥಳ ಬದಲಾಯಿಸುವಂತೆ ವನ್ಯಜೀವಿ ತಜ್ಞ ಸಂಜಯ್ ಗುಬ್ಬಿ ಸರ್ಕಾರಕ್ಕೆ ಸಲಹೆ. ಸರ್ಕಾರ ರೈತರ 50,000 ಒಳಗಿನ ಸಾಲ ಮನ್ನಾ ಮಾಡುವಂತೆ ಬಿಜೆಪಿ ಆಗ್ರಹ. ಬೆಳಗಾವಿ ಸೇರಿದಂತೆ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆ, ಉತ್ತರ ಕರ್ನಾಟಕದಲ್ಲಿ ಅಪಾಯದ ಮಟ್ಟ ಮೀರಿದ ನದಿಗಳು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
2: ಆಕಾಶವಾಣಿ ಮಂಗಳೂರು ಕೃಷಿ ರಂಗ.

0: ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ವಿಶ್ವ ಪ್ರಾಣಿಜನ್ಯ ರೋಗಗಳ ದಿನದ ಅಂಗವಾಗಿ ವನ್ಯಜೀವಿಗಳಿಂದ ಹರಡುವ ಪ್ರಾಣಿಜನ್ಯ ರೋಗಗಳು ಹಾಗೂ ಅವುಗಳ ಹತೋಟಿ ಕ್ರಮಗಳ ಕುರಿತು ಕೊಯ್ಲದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಾಗರ್ ಆರ್.ಎಸ್. ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎಲ್ಲಾ ತರಹದ ಕ್ಯಾನ್ಸರ್ ರೋಗಗಳ ಪತ್ತೆ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಗೆ ಅತ್ಯಾಧುನಿಕ ಸೌಲಭ್ಯಗಳು.

0: ಲಿಂದ ಕೂಡಿದ ಕರಾವಳಿ ಕರ್ನಾಟಕದ ಒಂದು ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ. ಎಫ್ಎಫ್ಎಫ್, ಐಎಂಆರ್ಟಿ, ಐಜಿಆರ್ಟಿ, ಎಲೆಕ್ಟ್ರಾನ್ ಥೆರಪಿ, ಎಚ್ಡಿಆರ್ ಬ್ರಾಕಿ ಥೆರಪಿ, ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುಂಟಿಕಾನ, ಮಂಗಳೂರು. 0824222255
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೆಳಗರೆ, ಈಗ ವಿಶ್ವ ಪ್ರಾಣಿಜನ್ಯ ರೋಗಗಳ ದಿನದ ಅಂಗವಾಗಿ ವನ್ಯಜೀವಿಗಳಿಂದ ಹರಡುವ ಪ್ರಾಣಿಜನ್ಯ ರೋಗಗಳು ಹಾಗೂ ಅವುಗಳ ಹತೋಟಿ, ಈ ಕುರಿತು ಕೊಯ್ಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಾಗರ್ ಆರ್ ಎಸ್ ಅವರೊಂದಿಗಿನ ಸಂದರ್ಶನ ಕೇಳೋಣ.
3: ವಿಶ್ವ ಪ್ರಾಣಿಜನ್ಯ ರೋಗಗಳ ದಿನಾಚರಣೆಯನ್ನ ಜುಲೈ 6 ಆಚರಿಸಲಾಯಿತು. ಹಿಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಾಕುಪ್ರಾಣಿಗಳಿಂದ ಹರಡುವ ಪ್ರಾಣಿಜನ್ಯ ರೋಗಗಳು ಮತ್ತು ಅವುಗಳ ಹತೋಟಿ ಕ್ರಮಗಳ ಕುರಿತು ಪಶುವೈದ್ಯರಾದ ಡಾಕ್ಟರ್ ರಜತ್ ಸಗರೆ ಅವರು ನಮಗೆ ಬಹಳಷ್ಟು ಮಾಹಿತಿಯನ್ನು ನೀಡಿದ್ರು. ಇಂದು ಅದರ ಮುಂದುವರಿದ ಭಾಗವಾಗಿ ವನ್ಯಜೀವಿಗಳಿಂದ ಹರಡುವ ಪ್ರಾಣಿಜನ್ಯ ರೋಗಗಳು ಹಾಗೂ ಅವುಗಳ ಹತೋಟಿ ಕ್ರಮಗಳ ಕುರಿತು ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಕೊಯ್ಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಾಗರ್ ಆರ್ ಎಸ್. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
4: ಧನ್ಯವಾದಗಳು ಮೇಡಮ್. ಇಂತಹ ಮಹತ್ವದ ಸಾರ್ವಜನಿಕ ಆರೋಗ್ಯ ವಿಷಯದ ಬಗ್ಗೆ ಮಾತನಾಡಲು ಅವಕಾಶ ನೀಡಿರುವ ಆಕಾಶವಾಣಿ ಮತ್ತು ಶ್ರೋತೃ ಮಿತ್ರರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.
3: ಸರ್, ಈಗ ಪ್ರಾಣಿಜನ್ಯ ರೋಗಗಳು ಅಂದರೆ ಏನು?
4: ಮೇಡಮ್, ಪ್ರಾಣಿಜನ್ಯ ರೋಗಗಳು ಅಂದರೆ ಇದನ್ನು ಝೂನೋಟಿಕ್ ಡಿಸೀಸಸ್ ಅಂತ ಇಂಗ್ಲಿಷಲ್ಲಿ ಕರಿತೀವಿ. ಇದು ಮುಖ್ಯವಾಗಿ ಏನಂದರೆ ಪ್ರಾಣಿಗಳಿಂದ ಮನುಷ್ಯರಿಗೆ, ಮನುಷ್ಯರಿಂದ ಪ್ರಾಣಿಗಳಿಗೆ ನೈಸರ್ಗಿಕವಾಗಿ ಹರಡುವ ಸೋಂಕು ರೋಗಗಳಾಗಿರುತ್ತವೆ. ಈ ರೋಗಗಳು ವೈರಸ್ಸಿಂದ ಆಗಿರ್ಬೋದು, ಬ್ಯಾಕ್ಟೀರಿಯಾದಿಂದ ಆಗಿರ್ಬೋದು, ಶಿಲೀಂಧ್ರಗಳಿಂದ ಆಗಿರ್ಬೋದು, ಅಥವಾ ಪರಾವಲಂಬಿಗಳಿಂದ ಆದರೂ ಹರಡಬಹುದಂತ ರೋಗಗಳಾಗಿರ್ತವೆ. WHO ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಮನುಷ್ಯರಲ್ಲಿ ಕಂಡುಬರುವ ಸುಮಾರು 60% ಸೋಂಕು ರೋಗಗಳು ಪ್ರಾಣಿಜನ್ಯ ಮೂಲದ ಆಗಿರ್ತವೆ. ಈಗ ಹೊಸದಾಗಿ ಬಂದಿರುವ ಕಾಣಿಸಿಕೊಂಡಿರುವ ಸೋಂಕುಗಳಲ್ಲಿ ಸುಮಾರು 75% ಪ್ರತಿಷ್ಠಿತ ರೋಗಗಳು ಪ್ರಾಣಿಗಳಿಂದ ಸಂಬಂಧಪಟ್ಟ ಹೊಂದಿರುತ್ತವೆ. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ನಾವು ನೋಡಿರುವಂತ COVID-19 ಅಂತ ನಾವೇನು ನೋಡಿದ್ವಿ 3 ವರ್ಷ. ಸೊ ಅದರಿಂದ ನಿಮಗೆಲ್ಲ ಗೊತ್ತಿದೆ, ನಾವೆಲ್ಲ ನೋವನ್ ಪಟ್ಟಿದ್ದೀವಿ. ಅದು ಬಂದಿರೋದು ಬ್ಯಾಟ್ಸ್ ಅಂತ, ಅದರಿಂದ ಬಂದಿರೋ ರೋಗವಾಗಿದೆ,
3: ಪ್ರಾಣಿಜನ್ಯ ರೋಗವಾಗಿದೆ ಅಲ್ಲ. ಈಗ ಪ್ರಾಣಿಜನ್ಯ ರೋಗಗಳ ಮಹತ್ವ ಏನು?
4: ಹೌದು, ಪ್ರಾಣಿಜನ್ಯ ರೋಗಗಳ ಮಹತ್ವ ತುಂಬಾ ದೊಡ್ಡದಾಗಿದೆ. ಇದು ಏನಂದರೆ ಪ್ರಾಣಿಜನ್ಯ ರೋಗಗಳು ಕೇವಲ ಆರೋಗ್ಯ ಸಮಸ್ಯೆ ಅಲ್ಲ, ಇದು ಇವು ಮಾನವರ ಆರೋಗ್ಯ, ಪ್ರಾಣಿಗಳ ಆರೋಗ್ಯ, ಕೃಷಿ, ಪಶುಸಂಗೋಪನೆ, ಪರಿಸರ ಮತ್ತು ದೇಶದ ಆರ್ಥಿಕತೆಯ ಮೇಲೂ ಪರಿಣಾಮ ಬೀರುವಂತಹ ಇದು ಒಂದು ರೋಗವಾಗಿದೆ. COVID-19 ಸಾಂಕ್ರಾಮಿಕ ಒಂದು ಸೋಂಕು ರೋಗವು ಜಾಗತಿಕ ಮಟ್ಟದಲ್ಲಿ, ನಾವು ವಿಶ್ವ ಮಟ್ಟದಲ್ಲಿ ನೋಡಿದ್ವಿ ಹೇಗೆ ಎಷ್ಟು ದೊಡ್ಡ ಪರಿಣಾಮ ಬೀರಬಹುದು, ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಆಗಿರುತ್ತೆ.
3: ಈಗ ಸಾಕು ಪ್ರಾಣಿಗಳಿಂದಾಗಿ ರೋಗಗಳು ಹರಡುವಂತಹ ಸಾಧ್ಯತೆಗಳು ಇವೆ, ಅದ್ರ ಜೊತೆಗೆ ಕಾಡು ಪ್ರಾಣಿಗಳ ಬಗ್ಗೆ, ಅವುಗಳಿಂದಲೂ ರೋಗಗಳು ಹರಡುವಂತಹ ಸಾಧ್ಯತೆಗಳು ಇರ್ತಾವಲ್ಲ, ಅದು ಯಾವ ರೀತಿ?
4: ಮೇಡಮ್, ಈಗ ಕಾಡು ಪ್ರಾಣಿಗಳು ಅಂದರೆ ಅವೂ ಪ್ರಾಣಿಗಳೇ ಆಗಿರುತ್ತವೆ. ಸೊ ಅನೇಕ ವೈರಸ್ಗಳಾಗಿರಲಿ, ಬ್ಯಾಕ್ಟೀರಿಯಾ ಆಗಿರಲಿ ಮತ್ತು ಇತರ ರೋಗ ಕಾರಣಗಳು ಕಾಡು ಪ್ರಾಣಿಗಳಲ್ಲಿ ಸಹಜವಾಗಿ ಕಂಡುಬರುತ್ತದೆ. ಅರಣ್ಯ ನಾಶ, ಮಾನವ ವನ್ಯಜೀವಿ ಸಂಘರ್ಷವಾಗಿರ್ಬೋದು, ನಗರೀಕರಣ ಮತ್ತು ಹವಾಮಾನ ಬದಲಾವಣೆಯಿಂದ ಮನುಷ್ಯರು ಮತ್ತು ಕಾಡು ಪ್ರಾಣಿಗಳ ನಡುವೆ ಸಂಪರ್ಕ ಹೆಚ್ಚುತ್ತಿರುವ ಸಮಯದಲ್ಲಿ ಈ ಕಾಡು ಪ್ರಾಣಿಗಳಿಂದ ಬರುವ ಝೂನೋಟಿಕ್ ಡಿಸೀಸಸ್ ಅಂದರೆ ನಾವೇನಂತೀವಿ ಪ್ರಾಣಿಜನ್ಯ ಡಿಸೀಸಸ್ ರೋಗಗಳು ಬರುವುದು ತುಂಬ ಹೆಚ್ಚಾಗ್ತಿದೆ ಈ ದಿವಸಗಳಲ್ಲಿ.
3: ಈಗ ಈ ಪ್ರಾಣಿಜನ್ಯ ರೋಗಗಳನ್ನು ಯಾವ ರೀತಿ ವರ್ಗೀಕರಿಸಲಾಗಿದೆ?
4: ಪ್ರಾಣಿಜನ್ಯ ರೋಗಗಳು ಮುಖ್ಯವಾಗಿ 4 ರೀತಿಯಲ್ಲಿ ವರ್ಗೀಕರಿಸಲಾಗುತ್ತದೆ. ಅದರಲ್ಲಿ ಮೊದಲನೆಯದು ರೋಗಕರದ ಆಧಾರದ ಮೇಲೆ, ಅಂದರೆ ಯಾವ ಈಟಾಲಜಿ ಎಲ್ಲಿಂದ ಯಾವುದ್ರಿಂದ. ಈಗ ಉದಾಹರಣೆಗೆ ನಾನು ಹೇಳಿದರೆ ವೈರಲ್ ರೋಗಗಳು, ಅದರಲ್ಲಿ ರೇಬೀಸ್ ಅಂದರೆ ಒಂದು ಹುಚ್ಚು ನಾಯಿ ರೋಗ ಅಂತ ಕರಿತೀವಿ. ಇದು ಬರೀ ನಮ್ಮ ಸಾಕುಪ್ರಾಣಿ ನಾಯಿಗಳಲ್ಲಿ ಮಾತ್ರ ಅಲ್ಲ, ನಾವು ಅದನ್ನು ನರಿಗಳಲ್ಲಿ, ತೋಳಗಳಲ್ಲಿ ನೋಡ್ತೀವಿ. ಕ್ಯಾಸನೂರು ಫಾರೆಸ್ಟ್ ಡಿಸೀಸ್, ಅರಣ್ಯ ರೋಗ ಅಂತ ಹೇಳ್ತೀವಿ. ಇದು ಒಂದು ವೈರಾಣುವಿಂದ ಕಾಣಿಸುವ ರೋಗ. ಇದು ಶಿವಮೊಗ್ಗ ಅಲ್ಲಿ ನೋಡಬಹುದಾದ ಒಂದು ರೋಗ ಆಗಿರುತ್ತದೆ, ನೀಫಾ ವೈರಸ್.

0: ವೈರಸ್ ರೋಗಾಣು ಬಂದ್ಬಿಟ್ಟು ನಮ್ಮ ಮಂಗಳೂರು ಈ ಕೇರಳ ಬಾರ್ಡರಲ್ಲಿ ನೋಡಬಹುದಾದಂತ COVID-19 ಉದಾಹರಣೆಗೆ ಅದು ವಿಶ್ವದಲ್ಲೇ ಕಾಣಿಸಿಕೊಂಡ ರೋಗ ಆಗಿರುತ್ತದೆ. ಎಬೋಲಾ ಈ ಆಫ್ರಿಕನ್ ಪಾಶ್ಚಿಮಾತ್ಯ ಇದರಲ್ಲಿ ಏನಿದೆ ಅಲ್ಲಿ ಎಬೋಲಾ ಕಾಣಿಸ್ಕೊಳ್ಳೋದೆ, ಜಪಾನೀಸ್ ಎನ್ಸೆಫಲೈಟಿಸ್ ಅಂತ ಮತ್ತೊಂದು ರೋಗವಿದೆ. ನೆಕ್ಸ್ಟ್ ಬರೋದಾದರೆ ನಾವು ಬ್ಯಾಕ್ಟೀರಿಯಲ್ ರೋಗಗಳು ಇರುತ್ತೆ, ಅದರಲ್ಲಿ ಆಂಥ್ರಾಕ್ಸ್, ಬ್ರುಸಲೋಸಿಸ್, ಲೆಪ್ಟೋಸ್ಪೈರಸ್ ಅಂಡ್ ಪ್ಲೇಗ್. ಇದರಲ್ಲಿ ಆಂಥ್ರಾಕ್ಸ್ ಮತ್ತು ಬ್ರುಸಲೋಸಿಸ್ ಬಂದ್ಬಿಟ್ಟು ಕಾಡು ಎಮ್ಮೆ ಕಾಡು ಕೋಣಗಳಲ್ಲಿ ಬರುವಂಥ ರೋಗವಾಗಿರುತ್ತದೆ. ಲೆಪ್ಟೋಸ್ಪೈರೋಸಿಸ್ ಬಂದ್ಬಿಟ್ಟು ಕಾಡು ನರಿಗಳಲ್ಲಿ ಬರುವಂಥ ರೋಗವಾಗಿರುತ್ತದೆ. ಪ್ಲೇಗ್ ನಾವು ನೋಡಿರುವಂಥ ದೊಡ್ಡ ರೋಗ ಅಂದರೆ ಪ್ಲೇಗ್, ಇಲಿಗಳಿಂದ ಬರುತ್ತದೆ. ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು ಮೇಡಮ್, ಮೇಲೆ ಹೆಂಚಿನ ಮೇಲಿಂದ ಇಲಿ ಬಿತ್ತು ಸತ್ತೋಯ್ತು ಅಂತ ಅಂದರೆ ಆವಾಗ ಎಲ್ಲ ಆ ಊರಿನಲ್ಲಿ ಎಷ್ಟೋ ಜನ ಸತ್ತೋಗ್ತಾರೆ ಅಂತ ನೀವು ಕೇಳಿರ್ಬೋದು, ಎಷ್ಟೊಂದು ಜನ ಸತ್ತೋಗಿದ್ರು. ಸೊ ಇದು ಪ್ಲೇಗ್ ಇಂದ ಸತ್ತೋಗಿರೋ ಅಂತ ಇದು. ನೆಕ್ಸ್ಟ್ ಇನ್ನು ಬಂದರೆ ಪರಾವಲಂಬಿ ರೋಗಗಳು ಅಂತ ಹೇಳ್ಬೋದು, ಅದು ಟಾಕ್ಸೋಪ್ಲಾಸ್ಮೋಸಿಸ್ ಆಗಿರ್ಬೋದು, ಲೀಶ್ಮೆನಿಯಸಿಸ್ ಆಗಿರ್ಬೋದು, ಹೈಡೆಟಿಡಿಯೋಸಿಸ್ ಅಂತ ಇನ್ನೊಂದಿದೆ. ಈ ಟಾಕ್ಸೋಪ್ಲಾಸ್ಮೋಸಿಸ್ ಬರೋದು ಕಾಡು ಬೆಕ್ಕು, ಕಾಡು ಬೆಕ್ಕಿನಿಂದ ಬರುವಂತ ಇದು. ಅದರಲ್ಲಿ ಮೇಯ್ನ್ ಆಗಿ ಮನುಷ್ಯರಲ್ಲಿ ಬಂತು ಅಂದ್ರೆ ಅಬಾರ್ಷನ್ಸ್ ಆಗುತ್ತೆ, ತಲೆನೋವು, ಜ್ವರ ಈ ತರ ಎಲ್ಲ ಬರುತ್ತದೆ ಮೇಡಮ್. ನೆಕ್ಸ್ಟ್ ಬರೋದು ಶಿಲೀಂದ್ರಜನ್ಯ ರೋಗಗಳು ಅಂತ. ಇದು ಏನಂದ್ರೆ ಮೇನ್ಲಿ ಸ್ಕಿನ್ ಡಿಸೀಸಸ್ ಆಗಿರ್ಬೋದು, ರಿಂಗ್ ವರ್ಮ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಸೊ ಇದು ನಮಗೆ ಬೆಕ್ಕುಗಳಿಂದ ಬರುತ್ತದೆ ಮತ್ತೆ ಹಸುಗಳಿಂದ ಬರುತ್ತದೆ, ಡರ್ಮಟೋಫೈಟೋಸಿಸ್ ಅಂತ. ಈ ತರ ಬಂದಾಗ ನಮಗೆ ಅವೆಲ್ಲ ಬರೋದು ಪ್ರಾಣಿಗಳಿಂದ ಮನುಷ್ಯರಿಗೆ ಬರುತ್ತದೆ. ಇನ್ನೊಂದು ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಅಂತ ಹೋದರೆ ಹರಡುವ ವಿಧಾನದ ಆಧಾರದ ಮೇಲೆ ಮೇಡಮ್, ನೇರ ಪ್ರಾಣಿಜನ್ಯ ರೋಗಗಳು ಇದರಲ್ಲಿ ರೇಬೀಸ್ ಮತ್ತು ಆಂಥ್ರಾಕ್ಸ್ ಅಂತ ಬರುತ್ತೆ. ಇವು ಹೇಗೆ ಅಂದರೆ ಡೈರೆಕ್ಟ್ ಈಗ ನಾಯಿ ಕಚ್ಚಿತು, ಕಾಡು ನಾಯಿ, ನರಿ ಇವು ಕಚ್ಚಿದ್ರೆ ಡೈರೆಕ್ಟ್ ಬಂದ್ಬಿಡುತ್ತೆ ರೋಗ. ಸೈಕ್ಲೋಜೂನೋಸಿಸ್ ಅಂತ ನೆಕ್ಸ್ಟ್ ಇದೆ, ಹಲವಾರು ಪ್ರಾಣಿಗಳ ಸಹಾಯದಿಂದ ಹರಡುವ ರೋಗಗಳು. ಇಲ್ಲಿ ಏನಾಗುತ್ತೆ ಅಂದರೆ ಒಂದರಿಂದ ಇನ್ನೊಂದು, ನಾಯಿಯಿಂದ ಬೆಕ್ಕಿಗೆ, ಬೆಕ್ಕಿಂದ ಮನುಷ್ಯರಿಗೆ ಆ ಥರ ಬರುವಂಥ ರೋಗಗಳು. ಫಾರ್ ಎಕ್ಸಾಂಪಲ್ ಹೈಡಾಟಿಡಿಯೋಸಿಸ್, ಟೇನಿಯಾಸಿಸ್ ಅಂತ ಬರುತ್ತದೆ. ಇನ್ನೊಂದು ಮೆಟಾಜೂನೋಸಿಸ್, ಇದು ಏನಂತಂದರೆ ಸೊಳ್ಳೆ, ಇಟ್ಟಿಕ್ ಅಥವಾ ಕೀಟಗಳು ಮೂಲಕ ಹರಡುವ ರೋಗಗಳು. ಈಗ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಅಂತ ಏನು ಶಿವಮೊಗ್ಗದಲ್ಲಿ ನೋಡ್ತೀವಿ, ಅದು ಈ KFD ಅಂತ ಹೇಳ್ತೀವಿ ನಾವು, ಅದು ಬರೋದು ಟಿಕ್ಸ್ ಕಚ್ಚಿದಾಗ. ಟಿಕ್ ಅಂದರೆ ನಾವು ಕನ್ನಡದಲ್ಲಿ ಉಣ್ಣೆ ಅಂತ ಹೇಳ್ತೀವಿ. ಸೊ ಅದು ಕಚ್ಚಿದಾಗ 1958 ಅನ್ಸುತ್ತೆ, ಆವಾಗ ಎಲ್ಲ ಮಂಗಗಳು ಸತ್ತೋಗ್ಬಿಟ್ಟಿದ್ವು ಅಲ್ಲಿ. ಆವಾಗ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿದಾಗ ಈ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಅಂತ ಗೊತ್ತಾಯಿತು ಮೇಡಮ್. ಇನ್ನು ಲೀಶ್ಮೆನಿಯಾಸಿಸ್ ಅಂತ ಇದೆ, ಅದಾದ್ಮೇಲೆ ಜಪಾನೀಸ್ ಎನ್ಸೆಫಲೈಟಿಸ್ ಅಂತ ಇದೆ, ಈ ಥರ ಇದೆ. ಮತ್ತೆ ಸೈಕ್ಲೋಜೂನೋಸಿಸ್, ಇದರಲ್ಲಿ ಹಿಸ್ಟೋಪ್ಲಾಸ್ಮೋಸಿಸ್ ಅಂತ ಒಂದಿದೆ, ಲೆಪ್ಟೋಸ್ಪೈರೋಸಿಸ್ ಅಂತ ಇದೆ. ಸೊ ಇದು ಹೇಗೆ ಅಂತ ಅಂದರೆ ಈಗ ನೀರು ಚೆನ್ನಾಗಿಲ್ದಿರೋ ನೀರು, ಕೊಳ್ತಿರೋ ನೀರು, ಅಲ್ಲಿ ಹೋ ಬಂದು ನೀರು ಕುಡಿದು ಉಚ್ಚ ಮಲಮೂತ್ರ ಆಗಿದ್ದು ನಾವು ಅದನ್ನು ಯೂಸ್ ಮಾಡಿದಾಗ ಆ ನೀರನ್ನ ಅಥವಾ ಅದಕ್ಕೆ ಕಾಂಟ್ಯಾಕ್ಟ್ ಬಂದಾಗ ಈ ಬರುವಂಥ ಡಿಸೀಸ್ ಆಗುತ್ತದೆ. ಇನ್ನೂ ಒಂದು ಕ್ಲಾಸಿಫಿಕೇಶನ್ ಇದೆ, ಆ ಕ್ಲಾಸಿಫಿಕೇಶನಲ್ಲಿ ಹೇಗಾಗುತ್ತೆ ಅಂದರೆ ಮೀಸಲು ಅತಿಥೇಯರದ ಆಧಾರದ ಮೇಲೆ, ಅಂದರೆ ಆಂಥ್ರೋಪೋಜೂನೋಸಿಸ್ ಅಂತ ಹೇಳ್ತೀವಿ ಫಸ್ಟ್ ಕ್ಲಾಸಿಫಿಕೇಶನ್, ಅದರಲ್ಲಿ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವ ರೋಗಗಳು. ಸೊ ಪ್ರಾಣಿಗಳಿಂದ ಮನುಷ್ಯರಿಗೆ ಅಂದರೆ ರೇಬೀಸ್ ಆಗಿರ್ಬೋದು, ಆಂಥ್ರಾಕ್ಸ್ ಆಗಿರ್ಬೋದು, KFD ಕ್ಯಾಸನೂರು ಫಾರೆಸ್ಟ್ ಡಿಸೀಸ್, ಅದು ಪ್ರಾಣಿಗಳಿಂದ ಮನುಷ್ಯರಿಗೆ ಬರುತ್ತೆ. ಝೂ ಆಂಥ್ರೋಪೋಜೂನೋಸಿಸ್ ಅಂದರೆ ಮನುಷ್ಯರಿಂದ ಪ್ರಾಣಿಗಳಿಗೆ ಹರಡುವ ರೋಗಗಳಾಗಿರುತ್ತದೆ, ಅದು ಕ್ಷಯ ರೋಗ ಅಂದರೆ ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳ್ತೀವಿ ಇಂಗ್ಲೀಷ್ ಅಲ್ಲಿ ಹೋದರೆ, ಅದು ಮನುಷ್ಯರಿಂದ ಪ್ರಾಣಿಗಳಿಗೂ ಹೋಗುತ್ತೆ ಮೇಡಮ್. ಆಂಫಿಜೂನೋಸಿಸ್, ಎರಡೂ ದಿಕ್ಕಿನಲ್ಲೂ ಹರಡುವ ರೋಗಗಳಿದು. ಹೇಗೆ ಅಂತ ಅಂದರೆ ಈಗ ಮನುಷ್ಯರಿಂದ ಪ್ರಾಣಿಗಳಿಗೆ, ಪ್ರಾಣಿಗಳಿಂದ ಮನುಷ್ಯರಿಗೆ ಹೋಗ್ಬೋದು. ಇದರಲ್ಲಿ ಸಾಲ್ಮೊನೆಸೋಸಿಸ್ ಅಂತ ಬರುತ್ತೆ ಮೇಡಮ್, ಅದರಿಂದ ಇದು ಒಂದು ಆಗುತ್ತೆ ಮೇಡಮ್.
1: ಸರ್, ನೀವು ಆವಾಗ KFD ಅಂತ ಹೇಳಿದ್ರಿ, ಏನಿದು, ಯಾವ ರೀತಿಯ ರೋಗ?
0: KFD ಎಂದರೆ ಇನ್ನೊಂದು ಹೆಸರು ಮಂಕಿ ಫೀವರ್ ಅಂತ. ಈ KFD ಅಂದರೆ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್, ಕ್ಯಾಸನೂರು ಫಾರೆಸ್ಟ್ ಅಂತ ಶಿವಮೊಗ್ಗದಲ್ಲಿದೆ ಮೇಡಮ್. 1957 ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಕ್ಯಾಸನೂರು ಅನ್ನುವ ಅರಣ್ಯ ಇದೆ ಮೇಡಮ್, ಅಲ್ಲಿ ಪ್ರದೇಶದಲ್ಲಿ ಮೊದಲ ಬಾರಿಗೆ ಈ ರೋಗ ಕಂಡು ಬಂತು ಮೇಡಮ್. ಮಂಗಗಳಲ್ಲಿ ಜ್ವರ ಬಂದು ಸತ್ತೋಗ್ತವೆ ಮೇಡಮ್. ಇದನ್ನ ಇನ್ವೆಸ್ಟಿಗೇಷನ್ ಮಾಡಿದಾಗ ಅದು ಅವಾಗ ಗೊತ್ತಾಗಿದ್ದು ನಮಗೆ, ಇದು ಒಂದು ವೈರಾಣು ರೋಗ. ಇದರ ಹೇಗೆ ಅಂತ ಅಂದರೆ ಒಂದು ಟಿಕ್ಗೆ, ಸೋಂಕಿತ ಟಿಕ್ ಅಥವಾ ಉಣ್ಣೆ ಬಂದು ಕಚ್ಚಿದಾಗ ಮನುಷ್ಯರಿಗೆ ಅಥವಾ ಮಂಗಗಳಿಗೆ ಜ್ವರ ಬಂದು ಸತ್ತೋಗೋ ಅಂತ ಇದು ಮೇಡಮ್. ಇದು
1: ಅಂದರೆ ಇದು ರೋಗ ಲಕ್ಷಣಗಳಲ್ಲಿ ಯಾವ ರೀತಿ ಗೊತ್ತಾಗುವಂಥದ್ದು?
0: ಇದರಲ್ಲಿ ತೀವ್ರ ಜ್ವರ ಇರುತ್ತೆ, ತಲೆನೋವು ಬರುತ್ತದೆ,

0: ವಾಂತಿ, ಭೇದಿ, ಆಯಾಸ ಮತ್ತು ಕೆಲವೊಮ್ಮೆ ರಕ್ತಸ್ರಾವ ಕೂಡ ಬರುತ್ತೆ ಮೇಡಮ್.
1: ಈಗ ಇದನ್ನು ಯಾವ ರೀತಿ ತಡೆಗಟ್ಟುವಂಥದ್ದು ಅಂದರೆ ಲಸಿಕೆಗಳೇನಾದರೂ ಇದೆಯಾ?
0: ಇದಕ್ಕೆ ಲಸಿಕೆ ಉಂಟು ಮೇಡಮ್, ಬಟ್ ಇವಾಗ ಮಾಡ್ತಿಲ್ಲ. ಆ ಶಿವಮೊಗ್ಗ ಬೆಲ್ಟಲ್ಲಿ ಮಾಡ್ತಾರೆ ಅಷ್ಟೇ ಹೊರತು ಇಲ್ಲೆಲ್ಲೂ ಮಾಡ್ತಿಲ್ಲ.
1: ಇಲ್ಲೆಲ್ಲಿ ಕರಾವಳಿ ಪ್ರದೇಶಕ್ಕೆ
0: ಇಲ್ಲೂ ಇದೆ. ಸೊ ಎಲ್ಲ ಆ ಬೆಲ್ಟಲ್ಲಿ ಮಾತ್ರ ಮಾಡ್ತಾರೆ. ಅದು ಮುಂಗಾರುಗಿಂತ ಮುಂಚೆ ಮಾಡಿಸ್ಕೋಬೇಕಾಗತ್ತೆ. 2 ವರ್ಷಕ್ಕೆ ಒಂದ್ಸತಿ ಮಾಡ್ತಾರೆ ಅದನ್ನ. ಅದು ಹೇಗೆ ತಡೆಗಟ್ಟಬಹುದು ಅಂತ ಅಂದ್ರೆ, ಫಾರೆಸ್ಟ್ ಅರಣ್ಯ ಇಲಾಖೆ ಅರಣ್ಯದ ಸುತ್ತಮುತ್ತ ಜನಗಳು ಇರೋರೆಲ್ಲ ಪೂರ್ಣ ಬಟ್ಟೆ ಹಾಕೊಂಡು ಧರಿಸ್ಕೊಂಡು ಓಡಾಡ್ಬೇಕಾಗತ್ತೆ. ಟಿಕ್ ನಿವಾರಕ ಬಳಸಬೇಕು ಮತ್ತೆ ಲಸಿಕೆ ಪಡೆಯಬೇಕು. ಸತ್ತ ಮಂಗಗಳನ್ನು ಮುಟ್ಟಬಾರದು ಮೇಡಮ್, ಅದರಿಂದ ಆಗುತ್ತದೆ.
1: ಈಗ ಆವಾಗಲೇ ಹೇಳಿದ್ರೆ ನೀವು ಕಾಡು ಪ್ರಾಣಿಗಳಲ್ಲಿ ಕೂಡ ರೇಬಿಸ್ ಕಂಡು ಬರ್ತದೆ ಅಂತ. ಈಗ ಪ್ರಾಣಿ ಕಡಿತವಾದ ತಕ್ಷಣ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ನಾವು ಕೈಗೊಳ್ಳಬೇಕು?
0: ಹೌದು ಮೇಡಮ್, ಇದು ನೀವು ಹೇಳೋದು ಸತ್ಯ. ನರಿಗಳಲ್ಲಿ ಕಾಡು ನರಿ ಅಂತ ಹೇಳ್ತೀವಲ್ಲ, ತೋಳಗಳು, ಕಾಡು ನಾಯಿಗಳು,

0: ಈಗ ಆವಾಗಲೇ ಹೇಳಿದ್ರೆ ನೀವು ಕಾಡು ಪ್ರಾಣಿಗಳಲ್ಲಿ ಕೂಡ ರೇಬಿಸ್ ಕಂಡು ಬರ್ತದೆ ಅಂತ. ಈಗ ಪ್ರಾಣಿ ಕಡಿತವಾದ ತಕ್ಷಣ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ನಾವು ಕೈಗೊಳ್ಳಬೇಕು?
1: ಹೌದು ಮೇಡಮ್, ಇದು ನೀವು ಹೇಳೋದು ಸತ್ಯ. ನರಿಗಳಲ್ಲಿ ಕಾಡು ನರಿ ಅಂತ ಹೇಳ್ತೀವಲ್ಲ, ತೋಳಗಳು, ಕಾಡು ನಾಯಿಗಳು, ಮುಂಗುಸಿ ಮತ್ತು ಕಾಡು ಬೆಕ್ಕುಗಳಲ್ಲಿ ರೇಬಿಸನ್ನು ಕಾಣಬಹುದು ನಾವು. ರೇಬಿಸ್ ಬಂದ ತಕ್ಷಣ ನಾವು ಈಗ ಎಲ್ಲ ಕಚ್ಚಿರೋ ನಾಯಿ ಕಚ್ಚಿರೋದು ಅಥವಾ ಕಾಡು ಬೆಕ್ಕು ಕಚ್ಚಿರೋ ಕಡಿತವೆಲ್ಲ ರೇಬಿಸ್ ಆಗೋದಕ್ಕೆ ಸಾಧ್ಯವಿಲ್ಲ. ಹೇಗೆ ಅಂತಂದರೆ, ಆ ಕಾಡು ಬೆಕ್ಕು ಕಚ್ಚಿರೋ, ನಿಮಗೆ ಬಂದು ಕಚ್ಚಿರೋ ಕಾಡು ಬೆಕ್ಕಿಗೆ ಫಸ್ಟು ರೇಬಿಸ್ ಅನ್ನೋ ಇದು ಬರಬೇಕು. ಅದು ಹುಚ್ಚ ಬೆಕ್ಕಾಗಬೇಕು. ಅದು ಹುಚ್ಚ, ಅದಕ್ಕೆ ಹುಚ್ಚ ಆದ ಮೇಲೆ ನಿಮಗೆ ಬಂದು ಕಚ್ಚಿದಾಗ ನಿಮಗೆ ಅದು ಅಫೆಕ್ಟ್ ಆಗೋದು. ಸೊ ಅಕಸ್ಮಾತ್ ಏನಾದ್ರು ಕಚ್ಚಿದೆ ಅಂತಂದರೆ ನೀವೇ ಫಸ್ಟು ಏನು ಮಾಡಬೇಕು ಅಂದರೆ, ಒಂದು 15 ನಿಮಿಷ ಸಾಬೂನಿನಿಂದ ತೊಳೆಯಬೇಕು. ಅದು ಯಾವ ಸಾಬೂನು ಅಂತಂದರೆ ಫಿನಾಲ್ ಜಾಸ್ತಿ ಇರಬೇಕು. ನೀವು ಯಾವುದೇ ಸೋಪ್ ನೋಡಿ, ಸೋಪ್ ಹಿಂದೆ ಫಿನಾಲ್ ಕಂಟೆಂಟ್ ಎಷ್ಟಿದೆ ಅಂತ ಬರುತ್ತೆ. ಅದು ಯಾವುದು ಜಾಸ್ತಿ ಇರುತ್ತೆ ಅದರಲ್ಲಿ ನೀವು ತೊಳೆಯೋದು ಒಳ್ಳೆಯದು. ಅದೊಂದು 15 ನಿಮಿಷ ತೊಳೆದುಬಿಟ್ಟು ತಕ್ಕ ಮಟ್ಟಿಗೆ ಹೋಗಿ ನಿಮ್ಮ ಹತ್ತಿರದಲ್ಲಿರುವ ಡಾಕ್ಟರ್ನ ಸಂಪರ್ಕಿಸಿ, ಅವರು ಅದನ್ನು ನೋಡಿ, ಅದರಲ್ಲಿ ಸ್ಟೇಜಸ್ ಇದೆ, ಯಾವ ಗ್ರೇಡಿಂಗ್ ಮಾಡ್ತಾರೆ, ಎಷ್ಟು ಆಗಿದೆ ಇದು ಅಂತ, ಅದ್ರ ಪ್ರಕಾರ ಜಸ್ಟ್ ವ್ಯಾಕ್ಸಿನೇಷನ್ ಕೊಡಬೇಕಾ ಅಥವಾ ಇಮ್ಯುನೋಗ್ಲೋಬಿನ್ಸ್ ಅಂತ ಇರುತ್ತದೆ. ಈಗ ಬ್ಲಡ್ ಬಂದು ತುಂಬಾ ಕಚ್ಚಾಡ್ಬಿಟ್ಟಿದೆ ಅಂದರೆ ಅದಕ್ಕೆ ಆ ಗಾಯದ ಸುತ್ತ ಇಮ್ಯುನೋಗ್ಲೋಬಿನ್ಸ್ ಹಾಕ್ಸ್ಕೋಬೇಕಾಗುತ್ತೆ ಮೇಡಮ್. ಇಲ್ಲ ಸುಮ್ಮನೆ ಒಂದು ಸ್ವಲ್ಪ ಬೈಟ್ ಆಗಿದೆ ಅಂತ ಅಂದರೆ ಪೋಸ್ಟ್ ರೇಬಿಸ್ ವ್ಯಾಕ್ಸಿನ್ ಅಂತ ಮಾಡ್ತಾರೆ, ಅದನ್ನು ಮಾಡಿಸ್ಕೊಂಡ್ರೆ ಸಾಕಾಗುತ್ತೆ ಮೇಡಮ್.
0: ಆವಾಗ ನೀವು ನಿಫಾ ವೈರಸ್ನ ಪ್ರಸ್ತಾಪ ಮಾಡಿದ್ರಿ. ಇದು ನಿಫಾ ವೈರಸ್ ಅಂದರೆ ಏನು?
1: ನಿಫಾ ವೈರಸ್ ಒಂದು ಗಂಭೀರ ವೈರಲ್ ರೋಗವಾಗಿದೆ ಮೇಡಮ್. ಇದರ ನೈಸರ್ಗಿಕ ಆಶ್ರಯ ಏನು ದಾತರು, ಹಣ್ಣು ತಿನ್ನುವ ಬಾವಲಿಗಳು ಮೇಡಮ್. ಎಲ್ಲಿ ಬಾವಲಿಗಳು ಜಾಸ್ತಿ ಇದ್ದಾವೆ, ಕ್ರಮೇಣ ನಾವು ನೋಡಿದ್ರೆ ಹಂಗೆ ಬಾವಲಿಗಳು ಅರಣ್ಯ ಪ್ರದೇಶದಲ್ಲಿ ಜಾಸ್ತಿ ಇರುತ್ತದೆ. ಆ ಅರಣ್ಯ ಪ್ರದೇಶಗಳಲ್ಲಿ ಏನಾಗುತ್ತೆ ಅಂತಂದರೆ, ಈ ಬಾವಲಿಗಳಲ್ಲಿ ಇರುವಂಥ ನಿಫಾ ವೈರಸ್, ಅದು ಲಾಲಾ ರಸದಿಂದ, ಇದು ಯಾವಾಗ ಇನ್ನೊಂದು ಹಣ್ಣನ್ನು ಕಚ್ಚಿ ಆ ಹಣ್ಣನ್ನು ನಮ್ಮ ಮನುಷ್ಯರು ತಿನ್ನುತ್ತಾರೋ ಅವಾಗ ಇದು ಬರುವಂಥ ರೋಗವಾಗಿದೆ.
0: ಇದು ಹೇಗೆ ಹರಡುವಂಥದ್ದು ಅಂದರೆ, ನೀವು ಇವಾಗಲೇ ಹೇಳಿದ್ರೆ ಆ ಬಾವಲಿ ಮುಟ್ಟಿದಂತಹ ಹಣ್ಣನ್ನು, ಕಚ್ಚಿದಂತಹ ಹಣ್ಣನ್ನು ನಾವು ಸೇವಿಸಿದ್ರೆ.
1: ಹೌದು, ಇನ್ನೂ ಒಂದು 2-3 ಇದಾವೆ ಮೇಡಮ್ ಬಾವಲಿಗಳು ಕಚ್ಚಿದ ಹಣ್ಣುಗಳ ಮೂಲಕ ಅಂತ ನಾನು ಮೊದಲೇ ಹೇಳಿದೆ. ಅದಾದ್ಮೇಲೆ ಕಲುಷಿತ ತಾಳೆ ರಸದ ಮೂಲಕ, ಮತ್ತೆ ಇನ್ನೊಂದು ಸೋಂಕಿತ ವ್ಯಕ್ತಿಗಳ ಸಂಪರ್ಕದಿಂದ ಮನುಷ್ಯರಿಂದ ಮನುಷ್ಯರಿಗೆ ಬರುವಂತಹ ಇದು. ಲಾಸ್ಟ್ ಒಂದು 3-4 ವರ್ಷದ ಹಿಂದೆ ಕೇರಳದಲ್ಲಿ ಕಾಣಿಸಿಕೊಂಡ ಇದು ನಿಫಾ ವೈರಸ್ ತುಂಬಾನೇ ಹೆಸರು ಮಾಡಿತ್ತು. ಈ ಬಾರ್ಡರ್ಸ್ ಅಲ್ಲಿ, ಮಂಗಳೂರು ಬಾರ್ಡರ್ ಅಲ್ಲಿ, ಕೇರಳ ಬಾರ್ಡರ್ ಅಲ್ಲಿ, ಸೊ ಅಲ್ಲೂ ಹೆಸರು ಮಾಡಿರುವಂತಹ ಒಂದು ರೋಗವಾಗಿದೆ ಮೇಡಮ್.
0: ಏನಿದ್ರ ಲಕ್ಷಣಗಳು?
1: ಇದರ ಲಕ್ಷಣಗಳು ಬೇರೆ ವೈರಲ್ ಡಿಸೀಸ್ ಥರನೇ ಇರುತ್ತೆ. ಜ್ವರ ಬರುತ್ತೆ, ತುಂಬಾನೇ ಇರುತ್ತೆ. ಒಂದು 1-3 ವರ್ಗೂ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ತಲೆನೋವು ಬರುತ್ತದೆ, ಉಸಿರಾಟದ ತೊಂದರೆ, ಮೆದುಳಿನ ಉರಿಯೂತನು ಬರುತ್ತದೆ, ಲಾಸ್ಟಿಗೆ ಕೋಮಾಗೂ ಹೋಗೋ ಸಾಧ್ಯತೆ ತುಂಬ ಇರುತ್ತೆ. ಸತ್ತು ಹೋಗುವಂಥ ಚಾನ್ಸಸ್ಸು ತುಂಬ ಇರುತ್ತೆ, ಯಾಕಂದರೆ ಇದು ಬ್ರೈನಿಗೆ ಅಫೆಕ್ಟ್ ಮಾಡುವಂಥ ಒಂದು ರೋಗವಾಗಿರುತ್ತೆ.
0: ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಕೈಗೊಳ್ಳಬಹುದು?
1: ಇದರಲ್ಲಿ ಲಕ್ಷಣಗಳು ಕಾಣಿಸಿಕೊಂಡ ತಕ್ಷಣ ಡಾಕ್ಟರ್ ಹತ್ರ ಹೋಗಿ ಆಂಟಿ ಇನ್ಫ್ಲಾಮೇಟರೀಸು ಅವೆಲ್ಲ ಕೊಡ್ತಾರೆ ಮೇಡಮ್. ಸೊ ಆದಷ್ಟು ಬೇಗ ಹೋಗಿ ಡಾಕ್ಟರ್ನ ಸಂಪರ್ಕ ಮಾಡುವುದು ಒಳ್ಳೇದು. ಇದಕ್ಕೆ ನಾವು ಮುನ್ನೆಚ್ಚರಿಕೆ ಅಂತ ಏನೂ ಇಲ್ಲ. ಏನು ಅಂತಂದರೆ, ಇವಾಗ ಬಾವಲಿಗಳು ಇರೋ ಹತ್ರ ಹೋಗೋದು, ಆ ಬಾವಲಿಗಳಿದಾವೆ ಅಂದರೆ ಅಲ್ಲಿ ಹಣ್ಣುಗಳು ಇರೋದು, ಕಚ್ಚಿರೋ ಹಣ್ಣುಗಳು ತಿನ್ನೋದು, ಇದೆಲ್ಲ ಒಂದು ಸ್ವಲ್ಪ ತಡೆಗಟ್ಟೋದು ಒಳ್ಳೇದು ಮೇಡಮ್.
0: ಈಗ ಆಂಥ್ರಾಕ್ಸ್ಗೆ ಬಂದರೆ ಇದರ ರೋಗ ಲಕ್ಷಣಗಳೇನು, ಯಾವ ರೀತಿ ಇದು ಕಾಣಿಸಿಕೊಳ್ಳುವಂಥದ್ದು?
1: ಮೇಡಮ್, ಆಂಥ್ರಾಕ್ಸ್ ಒಂದು ಬ್ಯಾಕ್ಟೀರಿಯಾದಿಂದ ಬರುವಂಥ ರೋಗವಾಗಿದೆ. ಇದರಲ್ಲಿ ಜಿಂಕೆ, ಕಾಡೆಮ್ಮೆ ಮತ್ತು ಇತರ ಕಾಡು ಸಸ್ಯಾಹಾರಿ ಪ್ರಾಣಿಗಳಲ್ಲಿ ಕಂಡು ಬರುವಂಥ ಇದು ಒಂದು ರೋಗವಾಗಿದೆ ಮೇಡಮ್. ಇದರ ಮೇನ್ ಆಂಥ್ರಾಕ್ಸಲ್ಲಿ ಏನು ಅಂತಂದರೆ, ಜ್ವರ ಬರುತ್ತದೆ, ಜ್ವರ ಬಂದು ಅಲ್ಲೇ ಸತ್ತೋಗ್ಬಿಡುತ್ತೆ ಮೇಡಮ್. ಆ ಸತ್ತೋದ ತಕ್ಷಣ ಏನು ಬ್ಲಡ್ ಇರುತ್ತೆ ಅದು ಕ್ಲಾಟ್ ಆಗಲ್ಲ. ಆ ಮೂಗ್ ಎಲ್ಲ ರಂಧ್ರಗಳು, ನ್ಯಾಚುರಲ್ ಆರಿಫೈಸ್ ಅಂತ ಏನು ಹೇಳ್ತೀವಿ, ಅಲ್ಲಿಂದ ಎಲ್ಲ ಬ್ಲಡ್ ಬರ್ತಾ ಹೋಗುತ್ತೆ ಮೇಡಮ್. ಈಗ ಡಾಕ್ಟರ್ಸ್ ಕೂಡ ಏನು ವೆಟ್ನರಿ ಡಾಕ್ಟರ್ಸ್ ಇದ್ದಾರೆ, ಅವ್ರುಗಳು ಯಾರು ಅದನ್ನು ಓಪನ್ ಮಾಡಿ ನೋಡೋದಕ್ಕಂತೂ ಸಾಧ್ಯವಿಲ್ಲ. ಸೊ ನಮಗೆ ಅದನ್ನು ಸ್ಟ್ರಿಕ್ಟಾಗಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಿಂದನೇ ಬಂದ್ಬಿಟ್ಟಿದೆ ಅದನ್ನು ಓಪನ್ ಮಾಡಬಾರ್ದು. ಯಾಕೆ ಅಂತಂದರೆ ಅದರಿಂದ ಸ್ಪೋರ್ಸ್ ಹೊರಗಡೆ ಬರುತ್ತೆ. ಆ ಸ್ಪೋರ್ಟ್ಸ್ ಹೊರಗಡೆ ಬಂದರೆ ನೆಕ್ಸ್ಟ್ ತಿರ್ಗಾ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳು ಇರುತ್ತೆ. ಅದು ಆ ಸ್ಪೋರ್ಟ್ಸ್ ಒಂದ್ಸತಿ ಓಪನ್ ಆಯಿತು ಅಂದರೆ ಸಾಯಿಲಲ್ಲೂ ಕಾಣಿಸ್ಕೊಳ್ಳೋದು ಈ ಥರ.
0: ಈಗ ಹೇಗೆ ಹರಡುವ

0: ಅಂತದಂದ್ರೆ ಮನುಷ್ಯರು ಮಣ್ಣಿನಲ್ಲಿ ಎಲ್ಲ ಕೆಲಸ ಮಾಡುವಂತ
1: ಅವ್ರಿಗೆ. ಸೊ ಸ್ಪೋರ್ಟ್ಸ್ ಅನ್ನೋದು ಆಲ್ಮೋಸ್ಟ್ ಆಲ್ 1 ವರ್ಷದವರೆಗೂ ಇರುತ್ತೆ ಮೇಡಮ್ ಮಣ್ಣಿನಲ್ಲಿ.
0: ಯಾವ ರೀತಿ ಚಿಕಿತ್ಸೆಯನ್ನು ಪಡ್ಕೊಳ್ಬಹುದು
1: ಮೇಡಮ್? ಇದು ನೀವು ಡಾಕ್ಟರ್ ಹತ್ರ ಹೋದಾಗ ಅವ್ರನ್ನ ನೋಡಿ ಚೆಕ್ ಮಾಡ್ತಾರೆ. ಇದರಲ್ಲಿ 2-3 ಥರ ಇದೆ. ಅದು ಬಂದ್ಬಿಟ್ಟು ಅಕ್ಯೂಟ್ ಫೇಸ್ ಅಂತ ಇದೆ. ಆ ಅಕ್ಯೂಟ್ ಫೇಸಲ್ಲಿ ಏನಂದರೆ ಡೈರೆಕ್ಟ್ ಡೆತ್ತೆ. ಸೊ ಇನ್ನು ಪರ್ ಅಕ್ಯೂಟ್ ಅಕ್ಯೂಟ್, ಇನ್ನು ಕ್ರಾನಿಕ್ ಕೇಸಸ್ ಅಂತ ಬರುತ್ತೆ. ಅಲ್ಲಿ ನಿಮಗೆ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ. ಇದರಲ್ಲಿ ಫೀವರ್ ಜಾಸ್ತಿ ಆಗುತ್ತೆ, ಜ್ವರ, ಜ್ವರ ಡಿಹೈಡ್ರೇಷನ್ ಅಂತ ಹೇಳ್ತೀವಿ, ನೀರು ಎಲ್ಲ ಹೊರಗಡೆ ಹೋಗ್ಬಿಡೋದು ಆ ಥರ ಇರುವಾಗ ನಾವು ಫ್ಲೂಯಿಡ್ ಥೆರಪಿ ಅಂದರೆ ಡ್ರಿಪ್ ಹಾಕ್ಸ್ಕೊಳ್ಳೋದು ಈ ಥರ ಎಲ್ಲ ಮಾಡಿ ಟ್ರೀಟ್ಮೆಂಟ್ ಕೊಡ್ಕೋಬೋದು.
0: ಸರ್, ನೀವು ಆವಾಗಲೇ ಲೆಪ್ಟೋಸ್ಪೈರೋಸಿಸ್ ಅಂತ ಹೇಳಿದ್ರಿ, ಇದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ?
1: ಮೇಡಮ್, ಇದು ಒಂದು ಮುಖ್ಯವಾದ ರೋಗವಾಗಿರುತ್ತದೆ. ಇದು ಬ್ಯಾಕ್ಟೀರಿಯಾದಿಂದ ಉಂಟಾಗುವ ರೋಗ ಆಗುತ್ತದೆ. ಹಾಗೂ ನಾವು ಇದನ್ನ ಎಲ್ಲಿ ನೋಡ್ತೀವಿ ಅಂತಂದರೆ ಇಲಿಗಳು ಮತ್ತು ಕಾಡು ಹಂದಿಗಳು ಮೂತ್ರದಿಂದ ಬರುವಂಥ ಕಲುಷಿತವಾದ ನೀರು ಮತ್ತು ಮಣ್ಣಿನಿಂದ ಮೂಲಕ ಮನುಷ್ಯರಿಗೆ ಬರುತ್ತದೆ. ಇವಾಗ ಜನಗಳು ಏನು ಮಾಡ್ತಾರೆ ಅಂದರೆ ಈ ಪ್ಯಾಡಿ ಸೀಸನ್, ಭತ್ತ ಅಂತ ಹೇಳ್ತೀವಲ್ಲ, ಆ ಭತ್ತ ಕಟ್ ಮಾಡುವಾಗ ಅದು ಅವಾಗೆಲ್ಲ ನೀರಲ್ಲಿ ಇಳಿತಾರೆ. ಅವಾಗ ಆ ನೀರಲ್ಲಿ ಏನಾದ್ರು ಇದು ಮಲ ಮೂತ್ರ ಆಗಿದ್ರೆ ಅಲ್ಲಿ ಅವ್ರಿಗೇನಾರು ಕಟ್ಸ್ ಏನಾದ್ರು ಊಂಡ್ ಥರ ಆಗಿದ್ರೆ ಅದರಿಂದ ಬರುವಂತ ಸಾಧ್ಯತೆಗಳು ತುಂಬ ಇರುತ್ತದೆ. ಇದು ಒಂದು ಒನ್ ಆಫ್ ದ ಡೆಡ್ಲಿಯೆಸ್ಟ್ ಡಿಸೀಸ್ ಅಂತ WHO ಇದನ್ನ ಇದು ಮಾಡಿದೆ.
0: ಮುಂಜಾಗ್ರತಾ ಕ್ರಮಗಳು ಅಂತ ಏನು ತಗೊಳ್ಬಹುದು ನಾವು?
1: ಜನಗಳು ಇದು ಬೂಟ್ಸ್ ಹಾಕ್ಕೊಂಡು, ಈ ಬೂಟ್ಸ್ ಅಂತ ಬರುತ್ತೆ ರಬ್ಬರ್ ಬೂಟ್ಸ್ ಅಂತ, ನಾವು ಏನು ಹಾಕ್ಕೊಂಡು ಕೆಲಸ ಮಾಡಬೇಕು ಅದು ಹಾಕ್ಕೊಂಡು ಕೆಲಸ ಮಾಡೋದು ತುಂಬಾ ಒಳ್ಳೆಯದು. ಇದು ಒಂದು ಸತಿ ಬಂತು ಅಂತಂದರೆ ಕಿಡ್ನಿ ಫೇಲ್ಯೂರ್ ಆಗೋದು, ಲಿವರ್ ಫೇಲ್ಯೂರ್ ಆಗೋದು ತುಂಬಾ ಚಾನ್ಸಸ್ ಇದೆ ಮೇಡಮ್. ಎಷ್ಟೋ ಜನ ನಮ್ಮ ಪಶುವೈದ್ಯ ಅಧಿಕಾರಿಗಳಲ್ಲಿ ನಾವು ನೋಡಿದ್ದೀವಿ, ಎಲ್ಲೋ ಈ ನಾಯಿಗಳಿಂದ ಅಥವಾ ಬೆಕ್ಕುಗಳಿಂದ ಹಸುಗಳಲ್ಲಿ ಎಲ್ಲ ಕಾಣಿಸ್ಕೊಂಡಾಗ ಇದು ಲೆಪ್ಟೋಸ್ಪೈರೋಸಿಸ್, ಅವರು ಟ್ರೀಟ್ಮೆಂಟ್ ಮಾಡಿರ್ತಾರಷ್ಟೇ. ಆವಾಗ ನಾವು ನೋಡ್ತೀವಿ ಎಷ್ಟೋ ಒಂದು ವಾರ ಆದಮೇಲೆ ಜ್ವರ ಬರುತ್ತೆ, ಲಾಸ್ಟಿಗೆ ಅವರಿಗೆ ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ, ಈ ಥರ ಎಲ್ಲ ಆಗ್ಬಿಟ್ಟು ಅವರು ತೀರ್ಕೊಂಡೋಗಿರೋದನ್ನ 2-3 ಕೇಸಸ್ ನೋಡಿದ್ದೀವಿ
0: ನಾವು. ಆದಷ್ಟು ನಾವು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವುದು ಉತ್ತಮ ಅಂತ.
1: ಇದು ಕಟ್ ಇರುತ್ತಲ್ಲ ಊಂಡ್ಸ್, ಈಗ ಕಾಲಲ್ಲಿ ಜಾಸ್ತಿನೇ ಕಟ್ ಊಂಡ್ಸ್ ಇರುತ್ತೆ, ಯಾವಾಗಲೇ ಓಡಾಡ್ತಿರ್ತೀವಿ. ಸೊ ಅದರಿಂದ ಬರುವಂತ ಇದು ರೋಗವಾಗಿರುತ್ತದೆ.
0: ಲೀಶ್ಮೇನಿಯಾಸಿಸ್ ಅಂತ ಹೇಳಿದ್ರಿ, ಏನಿದು
1: ಮೇಡಮ್? ಇದು ಫ್ಲೈಸ್ ಇಂದ ಬರುವಂತ ಒಂದು ರೋಗವಾಗಿದೆ. ಅದು ಮುಖ್ಯವಾಗಿ ಮಾತಾಡಬೇಕು ಅಂತ ಅಂದ್ರೆ ಸ್ಯಾಂಡ್ ಫ್ಲೈಸ್ ಅಂತ ಹೇಳ್ತೀವಿ. ಇದು ಹರಡುವ ಪರಾವಲಂಬಿ ರೋಗವಾಗಿದೆ. ಇದು ಕೆಲವು ಕಾಡು ಪ್ರಾಣಿಗಳಲ್ಲಿ ಇದರ ಜಲಾಶಯಗಳ ಕಾರ್ಯನಿರ್ವಹಿಸುತ್ತದೆ. ಇದು ಹೇಗೆ ಅಂತಂದ್ರೆ ಒಂದು ಸ್ಯಾಂಡ್ ಫ್ಲೈ ಅಂತ ಒಂದು ಬರುತ್ತದೆ ಮೇಡಮ್, ಅದು ಕಚ್ಚಿದಾಗ ಆಗುವಂತ, ಇದು ಮನುಷ್ಯರಲ್ಲೂ ನೋಡ್ತೀವಿ ಕಾಡು ಪ್ರಾಣಿಗಳಲ್ಲೂ ನೋಡ್ತೀವಿ. ಈ ಸ್ಯಾಂಡ್ ಫ್ಲೈ ಬಂದು ಕಚ್ಚಿದಾಗ ಆಗುವಂತ ಲೀಶ್ಮ್ಯಾನಿಸಿಸ್, ಇದು ಬ್ಲಡ್ ಅಲ್ಲಿ.
0: ಸರ್, ಈಗ ಹವಾಮಾನ ಬದಲಾವಣೆ ಮತ್ತು ಪ್ರಾಣಿಜನ್ಯ ರೋಗಗಳ ನಡುವೆ ಏನಾದರೂ ಸಂಬಂಧ ಇದೆಯಾ?
1: ಹೌದು ಹೌದು, ಇದರಲ್ಲಿ ತುಂಬಾನೇ ಸಂಬಂಧವಿರುವಂತ ಒಂದು ಕ್ಯೂರಿಯಸ್ ಟಾಪಿಕ್ ಅಂತ ಹೇಳ್ಬೋದು, ವಿಷಯ ಅಂತ ಹೇಳ್ಬೋದು. ಈಗೀಗ ನಾವು ಏನ್ ನೋಡ್ತಿದ್ದೀವಿ ಅಂತಂದರೆ ತಾಪಮಾನ ಮತ್ತು ಮಳೆಯ ಬದಲಾವಣೆಯಿಂದ ನಾವೇನು ನೋಡ್ತಿದ್ದೀವಿ, ಮುಂಗಾರು ಮಳೆ ಬರ್ತಿಲ್ಲ. ಸೊ ಈ ಥರ ಡಿಫ್ರೆನ್ಸಸ್ ಇದ್ದಾಗ ತಾಪಮಾನದಲ್ಲಿ ಈ ಟಿಕ್, ಸೊಳ್ಳೆ ಮತ್ತು ಸ್ಯಾಂಡ್ ಫ್ಲೈಸ್ಗಳ ಸಂಖ್ಯೆ ಹೆಚ್ಚಾಗಬಹುದು ಅಥವಾ ಕಡಿಮೆ ಆಗಬಹುದು. ಈಗ ಹೆಚ್ಚಾದರೆ ಇದರಿಂದ ಯಾವುದು ಬರುತ್ತದೆ, ನಾನು ಮುಂಚೆನೇ ಹೇಳಿದೆ, ಈಗ ಟಿಕ್ ಕಚ್ಚಿದಾಗ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಅನ್ನುವ ಅದು ಒಂದು ರೋಗ ಏನು ನೋಡ್ತಾ ಇದ್ವಿ ನಾವು, ಅದು ಜಾಸ್ತಿ ಆಗುತ್ತದೆ. ಮತ್ತು ಲೀಶ್ಮೇನಿಯೋಸಿಸ್, ಈ ಸ್ಯಾಂಡ್ ಫ್ಲೈ ಕಚ್ಚಿದಾಗ ಬರೋದು ಲೀಶ್ಮೇನಿಯೋಸಿಸ್, ಈ ಥರ ಮುಂತಾದ ರೋಗಗಳು ಈ ಅಪಾಯಕಾರಿಯಾಗಿ ಬರುವ ಸಾಧ್ಯತೆಗಳು ತುಂಬ ಇರುತ್ತದೆ.
0: ಈಗ ಕಾಡು ಪ್ರಾಣಿಗಳಿಂದ ಬರುವಂತಹ ರೋಗಗಳನ್ನು ನೀವು ಹೇಳಿದ್ರಿ. ಸಾಮಾನ್ಯವಾಗಿ ಅರಣ್ಯ ಪ್ರದೇಶದಲ್ಲಿ ಓಡಾಡುವಂತಹ ಜನರಿಗೆ ಅಥವಾ ಅರಣ್ಯಕ್ಕೆ ಸಮೀಪವಾಗಿ ವಾಸಿಸುವಂತಹ ಜನರಿಗೆ ಬರುವಂತಹ ಸಾಧ್ಯತೆಗಳು ಹೆಚ್ಚು ಅಂತ ಹೇಳ್ಬೋದು. ಅಂತಹ ಜನರು ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳ್ತೀರಿ?
1: ನಾವು ಈಗ ಏನು ಮಾತಾಡಿದ್ವಿ, ಸೊ ಪ್ರಾಣಿಜನ್ಯ ರೋಗಗಳು ಅಂತ ಹೇಳಿದ್ವಿ, ಅದು ಮನುಷ್ಯರಿಂದಾಗಲಿ ಪ್ರಾಣಿಗಳಿಗೆ, ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂಥ ರೋಗಗಳಾಗಿರುತ್ತದೆ. ಸೊ ಇವಾಗ ಯಾರು ಹೆಚ್ಚು ಪ್ರಾಣಿಗಳ ಕಾಡು ಪ್ರಾಣಿಗಳ ಜೊತೆ ಇರುತ್ತಾರೆ, ಸೊ ಅದು ಅರಣ್ಯಾಧಿಕಾರಿಗಳು. ನೀವು ನೋಡ್ಬೋದು ಅವ್ರು ಎಷ್ಟು ಕೆಲಸ ಮಾಡ್ತಿದ್ದಾರೆ ಅರಣ್ಯಾಧಿಕಾರಿಗಳು. ಇವತ್ತೊಂದು ಆನೆ ಬಂತು ಊರು ಕಡೆ, ಅವರೇ ಫಸ್ಟ್ ಹೋಗಿ ಅದಕ್ಕೇನು ಬೇಕು ಮಾಡೋದು. ಅದೇ ಥರ ಅವರು ಬರೀ ಆನೆ ನೋಡಲ್ಲ, ಎಲ್ಲಾ ಪ್ರಾಣಿಗಳ ಜೊತೆನೂ ಅವ್ರ ಸಂಪರ್ಕದಲ್ಲಿ ಬರ್ತಾರೆ. ಈಗ ಅವರು ರೌಂಡ್ಸ್ ಹಾಕ್ಬೇಕಾಗುತ್ತೆ, ಅರಣ್ಯ ಒಳಗಡೆ ಹೋಗಿ ರೌಂಡ್ಸ್ ಹಾಕ್ಬೇಕಾಗುತ್ತೆ. ಸೊ ಎಲ್ಲೋ ಒಂದು ಇದರಲ್ಲಿ ಅಟ್ ಎನಿ ಪಾಯಿಂಟ್ ಆಫ್ ಮೂಮೆಂಟ್ ಅವರು ಕಾಡು ಪ್ರಾಣಿಗಳ ಜೊತೆ ಇದು ಬರ್ತಾರೆ. ಮತ್ತೆ ಇನ್ನೂ ಒಂದು ವರ್ಗದ ಜನ ಅಂತಂದ್ರೆ

0: ಅಂದರೆ ಈ ಕಾಡು ನಾಡು ಪ್ರದೇಶದ ಅಂಚಿನಲ್ಲಿ ಇರುವಂಥ ಜನಗಳಾಗಿರ್ತಾರೆ, ಅವರೂ ಅಷ್ಟೇ ಯಾವಾಗಲೂ ಕಾಡು ಪ್ರಾಣಿಗಳ ಜೊತೆ ಸಂಪರ್ಕದಲ್ಲಿ ಇದ್ದೇ ಇರುತ್ತಾರೆ. ಇವರೆಲ್ಲ ಹೇಗೆ ಇದರಿಂದ ದೂರ ಇರಬೇಕು ಅಂದರೆ, ಈ ಕಾಡು ಪ್ರಾಣಿಗಳನ್ನು ಆದಷ್ಟು ಮುಟ್ಟಬಾರದು ಮೇಡಮ್. ಬಾವಲಿಗಳು ಕಚ್ಚಿದ ಹಣ್ಣುಗಳನ್ನು ತಿನ್ನಬಾರದು ಮೇಡಮ್. ಈಗ ನಾವು ಆ ಹಣ್ಣು ಯಾವುದೋ ಒಂದು ತೊಗೊಂಡ್ವಿ ಅಂದರೆ ನೋಡಬೇಕಾಗುತ್ತೆ ಚೆನ್ನಾಗಿದೆಯಾ ಅಂತ, ತೊಳೆದು ತಿನ್ನಬೇಕಾಗುತ್ತದೆ. ಈಗ ವೆಜಿಟೇಬಲ್ಸ್ ಕಾಯಿಪಲ್ಯಗಳು ಅವನ್ನೆಲ್ಲ ಕುದಿಸಿ ಚೆನ್ನಾಗಿ, ಕಾಡುಗಳು ಪ್ರದೇಶದಲ್ಲಿರೋರೆಲ್ಲ ಕಾಡಿಗೆ ಹೋಗಿ ಕಾಯಿಪಲ್ಯಗಳು ತರುತ್ತೆ. ಸೊ ಅವನ್ನೆಲ್ಲ ಚೆನ್ನಾಗಿ ಕುದಿಸಿ ತಿನ್ನಬೇಕಾಗುತ್ತದೆ. ಸುರಕ್ಷಿತ ನೀರು ಬಳಸಬೇಕಾಗುತ್ತದೆ. ನಾವು ಕುಡಿಯೋ ನೀರೂ ಇವಾಗ ಆ ಅಂಚಿನಲ್ಲಿ ಇದೀವಿ ಅಂತಂದರೆ ಚೆನ್ನಾಗಿ ಕುದಿಸಿ ಆರಿಸಿ ಕುಡಿಯೋದು ತುಂಬ ಒಳ್ಳೆಯದು ಮೇಡಮ್. ಯಾಕಂದರೆ ಈಗ ಲೆಪ್ಟೋಸ್ಪೈರೋಸಿಸ್ ಅಂತ ಏನು ಹೇಳಿದೆ, ಅದು ಮಲ ಮೂತ್ರದಿಂದ ನೀರು ಏನಾದರೂ ಆಗಿದ್ದರೆ ಅದು ಸೇವಿಸಿದ್ರೂ ಬರುವಂಥ ರೋಗವಾಗಿರುತ್ತದೆ. ಅದಕ್ಕೆ ಹೇಳೋದು ಕುದಿಸಿ ಅದನ್ನು ನೀರನ್ನು ಕುಡಿಯೋದು ಒಳ್ಳೆಯದಾಗಿರುತ್ತದೆ. ಮತ್ತು ಇನ್ನೊಂದು ಮೇಡಮ್, ಅರಣ್ಯ ಪ್ರದೇಶಗಳಲ್ಲಿ ತೆರಳುವಾಗ ನಮ್ಮ ಯಾರು ಫಾರೆಸ್ಟ್ ಆಫೀಸರ್ಸ್ ಇರ್ತಾರೆ, ಅವರೆಲ್ಲರೂ ಗಾರ್ಡ್ಸ್ ಇರ್ತಾರೆ, ಫಾರೆಸ್ಟ್ ಗಾರ್ಡ್ಸು, ಅವರೆಲ್ಲ ರಕ್ಷಣಾತ್ಮಕ ಉಡುಪು ಹಾಕ್ಕೊಂಡು ಹೋಗೋದು ತುಂಬಾ ಒಳ್ಳೆಯದು ಮೇಡಮ್. ರಕ್ಷಣಾತ್ಮಕ ಉಡುಪು ಧರಿಸಿಕೊಂಡು ಹೋದರೆ ಈ ಸ್ಯಾಂಡ್ ಫ್ಲೈಸ್ ಕಚ್ಚೋದು, ಈ ಕ್ಯುಲಿಕಾಯ್ಡ್ಸ್ ಅಂತ ಏನಿದೆ ಅವೆಲ್ಲ ಕಚ್ಚೋದು ಒಂದು ಸ್ವಲ್ಪ ತೀರ ಕಡಿಮೆ ಆದಾಗ ಈ ರೋಗಗಳು ಬರೋ ಸಾಧ್ಯತೆಗಳು ಕಡಿಮೆ ಇರುತ್ತೆ ಮೇಡಮ್.
1: ಕಾಡು ಹಾಗೂ ನಾಡು ಒಂದಕ್ಕೊಂದು ಸಂಬಂಧ ಹೊಂದಿರುವಂಥದ್ದು. ಈ ವಿಶ್ವದಲ್ಲಿ ಎಲ್ಲ ಪ್ರಾಣಿಗಳಿಗೂ ಸಮಾನವಾಗಿ ಬದುಕುವ ಹಕ್ಕು ಇದೆ. ಇದು ಯಾವ ರೀತಿ ಸಮತೋಲಿತವಾಗಿ ಮುನ್ನಡೆಸಿಕೊಂಡು ಹೋಗ್ಬೋದು ಅಂತ ನೀವು ಹೇಳ್ತೀರಿ ಸರ್? ಕೊನೆಯದಾಗಿ ಜನರಿಗೆ ನೀವು ಯಾವ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ?
0: ಮೇಡಮ್, ನಮ್ಮ ಕಡೆಯಿಂದ ಆಸ್ ಎ ಡಾಕ್ಟರ್ ನಾನು ಏನು ಹೇಳೋದು ಅಂತಂದರೆ, ಕಾಡಿ ಪ್ರಾಣಿಗಳು ನಮ್ಮ ಪರಿಸರದ ಅಮೂಲ್ಯ ಸಂಪತ್ತಾಗಿದೆ. ಅವುಗಳನ್ನು ಸಂರಕ್ಷಿಸುವುದು ನಮ್ಮ ಜೊತೆಗೆ ಅವುಗಳನ್ನು ಹರಡುವ ರೋಗಗಳು ಬಗ್ಗೆನೂ ಜಾಗೃತರಾಗಿರುವುದು ಅತ್ಯಂತ ಮುಖ್ಯವಾಗಿದೆ. ಏನು ನಾವು ಈ ಜುಲೈ 6ರಂದು ಆಚರಿಸುವ ವಿಶ್ವ ಪ್ರಾಣಿಜ್ಯ ರೋಗಗಳ ದಿನದಂದು ಸಂದೇಶ ಇದೆ ಎಂದರೆ, ಪ್ರಾಣಿ ಆರೋಗ್ಯ, ಮಾನವ ಆರೋಗ್ಯ ಮತ್ತು ಪರಿಸರ ಆರೋಗ್ಯ ಒಂದಕ್ಕೊಂದು ಅವಿನಾಭಾವವಾಗಿ ಸಂಬಂಧ ಹೊಂದಿರುವಂಥ ಒಂದು ಪರಿಕಲ್ಪನೆಯಾಗಿದೆ. ಈ ಹಾರ್ಮೋನಿಯಲ್ಲಿ ಹೋದಾಗ ತುಂಬ ಒಳ್ಳೆಯದಾಗುತ್ತದೆ. ಜಾಗೃತಿ, ಮುನ್ನೆಚ್ಚರಿಕೆ, ಸ್ವಚ್ಛತೆ ಮತ್ತು ಲಸಿಕೆಗಳ ಮೂಲಕ ಬಹುತೇಕ ಪ್ರಾಣಿಜನ್ಯ ರೋಗಗಳನ್ನು ತಡೆಯಬಹುದಾಗಿದೆ.
1: ವನ್ಯಜೀವಿಗಳಿಂದ ಹರಡುವ ಪ್ರಾಣಿಜನ್ಯ ರೋಗಗಳು ಸಾರ್ವಜನಿಕ ಆರೋಗ್ಯದ ಮೇಲೆ ಬೀರುವ ಪರಿಣಾಮಗಳು, ಅವುಗಳನ್ನು ತಡೆಗಟ್ಟಲು ಅನುಸರಿಸಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳು, ಹತೋಟಿಯ ಕ್ರಮಗಳ ಕುರಿತು ಸಮಗ್ರ ಮಾಹಿತಿ ನೀವು ಕೊಟ್ಟಿದ್ದೀರಿ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಮೇಡಮ್.
2: ಇದುವರೆಗೆ ವಿಶ್ವ ಪ್ರಾಣಿಜನ್ಯ ರೋಗಗಳ ದಿನದ ಅಂಗವಾಗಿ ವನ್ಯಜೀವಿಗಳಿಂದ ಹರಡುವ ಪ್ರಾಣಿಜನ್ಯ ರೋಗಗಳು ಹಾಗೂ ಅವುಗಳ ಹತೋಟಿ ಕ್ರಮಗಳ ಕುರಿತು ಕೊಯ್ಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಾಗರ್ ಆರ್ಎಸ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಗಾಯತ್ರಿ ಎಂ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ರೈತ ಬಂಧುಗಳೇ, ಇದು ಇಂದಿನ ಕೃಷಿರಂಗ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು. ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ, ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕಣ್ಣಿಗೆ ಬರುವ ಕಾಯಿಲೆಗಳು ಹಾಗೂ ಚಿಕಿತ್ಸೆ, ಈ ವಿಷಯವಾಗಿ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ಎಂ ವಸಂತಪ್ಪಯ್ಯವರೊಂದಿಗೆ ಸಂದರ್ಶನ ಕೇಳುವಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಕಂಕನಾಡಿ ಮಂಗಳೂರು.
1: ನಮ್ಮ ಮಂಗಳೂರಿಗೆ ಬಂದಿದೆ ಹೊಸ ಆರೋಗ್ಯ ಸ್ಪರ್ಶ. ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಈಗ ನಮ್ಮ ಕರಾವಳಿ ನಗರದಲ್ಲಿ ತೆರೆದಿದೆ. ವಿಶೇಷ ಉದ್ಘಾಟನೆ ಕೊಡುಗೆಯಾಗಿ ಎಲ್ಲರಿಗೂ ಉಚಿತ ಕಣ್ಣಿನ ತಪಾಸಣೆ. ನೀವು ನಂಬಬಹುದಾದ ಕಾಳಜಿಯೊಂದಿಗೆ ಬಂದು ಜಗತ್ತನ್ನು ಹೆಚ್ಚು ಸ್ಪಷ್ಟವಾಗಿ ನೋಡಿ. ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಪಂಪ್ವೆಲ್ ಸರ್ಕಲ್, ಮಂಗಳೂರು. ನಿಮ್ಮ ದೃಷ್ಟಿ ಮುಖ್ಯವಾಗಿದೆ.
0: ಈಗ ಕೇಳಿ ಕಣ್ಣಿಗೆ ಬರುವ ಕಾಯಿಲೆಗಳು ಹಾಗೂ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ಎ

0: ವಸಂತ ಪೈಯವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಲತೇಶ್ ಪಾಲ್ದಾನೆ.
1: ಕೇಳುಗರೆ, ಡಾಕ್ಟರ್ ಅಗರ್ವಾಲ್ಸ್ ನೇತ್ರ ಮಿತ್ರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಕಂಕನಾಡಿ ಮಂಗಳೂರು ಇಲ್ಲಿನ ಡಾಕ್ಟರ್ ಎಂ ವಸಂತ್ ಪೈ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ನಾವು ಹಿಂದಿನ ಸಂಚಿಕೆಗಳಲ್ಲಿ ಕಣ್ಣಿನ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಕೂಡ ಮಾತಾಡಿದ್ವಿ.
2: ಹೌದು ಹೌದು.
1: ಈಗ ಡಾಕ್ಟರ್, ಈಗ ಸಾಮಾನ್ಯವಾಗಿ ಯಾವೆಲ್ಲ ಕಾರಣಗಳನ್ನು ಇಟ್ಕೊಂಡು ತಮ್ಮ ಬಳಿ ರೋಗಿಗಳು ಬರ್ತಾರೆ?
2: ಈಗ ಮೇನ್ 4 ಕಾರಣಗಳಿವೆ ಮೋಸ್ಟ್ಲಿ. ಈಗ ದೃಷ್ಟಿದೋಷ ಬಿಟ್ಟು ಬೇರೆ ಯಾವುದೆಲ್ಲ ಪ್ರಾಬ್ಲಮ್ಸ್ ಅಲ್ಲಿ ಜನರು ಬರ್ತಾರಂತೇಳಿ, ಒಂದು ಕಣ್ಣು ಕೆಂಪಾದರೆ,
1: ಹೌದು,
2: ಇಲ್ಲಾದ್ರೆ ಕಣ್ಣಲ್ಲಿ ನೀರು ಬರ್ತದಂತ ಆದರೆ, ಕೆಲವು ಸರ್ತಿ ಕಣ್ಣಲ್ಲಿ ನೋವು ಬಂದಿದೆ ಅಂತ ಆದರೆ, ಮತ್ತು ಕೆಲವು ಸರ್ತಿ ಕಣ್ಣಲ್ಲಿ ಇಚ್ಚಿಂಗ್ ಬರೆದು ಆದ ಕೆಲವು ಸರ್ತಿ ಈ 4 ಇದು ಸಹ ಒಟ್ಟಿಗೆ ಬರ್ತದೆ. ಪೇಷಂಟ್ ಬರುವಾಗ ನನಗೆ ಕಣ್ಣಲ್ಲಿ ನೋವುಂಟು, ಕಣ್ಣಲ್ಲಿ ಇಚ್ಚಿಂಗ್ ಉಂಟು, ಕಣ್ಣಲ್ಲಿ ಕೆಂಪಾಗಿದೆ, ಮತ್ತೆ ಈ ಟೈಪ್, ಮತ್ತೆ ಕೆಲವು ಸರ್ತಿ ಡಿಸ್ಚಾರ್ಜ್ ಬರ್ತದೆ, ನೀರು ಬರ್ತದೆ. ಸೊ ಈ ಎಲ್ಲ ಚಿಹ್ನೆಗಳು ಅಂತ ನಾವು ಹೇಳ್ತೇವೆ, ಸೈನ್ಸ್ ಅಂತ ಹೇಳ್ತೇವೆ. ಅದರಿಂದ ಜನರು ಇಲ್ಲಿಗೆ ಬರ್ತಾರೆ. ಬೇರೆ ಬೇರೆ ಕಾರಣಗಳಿಂದ ಈ ಪ್ರಾಬ್ಲಮ್ಸ್ ಬರ್ತದೆ. ಕೆಲವರಿಗೆ ಖಾಲಿ ಕಣ್ಣು ಕೆಂಪು ಮಾತ್ರ ಇರ್ತದೆ, ಕೆಲವರಿಗೆ ನೀರು ಬರ್ತಾ ಇರ್ತದೆ, ಕಣ್ಣು ಸರಿ ಇರ್ತದೆ, ಕೆಂಪು ಇರುವುದಿಲ್ಲ, ಕೆಲವು ಸರ್ತಿ ಕಣ್ಣಿಗೆ ನೋವು ಮಾತ್ರ ಇರ್ತದೆ, ಕೆಲವು ಸರ್ತಿ ಇಚ್ಚಿಂಗ್ ಬರ್ತದೆ, ಬೇರೆ ಏನು ಪ್ರಾಬ್ಲಮ್
1: ಇರುವುದಿಲ್ಲ.
2: ಹೌದು, ಸಾಮಾನ್ಯವಾಗಿ ಇದೆಲ್ಲ ನಾರ್ಮಲಿ ಆಗಿ ಒಂದು ಸೈನ್ಸ್ ಅಂದರೆ ಈ ಕಂಪ್ಲೇಂಟ್ಸ್ ತಗೊಂಡು ಜನರು ಬರ್ತಾರೆ ನಮ್ಮ ಹತ್ರ.
1: ತಾವು ಹೇಳಿದ್ರಿ ಮೊದಲನೇದಾಗಿ ಈ ಕಣ್ಣು ಕೆಂಪಾಗಿರೋದ್ರಿಂದ ಬರ್ತಾರೆ, ರೆಡ್ ಐ ಅಂತ ಹೇಳಿ. ಇದು ಯಾವೆಲ್ಲ ಕಾರಣಗಳಿಗೆ ಆಗುತ್ತೆ, ಯಾಕಾಗಿ ಆಗುತ್ತೆ
2: ಕಣ್ಣು ಕೆಂಪಾಗೋದು? ಇಟ್ಸ್ ಅ ವೆರಿ ವಾಸ್ಟ್ ಸಬ್ಜೆಕ್ಟ್. ಆ್ಯಕ್ಚುಲಿ ತುಂಬ ಪ್ರಾಬ್ಲಮ್ಸಿಂದ ಕಣ್ಣು ಕೆಂಪಾಗ್ತದೆ. ಮೇನ್ ಇಂಪಾರ್ಟೆಂಟ್ ನಾವು ಹೇಳೋದಂತ ಹೇಳಿದರೆ ಕೆಂಗಣ್ ಅಂತ ಹೇಳ್ತೀವಿ ನಾವು, ಕಂಜಂಕ್ಟಿವೈಟಿಸ್. ಈ ಕಂಜಂಕ್ಟಿವೈಟಿಸ್ ಅಂದರೆ ನಮ್ಮ ಕಣ್ಣಲ್ಲಿ ಹೊರಗೆ ಇರುವ, ಈಗ ನಮಗೆ ಹೇಗೆ ಚರ್ಮ ಇದೆ ಹಾಗೆ ಕಣ್ಣಿನ ಹೊರಗಿನ ಚರ್ಮ ಅದು ಕಂಜಂಕ್ಟಿವಾ ಅಂತ ಹೇಳ್ತೇವೆ. ಅದಕ್ಕೆ ಇನ್ಫೆಕ್ಷನ್ ಆದರೆ, ಇನ್ಫ್ಲಮೇಷನ್ ಆದರೆ ನಾವು ಕಂಜಂಕ್ಟಿವೈಟಿಸ್ ಅಂತ ಹೇಳ್ತೇವೆ. ಈಗ ಸಾಮಾನ್ಯವಾಗಿ ಜನರಿಗೆ ಅದು ಮೆಡ್ರಾಯ್ಸ ಅಂತ ಹೇಳ್ತಾರೆ, ಹೀಗೆ ತುಂಬ ಹೆಸರಲ್ಲಿ ಬರ್ತದೆ ಅದು. ಸೊ ಈ ಕಂಜಂಕ್ಟಿವೈಟಿಸ್ ಹೇಗೆ ಆಗೋದು? ಅಗೇನ್ ಇದರಲ್ಲಿ ಬ್ಯಾಕ್ಟೀರಿಯಾದಿಂದ ಬರ್ತದೆ, ಇದರಲ್ಲಿ ವೈರಸ್ಸಿಂದ ಬರ್ತದೆ, ಬೇರೆ ಬೇರೆ ರೋಗಾಣುಗಳಿಂದ ಈ ಕಂಜಂಕ್ಟಿವೈಟಿಸ್ ಬರ್ತದೆ. ಸಾಮಾನ್ಯವಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ಹೋಗುವ ಕಂಡೀಷನಿಗೆ ನಾವು ವೈರಲ್ ಕಂಜಂಕ್ಟಿವೈಟಿಸ್ ಅಂತ ಹೇಳಿ ಮೋಸ್ಟ್ ಆಫ್ ದ ಟೈಮ್ಸ್. ಈ ವೈರಲ್ ಕಂಜಂಕ್ಟಿವೈಟಿಸ್ ಕೆಲವು ವೈರಸ್ ಇವೆ, ಅದು ಕಣ್ಣಿನ ಈ ಚರ್ಮಕ್ಕೆ ಇನ್ಫೆಕ್ಷನ್ ಆಗಿ ಕಣ್ಣು ಕೆಂಪಾಗ್ತದೆ. ಕೆಲವು ಸರ್ತಿ ಒಂದು ಕಣ್ಣಲ್ಲಿ ಮಾತ್ರ ಬರ್ತದೆ, ಕೆಲವು ಸರ್ತಿ ಎರಡು ಕಣ್ಣಲ್ಲೂ ಬರ್ತದೆ. ಹೀಗೆ ಬೇರೆ ಬೇರೆ ಕೆಲವರಿಗೆ ತುಂಬ ಜೋರು ಇರ್ತದೆ, ಕೆಲವರಿಗೆ ಸ್ವಲ್ಪ ಕಮ್ಮಿ ಇರ್ತದೆ, ಕೆಲವರಿಗೆ ಕಣ್ಣು ಕೆಂಪಿರ್ತದೆ ಕಂಜಂಕ್ಟಿವೈಟಿಸ್ ಆಗುವಾಗ, ಕಣ್ಣು ಕೆಂಪು ಸಹ ಆಗ್ತದೆ, ಕಣ್ಣಲ್ಲಿ ನೀರು ಬರ್ತದೆ, ಕೆಲವು ಸರ್ತಿ ಪುರುಕು ಬರ್ತದೆ ಅಂತ ಹೇಳ್ತೇವೆ ನಾವು, ವೈಟಿಶ್ ಡಿಸ್ಚಾರ್ಜ್ ಬರ್ತದೆ, ಕೆಲವು ಸರ್ತಿ ನೋವಿರ್ತದೆ, ಕೆಲವರಿಗೆ ಇಚ್ಚಿಂಗ್ ಇರ್ತದೆ. ಸೊ ಅದೇ ಹೇಳಿದ್ದು ನಾನು, ಈ ಎಲ್ಲ ಸಿಂಪ್ಟಮ್ಸ್ ಕೆಲವರಿಗೆ ಒಟ್ಟಿಗೆ ಬರ್ತದೆ. ಬಟ್ ಇದು ನಾವು ನೆಗ್ಲೆಕ್ಟ್ ಮಾಡಬಾರ್ದು.
1: ಇದು ಹೇಗೆ ಹರಡುತ್ತೆ ಡಾಕ್ಟರ್?
2: ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ರೋಗ ಇದು. ಈ ವೈರಲ್ ಕಂಜಂಕ್ಟಿವೈಟಿಸ್ ಎಡಿನೋ ವೈರಸ್ ಅಂತ ಹೇಳ್ತೇವೆ, ಒಂದು ಟೈಪ್ ಇದು ವೈರಸ್. ಒಬ್ಬರಿಗೆ ಇನ್ನೊಬ್ಬರಿಗೆ ಸ್ವಲ್ಪ ಹತ್ತಿರ ಹೋದವರಿಗೆ ಬರುವ ಚಾನ್ಸಸ್ ಉಂಟು, ಇಲ್ಲದ್ರೆ ಸೇಮ್ ಟವೆಲ್ ಯೂಸ್ ಮಾಡೋರಿಗೆ ಬರುವ ಚಾನ್ಸಸ್ ಉಂಟು, ಸೇಮ್ ಸೋಪ್. ಸೊ ಮೋಸ್ಟ್ಲಿ ಮಕ್ಕಳಿಂದ ಕೆಲವು ಸರ್ತಿ ಹೆತ್ತವರಿಗೆ ಬರ್ತದೆ. ಈಗ ಮಕ್ಕಳಿಗೆ ಎಲ್ಲಿಂದ ಬರ್ತದೆ? ಕೆಲವು ಸರ್ತಿ ಸ್ಕೂಲಲ್ಲಿ ಒಂದು ಮಗುವಿಗೆ ಬಂದರೆ ಆ ಮಗುವಿಂದ ಇನ್ನೊಂದು ಮಗುವಿಗೆ ಸ್ಪ್ರೆಡ್ ಆಗಿ ಪೇರೆಂಟ್ಸಿಗೆ ಬರ್ತದೆ, ಒಂದು ಒಬ್ಬರಿಗೆ ಇನ್ನೊಂದು ಬರುವಂಥ ಪ್ರಾಬ್ಲಮ್. ಮತ್ತು ಇದರಲ್ಲಿ ನಾವು ಕೆಲವು ಸರ್ತಿ ತುಂಬ ನೆಗ್ಲೆಕ್ಟ್ ಮಾಡ್ತೇವೆ ಇದನ್ನು. ನೆಗ್ಲೆಕ್ಟ್ ಮಾಡ್ತೇವೆ ಅಂದರೆ ಇಲ್ಲಿಂದ ಹೋಗಿ ಏನಾದರೂ ಕೆಲವರು ಏನೇನು ಹಾಕ್ತಾರೆ ಕಣ್ಣಿನ ಒಳಗೆ, ಕೆಲವರು ಹತ್ತಿರದ ಒಂದು ಫಾರ್ಮಸಿಗೆ ಹೋಗಿ ಕಣ್ಣು ಕೆಂಪಾತಂಡು ಒಂಜಿ ಮರ್ದು ಕೊರಲೆ ಅಂತ, ಕೆಲವು ಸರ್ತಿ ತನ್ನಷ್ಟಕ್ಕೆ ತಾವೇ ಒಂದು ಟ್ರೀಟ್ಮೆಂಟ್ ಮಾಡುವ ವಾಡಿಕೆ ಉಂಟು ಜನರಿಗೆ.
1: ಹೌದು.
2: ಬಟ್ ಕೆಲವು ಸರ್ತಿ ಏನಾಗ್ತದೆ, 90% ಸರಿ ಆಗ್ತದೆ, ಕೆಲವು ಸರ್ತಿ ಅದು ಬೇರೆ ಇರ್ಬೋದು, ಅದು ಕಂಜಂಕ್ಟಿವೈಟಿಸೇ ಇರಬೇಕಂತ ಏನು ಕಡ್ಡಾಯವಾಗಿ ಇಲ್ಲ, ಕಣ್ಣು ಕೆಂಪಾದ ಕೂಡಲೇ ಕಂಜಂಕ್ಟಿವೈಟಿಸೇ ಆಗ್ಬೇಕಂತ ಹೇಳಿ. ಕೆಲವು ಸರ್ತಿ ಕಣ್ಣಿನ ಕರಿಗುಡ್ಡೆ ಉಂಟು, ಕಾರ್ನಿಯಾ, ಅದಕ್ಕೆ ಏನಾದರೂ ತಾಗಿ, ಇಲ್ಲದ್ರೆ ಅದಕ್ಕೆ ಏನಾದರೂ ಕಣ್ಣಿನ ಒಳಗೆ ಫಾರಿನ್ ಬಾಡಿ ಏನಾದರೂ ಕಣ್ಣಿನ ಒಳಗೆ, ಈಗ ಒಬ್ಬರು ವೆಲ್ಡಿಂಗ್ ಮಾಡ್ತಾ ಇದ್ದಾರೆ, ಟಪ್ ಅಂತ ಏನಾದರೂ ಸಣ್ಣ ಬೀಳ್ತದೆ, ಕಣ್ಣು ಕೆಂಪಿರ್ತದೆ, ಅವ್ರು ಮದ್ದಾಗ್ತಾ ಹೋಗ್ತಾರೆ, ಅದು ಅಲ್ಲೇ ಇರ್ತದೆ, ಗೊತ್ತಾಗೋದಿಲ್ಲ ಕೆಲವು ಸರ್ತಿ, ನೋವಿರ್ತದೆ ಸ್ವಲ್ಪ. ಸೊ ಇಂಥ ಎಲ್ಲ ಒಂದು ಪರಿಸ್ಥಿತಿ ಇರ್ತದೆ ಕೆಲವು ಸರ್ತಿ. ಸೊ ಅದಕ್ಕೆ ಹೇಳಿದ್ ನಾವು, ನೀವು ಅದನ್ನು ನಿಗ್ಲೆಕ್ಟ್ ಮಾಡಬಾರ್ದು. ಸೊ ಅದನ್ನು ತುಂಬ ಸೀರಿಯಸ್ಲಿ ಆಗಿ ತಗೊಂಡು ಅದಕ್ಕೆ ತಕ್ಕ ಡಾಕ್ಟರ್ಸೇ ನೋಡಿ ಚಿಕಿತ್ಸೆ ಮಾಡೋದು ಒಳ್ಳೆಯದು.
1: ಈಗ ಅದು ಕಂಜಂಕ್ಟಿವೈಟಿಸ್ ಹೌದೋ ಅಲ್ವೋ ಅಂತ ಹೇಳಿ ತಾವು ಹೇಗೆ ಪರೀಕ್ಷೆ ಮಾಡ್ತೀರಾ?
2: ಅದು ನಾವು ಟೆಸ್ಟ್ ಮಾಡುವಾಗ ನಮ್ಮ ಸ್ಲಿಟ್ ಲ್ಯಾಂಪಲ್ಲಿ ಮ್ಯಾಗ್ನಿಫಿಕೇಶನಲ್ಲಿ ನೋಡ್ತೇವೆ, ಕಣ್ಣು ಕೆಂಪು ಆದರೆ ಕಂಜಂಕ್ಟಿವೆ ತುಂಬ ಕೆಂಪಿರ್ತದೆ, ಕೆಲವು ಸರ್ತಿ ಉಬ್ಬಿದಾಗಿ ಇರ್ತದೆ, ಕೆಲವು ಸರ್ತಿ ಕಣ್ಣಲ್ಲಿ ನೋವಿರ್ತದೆ, ಕಣ್ಣಿನ ರೆಪ್ಪೆ ಕೂಡ ಕೆಲವು ಸರ್ತಿ

0: ಸ್ವಲ್ಪ ದಪ್ಪ ಆಗ್ತದೆ.
1: ಬಟ್
0: ಬೇರೆ ಎಲ್ಲ ಸೈನ್ಸ್ ಇರುವುದಿಲ್ಲ.
1: ಸೊ
0: ಮೋಸ್ಟ್ ಆಫ್ ಟೈಮ್ ಅದು ನಮ್ಮ ಡಾಕ್ಟರ್ಸೇ ನೋಡಿ ಚಿಕಿತ್ಸೆ ಮಾಡೋದು ಒಳ್ಳೇದು. ಎಸ್ಪೆಷಲಿ ಮಕ್ಕಳಲ್ಲಿ, ಕೆಲವು ಸರ್ತಿ ಮಕ್ಕಳಲ್ಲಿ ಸಹ ಕೆಂಗಣ ಆಗ್ತದೆ ನೋಡಿ. ಈಗ ಶಾಲೆಗೆ ಹೋಗುವವರು, ಜನ್ಮದಲ್ಲಿ ಬರೋ ಮಗುವಿಗೆ ಸಹ ಇದು ಕಂಜಂಕ್ಟಿವೈಟಿಸ್ ಆಗುವ ಚಾನ್ಸಸ್ ಉಂಟು. ಅದು ದಟ್ ಈಸ್ ಕಾಲ್ಡ್ ಎಸ್ ಗೊನೋರಿಯಾ. ಗೊನೋರಿಯಾ ಅಂದರೆ ಇಟ್ಸ್ ಅ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ಅದು ತಾಯಿಗಿದ್ರೆ ಡ್ಯೂರಿಂಗ್ ಡೆಲಿವರಿ ಟೈಮ್ ಮಗುವಿಗೆ ಇನ್ಫೆಕ್ಟ್ ಆಗಿ ಜನ್ಮದಲ್ಲಿ ಬರುವಾಗಲೇ ಕಣ್ಣಿನ ಕೆಂಪಿರ್ತದೆ. ಸೊ ಇಟ್ಸ್ ಅ ವೆರಿ ಡೇಂಜರಸ್ ಫಿನಾಮಿನನ್. ಅದು ಸಹ ಕಂಜಂಕ್ಟಿವೈಟಿಸ್ ಇಲ್ಲದ್ರೆ ಮೆಡ್ರಾಸಾ ಅಂತ ಹೇಳಿ ನಾವು ಅದನ್ನು ನಿಗ್ಲೆಕ್ಟ್ ಮಾಡೋದು ಸಹ ಸರಿಯಲ್ಲ. ಯಾಕೆಂದರೆ ಒಂದರಿಂದ ಒಂದಕ್ಕೆ ಹೋಗ್ತದೆ. ಕೆಲವು ಸರ್ತಿ ಈ ಕಂಜಂಕ್ಟಿವೈಟಿಸ್ ಇದ್ದದು ಕಣ್ಣಿನ ಕರಿಗುಡ್ಡ ಉಂಟಲ್ವ, ಅದರ ಮೇಲೆ ಸಣ್ಣ ಸಣ್ಣ ಡಾಟ್ಸ್ ಬೀಳ್ತದೆ. ಇಲ್ಲಾದರೆ ಅದು ತುಂಬ ಜಾಸ್ತಿಯಾಗಿ ಅಲ್ಸರೇಷನ್ ಆಗುವ ಚಾನ್ಸಸ್ ಉಂಟು. ಸೊ ದೀಸ್ ಆರ್ ಸಮ್ ಆಫ್ ದ ವೆರಿ ಕಾಮನ್ ಪ್ರಾಬ್ಲಮ್ಸ್ ದಟ್ ಒಂದು ಸಣ್ಣ ವಿಷಯಕ್ಕೆ ಹೋಗಿ ಮತ್ತೆ ಅದು ಎಲ್ಲಿಂದ ಎಲ್ಲೆಲ್ಲಿ ಹೋಗ್ತದೆ, ದೃಷ್ಟಿ ಸಹ ಕಮ್ಮಿ ಆಗ್ತದೆ ಅದರಿಂದ. ಸೊ ಆಲ್ ದೀಸ್ ಕೈಂಡ್ಸ್ ಆಫ್ ಪ್ರಾಬ್ಲಮ್ಸ್ ಆರ್ ದೇರ್. ಸೊ ಅದನ್ನು ನಿಗ್ಲೆಕ್ಟ್ ಮಾಡಲೇಬಾರ್ದು ಆ್ಯಕ್ಚುಲಿ.
1: ಇದಕ್ಕೆ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ?
0: ಅಲ್ಲ, ಅದಕ್ಕೆ ಆಂಟಿಬಯೋಟಿಕ್ಸ್ ಹಾಕಲೇಬೇಕಾಗ್ತದೆ. ಕೆಲವು ಸರ್ತಿ ನಾವು ಲೂಬ್ರಿಕೇಟ್ಸ್ ಕೊಡ್ತೇವೆ, ಡಿಪೆಂಡಿಂಗ್ ಆನ್ ದ ಸಿವಿಯರಿಟಿ. ಕೆಲವು ಸರ್ತಿ ಆಂಟಿಬಯೋಟಿಕ್ ವಿತ್ ಸ್ಟೀರಾಯ್ಡ್ ಮೈಲ್ಡ್ ಕೊಡುವ ಚಾನ್ಸಸ್ ಸಹ ಉಂಟು. ಯಾಕೆಂದರೆ ಡಿಪೆಂಡಿಂಗ್ ಆನ್ ದ ಸಿವಿಯರಿಟಿ. ಸೊ ಹಾಗೆ ಕೊಡ್ತಾ ಇರ್ತೇವೆ. ಅದು ಅಂದರೆ ಕೊಡ್ತಾ ಇರಬೇಕು, ಪ್ಲಸ್ ಮಾತ್ರವಲ್ಲ ಅವರಿಗೆ ಆಗಾಗ ಬಂದು ತೋರಿಸಬೇಕಂತ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈಗ ಕೊಟ್ಟು ನೀವು ನಿಮ್ಮಷ್ಟಕ್ಕೆ ಮದ್ದು ಹಾಕಿ ಅಂತ ಬಿಡುವುದು ಸಹ ಸರಿಯಲ್ಲ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅದರಲ್ಲಿ. ಆ ವಿಷಯದಲ್ಲಿ ಮಕ್ಕಳಿಗೆ ಬಂದರೆ ಅವರಿಗೆ ಶಾಲೆಗೆ ಕಳಿಸಬಾರ್ದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನಾವು ಬೇರೆ ಮಕ್ಕಳಿಗೆ ಕೊಡ್ತೇವೆ, ಅದು ಸರಿಯಲ್ಲ ಅಲ್ವಾ. ಈಗ ಕೆಲವರು ಹುಡುಗರೆಲ್ಲ ಒಟ್ಟಿಗೆ ನಿಲ್ತಾರೆ ಪಿ ಜಿಯಲ್ಲಿ, ಅವರಿಗೆ ಏನಾದರೂ ಇದ್ದರೆ ಅವರು ಅಲ್ಲಿಂದ ಮನೆಗೆ ಬರಬೇಕು. ಸೊ ಇದೆಲ್ಲ ಜಾಗ್ರತೆ ಮಾಡಬೇಕಾಗ್ತದೆ.
1: ಈಗ ಒಂದು ನಂಬಿಕೆ ಇದೆ, ಏನಂತ ಹೇಳಿದರೆ ಈ ಕೆಂಗಣ್ಣನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರೆ ಬರುತ್ತೆ ಅಂತ ಹೇಳಿ. ಏನು ಹೇಳ್ತೀರಾ ವೈದ್ಯರಾಗಿ?
0: ವೈದ್ಯರಾಗಿ ಅದು ನಾವು ಅಂದರೆ ತುಂಬ ಹತ್ತಿರ ಹೋಗಿ ನೋಡಿದರೆ ಬರ್ತದೆ, ಇಲ್ಲಾಂತ ಹೇಳೋದಿಲ್ಲ. ಬಟ್ ಅದೆಲ್ಲ ಸುಳ್ಳು. ಕೆಲವರು ಕಣ್ಣು ಕೆಂಪು ನೋಡಿದ ಕೂಡಲೇ ಇನ್ನೊಂದು ಡೈರೆಕ್ಷನಲ್ಲಿ ನೋಡ್ತಾರೆ, ಹಾಗೇನು ಆಗುದಿಲ್ಲ. ಈಗ ನಾವು ಎಷ್ಟೋ ಜನರಿಗೆ ತುಂಬ ಹತ್ತಿರದಿಂದ ಸಹ ನಾವು ಚೆಕ್ ಮಾಡ್ತೇವೆ. ಅಫ್ಕೋರ್ಸ್ ನಾವು ಜಾಗ್ರತೆ ಮಾಡ್ತೇವೆ, ನಮ್ಮ ಇನ್ಸ್ಟ್ರೂಮೆಂಟ್ಸನ್ನು ನಾವು ಸ್ಪಿರಿಟಿಂದ ಕ್ಲೀನ್ ಮಾಡ್ತೇವೆ, ನಮ್ಮ ಕೈಯನ್ನು ಸಹ ತುಂಬ ಜಾಗ್ರತೆಯಲ್ಲಿ ನೋಡ್ತೇವೆ, ಅದು ಕ್ಲೀನ್ ಮಾಡಿ. ಯಾಕೆ ಅಂತ ಹೇಳಿದರೆ ನೆಕ್ಸ್ಟ್ ಬರುವ ಪೇಷಂಟಿಗೆ ಬರಬಾರ್ದಲ್ವಾ. ಸೊ ಅದು ಸಹ ನಾವು ಜಾಗ್ರತೆ ಮಾಡ್ತಾ ಇರ್ತೇವೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಕೆಂಗಣ್ಣು ಸಹ ಕಣಿಗಣಿಸಬಾರ್ದು ಆ್ಯಕ್ಚುಲಿ. ಇದನ್ನು ಸ್ವಲ್ಪ ಜಾಗ್ರತೆಯನ್ನು ನೋಡಬೇಕು, ಡಾಕ್ಟ್ರಿಗೆ ತೋರಿಸಬೇಕು, ಮತ್ತು ಏನಾದರೂ ಅದರಿಂದ ಕಾಂಪ್ಲಿಕೇಶನ್ಸ್ ಆಗದಾಗೆ ನೋಡಬೇಕು. ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಅಬೌಟ್ ಕೆಂಗಣ್ಣನ ವಿಷಯದಲ್ಲಿ. ಕಂಜಂಕ್ಟಿವೈಟಿಸ್ ಅಂತ ಹೇಳ್ತೇವೆ.
2: ಮಂಗಳೂರಿನ ಕಂಕನಾಡಿಯಲ್ಲಿ ನೂತನವಾಗಿ ಉದ್ಘಾಟನೆಗೊಂಡಿರುವ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ಉದ್ಘಾಟನಾ ಕೊಡುಗೆಯಾಗಿ ಉಚಿತ ಐ ಚೆಕಪ್ ಸೌಲಭ್ಯವನ್ನು ನೀಡಲಾಗುತ್ತಿದೆ. ಎಲ್ಲಾ ಬಗೆಯ ಕಣ್ಣಿನ ಸಮಸ್ಯೆಯ ತಪಾಸಣೆ ಹಾಗೂ ಆರೈಕೆಗೆ ಹೆಸರುವಾಸಿಯಾಗಿರುವ ನುರಿತ ಮತ್ತು ಸುಸಜ್ಜಿತ ಸೌಕರ್ಯವುಳ್ಳ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ಗೆ ಭೇಟಿ ನೀಡಿ ಅಟ್ ಕಂಕನಾಡಿ ಬೈಪಾಸ್ ರೋಡ್ ಮಂಗಳೂರು.
1: ಈಗ ಬೇರೆ ಯಾವ ಕಾರಣದಿಂದ ಈ ಕೆಂಗಣ್ಣು ಬರುತ್ತೆ ಡಾಕ್ಟ್ರೆ?
0: ನೋಡಿ, ಮೋಸ್ಟ್ ಆಫ್ ದ ಟೈಮ್ ಇದು ನಾರ್ಮಲ್ ಇನ್ಫೆಕ್ಷನ್ ಇಂದ ಬರ್ತದೆ ಕೆಂಗಣ್ಣು. ಮತ್ತು ಕೆಲವರಿಗೆ ಎಲರ್ಜಿ ಇರ್ತದೆ, ಅದಕ್ಕೆ ನಾವು ಎಲರ್ಜಿಕ್ ಕಂಜಂಕ್ಟಿವೈಟಿಸ್ ಅಂತ ಹೇಳ್ತೀವಿ. ಅದು ಎಲರ್ಜಿಯಲ್ಲಿ ರೋಗಾಣುಗಳಿಂದ ಬರುವಂಥದ್ದು ಪ್ರಾಬ್ಲಮ್ ಅಲ್ಲ ಅದು, ಅದು ಯಾವುದೋ ಒಂದು ಎಲರ್ಜಿಯಿಂದ. ಈ ಎಲರ್ಜಿ ಯಾವುದೇ ಇರ್ಬೋದು, ಹೇಳಲಿಕ್ಕೆ ಆಗುವುದಿಲ್ಲ. ಕೆಲವು ಸರ್ತಿ ಮನೆಯಲ್ಲಿ ಇರುವ ಬೆಕ್ಕು ಪ್ರಾಣಿಗಳಿಂದ ಬರುವ ಚಾನ್ಸಸ್ ಉಂಟು ಕೆಲವರಿಗೆ. ಕೆಲವರಿಗೆ ಸುತ್ತಮುತ್ತಲಿನ ಈ ಅಂಗಳದಿಂದ ಡಸ್ಟಿಂದ ಬರುವ ಚಾನ್ಸಸ್ ಉಂಟು. ಶಾಲೆಗೆ ಹೋಗುವ ಮಕ್ಕಳು ಕೆಲವು ಸರ್ತಿ ಅಲ್ಲಿ ಆಡುವಾಗ ಆ ಸ್ಯಾಂಡ್ ಇಲ್ಲದ್ರೆ ಮಣ್ಣಿಂದ ಬರುವ ಚಾನ್ಸಸ್ ಉಂಟು. ಮತ್ತು ಹತ್ತಿರ ಇರುವ ಗಿಡ ಮೂಲಿಕೆ ಏನಾದರೂ ಇದ್ದರೆ ಕೆಲವು ಅದು ಎಲರ್ಜಿನ್ ಇರ್ತದೆ. ಸೊ ಎಲರ್ಜಿನ್ ಯಾವುದೇ ಇರ್ಬೋದು, ಅದು ಹೇಳಲಿಕ್ಕೆ ಆಗೋದಿಲ್ಲ. ಆ ಎಲರ್ಜಿ ಕಂಜಂಕ್ಟಿವೈಟಿಸ್ ಅಷ್ಟು ತುಂಬ ಇದು ಕೆಂಪಾಗೋದಿಲ್ಲ ಕಣ್ಣು. ಕಣ್ಣಲ್ಲಿ ಕೆಲವರಿಗೆ ತುರಿಕೆ ಮಾತ್ರ ಇರ್ತದೆ, ಕೆಲವರಿಗೆ ಸ್ವಲ್ಪ ಕಣ್ಣು ಕೆಂಪಾಗ್ತದೆ. ಮತ್ತು ಕೆಲವು ಸರ್ತಿ ಈ ಕಂಜಂಕ್ಟಿವದಲ್ಲಿ ಫಾಲಿಕಲ್ಸ್ ಅಂತ ಹೇಳ್ತೇವೆ, ಪ್ಯಾಪಿಲೆ ಮತ್ತು ಫಾಲಿಕಲ್ಸ್ ಅಂತ, ಸಣ್ಣ ಸಣ್ಣ ಗುಳ್ಳೆಯಾಗಿ ಇರ್ತದೆ. ನಾರ್ಮಲಿ ಕೆಲವು ಇರ್ತದೆ, ಬಟ್ ಇದು ಸ್ವಲ್ಪ ಜಾಸ್ತಿ ಇರ್ತದೆ. ಸೊ ಎಲರ್ಜಿ ಕಂಜಂಕ್ಟಿವಿಟಿಸ್ ತುಂಬ ನಮ್ಮನೇದು ಎಲರ್ಜಿ ಕಂಜಂಕ್ಟಿವೈಟಿಸ್ ಇದೆ. ಇದರಲ್ಲಿ ಕೆಲವು ಸರ್ತಿ ಸ್ಪ್ರಿಂಗ್ ಕ್ಯಾಟರಲ್ ಕಂಜಂಕ್ಟಿವೈಟಿಸ್ ಅಂತ ಹೇಳ್ತೇವೆ, ಆ ಪರ್ಟಿಕ್ಯುಲರ್ ಟೈಮಲ್ಲಿ ಆಗೋದು. ಇದು ಸಣ್ಣ ಮಕ್ಕಳಿಗೆ ಕ್ವೈಟ್ ರೆಗ್ಯುಲರ್ ಆಗಿ ಆಗ್ತದೆ. ಇದು ಮಕ್ಕಳಿಗೆ ಸಹ ಕಿರಿಕಿರಿ, ಡಾಕ್ಟ್ರಿಗೆ ಸಹ ಕಿರಿಕಿರಿ. ಅಂದರೆ ಕೆಲವು ಸರ್ತಿ ನಿಲ್ಲುವುದಿಲ್ಲ, ಕೆಲವು ಸರ್ತಿ ಮಾರ್ಚ್ ಏಪ್ರಿಲಲ್ಲಿ ಬರ್ತದ್ದು, ಆ ತಿಂಗಳಲ್ಲಿ ಮಾತ್ರ ಬರ್ತದೆ, ಬೇರೆ ಟೈಮಲ್ಲಿ ಬರುವುದಿಲ್ಲ. ಸೊ ತುಂಬ ನಮ್ಮನೇದು ಎಲರ್ಜಿ ಕಂಜಂಕ್ಟಿವೈಟಿಸ್. ಎಲರ್ಜಿ ಯಾವ ಎಲ್ಲಿಂದ ಬರ್ತದೆ ಅಂತ ನಮಗೆ ಹೇಳಲಿಕ್ಕೆ ಸಹ ಸಾಧ್ಯ ಇಲ್ಲ. ಅದು ಕಂಡುಹಿಡಿಲಿಕ್ಕೆ ಸಹ ಕಷ್ಟ ಆಗ್ತದೆ, ಎಲರ್ಜಿನ್ ಟೆಸ್ಟ್ ಎಲ್ಲ ಮಾಡಬೇಕಾಗ್ತದೆ. ಬಟ್ ಟ್ರೀಟ್ಮೆಂಟ್ ಆಲ್ಮೋಸ್ಟ್ ಎಲ್ಲರಿಗೆ ಸಾಧಾರಣ ಸಾಮಾನ್ಯವಾಗಿ ಈಗ ಒಳ್ಳೆ ಮೆಡಿಸಿನ್ಸ್ ಇದೆ. ಈಗ ಆ್ಯಂಟಿ ಎಲರ್ಜನ್ಸ್, ಆ

0: ಆ್ಯಂಟಿ ಅಲರ್ಜನ್ಸ್ ಮತ್ತು ಕಣ್ಣಿಗೆ ಮೈಲ್ಡ್ ಲೂಬ್ರಿಕೇಟಿಂಗ್ ಡ್ರಾಪ್ಸ್ ಎಲ್ಲ ಕೊಟ್ಟರೆ ಇದರಿಂದ ಸ್ವಲ್ಪ ರಿಲೀಫ್ ಸಿಗ್ತದೆ. ಸೊ ಅದು ಕೆಲವು ಸರ್ತಿ ಹೇಳಲಿಕ್ಕೆ ಆಗೋದಿಲ್ಲ, ಇನ್ಫೆಕ್ಟಿವ ಅಲರ್ಜಿಕ ಅಂತ ಹೇಳಲಿಕ್ಕೆ ಸ್ವಲ್ಪ ಕೆಲವು ಸರ್ತಿ ತುಂಬ ಕಷ್ಟ ಆಗ್ತದೆ. ಅದು ನಾವು ಪೇಷಂಟ್ಸ್ ಹತ್ರ ಮಾತಾಡಿ ಕೇಳಿ ಆಗ ನಮಗೆ ಸ್ವಲ್ಪ ಗೊತ್ತಾಗ್ತದೆ. ಸೊ ಇಟ್ ಇಸ್ ನಾಟ್ ವೆರಿ ಸಿವಿಯರ್, ಈ ಕಣ್ಣಿನ ವೈರಲ್ ಕಂಜಂಕ್ಟಿವಿಟಿಸ್ ಹಾಗೆ ಅಷ್ಟು ಸಿವಿಯರ್ ಇರುವುದಿಲ್ಲ, ಸ್ವಲ್ಪ ಮೈಲ್ಡ್ ಆಗಿರ್ತದೆ. ಈಗ ಜಾಸ್ತಿ ಕೆಮ್ಮು ಮತ್ತು ಸ್ವಲ್ಪ ಕೆಮ್ಮು ಅಂತ ಹೇಳ್ತೇವೆ ನೋಡಿ, ಹಾಗೆ ಕೆಲವು ಸರ್ತಿ ಕೆಮ್ಮು ಸಹ ಇನ್ಫೆಕ್ಟಿವ್ ಇರ್ತದೆ, ಕೆಲವು ಸರ್ತಿ ಕೆಮ್ಮು ಅಲರ್ಜಿಕ್ ಸಹ ಇರ್ತದೆ. ಹಾಗೆ ಈ ಅಲರ್ಜಿಕ್ಕಿಂದ ದ ಟ್ರೀಟ್ಮೆಂಟ್ ವಿಲ್ ಬಿ ಸ್ಲೈಟ್ಲಿ ಬೆಟರ್, ಸ್ವಲ್ಪ ಟೈಮ್ ತಾಗ್ತದೆ ಬಟ್ ಇಟ್ ವಿಲ್ ಬಿ ಬೆಟರ್.
1: ಈಗ ಈ ಅಲರ್ಜಿ ಅನ್ನುವಂಥದ್ದು ಇದು ಜೀವನ ಪೂರ್ತಿ ಇರುತ್ತಾ ಅಥವಾ ತಾನಾಗೆ ಸರಿ ಹೋಗುತ್ತಾ? ಇದು
0: ಜೀವನಪೂರ್ತಿ ಇರುವಂಥದ್ದಾಗೇನು ಇರುವುದಿಲ್ಲ ನಾರ್ಮಲಿ. ಮತ್ತು ಕೆಲವರಿಗೆ ಆಸ್ತಮಾ ಎಲ್ಲ ಇದ್ದವರಿಗೆ ಹೇಳಲಿಕ್ಕೆ ಆಗುದಿಲ್ಲ, ಬಟ್ ಮೋಸ್ಟ್ಲಿ ಬರುವುದಿಲ್ಲ. ಕೆಲವು ಚಿಕ್ಕ ಮಕ್ಕಳಿಗೆ ಈ ಸ್ಪ್ರಿಂಗ್ ಆರ್ ವರ್ನಲ್ ಕಂಜಂಕ್ಟಿವೈಟಿಸ್, ಅದು ಸಮಯ ಸ್ವಲ್ಪ ಜಾಸ್ತಿ ಹೋದಾಗ ಅದು ಕಮ್ಮಿ ಆಗ್ತದೆ. ಸೊ ದಿಸ್ ಇಸ್ ಸ್ವಲ್ಪ ಸಮಯ ನಂತರ ಅದು ಕಮ್ಮಿಯಾಗಿ ಕಂಪ್ಲೀಟ್ ತನ್ನಷ್ಟಕ್ಕೆ ಹೋಗ್ತದೆ. ಮತ್ತು ಕೆಲವು ಸರ್ತಿ ಅವರಿಗೆ ಗೊತ್ತಾಗ್ತದೆ ಇದು ಸಿಚುವೇಷನಿಂದ ನಮಗೆ ಈಗ ಆಗಿದೆ ಅಂತ ಹೇಳಿದರೆ, ಯು ಹ್ಯಾವ್ ಟು ಅವಾಯ್ಡ್ ಇಟ್. ಅವಾಯ್ಡ್ ಮಾಡಿದರೆ ಅದರದ್ದು ಇದು ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಬೇಸಿಕಲಿ. ಸೊ ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಅಲರ್ಜಿಕ್ ಕಂಜಂಕ್ಟಿವೈಟಿಸ್ ಇಸ್ ಆಲ್ಸೋ ವೆರಿ ಕಾಮನ್. ಕೆಲವು ಸರ್ತಿ ಗೊತ್ತೇ ಆಗುದಿಲ್ಲ ಅಲರ್ಜಿಕ ಇನ್ಫೆಕ್ಟಿವ್ ಅಂತ ಹೇಳಿ, ಬಟ್ ವಿ ಹ್ಯಾವ್ ಟು ಡಿಸೈಡ್ ಅಂಡ್ ಸಿ ಹೌ ಇಟ್ ವರ್ಕ್ಸ್. ಸೊ ಅದಕ್ಕೆ ಸಹ ಒಳ್ಳೆ ಒಳ್ಳೆ ಮೆಡಿಸಿನ್ಸ್ ಇದೆ.
1: ಅಂದರೆ ಮುಖ್ಯವಾಗಿ ಈಗ ಕಣ್ಣು ಕೆಂಪಾಗ್ತಾ ಇದೆ ಅಂತ ಹೇಳಿದರೆ ಅದನ್ನು ನಿರ್ಲಕ್ಷ್ಯ ಮಾಡಬಾರ್ದು, ವೈದ್ಯರ ಹತ್ರ ತೋರಿಸಬೇಕು.
0: ತೋರಿಸಲೇಬೇಕಾಗ್ತದೆ, ತೋರಿಸಲೇಬೇಕು, ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಯಾಕೆಂದರೆ ಒಂದಕ್ಕಿಂತ ಒಂದಕ್ಕೆ ಹೋಗುವ ಚಾನ್ಸಸ್ ಉಂಟು.
1: ಡಾಕ್ಟರ್, ಈಗ ತಮ್ಮ ಆಸ್ಪತ್ರೆಯಲ್ಲಿ, ಡಾಕ್ಟರ್ ಅಗರ್ವಾಲ್ ಸಾಯಿ ಆಸ್ಪತ್ರೆಯಲ್ಲಿ ಇರುವಂತಹ ವಿಶೇಷ ಸೌಲಭ್ಯಗಳು ಏನೆಲ್ಲ ಇವೆ?
0: ಈಗ ನೋಡಿ, ನಮ್ಮ ಸಾಧಾರಣ ಒಂದು ಒಳ್ಳೆ ಟರ್ಷರಿ ಸೆಂಟರ್ ಅಂತ ಹೇಳ್ತೇವೆ, ಅಂತ ಎಲ್ಲ ನಮ್ಮ ಸೌಲಭ್ಯ ನಮ್ಮ ಹತ್ರ ಇದೆ. ಕ್ಯಾಟ್ರಾಕ್ಟಿಗೆ ಬೇಕಾದಂತ ಬೇರೆ ಬೇರೆ ಟೈಪ್ ಇದು ಇನ್ಸ್ಟ್ರೂಮೆಂಟ್ಸ್ ಇದೆ, ಗ್ಲಾಕೋಮಾಗೆ ಬೇಕಾಗುವಂಥ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಇದೆ, ಮತ್ತು ಕ್ಯಾಟ್ರಾಕ್ಟ್ ಸರ್ಜರಿಗೆ ಬೇಕಾಗುವಂಥ ಒಳ್ಳೆ ಒಳ್ಳೆ ಎಕ್ವಿಪ್ಮೆಂಟ್ಸ್ ಇದೆ, ಒಳ್ಳೆ ಸ್ಟಾಫ್ ಇದೆ, ಒಳ್ಳೆ ಸರ್ಜನ್ ಇದ್ದಾರೆ. ಮತ್ತು ನಮ್ಮ ಆಪರೇಷನ್ ಥಿಯೇಟ್ರಲ್ಲಿ ವ್ಯೂವಿಂಗ್ ಗ್ಯಾಲರಿ ಅಂತ ಇದೆ. ಈಗ ನಿಮ್ಮ ಯಾರಿಗಾದರೂ ರಿಲೇಟಿವಿಗೆ ಆಪರೇಷನ್ ಮಾಡೋದಾದರೆ ಅಲ್ಲಿಂದ ಬೇರೆ ದೂರ ಒಂದು ಕೂತ್ಕೊಂಡು ಅಲ್ಲಿಂದ ನೋಡ್ಬೋದು ನೀವು ಟಿ ವಿಯಲ್ಲಿ ಆ ಆಪರೇಷನ್ ಆಗುವಂಥದ್ದು. ಈ ಸೌಕರ್ಯ ಮಂಗಳೂರಲ್ಲಿ ಯಾರ ಹತ್ರ ಸಹ ಇಲ್ಲ. ಸೊ ಆ್ಯಂಡ್ ಕೆಲವರಿಗೆ ಇಂಟ್ರೆಸ್ಟ್ ಇದ್ದವರಿಗೆ ನಾವು ಅವರನ್ನು ಕೂತ್ಕೊಳ್ಳಿಸಿ ಅವರಿಗೆ ಆಪರೇಷನ್ ನೋಡುವಂಥ ಒಂದು ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತೇವೆ.
1: ಧನ್ಯವಾದಗಳು ಡಾಕ್ಟ್ರೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಕೆಂಗಣ್ಣಿನ ಬಗ್ಗೆ ಮಾತನಾಡಿದ್ವಿ, ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಕಣ್ಣಿನಲ್ಲಿ ನೀರು ಬರುವ ಬಗ್ಗೆ, ವಾಟರಿಂಗ್ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ನೀಡಿಕ್ಕಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.
2: ಇದುವರೆಗೆ ಡಾಕ್ಟರ್ ಅಗರ್ವಾಲ್ ಸ್ನೇಹಿತರ ಮಿತ್ರ ಕಣ್ಣಿನ ಆರೋಗ್ಯದ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ ಕಣ್ಣಿಗೆ ಬರುವ ಕಾಯಿಲೆಗಳು ಹಾಗೂ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ನ ನೇತ್ರ ತಜ್ಞರಾದ ಡಾಕ್ಟರ್ ಎಂ ವಸಂತಪ್ಪಯ್ಯವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್, ಕಂಕನಾಡಿ, ಮಂಗಳೂರು.
3: ನಮ್ಮ ಮಂಗಳೂರಿಗೆ ಬಂದಿದೆ ಹೊಸ ಆರೋಗ್ಯ ಸ್ಪರ್ಶ. ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಈಗ ನಮ್ಮ ಕರಾವಳಿ ನಗರದಲ್ಲಿ ತೆರೆದಿದೆ. ವಿಶೇಷ ಉದ್ಘಾಟನೆ ಕೊಡುಗೆಯಾಗಿ ಎಲ್ಲರಿಗೂ ಉಚಿತ ಕಣ್ಣಿನ ತಪಾಸಣೆ. ನೀವು ನಂಬಬಹುದಾದ ಕಾಳಜಿಯೊಂದಿಗೆ ಬಂದು ಜಗತ್ತನ್ನು ಹೆಚ್ಚು ಸ್ಪಷ್ಟವಾಗಿ ನೋಡಿ. ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ, ಪಂಪ್ವೆಲ್ ಸರ್ಕಲ್, ಮಂಗಳೂರು. ನಿಮ್ಮ ದೃಷ್ಟಿ ಮುಖ್ಯವಾಗಿದೆ.
4: ಆಕಾಶವಾಣಿ ಮಂಗಳೂರು.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲಿಗೆ 36,000-55,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 30,000-47,000, ಕೋಕಾ ಕ್ವಿಂಟಾಲಿಗೆ 25,000-33,000 ರೂಪಾಯಿ, ಸ್ಥಳೀಯ ಮಿಲ್ಲಿಂಗ್ನ ಕೊಬ್ಬರಿ ಕ್ವಿಂಟಾಲಿಗೆ 10,000-16,500 ರೂಪಾಯಿ, ಒಂದನೇ ವರ್ಗದ ತೆಂಗಿನಕಾಯಿ 1,000ಕ್ಕೆ 28,000-35,000, ಎರಡನೇ ವರ್ಗದ ತೆಂಗಿನಕಾಯಿ 1,000ಕ್ಕೆ 22,000-30,000 ರೂಪಾಯಿ, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,600-5,500 ರೂಪಾಯಿ, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 3,500-4,500, IR8 ಕ್ವಿಂಟಾಲ್ಗೆ 3,800-4,500 ರೂಪಾಯಿ, ಆಮದು ಭತ್ತ ಕ್ವಿಂಟಾಲ್ಗೆ 2,000

350 2,550 ರೂಪಾಯಿ. ಆಮದು ಬೆಲ್ಲ ಹಳದಿ ಕ್ವಿಂಟಾಲಿಗೆ 4,650 5,400 ರೂಪಾಯಿ. ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,500 ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 5,000 ರೂಪಾಯಿ. ಮೆಣಸು ಕ್ವಿಂಟಾಲಿಗೆ 17,000 ರೂಪಾಯಿ. ಕಾಳು ಮೆಣಸು ಕ್ವಿಂಟಾಲಿಗೆ 13,000 ಗೇರು ಬೀಜ ಕಚ್ಚಾ ಕ್ವಿಂಟಾಲಿಗೆ 12,000 ರೂಪಾಯಿ. ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 5,000 ರೂಪಾಯಿ. ಕದಳಿ ಕ್ವಿಂಟಾಲಿಗೆ 6,000 ರೂಪಾಯಿ. ಗಾಳಿ ಕ್ವಿಂಟಾಲಿಗೆ 6,000 ರೂಪಾಯಿ. ನೇಂದ್ರಬಾಳೆ ಕ್ವಿಂಟಾಲಿಗೆ 7,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು.

ಆಕಾಶವಾಣಿ ಮಂಗಳೂರು. ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ. ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ರುದ್ರೇಶ್ ಎಂ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಮೆಲ್ಬರ್ನ್ಗೆ ಭೇಟಿ, ವಿವಿಧ ವಲಯಗಳಲ್ಲಿ ಭಾರತ ಆಸ್ಟ್ರೇಲಿಯಾ ಸಹಕಾರ ವೃದ್ಧಿಯ ಗುರಿ. ಕೇಂದ್ರ ಕೃಷಿ ಸಚಿವರ ನೇತೃತ್ವದಲ್ಲಿ ಎಲ್ನಿನೋ ಪರಿಣಾಮದ ಕುರಿತು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ. ವಿಮಾನ ನಿಲ್ದಾಣಗಳಲ್ಲಿ ಸ್ವಯಂಚಾಲಿತ ಎಕ್ಸ್ರೇ ಟ್ರೇ ವ್ಯವಸ್ಥೆ ಅಳವಡಿಕೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಆನ್ಲೈನ್ ಭಯೋತ್ಪಾದನಾ ಜಾಲ ಭೇದಿಸಲು ಎನ್ಐಎಯಿಂದ ದೇಶದ 20 ಸ್ಥಳಗಳಲ್ಲಿ ಏಕಕಾಲದಲ್ಲಿ ದಾಳಿ. 8ನೇ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟಕ್ಕೆ ತೆಲಂಗಾಣ ಆತಿಥ್ಯ, ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯ ಘೋಷಣೆ. ವಾರ್ತೆಗಳ ವಿವರಗಳು. ತಮ್ಮ 3 ದೇಶಗಳ ಅಧಿಕೃತ ಪ್ರವಾಸದ 2ನೇ ಚರಣದ ಭಾಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3 ದಿನಗಳ ಭೇಟಿಗಾಗಿ ಇಂದು ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ತಲುಪಲಿದ್ದಾರೆ. ಈ ಪ್ರವಾಸದ ವೇಳೆ ಅವರು ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಆಲ್ಬನಿಸ್ ಅವರೊಂದಿಗೆ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಉಭಯ ದೇಶಗಳ ಪ್ರಧಾನಿಗಳ ನಡುವೆ ನಡೆಯಲಿರುವ ಈ ದ್ವಿಪಕ್ಷೀಯ ಮಾತುಕತೆಯು ಹಲವು ಪ್ರಮುಖ ವಲಯಗಳಲ್ಲಿ ಪರಸ್ಪರ ಸಹಕಾರವನ್ನು ಮತ್ತಷ್ಟು ವೃದ್ಧಿಸುವ ನಿರೀಕ್ಷೆಯಿದೆ. ಇದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತ ಆಸ್ಟ್ರೇಲಿಯಾ ಸಿಇಒಗಳ ವೇದಿಕೆಯಲ್ಲಿ ಭಾಗವಹಿಸಿ ಎರಡೂ ದೇಶಗಳ ಉನ್ನತ ಉದ್ಯಮಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬಳಿಕ ಭಾರತ ಆಸ್ಟ್ರೇಲಿಯಾ ಬಾಂಧವ್ಯದ ಪ್ರಬಲ ಶಕ್ತಿಯಾಗಿರುವ ಅಲ್ಲಿನ ಅನಿವಾಸಿ ಭಾರತೀಯರ ಸಮುದಾಯದ ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಅವರು ಭಾಷಣ ಮಾಡಲಿದ್ದಾರೆ. ಎಲ್ನಿನೋದಿಂದ ಉಂಟಾಗಬಹುದಾದ ಸವಾಲುಗಳನ್ನು ಎದುರಿಸಲು ಕೇಂದ್ರ ಸರ್ಕಾರವು ಈ ವರ್ಷದ ಏಪ್ರಿಲ್ನಿಂದಲೇ ಅಗತ್ಯ ಸಿದ್ಧತೆಗಳನ್ನು ಆರಂಭಿಸಿದೆ. ಕೇಂದ್ರ ಕೃಷಿ ಸಚಿವ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಸಂಭವನೀಯ ಎಲ್ನಿನೋ ಪರಿಣಾಮದ

0: ಕುರಿತು ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಲ್ನಿನೋ ನಿಗಾ ಘಟಕ, ಬೆಳೆ ಹವಾಮಾನ ವೀಕ್ಷಣಾ ಗುಂಪು, ರಾಜ್ಯ ನಿಯಂತ್ರಣ ಕೊಠಡಿಗಳು ಹಾಗೂ ನೋಡಲ್ ಅಧಿಕಾರಿಗಳ ಮೂಲಕ ಬಿತ್ತನೆ, ಬೆಳೆ ಮತ್ತು ಮಾರುಕಟ್ಟೆ ಪರಿಸ್ಥಿತಿಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಕಳೆದ 3-4 ದಿನಗಳಲ್ಲಿ ಹಲವು ರಾಜ್ಯಗಳಲ್ಲಿ ಉತ್ತಮ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಮಳೆ ಕೊರತೆ ಎದುರಿಸುತ್ತಿರುವ ಜಿಲ್ಲೆಗಳ ಸಂಖ್ಯೆ 262-178 ಇಳಿದಿದೆ ಎಂದು ಸಚಿವರು ಹೇಳಿದರು. ಕಳೆದ ವರ್ಷ ಇದೇ ಅವಧಿಯಲ್ಲಿ 442 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ನಡೆದಿದ್ದರೆ ನಿನ್ನೆಯವರೆಗೆ ಸುಮಾರು 351 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಪೂರ್ಣಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದರು. ಭಾರೀ ಮಳೆ, ಪ್ರವಾಹ ಪರಿಸ್ಥಿತಿ ಹಾಗೂ ಭೂಕುಸಿತದಿಂದ ಬಾಧಿತವಾಗಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ದೂರವಾಣಿ ಮೂಲಕ ಮಾತುಕತೆ ನಡೆಸಿ ಕೇಂದ್ರ ಸರ್ಕಾರದಿಂದ ಎಲ್ಲ ರೀತಿಯ ನೆರವು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಮಹಾರಾಷ್ಟದಲ್ಲಿ ಭಾರೀ ಮಳೆ ಮತ್ತು ಪ್ರವಾಹ ಪರಿಸ್ಥಿತಿ ಕುರಿತು ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರೊಂದಿಗೆ ಮಾತನಾಡಿ ಸಚಿವರು ಪರಿಸ್ಥಿತಿ ನಿಭಾಯಿಸಲು ಅಗತ್ಯವಿರುವ ಎಲ್ಲ ಸಹಕಾರ ಒದಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಗುಜರಾತ್ನಲ್ಲಿ ಭಾರೀ ಮಳೆ ಹಾಗೂ ಜಲಾವೃತ ಪರಿಸ್ಥಿತಿ ಕುರಿತು ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರೊಂದಿಗೆ ಗೃಹ ಸಚಿವರು ಮಾತುಕತೆ ನಡೆಸಿದ್ದು ರಾಜ್ಯಕ್ಕೆ ಕೇಂದ್ರ ಸರ್ಕಾರದ ಸಂಪೂರ್ಣ ನೆರವು ದೊರೆಯಲಿದೆ ಎಂದು ಭರವಸೆ ನೀಡಿದ್ದಾರೆ. ವಯನಾಡಿನ ಪರಿಸ್ಥಿತಿಯ ಕುರಿತು ಮಾಹಿತಿ ಪಡೆದ ಸಚಿವ ಅಮಿತ್ ಶಾ ಪರಿಹಾರ ಮತ್ತು ಪುನರ್ವಸತಿ ಕಾರ್ಯಗಳಿಗೆ ಕೇಂದ್ರ ಸರ್ಕಾರದ ಸಂಪೂರ್ಣ ಬೆಂಬಲವಿರುವುದಾಗಿ ಭರವಸೆ ನೀಡಿದ್ದು ಘಟನೆಯ ಕುರಿತು ಉನ್ನತ ಮಟ್ಟದ ತನಿಖೆ ನಡೆಸುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಎಂದು ಕೇರಳ ಮುಖ್ಯಮಂತ್ರಿ ವಿ ಡಿ ಸತೀಶನ್ ತಿಳಿಸಿದ್ದಾರೆ. ದೇಶದ ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಸೌಲಭ್ಯಗಳು, ಭದ್ರತಾ ವ್ಯವಸ್ಥೆ ಹಾಗೂ ವಲಸೆ ಪ್ರಕ್ರಿಯೆಗಳ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಉನ್ನತ ಮಟ್ಟದ ಪರಿಶೀಲನೆ ನಡೆಸಿದರು. ಮಾನವ ಸಂಪನ್ಮೂಲ ವೆಚ್ಚ ತಗ್ಗಿಸಲು ದೇಶದ ಎಲ್ಲ ವಿಮಾನ ನಿಲ್ದಾಣಗಳಲ್ಲಿ ಹಂತ ಹಂತವಾಗಿ ಸ್ವಯಂಚಾಲಿತ ಎಕ್ಸ್ರೇ ಟ್ರೇ ರಿಟರ್ನ್ ಸಿಸ್ಟಮ್ ಅಳವಡಿಸುವಂತೆ ಮತ್ತು ಹೊಸ ನಿಲ್ದಾಣಗಳಿಗೂ ಇದನ್ನು ಕಡ್ಡಾಯಗೊಳಿಸಲು ನಿಯಮ ರೂಪಿಸುವಂತೆ ಅಮಿತ್ ಶಾ ನಿರ್ದೇಶಿಸಿದರು. ಭದ್ರತಾ ಮಾನದಂಡಗಳಿಗೆ ಅನುಗುಣವಾಗಿ ಅಭಿವೃದ್ಧಿ ಹಂತದಲ್ಲಿರುವ 21 ಮತ್ತು ಇನ್ನುಳಿದ 41 ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ದಟ್ಟಣೆಯ ಆಧಾರದ ಮೇಲೆ ಆದ್ಯತೆಯ ಮೇರೆಗೆ ಕಾಮಗಾರಿ ಕೈಗೊಳ್ಳಲು ಸೂಚಿಸಲಾಯಿತು. ಪ್ರಯಾಣಿಕರು ಮತ್ತು ವಿಮಾನಗಳ ಸಂಚಾರಕ್ಕೆ ಅನುಗುಣವಾಗಿ ಏರೋ ಬ್ರಿಡ್ಜ್ಗಳ ಸಂಖ್ಯೆಯನ್ನು ನಿಗದಿಪಡಿಸಲು ಹಾಗೂ ಪ್ರಸ್ತುತ 16 ಪ್ರಮುಖ ನಿಲ್ದಾಣಗಳಲ್ಲಿರುವ ಬ್ಯಾಗೇಜ್ ಡ್ರಾಪ್ ಸೌಲಭ್ಯವನ್ನು ದಟ್ಟಣೆ ಹೆಚ್ಚಿರುವ ಇತರೆ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳಿಗೂ ವಿಸ್ತರಿಸಲು ಸಚಿವಾಲಯಕ್ಕೆ ತಿಳಿಸಲಾಯಿತು. ವಲಸೆ ಪ್ರಕ್ರಿಯೆಯನ್ನು ಸುಗಮಗೊಳಿಸಲು 2026 ವೇಳೆಗೆ ಎಲ್ಲಾ ರಾಜ್ಯಗಳ ರಾಜಧಾನಿಗಳಲ್ಲಿ ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಗಳನ್ನು ಕಾರ್ಯಗತಗೊಳಿಸಲು ಸಚಿವರು ಗಡುವು ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಐಸಿಸ್ ಮತ್ತು AQIS ಭಯೋತ್ಪಾದನಾ ಸಂಘಟನೆಗಳ ಸಿದ್ಧಾಂತಗಳಿಂದ ಪ್ರೇರಿತರಾಗಿ ಆನ್ಲೈನ್ ಮೂಲಕ ಯುವಕರನ್ನು ಉಗ್ರವಾದಕ್ಕೆ ಸೆಳೆಯುತ್ತಿದ್ದ ಜಾಲಕ್ಕೆ ಸಂಬಂಧಿಸಿದಂತೆ ರಾಷ್ಟೀಯ ತನಿಖಾ ದಳ ಎನ್ಐಎ ಇಂದು ದೇಶಾದ್ಯಂತ ವ್ಯಾಪಕ ಶೋಧ ಕಾರ್ಯ ನಡೆಸಿದೆ. ಹಿಂಸಾತ್ಮಕ ಜಿಹಾದ್ ಮೂಲಕ ದೇಶ ವಿರೋಧಿ ಚಟುವಟಿಕೆ ನಡೆಸಲು ಸಂಚು ರೂಪಿಸಿದ್ದ ಆರೋಪದ ಹಿನ್ನೆಲೆಯಲ್ಲಿ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಮತ್ತು ದೆಹಲಿ ಸೇರಿದಂತೆ ಒಟ್ಟು 20 ಸ್ಥಳಗಳಲ್ಲಿ ಏಕಕಾಲದಲ್ಲಿ ಈ ದಾಳಿ ನಡೆದಿದೆ. ಕಾರ್ಯಾಚರಣೆಯ ವೇಳೆ ಪ್ರಮುಖ ಡಿಜಿಟಲ್ ಉಪಕರಣಗಳು ಮತ್ತು ಎಲೆಕ್ಟ್ರಾನಿಕ್ ಸಾಧನಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಇವುಗಳನ್ನು ವಿಧಿವಿಜ್ಞಾನ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ಇದುವರೆಗೆ ಒಬ್ಬ ಅಪ್ರಾಪ್ತ ಸೇರಿದಂತೆ ಒಟ್ಟು 12 ಜನರನ್ನು ಬಂಧಿಸಿದೆ. ಮಾರ್ಚ್ ತಿಂಗಳಿನಲ್ಲಿ ವಿಜಯವಾಡ ಪೊಲೀಸರು ಮುಖ್ಯ ಆರೋಪಿ ನಿವಾಸದ ಮೇಲೆ ದಾಳಿ ನಡೆಸಿದಾಗ ಲಭ್ಯವಾದ ಆಕ್ಷೇಪಾರ್ಹ ದಾಖಲೆಗಳ ಆಧಾರದ ಮೇಲೆ ಪ್ರಕರಣದ ಅಂತಾರಾಜ್ಯ ಹಾಗೂ ಅಂತಾರಾಷ್ಟೀಯ ಸಂಪರ್ಕಗಳನ್ನು ಭೇದಿಸಲು ಮೇ ತಿಂಗಳಿನಲ್ಲಿ ಎನ್ಐಎ ಈ ತನಿಖೆಯನ್ನು ಕೈಗೊತ್ತಿಕೊಂಡಿತ್ತು. ಬಂಧಿತರು ವಿದೇಶಿ ಹ್ಯಾಂಡ್ಲರ್ಗಳೊಂದಿಗೆ ಸಂಪರ್ಕದಲ್ಲಿದ್ದು ಆನ್ಲೈನ್ ವೇದಿಕೆಗಳ ಮೂಲಕ ಉಗ್ರಗಾಮಿ ಸಿದ್ಧಾಂತದ ಪ್ರಚಾರದಲ್ಲಿ ತೊಡಗಿದ್ದರು ಎಂದು ತಿಳಿದುಬಂದಿದ್ದು ತನಿಖೆ ಮುಂದುವರೆದಿದೆ. 19 ಆಸನಗಳ ಸರಸ್ MK2 ವಿಮಾನದ ವಿನ್ಯಾಸ ಹಂತವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ರಾಷ್ಟೀಯ

0: ಏರೋಸ್ಪೇಸ್ ಪ್ರಯೋಗಾಲಯ ಎನ್ಎಎಲ್ಗೆ ಕೇಂದ್ರ ನಾಗರಿಕ ಸಚಿವ ರಾಮಮೋಹನ್ ನಾಯ್ಡು ಅಭಿನಂದನೆ ಸಲ್ಲಿಸಿದ್ದಾರೆ. ದೇಶದ ಮೊದಲ ಸ್ವದೇಶಿ ಲಘು ಸಾರಿಗೆ ವಿಮಾನವಾಗಿರುವ ಇದು ಪ್ರಧಾನಿ ನರೇಂದ್ರ ಮೋದಿಯವರ ಆತ್ಮನಿರ್ಭರ ಭಾರತ ದೃಷ್ಟಿಕೋನವನ್ನು ಬಲಪಡಿಸಲಿದ್ದು, ಮೇಡ್ ಇನ್ ಇಂಡಿಯಾ ವಿಮಾನಗಳ ಮೂಲಕ ದೂರದ ವಾಯುನೆಲೆಯನ್ನು ಸಂಪರ್ಕಿಸುವ ಉಡಾನ್ ಯೋಜನೆಗೆ ವೇಗ ನೀಡಲಿದೆ ಎಂದು ಅವರು ತಿಳಿಸಿದ್ದಾರೆ. ಮತ್ತೊಂದು ಪ್ರಮುಖ ಮೂಲಸೌಕರ್ಯ ಯೋಜನೆಯನ್ನು ಪ್ರಕಟಿಸಿದ ಸಚಿವರು, ವಾರಾಣಸಿ ವಿಮಾನ ನಿಲ್ದಾಣದ ನೂತನ ಟರ್ಮಿನಲ್ನಲ್ಲಿ ಸಕ್ರಿಯ ರನ್ವೇ ಅಡಿಯಲ್ಲಿ ದೇಶದ ಮೊದಲ ಷಟ್ಪಥ ಕೆಳಸೇತುವೆ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಹೇಳಿದ್ದಾರೆ. 450 ಮೀಟರ್ ಉದ್ದದ ಈ ಕೆಳಸೇತುವೆ ಮೇಲ್ಭಾಗದಲ್ಲಿ ವಿಮಾನಗಳು ಚಲಿಸುತ್ತಿದ್ದರೂ ಕೆಳಭಾಗದಲ್ಲಿ ರಸ್ತೆ ಸಂಚಾರವು ಯಾವುದೇ ಅಡೆತಡೆಯಿಲ್ಲದೆ ಸುಗಮವಾಗಿ ಸಾಗಲು ಅನುವು ಮಾಡಿಕೊಡುತ್ತದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾ ಹಾಗೂ ಗಲ್ಫ್ ದೇಶಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಸಿಬಿಎಸ್ಇ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಕೃಪಾಂಕ ನೀಡುವುದು ಸೇರಿದಂತೆ ವಿವಿಧ ಪರಿಹಾರಗಳನ್ನು ಕೋರಿ ಸಲ್ಲಿಕೆಯಾಗಿರುವ ರಿಟ್ ಅರ್ಜಿಗೆ ಸಂಬಂಧಿಸಿದಂತೆ ಸುಪ್ರೀಂಕೋರ್ಟ್ ಇಂದು ಕೇಂದ್ರ ಸರ್ಕಾರ ಹಾಗೂ ಸಿಬಿಎಸ್ಇಗೆ ನೋಟಿಸ್ ಜಾರಿ ಮಾಡಿದೆ. ನ್ಯಾಯಮೂರ್ತಿಗಳಾದ ಕೆವಿ ವಿಶ್ವನಾಥನ್ ಮತ್ತು ಅಲೋಕ್ ಅರಾಧೆ ಅವರನ್ನೊಳಗೊಂಡ ಪೀಠ ಈ ಆದೇಶ ನೀಡಿದೆ. 2026 ಬೋರ್ಡ್ ಪರೀಕ್ಷೆಯ ಅವಧಿಯಲ್ಲಿ ಪ್ರಾದೇಶಿಕ ಯುದ್ಧದ ಹಿನ್ನೆಲೆಯಲ್ಲಿ ಉಂಟಾದ ತೀವ್ರ ವ್ಯತ್ಯಯಗಳು ಹಾಗೂ ಮಾನಸಿಕ ಒತ್ತಡದಿಂದಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ವರ್ಷ ನಷ್ಟವಾಗದಂತೆ ರಕ್ಷಿಸಲು ಸರ್ವೋಚ್ಚ ನ್ಯಾಯಾಲಯ ತುರ್ತು ಹಸ್ತಕ್ಷೇಪವನ್ನು ಅರ್ಜಿಯಲ್ಲಿ ಕೋರಲಾಗಿದೆ. ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಭಾರತೀಯ ಮಾನದಂಡಗಳ ಸಂಸ್ಥೆ ಬಿಐಎಸ್ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿ ಬೆಂಗಳೂರಿನಲ್ಲಿ ನಡೆಯಲಿರುವ ಬ್ರಿಕ್ಸ್ ರಾಷ್ಟ್ರಗಳ ರಾಷ್ಟ್ರೀಯ ಪ್ರಮಾಣೀಕರಣ ಸಂಸ್ಥೆಗಳ ಮುಖ್ಯಸ್ಥರ ಸಭೆಯ ಸಿದ್ಧಾಂತಗಳನ್ನು ಅವಲೋಕಿಸಿದರು. ಪ್ರಸಕ್ತ 2026 8ನೇ ಆವೃತ್ತಿಯ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟಕ್ಕೆ ತೆಲಂಗಾಣ ಆತಿಥ್ಯ ವಹಿಸಲಿದೆ ಎಂದು ಕೇಂದ್ರ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಇಂದು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಈ ಕ್ರೀಡಾಕೂಟ ದೇಶದ ಯುವಕರು ತಮ್ಮ ಕ್ರೀಡಾ ಪ್ರತಿಭೆಯನ್ನು ಪ್ರದರ್ಶಿಸಲು ಮತ್ತೊಂದು ಅತ್ಯುತ್ತಮ ವೇದಿಕೆಯನ್ನು ಕಲ್ಪಿಸಿಕೊಡಲಿದೆ. ದೇಶದ ಗ್ರಾಮೀಣ ಹಾಗೂ ತಳಮಟ್ಟದ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಪರಿಕಲ್ಪನೆಯೊಂದಿಗೆ ಈ ಕ್ರೀಡಾ ಉಪಕ್ರಮವನ್ನು ಮುನ್ನಡೆಸಲಾಗುತ್ತದೆ ಎಂದು ಕೇಂದ್ರ ಸಚಿವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಮೆಲ್ಬರ್ನ್ಗೆ ಭೇಟಿ, ವಿವಿಧ ವಲಯಗಳಲ್ಲಿ ಭಾರತ ಆಸ್ಟ್ರೇಲಿಯಾ ಸಹಕಾರ ವೃದ್ಧಿಯ ಗುರಿ. ಕೇಂದ್ರ ಕೃಷಿ ಸಚಿವರ ನೇತೃತ್ವದಲ್ಲಿ ಎಲ್ನಿನೋ ಪರಿಣಾಮದ ಕುರಿತು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ. ವಿಮಾನ ನಿಲ್ದಾಣಗಳಲ್ಲಿ ಸ್ವಯಂಚಾಲಿತ ಎಕ್ಸ್ರೇ ಟ್ರೇ ವ್ಯವಸ್ಥೆ ಅಳವಡಿಕೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಆನ್ಲೈನ್ ಭಯೋತ್ಪಾದನಾ ಜಾಲ ಭೇದಿಸಲು ಎನ್ಐಎಯಿಂದ ದೇಶದ 20 ಸ್ಥಳಗಳಲ್ಲಿ ಏಕಕಾಲದಲ್ಲಿ ದಾಳಿ. 8ನೇ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟಕ್ಕೆ ತೆಲಂಗಾಣ ಆತಿಥ್ಯ, ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಮಂಗಳೂರು ಚಿತ್ರಗೀತೆಗಳ ಪ್ರಸಾರ. ಮೊದಲಿಗೆ ನಂದಿ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಹಾಡಿರುವ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ. ಸಂಗೀತ ನೀಡಿದವರು ಗುರುಕಿರಣ್.

ಆತ್ಮೀಯ ಕೇಳುಗರೆ, ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ರಾತ್ರಿ 8 ಗಂಟೆಗೆ. ಇಂದಿನ ಕಾರ್ಯಕ್ರಮದಲ್ಲಿ ಅರಿವಳಿಕೆ ಬಗ್ಗೆ ತಿಳುವಳಿಕೆ, ಈ ವಿಷಯದ ಕುರಿತಾದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಏನಪೋಯ ಮೆಡಿಕಲ್ ಕಾಲೇಜಿನ ಅನಸ್ತೇಶಿಯಾ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಸಂದೀಪ್ ಶಂಕರ್ ಇವರು. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ, ದೇರಳಕಟ್ಟೆ, ಮಂಗಳೂರು. ತಪ್ಪದೇ ಕರೆ ಮಾಡಿ. ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ರಾತ್ರಿ.

ಚಂದು ಚಿತ್ರಕ್ಕಾಗಿ ಗುರುಕಿರಣ್ ಅವರು ಸಂಗೀತ ನೀಡಿ ಹಾಡಿದ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಯನ್ನು ಕೇಳಿದಿರಿ. ಕೊನೆಯದಾಗಿ ಕೇಳಿ, ಧ್ರುವ ಚಿತ್ರಕ್ಕಾಗಿ ಉನ್ನಿಕೃಷ್ಣನ್ ಮತ್ತು ಚಿತ್ರ ಹಾಡಿರುವ ವಿ ನಾಗೇಂದ್ರ ಪ್ರಸಾದ್ ಅವರದ್ದೇ ರಚನೆ, ಸಂಗೀತ ಗುರುಕಿರಣ್.

0: ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಕೇಳುಗರೆ, 8:30 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಆಕಾಶವಾಣಿ ಮಂಗಳೂರು, ಸಮಯ ಸರಿಯಾಗಿ 8:00. ಈಗ ಯನೋಪಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ.
1: ನಿಮ್ಮ ಆರೋಗ್ಯ ನಮ್ಮ ಹೊಣೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕಳೆದ ಹಲವು ದಶಕಗಳಿಂದ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಕರಾವಳಿ ಕರ್ನಾಟಕದ ಪ್ರಸಿದ್ಧ ಆಸ್ಪತ್ರೆ ಮಂಗಳೂರು ದೇರಳಕಟ್ಟೆಯ ಯನೋಪಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಎಲ್ಲಾ ವಿಭಾಗಗಳಲ್ಲಿ ಪರಿಣಿತ ತಜ್ಞ ವೈದ್ಯರುಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಮಲ್ಟಿ ಸ್ಪೆಷಾಲಿಟಿ ಚಿಕಿತ್ಸಾ ಸೌಲಭ್ಯ ಹೊಂದಿರುವ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ 3T, MRI, 128 ಸ್ಲೈಸ್ ಸಿಟಿ ಸ್ಕ್ಯಾನ್, ಪೆಟ್ ಸ್ಕ್ಯಾನ್, ಸ್ಪೆಕ್ಟ್ ಫೆಸಿಲಿಟಿ, ರೇಡಿಯೋಥೆರಪಿ, ಕೀಮೋಥೆರಪಿ ಮತ್ತು IVF ಸೆಂಟರ್, ಸ್ಲೀಪ್ ಲ್ಯಾಬ್ ಹಾಗೂ ಆಧುನಿಕ ತಂತ್ರಜ್ಞಾನ ಹೊಂದಿರುವ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯ, ಸಿಮ್ಯುಲೇಷನ್ ಲ್ಯಾಬ್, ಸರ್ಕಾರಿ ಮತ್ತು ಖಾಸಗಿ ವಿಮಾ ಯೋಜನೆಗಳೊಂದಿಗೆ ಯನೋಪಯ ಆಸ್ಪತ್ರೆಯ ಎನ್ ಆರೋಗ್ಯ ಕಾರ್ಡ್, ವೈದ್ಯರೊಂದಿಗೆ ಟೆಲಿಮೆಡಿಸಿನ್ ಅಥವಾ ಆನ್ಲೈನ್ ಕನ್ಸಲ್ಟೇಷನ್ ಮತ್ತು ಹೋಮ್ ಕೇರ್ ಸೇವೆಗಳು ಲಭ್ಯ. ಗುಣಮಟ್ಟದ ಮತ್ತು ಮಿತ ದರದ ಆರೋಗ್ಯ ಚಿಕಿತ್ಸೆ ಸೇವೆಗಳಿಗಾಗಿ ಕರ್ನಾಟಕ ಮತ್ತು ಕೇರಳದಾದ್ಯಂತ ಮನೆ ಮಾತಾಗಿರುವ ಏಕೈಕ ಆಸ್ಪತ್ರೆ ನಮ್ಮ ನಿಮ್ಮೆಲ್ಲರ ಯನೋಪಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ. ಸಂಪರ್ಕಿಸಿರಿ 9686985555.
0: ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಅರಿವಳಿಕೆ ಕುರಿತು ತಿಳುವಳಿಕೆ, ಈ ವಿಷಯದ ಕುರಿತಾದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಯನೋಪಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು, ಇಲ್ಲಿನ ಅನಸ್ಥೇಶಿಯಾ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಸಂದೀಪ್ ಶಂಕರ್. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211 9 9 2 2 2 6 1 1 2 2 2 3 6 1 1, ನಮ್ಮ STD ಕೋಡ್ 0824, ನಮ್ಮ ಮೊಬೈಲ್ ಸಂಖ್ಯೆ 8 2 7 7 0

0: 7800. ಈಗ ನೇರವಾಗಿ ಸ್ಟುಡಿಯೋದತ್ತ.
1: ನಮ್ಮೆಲ್ಲ ಪ್ರೀತಿಯ ಬಾನುಲಿ ಕೇಳುಗರಿಗೆ ಏನಪ್ಪಾ ಆಸ್ಪತ್ರೆಯ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ವೈದ್ಯಕೀಯ ಶಸ್ತ್ರಚಿಕಿತ್ಸೆಯ ಸಂದರ್ಭಗಳಲ್ಲಿ ರೋಗಿಗಳಿಗೆ ನೋವು ನಿವಾರಕವಾಗಿ ಸ್ಮೃತಿ ತಪ್ಪಿಸಲು ಶಸ್ತ್ರಚಿಕಿತ್ಸೆಯ ಉತ್ತಮ ಫಲಿತಾಂಶಕ್ಕಾಗಿ ಬಹಳ ಹಳೆ ಕಾಲದಿಂದಲೂ ಅರಿವಳಿಕೆ ಅಥವಾ ಅನಸ್ಥೀಷ್ಯಾ ಕೊಡುವುದನ್ನು ನಾವೆಲ್ಲ ಕೇಳಿದ್ದೇವೆ. ಹಾಗೂ ಇನ್ನೂ ಈ ವಿಜ್ಞಾನದ ವಿಶೇಷತೆಗಳ ಕುರಿತ ಅರಿವಳಿಕೆಯ ತಿಳುವಳಿಕೆ ಬಗ್ಗೆ ಶ್ರೋತೃಗಳ ನೇರ ದೂರವಾಣಿ ಕರೆಗಳಿಗೆ ಉತ್ತರಿಸ್ತಾರೆ ಏನಪ್ಪಯ್ಯ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಇಲ್ಲಿನ ಅರಿವಳಿಕೆ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಸಂದೀಪ್ ಶಂಕರ್ ಅವರು. ಇವರೀಗ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಡಾಕ್ಟರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಸರಿ, ಅನಸ್ಥೇಷ್ಯಾ ಅಥವಾ ಅರಿವಳಿಕೆ ಶಾಸ್ತ್ರ ಅಂತಾರಲ್ಲ,
2: ಹೌದು? ನಮಸ್ತೆ ಎಲ್ಲರಿಗೂ. ಈ ಅರಿವಳಿಕೆ ಅಥವಾ ಅನಸ್ಥೀಷ್ಯಾ ಅಂತ ಹೇಳುವುದರ ಬಗ್ಗೆ

0: ಶಸ್ತ್ರ ಚಿಕಿತ್ಸೆಯ ಉತ್ತಮ ಫಲಿತಾಂಶಕ್ಕಾಗಿ ಬಹಳ ಹಳೆ ಕಾಲದಿಂದಲೂ ಅರಿವಳಿಕೆ ಅಥವಾ ಅನೆಸ್ಥೀಷಿಯಾ ಕೊಡುವುದನ್ನು ನಾವೆಲ್ಲ ಕೇಳ್ತೇವೆ. ಹಾಗೂ ಇನ್ನೂ ಈ ವಿಜ್ಞಾನದ ವಿಶೇಷತೆಗಳ ಕುರಿತ ಅರಿವಳಿಕೆಯ ತಿಳುವಳಿಕೆ ಬಗ್ಗೆ ಶ್ರೋತೃಗಳ ನೇರ ದೂರವಾಣಿ ಕರೆಗಳಿಗೆ ಉತ್ತರಿಸ್ತಾರೆ ಯೋನಪಯ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಇಲ್ಲಿನ ಅರಿವಳಿಕೆ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಸಂದೀಪ್ ಶಂಕರ್ ಅವರು. ಇವರೀಗ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಡಾಕ್ಟರ್, ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಸರಿ, ಅನೆಸ್ಥೇಷ್ಯಾ ಅಥವಾ ಅರಿವಳಿಕೆ ಶಾಸ್ತ್ರ ಅಂತಾರಲ್ಲ,
1: ಹೌದು. ನಮಸ್ತೆ ಎಲ್ಲರಿಗೂ. ಈ ಅರಿವಳಿಕೆ ಅಥವಾ ಅನೆಸ್ಥೇಷ್ಯಾ ಅಂತ ಹೇಳುವುದರ ಬಗ್ಗೆ ತುಂಬ ಜನರಿಗೆ ಅದರ ಬಗ್ಗೆ ಸರಿಯಾದ ಇನ್ಫಾರ್ಮೇಷನ್ ಹೇಳುವುದಿಲ್ಲ. ಯಾಕೆ ಅಂತ ಹೇಳಿದರೆ, ಈ ಅರಿವಳಿಕೆ ಅಂತ ಹೇಳುವಂಥದ್ದು ಮೆಡಿಕಲ್ ಸ್ಪೆಷಾಲಿಟಿಯಲ್ಲಿಂತ ಇರುವಂತಹ ಎಲ್ಲ ಸ್ಪೆಷಾಲಿಟಿಗಳಲ್ಲಿ ಅರಿವಳಿಕೆ ಬಗ್ಗೆ ಜನರಿಗೆ ಅಷ್ಟು ಅದರ ಬಗ್ಗೆ ನಾಲೆಜು ಕಡಿಮೆ ಅಂತ ನಾನು ಹೇಳ್ತೇನೆ. ಯಾಕೆ ಅಂತ ಹೇಳಿದರೆ, ಈಗ ಆರ್ಥೋಪೆಡಿಷನ್ ಏನು ಮಾಡ್ತಾರೆ, ಆಬ್ಸ್ಟೆಟ್ರಿಕ್ ಆ್ಯಂಡ್ ಗೈನಕಾಲಜಿ ಏನು ಮಾಡ್ತಾರೆ, ಬಟ್ ಅನಸ್ಥೀಷ್ಯದವರು ಏನು ಮಾಡ್ತಾರೆ ಅಂತ ಹೇಳೋದರ ಬಗ್ಗೆ ಯಾರಿಗೂ ಅದರ ಬಗ್ಗೆ ಅಂತ ಒಂದು ಸರಿಯಾದ ನಾಲೆಜ್ ಅಂತ ಹೇಳುವುದಿಲ್ಲ. ಯಾಕೆ ಅಂತ ಹೇಳಿದರೆ, ಈ ಅರಿವಳಿಕೆ ಅಥವಾ ಅನಸ್ಥೀಷ್ಯಾ ಹೇಳುವ ಸ್ಪೆಷಾಲಿಟಿ ಡಾಕ್ಟರ್ ಯಾವತ್ತೂ ಈ ನಾಲ್ಕು ಕೋಣೆಯ ಒಳಗಡೆ ಆಪರೇಷನ್ ಥಿಯೇಟರ್ ಅಂತ ಹೇಳುವಂಥ ಜಾಗದಲ್ಲಿ ಕೊಡುವ ಕಾರಣ ಅವರಿಗೆ ಅದು ಗೊತ್ತಾಗೋದಿಲ್ಲ. ಈಗ ಯೂಶ್ವಲಿ ನಾವು ಅರಿವಳಿಕೆ ಕೊಡುವ ಮೊದಲು ನಾವು ಪೇಷಂಟ್ ಹತ್ರ ಮಾತಾಡಿದರೂ ಸಹ ಅವರಿಗೆ ಏನು ಮಾಡ್ತಾರೆ ಮತ್ತು ಏನಾಗ್ತಾ ಇದೆ ಅಂತ ಹೇಳೋದಿರೋದಿಲ್ಲ. ಯೂಶ್ವಲಿ ಅವರು ಏನು ಗ್ರಹಿಸ್ತಾರೆ ಅಂದರೆ, ಅರಿವಳಿಕೆ ಅಂತ ಹೇಳಿದರೆ ಇಮಿಡಿಯೇಟ್ ಏನು ಎಲ್ಲರಿಗೂ ರೋಗಿಗಳಿಗೆ ಏನು ಅಭಿಪ್ರಾಯ ಇರ್ತದೆ ಅಂತ ಹೇಳಿದರೆ ಅವರು ಚುಚ್ಚುಮದ್ದು ಕೊಟ್ಟು ಬಿಡ್ತಾರೆ, ಮತ್ತು ಏನಾಗ್ತಾರೆ, ಮತ್ತು ಅವರು ಅಲ್ಲೇ ಇರ್ತಾರಾ ಅಥವಾ ಅವ್ರು ಎಲ್ಲಿಯಾರು ಹೋಗಿರ್ತಾರಾ, ಏನಾಗ್ತದೆ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಅರಿವಳಿಕೆ ಅಂದರೆ ಬೆನ್ನಿಗೆ ಇಂಜೆಕ್ಷನ್ ಕೊಡುವವರು ಅಂತ ಹೇಳುವಂಥ ಇಂಥ ಕೆಲವು ತಪ್ಪು ಕಲ್ಪನೆಗಳು ತುಂಬ ರೋಗಿಗಳಿಗೆ ಎಲ್ಲ ಇದೆ. ಅದನ್ನು ನಾನು ನನ್ನಿಂದ ಆದಷ್ಟು ನಾನು ಪ್ರಯತ್ನಪಟ್ಟು ಅದನ್ನು ಸರಿ ಮಾಡಲಿಕ್ಕೆ ನಾನು ಈ ಒಂದು ಸಣ್ಣದಾದಂಥ ಒಂದು ಎಪಿಸೋಡ್ನಲ್ಲಿ ಟ್ರೈ ಮಾಡ್ತೇನೆ.
0: ಸರಿ, ಅದರ ಒಟ್ಟಿಗೆ ಅನೆಸ್ಥೀಷ್ಯಾದಲ್ಲಿ ಯಾವ್ಯಾವ ವಿಧಗಳಿವೆ ಅಂತ ಕೂಡ ಹೇಳ್ತೀರಾ?
1: ಹಾಂ, ನೋಡಿ, ಈ ಅನೆಸ್ಥೀಷ್ಯಾ ಅಂತ ಹೇಳೋದಲ್ಲಿ ನಾವು ಒಂದು 3-4 ವಿಭಾಗಗಳಾಗಿ ಇರ್ತದೆ. ಫಸ್ಟಾಗಿ ನಾವು ಹೇಳ್ತಿದ್ರೆ ಜನರಲ್ ಅನೆಸ್ಥೀಷ್ಯಾ ಅಥವಾ ಫುಲ್ ಬಾಡಿ ಅನೆಸ್ಥೀಷ್ಯಾ ಅಂತ. ಅಂದರೆ ನಾವು ಒಂದು ರೋಗಿಗೆ ಅನೆಸ್ಥೀಷ್ಯಾ ಚುಚ್ಚುಮದ್ದು ಕೊಟ್ಟ ನಂತರ ಅವರು ಕಂಪ್ಲೀಟ್ ಅದರಲ್ಲಿ ಏನಾಗ್ತಾ ಇದೆ ಎಂಥವು ಅವರಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿದರೆ, ನಾವು ಫಸ್ಟಿಗೆ ಪೇಷಂಟನ್ನು ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋದ ನಂತರ ಚುಚ್ಚುಮದ್ದು ಕೊಟ್ಟು ಅವರನ್ನು ನಿದ್ರೆಗೆ ಜಾರಿಸುವ ಮೊದಲು ನಾವು ಅವರಿಗೆ ಆಕ್ಸಿಜನ್, ಇನ್ಹಲೇಷನಲ್ ಏಜೆಂಟು ಮತ್ತು ಪ್ರತಿಯೊಂದು ದೇಹದ ಅಂಗಾಂಗಗಳನ್ನು, ಶ್ವಾಸಕೋಶ, ಹೃದಯ ಬಡಿತ, ರಕ್ತದೊತ್ತಡ ಎಲ್ಲವನ್ನು ನೋಡಿಕೊಂಡು ಆಕ್ಸಿಜನನ್ನು ಕೊಟ್ಟುಕೊಂಡು ಅವರನ್ನು ನಿದ್ರೆಗೆ ಜಾರಿಸಿ ನಂತರ ಒಂದು ಟ್ಯೂಬ್ ಅಂತ ಹೇಳ್ತೇವೆ ಅದಕ್ಕೆ ನಾವು ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಏನು ಹೇಳ್ಬೋದು ಅಂದರೆ ಎಂಡೋಟ್ರಿಕಲ್ ಟ್ಯೂಬ್ ಅಂತ, ಅದನ್ನು ನಾವು ಟ್ರೇಕಿಯಾ ಆರ್ ವಿಂಡ್ ಪೈಪ್ ಅಂತ ಹೇಳ್ತೇವೆ ಅದಕ್ಕೆ ಹಾಕಿ ನಂತರ ಅದನ್ನು ಕೃತಕ ಶ್ವಾಸಕೋಶಕ್ಕೆ ನಾವು ಬದಲಾಯಿಸಿ ಆ ಸಮಯದಲ್ಲಿ ರೋಗಿಯ ಪ್ರತಿಯೊಂದು ಅಂಗಾಂಗಗಳನ್ನು ತಲೆಯಿಂದ ಕಾಲಿನವರೆಗೆ ಪ್ರತಿಯೊಂದನ್ನು ತನ್ನ ಕಂಟ್ರೋಲಲ್ಲಿ ಇಟ್ಟುಕೊಂಡು ಸರ್ಜರಿಯನ್ನು ಆಗುವ ಎಲ್ಲ ಏರುಪೇರುಗಳು ಅಂದರೆ ಈಗ ಬ್ಲೀಡಿಂಗ್ ಆಗ್ಬೋದು, ತುಂಬ ಸಲ ಒಮ್ಮೊಮ್ಮೆ ಬ್ಲೀಡಿಂಗ್ ಆಗ್ತದೆ, ಆಗ ಬಿ ಪಿ ಕಡಿಮೆ ಆಗ್ಬೋದು, ಆಗ ಏನು ಮಾಡಬೇಕು, ಆಗ ಯಾವಾಗ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಬೇಕು, ಕೆಲವೊಮ್ಮೆ ಬಿ ಪಿ ಹೆಚ್ಚಾಗ್ತದೆ ಆಗ ಏನು ಮಾಡಬೇಕು, ಹಾಗೆ ಎಲ್ಲವನ್ನೂ ಸಮತೋಲನದಲ್ಲಿ ಇಟ್ಟುಕೊಂಡು ಸರ್ಜರಿಯಲ್ಲಿ ಆಗುವಂಥ ಎಲ್ಲ ಅಡ್ವರ್ಸ್ ಇಫೆಕ್ಟ್ಸ್ಗಳು ಅಥವಾ ಕಾಂಪ್ಲಿಕೇಷನನ್ನು ಸಹಿತ ಅನಸ್ಥೀಶಾಲಜಿಸ್ಟ್ ಅಥವಾ ಅರಿವಳಿಕೆ ತಜ್ಞ ಅಂತ ಹೇಳುವವನು ಮ್ಯಾನೇಜ್ ಮಾಡಿಕೊಂಡು ಅವರು ಒಂದು ರೋಗಿಯ ಜೀವವನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಸರ್ಜರಿ ಆದ ನಂತರ ಅವರನ್ನು ಕಂಪ್ಲೀಟ್ ರಿಕವರಿ ಮಾಡಿ ಹೊರಗೆ ತರುವುದು ಒಂದು ಜನರಲ್ ಅನಸ್ಥೀಶಾ ಅಂತ ಹೇಳ್ತೇವೆ. ಮತ್ತು ಸರ್, ಒಂದೆರಡು ನಿಮಿಷ, ಒಂದು ಸ್ಪೈನಲ್ ಅನಸ್ಥೀಷಾ ಅಂತ ಇನ್ನೊಂದು ವಿಭಾಗ ಇದೆ. ಅದೇನಂತ ಹೇಳಿದರೆ ಸಾಂಪ್ರದಾಯಿಕವಾದಂಥ ಒಂದು ಅನಸ್ಥೀಷಾ ಕೊಡುವಂಥದ್ದು ಎಂತ ಹೇಳಿದರೆ, ಬೆನ್ನಿಗೆ ಇಂಜೆಕ್ಷನ್ ಕೊಟ್ಟು ಹೊಕ್ಕಳಿನಿಂದ ಕೆಳಗಿನ ಭಾಗಗಳಿಗೆ ಮಾತ್ರ ನಿಮಗೆ ಮರ ಕಟ್ಟಿಸುವಂಥದ್ದು. ಮತ್ತೊಂದು ವಿಭಾಗ ಏನು ಅಂತ ಹೇಳಿದರೆ ಲೋಕಲ್ ಅನಸ್ಥೀಷಾ, ಅಂದರೆ ಬರೇ ಒಂದು ನರುವಿಗೆ ಮಾತ್ರ ಅನಸ್ಥೀಷಾ ಕೊಟ್ಟು

0: ಅಲ್ಲಿ ಮರ ಕಟ್ಟಿಸಿ ಮಾಡುವಂತಹ ಸರ್ಜರಿ. ಮತ್ತು ಇನ್ನೊಂದು ಏನು ಹೇಳ್ಬೋದು ಅಂತೇಳಿದರೆ ಒಂದು ಸೆಡೇಷನ್ ಇನ್ ಅನಸ್ತೀಶಾ ಅಂತ, ಅಂದರೆ ಜಸ್ಟ್ ಒಂದು ಸೆಡೇಷನ್ ಕೊಟ್ಟು ಕೆಲವು ಮೆಡಿಕಲ್ ಪ್ರೊಸೀಜರ್ಸ್ಗಳನ್ನು ನಿಮಗೆ ಮಾಡ್ಬೋದು. ಹೀಗೆ ನಾವು ಅನಸ್ತೀಶದಲ್ಲಿ ಒಂದು 3-4 ವಿಭಾಗಗಳನ್ನಾಗಿ ಒಂದು ಪೇಷಂಟಿನ ಕಂಡೀಷನ್, ಏಜ್ ಮತ್ತು ಅವರ ಇರುವಂತಹ ಕೋಮಾರ್ಬಿಡಿಟೀಸ್ಗಳನ್ನೆಲ್ಲವನ್ನು ನೋಡಿಕೊಂಡು ನಾವು ಈ 4 ವಿಧಾನಗಳನ್ನು, ಯಾವ ಟೈಪ್ ಆಫ್ ಸರ್ಜರಿ ಇದೆ ಅಂತ ನೋಡಿಕೊಂಡು ನಾವು ಡಿಸೈಡ್ ಮಾಡಬೇಕಾದದ್ದು ಅರಿವಳಿಕೆ ತಜ್ಞರ ಒಂದು ಮುಖ್ಯವಾದಂಥ ಒಂದು ಕರ್ತವ್ಯ ಅಂತ ನಾನು ಹೇಳ್ತೇನೆ.
1: ತುಂಬ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ ಸರ್.
0: ಓಕೆ,
1: ಒಂದು ಪ್ರಶ್ನೆ ಇದೆ ದೂರವಾಣಿ ಕರೆ. ಹಲೋ
0: ಹಲೋ, ಹೇಳಿ. ಇವರೇ
1: ಬಹುಶಃ ಕಟ್ಟಾಗಿರಬೇಕು ಡಾಕ್ಟ್ರೆ, ಮತ್ತೆ ಅವರು ಪ್ರಯತ್ನ ಪಟ್ಟರೆ ಅವರ ಪ್ರಶ್ನೆಗೆ ಉತ್ತರಿಸೋಣ. ಈಗ ಪ್ರಶ್ನೆ ಅಂತ ಹೇಳಿದ್ರೆ, ಈ ರೋಗಿಗಳಿಗೆ ಕೊಡುವ ಅರಿವಳಿಕೆ ಇವತ್ತು ಎಷ್ಟು ಸುರಕ್ಷಿತ ಅಂತ? ಯಾಕಂದ್ರೆ ಪತ್ರಿಕೆಗಳಲ್ಲಿ, ವರದಿಗಳಲ್ಲಿ ನಾವು ಕೇಳ್ತಾ ಇರ್ತೀವಿ ಓವರ್ ಡೋಸ್ ಕೊಡ್ತಾರೆ ಅನಿಸ್ತೀಷದಲ್ಲಿ ಅಂತ ಕೆಲವೆಲ್ಲ ಕೇಳ್ತಾ
0: ಇರ್ತೀವಿ.
1: ಇದರ ಬಗ್ಗೆ ನಿಮ್ಮ ಒಂದು ವಿಶ್ಲೇಷಣೆ?
0: ತುಂಬ ಅಂತ ಒಂದು ಒಳ್ಳೆ ಕ್ವಶನನ್ನು ನೀವು ನನಗೆ ಕೇಳಿದ್ದೀರಾ. ಆ್ಯಕ್ಚುಲಿ ನಾವು ತುಂಬ ಸಲ ಪೇಷಂಟಲ್ಲಿ ಮಾತಾಡುವಾಗ ಕನ್ಸರ್ನ್ ಫಾರ್ ಅನಸ್ತೀಶಾ ಅಥವಾ ನಾವು ಪರ್ಮಿಷನ್ ತೆಕ್ಕೊಳ್ಳುವ ಮೊದಲು ತುಂಬ ಜನರಿಗೊಂದು ಭಯ, ಏನು ಈಗ ಈ ಅನಸ್ತೀಶಾ ತೆಕ್ಕೊಂಡ್ರೆ ಏನಾಗ್ತದೆ, ಎಂತ ಅಡ್ವರ್ಸ್ ಇಫೆಕ್ಟ್ ಆಗ್ತದೆ, ಮತ್ತು ನನಗೆ ಇಮಿಡಿಯೇಟ್ ರಿಕವರಿ ಆಗ್ತದಾ, ಅಥವಾ ನನಗೆ ನನ್ನ ಅಂಗಾಂಗಗಳು ಎಲ್ಲ ಪುನಃ ನನಗೆ ನಡಿಲಿಕ್ಕೆ ಆಗ್ತದಾ, ಅಥವಾ ನನಗೆ ಏನಾಗ್ತದೆ ಅಂತ ತುಂಬ ಜನರಿಗೆ. ಮತ್ತು ಇನ್ನೊಂದು ನಿಮ್ಮಂಥ ಒಂದು ಕ್ವಶನ್ ಏನೆಂದರೆ ಅನಸ್ತೀಶಾ ಓವರ್ ಡೋಸ್ ಅಂತ. ನೋಡಿ, ಈ ನಾವು ಅನಸ್ತೀಶದಲ್ಲಿ ಈ ಅರಿವಳಿಕೆ ಅಂತ ಹೇಳುವ ಇದರಲ್ಲಿ ಈ ಡೋಸು ಅಂತ ಹೇಳೋದಕ್ಕೆ ತುಂಬ ಜನರಿಗೆ ಕನ್ಫ್ಯೂಷನ್ ಇದೆ. ಸರ್, ನೀವು 90 ಹೇಗೆ ಕೊಡ್ತೀರಾ, ಅಥವಾ 2 ಹೇಗೆ ಕೊಡ್ತೀರಾ, ಅಥವಾ ನೀವು 50 ಹೇಗೆ ಕೊಡ್ತೀರಾ ಅಂತ. ಇದನ್ನು ನಾನೊಂದು ಚಿಕ್ಕದಾಗಿ ಚೊಕ್ಕಟ್ಟಿನಲ್ಲಿ ಹೇಳಬೇಕು ಅಂತೇಳಿದರೆ, ಅನಸ್ತೀಶಾ ಡೋಸು ಅಂತ ಹೇಳೋರು ತುಂಬ ಜನ ಹೇಳ್ತಾರೆ ಅದು ಬರೀ ತೂಕದಲ್ಲಿ ನೀವು ಕೊಡೋದಲ್ವ ಸರ್ ಅಂತ. ನಾನು ಹೇಳ್ತೇನೆ ಅದು ಅಬ್ಸಲ್ಯೂಟ್ಲಿ ರಾಂಗ್ ಅಂತ ಹೇಳ್ತೇನೆ. ಬರೀ ತೂಕದಲ್ಲಿ ಮಾತ್ರ ಅರಿವಳಿಕೆ ಯಾವುದೇ ಮದ್ದನ್ನು ಯಾವುದೇ ಅರಿವಳಿಕೆ ತಜ್ಞರು ಕೊಡುವುದಿಲ್ಲ. ನಾವು ಅರಿವಳಿಕೆ ತಜ್ಞರು ಅರಿವಳಿಕೆಯ ಚುಚ್ಚುಮದ್ದನ್ನು ಕೊಡುವ ಮೊದಲು ನಾವು ಪ್ರತಿಯೊಂದು ಪೇಷಂಟಿನ ತಲೆಯಿಂದ ಕಾಲಿನವರೆಗೆ ಪ್ರತಿಯೊಂದು ಅಂಗಾಂಗಗಳನ್ನು ನೋಡಿಕೊಂಡು ಅವರ ವಯಸ್ಸು, ಅವರ ತೂಕ, ಅವರಿಗಿರುವಂಥ ಪ್ರಾಬ್ಲಮ್ಸ್ಗಳಿಗೆ ಅಂತ ಹೇಳಿದರೆ ಅವರಿಗೆ ಶುಗರ್ ಇದೆಯಾ, ಪ್ರೆಷರ್ ಇದೆಯಾ, ಅಥವಾ ಯಾವಾಗ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ಗಳಿದೆಯಾ, ಅಥವಾ ಮೊದಲೇನಾದರೂ ಸ್ಟ್ರೋಕ್ ಆಗಿದೆಯಾ, ಇದಲ್ಲೆಲ್ಲವನ್ನು ನೋಡಿಕೊಂಡು ನಾವು ಆ ಚುಚ್ಚುಮದ್ದನ್ನು ನಾವು ಡಿಸೈಡ್ ಮಾಡೋದು. ಮತ್ತು ಇನ್ನೊಂದೇನಂತ ಹೇಳಬೇಕಂತ ಏನೇನಂತಂದರೆ, ನೀವು ಯಾವತ್ತೂ ಬರೇ ಒಂದು ತೂಕವನ್ನು ನೋಡಿ ನಾವು ಡಿಸೈಡ್ ಮಾಡೋದಿಲ್ಲ. ಮತ್ತು ಇನ್ನೊಂದೆಂತ ಹೇಳಿದರೆ, ನಾವು ಡಿಪೆಂಡಿಂಗ್ ಆನ್ ದ ಕಂಡೀಷನ್, ಈಗ ಕಿಡ್ನಿ ಪ್ರಾಬ್ಲಮ್ ಇರುವವರಿಗೆ ಅಥವಾ ಕಾರ್ಡಿಯಾಕ್ ಪೇಷಂಟ್ ಇರುವವರಿಗೆ ಇವನ್ ಅವರ ವೆಯ್ಟ್ ಇಷ್ಟೇ ಇದ್ದರೆ, ಬಟ್ ನಾವು ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಕೊಡಬೇಕಾಗ್ತದೆ.
1: ಒಳ್ಳೆಯದು ಡಾಕ್ಟರ್, ಪ್ರಶ್ನೆಗೆ ಒಳ್ಳೆಯ ಉತ್ತರವನ್ನು ಕೊಟ್ಟಿದ್ದೀರಾ. ಮತ್ತೊಂದು ನಮ್ಮ ದೂರವಾಣಿ ಕರೆ ಕಾಯ್ತಾ ಇದೆ. ಹಲೋ
0: ಹಲೋ, ಹೇಳಿ ಅವರೇ. ನಮಸ್ತೆ ನಮಸ್ತೆ, ಹೇಳಿ. ಸ್ವಲ್ಪ ದೊಡ್ಡಕ್ಕೆ ಮಾತಾಡ್ತೀರಾ ಅವರೇ?
2: ನಮಸ್ತೆ, ಆಕಾಶವಾಣಿಗೆ ಧನ್ಯವಾದಗಳು.
0: ಧನ್ಯವಾದಗಳು. ನಮಸ್ತೆ ನಮಸ್ತೆ, ಮಾತಾಡಿ ಸರ್.
2: ಈಗ ಆಪರೇಷನ್ ಆಗುವಾಗ ಅರಿವಳಿಕೆ ಕೊಡುವುದು ಅಂತ ಹೇಳಿದ್ದೀನಿ.
0: ಹೌದು ಹೌದು,
2: ಅದು ಸಾಧಾರಣ. ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗುವಂತಹ ಸಂದರ್ಭ ಉಂಟು ಸರ್?
0: ನೋಡಿ, ಈ ಅರಿವಳಿಕೆ
2: ಮತ್ತೊಂದು
0: ಹೇಳಿ ಹೇಳಿ ಸರ್.
2: ಅರಿವಳಿಕೆ ಕೊಟ್ಟು ಆಪರೇಷನ್ ಮಾಡ್ತೀರಿ ನೀವು?
0: ಹೌದು.
2: ಅದು ಸಾಧಾರಣ ಎಷ್ಟು ದಿವಸ ಆ ಥರ ನೋವು ಇರ್ತದೆ ಸರ್?
0: ನೋಡಿ ಸರ್, ಈ ಅರಿವಳಿಕೆ ಅಂತ ಹೇಳುವಂಥದ್ದು ಒಂದು ತಾತ್ಕಾಲಿಕವಾದಂಥ ಒಂದು ಫಿಸಿಯಲಾಜಿಕಲ್ ಚೇಂಜ್. ಈಗ ನೀವು, ನಾನು ಆಗ ಒಂದು 2-3 ವಿಭಾಗಗಳಂತ ಹೇಳಿದೆ ಅಲ್ಲ, ಈಗ ನೀವು ಜನರಲ್ ಅನಸ್ತೀಶಾ ಅಂತ ಕೊಟ್ಟರೆ ಅದರಲ್ಲಿ ನಿಮಗೆ ಸರ್ಜರಿ ಎಲ್ಲವೂ ಸರಿಯಾಗಿದೆ ಎಲ್ಲ ಅಂತ ಆಗಿದ್ದರೆ, ನೀವು ಸರ್ಜರಿ ಆದಂಥ ಇಮಿಡಿಯೇಟ್ ನಾವು ಸರ್ಜರಿಯಿಂದ ಅನಸ್ತೀಶದಿಂದ ಅವರನ್ನು ಹೊರಗೆ ತರ್ತೇವೆ. ಅಂದರೆ ಮ್ಯಾಕ್ಸಿಮಮ್ ಒಮ್ಮೊಮ್ಮೆ ಅವರು ಈಗ ಫುಲ್ ಬಾಡಿ ಅನಸ್ತೀಶಾ ಅಂತ ಹೇಳಿದೆ ನಾನು, ಜನರಲ್ ಅನಸ್ತೀಶಾ ಅಂತ. ಅದರಿಂದ ಹೊರಗೆ ಬಂದ ನಂತರ ಸ್ವಲ್ಪ ಅವರಿಗೆ ಸ್ವಲ್ಪ ಸೆಡೇಷನ್ ಇರ್ಬೋದು, ಯಾಕೆ ಅಂತ ಹೇಳಿದರೆ ನೀವು ಫುಲ್ ಬಾಡಿ ಅನಸ್ತೀಶಾ ಕೊಟ್ಟ ನಂತರ, ಬಟ್ ಅವರ ಎಲ್ಲ ಬಾಡಿಯ ಫಂಕ್ಷನ್ಸು, ವೈಟಲ್ಸು ನಾರ್ಮಲ್ ಇರ್ತಾರೆ. ಅಂದರೆ ಸರ್ಜರಿ ಆದ ನಂತರ ನಾವು ಕೊಟ್ಟ ಎಲ್ಲ ಅನಸ್ತೀಶಾ ಚುಚ್ಚುಮದ್ದುಗಳನ್ನು ನಾವು ರಿವರ್ಸ್ ಮಾಡ್ತೇವೆ. ಕೆಲವೊಮ್ಮೆ ಈ ಸ್ಪೈನಲ್ ಅನಸ್ತೀಶಾ ಅಂತ ಹೇಳೋದಲ್ಲಿ ನಾವು ಕೊಟ್ಟ ಡ್ರಗ್ಗಿಗೆ ಸ್ವಲ್ಪ ಹೊತ್ತು ಬೇಕಾಗ್ತದೆ. ಅಂದರೆ ಈಗ ನಾವು ಸ್ಪೈನಲ್ ಅಥವಾ ಬೆನ್ನಿಗೆ ಸಾಂಪ್ರದಾಯಿಕವಾದಂಥ ಕೊಟ್ಟಂಥ ಮದ್ದು ಅದು ಮಿನಿಮಮ್ 3 hours ಅಂತ ಆ್ಯಕ್ಟ್ ಆಗ್ತದೆ. ಅಂದರೆ ಅಷ್ಟು ಹೊತ್ತು ಅದರ ಆ್ಯಕ್ಷನ್ ಇರ್ತದೆ, ಬಟ್ ಅದರ ಆ್ಯಕ್ಷನ್ ಹೋದ ನಂತರ ಅದು ಇರುವುದಿಲ್ಲ. ಬಟ್

0: ಜನರಲ್ ಅನಸ್ತೀಶಾ ಅಂತ ಹೇಳಿ ನಾವು ಕೊಟ್ಟ ನಂತರ ಅದು ತನ್ನ ಸರ್ಜರಿ ಆದ ನಂತರ ನಾವು ಕೊಟ್ಟ ಎಲ್ಲ ಡ್ರಗ್ಗಳನ್ನು ನಾವು ಅದನ್ನು ರಿವರ್ಸ್ ಮಾಡಿ ಪುನಃ ಅವರನ್ನು ನಾರ್ಮಲ್ ಫಿಸಿಯಾಲಜಿಗೆ ತರುವುದೇ ನಮ್ಮ ಮೈನ್ ಒಂದು ಉದ್ದೇಶ. ಮತ್ತು ಅದು ಯಾವುದೂ ಅನಸ್ತೀಶದ್ದು ಇನ್ನು ಒಂದು ದಿವಸ ಬೇಕಾಗ್ತದ ಅಥವಾ ಎರಡು ದಿವಸ ಬೇಕಾಗ್ತದೆ ಅಂತ ಹೇಳೋದು ಎಲ್ಲವೂ ನಿಮ್ಮ ಹತ್ರ ಇರುವಂಥ ಒಂದು ತಪ್ಪು ಕಲ್ಪನೆ. ಮತ್ತು ನಿಮ್ಮ ಹತ್ರ ಯಾವುದೇ ನಿಮ್ಮದು ಕಲ್ಪನೆಗಳಿದ್ದರೂ ನೀವು, ನಾನು ಹೇಳೋದೇನೆ ಅಂತ ಹೇಳಿದರೆ, ನೀವು ಅನಸ್ತೀಶದವ್ರ ಹತ್ರ ಇನ್ ಫ್ಯೂಚರ್ ಸರ್ಜರಿಗೆ ಹೋಗಿರುವಾಗ ನೀವು ಮಾತಾಡಿಸ್ಕೊಳ್ಬೇಕು, ನಿಮಗೆ ಇರುವಂತಹ ಸಂದೇಹಗಳನ್ನು ಕನ್ಫ್ಯೂಷನ್ ನಿವಾರಣೆ ಮಾಡಬೇಕು ಅಂತ ನಾನು ಹೇಳ್ತೇನೆ.
1: ಧನ್ಯವಾದ ಕರೆ ಮಾಡೋದಕ್ಕೆ ಅವರಿಗೆ. ಡಾಕ್ಟ್ರೆ, ಮುಂದಿನ ಕರೆ ಇದೆ. ಹಲೋ,
0: ಹಾಂ ಹೇಳಿ. ಅವರೇ, ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ಹೌದು, ಭಾರಿ ಒಳ್ಳೆ ಕ್ವಶನ್ ಅನ್ನು ಕೇಳಿದಿರ ಮೇಡಮ್. ನೀವು ಈ ಕೇಳಿದ ಕ್ವಶನ್ಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೇನೆ ನಿಮಗೆ. ಯಾಕೆಂತ ಹೇಳಿದರೆ, ಇದು ನೀವು ಮಾತ್ರ ಅಲ್ಲ, ಇಂಥ ಕ್ವಶನ್ಗಳನ್ನು ನನಗೆ ತುಂಬ ಜನ ಕೇಳಿದ್ದಾರೆ. ಯಾಕೆಂದರೆ ನಾವು ಅನಸ್ತೀಶ ಕೊಡುವ ಮೊದಲು, ನಾನು ಹೇಳಿದೆ ಅಲ್ಲ ಆಗಲೇ, ಪರ್ಮಿಷನ್ ಫಾರ್ ಅನಸ್ತೀಶ ತಗೊಳ್ಳೋ ಮೊದಲು ತುಂಬ ಜನ ಕೇಳಿದ್ದಾರೆ, ನೀವು ಸರಿ 2 ಗಂಟೆ ಸರ್ಜರಿ ಅಂತ ಹೇಳಿದ್ದೀರಾ, ಎಲ್ಲಿಯಾದರೂ ಸರ್ಜರಿ 3 ಗಂಟೆ 4 ಗಂಟೆ ಆದರೆ ನೀವು ಏನು ಮಾಡ್ತೀರಾ ಅಂತ. ಅದಕ್ಕೆ ನಾನು ನಿಮಗೆ ಒಂದು ಚಿಕ್ಕದಾಗಿ ಹೇಳ್ತಿದ್ರೆ ಹೇಗೆ ಅಂತ ಹೇಳಿದರೆ ಮೇಡಮ್, ಈಗ ನೀವು ನೋಡಿ, ಈ ನಾವು ಅರಿವಳಿಕೆ ಅಂತ ಹೇಳಿದರೆ, ನಾವೊಂದು ಫ್ಲೈಟಲ್ಲಿ ಹೋದಾಗೆ ಅಂದರೆ, ಈಗ ಪೈಲೆಟು 1 ಗಂಟೆಯಲ್ಲಿ ನಿಮಗೆ ಮಂಗಳೂರಿಂದ ಬೆಂಗಳೂರಿಗೆ ರೀಚ್ ಆಗ್ಬೋದು, ಬಟ್ ಒಮ್ಮೊಮ್ಮೆ ನಿಮಗೆ ವೆದರ್ ಕಂಡೀಷನ್ ಸರಿ ಇಲ್ಲ, ಅಥವಾ ನಿಮಗೆ ಅಲ್ಲಿ ಲ್ಯಾಂಡ್ ಮಾಡಲಿಕ್ಕಾಗಲಿಲ್ಲ, ಅಥವಾ ಏನಾದರೂ ನಿಮಗೆ ಅಲ್ಲಿ ಕಂಡೀಷನ್ಗಳು ಸರಿ ಇಲ್ಲ ಅಂತಿದ್ದರೆ, ಅವರು ಮತ್ತೆ ಪುನಃ 1 ಗಂಟೆ ಅವರು ಹಾರಾಟವನ್ನು ಮುಂದುವರಿಸಬೇಕಾಗ್ತದೆ. ಅದೇ ರೀತಿಯಾಗಿ ಅರಿವಳಿಕೆ ಅಂತ ಹೇಳುವುದರಲ್ಲಿ, ನೀವು ಈಗ 2 ಗಂಟೆ ಅಂತ ನಾವೊಂದು ಸರ್ಜರಿಗೆ ಇಟ್ಟಿರ್ತೇವೆ, ಆ 2 ಗಂಟೆಯಲ್ಲಿಯೇ ಎಲ್ಲ ಸರ್ಜರಿಗಳು ಆಗಬೇಕೆ ಅಂತ ಇಲ್ಲ. ಒಮ್ಮೊಮ್ಮೆ ನೀವು ಸರ್ಜರಿ ಮಾಡುವಾಗ ಏರುಪೇರುಗಳಾಗ್ಬೋದು. ಪ್ರತಿಯೊಂದು ನಾವು ಕೊಡುವ ಚುಚ್ಚುಮದ್ದುಗಳನ್ನು ನಾವು ರಿಪೀಟ್ ಮಾಡಿದರೆ ಅದನ್ನು ಪ್ರೊಲಾಂಗ್ ಮಾಡುವಂಥ ಆಪ್ಷನ್ಗಳು ನಿಮಗೆ ಜನರಲ್ ಅನಸ್ತೀಶಾ ಅಂದರೆ ಫುಲ್ ಬಾಡಿ ಕೊಡುವ ಅನಸ್ತೀಶಾದಲ್ಲಿ ಅವಕಾಶಗಳಿದೆ, ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ. ಸರ್ಜರಿಯಲ್ಲಿ ಆಗುವ ಎಲ್ಲ ಕಾಂಪ್ಲಿಕೇಶನ್ಗಳನ್ನು ಹ್ಯಾಂಡಲ್ ಮಾಡಿಕೊಂಡು ನಿಮಗೆ ಅದನ್ನು 2 ಗಂಟೆದನ್ನು 4 ಗಂಟೆ 4 ಗಂಟೆಯಿಂದ 6 ಗಂಟೆ, ಮತ್ತು ವಿದಿನ್ 6 ಗಂಟೆ ಆದ ನಂತರ ಅದನ್ನು ಪುನಃ ರಿವರ್ಸ್ ಮಾಡುವಂತಹ ಆಪ್ಷನ್ಗಳಿದೆ. ಮತ್ತೊಂದು ಕ್ವಶನ್ ನಿಮ್ಮದೇನೆ ಅಂತ ಕೇಳಿದರೆ, ಈಗ ಬೆನ್ನಿಗೆ ಕೊಟ್ಟರೆ ಅದು ಆ್ಯಕ್ಟ್ ಆಗುವುದು ನೀವು 3 ರಿಂದ 4 ಗಂಟೆ ಇರ್ತದೆ. ನೀವು ಕೇಳ್ಬೋದು, ಈಗಾದರೆ ಬೆನ್ನಿಗೆ ಕೊಟ್ಟದ್ದು ಅಥವಾ ಸ್ಪೈನಲ್ ಸಾಂಪ್ರದಾಯಿಕ ಅನಸ್ತೀಶಕ್ಕೆ ನೀವು ಹೇಗೆ ಪ್ರೊಲಾಂಗ್ ಮಾಡ್ತೀರಾ ಅಂತ. ಅದಕ್ಕೆ ನಾನು ಹೇಳಿದಂತೆ, ಅದಕ್ಕೂ ನಮಗೆ ಆಪ್ಷನ್ ಇದೆ. ನಾವು ಈ ಸ್ಪೈನಲ್ ಅಂತ ಹೇಳೋದನ್ನು ನಾವು ಜನರಲ್ ಅನಸ್ತೀಶಕ್ಕೆ ಕನ್ವರ್ಟ್ ಮಾಡ್ಬೋದು. ಹಾಗೆ ಪ್ರತಿಯೊಂದು ಅನಸ್ತೀಶದ ವಿಭಾಗಗಳಲ್ಲಿದ ನಾವು ಅದನ್ನು ಪ್ರೊಲಾಂಗ್ ಮಾಡಿ ಸೇಫಾಗಿ ಪೇಷಂಟಿಗೆ ಒಂದು ನೋವಿಲ್ಲದೆ ಚಿಕಿತ್ಸೆ ಕೊಡುವಂತಹ ಎಲ್ಲ ಆಪ್ಷನ್ಸ್ಗಳು ನಿಮಗೆ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಆಯಿತು, ಅವರಿಗೆ ಧನ್ಯವಾದ ಹೇಳ್ತಾ ಡಾಕ್ಟ್ರೆ ಮತ್ತೆ ಮುಂದಿನ ದೂರವಾಣಿ ಕರೆ. ಹಲೋ
0: ಹಲೋ,
2: ರಾಮಪ್ಪ ಪೂಜಾರಿ ಕೇಳ್ತಾನಿಂದ.
0: ಹಾ ನಮಸ್ತೆ ಅವರೇ, ನಮಸ್ತೆ ಹೇಳಿ.
2: ನಮಸ್ತೆ ಸರ್. ಈಗ ನನ್ನ ಮಿಸ್ಸಸ್ನ ಅಕ್ಕನ ಮಗಳಿಗೆ ಕಾಲು ಆಪರೇಷನ್, SGM ಉಜಿರೆಯಲ್ಲಿ ಆಪರೇಷನ್ ಆಗಿದೆ ನಿನ್ನೆ ಎಲ್ಲ ಮೊನ್ನೆ.
0: ಎಂತ ಆಪರೇಷನ್ ಆಗಿದೆ ಸರ್?
2: ಅದು ಕಾಲು ನಡಿಲಿಕ್ಕಾಗಿದೆ, ಕಾಲು ಬಹಳ ಓರೆ ಆಗಿತ್ತು. ಹಾಗೆ
0: ಏನು ಅವ್ರು ಏನಾದರೂ ಬಿದ್ದಿದ್ದಾರಾ ಅಥವಾ ಏನಾಗಿದ್ದಾರೆ?
2: ಈಗ ಎರಡು ಅದು ದಪ್ಪ ಶರೀರ ದಪ್ಪ ಗೆದ್ದಾಗಿದೆ ಸರ್.
0: ಓಕೆ ಓಕೆ.
2: ಹಾಗೆ ಅದು ನೋವಂದ್ರೆ ನಮ್ಮ ಮನೆಯಿಂದ ಹೋಗಿದ್ದೇವೆ ನಾವು ಇವತ್ತು. ಬಹಳ ನೋವಂದ್ರೆ ತಡೀಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಇನ್ನೊಂದು ಕಾಲು ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಾಲು ಆಪರೇಷನ್ ಆಗದಿದ್ರೆ ಅದು ಒಂದೇ ಕಾಲಿಗೆ ಲೋಡ್ ಆಗಿ ಅದು ಸಮಸ್ಯೆ ಆಗುದಲ್ಲ ಸರ್?
0: ಹೌದು ಅಲ್ಲ. ಅವರಿಗೆ ಈಗ ಸರ್ಜರಿ ಆದದ್ದು ಯಾವಾಗ ಸರ್?
2: ಸರ್ಜರಿ ನಿನ್ನೆಲ್ಲ ಮೊನ್ನೆ.
0: ನಿನ್ನೆಲ್ಲ ಮೊನ್ನೆ. ಈಗ ಅವರಿಗೆ ಎಂತ ಪ್ರಾಬ್ಲಮ್ ನಿಮ್ಗೆ, ನಿಮ್ಗೆ ಎಂತ ಅದರಲ್ಲಿ ಆದಂತಹ ಡೌಟ್ ಅನ್ನು ನಿಮ್ಗೆ ನಾನು ಕ್ಲಿಯರ್ ಮಾಡ್ಬೇಕಂತ ಹೇಳಿ ನಾನು ಮಾಡ್ಲಿಕ್ಕೆ ತುಂಬಾ ಇಷ್ಟಪಡ್ತೇನೆ. ಹೇಳಿ ಸರ್, ನಿಮ್ಮ ಏನು ಅದರಲ್ಲಿ ಏನು ನಿಮ್ಮ ಸಂದೇಹಗಳು, ಏನು ನಿಮ್ಮ ಕನ್ಫ್ಯೂಷನ್ ಏನಾಗಿದೆ ಅಂತ ಹೇಳಿ. ಈಗ ಅವರಿಗೆ ಅಲ್ಲಿ ನೀವು ಹೇಳಿದಿರಿ SGM ಉಜಿರೆಯಲ್ಲಿ ಅವರಿಗೆ 2 ದಿವಸದ ಮುನ್ನೆ ಕಾಲಿನ ಆಪರೇಷನ್ ಆಗಿದೆ ಅಂತ. ನನ್ನ ಪ್ರಕಾರ ಅವರು ನಾನು ಆಗ ಹೇಳಿದ ಹಾಗೆ ಸಾಂಪ್ರದಾಯಿಕ ಅಥವಾ ಸ್ಪೈನಲ್ ಅನಸ್ತೀಶ ಕೊಟ್ಟಿರ್ಬೋದು.
2: ಆರಾಮಾಗಿದ್ದಾರೆ.

0: ಓಕೆ ನೋಡಿ ಸರ್, ಈ ನಾವು ಈ ಅನಸ್ಥೀಷದಲ್ಲಿ ನಾನು ಹೇಳಿದೆ ಅವರಿಗೆ, ಈಗ ನೀವು ಹೇಳಿದೆ ಕಾಲಿನ ಆಪರೇಷನು ಅಂತ. ಯೂಶ್ವಲಿ ನಾವು ಈ ಕಾಲಿನ ಆಪರೇಷನ್ ಅಂತ ಬಂದಾಗ ಈ ಸ್ಪೈನಲ್ ಅನಸ್ಥೀಷ ಅಥವಾ ಸಾಂಪ್ರದಾಯಿಕವಾದಂಥ ಅನಸ್ಥೀಷ ಬೆನ್ನು ಹುರಿ ಅಲ್ಲಿ ಕೊಟ್ಟು ನಾವು ಮಾಡುವಂತಹ ಸರ್ಜರಿ, ಇದು ಯೂಶ್ವಲಿ 3-4 ಗಂಟೆಗಳ ತನಕ ನಿಮಗೆ ಯಾವುದೇ ನೋವಿಲ್ಲದಂತೆ ಇರ್ತದೆ. ಮತ್ತೇನಾಗ್ತದೆ ಅಂತ ಹೇಳಿದರೆ, ನಿಮಗೆ ಒಮ್ಮೆ ನಾನು ಹೇಳಿದೆ ಅಲ್ಲ ಸ್ಪೈನಲ್ ಅನಸ್ಥೀಷ, ಅಲ್ಲಿ ನಾವು ಕೊಟ್ಟಂಥ ಡ್ರಗ್ ಅದು ನಾವು ಎಲ್ಲಿ ಕೊಡ್ತೇವೆ ಅಂತ ಹೇಳಿದರೆ ಸಬ್ಅರಕ್ನಾಯ್ಡ್ ಸ್ಪೇಸ್ ಅಂತ ಇದೆ, ಅದು ಮೆಡಿಕಲ್ ಟರ್ಮಿನಾಲ, ಅಲ್ಲಿ ಕೊಟ್ಟು ಅಲ್ಲಿ ಸರ್ಬ್ರೋಸ್ಪೈನಲ್ ಫ್ಲೂಯಿಡಿಗೆ ನಾವು ಕೊಡೋದು, ಅದು 3-4 ಗಂಟೆಗಳ ತನಕ ಇರ್ತದೆ. ಮತ್ತೆ ಏನಾಗ್ತದೆ ಅಂತ ಹೇಳಿದರೆ, ಒಮ್ಮೆ ಆ್ಯಕ್ಷನ್ ಹೋದ ನಂತರ ನಿಮಗೆ ಕಾಲುಗಳಲ್ಲಿ ನೀವು ಏನು ಸರ್ಜರಿ ಮಾಡಿರ್ತೀರ ಅಲ್ಲಿ ನೋವುಗಳು ಶುರುವಾಗ್ತದೆ. ಈಗ ನಿಮ್ಮ ಪೇಷೆಂಟ್ಗೆ ಉಜಿರೆಯಲ್ಲಿ ಆದವರು 2 ದಿವಸದ ಮೊದಲಾಗಿದೆ, ಅವರಿಗೆ ಸ್ಪೈನಲ್ ಅನಸ್ಥೀಷ ಕೊಟ್ಟಿರಬಹುದು, ಅದು ಆದ ನಂತರ ಈಗ ಅವರಿಗೆ ನೋವು ಸಿಕ್ಕಾಪಟ್ಟಿದೆ ಅಂತ ಹೇಳ್ತೀರಾ ನೀವು, ಹೌದಲ್ವಾ ಸರ್? ಹಾಂ, ಅದು ಏನೇ ಅಂತ ಹೇಳಿದರೆ, ಅದು ಮುಗಿಯುವಾಗ ಅಥವಾ ಇದು ಮುಗಿಯುವಾಗ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಈ ಪೋಸ್ಟ್ ಆಪರೇಟಿವ್ ಪೇಯ್ನ್ ರಿಲೀಫ್ ಅಂತ ಒಂದು ಸಬ್ಜೆಕ್ಟೇ ಬರ್ತದೆ. ಅಂದರೆ ನೀವು ನಾವು ಕೊಟ್ಟ ಅನಸ್ಥೀಷ್ಯದ ನಂತರ ಆ ಪೇಷೆಂಟಿಗೆ ಆಗುವಂಥ ರೋಗಿಗಾಗುವಂತಹ ನೋವನ್ನು ನೀವು ಹೇಗೆ ನಿವಾರಣೆ ಮಾಡ್ತೀರಾ ಅಂತ. ಅದಕ್ಕೆ ನಮಗೆ ಮಲ್ಟಿಪಲ್ ಆಪ್ಷನ್ಸ್ಗಳಿದೆ, ಅಂದರೆ IV ಡ್ರಗ್ಸ್ಗಳು ಕೊಡ್ಬೋದು, ಅಥವಾ ರೌಂಡ್ ದ ಕ್ಲಾಕ್ ನಾವು ಏನು ಹೇಳ್ಬೋದು ಮಲ್ಟಿಮೋಡಲ್ ಅನಾಲ್ಜೀಸಿಯಾ ಅಂತ, ಅಂದರೆ ಬೇರೆ ಬೇರೆ ರೀತಿಯ ಪೇಯ್ನ್ ಕಿಲ್ಲರ್ಸ್ಗಳನ್ನು ಕೊಟ್ಟುಕೊಂಡು ಅವರಿಗೆ ಅದನ್ನು ಕಮ್ಮಿ ಮಾಡ್ಬೋದು ಅಂತ. ಮತ್ತು ಸ್ವಲ್ಪ ಸ್ವಲ್ಪ ಸರ್ಜರಿ ಆದ ನಂತರ ಸ್ವಲ್ಪ ನೋವುಗಳಿರ್ಬೋದು, ಬಟ್ ಈಗಿನ ನಮ್ಮ ಮೆಡಿಕಲ್ ಅನಸ್ಥೀಷ್ಯದಲ್ಲಿ ಆದಂಥ ಅಡ್ವಾನ್ಸ್ಗಳಲ್ಲಿ ನಮಗೆ ಕಂಪ್ಲೀಟ್ ರಿಲೀವ್ ಮಾಡುವಂತಹ ಆಪ್ಷನ್ಸ್ಗಳಿದ್ದಾವೆ ಸರ್.
1: ಓಕೆ, ಬಹುಶಃ ಅವರ ಪ್ರಶ್ನೆಗೆ ಸರಿಯಾದ ಉತ್ತರ ತಿಳ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ತೀವಿ. ಮುಂದಿನ ದೂರವಾಣಿ ಕರೆ ಇದೆ.
0: ಓಕೆ,
1: ಹಲೋ.
0: ಹಲೋ, ಹೇಳಿ.
2: ನಮಸ್ತೆ ಸರ್.
0: ನಮಸ್ತೆ ಮೇಡಮ್, ಹೇಳಿ.
1: ನಿಮ್ಮ ಹೆಸರು ಮತ್ತೆ ಊರು ಹೇಳಿ.
2: ಉಡುಪಿಯಿಂದ ನವ್ಯ. ಸರ್, ಇವಾಗ ಸಿಸೇರಿಯನ್ ಡೆಲಿವರಿ ಟೈಮಲ್ಲಿ ಸ್ಪೈನಲ್ಗೆ ಅಂದ್ರೆ ಅನಸ್ಥೆಷಿಯಾ ಕೊಡ್ಬೇಕಾ, ಫುಲ್ ಬಾಡಿ ಕೊಡ್ಬೇಕಾ ಅಂತ ಹೇಳಿ.
0: ನೀವು ಕೇಳಿದ ಒಂದು ಸುಂದರ ಕ್ವಶನ್ ಮೇಡಮ್ ಇದು. ಆ್ಯಕ್ಚುಲಿ ನೀವು ಭಾರಿ ಒಂದು ಉತ್ತಮವಾದಂಥ ಕ್ವಶನ್ ಕೇಳಿದ್ದೀರಾ. ಯಾಕೆಂತ ಹೇಳಿದರೆ, ಯಾವಾಗ ನೀವು ಸಿಸೇರಿಯನ್ ಮಾಡುವಾಗ ಸ್ಪೈನಲ್ ಕೊಡ್ತೀರಾ, ಯಾವಾಗ ಕೊಡ್ತೀರಾ, ಫುಲ್ ಬಾಡಿಗೆ ಕೊಡ್ತೀರಾ ಅಂತ ಹೇಳೋದು ನಿಮ್ಮದೊಂದು ಇರುವಂಥ ಒಂದು ಸಂದೇಹ ಅಲ್ವಾ? ನೋಡಿ ಮೇಡಮ್, ಯೂಶ್ವಲಿ ನಾವು ಸಿಸೇರಿಯನ್ಗೆ ಅದು ಇಲೆಕ್ಟಿವ್ ಅಂದರೆ, ನಾವು ಯೂಶ್ವಲಿ ಈ ಅರಿವಳಿಕೆಯಲ್ಲಿ ನಾವು 3 ವಿಭಾಗಗಳನ್ನಾಗಿ ಮಾಡ್ತೇವೆ. 3 ವಿಭಾಗಗಳೇನೇಂತ ಹೇಳಿದರೆ, 1 ಎಮರ್ಜೆನ್ಸಿ ಕ್ಯಾಡರ್ ಅಂತ ಹೇಳ್ತೇವೆ, ಇನ್ನೊಂದು ಸೆಮಿ ಎಮರ್ಜೆನ್ಸಿ, ಇನ್ನೊಂದು ಇಲೆಕ್ಟಿವ್ ಅಂತ. ಎಮರ್ಜೆನ್ಸಿ ಅಂತ ಬಂದರೆ ಇಮ್ಮಿಡಿಯೇಟ್ ಆಗಬೇಕು. ಈಗ ನೀವು ಸಿಸೇರಿಯನ್ ಅಂತ ಹೇಳುವಂಥದ್ದು ಅಲ್ಲಿ ಮಗುವಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಬೇರೆ ಯಾವುದೇ ಯಾವುದೇ ಪ್ರಾಬ್ಲಮ್ಗಳಿಲ್ಲ ಅಂತ ಹೇಳಿದರೆ, ಮೋಸ್ಟ್ ಆಫ್ ದ ಟೈಮ್ ನಾವು ಸ್ಪೈನಲ್ ಅನಸ್ಥೀಷವನ್ನು ಪ್ರಿಫರ್ ಮಾಡ್ತೇವೆ. ಯಾಕೆ ಅಂತ ಹೇಳಿದರೆ, ಈಗ ಇರುವ ಮೆಡಿಕಲ್ ಅಡ್ವಾನ್ಸ್ಮೆಂಟಿಂದಾಗಿ ಯಾವುದೇ ಪ್ರಾಬ್ಲಮ್ಗಳು ಸ್ಪೈನಲ್ ಅನಸ್ಥೀಷ್ಯದಲ್ಲಿ ಇಲ್ಲ. ಮತ್ತು ಇನ್ನೊಂದು ಎಂತ ಅಂತ ಹೇಳಿದರೆ, ಮೋಸ್ಟ್ ಆಫ್ ದ ಟೈಮ್ ನಮಗೆ ಸ್ಪೈನಲಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ ಆಗ್ತಿದ್ರೆ ನಮಗೆ ಸ್ಪೈನಲ್ ಕೊಡ್ಬೋದು. ಬಟ್ ಇನ್ನೊಂದು ಕ್ವಶನ್ ಏನಂತ ಹೇಳಿದರೆ, ನೀವೀಗ ಒಂದು ಮಗುವಿಗೆ ಡಿಸ್ಟ್ರೆಸ್ ಇದೆ, ಫೀಟಲ್ ಡಿಸ್ಟ್ರೆಸ್ ಅಂತ ಎಷ್ಟೋ ಸಲ ಹೇಳ್ತಾರೆ, ಆಗ ನಮಗೆ ಸ್ಪೈನಲ್ ಅನಸ್ಥೀಷ್ಯ ಅಂತ ಹೇಳಿ ಕೊಡಲಿಕ್ಕೆ ನಮಗೆ ಒಂದು ಅಟ್ಲೀಸ್ಟ್ ಒಂದು 3-5 ಮಿನಿಟ್ಸ್ ಟೈಮ್ ಬೇಕಾಗ್ತದೆ. ಅಷ್ಟು ಸಮಯ ನಮಗೆ ಈಗ ಒಂದು ಮಗುವಿಗೆ ಡಿಸ್ಟ್ರೆಸ್ ಅಥವಾ ಎಮರ್ಜೆನ್ಸಿ ಅಂತ ಹೇಳಿ ಆದರೆ ಅಷ್ಟು ಸಮಯ ಇರುವುದಿಲ್ಲ, ಆಗ ನಾವು ಕಂಪ್ಲೀಟಾಗಿ ಜನರಲ್ ಅನಸ್ಥೀಷ್ಯವನ್ನೇ ಕೊಡಬೇಕು. ಸೊ ನಿಮಗೆ ನಾನು ಚಿಕ್ಕದಾಗಿ ಏನು ಹೇಳಬೇಕು ಅಂತ ಹೇಳಿದರೆ, ಡಿಸ್ಟ್ರೆಸ್, ಫೀಟಲ್ ಡಿಸ್ಟ್ರೆಸ್ ಅಥವಾ ತಾಯಿಯಾದವಳು ನನಗೆ ಬೆನ್ನಿಗೆ ಪರ್ಮಿಷನ್ ಕೊಡುವುದಿಲ್ಲ ಅಂತ ಆದರೆ ನಾವು ಜನರಲ್ ಅನಸ್ಥೀಷ್ಯವನ್ನು ಕೊಡ್ತೇವೆ, ಇಲ್ಲದಿದ್ದರೆ ಕಾಮನ್ ಆಗಿ ನಾವು ಸ್ಪೈನಲ್ ಅನಸ್ಥೀಷ್ಯವನ್ನು ಪ್ರಿಫರ್ ಮಾಡ್ತೇವೆ ಅಂತ ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ.
1: ಬಹುಶಃ ಅವರ ಪ್ರಶ್ನೆ ಕೂಡ ಸರಿಯಾದ ಉತ್ತರ ಸಿಕ್ಕಿದೆ ಅಂತ ತಿಳ್ಕೊಳ್ತೀವಿ. ಡಾಕ್ಟ್ರೆ, ಮತ್ತೆ ಮುಂದಿನ ದೂರವಾಣಿ ಕರೆ. ಹಲೋ.
3: ಹಲೋ, ನಮಸ್ಕಾರ.
0: ನಮಸ್ಕಾರ ಸರ್.
3: ನಾನು ಸದಾನಂದ ನಾಯ್ಕ್, ಉಡುಪಿ ಜಿಲ್ಲೆ ಬಂಟಗಲ್ಲಿಂದ.
0: ಹಾಂ, ಹೇಳಿ ಸರ್.
3: ಇದು ಪದೇ ಪದೇ ಅಂತ ಇದು
0: ಸೈಡ್ ಇಫೆಕ್ಟು ಅಂತ ನಿಮ್ ಪದೇ ಪದೇ ನನಗೆ ಅರ್ಥ ಆಗಲಿಲ್ಲ ಸರ್, ಇನ್ನು ಸ್ವಲ್ಪ ಬಿಡಿಸಿ ಹೇಳ್ತೀರಾ?
3: ದೇಹಕ್ಕೆ ಆಗಾಗ ಅಂದ್ರೆ ಕೆಲವೊಂದು ಈಗ ಹಲ್ಲು ತೆಗಿಲಿಕ್ಕೆ ಸಹ ಕೊಡ್ತಾರೆ ಅಲ್ಲಿಗೆ.
0: ಹಾ,
3: ಕೆಲವೊಂದು ಬಿದ್ದರೆ

0: ಹೇಳಿ ಹೇಳಿ ಇವರೇ.
1: ಬಹುಶಃ ಕರೆ ಕಟ್ ಆಗಿದೆ ಡಾಕ್ಟರ್.
0: ಹೇಳಿ
1: ಎಫೆಕ್ಟ್ ಬಗ್ಗೆ ಹೇಳ್ತಾ ಇದ್ರು.
0: ಅನಸ್ತೀಷದ ಸೈಡ್ ಎಫೆಕ್ಟ್ ಬಗ್ಗೆ ಅವರು ಮೊದಲಿನ ಅವರು ಕೇಳಿದರು, ಫೋನ್ ಕಟ್ ಆಗಿರ್ಬೋದು. ಆದರೂ ಸಹ ನಾನು ಅವರಿಗೆ ಏನು ಸಂದೇಶವನ್ನು ಹೇಳಲಿಕ್ಕೆ ಪಡ್ತೇನೆ ಅಂದರೆ, ಈಗಿರುವಂತಹ ಪ್ರೆಸೆಂಟ್ ಟೆಕ್ನಾಲಜೀಸ್ ಎಲ್ಲದಲ್ಲಿ ಯಾವುದೇ ಅರಿವಳಿಕೆಯ ಚುಚ್ಚುಮದ್ದಿನಲ್ಲಿರುವಂಥ ಯಾವುದೇ ಡ್ರಗ್ಸ್ಗಳಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಗಳು ಅನಸ್ತೀಷ್ಯದಿಂದ ಇಲ್ಲ ಅಂತ ಹೇಳಲಿಕ್ಕೆ ನಾನು 100% ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಹೇಳಿದೆ, ಯಾವುದೇ ಅಡ್ಡಪರಿಣಾಮ ಅಡ್ವರ್ಸ್ ಇಫೆಕ್ಟ್ ಇರುವಂಥ ಡ್ರಗ್ಗಳನ್ನು ಯಾವುದೂ ಸಹ ನಾವು ಅರಿವಳಿಕೆ ತಜ್ಞರು ಕೊಡುವುದಿಲ್ಲ, ಮತ್ತು ಅದಕ್ಕೆ ನಮ್ಮಲ್ಲಿ ಯಾವುದೇ ಆಪ್ಷನ್ಸ್ಗಳಿಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.
1: ಅಥೆಂಟಿಕ್ ಆಗಿ ಮಾಧ್ಯಮದ ಮೂಲಕ ಹೇಳಲಿಕ್ಕೆ
0: ಇಷ್ಟಪಡ್ತೇನೆ.
1: ಸಂತೋಷ. ಮತ್ತೆ ಮುಂದಿನ ಕರೆ ಇದೆ. ಹಲೋ ಹಲೋ. ಓಕೆ ಡಾಕ್ಟ್ರೆ, ಈಗ ಇನ್ನೊಂದು ಅವರು ಕೇಳಿದರು, ಈ ಗರ್ಭಿಣಿಯರ ಹೆರಿಗೆಯ ಸಮಯದಲ್ಲಿ ಗರ್ಭಿಣಿ ಮಹಿಳೆಗೆ ಮತ್ತು ಮಗುವಿಗೆ ಅರಿವಳಿಕೆ ಎಷ್ಟು ಮಟ್ಟಿಗೆ ಸುರಕ್ಷಿತ ಅಂತ ಒಂದು ಪ್ರಶ್ನೆಗೆ, ಪೇನ್ಲೆಸ್ ಡೆಲಿವರಿ ಕೂಡ ಈಗ ಇದೆಯಲ್ಲ, ಅದಕ್ಕೆ ಈ ಏನದು?
0: ಹೌದು, ಅದಕ್ಕೆ ನೀವು ಕೇಳಿದ್ದೊಂದು ಸುಂದರವಾದ ಕ್ವಶನ್. ಇದು ಪೇನ್ಲೆಸ್ ಡೆಲಿವರಿ ಅಂತ ಹೇಳ್ತಾರೆ. ಅಂದರೆ ಅದು ನಾವು ಎಪಿಡ್ಯೂರಲ್ ಅಂತ ಹೇಳ್ತೇವೆ. ಅಂದರೆ ಅದು ಎಪಿಡ್ಯೂರಲ್ ಕೊಟ್ಟು ಅದು ಅವರಿಗೆ ಒಂದು ಸ್ಟೇಜ್ ಆಫ್ ಲೇಬರ್ ಅಂತ ಹೇಳ್ತೇವೆ. ಈಗ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ ಮೂರು ಸ್ಟೇಜ್ಗಳಾಗಿರ್ತದೆ ಈ ಲೇಬರಲ್ಲಿ. ಆ ಒಂದು ಸ್ಟೇಜಿನಲ್ಲಿ ನಾವು ಎಪಿಡ್ಯೂರಲ್, ಅದೆಂದರೆ ಅದೊಂದು ನಮ್ಮ ಈ ಬೆನ್ನು ಹುರಿಯಲ್ಲಿ ಒಂದು ಸ್ಪೇಸ್, ಅದು ಸ್ಪೈನಲ್ ಅನಸ್ತೀಷಾ ಅಂದರೆ ನಾನು ಹೇಳಿದೆ ಸಬ್ ಎರೆಕ್ನಾಯ್ಡ್ ಸ್ಪೇಸ್ ಅಂತ. ಅದೇ ರೀತಿ ಈ ಎಪಿಡ್ಯೂರಲ್ಲು ಅಂತ ಹೇಳಿದರೆ ಅದು ಒಂದು ಸ್ಪೇಸ್. ಅಲ್ಲಿ ನಾವು ಲೋಕಲ್ ಅನಸ್ತೀಷಾ ಕೊಟ್ಟಾಗ ಅವರಿಗೆ ಯಾವುದೇ ಪೇನ್ ಇರುವುದಿಲ್ಲ. ಸೊ ಒಂದು ಸ್ಟೇಜ್ ಆಫ್ ಲೇಬರ್ ಅಲ್ಲಿ ನಾವು ಅದನ್ನು ಕೊಟ್ಟರೆ ಅವರಿಗೆ ಆ ಲೇಬರ್ ಪೇನ್ ಅಂತ ಹೇಳುವಂಥದ್ದು ಇರುವುದಿಲ್ಲ. ಸೊ ಅವರಿಗೆ ಅದು ಪೇನ್ಲೆಸ್ ಡೆಲಿವರಿಯ ಒಂದು ಆಪ್ಷನ್ಸ್
1: ಇರ್ತದೆ.
0: ನೂತನ ಒಂದು ನೂತನ ಅಂತ ಹೇಳ್ಬೋದು, ಬಟ್ ಒಂದು 4-5 ವರ್ಷದಿಂದ ಈಗ ಅದು ತುಂಬ ಅದು ಪಾಪ್ಯುಲರ್ ಆಗ್ತಾ ಇದೆ. ಅದರಿಂದಾಗಿ ಎಷ್ಟೋ ಜನ ಅದರಿಂದ ಇಷ್ಟು ಭಯ ಪಡೋದನ್ನು, ಈ ಅಂದರೆ ಪ್ರೆಗ್ನೆನ್ಸಿ ಅಂತ ಹೇಳಿದಾಗ ಎಲ್ಲರಿಗೂ ಒಂದು ಭಯ, ನನಗೆ ಹೇಗೆ ಡೆಲಿವರಿ ಆಗ್ತದೆ, ಹೇಗೆ ಅನಸ್ತೀಷಾ, ಹೇಗೆ ನಾನು ಮುಂದೆ ಹೋಗ್ಬೇಕು ಅಂತ ಹೇಳೋದಕ್ಕೆ ಒಂದು ಉತ್ತಮವಾದ ಅವಕಾಶ.
1: ಓಕೆ, ಥ್ಯಾಂಕ್ ಯು. ಹಲೋ ಹಲೋ ಹಲೋ.
0: ಹೇಳಿ ಹೇಳಿ ಇವರೇ.
1: ಕಟ್ ಆಗಿದ್ದೆ.
0: ಹೇಳಿ.
1: ಈಗ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈ ಅನಸ್ತೀಷಾ ಅಥವಾ ಅರಿವಳಿಕೆ ಶಾಸ್ತ್ರ ಕ್ಷೇತ್ರದಲ್ಲಿ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ, ಅಂದರೆ ಮಾಡರ್ನ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಬಗ್ಗೆ ಸ್ವಲ್ಪ ಹೇಳಿ ಸರ್.
0: ನೋಡಿ, ಈ ಅನಸ್ತೀಷಾ ಇದರಲ್ಲಿ ನೀವು ರೀಸೆಂಟ್ ಡೆವಲಪ್ಮೆಂಟ್ ಇದೆ ಅಂತ ಎಲ್ಲ ಕೇಳಿದಿರಿ. ಇದರಲ್ಲಿ ಈಗ ತುಂಬ ಅದ್ಭುತವಾದಂಥ ಡ್ರಗ್ಸ್ಗಳು, ಹೊಸತ್ತು ಹೊಸತ್ತು ಅನ್ವೇಷಣೆಗಳು ಬರ್ತಾ ಇದೆ. ಈಗ ಅಲ್ಟ್ರಾಸೌಂಡಿನ ಅನಸ್ತೀಷಾ, ಅಂದರೆ ಅಲ್ಟ್ರಾಸೌಂಡ್ ಗೈಡೆಡ್ ನಮಗೆ ನರ್ವ್ ಬ್ಲಾಕ್ಸ್. ಅಂದರೆ ಈಗ ಎಲ್ಲಿಯವರೆಗೆ ನಮ್ಮ ತಂತ್ರಜ್ಞಾನ ಮುಂದುವರಿದಿದೆ ಅಂತ ಹೇಳಿದರೆ, ಒಂದು ಬರೇ ಒಂದು ದೇಹದಲ್ಲಿರುವಂತಹ ಬರೇ ಒಂದು ನರ್ವನ್ನು ಅಲ್ಟ್ರಾಸೌಂಡಲ್ಲಿ ನೋಡಿ ಸರ್ಜರಿ ಮಾಡುವಂತಹ ಅವಕಾಶಗಳು ಬಂದಿದೆ. ಇದು ಯಾವಾಗ ನಿಮಗೆ ಯೂಸ್ ಆಗ್ತದೆ ಅಂತ ಹೇಳಿದರೆ, ಎಷ್ಟೋ ಸಲ ಈಗ ಒಂದು 85-90 ವರ್ಷ ಇರ್ತಾರೆ, ಅವರಿಗೆ ಎಷ್ಟೆಂತ ಹೇಳಿದರೂ ಸಹ ಡ್ಯೂ ಟು ಅಥವಾ ಬೇರೆ ಬೇರೆ ಕೋಮಾರ್ಬಿಡಿಟೀಸ್ ಅಥವಾ ರೋಗಗಳಿಂದಾಗಿ ಅವರು ಜನರಲ್ ಅನಸ್ತೀಷಾ ಅಥವಾ ಈವನ್ ಸ್ಪೈನಲ್ ಅನಸ್ತೀಷಾಕ್ಕೆ ಅವರು ಫಿಟ್ ಆಗದೇ ಇರ್ಬೋದು. ಬಟ್ ಈಗಿನ ನ್ಯೂ ಟೆಕ್ನಾಲಜೀಸ್, ನ್ಯೂ ರೀಸೆಂಟ್ ಅಡ್ವಾನ್ಸಿಂದಾಗಿ ಬರೇ ಒಂದು ನರುವಿಗೆ ಅದು ಅಲ್ಟ್ರಾಸೌಂಡಲ್ಲಿ ನಾವು ಕೊಟ್ಟುಕೊಂಡು ಅಲ್ಲಿಗೆ ಅನಸ್ತೀಷಾ ಕೊಡ್ಬೋದು,
1: ಟಾರ್ಗೆಟೆಡ್
0: ಆಗಿ ಕೊಡ್ಬೋದು. ಅಷ್ಟೇ ಮಾತ್ರ ಅಲ್ಲ, ಈಗ ನಮಗೆ ಈಗ ಜನರಲ್ ಅನಸ್ತೀಷಾ ಕೊಡುವಾಗಗಳು ಹಾಗೆ ನಮಗೆ ಟ್ಯೂಬ್ ಹಾಕುವಾಗ ವಿಡಿಯೋ ಲೆರಿಂಗೋಸ್ಕೋಪಿ
1: ಮತ್ತೆ
0: ಸುರಕ್ಷಿತ ಸುರಕ್ಷಿತ.
1: ಓಕೆ,
0: ಸ್ವೀಕರಿಸಿ.
1: ಹಲೋ ನಮಸ್ಕಾರ.
2: ಶ್ರೀ ಗುರು ಗೌರಂಗ ಗದಾದಾರ್ ನಿತ್ಯಾನಂದ ರಾಧಾ ಸೇವಾ.
1: ಹರೇ ಕೃಷ್ಣ,
2: ರಾಧೇ ರಾಧೇ, ನಮಸ್ಕಾರ.
0: ಹರೇ ಕೃಷ್ಣ ಅವರೇ, ನಮಸ್ತೆ. ಹೇಳಿ ಹೇಳಿ ಹೇಳಿ ಹೇಳಿ ಹೇಳಿ ಅವರೇ. ಸರ್ ಕೇಳ್ತಾ ಇಲ್ಲ ಸ್ವಲ್ಪ.
1: ಓಕೆ, ಬಹುಶಃ ಮತ್ತೆ ಪ್ರಯತ್ನ ಪಟ್ಟರೆ ಪ್ರಶ್ನೆಗೆ ಉತ್ತರ ಕೊಡ್ಬೋದು ಅಂತ ಹೇಳ್ತಾ. ಡಾಕ್ಟ್ರೆ, ಈಗ ನಿಮ್ಮ ಅರಿವಳಿಕೆ ನೀಡಿದ ಬಳಿಕ ರೋಗಿಗಳಿಗೆ ಇದರ ಅಡ್ಡ ಪರಿಣಾಮಗಳ ಬಗ್ಗೆ ಹೇಳ್ತಾ ಇದ್ರಿ, ಇದು ಟೆಂಪ್ರರಿ ಹೇಗೆ?
0: ಈ ಅರಿವಳಿಕೆಯಲ್ಲಿ ಅಡ್ಡ ಪರಿಣಾಮ ಅಂತ ಹೇಳುದೇ ಇಲ್ಲ.

0: ಏನಿದ್ರೂ ನಾವು ಅರಿವಳಿಕೆಯಲ್ಲಿ ಕೊಡುವ ಎಲ್ಲ ಚುಚ್ಚುಮದ್ದುಗಳು ಮದ್ದುಗಳು ಅದು ತಾತ್ಕಾಲಿಕ
1: ತಾತ್ಕಾಲಿಕ
0: ಅದನ್ನು ಎಲ್ಲವನ್ನೂ ನಮಗೆ ರಿವರ್ಸ್ ಮಾಡುವಂತಹ ಆಪ್ಷನ್ಸ್ಗಳಿದೆ. ಮತ್ತು ಅದೆಲ್ಲದಕ್ಕೂ ಒಂದು ಸಮಯ ಅಂತ ಇದೆ. ನಾವು ಯಾವುದೇ ಡ್ರಗ್ ಕೊಟ್ಟರು ಅದಕ್ಕೆ ಒಂದು 10 ನಿಮಿಷ ಅಥವಾ 1/2 ಗಂಟೆ. ಈಗ ನಾವು ಒಂದು ಮಸಲನ್ನು ರಿಲ್ಯಾಕ್ಸ್ ಮಾಡಲಿಕ್ಕೆ ಮಸಲ್ ರಿಲ್ಯಾಕ್ಸೆಂಟ್ ಅಂತ ಕೊಡ್ತೇವೆ, ಅದಕ್ಕೆ ಒಂದು 25 ನಿಮಿಷ 30 ನಿಮಿಷ ಹಾಗೆ ಬೇರೆ ಬೇರೆ ಇದೆ. ಎಲ್ಲವೂ ಅದರ ಸಮಯ ಕಳೆದ ನಂತರ ಅದು ನಾರ್ಮಲ್ ಬರಲೇಬೇಕು. ಇದು ಈ ಅರಿವಳಿಕೆ ಅಂತ ಹೇಳೋದೆ ಒಂದು ಅದು ನಾರ್ಮಲ್ ಫಿಸಿಯಾಲಜಿಯಲ್ಲಿ ಚೇಂಜ್ ಮಾಡಿ ಪುನಃ ಅದಕ್ಕೆ ತರುವುದೇ ಅವನ ಒಂದು ಮೈನ್ ಕಾರ್ಯ. ಅದು
1: ಕರೆ ಇದೆ, ಸ್ವೀಕರಿಸೋಣ.
2: ಹಲೋ,
0: ಹೇಳಿ ಮೇಡಮ್.
2: ಸರ್, ಇದು ನಂದು ಡೌಟ್ ಅಂದ್ರೆ.
1: ನಿಮ್ಮ ಹೆಸರು ಹೇಳಿ ಮತ್ತೆ ಊರು
0: ಹೇಳಿ. ಹೆಸರು ಮತ್ತೆ ನಿಮ್ಮ ಊರು ಹೇಳಿ ಮೇಡಮ್.
2: ನಾನು ವಿದ್ಯಾ, ಮಂಗಳೂರಿಂದ ಮಾತಾಡ್ತಾ.
0: ಓಕೆ, ಥ್ಯಾಂಕ್ ಯು ಮೇಡಮ್, ಹೇಳಿ.
2: ಹಾಂ ಸರ್, ನನಗೆ 2-3 ಸರ್ಜರಿ ಆಗಿದೆ. ಆ ಟೈಮಲ್ಲಿ ಸ್ಪೈನಲ್ ಗೆ ಇದು ಅನಸ್ಥೀಷಿಯಾ ಕೊಟ್ಟದ್ದು.
0: ಓಕೆ,
2: ಅದರಿಂದ ಕಂಟಿನ್ಯೂಸ್ ಬೆನ್ನು ನೋವು ಬರ್ತದೆ ಅಂತ ಹೇಳಿದ್ರು, ನಿಜನಾ ಸರ್?
0: ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ದೀರ ನೋಡಿ. ಸ್ಪೈನಲ್ ಅನಸ್ಥೀಷಕ್ಕೂ ಸಹ ಬೆನ್ನು ನೋವಿಗೂ ಸಹ ಯಾವುದೇ ಸಂಬಂಧ ಇಲ್ಲ ಮೇಡಮ್. ಯಾಕೆ ಅಂತ ನಾನು ನಿಮಗೆ ಹೇಳ್ತೇನೆ. ತುಂಬ ಒಳ್ಳೆ ಕ್ವಶನ್ ಮೇಡಮ್, ನೀವು ಕ್ಲಾರಿಫೈ ಮಾಡಲೇಬೇಕು. ನೀವು ಕೇಳಿದಂಥ ಕ್ವಶನ್ ನಾನು ತುಂಬ ಸಂತೋಷ ಪಟ್ಟಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ಇದು ನಿಮಗೆ ಅಂತಲ್ಲ, ನನಗೆ ಈ 8-10 ವರ್ಷದಲ್ಲಿ ನಾನು ಸ್ಪೈನಲ್ ಅನಸ್ಥೀಷಿಯಾ ತುಂಬ ಜನರಿಗೆ ಇದೆ. ಇದು ಖಂಡಿತವಾಗಿ ಇದು ನಮ್ಮ ಸಮಾಜದಿಂದ ಅದು ಹೋಗಬೇಕು. ಸ್ಪೈನಲ್ ಅನಸ್ಥೀಷಿಯಿಂದ ಬೆನ್ನಿಗೆ ಬರ್ತದೆ ಅಂತ ನೋಡಿ. ಈ ಸ್ಪೈನಲ್ ಅನಸ್ಥೀಷಿಯಾ ಅಂತ ಹೇಳೋದು ಕೊಡೋದು ನಾವು ಒಂದು ಸಬ್ ಎರೆಕ್ನಾಯ್ಡ್ ಸ್ಪೇಸ್ ಅಂತ ಒಂದು ಬೆನ್ನು ಹುರಿಯಲ್ಲಿ ಒಂದು ಸ್ಪೇಸಿಗೆ ಕೊಡುವಂಥದ್ದು ಮೇಡಮ್. ಇದು ಕೊಡುವಂಥದ್ದು ನಾವು ತುಂಬ ಒಂದು ಸಪುರವಾದಂತಹ ಒಂದು ಸೂಜಿಯಲ್ಲಿ ಕೊಡೋದು. ಮತ್ತು ಈ ಸೂಜಿಯಲ್ಲಿ ಕೊಡುವಾಗ ನೋಡಿ ಮೇಡಮ್, ನಾವು ಯಾವುದೇ ದೇಹದ ಸ್ಟ್ರಕ್ಚರ್ಸ್ಗೆ ಆಗಲಿ ಯಾವುದೇ ಇದಕ್ಕೆ ನಾವು ಡ್ಯಾಮೇಜ್ ಮಾಡುವುದಿಲ್ಲ. ಇದನ್ನು ನಾನು ಕ್ಲಿಯರ್ ಆಗಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದರೆ, ನಾವು ಕೊಡುವಾಗ, ಬೆನ್ನಿಗೆ ಕೊಡುವಾಗ ಅದರಲ್ಲಿ ಯಾವುದೇ ಒಂದು ಸ್ಟ್ರಕ್ಚರ್ಸ್ಗೆ ಡ್ಯಾಮೇಜ್ ಮಾಡಿ ಕೊಡುವುದಿಲ್ಲ. ಎರಡು ಸ್ಪೇಸ್ಗಳ ನಡುವೆ ಗ್ಯಾಪಲ್ಲಿ ನಾವು ಕೊಡುವುದು, ಅದರಿಂದ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ.
1: ಓಕೆ, ಧನ್ಯವಾದಗಳು. ನಿಮ್ಮ ಸಂದೇಹ ನಿವಾರಣೆ ಆಗಿದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಕೊನೆಯ ಪ್ರಶ್ನೆ ಸಂಕ್ಷಿಪ್ತವಾಗಿ ಉತ್ತರಿಸಿ. ಯೆನಪಿ ಆಸ್ಪತ್ರೆ ಈ ಅನಸ್ಥೀಷಿಯಾ ವಿಭಾಗದ ವಿಶೇಷತೆಗಳ ಬಗ್ಗೆ ಸ್ವಲ್ಪ ಹೇಳಿ.
0: ನೋಡಿ, ಇದು ನಾನು ವರ್ಕ್ ಮಾಡುವಂತಹ ಒಂದು ಕಾರ್ಯದ ಸ್ಪೆಷಾಲಿಟಿಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಈ ಯೆನಪಿ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲಲ್ಲಿ ನಮ್ಮದು ಅನಸ್ಥೀಷಿಯಾ ಡಿಪಾರ್ಟ್ಮೆಂಟಲ್ಲಿ 24 ನುರಿತ ಅರಿವಳಿಕೆ ತಜ್ಞರಿದ್ದಾರೆ. ಅದಲ್ಲದೆ ಪೋಸ್ಟ್ ಗ್ರ್ಯಾಜುಯೇಟ್ಸ್ಗಳು, ಸ್ಟೂಡೆಂಟ್ಸ್ಗಳು ಇದ್ದಾರೆ. ಇದು 1,000 ಬೆಡ್ಡೆಡ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿ ಇಲ್ಲಿ ನಾವು ಎಲ್ಲ ರೀತಿಯಂತಹ ಅನಸ್ಥೀಷ್ಯವನ್ನು ಕೊಡ್ತಾ ಇದ್ದೇವೆ. ಎಂತೆಂತ ಹೇಳಿದರೆ ಎಲ್ಲ ಮಟ್ಟದ್ದು. ಈಗ ನೀವು ನನ್ನ ಹತ್ರ ಕೇಳಿದರೆ ಈ ದೇಶದಲ್ಲಿ ಅಥವಾ ಈ ಜಗತ್ತಿನಲ್ಲಿ ಇರುವಂಥ ಎಲ್ಲ ಟೈಪ್ ಆಫ್ ಅನಸ್ಥೀಷ್ಯಾ, ಎಲ್ಲ ಟೈಪ್ ಆಫ್ ಅಡ್ವಾನ್ಸ್ ಅನಸ್ಥೀಷ್ಯವನ್ನು ನಾವು ಕೊಡ್ತಾ ಇದ್ದೇವೆ. ಎಂತ ಹೇಳಿದರೆ ಜನರಲ್, ಸ್ಪೈನಲ್, ಇವನ್ ರೀಜನಲ್ ಅನಸ್ಥೀಷ್ಯಾ, ಇವನ್ ಅಲ್ಟ್ರಾಸೌಂಡ್ ಗೈಡೆಡ್ ನರ್ವ್ ಬ್ಲಾಕ್ಸ್ಗಳು, ರೊಬಾಟಿಕ್ ಸರ್ಜರಿಗಳು, ಟ್ರಾನ್ಸ್ಪ್ಲಾಂಟ್ ಅನಸ್ಥೀಷ್ಯಗಳನ್ನು, ಅಲ್ಲದೆ ಎಷ್ಟೆಷ್ಟೋ ಪ್ರೊಲಾಂಗ್ ಸರ್ಜರಿಗಳನ್ನು, ಆಂಕೋ ಸರ್ಜರಿಗಳು, 8-10 ಗಂಟೆಗಳು, 12 ಗಂಟೆಗಳು, ಟ್ರಾನ್ಸ್ಪ್ಲಾಂಟ್, ರೀನಲ್ ಟ್ರಾನ್ಸ್ಪ್ಲಾಂಟ್ ಎಲ್ಲವನ್ನು ನಾವು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ನಾವು ಪ್ರತಿ ದಿವಸವೂ 60-70 ಸರ್ಜರಿಗಳನ್ನು ಈ 24 ಹೆಚ್ಚು ಅರಿವಳಿಕೆ ತಜ್ಞರು ತುಂಬ ಸುರಕ್ಷಿತವಾಗಿ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ನಾವು ಎಲ್ಲ ವರ್ಗದ ಜನಾಂಗಗಳಿಗೂ, ಅಂದರೆ ಎಲ್ಲ ಕ್ಲಾಸಿನ ಜನಾಂಗಗಳನ್ನು ಮುಟ್ಟಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಅಂದರೆ ನಮಗೆ ಯಾವುದೇ ಭೇದ ಭಾವಗಳಿಲ್ಲದೆ, ಜಾತಿ ಧರ್ಮಗಳಿಲ್ಲದೆ ನಾವು ಎಲ್ಲರಿಗೂ ಕೊಡ್ತಾ ಇದ್ದೇವೆ. ಮತ್ತು ಒಂದೇ ಒಂದು ಮಾತು ಹೇಳಿ ನಾನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದರೆ, ಅರಿವಳಿಕೆ ತಜ್ಞ ಯಾರು ಅಂತ ಹೇಳಿ ಇನ್ನು ಮುಂದೆ ಜನಗಳು ಅನಸ್ಥೀಷ್ಯ ತೆಕ್ಕೊಳ್ಳುವ ಮೊದಲು ನೀವು ನೋಡಲಿಲ್ಲ ಅಂತ ಹೇಳಿದರೆ ದಯಮಾಡಿ ಕೇಳಿ. ಯಾಕೆ ಅಂತ ಹೇಳಿದರೆ, ನಿಮ್ಮ ಜೀವ ಇರುವುದು ಸರ್ಜರಿ ಮಾಡುವಾಗ ಸರ್ಜನ್ ಕೈಯಲ್ಲಿ ಅಲ್ಲ, ಅದು ಅರಿವಳಿಕೆ ತಜ್ಞನ ಕೈಯಲ್ಲಿ. ಅವನ ಕೈಯಲ್ಲಿ ಏನಾದರೂ ಆದರೆ ಪ್ರಾಬ್ಲಮ್ ಆಗ್ಬೋದು. ಹಾಗಾಗಿ ಅವನು ಒಳಗೆ 4 ಗೋಡೆಯ ಒಳಗೆ ಕೂತಿರ್ಬೋದು, ಬಟ್ ಅವನು ನಿಮ್ಮ ಜೀವದ ಪ್ರತಿಯೊಂದು ಅಂಗಾಂಗಗಳನ್ನು ಕಂಟಿನ್ಯೂಸ್, ಅಂದರೆ ಹಾರ್ಟ್ ರೇಟ್, BP, ಉಸಿರಾಟವನ್ನೆಲ್ಲವನ್ನು ನೋಡಿಕೊಂಡು ನಿಮ್ಮನ್ನು ಸುರಕ್ಷಿತವಾಗಿ ಆರೋಗ್ಯಕರ ಇದಕ್ಕೆ ತರಲಿಕ್ಕೆ ಪ್ರಯತ್ನಿಸುವವರು ಅರಿವಳಿಕೆ ತಜ್ಞರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಥ್ಯಾಂಕ್ಸ್ ಇವರೇ. ಕೆಳಗರೆ, ಇದುವರೆಗೆ ಅರಿವಳಿಕೆಯ ತಿಳುವಳಿಕೆ ಯೆನಪಿ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ

0: ನಿಮ್ಮ ನೇರ ದೂರವಾಣಿ ಕರೆಗಳಿಗೆ ಉತ್ತರಿಸಿ ವಿಶೇಷವಾದ ಮಾಹಿತಿಯನ್ನು ನೀಡಿದವರು ಏನಪ್ಪಾಯ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಇಲ್ಲಿಯ ಅನಸ್ತೀಶಿಯ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಸಂದೀಪ್ ಶಂಕರ್ ಅವರು. ಡಾಕ್ಟ್ರೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ನಮ್ಮೆಲ್ಲ ಶ್ರೋತೃಗಳ ಪರವಾಗಿ ಹಾಗೂ ಆಕಾಶವಾಣಿ ಪರವಾಗಿ ತಮಗೆ ತುಂಬ ತುಂಬ ಧನ್ಯವಾದಗಳು.
1: ತುಂಬ ಧನ್ಯವಾದಗಳು, ತುಂಬ ಧನ್ಯವಾದ.
2: ಇದುವರೆಗೆ ಯನಪಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಅರಿವಳಿಕೆ ಕುರಿತು ತಿಳುವಳಿಕೆ ಈ ವಿಷಯದ ಕುರಿತಾದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದವರು ಯನಪಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಇಲ್ಲಿನ ಅನಸ್ತೇಷಿಯಾ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಸಂದೀಪ್ ಶಂಕರ್. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಕದ್ರಿ ಮನೋಹರ್, ತಾಂತ್ರಿಕ ನೆರವು ಗಣೇಶ್ ಕುಮಾರ್ ಬೆಟ್ಟಂಪಾಡಿ ಮತ್ತು ಅನಿಲ್ ರೈ ದೇರ್ಲಾ.
3: ನಿಮ್ಮ ಆರೋಗ್ಯ ನಮ್ಮ ಹೊಣೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕಳೆದ ಹಲವು ದಶಕಗಳಿಂದ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಕರಾವಳಿ ಕರ್ನಾಟಕದ ಪ್ರಸಿದ್ಧ ಆಸ್ಪತ್ರೆ ಮಂಗಳೂರು ದೇರಳಕಟ್ಟೆಯ ಯನಪಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಎಲ್ಲಾ ವಿಭಾಗಗಳಲ್ಲಿ ಪರಿಣಿತ ತಜ್ಞ ವೈದ್ಯರುಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಮಲ್ಟಿ ಸ್ಪೆಷಾಲಿಟಿ ಚಿಕಿತ್ಸಾ ಸೌಲಭ್ಯ ಹೊಂದಿರುವ ಆಸ್ಪತ್ರೆ. ಈ ಆಸ್ಪತ್ರೆಯಲ್ಲಿ 3T, MRI, 128 ಸ್ಲೈಸ್ ಸಿಟಿ ಸ್ಕ್ಯಾನ್, ಪೆಟ್ ಸ್ಕ್ಯಾನ್, ಸ್ಪೆಕ್ಟ್ ಫೆಸಿಲಿಟಿ, ರೇಡಿಯೋಥೆರಪಿ, ಕೀಮೋಥೆರಪಿ ಮತ್ತು IVF ಸೆಂಟರ್, ಸ್ಲೀಪ್ ಲ್ಯಾಬ್ ಹಾಗೂ ಆಧುನಿಕ ತಂತ್ರಜ್ಞಾನ ಹೊಂದಿರುವ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯ, ಸಿಮ್ಯುಲೇಷನ್ ಲ್ಯಾಬ್, ಸರ್ಕಾರಿ ಮತ್ತು ಖಾಸಗಿ ವಿಮಾ ಯೋಜನೆಗಳೊಂದಿಗೆ ಯನಪಯ ಆಸ್ಪತ್ರೆಯ ಎನ್ ಆರೋಗ್ಯ ಕಾರ್ಡ್, ವೈದ್ಯರೊಂದಿಗೆ ಟೆಲಿಮೆಡಿಸಿನ್ ಅಥವಾ ಆನ್ಲೈನ್ ಕನ್ಸಲ್ಟೇಷನ್ ಮತ್ತು ಹೋಮ್ ಕೇರ್ ಸೇವೆಗಳು ಲಭ್ಯ. ಗುಣಮಟ್ಟದ ಮತ್ತು ಮಿತ ದರದ ಆರೋಗ್ಯ ಚಿಕಿತ್ಸೆ ಸೇವೆಗಳಿಗಾಗಿ ಕರ್ನಾಟಕ ಮತ್ತು ಕೇರಳದಾದ್ಯಂತ ಮನೆ ಮಾತಾಗಿರುವ ಏಕೈಕ ಆಸ್ಪತ್ರೆ ನಮ್ಮ ನಿಮ್ಮೆಲ್ಲರ ಯನಪಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ. ಸಂಪರ್ಕಿಸಿರಿ 9686985555.
2: ಆಕಾಶವಾಣಿ ಮಂಗಳೂರು. ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಪ್ಲೇಯರ್ಸ್ ಚಿತ್ರಕ್ಕಾಗಿ ಋತು ಪಾಠಕ್ ಹಾಡಿರುವ ಆಶಿಷ್ ಪಂಡಿತ್ ಅವರ ರಚನೆ, ಸಂಗೀತ ಪ್ರೀತಮ್.

0: ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಸಮಯ 8:45 ಆಗಲಿದೆ. ಸಮಾಚಾರ ಸಂಧ್ಯಾ ದೆಹಲಿ ಕೇಂದ್ರದಿಂದ.
1: ನಮಸ್ಕಾರ. ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೈ ಮುನೀಶ್ ಶರ್ಮಾ. ಮುಖ್ಯ ಸಮಾಚಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೀಸರೆ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶಿಖರ್ ಸಮ್ಮೇಲನ್ ಮೇ ಶಾಮಿಲ್ ಹೋನೆ ಕೆ ಲಿಯೆ ಮೆಲ್ಬರ್ನ್ ಪಹುಂಚೆ. ಭಾರತ ಔರ್ ರೂಸ್ ನೆ ಬಹುಪಕ್ಷೀಯ ಮಂಚೋ ಪರ್ ಆತಂಕವಾದ ರೋಧಿ ಸಹಯೋಗ ಕೋ ಮಜಬೂತ್ ಕರ್ನೆ ಕೆ ಲಿಯೆ ಪ್ರತಿಬದ್ಧತಾ ದೊಹರಾಯಿ. ರಕ್ಷಾ ಅನುಸಂಧಾನ ಔರ್ ವಿಕಾಸ್ ಸಂಗಠನ್ DRDO ನೆ ಒಡಿಶಾ ಕೆ ಚಾಂದಿಪುರ್ ಮೇ ಲಂಬಿ ದೂರಿ ಕೆ ಗೈಡೆಡ್ ರಾಕೆಟ್ ಪಿನಾಕಾ ಕಾ ಸಫಲ್ ಫ್ಲೈಟ್ ಟೆಸ್ಟ್ ಕಿಯಾ. ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾನ್ ನೆ ಕಹಾ ಮಾನ್ಸೂನ್ ಮೇ ಸುಧಾರ್ ಸೆ ರಾಹತ್ ಮಿಲಿ ಹೈ, ಜುಲೈ ಮೇ ಬಾರಿಶ್ ಔರ್ ತೇಜ್ ಹೋನೆ ಸೆ ಖರೀಫ್ ಕಿ ಬುವಾಯಿ ಮೇ ಔರ್ ತೇಜಿ ಆಯೇಗಿ. ಕೇಂದ್ರ ಸರ್ಕಾರ ನೆ ಬಾಢ್ ಪ್ರಭಾವಿತ ರಾಜ್ಯೋ ಕೋ ಹರ್ ಸಂಭವ ಮದದ್ ಕಾ ಆಶ್ವಾಸನ್ ದಿಯಾ. ಅಮೆರಿಕಾ ಕೆ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪ್ ನೆ ಇರಾನ್ ಕೆ ಸಾಥ್ ಸಂಘರ್ಷ ವಿರಾಮ ಸಮಾಪ್ತ ಹೋನೆ ಕಿ ಘೋಷಣಾ ಕಿ. ಔರ್ ವಿಂಬಲ್ಡನ್ ಟೆನಿಸ್ ಮೇ ಯುಕ್ರೇನ್ ಕಿ ಮಾರ್ತಾ ಕೋಸ್ಟ್ಯುಕ್ ಔರ್ ಚೆಕ್ ಗಣರಾಜ್ಯ ಕಿ ಲಿಂಡಾ ನೋಸ್ಕೋವಾ ಮಹಿಳಾ ಸಿಂಗಲ್ಸ್ ಕೆ ಸೆಮಿಫೈನಲ್ ಮೇ ಪಹುಂಚಿ. ಔರ್ ಅಬ್ ಸಮಾಚಾರ ವಿಸ್ತಾರ ಸೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಜ್ ತೀನ್ ದೇಶೋ ಕಿ ಯಾತ್ರಾ ಕೆ ದೂಸರೆ ಚರಣ ಮೇ ಆಸ್ಟ್ರೇಲಿಯಾ ಕೆ ಮೆಲ್ಬರ್ನ್ ಪಹುಂಚೆ. ಹವಾಯಿ ಅಡ್ಡೆ ಪರ್ ಆಸ್ಟ್ರೇಲಿಯಾ ಕಿ ಮಂತ್ರಿ ಕ್ಲೇರ್ ಓ ನೀಲ್ ನೆ ಪ್ರಧಾನಮಂತ್ರಿ ಕಿ ಅಗ್ವಾನಿ ಕಿ. ಉನ್ನೆ ಗಾರ್ಡ್ ಆಫ್ ಆನರ್ ಭೀ ದಿಯಾ ಗಯಾ. ಮೆಲ್ಬರ್ನ್ ಮೇ ಸಾಮುದಾಯಿಕ ಸ್ವಾಗತ ಸಮಾರೋಹ ಮೇ ಬಡಿ ಸಂಖ್ಯಾ ಮೇ ಪ್ರವಾಸಿ ಭಾರತೀಯೋ ನೆ ಶ್ರೀ ಮೋದಿ ಕಾ ಸ್ವಾಗತ ಕಿಯಾ. ಬ್ಯೌರಾ ಹಮಾರೆ ಸಂವಾದದಾತಾ ಸೆ.
2: ಮೆಲ್ಬರ್ನ್ ಮೇ ಆಜ್ ಪ್ರಧಾನಮಂತ್ರಿ ಮೋದಿ ಕೆ ಸ್ವಾಗತ ಕೆ ಲಿಯೆ ಭಾರತೀಯ ಸಮುದಾಯ ಮೇ ಜಬರ್ದಸ್ತ್ ಉತ್ಸಾಹ ದೇಖನೆ ಕೋ ಮಿಲಾ. ಬಡಿ ಸಂಖ್ಯಾ ಮೇ ಪ್ರವಾಸಿ ಭಾರತೀಯೋ ನೆ ಉನ್ಕಾ ಗರ್ಮ ಜೋಶಿ ಸೆ ಸ್ವಾಗತ ಕಿಯಾ. ಕಾರ್ಯಕ್ರಮ ಸೆ ಪಹಲೆ ಪ್ರಧಾನಮಂತ್ರಿ ನೆ ಭಾರತೀಯ ಸಮುದಾಯ ಕೆ ಲೋಗೋ ಸೆ ಮುಲಾಕಾತ್ ಕಿ ಔರ್ ಉನ್ಕಾ ಅಭಿವಾದನ್ ಸ್ವೀಕಾರ ಕಿಯಾ. ಸಾಂಸ್ಕೃತಿಕ ಪ್ರಸ್ತುತಿ ಕಿ ಶುರುವಾತ್ ಆಸ್ಟ್ರೇಲಿಯಾ ಕೆ ಪಾರಂಪರಿಕ ವಾದ್ಯಯಂತ್ರ ಡಿಡ್ಜೆರಿಡು ಔರ್ ಭಾರತೀಯ ತಬಲೆ ಕಿ ಅನೂಠಿ ಜುಗಲ್ಬಂದಿ ಸೆ ಹುಯಿ. ದೋನೋ ವಾದ್ಯಯಂತ್ರೋ ಕಿ ಸುರ್ ಔರ್ ತಾಲ್ ನೆ ಭಾರತ ಔರ್ ಆಸ್ಟ್ರೇಲಿಯಾ ಕಿ ಸಾಂಸ್ಕೃತಿಕ ಸಾಝೇದಾರಿ ಕೋ ಸಜೀವ ರೂಪ ಮೇ ಪ್ರಸ್ತುತ ಕಿಯಾ. ಇಸ್ಕೆ ಬಾದ್ ಮೆಲ್ಬರ್ನ್ ಕಿ ಪ್ರಸಿದ್ಧ ಕಥಕ್ ನೃತ್ಯಾಂಗನಾ

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ.
2: ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಹಾಗೂ ವಿಶ್ವ ದಾಖಲೆಯ ಸೈಕ್ಲಿಸ್ಟ್ ಬಿಎಂ ಶ್ರೀನಿವಾಸ್ ಜೊತೆಗೆ ಸಂವಾದ.
1: ಕ್ರೀಡಾ ಸಂಚಿಕೆಯಲ್ಲಿ ನಮ್ ಜೊತೆಗಿದ್ದಾರೆ ಬಹುಮುಖ ಕ್ರೀಡಾ ಪ್ರತಿಭೆ. ಬಹುಮುಖ ಅಂತಂದ್ರೆ ಬಹಳಷ್ಟು ಕ್ರೀಡೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಬೀರಮಾನಹಳ್ಳಿ ಶ್ರೀನಿವಾಸ್ ಅವರು ಇದ್ದಾರೆ ನಮ್ ಜೊತೆಗೆ. ಶ್ರೀನಿವಾಸ್ ಅವರೇ, ಕ್ರೀಡಾ ಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ಥ್ಯಾಂಕ್ ಯು.
1: ನೀವು ಅಂತಾರಾಷ್ಟ್ರೀಯ ಅಥ್ಲೀಟ್, ಸೈಕಲಿಸ್ಟ್, ಕುಸ್ತಿಪಟು, ನಿವೃತ್ತಿಯ ನಂತರ ಕ್ರೀಡಾಸಕ್ತರಿಗೆ ಉಚಿತವಾಗಿ ಕೋಚಿಂಗ್ ಕೂಡ ಮಾಡ್ತಿದ್ದೀರಿ. ಹಲವು ಕ್ರೀಡೆಯಲ್ಲಿ ಆಸಕ್ತಿ ಬೆಳೀಲಿಕ್ಕೆ ಕಾರಣ ಏನು, ಹಾಗೆ ನಿಮ್ಮ ಹಿನ್ನೆಲೆಯ ಕುರಿತಾಗಿ ಹೇಳಿ.
3: ಮೊದಲನೇದಾಗಿ ನನ್ನ ಜನ್ಮದಾತರಾದಂತಹ ಇಸ್ಕೋಲ್ ಮುನಿಯಪ್ಪ ಮತ್ತು ಗಂಗಮ್ಮ ಅವರನ್ನ ನಾವು ಸ್ಮರಿಸುತ್ತಾ ಕ್ರೀಡೆ ನನಗೆ ಗೊತ್ತಿಲ್ಲದಂಗೆ ನನ್ನ ಹೆಗಲೇರಿಕೊಂಡಿತು.
1: ನಿಮ್ಮ ಮನೆಯಲ್ಲಿ ಯಾರಾದ್ರೂ ಕ್ರೀಡಾಪಟು ಇದ್ರ?
3: ಇಲ್ಲ ಮೇಡಮ್ ಜೀ, ನನ್ನ ಮನೆಯಲ್ಲಿ ತಂದೆಯವರು ಸರ್ಕಾರಿ ನೌಕರಾಗಿದ್ರು. ಸೊ ಆಕ್ಚುಲಿ ನಮ್ಮ ತಂದೆಯವರು ನನ್ನ ಗ್ರಾಮದ ಮೊದಲನೇ SSLC ಪಾಸ್ ಮಾಡಿದ ವ್ಯಕ್ತಿ, ಜೊತೆಗೆ ಅವರೇ ನಮ್ಮ ಗ್ರಾಮದ ಪ್ರಥಮ ಸರ್ಕಾರಿ ನೌಕರ. ಮತ್ತೆ ಆಧ್ಯಾತ್ಮದಲ್ಲಿ ಬಹಳಷ್ಟು ಆಸಕ್ತಿ ಮತ್ತು ನಂಬಿದಂಥವರು, ಮತ್ತೆ ಅವರಿಗೆ ದೈವಭಕ್ತಿ ಬಹಳಷ್ಟಿತ್ತು. ಅರಿಕತೆ ಕಲಾವಿದರಾಗಿದ್ರು ಕೂಡ ಅವರು. ಸೊ ಅವರು ಜೀವಿತಾವಧಿ ಇರೋವರೆಗೂ ಕೂಡ ಅವರು ಕಲಾವಿದರಾಗಿ, ಮತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಾವಿದರಾಗಿಯೂ ಕೂಡ ಅವರು ಕೆಲಸ ಮಾಡಿದ್ದಾರೆ. ಮನೆಯಲ್ಲಿ ಕ್ರೀಡೆಗೆ ಅವಕಾಶವೇ ಇಲ್ಲ. ಯಾಕಂತಂದ್ರೆ ಅಕ್ಷರ ಮತ್ತು ಆಧ್ಯಾತ್ಮ ಇವೆರಡರ ಒಂದಿಗೆ ಜೀವನ ನಡೀತಾ ಇದ್ದಿದ್ದು. 5 ಜನ ತಮ್ಮಂದ್ರು, ನಾವು 6 ಜನ ಇದೀವಿ. ಯಾರಿಗೂ ಕ್ರೀಡಾಸಕ್ತಿ ಇಲ್ಲ. ಕೈತೋಟ ಮಾಡ್ತಾ ಇದೀವಿ ಮನೆ ಹತ್ರ. ಸೊ ಅಲ್ಲಿ ಪಕ್ಕದಲ್ಲಿ ಒಂದು ಕುಂಟೆ ಇತ್ತು. ಆ ಕುಂಟೆಯಲ್ಲಿ ನೀರು ತಗೊಂಬರ್ಬೇಕು. ನಮ್ಮ ತಾಯಿಯವರು ಕಂಡೀಷನ್ ಮಾಡೋರು, ಪ್ರತಿ ದಿವಸ ನೀರು ಹಾಕ್ಲೇಬೇಕಾಗಿತ್ತು. ಇದು 73-72 ಆಸ್ಪಾಸಲ್ಲಿ. ಸೊ ಆಗ 3-4 ಕ್ಲಾಸ್ ಇದ್ದೆ. ಆ 2 ಬಿಂದಿಗೆ ತಗೊಂಡೋಗಿ ಮಡಕೆ ಕುಡಿಕೆಗಳು ಬರ್ತಾ ಇದ್ವು, ತಗೊಂಡೋಗಿ ತಗೊಂಬರ್ಬೇಕಾಯ್ತು. ಒಂದು 10-20 ಬಾರಿ ಎತ್ಕೊಂಡು ನೀರು ಹಾಕ್ಬೇಕಾಗಿತ್ತು. ಬೇಗ ಬೇಗ ಮುಗಿಸ್ಬಿಡೋ ಉದ್ದೇಶಕ್ಕೆ ಓಡೋಡಿ ಹೋಗಿ ತಗೊಂಬಂದು ಹಾಕ್ಬಿಡೋದು. ಆ ಮೂಲಕ ಓಟ ನನಗೆ ಗೊತ್ತಿಲ್ಲದೆ ಕಡ್ಡಾಯವಾಗಿ ಮನಸ್ಸಿಲ್ಲದೆ ನಾನು ಆ ಕೆಲಸ ಮಾಡ್ತಾ ಇದ್ದೆ. ಬೇಗ ಮುಗಿಸೋಣ, ಬೇಗ ಮುಗಿಸೋಣ, ಆಟಾಡಕ್ಕೆ ಹೋಗೋಣ ಅಂತೇಳಿ. ಸೊ ಆ ಥರ ಓಟ ಕೈ ತೋಟದ ಮೂಲಕ ನೀರು ಹಾಕೋ ಮೂಲಕ ಓಟ ನನಗೆ ಸೇರ್ಕೊಂತು.
1: ಅಂದ್ರೆ ನಿಮ್ಮ ಕೆಲಸವೇ ಬುನಾದಿ ಅಂತ ಹೇಳ್ಬೋದು, ಕ್ರೀಡಾಸಕ್ತಿ ಬೆಳೀಲಿಕ್ಕೆ.
3: ಹೌದೌದೌದು.
1: ಕೋಲಾರದ ಹತ್ರ ಒಂದು ಚಿಕ್ಕ ಹಳ್ಳಿ ಬೀರ್ಮಾನ ಹಳ್ಳಿ ಅಂತ, ಹಳ್ಳಿಗಳಲ್ಲಿ ಆಟ ಆಡ್ತಾ ಇರ್ತಾರೆ ಈ ಚಿನ್ನಿ ದಾಂಡು ಆಗಿ.

0: ಕುಂಟೆಬಿಲ್ಲೆ ಇಂಥವೆಲ್ಲ ಆಟ ಆಡ್ತಾ ಇರ್ತಾರೆ, ಆ ಆಸಕ್ತಿ ಇತ್ತ ನಿಮಗೆ?
1: ಆಕ್ಚುಲಿ ನಾನೊಂದು ಪುಸ್ತಕ ಬರೀತಾ ಇದ್ದೀನಿ, ಬಂಗಾರದ ಹೆಜ್ಜೆಗಳು ಅಂತೇಳಿ. ಅದರಲ್ಲೇ ನಾವು 70ರ ದಶಕದಲ್ಲಿ ಏನೇನು ಆಟಗಳಾಡಿದ್ವೋ ಇವತ್ತು ಸಂಪೂರ್ಣವಾಗಿ ಅವು ನಶಿಸೋದವು, ಅದ್ರ ಹೆಸರುಗಳು ಗೊತ್ತಿಲ್ಲ. ತಾವು ಅದನ್ನ ನೀವು ಪ್ರಸ್ತಾಪ ಮಾಡ್ತಾ ಇದ್ರಿ, ಆ ಮೂಲಕ ಹೇಳ್ತೀವಿ ನಾವು ಆಡಿರೋ ಆಟಗಳು: ಕೋಲ್ ಜಿಮ್ ಆಟ, ಸೂರ್ ಚೆಂಜಾಟ, ಲಗೋರಿ, ಅಚ್ಚಂಕಾಯಿ, ಕೋತಿ ಕೊಂಬೆ ಅಂತಂದ್ರೆ ಮರಕೋತಿ ಆಟ ಅಂತ ಕರಿತೀವಲ್ಲ, ಗೋಲಿ ಆಟ, ಕಿಸುಕುರುಗಲ್ಲು, ಬೇಂದಂತೆ, ಲೆಕ್ಕವಿಲ್ಲದಷ್ಟು.
0: ಮೊಬೈಲ್ ಬಂದಿರೋದ್ರಿಂದ ಈ ದೇಸಿ ಕ್ರೀಡೆಗಳು ನಶಿಸಿ ಹೋಗ್ತಾ ಇದೆ ಅಂತ ಹೇಳ್ಬೋದು.
1: ಮುಖ್ಯವಾಗಿ ಧಾರಾಳವಾಗಿ ಹೇಳ್ಬೋದು, ಅದರಲ್ಲಿ ಎರಡು ಮಾತಿಲ್ಲ. ಹೆಂಗಿದೆ ನೋಡಿ, 70ರ ದಶಕದಲ್ಲಿ ವೈಜ್ಞಾನಿಕ ಚಿಂತನೆಗಳು ಇಲ್ಲದೆ ಇರುವಾಗ ಕ್ರೀಡೆಗೆ ಯಾವ ತರ ಒತ್ತು ಅಂತಂದ್ರೆ, ಬೆಳಗಿಂದ ಸಂಜೆವರೆಗೂ ಗ್ರಾಮೀಣ ಏನವರು ನಾವು ಜನ ಇದ್ವಲ್ಲ, ಅವರೆಲ್ಲ ಕೂಡ ಸಂಜೆ ಬಂದು ಕ್ರೀಡೆಗಳನ್ನ ಅವರು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ.
0: ಅಂದ್ರೆ ಅವಾಗೆಲ್ಲ ಟಿವಿ ಇರಲಿಲ್ಲ ಮನೆಯಲ್ಲಿ, ಒಂದು ಮನರಂಜನೆಗೆ ಬೇಕು ಅಂತಂದ್ರೆ ಆಟಗಳು, ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಯಕ್ಷಗಾನ ಇರ್ಬೋದು, ದೊಡ್ಡಾಟ, ಸಣ್ಣಾಟ ಇವೆಲ್ಲವನ್ನು ಮಾಡ್ತಿದ್ರು ಹಳ್ಳಿ ಭಾಗದಲ್ಲಿ.
1: ಹೌದು, ಅವುಗಳ ಜೊತೆಯಲ್ಲೇ ನಾವು ಬೆಳೆದ್ವಿ. ಯಾಕಂದ್ರೆ ನನ್ನ ಊರಿಗೆ ವಿದ್ಯುತ್ ಶಕ್ತಿ ಅಂದ್ರೆ ಕರೆಂಟ್ ಬಂದಿದ್ದು 1973 ಇಸ್ವಿಯಲ್ಲಿ, ನಾವು ಹುಟ್ಟಿರೋದು 1966. ಅಂದ್ರೆ ಸುಮಾರು 9 ವರ್ಷಗಳು ನಾವು ಕತ್ತಲಲ್ಲೇ, ಕತ್ತಲು ಮತ್ತು ಬೆಳಕಿನ ಎರಡೂ ಸಂಬಂಧ ಗೊತ್ತಿರುವಂತ ಅದೃಷ್ಟವಂತ ನಾವು,
0: ಅದೃಷ್ಟವಂತರೆ ಅಂತ ಹೇಳಬೇಕು. ಯಾಕಂದ್ರೆ ಈಗ ಬೆಳಕಿನಲ್ಲಿ ನಾವು ಬದುಕ್ತಾ ಇರೋದು, ಹೊರಗಿನ ಪ್ರಭಾವಗಳು ನಮ್ಮ ಮೇಲೆ ಬಹಳಷ್ಟು ಬೀಳ್ತಾ ಇದೆ. ಸೊ ಆ ಒಂದು ಕಾಲದಲ್ಲಿ ಬಹಳ ಮಣ್ಣಿಗೆ ಹತ್ತಿರವಾಗಿದ್ವಿ ನಾವೆಲ್ಲ, ಆರೋಗ್ಯನೂ ಬಹಳ ಚೆನ್ನಾಗಿತ್ತು. ಕ್ರೀಡಾಸಕ್ತಿ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಇವೆಲ್ಲ ಸಮೃದ್ಧವಾಗಿತ್ತು ನಮ್ಮಲ್ಲಿ.
1: ಈಗಿನ ನನ್ನೂರಲ್ಲಿ ನಾವು ನೋಡ್ತಾ ಇರೋದು ಮಣ್ಣಿನ ಸಂಪರ್ಕವೇ ಕಡಿದುಕೊಳ್ತಾ ಇರೋ ಸಮಾಜ, ಚಪ್ಪಲಿ ಇಲ್ದಿದ್ದು ನಾವು ಆಚೆ ಹೋಗ್ತಾ ಇಲ್ಲ. ಈಗಿನ ನನ್ನೂರಲ್ಲಿ ನಾನೊಬ್ಬನೇ ಚಪ್ಪಲಿ ಇಲ್ಲದೆ ಈಗಲೂ ಓಡಾಡ್ತಾ ಇದ್ದೀನಿ. ಸೊ ಅದಕ್ಕೆ ನನ್ನನ್ನು ಕೇಳ್ತಾರೆ, ಏನ ಚಪ್ಪಲಿ ಇಲ್ಲ ಓಡಾಡ್ತಾ ಇದೆ ಹಾಗೆ ಹೇಗೆ ಅಂತೇಳಿ. ಸೊ ಆ ಸತ್ಯ ಮತ್ತು ವಾಸ್ತವತೆ ಎಷ್ಟು ಚೆನ್ನಾಗಿ ನಶಿಸಿ ಹೋಗ್ತಾ ಇದೆ ಅಂತಂದ್ರೆ, ಮಣ್ಣಿನ ಸಂಪರ್ಕವಿಲ್ಲದೇನೆ ನಾವು ಬಹಳಷ್ಟು ಆರೋಗ್ಯ ಸಮಸ್ಯೆಗಳು ಸಿಗಾಕೊಳ್ಳೋ ಅವಕಾಶಗಳು ಬಹಳಷ್ಟು ಇದಾವೆ. ಭೂತಾಯಿ ನಮ್ಗೆಲ್ಲವನ್ನು ಕೊಟ್ಟಿದೆ, ಭೂಮಿ ಮೇಲೆ ನಡೆದ್ರೆ ತಾಕು, ನನ್ನ ತಾಯಿ ಅಲ್ವೇ, ಎಲ್ಲವನ್ನು ಸಹಿಸಿ ನಮ್ಮನ್ನು ಬದುಕಿಸುವಂತ ಏಕೈಕ ತಾಯಿ ಅಂದ್ರೆ ಭೂತಾಯಿ. ನಮಗೆ 100 ವರ್ಷ ಸಂತೋಷವಾಗಿ ಜೀವನ ಮಾಡಪ್ಪ ಅಂತ ಹೇಳಿರೋದು ಆ ತಾಯಿನೇ. ನಾವು ಅದನ್ನ ಬಿಟ್ಟು ಬಂದಿರೋದ್ರಿಂದ ಸಮಸ್ಯೆಗಳು ಸಿಕ್ಕಾಕೊಂಡ್ಬಿಟ್ಟಿದೀವಿ ಅಷ್ಟೇ.
0: ಓಡುವಾಗ ಅಥವಾ ಏನೋ ಆಟ ಆಡುವಾಗ ಬಿದ್ರೆ ಸೀದಾ ನಮ್ಮ ಭೂತಾಯಿ ಮಡಿಲಿಗೆ ಬೀಳ್ತಿದ್ವಿ, ಆಕೆನೇ ಸಲಹೋದಲ್ವಾ ನಮ್ಮನ್ನ.
1: ನಿಜ ನಿಜ ನಿಜ, ಬಹಳಷ್ಟು ಸಾರಿ ಸೈಕ್ಲಿಂಗ್ ಮಾಡುವಾಗ ತಂದೆ ಅವ್ರದೇ ನಮ್ಮೂರಲ್ಲಿ ಮೊದಲನೇ ಸೈಕಲ್, ಅದು ಸೆಕೆಂಡ್ ಹ್ಯಾಂಡ್ ಸೈಕಲ್, ಆ ಸೈಕಲ್ ಇಟ್ಟರೋ ಸಾವುಕಾರ, ಅದ್ರಲ್ಲಿ ನಾವು ಕತ್ರಿ ತುಳಿತಾ ಇದ್ವಿ. ಈಗ ಸೈಜ್ ಸೈಕಲ್ ಏನು ಇಲ್ಲ, ಒದ್ದಿದ್ದು 22 ಇಂಚ್ ಸೈಕಲ್ ಅಷ್ಟೇ ಇದ್ದಿದ್ದಲ್ವಾ. ಬಹಳಷ್ಟು ಸಾರಿ ಬಿದ್ದು ಮೊಣಕಾಲು ಹೊಡ್ಕೊಂಡ್ರೆ ತಾಯಿ ಹೊಡಿತಾರೆ ಮನೆಗೆ ಹೋದ್ರೆ, ಯಾಕೆ ಹೊಡ್ಕೊಂಡೆ ಅಂತ. ಗಾಯದ ಮೇಲೆ ಮಣ್ಣು ಸುರಿದ್ಬಿಡುದು, ಏನ್ ನೀವು ಭೂತಾಯಿ ಸಲಿಸ್ತಾರೆ, ಬರೀ ಮಣ್ಣಾಕಿರ್ ಸಾಕು, ಹಂಗೆ ಗಾಯವಾಸಿ ಆಗ್ಬಿಡ್ತಾ ಇತ್ತು. ತುಂಬಾ ಒಳ್ಳೆ ನೆನಪುಗಳನ್ನ ನೀವು ಪ್ರಸ್ತಾಪ ಮಾಡ್ತಾ ಇದ್ರಿ. ನಾವು ಭೂಮಿ ಅಡಿಗೆ, ಎಸ್, ನೆಲ ಸಂಸ್ಕೃತಿ ಮತ್ತು ಭೂಮಿ ಅಡಿಗೆ ನಾವು ಮತ್ತೆ ಹೋಗ್ಬೇಕಾಗ್ತದೆ, ಇಲ್ಲ ಅಂದ್ರೆ ಸಮಸ್ಯೆಗಳನ್ನ ನಾವು ತುಂಬಾ ಬೇಕಾದಷ್ಟು ತಂದ್ಕೊಂಡಿದ್ದೀವಿ.
0: ಹಾಗಾಗಿ ನಿಮ್ಗೆ ಕ್ರೀಡಾಸಕ್ತಿ ಬೆಳೀತು ಅಂತ ಹೇಳಿದ್ರಿ ನೀವು,
1: ಓಟದ್ದು.
0: ಓಟದ್ದಾಯ್ತು, ನೀವೇನೋ ಕ್ರೀಡೆಯಲ್ಲಿ ಆಸಕ್ತಿ ಬೆಳೆಸ್ಕೊಂಡ್ರಿ, ಮನೆಯಲ್ಲಿ ಪಾಲಕರು ಒಪ್ಪಿದ್ರ?
1: ಇಂದಿಗೂ ಒಪ್ಪಲಿಲ್ಲ. ಯಾಕಂದ್ರೆ ನಮ್ಮ ತಂದೆ ಅವ್ರಿಗೆ ಆಧ್ಯಾತ್ಮ ಮತ್ತು ಕಲೆ ಬಿಟ್ರೆ ಅವ್ರಿಗೆ ಕ್ರೀಡೆಯಲ್ಲಿ ಲವಲೇಶವೂ ಅವ್ರಿಗೆ ಆಸಕ್ತಿ ಇಲ್ಲ. ಅದರಿಂದನೇ ನಾನು ಇದುವರೆಗೂ ಕೂಡ ನಮ್ಮ ತಂದೆಯವರಾಗಲಿ ಕುಟುಂಬದೊಂದಿಗೆ ಯಾವುದೇ ನನಗೆ ಸಪೋರ್ಟ್ ಸಿಗಲಿಲ್ಲ. ಅಂದಿನ ಕಾಲದಲ್ಲಿ ಕಾಲೇಜು, ಹೈಸ್ಕೂಲ್ ಪಿರಿಯಡ್ ಎಲ್ಲರೂ ಕೂಡ ನಾವು ವೈಯಕ್ತಿಕವಾಗಿ ನಾನು ಹೋಗ್ತಾ ಇದ್ದೆ, ನನಗಿಷ್ಟ ಹೋಗೋಣ ಗೆಲ್ಲೋಣ. ಅದೇ ರೀತಿ ಹೈಸ್ಕೂಲಲ್ಲೆಲ್ಲ ಸ್ಪರ್ಧೆ ಮಾಡುವಾಗ, ಯಾವುದೋ ಒಂದು ಇಂಟರ್ಸೆಕ್ಷನ್ ಸ್ಪರ್ಧೆ ಮಾಡುವಾಗ ನಮ್ಮಲ್ಲಿ ಆಗಿದ್ದಿದ್ದು ಬರೀ 2 ಜೊತೆ ಬಟ್ಟೆ, ಚಪ್ಪಲಿ ಇಲ್ಲ, ಹೈಸ್ಕೂಲ್ ಬರುವಾಗ ಯೂನಿಫಾರ್ಮ್ ಏನೂ ಇಲ್ಲ ಅನ್ಕೊಳ್ರೆ. ಸೊ ಬರೋದೇ ಒಂದು ಕಷ್ಟ ಅನಿಸ್ತಾ ಇದ್ದಾಗ, ಅಂತ ಸಂದರ್ಭದಲ್ಲಿ ಇಂಟರ್ಸೆಕ್ಷನ್ ಮ್ಯಾಚ್ ನಡೆಯುವಾಗ ಒಂದ್ ದಿವಸ ನಾನು ಓಟಕ್ಕೆ ಸೇರ್ಕೊಂಡ್ಬಿಟ್ಟೆ. ಸೇರದಲ್ಲಿ ನನ್ನ ಬರಿಗಾಲಲ್ಲಿ ಓಡ್ತಾ ಇದ್ದೀನಿ. ಸಿ ನಗರ ಮಕ್ಕಳು ಅವರೆಲ್ಲ ಕೂಡ ಶೂಗಳಲ್ಲೇ ಓಡ್ತಾ ಇದ್ದಾರೆ, ಹೆಗಲ ಮೇಲೆ ಟೋಲು ಅಂತೇಳಿ ಹಳ್ಳಿ ಜನಗಳನ್ನ ಅಂದು ಚೇಡಿಸ್ತಾ ಇದ್ರು. ಅಯ್ಯೋ ಚಮಟಿ ಓಡೋ ಓಡೋ ಓಡೋ ಅಂತೇಳಿ ಪಟಾಪಟಿ ನಿಕ್ಕರಲ್ಲಿ ಓಡ್ತಾ ಇದ್ರೆ ನನಗೆ ಕೀಳರ್ಮೆ, ಇವೆಲ್ಲ ಹಿಂಗ ಎಂತಾರಲ್ಲ ಅಂತೇಳಿ ಗೆದ್ರು ಕೂಡ. ಸಮಾಜ ನಮ್ಮನ್ನ ಅಂದ್ರೆ ಹಳ್ಳಿಯವ್ರನ್ನ ಮತ್ತೆ ನಮಗೆ ಶೂ ಇರ್ಲೇಬೇಕೇನೋ ಅನ್ನೋ ಒಂದು ಇದು ಬೇಕು ಬೇಕು ಅಂತ. ಸೊ ಹಂಗಾಗಿ ನಮ್ಮಲ್ಲಿ ಶೂ ಇಲ್ವಲ್ಲ, ಯಾಕಂದ್ರೆ ನನ್ನ ತಂದೆ ನಾನು ತೆಗೆದುಕೊಡೋದಿಲ್ಲ, ಕೇಳಲೇ ಇಲ್ಲ, ಅವ್ರು ನನ್ನ ಕಡೆ ನೋಡಲೇ ಇಲ್ಲ.
0: ಶಿಕ್ಷಣ ಕಲೀಲಿ ಇಲ್ಲ ಕಲಾವಿದನಾಗ್ಲಿ ಅನ್ನೋ ಆಸೆ ಇತ್ತೇನು?
1: ಅದಕ್ಕಿಂತ ಏನು ಅವರು ವೈಯಕ್ತಿಕ ವಿಚಾರಗಳಲ್ಲಿ ಅವರು ದೈವದತ್ತದಿಂದ ಮಾತನಾಡೋರು ಪ್ರತಿಯೊಂದಕ್ಕೂ ಕೂಡ. ದೇವರು ನಮ್ಮನ್ನ ಹೇಗೆ ಉಳಿಸ್ಬೇಕು, ಹೇಗೆ ಬೆಳೆಸ್ಬೇಕು, ಹೇಗೆ ಮುಗಿಸ್ಬೇಕು ಅನ್ನೋದು ಇಟ್ಕೊಂಡಿದ್ದಾರೆ. ಸೊ ಹಂಗಾಗಿ ಯಾವತ್ತೂ ಕೂಡ ನಮಗೆ ಯಾವುದ್ರ ಮಹತ್ವನ ಹೀಗೆ ಆಗ್ಬೇಕು ಅಂತ ಹೇಳಲೇ ಇಲ್ಲ ಅವರು. ಯಾಕಂದ್ರೆ ನನ್ನ ಊರಿಗೆ ಅಧಿಕೃತವಾಗಿ ಅಕ್ಷರದ ಜ್ಯೋತಿಯನ್ನು ತಂದವರು ನಮ್ಮ ತಂದೆಯವರು. SSLC ಮಾರ್ಕ್ಸ್ ಕಾರ್ಡು ತಗೊಂಬಂದು ನನ್ನೂರಿಗೆ ಕೊಟ್ಟ ಮಹಾನುಭಾವ. ಹಂಗ ಅವರಿಗೆ ಶಿಕ್ಷಣದಲ್ಲಿ ಸಾಯೋವರೆಗೂ ಆಸಕ್ತಿ, ಮತ್ತು ನಾವೆಲ್ಲರೂ ಅದರಲ್ಲೇ

0: ಹೋಗ್ತಾ ಇದೀವಿ. ಬೇಸ್ಮೆಂಟ್ ಇದೆ, ಆದ್ರೆ ಕ್ರೀಡೆಯಲ್ಲಿ ಮಾತ್ರ ಇಲ್ಲ. ನಮಗೆ ಇದು ಎಗಲೇರ್ಕೊಂತು, ಸೈಕಲ್ ಹವ್ಯಾಸಕ್ಕೆ ಬಂತು, ಮನರಂಜನೆಗೆ ಸೈಕಲ್ ಬಂತು. ಓಟ ಅನ್ನೋದು ನನ್ನ ತಾಯಿಯವರ ಕಂಡೀಷನ್, ಕೈ ತೋಟ ಮಾಡೋ ಮೂಲಕ ಬೇಗ ಬೇಗ ನೀರು ಹಾಕ್ಬೇಕು ಅನ್ನೋ ಉದ್ದೇಶಕ್ಕೆ ಓಟ ನನ್ನ ಜೊತೆಲಿ ಸೇರ್ಕೊಂಡು, ಇವೆರಡು ನನ್ನ ಹೆಗಲಿಗೆ ನನಗೆ ಗೊತ್ತಿಲ್ಲದೆ ಬಂದು ಸೇರ್ಕೊಂಡ್ಬಿಟ್ವು. ಅವ್ ನನ್ನನ್ನು ಬಿಡಲೇ ಇಲ್ಲ, ಇಲ್ಲಿವರೆಗೂ ತಂದು ಕೂರಿಸಿದ್ದಾವೆ.
1: ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರನ್ನರ್ ಆಗಿ ಹಲವು ದೇಶಗಳನ್ನ ಸುತ್ತಿದ್ದೀರಿ. ನಿಮ್ಮ ಮೊದಲ ಅಂತಾರಾಷ್ಟ್ರೀಯ ಪಂದ್ಯಾವಳಿ ಯಾವುದು? ಅದಕ್ಕೆ ಹೇಗೆ ಆಯ್ಕೆ ಆದ್ರಿ?
0: ಓಟಕ್ಕೆ ಪ್ರಮುಖ ವೇದಿಕೆ ಸಿದ್ಧತೆ ಆಗಿದ್ದೆ 2008. ಮೂಲತಃ ನಾನು ಕುಸ್ತಿಪಟು,
1: ಕುಸ್ತಿ ಓಟಕ್ಕಿಂತ ಮುಂಚೆ ಕುಸ್ತಿಪಟು. ನೀವು
0: ಗರಡಿ ಮನೆ
1: ಹೋಗ್ತಿದ್ದೆ? ಗರಡಿ ಇತ್ತ? ಗರಡಿ ಮನೆ
0: ಪಕ್ಕದೂರಲ್ಲಿತ್ತು. ಆಕ್ಚುಲಿ ನಾವು ಕಾಲೇಜ್ ಡೇಸ್ ಬಂದಾಗ ನಮ್ಮ ಹಾಸ್ಟೆಲ್ಸ್ ಅಲ್ಲಿ ಗರಡಿ ಮನೆಗಳಿದ್ದು ಮೇಡಮ್ ಕುಸ್ತಿ. ಯಾಕಂದ್ರೆ ಹೈಸ್ಕೂಲ್ ಅಲ್ಲಿ ನಾನು ಓಡಕ್ ಹೋದಾಗ ಯಾವಾಗ ಈ ಜನ ನನ್ನ ಎಚ್ಎಂಟಿ ಅಂತಂದ್ರು, ಮತ್ತೆ ಶೂ ಇರ್ಬೇಕು ಅಂತ ನಾನೇ ಕಂಡೀಷನ್ ಮಾಡ್ಕೊಂಡ್ಬಿಟ್ಟೆ. ನನಗೆ ಕ್ರೀಡಾಪಟು ಹೋಗ್ಬೇಕಂತ ಆಸೆ. ಶೂ ಇಲ್ದಿದ್ ಕ್ರೀಡೆ ಯಾವುದು? ಯಾಕಂದ್ರೆ ನಮ್ಮ ಮನೇಲಿ ಏನು ಕೇಳಬಾರ್ದು ನನಗೆ. ಯಾವುದು ಅಂತಂದಾಗ ಕುಸ್ತಿ. ಅಲ್ಲಿ ಬರೀ ಒಂದು ಲಂಗೋಟಿದ್ರೆ ಸಾಕಾಗ್ತದೆ, ಶೂ ಬೇಕಾಗಿಲ್ಲ, ಒಂದು ಇಲ್ಲ. ಇದಕ್ಕೆ ಹೊರಟು ಬಿಡೋಣ, ನಾನು ಗರಡಿ ಮನೆ ಕಡೆ ಹೊರಟೆ.
1: ಎಷ್ಟೇ ವಯಸ್ಸು ಅವಾಗ ನಿಮಗೆ?
0: ಎಸ್ ಎಲ್ ಸಿ ಅಂದ್ರೆ 16-17 ವರ್ಷ. 16-17 ವರ್ಷ ಎಸ್ ಎಸ್ ಎಲ್ ಸಿ ಮುಗಿದ ನಂತರ ಕಾಲೇಜ್ ಡೇಸ್ ಫಸ್ಟ್ ಪಿ ಸಿ ಬಂದ ತಕ್ಷಣ ಗರಡಿ ಮನೆಗೆ ಹೊರಟಿದೀವಿ. ಸೊ ಅಲ್ಲಿ 500-500 ಬಸ್ಕಿ ಮಾಡ್ತಾ ಇದ್ವಿ. ಅಂದ್ರೆ ಬಹಳಷ್ಟು ದೇಹ ದಂಡನೆ. ಅದ್ ಆಕ್ಚುಲಿ ನನಗೆ ದಂಡನೆ ಅನಿಸ್ತಾ ಇಲ್ಲ, ನನಗಿಷ್ಟ ಅಲ್ವಾ. ಕಾಯಕದಲ್ಲಿ ಯಾವತ್ತು ಕೂಡ ರಾಜಿ ಮಾಡ್ಕೊಳ್ಳಿಲ್ಲ, ಅದು ತುಂಬಾ ನಮ್ಮನ್ನ ಆಸ್ವಾದನೆ ಮಾಡೋ ತರನೇ ಬಂತದ.
1: ಗರಡಿ ಮನೆಗೆ ಹೋದ್ರು ನಿಮ್ಗೆ ಅಲ್ಲಿ ಒಬ್ರು ಉಸ್ತಾದ್ ಇರ್ತಾರೆ, ಅವ್ರು ನಿಮ್ಗೆ ಹೇಳ್ಬೇಕು. ಆಮೇಲೆ ವಿಶೇಷವಾಗಿ ಕುಸ್ತಿಪಟು ಆಗ್ಬೇಕಂದ್ರೆ ಹಾಲು, ಹೈನು, ಮೊಳಕೆ ಕಾಳುಗಳು, ಡ್ರೈ ಫ್ರೂಟ್ಸ್ ಇವೆಲ್ಲ ಬೇಕು ಅಂತ ಹೇಳ್ತಾರೆ. ಇದಕ್ಕೂ ಖರ್ಚಿದ್ದೇ ಇರ್ತದೆ.
0: ಆಕ್ಚುಲಿ ಡ್ರೈ ಫ್ರೂಟ್ಸ್ ಅನ್ನೋದು ನಮಗೆ 90 ಅಥವಾ 2000 ಈ ಕಡೆಗೆ ಬಂತು. ಸೊ ಆಗ ಹಾಸ್ಟೆಲ್ ಏನಾಗ್ತಾ ಇತ್ತು ಅಂದ್ರೆ, ನಮ್ಮನ್ನು ವಿಶೇಷವಾಗಿ ನೋಡ್ತಾ ಇದ್ರು ಕರ್ನಲ್ ನಾರಾಯಣ ಸ್ವಾಮಿ ಅಂತ ಹೇಳಿ ಅವ್ರು ನನಗೆ ಗುರು, ಕುಸ್ತಿ ಗುರು. ಹಾಸ್ಟೆಲ್ ವಿಶೇಷವಾಗಿ ಹಾಲು ಎಲ್ಲ ಹೆಚ್ಚಾಗಿ ಕೊಡೋ, ಎಲ್ಲ ಎಲ್ಲರೂ ಗ್ಲಾಸ್ ಕೊಡೋರು, ನನಗೊಂದಷ್ಟು ಹೆಚ್ಚಾಗಿ ಪ್ರಯಾರಿಟಿ ಕೇಳಿದ್ರೆ ಕೊಡೋರು ಅವರು. ಸ್ವಚ್ಛಂದವಾದ ತರಕಾರಿ, ಒಳ್ಳೆ ಮುದ್ದೆ ಊಟ, ಕೋಲಾರ, ಸೊ ಹಾಲು ಅದು ಇದು ಕೊಡ್ತಾ ಇದ್ರು. ಅವೇ ಬಹಳಷ್ಟು ಸಾಕಾಗ್ತಾ ಇತ್ತು.
1: ಹಾಗಾದ್ರೆ ಕುಸ್ತಿಪಟುವಾಗಿ ಮೊದಲಿಗೆ ನೀವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ದ?
0: ಕುಸ್ತಿಪಟುವಾಗಿ ಯೂನಿವರ್ಸಿಟಿ ಲೆವೆಲ್, ಕಾಲೇಜ್ ಮಟ್ಟದಲ್ಲಿ ಮಾತ್ರ ನಾನು ಕುಸ್ತಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಸೊ ಅದಾದ ನಂತರ ಆಗಾಗಲೇ ಡಿಗ್ರಿ ಮುಗಿಸ್ಕೊಂಡು ಆಚೆ ಬಂದ್ಬಿಟ್ವಿ. 90 ದೈ ಶಿಕ್ಷಣ ತರಬೇತಿ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಟಿ ಸಿ ಎಸ್ಗೆ ಹೊರಟರು. ಸೊ ನಾನು ಒಬ್ಬನಿಗೇನೆ ಹಾಸ್ಟೆಲಲ್ಲಿ, ಯಾಕಂದ್ರೆ ನಾನು ಸ್ಪೋರ್ಟ್ಸ್ ಅಲ್ಲಿ ಏನಾದರೂ ಮಾಡಬೇಕು, ನನಗಿದೆ ಆಸಕ್ತಿ. ಹಂಗೆ ಚಿಕ್ಕಬಳ್ಳಾಪುರಕ್ಕೆ ನಾನು ಕನಸುಗಳೊಂದಿಗೆ ಒಬ್ಬ ದೈ ಶಿಕ್ಷಕನಾಗಬೇಕು, ಆ ಮೂಲಕ ನಾವು ಸಮಾಜಕ್ಕೆ ಏನಾದರೂ ನೀಡಬೇಕು ಕ್ರೀಡೆಯಲ್ಲನ್ನೋ ಉದ್ದೇಶ ಇಟ್ಕೊಂಡು ಕನಸುಗಳು ಹೊತ್ಕೊಂಡು ಹೊರಟೆ ಚಿಕ್ಕಬಳ್ಳಾಪುರಕ್ಕೆ. ಒಬ್ಬನೇ ಹೊರಟಿದ್ದು. ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಎಸ್ ಪಿ ಕಾಗಲೆ ಅಂತ ಪ್ರಿನ್ಸಿಪಾಲ್ ಅವರು ನನ್ನ ಒಂದು ವರ್ಷ ಅಭಿಮಾನದಿಂದ ನನ್ನನ್ನು ಸಾಕಿ ಸಲಹಿ ಶಿಕ್ಷಣ ಕೊಟ್ಟರು.
1: ಅಲ್ಲಿ
0: ಬಿ ಕಾಮ್ ಮಾಡಿದೆ, ಡಿಗ್ರಿ ಗ್ರಾಜ್ಯುಯೇಷನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸಿಪೆಡ್ ಮಾಡಿಕೊಂಡೆ ಚಿಕ್ಕಬಳ್ಳಾಪುರದಲ್ಲಿ. ಅದಾದ ನಂತರ ನಾವು ವೃತ್ತಿಗೆ ಬರ್ತೀವಿ. ನಾನು ಓಟದ ಕಡೆ ಒಲವು ಮಾಡಿಕೊಂಡೆ. ಯಾಕಂತಂದರೆ ಕುಸ್ತಿ ಮಾಡಬೇಕು ಅಂತಂದರೆ ನಮ್ಮ ಗರಡಿ ಮನೆ ಬೇಕಾಗ್ತದೆ, ಓಟಕ್ಕೆ ಗರಡಿ ಮನೆ ಬೇಡ. ಸಮಾಜಕ್ಕೆ ನಾವು ಓಟದಿಂದ ಏನಾದರೂ ನೀಡಬಹುದು, ಜೊತೆಗೆ ಈ ಎರಡೂ ಶಕ್ತಿ ಮತ್ತು ಸಾಮರ್ಥ್ಯಗಳನ್ನು ಹೊಂದಿರತಕ್ಕಂಥ ಓಟ ನಮ್ಮನ್ನು 100 ವರ್ಷ ಬದುಕಿಸ್ತದೆ.
1: ನೀವು ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾವಳಿಯಲ್ಲೆಲ್ಲ ಭಾಗವಹಿಸಿ ಪದಕಗಳನ್ನ ತಂದ್ರಲ್ಲ, ಸೊ ನೀವು ಮೊದಲಿಗೆ ಯಾವ ದೇಶಕ್ಕೆ ಹೋಗಿದ್ರಿ?
0: ಮೊದಲನೇದಾಗಿ ನಮ್ಮ ಓಟ ಪ್ರಾರಂಭ ಆಯ್ತು 2008. ನಾನು ಸ್ಪರ್ಧೆಗೆ ಸುಮಾರು ಒಂದು 4 ವರ್ಷ ಓಟನ ಅಭ್ಯಾಸ ಮಾಡ್ತಾ 2008 ಹೊಸಕೋಟೆಯಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಪ್ರವೇಶ ಮಾಡ್ತೀವಿ. ಅದು ಹೆಂಗಿತ್ತಂತಂದ್ರೆ, ರಕ್ತದೊಂದಿಗಿನ ಸೋಲು ನಂದು ಮೊದಲನೇ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ. ಶೂ ಇತ್ತು, ಹರ್ಡಲ್ಸ್ ಹೋಗಿ ಎಡವಿ ಬಿದ್ದು ಮೊಣಕಾಲು ಹೊಡ್ಕೊಂಡು ರಕ್ತದೊಂದಿಗೆ ಸೋಲು. ನಾನು ಫಿನಿಶ್ ಮಾಡೋಷ್ಟೊಳಗೆ ಆ ಟ್ರ್ಯಾಕ್ ಅಲ್ಲಿ ಯಾರು ಇಲ್ಲ, ಎಲ್ಲ ಹೊರಟೋಗಿದ್ರು. ಘನವಾದ ಸೋಲು ಬಂದಿದೆ ಅಂದೇ ಅಂದ್ಕೊಂಡಿದ್ದು, ನಾವಿಲ್ಲೇ ನಿಲ್ಲಬೇಕು, ನಾವು ಗೆಲ್ಲಬೇಕು,
1: ವಿರೋಚಿತ ಸೋಲು ಅನ್ಬೋದು
0: ಡೆಫಿನೆಟ್ಲಿ. ಸೊ ಹಂಗಾಗಿ 2008 ನಾವು ಪ್ರಾರಂಭ ಮಾಡಿದ್ದು ಓಟ 2017 ಏಳು ಬೀಳು 6 ವರ್ಷ ನನ್ನ ಕೈಯಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಒಂದು ಪದಕ ಮಾಡ್ಲಿಕ್ಕೆ ಆಗಲಿಲ್ಲ. ನಿರಂತರ 6 ವರ್ಷಗಳು ಸೋಲು ಅನುಭವಿಸಿ ಸೋಲ್ತಾ ಸೋಲ್ತಾ ನಾವು ಗಟ್ಟಿಗೊಂಡ್ವಿ. ಸೋಲು ಬಂದ ತಕ್ಷಣನೇ ಮತ್ತೆ 1/2 ಗಂಟೆ ಕೋಲಾರ ನಮ್ಮ ವಿಶ್ವೇಶ್ವರ ಕ್ರೀಡಾಂಗಣದಲ್ಲಿ ಹೆಚ್ಚು ಅಭ್ಯಾಸ ಶುರುವಾಯಿತು. ದೃಢತೆ ಬರ್ತಾ ಬರ್ತಾ ಬರ್ತಾ 2014 ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಮೈಸೂರಲ್ಲಿ ಗೆಲ್ತೀವಿ. ಅದು ಗೆದ್ದ ನಂತರ 2017 ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆ ಆಗ್ತೀನಿ. ಮಲೇಷ್ಯಾದಲ್ಲಿ ಮೊದಲನೇ ಅಂತಾರಾಷ್ಟ್ರೀಯ ಗೆಲುವು ಪಡ್ಕೊಂಡ್ಬರ್ತೀವಿ. ನಮ್ಮ ಅಂದಿನ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಮಾನ್ಯ ರಮೇಶ್ ಕುಮಾರ್ ಸರ್ ಅವರು ಕೋಲಾರ ಕ್ರೀಡಾಂಗಣದಲ್ಲಿ ನಮ್ಮನ್ನು ಸನ್ಮಾನಿಸ್ತಾರೆ. ಅಲ್ಲಿಗೆ ಒಂದು ರೀತಿಯ ಸಾರ್ಥಕತೆ ಭಾವನೆ ಬಂದಂತಾಯ್ತು. ಈ ತರ ನಮ್ಮ ಓಟ ಗೆಲುವಿನ ಹಾದಿ ಇಟ್ಕೊಳ್ತದೆ.
1: ಶ್ರೀನಿವಾಸ್ ಅವರೇ, ನೆನಪು ಮಾಡ್ಕೊಳ್ಳಿ, ಕೋಲಾರದ ಹತ್ರ ಬೀರಮಾನಹಳ್ಳಿಯ ಒಂದು ಚಿಕ್ಕ ಊರಿನಲ್ಲಿ ತೋಟಕ್ಕೆ ಓಡ್ತಾ ನೀರ್ ಹಾಕೋರು.

0: ಫ್ಲೈಟ್ ಹತ್ತಿ ಮಲೇಷ್ಯಾಕ್ ಹೋಗಿ ಅಲ್ಲಿಂದ ಪದಕವನ್ನ ತಂದ್ರಲ್ಲ, ಇಲ್ಲಿಂದ ಅಲ್ಲಿ ತನಕದ್ದು ಹಾದಿ ಹೇಗಿತ್ತು?
1: ತುಂಬಾ ರೋಚಕ. ಪಾಸ್ಪೋರ್ಟ್ ವೀಸಾ ಮಾಡಿಸೋವಾಗ್ಲೆ ಏನೋ ಒಂದು ರೋಚಕತೆ, ನಾನು ಆಕಾಶಕ್ಕೆ ಹಾರ್ತಾ ಇದ್ದೀನಲ್ವಾ, ವಿರೋಧಗಳ ನಡುವೆ ಇಡೀ ಕುಟುಂಬದ ಗಣನೆಗೇ ಇಲ್ಲದೆ ನನ್ನ ಕ್ರೀಡಾತನವನ್ನು ಜೀವಂತವಾಗಿ ಇಟ್ಕೊಂಡು ಇಲ್ಲಿವರೆಗೆ ಹೋಗ್ತಾ ಇದೀವಲ್ಲ ಅಂತೇಳಿ ತುಂಬ ಖುಷಿಯೊಂದಿಗೆ. ಆರ್ಥಿಕವಾಗಿ ಕಷ್ಟ ಇದ್ದದ್ದೆ, ಅದರ ಹಿನ್ನೆಲೆ ಹೇಳಿದ್ರು ಕೂಡ ತುಂಬ ಕಷ್ಟ ಅನಿಸ್ತದೆ. ಯಾಕಂತಂದ್ರೆ ಬಡ್ಡಿಗೆ ತಗೊಂಡು 5 ರೂಪಾಯಿ ಇಂಟ್ರೆಸ್ಟ್ ತಗೊಂಡು ನಾವು ಮಲೇಷ್ಯಾ ಹತ್ತಿದ್ದೀವಿ, ಸ್ವಲ್ಪ ರೂಪದಲ್ಲ. ಯಾಕಂದ್ರೆ ನನ್ನ ಕುಟುಂಬದಲ್ಲಿ ಯಾರಿಗೂ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಜೊತೆಗೆ ಭಾಳಷ್ಟು ಸಾರಿ ಹುಚ್ಚಿಡಿದಿದೆ ಇವನಿಗೆ, ಮಳೆ ಗಾಳಿ ಬಿಸಿಲು ಏನೇ ಬಂದರೂ ಕೂಡ ನನ್ನ ದಾರಿ ನಾನು ಬಿಡಲಿಲ್ಲ. ಬೆಳಿಗ್ಗೆ 4:30ಗೆ ಎದ್ದೇಳೋದು, 5 ಗಂಟೆಗೆ ಸೈಕಲ್ ಎತ್ಕೊಂಡೆ, 400 ರಿಂದ ಸುಮಾರು 8 ಕಿಲೋಮೀಟರ್ 10 ಕಿಲೋಮೀಟರ್ ಆಗ್ತದೆ, ನನ್ನ ಪಾಡಿಗೆ ನಾನು ಬರ್ತೀವಿ. ಅಂದಿನಿಂದ ಏನು ನಡೀತೋ ಈ ದಿವಸನೂ ಅದೇ ನಡೆದಿರ್ತದೆ. 4:30ಗೆ ಎದ್ದೇಳೋದು, 5 ಗಂಟೆಗೆ ಮನೆ ಬಿಡ್ತೀವಿ. ಮಳೆ ಗಾಳಿ ಬಿಸಿಲು ಏನೇ ಇದ್ದರೂ ನನಗೇನು ಅಡ್ಡಿ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ಆ ವಿರೋಧಗಳ ನಡುವೆ ಹೋದಾಗ 13 ಜನ ಹೊಟ್ಟಿದ್ದೀವಿ ನಾವು. ನಮ್ಮ ಏರ್ ಟ್ರಾವೆಲ್ ಏಜೆನ್ಸಿಯವ್ರಿಗೆ ಹೇಳಿದೆ, ನಾನೇ ಲಾಸ್ಟ್ ಕ್ಯಾಂಡಿಡೇಟ್, ಪೇಮೆಂಟ್ ಮಾಡಿದ್ದು, ನಾನು ಗೆದ್ದು ಬರ್ತೀನಿ ಅಂತ. ನಾನು ಗೆಲ್ಲೋದಕ್ಕೆ ಹೋಗ್ತಾ ಇದ್ದೀನಿ, ಗೆದ್ದು ಬರ್ತೀನಿ ಅಂತ
0: ಗೆದ್ದು ದೃಢ ವಿಶ್ವಾಸ ಇತ್ತು ಅವಾಗ,
1: ಪೂರ್ಣ ಪ್ರಮಾಣದ ದೃಢ ವಿಶ್ವಾಸ. ನಾನು ಆಗಬೇಕು, ಆಗ್ತೀನಿ ಅಂತೇಳಿ ಅವ್ರಿಗೆ ಹೇಳಿದ್ದೆ. ನಾನೇ ಬಂದು ನೀವು ಸ್ವೀಟ್ ಕೊಡ್ತೀನಿ ನಾನು ಗೆದ್ದು ಅಂತ, ತಮ್ಮ ಸ್ವೀಟ್ ಕೊಟ್ಟಿದ್ದು. ಸೊ ಹಂಗಾಗಿ ಮೊದಲನೇ ಗೆಲುವು ಮತ್ತು ಆ ವೈಮಾನಿಕ ಯಾನ ತುಂಬ ಖುಷಿ ಕೊಡ್ತು. ಅದೇ ತರ ಬಾಯಲ್ಲಿ ತೇವನ್ನು ಹಾರಿಸ್ತು, ತಮಾಷೆಗೆ
0: ಖರ್ಚಾಯ್ತು.
1: ಮತ್ತೆ ಯಾನು ಅದ್ರ ಬಗ್ಗೆ ಒಂದಷ್ಟು ಬರ್ಕೊಂಡಿದೀವಿ, ನಾನು ಕಂಡಂತೆ ಮಾಯಾವಿ ಮಲೇಷ್ಯಾ ಅಂತೇಳಿ.
0: ರಾಷ್ಟ್ರ ಮಟ್ಟದಲ್ಲಿ ನೀವು ಪದಕಗಳನ್ನ ಪಡೆದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ರೆ ಸರ್ಕಾರದಿಂದ ಏನು ಸಹಾಯ ಇರ್ಲಿಲ್ವಾ?
1: ಇಲ್ಲ, ಕ್ರೀಡಾ ಇಲಾಖೆಯಿಂದ ಯಾವುದೇ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಾಗ ಕ್ರೀಡಾಕೂಟಗಳಿಗೆ ಗೆದ್ದು ಬಂದ್ರೆ ನಮಗೆ ಹೋಗಿ ಬಂದ ಖರ್ಚು ಅವ್ರು ಕೊಟ್ಟಿದ್ದಾರೆ, ಸರ್ಕಾರ ಸಹಾಯ ಮಾಡಿದೆ. ವಿಶೇಷವಾಗಿ ನಮ್ಮ ಜಿಲ್ಲಾಡಳಿತ, ತಾಲೂಕು ಪಂಚಾಯತಿ, ಜಿಲ್ಲಾ ಪರಿಷತ್ತು, ಇಲಾಖಾಧಿಕಾರಿಗಳೆಲ್ಲ ನಮಗೆ ಸಹಕರಿಸಿದ್ದಾರೆ. ಸೊ ಅದರಲ್ಲಿ ಈಗಿರ್ತಕ್ಕಂಥ ನಮ್ಮ ಮಾನ್ಯ ಕೋಲಾರ ಜಿಲ್ಲಾಧಿಕಾರಿಗಳಿರ್ತಕ್ಕಂಥ ಮಾನ್ಯ ಡಾಕ್ಟರ್ MR ರವಿ ಸರ್ ಅವರಾಗ್ಬೋದು, ಮತ್ತೆ ಅಪರ ಜಿಲ್ಲಾಧಿಕಾರಿಗಳು ಮಂಗಳಮ್ಮ ಅಂತೇಳಿ, ಮತ್ತೆ ಡಾಕ್ಟರ್ ಪ್ರವೀಣ್ ಪಿ ಬಾಗೇವಾಡಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಕೋಲಾರ ಜಿಲ್ಲೆ, ಮತ್ತೆ ಸುಬ್ಬು ಹೊಲಿಯರ್ ಆಗ್ಬೋದು, ಅಶೋಕ್ ಚಲವಾದಿ ಸರ್ ಜಾಯಿಂಟ್ ಡೈರೆಕ್ಟರ್ ಕನ್ನಡ ಕಚೇರಿ. ಸೊ ಬಹಳಷ್ಟು ಜನ ಅಧಿಕಾರಿಗಳು ನಮ್ಮನ್ನ ಇಲ್ಲಿವರೆಗೆ ಕರ್ಕೊಂಡ್ಬರೋದಕ್ಕೆ ಬಹಳಷ್ಟು ಮನಸ್ಸುಗಳು ಕೆಲಸ ಮಾಡಿದ್ದಾವೆ.
0: ಹಾಗೆ ಸರ್, ನೀವು ಮತ್ತೆ ಬೇರೆ ಬೇರೆ ದೇಶಗಳಿಗೂ ಹೋಗಿದ್ರಿ, ಆ ಕುರಿತಾಗಿ ಹೇಳಿ.
1: ರನ್ನಿಂಗ್ ಅಲ್ಲಿ ಮಲೇಷ್ಯಾ ಮೊದಲ ಸ್ಪರ್ಧಾ ದೇಶ. ಸೊ ಅಲ್ಲಿಂದ ಜಯಮಾಲೆಯೊಂದಿಗೆ ವಾಪಸ್ ಬಂದ ಮೇಲೆ ನಿರಂತರತೆಯಲ್ಲಿ ಶ್ರೀಲಂಕಾ ಹೋದ್ವಿ. ಅಲ್ಲಿ ಗೆಲುವಿಗೇನು ಸಮಸ್ಯೆ ಇಲ್ಲ, ಬರವಿಲ್ಲದ ಗೆಲುವುಗಳು. ಯಾಕಂದ್ರೆ 6 ವರ್ಷ ಎಂದು ನಾವು ನಿರಂತರ ಸೋತವು, ಅಂದೇ ಬಿಡಬೇಕಾಗಿತ್ತು, ಯಾವತ್ತು ಬಿಡ್ಲಿಲ್ಲೋ, ಮತ್ತೆ ಅದು ಸೋಲ್ ನಮ್ಮನ್ನು ಕಾಡಲೇ ಇಲ್ಲ. ಶ್ರೀಲಂಕಾ 2 ಬಾರಿ ಮಲೇಷ್ಯಾಗೆ ಹೋಗಿದ್ದಂತ, ಒಮ್ಮೆ ನೇಪಾಳಕ್ಕೆ ಹೋದ್ವಿ. ನೇಪಾಳದಲ್ಲಿ ಕುಸ್ತಿ ಸಹ ಮಾಡಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಸ್ತಿ ಪದಕವು, ಜೊತೆಗೆ ಓಟ ಮತ್ತು ಕುಸ್ತಿ ಎರಡೂ ಪದಕಗಳನ್ನು ತಗೊಂಬಂದಿದ್ದ ನನ್ನ ದೇಶಕ್ಕೆ. ನನ್ನ ಕೈಲಾದ ಕ್ರೀಡಾತನದೊಂದಿಗೆ ಜಯಮಾಲೆಯನ್ನು ಅರ್ಪಿಸುವ ಜೊತೆ ಜೊತೆಗೆ ಅದನ್ನು ಕಡೆವರೆಗೂ ಜೀವಂತಿಕೆಯಲ್ಲಿ ಇಟ್ಕೊಳ್ಳುವಂಥದ್ದೇ ನಮ್ಮ ದೃಢತೆ.
0: ಈಗ ಸೈಕ್ಲಿಂಗ್ ಅಲ್ಲಿ ಟ್ರ್ಯಾಕ್, ರೋಡ್ ಮತ್ತೆ MTB ಇವೆಲ್ಲ ಇದೆ, ನಿಮ್ಮ ಒಂದು ಒಲವು ಯಾವ ಕಡೆ ಇತ್ತು ಅಂತ?
1: ಸೈಕ್ಲಿಂಗ್ ಅಲ್ಲಿ ಓಟ ಮತ್ತು ಕುಸ್ತಿಗೆ ಜೀವಂತಿಕೆ ಕೊಡ್ತಾ ಅಥವಾ ನೀಡ್ತಾ ಹೋದಂತೆಲ್ಲ ಸೈಕ್ಲು, ನಾನು ನಿನ್ ಜೊತೆಲಿ ಇದ್ದೀನಲ್ಲ, 73ರಿಂದ ನಾನು ನಿನ್ ಜೊತೆಲಿ ಇದ್ದೀನಿ, ಮತ್ತೆ ನಿನ್ನ ಆನಂದಕ್ಕಾಗಿ ಸಂತೋಷಕ್ಕಾಗಿ ನನ್ನನ್ನು ಬಳಸಿ ಈಗ ಇಲ್ಲೋಗ್ತಾ, ನಾನೇನ್ ಮಾಡಿದೆ, ನನ್ನ ಯಾಕೆ ನೀನ್ ನೋಡ್ಲಿಲ್ಲ ಅಂತ ಮನಸ್ಸಲ್ಲಿ ಕಾಡ್ತಾ ಇರ್ತದೆ. ಸೊ ಅದಕ್ಕೆ ನಾನು ಸೈಕಲ್ಗೆ ಐರಾವತ ಮತ್ತು ನನ್ನ ಮೂಕ ನಾಯಕ ಅಂತ ಕರಿತೀನಿ. ಎಸ್, ನನ್ನ ಐರಾವತ ಇದು, ಇವನನ್ನು ಬಳಸ್ಬೇಕು ನಾವು, ಏನು ಬಳಸಕ್ ಸಾಧ್ಯವಾಗ್ತದೆ ಅಂತೇಳಿ ಸ್ಪರ್ಧೆಗೆ ಸೈಕಲ್ ನಾನು ನಾಸಿಕ್ ಅಲ್ಲಿ ಒಂದು ನ್ಯಾಷನಲ್ ಚಾಂಪಿಯನ್ಶಿಪ್ ಮಾಡ್ತೀವಿ, ನಾಸಿಕ್ ನ್ಯಾಷನಲ್ ಚಾಂಪಿಯನ್ ಫಸ್ಟ್ ಪ್ಲೇಸ್ ಮಾಡ್ತೀನಿ 100 ಕಿಲೋಮೀಟರ್ ಅಲ್ಲಿ.
0: ನೀವು ರೆಸ್ಲಿಂಗ್ ಅಲ್ಲಿ ಇಂಟರ್ನ್ಯಾಷನಲ್ ರೆಸ್ಲರ್ ಸರ್, ನಿಮ್ದು ಎಷ್ಟು KG ವಿಭಾಗ?
1: 52 KG ವಿಭಾಗ ಮೇಡಮ್. ಸೊ ಅದರಲ್ಲೇ ಮಾಡಿರುವಂತದ್ದು. ಗುರು ಮತ್ತು ಸ್ಪರ್ಧಾಳು ಎರಡು ನನ್ನಲ್ಲೇ ಬಂದವು, ಒಬ್ಬ ಶಿಕ್ಷಕ ಮತ್ತು ಒಬ್ಬ ಸ್ಪರ್ಧಾಳು ಎರಡನ್ನೂ ನಾನೇ ಜೀರ್ಣಿಸಿಕೊಂಡು ನಾನೇ ಅದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಉದ್ದೇಶ ಏನಂತಂದ್ರೆ ಬದ್ಧತೆ, ನಿಖರತೆ ಮತ್ತು ಏಕಾಗ್ರತೆ, ನಾವು ಮಾಡಲೇಬೇಕನ್ನೋ ಅಚಲ ವಿಶ್ವಾಸವಿದ್ದರೆ ಮಾಡಿಬಿಡ್ಬೋದಲ್ಲ ಅನ್ನೋ ಉದ್ದೇಶ.
0: ನೀವೊಬ್ಬ ಕ್ರೀಡಾಪಟು ಆಗಿ ಸಾಮಾಜಿಕ ಸಮಸ್ಯೆಗಳ ಕುರಿತಾಗಿ ಜಾಗೃತಿ ಮೂಡಿಸಲಿಕ್ಕೆ ಸೈಕಲ್ ರ್ಯಾಲಿಗಳನ್ನ ಮಾಡಿ ವಿಶ್ವ ದಾಖಲೆಯನ್ನ ನಿರ್ಮಿಸಿದ್ರಿ, ಇದಕ್ಕೆ ಯಾರು ಪ್ರೇರಣೆ, ಹಾಗೆ ಯಾವ್ಯಾವ ಸಾಮಾಜಿಕ ಸಂದೇಶದೊಂದಿಗೆ ಎಲ್ಲೆಲ್ಲಿ ಸೈಕಲ್ ನಲ್ಲಿ ಕ್ರಮಿಸಿದ್ರಿ?
1: ಕ್ರೀಡೆಯನ್ನು ಸಮಾಜಮುಖಿಗೊಳಿಸಬೇಕು ಮತ್ತೆ ಕ್ರೀಡೆಯೊಂದಿಗೆ ನಾವು ಸಮಾಜಕ್ಕೆ ಏನಾದರೂ ನೀಡಬೇಕು. ಸೊ ಅದರ ಉದ್ದೇಶ ಏನಂತಂದ್ರೆ ಸಂಪಾದನೆಯ ಕೆಲವು ಭಾಗವನ್ನು ಸಮಾಜಕ್ಕೆ ದಾನವಾಗಿ ಕೊಡಬೇಕು, ಕಲಿತಿದ್ದನ್ನು ಸಂಪೂರ್ಣವಾಗಿ ಸಮಾಜಕ್ಕೆ ದಾರಿ ಏರಿಬೇಕು ಅನ್ನೋದು ಉದ್ದೇಶ. ಒಬ್ಬ ಕ್ರೀಡಾಪಟುವಾಗಿ ಸಮಾಜಕ್ಕೆ ನಾವು ಯಾವ ರೀತಿ ಸಹಕರಿಸಕ್ಕೆ ಮತ್ತು ನಮ್ಮಿಂದ ಏನು ಕೊಡೋಕ್ಕೆ ಸಾಧ್ಯ ಆಗ್ತದೆ ಅಂತಂದವಾಗ 2016ರಲ್ಲಿ ನಾನು ಕೋಲಾರ ಜಿಲ್ಲೆಗೆ ಶಾಶ್ವತ ನೀರಾವರಿಗಾಗಿ ಆಂಜನೇಯ ರೆಡ್ಡಿ

0: ಸರ್ ಅವರೆಲ್ಲರೂ ಕೂಡ ಹೋರಾಟಗಳು ಮಾಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಒಬ್ಬ ಕ್ರೀಡಾಪಟುವಾಗಿ ನನ್ನ ಜಿಲ್ಲೆಗೆ ನೀರಿಲ್ಲ ಅಂತಂದಾಗ ನಾನು ಏನಾದರೂ ಮಾಡ್ಬೇಕಲ್ವಾ. ಆ ಉದ್ದೇಶಕ್ಕೆ ಕೋಲಾರದಿಂದ ದೆಹಲಿಗೆ ಈ ದೇಶದ ಪ್ರಧಾನಿಗಳಿಗೆ ಒಂದು ಮನವಿ ಕೊಡೋಣ, ನನ್ನ ಜಿಲ್ಲೆಗೆ ನೀರು ಕೊಡಿ ಅನ್ನೋ ಉದ್ದೇಶಕ್ಕೆ ಕೋಲಾರದಿಂದ ದೆಹಲಿಗೆ 2016 ಶಾಶ್ವತ ನೀರಾವರಿಗೆ ಆಗ್ರಹಿಸಿ ಸೈಕಲ್ ರ್ಯಾಲಿ ಮಾಡಿದ್ವಿ.
1: ಎಷ್ಟು ಕಿಲೋಮೀಟರ್?
0: ಹೆಚ್ಚು ಕಡಿಮೆ 5,000 ಕಿಲೋಮೀಟರ್ ಮಾಡಿದ್ವಿ. ಆಮೇಲೆ ಜಿಗ್ಜಾಗ್ ಹೋಗಿದ್ವಿ, ನಮಗೆ ಸ್ಟ್ರೈಟ್ ಹೋದ್ರೆ ಕಡಿಮೆ ಆಗ್ತಾ ಇತ್ತು. ಹಾಗೆ ಅಂದರೆ ರೋಡ್ ಮ್ಯಾಪ್ ಎಲ್ಲ ಮಾಡಿದ್ವಿ, ಎಲ್ಲೆಲ್ಲಿ ಹಾಲ್ಟಿಂಗು ಏನು ಎತ್ತ ಅಂತೇಳಿ. ಒಂದು ಕಡೆ ಕ್ರೀಡಾತನವನ್ನು ಉಳಿಸ್ಕೊಂಡು ಒಬ್ಬ ಸ್ಪರ್ಧಿಯಾಗಿ ಉಳಿಸ್ಕೊಂಡು ಇನ್ನೊಂದು ಕಡೆ ಸಮಾಜಮುಖಿ ಆಗಬೇಕಾಗಿರೋದು ನಮ್ಮ ಧರ್ಮ ಮತ್ತು ಕರ್ಮ. ಅದಾದ ನಂತರ 2000
1: ಆ ವಿಷಯಗಳು ಈಗ ಸಾಮಾಜಿಕ ಒಂದು ಸಮಸ್ಯೆಗಳನ್ನ ಜನರಿಗೆ ವಿಶಿಷ್ಟ ರೀತಿಯಾಗಿ ತಲುಪಿಸೋದ್ರಿಂದ ಆ ಸಮಸ್ಯೆಗಳಿಗೆ ಎಲ್ಲಾದ್ರೂ ಪರಿಹಾರ ಸಿಗಬಹುದಾ ಅಂತ ನಿಮ್ಮ ಅಭಿಪ್ರಾಯ ಆಗಿತ್ತು. ಅದರಲ್ಲಿ ಯಶಸ್ವಿಯನ್ನು ಕೂಡ ಕಂಡ್ರಿ ನೀವು.
0: ಸಾಮಾಜಿಕ ಸಂದೇಶಗಳನ್ನು ಹೊತ್ತು 2022 ಕೋಲಾರದಿಂದ ಬೀದರ್ಗೊಂದು ಸೈಕಲ್ ಅಲ್ಲಿ ಮಾಡ್ತೀನಿ. ಸೈಕಲ್ ಬಳಸಿ ಪರಿಸರ ಉಳಿಸಿ ಪ್ಲಾಸ್ಟಿಕ್ ತೇಸಿ ಅಂತೇಳಿ ಸಾಲುಮರದ ತಿಮ್ಮಕ್ಕ ಅವರ ನೆನಪಿನ ಅರ್ಥ 75ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕೋಲಾರದಿಂದ ಬೀದರ್ವರೆಗೂ 2500 ಕಿಲೋಮೀಟರ್ ಅದು ಜಿಗ್ಜಾಗ್ ಮಾಡ್ತೀವಿ. ಸಮಾಜ ನಮಗೆ ಯಾವ ರೀತಿ ಪ್ರತಿಕ್ರಿಯಿಸ್ತದೆ ನನಗೆ ಗೊತ್ತಿಲ್ಲ. ನಾನು ಮಾಡಬೇಕಾಗಿರೋ ಕೆಲಸ ನಾವು ಮಾಡ್ತಾ ಹೋಗೋಣ. ಸೊ ಅದಾದ ನಂತರ 2023 ಸೌಹಾರ್ದ ಭಾರತಕ್ಕಾಗಿ ಸೈಕಲ್ ರ್ಯಾಲಿ ಅಂತೇಳಿ ಗೌತಮ ಬುದ್ಧರ ಸಂದೇಶಗಳೊಂದಿಗೆ ವಿಶ್ವಶಾಂತಿ ಮತ್ತು ಮಾನವ ಕುಲಕೋಟಿ ಜೀವಂತವಾಗಿರ್ಬೇಕಂದ್ರೆ ಶಾಂತಿ ಬೇಕಾಗ್ತದೆ ನಮಗೆ. ಅದ ನಂತರ 24 ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಅಂತೇಳಿ ಕೋಲಾರದಿಂದ ಚೈತ್ಯ ಭೂಮಿಗೆ ಮಹಾರಾಷ್ಟ್ರ ಬಾಂಬೆಗೆ ಒಂದು ಸೈಕಲ್ ರ್ಯಾಲಿ, ಬಾಬಾ ಸಾಹೇಬರ ಗದ್ದುಗೆಗೆ ಒಂದು ಸೈಕಲ್ ರ್ಯಾಲಿ ಮಾಡ್ತೀವಿ. ಅದಾದ ನಂತರ 2025 ಸೈಕಲ್ಗೆ ಒಂದು ಅಂತಿಮತೆ ಕೊಡಬೇಕು, ಅದಕ್ಕೂ ಒಂದು ಶುಭ ಮುಹೂರ್ತದೊಂದಿಗೆ ನಿನಗೂ ಕೂಡ ಒಂದು ಸಲಾಮ್, ನಿನಗೂ ಕೂಡ ಒಂದು ವಿದಾಯ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಒಂದು ವಿಶ್ವದಾಖಲೆ ಮಾಡೋಣ ಅಂತೇಳಿ 2018 ಗೂಗಲ್ ನೋಡಿದೆ. ಮೇಡಮ್ ಜೀ, ಪಂಜಾಬ್ ನಾನು ಒಬ್ಬ ಒಂದು ಸೈಕ್ಲಿಂಗ್ ಅಲ್ಲಿ ವಿಶ್ವದಾಖಲೆ ಮಾಡಿದ್ದಾನೆ. ನಾನು 18 ನೋಡಿದೆ ಅದನ್ನ. 12 ತಡೆರಹಿತ 202 ಕಿಲೋಮೀಟರ್ ಸೈಕ್ಲಿಂಗ್ ಇತ್ತು. ಅದನ್ನ ಹುಡುಕ್ತಾ ಒಂದ್ ದಿವಸ ನೋಡಿದೆ ನಾನು, ನಾವು ಮಾಡೋಣ ಇದನ್ನ ಅಂತೇಳಿ ಡಿಸೈಡ್ ಮಾಡ್ಕೊಂಡೆ. ಅದರಲ್ಲಿ ಸಮಸ್ಯೆ ಬರೋದೇನಂದ್ರೆ 12 ಸೈಕ್ಲಿಂಗ್ ಮೇಲೆ ಕೂತಿರ್ಬೇಕು ನಾನ್ ಸ್ಟಾಪ್
1: ನಿರಂತರವಾಗಿ ಊಟ ತಿಂಡಿ ಎಲ್ಲ ಬಿಟ್ಟು.
0: ಅದನ್ನ ಅಭ್ಯಾಸ ಮಾಡೋದೇ ಸವಾಲಿನ ಕೆಲಸ. 2018 2025 7 ಅದನ್ನೇ ಅಭ್ಯಾಸ ಮಾಡಿದ್ದೀವಿ. ಫ್ರೀ ಇದ್ದಾಗೆಲ್ಲ ವಾರಕ್ಕೆ 2 ಅಥವಾ 3 ಸೈಕಲ್ ಮೇಲೆ 12 ಕೂತಿರುವಂತ ಸವಾಲನ್ನು ಎದುರಿಸ್ತಾ 2025 12 202 ಕಿಲೋಮೀಟರ್ ಮಾಡಿದಾನೆ. ನಾವು 2025 ಮಾರ್ಚ್ ಅಲ್ಲಿ ಕೋಲಾರ ಆದಿಮದಿಂದ ಮೈಸೂರಿಗೆ 254 ಕಿಲೋಮೀಟರ್ 11:15 ಆ ವಿಶ್ವದಾಖಲೆ ಮಾಡಿದೆ. 45 ಮುಂಚಿತವಾಗಿನೇ 254 ಕಿಲೋಮೀಟರ್ ಕ್ರಮಿಸುವ ಮೂಲಕ ಒಂದು ವಿಶ್ವದಾಖಲೆಯನ್ನ ನನ್ನ ಬೀರುಮಾನಹಳ್ಳಿ ನನ್ನ ಗ್ರಾಮಕ್ಕೆ ತಗೊಂಬಂದ್ವಿ.
1: ಅಭಿನಂದನೆಗಳು ಸರ್, ವಿಶ್ವದಾಖಲೆ ಮಾಡಿ ನಮ್ಮ ದೇಶಕ್ಕೆ ಕೀರ್ತಿ ತಂದಿದ್ದೀರಿ.
0: ಆ ಸೈಕ್ಲಿಂಗ್ ವಿಶ್ವದಾಖಲೆಯೊಂದಿಗೆ ನನಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಅಂಬೇಡ್ಕರ್ ಪ್ರಶಸ್ತಿ ಕೊಟ್ಟು ನಮ್ಮ ಕ್ರೀಡಾತನಕ್ಕೆ ಗೌರವವಾದ ಸ್ಥಾನಮಾನ ಕೊಟ್ಟಂತವರು ನಮ್ಮ ಜಿಲ್ಲಾಧಿಕಾರಿಗಳು.
1: ಸರ್, ಈಗ ನೀವು ನಿರಂತರವಾಗಿ 5,000 ಕಿಲೋಮೀಟರ್ ಇವೆಲ್ಲ ಸೈಕ್ಲಿಂಗ್ ಮಾಡ್ತೀರಲ್ಲ ಸರ್, ಅವಾಗ ಪೆಡಲ್ ಮೇಲಿಟ್ಟು ಇಟ್ಟು ಕಾಲು ಪ್ರಾಬ್ಲಮ್ ಆಗಿರ್ತದೆ, ಹ್ಯಾಂಡಲ್ ಹಿಡ್ಕೊಂಡು ಕೈ ಸೆಲ್ಲಿತ್ತದೆ, ಇವೆಲ್ಲ ನೀವು ಅನುಭವಿಸಿದ್ದೀರಲ್ಲ, ಅಂತ ಯಾತನೆಯಲ್ಲೂ ಕೂಡ ನೀವು ನಿಮ್ಮ ಒಂದು ಗುರಿಯನ್ನ ತಲುಪಿದ್ರಲ್ಲ, ಅದ್ರ ಕುರಿತಾಗಿ ಹೇಳಿ
0: ಸರ್. ವಿಶೇಷವಾಗಿ ವಿಶ್ವದಾಖಲೆ ಮಾಡುವಾಗ ನಾನು ರಾತ್ರಿನ ಆಯ್ಕೆ ಮಾಡ್ಕೊಂಡೆ ಮೇಡಮ್ ಜೀ. ರಾತ್ರಿ 8 ಬಿಟ್ಟು ಬೆಳಿಗ್ಗೆ 8 ಸೇರೋಣ ಅಂತೇಳಿ.
1: ಬಿಸಿಲು ಇರ್ತದೆ,
0: ಬಿಸಿಲು ಜೊತೆಗೆ ಯಾಕಂದ್ರೆ ನಾವು ಮಾರ್ಚ್ ಅಲ್ಲಿ ಮಾಡ್ತಾ ಇದ್ವಿ, ಬಿಸಿಲು ಇರ್ತದೆ, ಜೊತೆಗೆ ನಾವು ಬೆಂಗಳೂರು ಮೇಲೆ ಹಾದು ಹೋಗೋದ್ರಿಂದ ಸ್ಟಾಪ್ ಬಂದ್ಬಿಡ್ತದೆ, ಬಿಸಿ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಟ್ರಾಫಿಕ್ ತಪ್ಸ್ಕೊಳ್ಳೋಕೆ ಮತ್ತು ಬಿಸಿಲು ತಪ್ಸ್ಕೊಳ್ಳೋಕೆ ರಾತ್ರಿನ ಆಯ್ಕೆ ಮಾಡಿ. ಸೊ ಇಡೀ ರಾತ್ರಿ ಹೋಗುವಾಗ ವೀಕ್ಷಕರು ಇಬ್ಬರು ಇರ್ತಾರೆ ಸಂಸ್ಥೆ ಕಡೆಯಿಂದ ಬಂದಿರ್ತಾರೆ. 3-3.5 ಹೆಚ್ಚು ಕಡಿಮೆ ನಾವು ಮಂಡ್ಯದಲ್ಲಿದ್ದೀವಿ. ಮಂಡ್ಯ ಬಿಟ್ಟು ಹೋಗುವಾಗ, ಮದ್ದೂರು ಮಂಡ್ಯ ಬಿಟ್ಟು ಹೋಗುವಾಗ ದೇಹ ಸಾಕಾಗ್ತಾ ಇದೆ, ನಿಲ್ಲಿಸ್ಬಿಡ್ತೀನಿ ಅಂತದೆ ಮನಸ್ಸು, ನನ್ನ ಕೈಲಿ ಆಗ್ತಾ ಇಲ್ಲ ನಿಲ್ಲಿಸ್ತೀನಿ ಅಂತದೆ. ಇನ್ನು ಬರೀ ಕೇವಲ 40 ಕಿಲೋಮೀಟರ್ ಇರ್ತದೆ. ಯಾಕೆ ಸಾಕಾಗಿರ್ತದೆ ಅಂದರೆ 100 ಓಡೋನಿಗೆ ಫಿನಿಷಿಂಗಲ್ಲಿ 5 ಕಷ್ಟ ಅನ್ನಿಸ್ತಾ ಇರ್ತದೆ. ನಾನು ಎಷ್ಟು ರಿಕ್ವೆಸ್ಟ್ ಮಾಡಿದೆ ಅಂದರೆ ನನ್ನ ದೇಹಕ್ಕೆ, ಇಷ್ಟು ದೂರ ಬಂದಿದೀಯಾ,
1: ದಯವಿಟ್ಟು ಸಹಕಾರ ಕೊಡು,
0: ಕೊಡಪ್ಪ, ನಡೆಯಪ್ಪ, ಒಡ್ಬಿಡ ನಡೆಯಪ್ಪ, ಏನಾದರೂ ಮಾಡಯ್ಯ, ಬಿಡ್ಬೇಡಪ್ಪ, ದಯವಿಟ್ಟು ನನ್ನ ಸಪೋರ್ಟ್ ಮಾಡಯ್ಯ ಅಂತೇಳಿ. ಅಂದರೆ ಯಾವುದೇ ಒಂದು ಸ್ಪರ್ಧೆ ಮತ್ತು ಗೆಲುವಿನ ಸನಿಹಕ್ಕೆ ಹೋದಾಗ ಅಥವಾ ಗೆಲ್ಲಬೇಕಂತಂದರೆ ದೇಹ ಮತ್ತು ಮನಸ್ಸುಗಳನ್ನು ಬೇರ್ಪಡಿಸ್ಕೊಳ್ಬೇಕು. ಅವೆರಡೂ ಒಂದಾದರೆ ಮ್ಯಾಚಪ್ ಆಗ್ತದೆ, ಅವು ಕೆಲಸ ಮಾಡೋದಿಲ್ಲ.
1: ಸಾಕಾಗಿರುತ್ತದೆ ದೇಹ ಬೇಡ ಸಾಕು ಅಂತ, ಮನಸ್ಸು ಇಲ್ಲ ಏನಾದ್ರೂ ಮಾಡ್ಬೇಕಲ್ಲ, ಗುರಿ ತಲುಪಬೇಕಂದ್ರೆ ಮಾಡ್ಲೇಬೇಕು, ಕಷ್ಟ ಪಡ್ಲೇಬೇಕು ಅಂತ. ನಮ್ಮಲ್ಲಿ ನಮಗೆ ಆತ್ಮವಿಶ್ವಾಸ ಇತ್ತಂದ್ರೆ ಎಂತದೇ ದಾರಿಯನ್ನು ಸವಿಸ್ ಬಿಡ್ಬೋದು, ನಾವು
0: ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಮೈಸೂರಿಗೆ ಹೋದಾಗ ನಾವು ಏನು ಗುರುಮುಟ್ಟಿ ಬಾಬಾ ಸಾಹೇಬ್ರಿಗೆ

0: ಪಲಾರ್ಪಣೆ ಮಾಡಿದಾಗ ಈ ಎಲ್ಲ ಕಷ್ಟಗಳು ನಿವಾರಣೆ ಒಂದು ವಿಶ್ವದಾಗಲೇ ಆಯ್ತಲ್ಲ. ಯಾಕಂದ್ರೆ ಅವೆಲ್ಲವೂ ಒಮ್ಮೊಮ್ಮೆ ಆಗಿ ಹೋಗ್ತಾವ ಅಷ್ಟೇ ಬದುಕಲ್ಲಿ. ಮತ್ತೆ ನಾನು ಹಿಂದೆ ತಿರುಗಿ ನೋಡಿದ್ರೆ ನಾನು ಇದ್ ಮಾಡಿದ್ನಲ್ಲ ಅನಿಸ್ತದೆ.
1: ಒಂದು 7-8 ವರ್ಷದ ಶ್ರಮ ಇತ್ತು ನಿಮಗೆ, ಒಂದು ಗುರಿ ಇತ್ತು. ಸೊ ಅದನ್ನ ತಲುಪಬೇಕಾದ್ರೆ ಎಷ್ಟೇ ಅಡೆತಡೆ ಬಂದ್ರು ಆತ್ಮವಿಶ್ವಾಸದಿಂದ ಅದನ್ನ ನೀವು ಸಾಧಿಸಿದ್ರಿ ಅಂತ ಹೇಳಬಹುದು. ನಿಮ್ಮ ಸಾಧನೆಗೆ ಅನೇಕ ಪ್ರಶಸ್ತಿಗಳು ಒಲಿದಿವೆ, ಪ್ರಮುಖವಾಗಿ ಒಂದೆರಡು ಹೇಳೋದಾದ್ರೆ.
0: ಅದೇ ವಿಶೇಷವಾಗಿ ನಮಗೆ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ 2025 ಬಂದಿರುವಂತದ್ದು, ಮತ್ತೆ ಅಂಬೇಡ್ಕರ್ ಪ್ರಶಸ್ತಿ ಜಿಲ್ಲಾ ಮಟ್ಟದ್ದು, ಇವು ವಿಶೇಷ. ಜೊತೆಗೆ ಕೋಲಾರದ ಸಾಂಸ್ಕೃತಿಕ ನೆಲೆಗಟ್ಟು ಮತ್ತು ತುಂಬಾ ವಿಶೇಷತನವನ್ನು ಹೊಂದಿರತಕ್ಕಂತ ಆದಿಮ ಗದ್ದುಗೆ ಗೌರವ ಪ್ರಶಸ್ತಿ. ಅದರಲ್ಲಿ ವಿಶೇಷತನ ಅಂತಂದ್ರೆ ಪಿಚ್ಚಳ್ಳಿ ಶ್ರೀನಿವಾಸ್ ಅಂತ ಹೆಸರಾಂತ ಜನಪದ ಗಾಯಕರು ಕಲಾವಿದರು, ಮಾಜಿ ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿದ್ದಂಥವ್ರು. ಪಿಚ್ಚಳ್ಳಿ ಶ್ರೀನಿವಾಸ್, ಬೀರ್ಮಾನಳ್ಳಿ ಶ್ರೀನಿವಾಸ್ ಇಬ್ಬರಿಗೂ ಒಂದೇ ವೇದಿಕೆಯಲ್ಲಿ ಜನಪದ ಗಾಯಕರಾಗಿ ಗದ್ದುಗೆ ಗುರು ಪ್ರಶಸ್ತಿ, ಕ್ರೀಡಾಪಟುವಾಗಿ ಗದ್ದುಗೆ ಗುರು ಪ್ರಶಸ್ತಿ ಕೊಟ್ಟರು. ಇಬ್ರು ಶ್ರೀನಿವಾಸ್, ಇಬ್ರು ಪಿಚ್ಚಳ್ಳಿ ಮತ್ತು ಬೀರ್ಮಾನಳ್ಳಿ. ಮತ್ತೆ ಜೊತೆ ಜೊತೆಯಲ್ಲಿ ಅವರು ನಮಗಿಂತ 2 ವರ್ಷ ಮುಂದೆ ಓದ್ಕೊಂಡ್ ಬಂದರು, ಒಂದೇ ಹಾಸ್ಟೆಲ್ ಬಂದರು. ತುಂಬಾ ಖುಷಿ ಅನಿಸ್ತು ಅವ್ರ ಜೊತೆಯಲ್ಲಿ ವೇದಿಕೆ ಹಂಚಿಕೊಳ್ಳುವಂತ ವಿಚಾರ. ಸೊ ಬಹಳಷ್ಟು ಸಂಘ ಸಂಸ್ಥೆಗಳಲ್ಲಿ ಇಂತ ಎಲ್ಲ ಪ್ರಶಸ್ತಿಗಳು ಬಂದಿದೆ. ಮನೋಜಿ
1: ಸರ್, ಕೊನೆಯದಾಗಿ ಒಂದು ಪ್ರಶ್ನೆ. ನೀವೊಬ್ಬ ಯಶಸ್ವಿ ಕ್ರೀಡಾಪಟುವಾಗಿ ಹಾಗೂ ದೈಹಿಕ ಶಿಕ್ಷಕರಾಗಿ ನಮ್ಮ ಇಂದಿನ ಯುವ ಜನಾಂಗಕ್ಕೆ ಏನು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀರಿ?
0: ಸಮಾಜ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇರೋ ಇಂಥ ಸಂದರ್ಭದಲ್ಲಿ ಸರಳತೆಯಲ್ಲಿ ಸುಸ್ಥಿರ ಆರೋಗ್ಯ ಅಂತೇಳಿ ಒಂದು ಆರೋಗ್ಯ ಜಾಗೃತಿ ಅಭಿಯಾನವನ್ನು ಮಾಡಲಿಕ್ಕೆ ಏನು ಕೇಳ್ತಾ ಇದ್ರೆ ಇದಕ್ಕೆ ಉತ್ತರವಾಗಿ ಹೇಳುವಂಥದ್ದು, ನೀವು ತುಂಬ ಸಂತೋಷದಿಂದ ಬದುಕಬೇಕಾದ್ರೆ ಈ ಸಣ್ಣ ಮಾರ್ಗವನ್ನು ಅನುಸರಿಸಬೇಕು. ಸರಳತೆಯಲ್ಲಿ ಸುಸ್ಥಿರ ಆರೋಗ್ಯದ ತಾತ್ಪರ್ಯ ತಾಯಿ ಕೊಟ್ಟ ಆಹಾರದಿಂದ ಆಚೆ ಹೋಗದೆ, ಯಾವುದೇ ದುರಾಭ್ಯಾಸಗಳಿಲ್ಲದೆ ಪ್ರತಿ ದಿವಸ ಕನಿಷ್ಠ ಪಕ್ಷ 30 ನಿಮಿಷ ನೀವು ವ್ಯಾಯಾಮ ಅಥವಾ ದೇಹ ದಂಡನೆಯನ್ನು ಮಾಡಿದ್ದೇ ಆದಲ್ಲಿ ಇಂಥ ವಿಷಮ ಪರಿಸ್ಥಿತಿಯಲ್ಲೂ ಕೂಡ 100 ವರ್ಷ ಬದುಕುವಂಥ ಅವಕಾಶಗಳಿದ್ದಾವೆ. ನನ್ನ ಜೀವಿತಾವಧಿ ಇರೋವರೆಗೂ ಕೂಡ ಆರೋಗ್ಯ ಜಾಗೃತಿ ಅಭಿಯಾನಗಳು ಮಾಡಬೇಕು. ಇದೇ ಒಬ್ಬ ಕ್ರೀಡಾಪಟುವಾಗಿ ನಾನು ಸಮಾಜಕ್ಕೆ ಕೊಡುವಂಥ ಅತ್ಯುನ್ನತ ಕೊಡುಗೆ ಅಂತ ನಾನು ಅಂದ್ಕೊಳ್ತೀನಿ. ಇದ್ದದ್ದನ್ನು ತಿನ್ನೋದು, ಇದ್ದಂಗಿರೋದು ಅಷ್ಟೇ, ಆರಾಮಾಗಿರ್ತೀವಿ, ಯಾವುದೇ ಖರ್ಚಾಕೋ ಅವಶ್ಯಕತೆ ಇಲ್ಲ, ದೇಹ ತುಂಬ ಸದೃಢವಾಗಿರ್ತದೆ. ಅದನ್ನು ನಾವು ಕೆಡಿಸ್ತೀವಿ ಬಿಟ್ರೆ ಅದು ಕೆಡೋದೇ ಇಲ್ಲ. ಅದಕ್ಕಿಷ್ಟೇ, ತಾಯಿ ಕೊಟ್ಟ ಆಹಾರದಿಂದ ಆಚೆ ಹೋಗಬಾರ್ದು, ಯಾವುದೇ ದುರಾಭ್ಯಾಸ ಆಗೋದು ಬೇಕಾಗಿಲ್ಲ. ಮತ್ತೆ 1/2 ಗಂಟೆ ನೀವು ವ್ಯಾಯಾಮ ಮಾಡಿ, ಭೂಮಿ ಮೇಲೆ ಎಲ್ಲಾದರೂ ಓಟ ನಡಿಗೆ ಏನೋ ಒಂದು ಒಟ್ಟಾಗಿ ಬೆವರು ಸುರಿಯುವಂತ ಕೆಲಸ ಆಗ್ಲಿ.
1: ಅಂದ್ರೆ ಬಾಹ್ಯ ಆಕರ್ಷಣೆಗಳನ್ನ ನಮ್ಮ ಹತ್ತಿರಕ್ಕೆ ಬರ್ಲಿಕ್ಕೆ ಕೊಡಬಾರದು,
0: ಬೇಕಾಗಿಲ್ಲ, ಆಕರ್ಷಣೆಗಳು ಬೇಡ. ಮತ್ತೆ ಇಂದಿನ ಸಮಾಜದಲ್ಲಿ ಕೊಳ್ಳುಬಾಕತನಕ್ಕೆ ನಾವೆಲ್ಲರೂ ಒಳಗಾಗಿದ್ದೀವಿ. ಆ ಕೊಳ್ಳುಬಾಕತನದಿಂದ ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಸಾಕಾಗ್ತದೆ, ಸಂತೋಷ ಜೀವನ ಮಾಡ್ಬೋದು. ಕೊಳ್ಳುಬಾಕತನ ಬಿಟ್ಟರು ಕೂಡ ಸಾಕನಿಸ್ತದೆ. ಅಂದ್ರೆ 70ರ ದಶಕದ ಹಿಂದೆ ಕಾಸಿಗೆ ತುಂಬಾ ಕಷ್ಟ ಇತ್ತು, ಆರೋಗ್ಯ ಸುಸ್ಥಿರವಾಗಿತ್ತು. ಈಗ ಬೇಕಾದಷ್ಟು ಕಾಸಿದೆ, ಆರೋಗ್ಯ ಇಲ್ಲ ನಮ್ಮಲ್ಲಿ.
1: ಅದೇ, ಹಲ್ಲಿದ್ದಾಗ ಕಡಲೆ ಇಲ್ಲ, ಕಡಲೆ ಇದ್ದಾಗ ಹಲ್ಲಿಲ್ಲ ಅಂತ ಒಂದು ಗಾದೆ ಮಾತಿದೆ. ನಮಗೆ ಬೇಕು ಅಂದಾಗ ಸಿಗಲ್ಲ, ಅದು ಸಿಕ್ಕಾಗ ನಮಗೆ ಬೇಕಾಗಿರಲ್ಲ,
0: ಬೇಕಾಗಿರೋದಿಲ್ಲ. ಸಮಾಜ ಮತ್ತು ಯುವ ಜನಾಂಗ, ದಯವಿಟ್ಟು ಮತ್ತೊಮ್ಮೆ ಹೇಳೋದು, ನೀವು ಯಾವುದೇ ದುರಾಭ್ಯಾಸಗಳಿಗೆ ಒಳಪಡಬೇಡಿ. ನೀವು ಕ್ರೀಡಾತನವನ್ನ ಆವರಿಸಿಕೊಳ್ಳಿ, ಆಕರಿಸಿಕೊಳ್ಳಿ, ಆಹ್ವಾನಿಸಿಕೊಳ್ಳಿ. ಸಂತೋಷ ಜೀವನ ಮಾಡ್ತೀವಿ, ಅದಕ್ಕೆ ಕ್ರೀಡಾತನವೆಂದರೆ ಅದು ಸ್ವಚ್ಛ ಆರೋಗ್ಯದ ಸಿರಿತನ.
1: ನಾವು ನಿಮ್ ಜೊತೆಗೆ ಮಾತಾಡ್ತಾ ಹೊತ್ತು ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಬಹುಮುಖ ಕ್ರೀಡಾ ಪ್ರತಿಭೆಯಾಗಿ ನಮ್ಮ ಯುವ ಜನರಿಗೆ ದಾರಿ ದೀಪ ಅಂತ ಹೇಳ್ಬೋದು ನೀವೊಬ್ರು. ನಿಮ್ಮ ಪ್ರೇರಣಾದಾಯಕ ಮಾತುಗಳು ನಮ್ಮ ಕೇಳುಗರಿಗೆ ಸ್ಫೂರ್ತಿದಾಯಕವಾಗಲಿ ಅನ್ನೋದು ನಮ್ಮ ಆಶಯ. ನಿಮ್ಮ ಅಮೂಲ್ಯ ಸಮಯವನ್ನ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್.
0: ಆಕಾಶವಾಣಿ ಅವರು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ, ಇಡೀ ಆಕಾಶವಾಣಿ ಕುಟುಂಬಕ್ಕೆ ವಂದಿಸ್ತಾ ನಾನು ಮಾತು ಮುಗಿಸ್ತೇನೆ.
1: ನಮ್ಮ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳ್ತಿರ್ತೀರಾ?
0: ತುಂಬಾ ತುಂಬಾ, 73ರಿಂದ ಅಷ್ಟೇನೆ, ಇಲ್ಲಿವರೆಗೂ ಕೂಡ ನನ್ನ ಮನೆ ರೇಡಿಯೋ ಇದೆ, ನಾವು ಅದನ್ನ ಬಿಡೋದೇ ಇಲ್ಲ. ಯಾಕಂದ್ರೆ ನನ್ನೂರಿನ ಚೇರ್ಮನ್ ಮನೆ ಹತ್ರ ನಾವು ವಾರ್ತೆಗಳು ಕೇಳ್ಕೊಂಡು ಕೂತ್ಕೊಳ್ತಾ ಇದ್ದಿದ್ದು
1: ಚಿಕ್ಕವರಿದ್ದಾಗ.
0: ಹೌದೌದು, ಅಲ್ಲಿಂದ ಇಲ್ಲಿವರೆಗೂ ಅಷ್ಟೇನೆ, ಆಸುಗಳು ಇನ್ನೂ ಐತೆ ಮೇಡಮ್ಜಿ, ಅದನ್ನ ನಾವು ಬಿಡೋಂಗೇ ಇಲ್ಲ. ಆಕಾಶವಾಣಿ ಮತ್ತೆ ದೂರದರ್ಶನ ಯಾರು ನೋಡ್ತಾ ಇರ್ತಾರೋ ಸರಳತನದಲ್ಲೇ ಇರ್ತಾರೆ, ಅದೇ ಸತ್ಯ.
1: ಆಡಂಬರ ಅನ್ನೋದಿರಲ್ಲ ಮಾಧ್ಯಮದಲ್ಲಿ. ನಮ್ಮ ಆಕಾಶವಾಣಿ ಹಳ್ಳಿಗರ ಮನವನ್ನು ಮುಟ್ಟಿ ಸಹಜೀವನ ನಡೆಸುವಂತದ್ದು ಅಂತ ಹೇಳ್ಬೋದು.
0: ಬದುಕಿನ ಅವಿಭಾಜ್ಯ ಅಂಗ. ಕೃಷಿಕರಿಗೆ ಕೃಷಿರಂಗ ಕೊಡ್ತೀರಿ, ಯುವಕರಿಗೆ ಯುವಾಣಿ ಕೊಡ್ತೀರಿ, ಅದಕ್ಕಾಗಿ ಆಕಾಶವಾಣಿ ಅವರಿಗೆ ನನ್ನ ಧನ್ಯವಾದಗಳು. ಮತ್ತೊಮ್ಮೆ ಧನ್ಯವಾದ.
1: ಚಿಕ್ಕಂದಿರ್ತಾ ಆಕಾಶವಾಣಿಯನ್ನ ಕೇಳಿದ್ರಿ, ಈಗ ನಿಮ್ಮ ಮಾತುಗಳನ್ನ
0: ಆಕಾಶವಾಣಿ ಬಿತ್ತರಿಸ್ತಾ ಇದ್ದೀವಿ,
1: ಬೇರೆಯವರು ಕೇಳಿ ಸ್ಫೂರ್ತಿ ಪಡೀತಾರೆ.
0: ಹೌದು, ತುಂಬಾ ಖುಷಿ ಅನಿಸ್ತದೆ ಮೇಡಮ್.
2: ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಹಾಗೂ ವಿಶ್ವ ದಾಖಲೆಯ ಸೈಕ್ಲಿಸ್ಟ್ ಬಿಎಂ ಶ್ರೀನಿವಾಸ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ.

ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ
1: ತರಂಗಾಂತರ 225.5 ಮೀಟರ್ಗಳು 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 9:59 ಸೆಕೆಂಡುಗಳು.

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಎಲ್ ವೈದ್ಯನಾಥನ್, ಎಲ್ ಶಂಕರ್ ಮತ್ತು ಎಲ್ ಸುಬ್ರಹ್ಮಣ್ಯಂ ಅವರಿಂದ ಪಿಟೀಲು ತ್ರಯವಾದನ, ಪಕ್ಕವಾದ್ಯದಲ್ಲಿ ವಯೊಲಿನ್ ನುಡಿಸಿದವರು ಪಾಲ್ಘಾಟ್ ಟಿ ಎಸ್ ಮಣಿ. ಮೊದಲಿಗೆ ಭೈರವಿ ರಾಗ ಆಟಿತಾಳ, ಪಶ್ಚಿಮಿರಿಯಂ ಆದಿ ಅಪ್ಪಯ್ಯರ್ ಅವರ ರಚನೆ.

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಎಲ್ ವೈದ್ಯನಾಥನ್, ಎಲ್ ಶಂಕರ್ ಮತ್ತು ಎಲ್ ಸುಬ್ರಹ್ಮಣ್ಯಂ ಅವರಿಂದ ವಯೋಲಿನ್ ತ್ರಯೋ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಮೃದಂಗ ನುಡಿಸಿದವರು ಪಾಲ್ಘಾಟ್ ಟಿಎಸ್ ಮಣಿ. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು ಚಿತ್ರಗೀತೆಗಳ ಕಾರ್ಯಕ್ರಮ. ಆಟೋ ರಾಜ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿರುವ ಚಿ ಉದಯಶಂಕರ್ ಅವರ ರಚನೆ, ಸಂಗೀತ ರಾಜನ್ ನಾಗೇಂದ್ರ.

0: ರಣಧೀರ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿದ ಗೀತೆಯನ್ನು ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇದೇ ಶುಕ್ರವಾರ ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
2: ಮತ್ಸ್ಯಾವತಾರ. ನಡೆಸಿಕೊಡುತ್ತಾರೆ ಶ್ರೀ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿ ಪಾಂಡೇಶ್ವರ ಮಂಗಳೂರು ಇಲ್ಲಿನ ಸದಸ್ಯರು.
3: ಶ್ರೀಹರಿ ರಕ್ಷಿಸು ರಕ್ಷಿಸು. ಸೂರ್ಯಸುತನಾಗಿ ದ್ರವಿಡ ರಾಜ್ಯವನ್ನು ಸತ್ಯ ಧರ್ಮದಿಂದ ಪಾಲಿಸಿಕೊಂಡು ಬಂದು ಸತ್ಯವ್ರತನೆಂಬ ನಾಮಧೇಯದಿಂದ ರಾಜಪಾಲನೆಯನ್ನು ಮಾಡುತ್ತಾ ಇದ್ದೇನೆ. ಎಲ್ಲರೂ ನನ್ನನ್ನು ರಾಜರ್ಷಿ ಎಂದೇ ಗುರುತಿಸಿಕೊಂಡಿದ್ದಾರೆ.
1: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇದೇ ಶುಕ್ರವಾರ ರಾತ್ರಿ 9:30.
0: ಬಯಲು ದಾರಿ ಚಿತ್ರಕ್ಕಾಗಿ ಎಸ್ ಜಾನಕಿ ಅವರು ಹಾಡಿರುವ ಚಿ ಉದಯಶಂಕರ್ ಅವರ ರಚನೆ, ಸಂಗೀತ ರಾಜನ್ ನಾಗೇಂದ್ರ.

ಪ್ರಿಯ ಕೇಳುಗರೇ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡಬಹುದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449926560.

ಚಿತ್ರಗೀತೆಗಳ ಪ್ರಸಾರದಲ್ಲಿ ಮುಂದೆ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿರುವ ಗಾಳಿಮಾತು ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ರಾಜನ್ ನಾಗೇಂದ್ರ.

0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ಮರೆತು ಹೋಯಿತೆ ನನ್ನ ಯಹಾಜರಿ.
0: ಚಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಶ್ರೀ ಶ್ರೀನಿವಾಸ ಕಲ್ಯಾಣ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಚಿ ಉದಯಶಂಕರ್ ಅವರದ್ದೇ ರಚನೆ. ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ.

0: ಶ್ರೀನಿವಾಸ ಕಲ್ಯಾಣ ಚಿತ್ರದ ಈ ಗೀತೆಯೊಂದಿಗೆ ಚಿತ್ರಗೀತೆಗಳ ಪ್ರಸಾರ ಇಲ್ಲಿಗೆ ಮುಗಿಯಿತು.
1: ಪ್ರಿಯ ಕೇಳುಗರೇ, ನನ್ನ ರಾಗತಾನ ಪಲ್ಲವೀ ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ನಾನು ಓದಿದ ಗೆಜ್ಜೆ ಪೂಜೆ ಕಾದಂಬರಿ ಸಿನಿಮಾ ಆದಾಗ ಅದನ್ನು ನೋಡಿ ಅಂದು ಅತ್ತಿದ್ದೇ ಅತ್ತಿದ್ದು. ಭಾವನೆಗಳ ಮಹಾಪೂರದಲ್ಲಿ ಕೊಚ್ಚಿ ಹೋಗುವ ಈ ಹಾಡು ಎಂದೆಂದಿಗೂ ಅಮರ.
1: ಪ್ರತಿ ಸೋಮವಾರ ಮಧ್ಯಾಹ್ನ 1:30
3: ನನ್ನ ರಾಗತಾನ ಪಲ್ಲವಿ
1: ಕೇಳಿ. ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
0: ಆಕಾಶವಾಣಿ ಮಂಗಳೂರು ಕೇಳುಗರೆ, ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 6:10 ವಂದನ ಭಕ್ತಿಗೀತೆಗಳು, 6:30 ಚಿಂತನ ಸುಧಾ ನಾಗೇಶ್ ಅವರಿಂದ, 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪನಾಯಕ UAHS ನೇಗಿಲ ಮಡಿತ, ಪ್ರಾಯೋಜಕರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, 6:45 ಆರೋಗ್ಯ ಮಂಥನ ಪ್ರಸ್ತುತಿ ಡಾಕ್ಟರ್ ಸುಮಾ ವಿ ಮಲ್ಯ, 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ, 7:45 ಚಿತ್ರಗೀತೆಗಳ ರಾಗರಂಜನಿ, 8:30 ಚಿತ್ರಗೀತೆಗಳು, 9:00 ಭಾವಗೀತೆಗಳು, 9:20 ಹಿಂದಿ ಚಿತ್ರಗೀತೆಗಳು, 10:00 ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು NCERT, 10:30 ಹೃದಯ ರಾಗ, ಶ್ರೋತೃಗಳ ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. ನಾಳೆ ಬೆಳಗ್ಗೆ 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದೊಂಡು ತಾಯಿ ಕುಲಕರ್ಣಿ ಅವರ ಗಾಯನದಲ್ಲಿ ರಾಗ್ ಕಬೀರಿ ಭೈರವ್, 12:05 ವನಿತಾ ವಿಹಾರ, ಕೊಡಗಿನ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆಗಳು, ಬಳೆ ಬದಲಿಸಿದ ಬದುಕು ಹಾಗೂ ಮತ್ತೆ ಬೆಸೆದ ಸ್ನೇಹ ಬಂಧ ಮತ್ತು ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳು. 12:35 ಆರೋಗ್ಯ ಕಾರ್ಯಕ್ರಮ, ಮಳೆಗಾಲದಲ್ಲಿ ಕಂಡುಬರುವ ರೋಗಗಳು ಮತ್ತು ಪರಿಹಾರ, ಈ ಕುರಿತು ಡಾಕ್ಟರ್ ಶಂಕರ್ ತಮ್ಮಾಪುರ್ ಅವರೊಂದಿಗೆ ಸಂದರ್ಶನ, 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ, ಪಿಎಂ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್ ಯೋಜನೆಯ ಕುರಿತು ಮಾಹಿತಿ. ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ ಇದು. 1:20 ಸ್ವರಮಾಧುರ್ಯದಲ್ಲಿ ಗಣಪತಿ ಭಟ್ ಹಾಸನಗಿ ಹಾಡಿರುವ ವಚನಗಳು, 1:30 ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ, 2:15 ಹಿಂದಿ ಚಿತ್ರಗೀತೆಗಳು, 2:40 ಕನ್ನಡ ಚಿತ್ರಗೀತೆಗಳು. ಕೆಳಗರೆ, ನಾಳೆ ಸಾಯಂಕಾಲದ ಪ್ರಸಾರದಲ್ಲಿ 5:00 ಜನಪದ ಸಂಗೀತ, ಕಡ್ತಲ ಚನ್ನಬೆಟ್ಟಿನ ರಘುಪರವ ಮತ್ತು ವಸಂತಿಯವರಿಂದ ಬೈದರ್ಕಳ ಪಾಡ್ದನದ 3ನೇ ಭಾಗ, 5:30 ಚಿತ್ರಗೀತೆಗಳು, 6:00 ತುಳು ಸುದ್ದಿ ಸಾರಾಂಶ, 6:30 ಜಿಲ್ಲಾ ವಾರ್ತಾಪತ್ರ, ಕಿಸಾನ್ ವಾಣಿಯಲ್ಲಿ 6:50 ಅಡಿಕೆಗೆ ಪರ್ಯಾಯವಾಗಿ ಕಾಫಿ ಗಿಡಗಳನ್ನು ಬೆಳೆದ ಅಲಂಕಾರಿನ ಅರವಿಂದ ಮುಳ್ಳಂಕೊಚ್ಚಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ರಜನಿ ಭಟ್, 7:45 ಹಿಂದಿ ಚಿತ್ರಗೀತೆಗಳು, 8:00 ಯುವವಾಣಿ ಚಿನ್ಮಯಿ ಭಟ್ ಪಿ ಅವರಿಂದ ಕೊಳಲುವಾದನ, ವಯಲಿನ್ ಗೌತಮ್.

0: ಪಿಜಿ ಭಟ್, ಮೃದಂಗ ಬಿಎಸ್ ಕಿಶನ್, ಬಳಿಕ ಶ್ರೀಲಕ್ಷ್ಮಿ ನಿಡುವಂಜೆ ಅವರಿಂದ ದೇವರ ನಾಮಗಳು ಮೃದಂಗ ವಿಶ್ವಾಸ್ ಪಿ, ನಂತರ ಸಂಜಯ್ ಚಿತ್ರದುರ್ಗ ಅವರಿಂದ ಕವನ ವಾಚನ. 8:30 ಕೊಂಕಣಿ ಕಾರ್ಯಕ್ರಮದಲ್ಲಿ ವಿನ್ಸೆಂಟ್ ಪಿಂಟೋ ಅವರಿಂದ ಭಾಷಣ, ವಿಷಯ ಉತ್ತರ ಭಾರತ ಪ್ರವಾಸ ಕಥನ. 9:15 ಸ್ಪಾಟ್ಲೈಟ್, 9:30 ಹಿಂದಿ ಚಿತ್ರಗೀತೆಗಳು, 10:00 ಶಾಸ್ತ್ರೀಯ ಸಂಗೀತ, ಟಿ ಆರ್ ಸುಬ್ರಹ್ಮಣ್ಯಂ ಅವರ ಹಾಡುಗಾರಿಕೆ, 10:30 ಹಿಂದಿ ಚಿತ್ರಗೀತೆಗಳ ನಿಶಾ ಗೀತ್, 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಕೇಳುಗರೆ, ಇವು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು 11:05 ಆಗಲಿದೆ. ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: This is Akashvani, the news read by Renuka.

ಇಲ್ಲಿಗೆ ಮುಗಿಯಿತು. ಈಗ ಸಮಯ ಸರಿಯಾಗಿ 11:10:15. ನಮ್ಮ ಮುಂದಿನ ಪ್ರಸಾರ ನಾಳೆ ಬೆಳಗ್ಗೆ 6:55 ಆರಂಭ. ಶ್ರೋತೃ ಬಾಂಧವರಿಗೆಲ್ಲ ನಿಲಯದ ಪರವಾಗಿ ಅರುಣಾ ನಾಯಕ್ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.